ನಮಸ್ಕಾರ ಶ್ರೋತೃಗಳೇ, ಶುಭೋದಯ. ಇದು ಆಕಾಶವಾಣಿ ಬೆಂಗಳೂರು ನಿಲಯ. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರುಗಳು, ಅಂದರೆ 612 ಕಿಲೋಹರ್ಟ್ಸ್, ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಇದೀಗ ಆರಂಭಿಸುತ್ತಿದ್ದೇವೆ. ಇಂದು 1948 ಶಕವರ್ಷ, ಆಷಾಢ ಮಾಸದ 19 ದಿನ, ಅಂದರೆ 2026 ಇಸವಿ ಜುಲೈ ತಿಂಗಳ 10 ತಾರೀಖು ಶುಕ್ರವಾರ. ಸಮಯ 5:58:45. ಇಂದಿನ ಕಾರ್ಯಕ್ರಮಗಳನ್ನು ಆಲಿಸಲು ತಮ್ಮೆಲ್ಲರನ್ನೂ ಆತ್ಮೀಯವಾಗಿ ಸ್ವಾಗತಿಸುತ್ತಿರುವುದು ತಮ್ಮ ರೇಡಿಯೋ ಗೆಳತಿ ಅಕ್ಷತಾ.

ಆಕಾಶವಾಣಿ ಬೆಂಗಳೂರು. ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಣೆ. ಬೆಳಗ್ಗೆ 6:10 ಶುಭೋದಯ ಕರ್ನಾಟಕ, 6:30 ಚಿಂತನ ಪ್ರೊಫೆಸರ್ ನರಹರಿ ಅವರಿಂದ. ಇದು ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ. 6:40 ದೇಶಭಕ್ತಿ ಗೀತೆ. 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. 6:50 ರೈತರಿಗೆ ಸಲಹೆ. 7:15 SG

0: ಅಮೂಲ್ಯ ಅವರು ಹಾಡಿರುವ ಭಾವಗೀತೆಗಳು. 7:45 ಚಿತ್ರಗೀತೆಗಳು, 8:30 ಆಕಾಶವಾಣಿಯ ಅಂತರಾಳ, ಕೃತಿ ಮತ್ತು ಓದು ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ವೋ. 8:35 ಚಿತ್ರಗೀತೆಗಳು, 8:50 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ವಂದೇ ಮಾತರಂ, 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ, ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು. ಭಾಗವಹಿಸಲಿದ್ದಾರೆ ನಿವೃತ್ತ ಕರ್ನಲ್ ರಮೇಶ್ ಆಳ್ವಾರ್, ಪರಿಕಲ್ಪನೆ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ವೋ. 9:30 ಗಾನಗಂಗೆ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ, 10:30 ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಸುನ್ಹೆರೆಪಲ್, 11:00 ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇನ್ನು ನಮ್ಮ ಮಧ್ಯಾಹ್ನದ ಪ್ರಸಾರದಲ್ಲಿ 12:05 ವನಿತಾ ವಿಹಾರ, ಮಾನಸಿಕ ಆರೋಗ್ಯ ಕಾಪಾಡುವಲ್ಲಿ ಸಾರ್ವತ್ರಿಕ ಮಿಥ್ಯಗಳನ್ನು ದಾಟುವ ಬಗ್ಗೆ ಮನಃಶಾಸ್ತ್ರಜ್ಞರಾದ ಹಾಸನದ ಡಾಕ್ಟರ್ ಸುಷ್ಮಾ ಎನ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸುಜಾತಾ ಎಫ್ ತಳವಾರ್, ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ, ಚಿಕ್ಕ ವಯಸ್ಸಿನಲ್ಲಿ ಹೃದಯಾಘಾತ ಕುರಿತು ಚಿತ್ರದುರ್ಗದ ಕೃಷ್ಣ ಮಲ್ಟಿಸ್ಪೆಷಾಲಿಟಿ ನರ್ಸಿಂಗ್ ಹೋಂನ ಹೃದಯ ರೋಗ ತಜ್ಞರಾದ ಡಾಕ್ಟರ್ ಆರ್ಎಸ್ ಕಾರ್ತಿಕ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ದ್ಯಾಮಲಾಂಬಿಕಾ ಎಂಎಸ್, ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ, ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನೆ ಕುರಿತು ಸಂವಾದ. ಭಾಗವಹಿಸುತ್ತಾರೆ ಸುವರ್ಣ ಶಿವಾನಂದ ನಾಯಕ್ ಹಾಗೂ ರೂಪಾಗೌಡ. ನಿರ್ವಹಣೆ ಶ್ಯಾಮಪ್ರಸಾದ್ ಟಿ, ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು, 1:30 ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ, ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. 2:40 ಗಾಂಧಿ ಸ್ಮೃತಿ. ಇನ್ನು ಸಂಜೆಯ ಪ್ರಸಾರದಲ್ಲಿ 5:30 ಗಿರ್ಮಿಟ್, ಹೊಸ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 6:15 ಕನ್ನಡ ರತ್ನ ಭಂಡಾರ, 6:30 ಅವಲೋಕನ. 6:51 ಹಲೋ ಕೃಷಿರಂಗ, ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ, ವಿಷಯ ಪ್ರಸ್ತುತ ಹವಾಮಾನ ಆಧಾರಿತ ಪರ್ಯಾಯ ಬೇಸಾಯ ಕ್ರಮಗಳು. ಸಂಪನ್ಮೂಲ ವ್ಯಕ್ತಿಗಳು ಬೆಂಗಳೂರು ಜಿಕೆವಿಕೆ ಸಾವಯವ ಕೃಷಿ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಬೋರಯ್ಯ, ಪ್ರಸ್ತುತಿ ತಿಮ್ಮಪ್ಪ ಹೆಚ್ಗೌಡ, ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ. 7:20 ತುರುವೇಕೆರೆ ತಾಲೂಕು ಮಂತ್ರಿಕೇನಹಳ್ಳಿಯ ಶಿವಣ್ಣ ಮತ್ತು ಸಂಗಡಿಗರಿಂದ ತತ್ವಪದ. 7:45 ಸಿರಿಗಂಧ, 9:15 ರಮೇಶ್ ಚಂದ್ರ ಅವರು ಹಾಡಿರುವ ಭಾವಗೀತೆಗಳು. 9:30 ಕರೆಂಟ್ ಅಫೇರ್ಸ್, 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿದ್ವಾನ್ ವಿಕೆ ರಾಮನ್ ಅವರ ಕೊಳಲು ವಾದನ, ವಯಲಿನ್ ವೆಂಕಟೇಶ್ ಜೋಶ್ಯಾರ್, ಮೃದಂಗ ಕೆಯು ಜಯಚಂದ್ರರಾವ್, ಘಟ ವಿದ್ವಾನ್ ಗಿರಿಧರ ಉಡುಪ. ರಾತ್ರಿ 10:30 ಗೀತ ಚಂದ್ರಿಕೆ ಮತ್ತು ಮೆಲೋಡಿ ಟೈಮ್ ಪ್ರಸಾರವಾಗಲಿದೆ. ಇವಿಷ್ಟು ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಆಕಾಶವಾಣಿ ಸಮಯ 6:05 ಇನ್ನೀಗ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ ವಾರ್ತೆ.
1: ದಿಸ್ ಇಸ್ ಆಕಾಶವಾಣಿ ದಿ ನ್ಯೂಸ್ read by Shagun Chopra. India and Australia have adopted a joint new joint declaration on defense and security cooperation and a maritime security collaboration roadmap to promote a free, open and inclusive Indo-Pacific. The deals were signed following delegation level talks between Prime Minister Narendra Modi and his Australian counterpart Anthony Albanese during the 3rd Australia-India Annual Leaders Summit in Melbourne yesterday. In a joint press statement after the talks, Prime Minister Modi said the Indo-Pacific is not just a meeting point of two oceans, but showcases the shared aspirations of like-minded democracies like India and Australia.
2: हमारे मैरिटाइम सिक्योरिटी कोलैबोरेशन रोडमैप से इंडो पैसिफिक में हमारे साझा प्रयासों को नई ताकत मिलेगी. हम शिप बिल्डिंग, शिप रिपेयर और मेंटेनेंस में भी मिलकर आगे बढ़ेंगे. फ्रेंड्स, आज हमने कई क्षेत्रीय एवं अंतर्राष्ट्रीय मुद्दों पर भी विस्तार पूर्वक चर्चा की.
1: Later briefing the media, Foreign Secretary Vikram Misri said both sides finalized the administrative arrangement for a long-term supply of Australian uranium to India. The agreement is expected to strengthen India's clean energy program and support its net zero goals.
3: The two countries have similar aspirations and a shared approach to ensure

ಆಕಾಶವಾಣಿ ಬೆಂಗಳೂರು ಶುಭೋದಯ ಕರ್ನಾಟಕ ಭಕ್ತಿ ರಚನೆಗಳ ಕಾರ್ಯಕ್ರಮ. ಇಂದಿನ ಈ ಕಾರ್ಯಕ್ರಮದಲ್ಲಿ ಎಆರ್ ರಾಗಿಣಿಯವರ ಧ್ವನಿಯಲ್ಲಿ ಪುರಂದರದಾಸರ ಎರಡು ಕೀರ್ತನೆಗಳನ್ನು ಮೊದಲಿಗೆ ಆಲಿಸೋಣ. ಶರಣೆಂಬೆ ವಾಣಿ ಪೊರೆಯೇ ಕಲ್ಯಾಣಿ.

ಎಆರ್ ರಾಗಿಣಿ ಅವರ ಸ್ವರದಲ್ಲಿ ಪುರಂದರದಾಸರ ಎರಡು ಕೀರ್ತನೆಗಳನ್ನು ಕೇಳಿದಿರಿ. ಇವರೊಂದಿಗೆ ವಯಲಿನ್ ಸಹಕಾರ ಕೃತಿಕ್ ಕೌಶಿಕ್, ಮೃದಂಗ ಅದಮ್ಯ ರಮಾನಂದ್, ಕೊಳಲು ಸುನಿಲ್ ಡಿಎ. ಇನ್ನೀಗ ಕೇಳೋಣ ಊರಿಲಿಂಗ ದೇವರ ವಚನ. ಹಾಡಿದ್ದಾರೆ ಸದಾಶಿವ ಪಾಟೀಲ್. ಕುಳಿತಾಗ ಭಕ್ತ ಮುನಿದಾಗ ಮಾನವ, ಗೋಸುಂಬೆಯಂತೆ ಎನ್ನ ಮನವು ಘಳಿಗೆಗೊಂದು ಪರಿ.

मदीना फिर जाऊं, मदीना जाऊं।

अपना सलाम हो जाए जही नसीम।

0: ಇದುವರೆಗೆ ಶುಭೋದಯ ಕರ್ನಾಟಕ ಭಕ್ತಿ ರಚನೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಸಮಯ 6:30. ಆಕಾಶವಾಣಿ ಚಿಂತನ, ಪ್ರೊಫೆಸರ್ ನರಹರಿ ಅವರಿಂದ.
1: ನಾವು ಕಹಿಯಾದ ಮಾತ್ರೆ ನುಂಗುವಾಗ ಮುಖವನ್ನು ಹೆಂಡುತ್ತೇವೆ. ಅವನ ಮುಖ ನೋಡು, ಹರಳೆಣ್ಣೆ ಕುಡಿದವನ ಹಾಗಿದೆ ಎನ್ನುತ್ತೇವೆ. ಸೊಗಸಾದ ಹಾಡು ಕೇಳಿದಾಗ ಕಣ್ಮುಚ್ಚಿ ತಲೆದೂಗುತ್ತೇವೆ. ಬೆಕ್ಕಸ ಬೆರಗಾದಾಗ ಕಣ್ಣು ಅರಳಿಸುತ್ತೇವೆ. ಹುಬ್ಬುಗಳು ಮೇಲೆ ಹೋದಾವು, ಮೂಗಿನ ಮೇಲೆ ಬೆರಳು ಮುಟ್ಟಿತು, ತುಟಿಗಳು ಓ ಆಕಾರ ಪಡೆಯುತ್ತವೆ. ಸಿಟ್ಟು ಬಂದಾಗ ಮುಖವನ್ನು ಸಿಂಡರಿಸುತ್ತೇವೆ. ಅತ್ಯಂತ ಕೋಪ ಬಂದಾಗ ಮುಖವು ಕೆಂಪಾದೀತು, ತುಟಿಗಳು ಅದರುತ್ತವೆ, ಕಣ್ಣು ಕಿಡಿಕಾರುವಂತೆ ತೋರಬಹುದು. ಸಂತಸವು ಮಂದಹಾಸ ತರುತ್ತದೆ, ತುಟಿ ತೆರೆಯದೆ ನಾವು ನಗುತ್ತೇವೆ. ತುಂಬಾ ಸಂತೋಷವಾದಾಗ ತುಟಿಗಳು ಬಿರಿದು ದಂತ ಪಂಕ್ತಿಗಳನ್ನು ತೋರಿಸುತ್ತಾ ಬಾಯಿ ತೆರೆದು ಗಟ್ಟಿಯಾಗಿ ತೆನೆತೆನೆಯಾಗಿ ಶಬ್ದ ತರಂಗಗಳನ್ನು ಹುಟ್ಟಿಸುತ್ತೇವೆ. ಅಸಹ್ಯವನ್ನು ಕಂಡಾಗ ನಮ್ಮ ಎರಡೂ ಹುಬ್ಬುಗಳು ಸಮೀಪಕ್ಕೆ ಬಂದು ಕಣ್ಣುಗಳು ಕಿರಿದಾಗಿ ಮೂಗಿನ ಹೊಳ್ಳೆಗಳು ನೆರಿಗೆ ಗಟ್ಟಬಹುದು, ಮುಖವು ಕಿವಿಚಿಕೊಳ್ಳುತ್ತದೆ. ನಮಗೆ ತುಂಬಾ ಸಂತೋಷವಾದಾಗ ಒಸರುವ ಕಣ್ಣೀರು ಕಣ್ಣಂಚುಗಳಿಂದ ಕಿವಿಗಳ ಕಡೆಗೆ ಹರಿದರೆ ಅದು ಸಂತೋಷಾಶ್ರು. ಅವು ಕಣ್ಣುಗಳಿಂದ ನೇರವಾಗಿ ಕೆಳಕ್ಕೆ ಉದುರಿದರೆ ಅದು ದುಃಖಾಶ್ರು. ಕಣ್ಣೀರಿನ ಜೊತೆಗೆ ಸಿಂಬಳವೂ ಬರುತ್ತದೆ ಎನ್ನೇ. ಕೊರಳ ನರಗಳು ಉಬ್ಬುತ್ತವೆ, ಮಾತು ತೊದಲುತ್ತದೆ. ಹೇಳದ ವಿಷಯ ಸ್ಪಷ್ಟವಾಗದಿದ್ದರೆ ಹುಬ್ಬುಗಳು ಮೇಲೇರಿ ಹಣೆಯ ಮೇಲೆ ಗೆರೆಗಳು ಮೂಡುತ್ತವೆ. ಚಿಂತೆಗೆ ಒಳಗಾದಾಗಲೂ ಹಣೆಯಲ್ಲಿ ನಿರಿಗೆಗಳು ಮೂಡುವುದುಂಟು. ಗಹನವಾದ ಆಲೋಚನೆಗೆ ನಮ್ಮ ಅಂಗೈಯನ್ನು ನಮ್ಮ ಗಲ್ಲಕ್ಕೆ ಕೆನ್ನೆಗೆ ಇಡುತ್ತೇವೆ. ಧ್ಯಾನ ಮಾಡುವಾಗ ಕಣ್ಣು ಮುಚ್ಚಿಕೊಳ್ಳುತ್ತೇವೆ. ಕೇಳಬಾರದ್ದನ್ನು ಕೇಳುವಾಗ ಎರಡೂ ಕೈಗಳಿಂದ ಕಿವಿಗಳನ್ನು ಮುಚ್ಚಿಕೊಳ್ಳುತ್ತೇವೆ. ಪ್ರತಿಭಟಿಸುವಾಗ ಬಾಯಿ ಬಾಯಿ ಬಡಿದುಕೊಳ್ಳುತ್ತೇವೆ. ಇಂತಹ ಮುಖಭಾವಗಳಿಂದಲೇ ನಮ್ಮ ಭಾವನೆಗಳನ್ನು ನಾವು ವ್ಯಕ್ತಪಡಿಸುತ್ತೇವೆ. ಅದಕ್ಕೆ ಮುಖವೇ ಮನಸ್ಸಿನ ಕನ್ನಡಿ ಎನ್ನುವುದು. ಇವೆಲ್ಲ ಸ್ವಭಾವ ಸಹಜ ಪ್ರವೃತ್ತಿಗೆ ನೈಸರ್ಗಿಕ ಅಭಿವ್ಯಕ್ತಿಗಳು. ಆದರೆ ಯಾವ ಭಾವ ವ್ಯಗ್ರತೆಯನ್ನೂ ಮುಖದಲ್ಲಿ ತೋರಿಸದವರೂ ಅಲ್ಲಲ್ಲಿ ಇರುತ್ತಾರಷ್ಟೇ. ಅವರನ್ನು ಭಾವಶೂನ್ಯ

0: ಎನ್ನಬಹುದು ತಾನೆ? ಅಥವಾ ಬಾಹ್ಯ ಪ್ರಕಟಣೆಗೆ ಅಗತ್ಯವಿಲ್ಲ ಎಂದು ಅವರು ಮನದಾಳದಲ್ಲೇ ಭಾವಗಳನ್ನು ನುಂಗಿಕೊಂಡಿರಬಹುದು. ಇಂತಹ ಭಾವ ಪ್ರಕಟಣೆಯ ಮುಖ ಚಹರೆಗಳನ್ನು ನಾವು ಕಪಟವಾಗಿಯೂ, ಅಂದರೆ ಸುಳ್ಳು ಸುಳ್ಳೇ ತೋರಿಸುವ ನಾಟಕವನ್ನೂ ಮಾಡುತ್ತೇವಲ್ಲ. ಇನ್ನು ದೀರ್ಘಕಾಲದ ಮುಖಭಾವ ಪ್ರದರ್ಶನಕ್ಕೂ ಉದಾಹರಣೆಗಳುಂಟು. ಸದಾ ಹ್ಯಾಪ್ ಮೋರೆ ಹಾಕಿಕೊಂಡವ, ಸದಾ ಮುಖ ಗಂಟಿಕ್ಕಿಕೊಂಡೇ ಇರುವವ, ಸದಾ ಅಳುಮೂರೆಯವ, ಸದಾ ಕಂಗಾಲು ಮುಖದವ, ಆಗತಾನೇ ಸೆರೆಮನೆಯಿಂದ ಬಿಡುಗಡೆಯಾದ ಕೈದಿಯಂತೆ ಸದಾ ಕುರುಚಲುಗಡ್ಡ, ಕೆದರಿದ ಕೂದಲು, ಮಲಿನ ಮುಖದವ, ಅಂತೆಯೇ ಸದಾ ಹಸನ್ಮುಖಿ, ಗೆಲುವು ಮುಖದವ, ಗಂಭೀರ ಮುಖ ಮುದ್ರೆಯವ, ತೇಜೋವಂತ ಮುಖದಿಂದಲೇ ಜನರು ಗೌರವಿಸುವಂತೆ ಇರುವವ ಇತ್ಯಾದಿ. ಅಭಿನಯ ರಂಗದಲ್ಲಿ ನಟ ನಟಿಯರ ಮುಖಭಾವ ಪ್ರಕಟಣೆಗೆ ತರಬೇತಿ ಇರುತ್ತದೆ. ಭರತನ ನಾಟ್ಯಶಾಸ್ತ್ರದಲ್ಲಿ ಇವುಗಳ ಬಗೆಗೆ ವಿವರವಾದ ಚಿತ್ರಣವಿದೆ. ನರ್ತನದಲ್ಲಿ ಚಲನೆ ವೇಗದ ಜೊತೆಗೆ ಸಾಂದರ್ಭಿಕ ಮುದ್ರೆಗಳು ಮತ್ತು ಮುಖಮುದ್ರೆಗಳೇ ಮೂಲವಸ್ತು. ನವರಸಗಳನ್ನು ಭಾವಾಭಿವ್ಯಕ್ತಿಸುವಾಗ ಮುಖಚಹರೆ ಸೂಕ್ತವಿರಬೇಕು. ಶ್ರವಣಬೆಳಗೊಳದ ಗೊಮ್ಮಟನ ಬೃಹದಾಕಾರದ ಕಲ್ಲು ಮುಖವು ನಿರ್ಭಾವ ಶಿಲಾಮುಖವಲ್ಲ. ಶಾಂತರಸವನ್ನು ಸ್ಥಿರವಾಗಿ ಹೊರಸೂಸುವ ಮುಖ ಅದು. ಮನಸ್ಸಿನ ಉಳಿದ ಎಂಟು ರಸಗಳ ವ್ಯಗ್ರತೆಗೆ ಹೊರತಾದುದು. ಆದ್ದರಿಂದ ನಿರ್ಭಾವ ಶಾಂತರಸವನ್ನು ಅಭಿನಯಿಸುವುದು ಕಷ್ಟ ಎಂದು ಹಿಂದಿನವರು ಎಂಟೇ ರಸಗಳನ್ನು ಹೇಳಿದ್ದರು. ಶಾಂತರಸವನ್ನು ಸೇರಿಸಿದ ಅನಂತರವೇ ನವರಸಗಳಾದವು. ನಮ್ಮ ಮುಖಭಾವ ಪ್ರದರ್ಶನಕ್ಕೆ ಬೇರೆ ಬೇರೆಯ ಸಂದರ್ಭಗಳು ಇರುತ್ತವೆ. ಮಗುವಿಗೆ ಉಣ್ಣಿಸುವಾಗ ತಾಯಿಯೂ ಬಾಯಿ ತೆರೆಯುವುದು, ಬಿಗಿಯಾದ ತಿರುಪಿನ ಮುಚ್ಚಳವನ್ನು ತೆಗೆಯುವಾಗ ತುಟಿಗಳನ್ನು ಒಳಕ್ಕೆ ಮುಡಿಸುವುದು, ಭಾರವಾದ ವಸ್ತುವನ್ನು ಎಳೆಯುವಾಗ ಅಬುಡುಕಚ್ಚುವುದು, ಸೂಜಿಗೆ ದಾರವನ್ನು ಪೋಣಿಸುವಾಗ ಕಣ್ಣು ಕಿರಿದಾಗಿಸಿ ನಾಲಿಗೆಯನ್ನು ತುಟಿ ಮುಚ್ಚಿದ್ದರೂ ಸ್ವಲ್ಪ ಹೊರಚಾಚುವುದು ಮೊದಲಾದವುಗಳನ್ನು ನಾವು ಅಪ್ರಯತ್ನವಾಗಿಯೇ ಮಾಡುವುದಿಲ್ಲವೇ? ಒಂದು ಮಾಂಸಖಂಡದ ಚಲನೆಯ ಕಾರ್ಯದಲ್ಲಿ ತೊಡಗಿದಾಗ ಮಿದುಳು ಬೇರೆಯದಕ್ಕೆ ಗಮನವನ್ನು ಕೊಡದಿರಲಿ ಎಂಬುದೇ ಇದಕ್ಕೆ ಮನಃಶಾಸ್ತ್ರದ ವಿವರಣೆ. ಏನೇ ಇರಲಿ, ನಾವೆಷ್ಟು ಬೇಡ ಎಂದು ಪ್ರಯತ್ನಿಸಿದರೂ ನಮ್ಮ ಮುಖಭಾವಗಳು ನಮ್ಮ ಆಂತರ್ಯವನ್ನು ಹೊರಹಾಕಿ ನಮ್ಮ ಗುಟ್ಟನ್ನು ರಟ್ಟು ಮಾಡುತ್ತವೆಯಲ್ಲವೇ? ಚಿಂತನಯೋಗ್ಯ ವಿಚಾರ ತಾನೇ ಇದು.
1: ಇದುವರೆಗೆ ಪ್ರೊಫೆಸರ್ ನರಹರಿ ಅವರಿಂದ ಚಿಂತನ ಆಲಿಸಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. ನಾಳೆ ಇದೇ ಸಮಯಕ್ಕೆ ಬಿಂಡಿಗನವಿಲೆ ಭಗವಾನ್ ಅವರಿಂದ ಚಿಂತನವನ್ನ ಆಲಿಸಲಿದ್ದೀರಿ. ಆಕಾಶವಾಣಿ
2: ಆಯಿಸು ಕನ್ನಡ ಡಿಂ ಡಿಮವಾ ಓ ಕರ್ನಾಟಕ ಹೃದಯ ಶಿವ
3: ಕನ್ನಡ ರತ್ನ ಭಂಡಾರ ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಭಾವಗೀತೆಗಳು, ಅನುವಾದ, ವಿಮರ್ಶೆ, ಮಕ್ಕಳ ಗೀತೆಗಳು, ಹೀಗೆ ಬಹು ಪ್ರಕಾರಗಳಲ್ಲಿ ಕೆಲಸ ಮಾಡಿದವರು ನಮ್ಮ ಪ್ರೀತಿಯ ಮೇಷ್ಟ್ರು ಡಾಕ್ಟರ್ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ಟರು. ಕನ್ನಡ ಸಂಸ್ಕೃತ ಬಲ್ಲವರು, ಸುನೀತಗಳ ಕವಿ, ದೀಪಿಕಾ ಹಾಡಿದ ಕವಿ. ಅವರು ಎಲ್ಲರಿಗೂ ಪ್ರೀತಿಯ ಮೇಷ್ಟ್ರು. ಸರಿ, ಅವರ ಪ್ರೀತಿಯ ಮೇಷ್ಟ್ರುಗಳು ಹೇಗಿದ್ರು ಅವರು ನೆನಪಿಸಿಕೊಂಡಿದ್ದಾರೆ?
4: ನಾನು ಎಂತೆಂಥ ಘಟಾನುಘಟಿಗಳ ಸಮೀಪಕ್ಕೆಲ್ಲ ಹೋದೆ, ಅವರಿಂದ ಬೆಳಕನ್ನು ಪಡ್ಕೊಂಡೆ. ತೀರಂ ಶ್ರೀಕಂಠೆನವರು, ಡಿ ಎನ್ ನರಸಿಂಹಾಚಾರ್ಯರು, ಎಸ್ ವಿ ಪರಮೇಶ್ವರ ಭಟ್ರು, ಹೀಗೆ ಬಹಳ ಜನ ದೊಡ್ಡ ದೊಡ್ಡವರೆಲ್ಲರ ಸಾಮೀಪ್ಯ ನನಗುಂಟಾಯ್ತು. ನನಗೆ ಅವರನ್ನ ನೋಡಿ ನಾನು ಬಹಳ ಕಲಿತಿದ್ದೀನಿ ಬದುಕಿನಲ್ಲಿ. ಮತ್ತೆ ಅವರ ಪಾಠ ಪ್ರವಚನದಲ್ಲಿ ಎಷ್ಟು ಅದ್ಭುತವಾದದ್ದು ಶ್ಯಾಮರಾಯರ ಪಾಠ, ಅದೇ ಒಂದು ಒಂದು ವಿಶೇಷ ರೀತಿಯ ಪಾಠ. ಅವರು ತರಗತಿಯಲ್ಲಿ ಪಾಠ ಮಾಡ್ತಾ ಇದ್ರೆ ಹುಡುಗರಲ್ಲಿ ಒಂಥರ ರಸಾವೇಶವನ್ನ ಸೃಷ್ಟಿ ಮಾಡ್ಬಿಡೋರು, ತುಂಬಾ ಭಾವಮಯವಾಗಿ ಮಾತಾಡುವರು. ಅದು ಒಂದು ಬಗೆಯದು, ಒಂದು ರುಚಿಯದು, ಒಂದು ಪಾಕ. ತೀನಂ ಶ್ರೀಕಂಠಯ್ಯನವರ ಪಾಠ ಆ ಥರದ್ದಲ್ಲ, ಬಹಳ ವ್ಯವಸ್ಥಿತವಾದದ್ದು, ಬಹಳ ಅಚ್ಚುಕಟ್ಟಿರ್ತಿತ್ತು, ಬಹಳ ವಿದ್ವತ್ಪೂರ್ಣವಾಗಿರ್ತಿತ್ತು. ಈ ಭಾವಮಯತೆಯಲ್ಲಿರ್ತಿರಲಿಲ್ಲ. ಆದ್ರೆ ಇಂಗ್ಲಿಷ್ ಸಾಹಿತ್ಯದಿಂದ, ಪ್ರಾಕೃತ ಸಾಹಿತ್ಯದಿಂದ, ಸಂಸ್ಕೃತ ಸಾಹಿತ್ಯದಿಂದ, ಹಳೆಗನ್ನಡದ ಕವಿಗಳಿಂದ ಅವರು ಸರೋದ್ಧಾರವಾಗಿ ಬಹಳ ಅತ್ಯುಚಿತವಾದಂತಹ ಕವಿತಾ ಭಾಗಗಳನ್ನೆಲ್ಲ ಉದ್ಧರಿಸುವರು ತರಗತಿಯಲ್ಲಿ. ಪಾಠ ಅಂದ್ರೆ ಬರೀ ಒಂದು ಪಠ್ಯ ಪುಸ್ತಕಕ್ಕೆ ಅಂಟುಕೊಂಡಿರಲಿಲ್ಲ, ಪಠ್ಯ ಪುಸ್ತಕ ನೆಪ ಅಷ್ಟೇ. ಡಿ ಎನ್ ನರಸಿಂಹಾಚಾರ್ಯರ ಪಾಠನೇ ಬೇರೆ ತರದ್ದು. ಅವರು ಈ ತರದ ಈ ಅವರ ನಿರೂಪಣೆಯಲ್ಲಿ ಈ ರೋಚಕತೆ ಇರ್ತಿರಲಿಲ್ಲ, ಬಹಳ ಸಾಮಾನ್ಯವಾದ ರೀತಿಯ ಮಾತುಗಾರಿಕೆ. ಆದ್ರೆ ಅವರ ಹೇಳ್ತಾ ಇದ್ದ ಮಾತುಗಳಲ್ಲಿ ಎಂತೆಂಥ ಅದ್ಭುತವಾದ ದೊಡ್ಡ ರಿಸರ್ಚ್ಗೆ ವಸ್ತುವಾಗುವಂತಹ ವಸ್ತುಗಳು, ರಿಸರ್ಚ್ ಫಲಿತಾಂಶಗಳಲ್ಲೇ ಇರೋದು. ಈಗ ಉದಾಹರಣೆಗೆ ಇಸಿಲ ಅನ್ನುವ ಕನ್ನಡ ಪದ ಕನ್ನಡದ ಮೊಟ್ಟ ಮೊದಲನೇ ಕಾಲ ಖಚಿತವಾಗಿರುವ ಪದ, ಅಂದ್ರೆ ಇಂಥ ಕಾಲದ್ದು ಅಂತ ಹೇಳಬಹುದಾದ ಅತ್ಯಂತ ಪ್ರಾಚೀನ ಕನ್ನಡ ಪದ ಅಂತ ಅವ್ರು ಹೇಳಿದ್ರು. ಮುಂದೆ ಅದೊಂದು ದೊಡ್ಡ ರಿಸರ್ಚ್ ಪೇಪರ್ ಹೊರಗಡೆ ಬಂತು. ಜನ ಅಂದ್ರೆ ವಿದ್ವಾಂಸರೆಲ್ಲ ಬಹಳ ಅದನ್ನು ಅಪ್ರಿಷಿಯೇಟ್ ಮಾಡಿದ್ರು. ಇದನ್ನು ಅವ್ರು ನಾವು ಬರೀ ತರಗತಿಯಲ್ಲಿ ಹೇಳಿದ್ರು. ಇಂಥ ವಿಷಯಗಳೆಲ್ಲ ನಮಗೆ ಯಾವುದೋ ಶಾಸನದಲ್ಲಿರೋ ಮಾತು, ಯಾವುದೋ ಇನ್ನೂ ಪ್ರಕಟವಾಗದೇ ಇರತಕ್ಕಂತಹ ಓಲೆಗರಿಯ ಹಳಗನ್ನಡ ಗ್ರಂಥಗಳಲ್ಲಿರುವಂತಹ ಮಾತು, ಇಂಥವೆಲ್ಲ ನಮಗೆ ಬಹಳ ಸುಲಭವಾಗಿ ಸಿಗ್ತಾ ಇತ್ತು ಡಿ ಎನ್ ನರಸಿಂಹಾಚಾರ್ಯರ ಕ್ಲಾಸ್ನಲ್ಲಿ. ಪರಮೇಶ್ವರ ಭಟ್ರು ಕೂಡ ನಮಗೆ ಬಹಳ ಆಕರ್ಷಕವಾಗಿ ಪಾಠ ಮಾಡೋರು. ಯಾವುದೇ ಒಂದು ಕೆಲಸ ಮಾಡಿದ್ರು ಕೂಡ ಅದನ್ನು ಎಷ್ಟು ಅಚ್ಚುಕಟ್ಟಾಗಿ ಸಮರ್ಪಕವಾಗಿ ಮಾಡಬೇಕು ಅನ್ನೋದಕ್ಕೆ ಒಂದು ನಿದರ್ಶನ. ತಿನ್ಸಿಕೊಂಡು ನಮ್ಮ ಪ್ರೊಫೆಸರು ನಾನು ಸೆಕೆಂಡ್ ಹಾನಸ್ನಲ್ಲಿ ಇದ್ದಂತ ಕಾಣುತ್ತೆ, ಯಾವ್ದೊಂದು ಅರ್ಜಿ ಕೊಡಬೇಕಾಗಿತ್ತು ಅವರಿಗೆ. ಆ ಕಾಲದಲ್ಲೆಲ್ಲ ನಾವು ಕನ್ನಡ ವಿದ್ಯಾರ್ಥಿಗಳು ಇಂಗ್ಲಿಷ್ನಲ್ಲೇ ಅರ್ಜಿ ಕೊಡೋದು ರೂಢಿ. ನಾನು ಇಂಗ್ಲಿಷ್ನಲ್ಲಿ ನನ್ನ ಅಪ್ಲಿಕೇಶನ್ ಬರೆದು ಕೊಟ್ಟೆ ಸೆಕೆಂಡ್ ಅವರಿಗೆ. ಒಂದು 10 ನಿಮಿಷ ಆಗಿರ್ಬೋದು ಸೆಕೆಂಡ್ ಅಂತ ಹೇಳಿ ಕಳಿಸಿದ್ರು. ಪ್ರೊಫೆಸರ್ಸ್ ಅನ್ನ ನೋಡಿದ್ರೆ ಆ ದಿವಸಗಳಲ್ಲಿ ಬಹಳ ಒಂದು ಆತಂಕದ ಕ್ಷಣ ಅದು. ಈಗ ಹುಡುಗರು ಪ್ರೊಫೆಸರ್ ಜೊತೆಲಿ ಬೇಕಾದಷ್ಟು ಹರಟೆ ಹೊಡಿತಾ ಇರ್ತಾರೆ, ಒಳ್ಳೇದು ಆ ತರ ಸ್ನೇಹ ಇರೋದು. ಆದ್ರೆ ಆಗದು ಇರಲಿಲ್ಲ. ಏನೋ ಹೇಳಿ ಕಳಿಸಿದ್ದಾರೆ ಪ್ರೊಫೆಸರು, ಏನ್ ತಪ್ಪು ಮಾಡಿಬಿಟ್ಟಿದ್ರು ಏನೋ ಗೊತ್ತಿಲ್ಲ ಹಾಗೆ ಅಂತನ್ಕೊಂಡು ಹೋದೆ ನಾನು. ಸೆಕೆಂಡ್ ಅಂದ್ರೆ ಕೇಳಿದ್ರು, ಬಟ್ ನಿಮ್ಮ ಅಪ್ಲಿಕೇಶನ್ ನೋಡಿದೆ, ಅದರಲ್ಲಿ ನೀವು ನನ್ನ ಹೆಸರನ್ನ ಹೇಗೆ ಸ್ಪೆಲ್ ಮಾಡಿದ್ದೀರಾ ಅಂತ ಕೇಳಿದ್ರು. ನಾನು ಸರ್ ನನಗೆ ತಿಳಿದಿರೋ ಮಟ್ಟಿಗೆ ಸಮರ್ಪಕವಾಗಿ ಮಾಡಿದ್ದೀನಿ ಅಂದೆ. ಶ್ರೀಕಂಠಯ್ಯ ಅನ್ನೋದು ಹೇಗೆ ಬರೆದಿದ್ರಿ ಅಂದ್ರು. ನಾನು ನೆನಪಿಸ್ಕೊಂಡು ಟಿ ಐ ಎ ಹೆಚ್ ಅಂತ ಬರೆದಿದ್ದೀನಿ ಸರ್ ಅಂದೆ. ನೋಡಿ ಅದು ತಪ್ಪ ಸರ್ ಅಂದೆ. ತಪ್ಪು ಅಂತ ಹೇಳ್ತಿಲ್ಲ ನಾನು, ಆ ರೀತಿಲೂ ಬರೀತಾರೆ. ಆದ್ರೆ ನಾನು ನನ್ನ ಹೆಸರನ್ನ ಹೇಗೆ ಸ್ಪೆಲ್ ಮಾಡ್ತೀನಿ ಅನ್ನೋದು ತಿಳ್ಕೊಳ್ಳೋಕೆ ನಿಮಗೆ ಸಾಧ್ಯ ಇರುವಾಗ ನೀವು ನನ್ನ ಹೆಸರನ್ನ ಹಾಗೆ ಬರೀಬೇಕಲ್ವೇ? ಹೊರಗಡೆ ನೋಟಿಸ್ ಬೋರ್ಡ್ ನಲ್ಲಿರುವ ಪತ್ರಗಳಲ್ಲಿ ಕೆಳಗಡೆ ನನ್ನ ಸಹಿ ಇದೆಯಲ್ಲ, ಅಲ್ಲಿ ನನ್ನ ಕಾಗುಣಿತ ನೋಡಿ ಹಾಗೆ ಬರೀಬೇಕಾಗಿತ್ತಲ್ಲ ಅಂದ್ರು. ಆಯ್ತು ಸರ್ ಹಾಗೆ ಮಾಡ್ತೀನಿ. ಏನಂತ ಬರೀಲಿ ಸರ್? ನಾನು ಹೇಳಲ್ಲ, ನೀವು ಹೋಗಿ ನೋಟಿಸ್ ಬೋರ್ಡ್ ನೋಡ್ಕೊಂಡು ಬನ್ನಿ ಅಂದ್ರು. ಸರಿ ಹೋಗಿ ನೋಟಿಸ್ ಬೋರ್ಡ್ ನೋಡಿದೆ, ಟಿ ಎ ಐ ವೈ ಎ ಶ್ರೀಕಂಠ ಅಯ್ಯ ಅನ್ನುವಾಗ ಟಿ ಐ ವೈ ಎ ಅಂತ ಬರೆದಿದ್ದು. ನಾನು ಹೊರಗಡೆ ಬಂದು ಸರಿ ಸರ್ ಗೊತ್ತಾಯ್ತು, ಅದನ್ನು ತಿದ್ದು ಕೊಡ್ತೀನಿ ಅಂತ ಕಾಗದ ತಗೊಳಕ್ ಹೋದೆ ಅಪ್ಲಿಕೇಶನ್. ಅವ್ರು ಹೇಳಿದ್ರು ಹಾಗೆ ಅದನ್ನು ತಿದ್ದು ಬರಿಬೇಡಿ, ಚಿತ್ತು ಮಾಡಿಕೊಡುದು ಕಾಗದದಲ್ಲಿ. ಏನು ಒಂದು ಚಿತ್ತಿಲ್ಲದ ಕಾಗದವಾಗಿರ್ಬೇಕು, ಏನು ಕೆಲಸ ಮಾಡಿದ್ರು ಕೂಡ ಅದ್ರಲ್ಲಿ ಅಚ್ಚುಕಟ್ಟಿರಬೇಕು, ಶುಭ್ರವಾಗಿರ್ಬೇಕು ಕೆಲಸ ಅಂದ್ರು. ಸರಿ ಸರ್ ಅಂತ ಹಂಗೆ ಹೇಳಿ ಒಂದು ಕಾಗದ ಕೊಟ್ಟರು. ನಾನು ಮತ್ತೆ ಪುನಃ ಬೇರೆ ಅರ್ಜಿ ಬರ್ಕೊಟ್ಟೆ. ಇದು ಅವರು ನಮಗೆ ಪಾಠ ಕಲಿಸ್ತಾ ಇದ್ದಂತ ಒಂದು ರೀತಿ.
3: ಕನ್ನಡ ರತ್ನ ಭಂಡಾರದಲ್ಲಿ ಈ ದಿನ ಡಾಕ್ಟರ್ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ಟರ ಧ್ವನಿಯನ್ನು ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.
2: ಸರ್ವೋದಯವಾಗಲಿ ಸರ್ವರಲಿ.
1: ಸಾಲಿ ರಾಮಚಂದ್ರ ರಾವ್ ಅವರು ಬರೆದಿರುವ ದೇಶಭಕ್ತಿ ಗೀತೆಯೊಂದನ್ನು ಈಗ ಕೇಳೋಣ. ಹಾಡಿದ್ದಾರೆ ಎಎಸ್ ಮುರಳೀಧರ್ ಹಾಗೂ ಸಂಗಡಿಗರು.

0: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯಸಂಸ್ಥೆ.
1: ಇಂದಿನ ನ್ಯಾಯವಾಣಿ ಕಾರ್ಯಕ್ರಮದ ಕೇಳುಗರಿಗೆ ನಮಸ್ಕಾರ. ನಮ್ಮ ಜೊತೆಗೆ ವಕೀಲರಾದ ಕೃಷ್ಣ ಪ್ರಸಾದ್ ನಡಸಾರರಿದ್ದಾರೆ. ಸರ್ ನಮಸ್ಕಾರ.
2: ನಮಸ್ತೆ.
1: ಈಗ ಮನೆ ಮಾಲೀಕರು ಅಲ್ಲಿ ಏನೋ ಜಗಳ ಆಗುತ್ತೆ, ಆವಾಗ ಯಾವುದೇ ನೋಟಿಸನ್ನು ನೀಡದೇನೆ ಖಾಲಿ ಮಾಡಿ ಅಂತ ಹೇಳ್ತಾರೆ. ಆವಾಗ ಖಾಲಿ ಮಾಡಕ್ಕೆ ಆಗ್ತಿರಂಗಿಲ್ಲ. ಆವಾಗ ಏನು ಮಾಡ್ತಾರೆ, ಈ ನೀರು ನಿಲ್ಲಿಸೋದು, ವಿದ್ಯುತ್ತನ್ನು ಡಿಸ್ಕನೆಕ್ಟ್ ಮಾಡೋದು ಇತ್ಯಾದಿ ಅನೇಕ ಕೆಲವು ಪ್ರಾಬ್ಲಮ್ಸ್ ಆಗುತ್ತೆ. ಬೇರೆ ಯಾವುದೋ ಕಾರಣಕ್ಕೆ ಖಾಲಿ ಮಾಡಕ್ಕೆ ಆಗ್ತಿರ್ಲಿಕ್ಕಿಲ್ಲ. ಆವಾಗ ಆ ವ್ಯಕ್ತಿ ಬಳಿ ಏನು ಪರಿಹಾರ ಸರ್, ಯಾವ ರೀತಿ ಅವನು ಮುಂದುವರಿಬೇಕಾಗತ್ತೆ?
2: ಬೆಂಗಳೂರು ಅಂತ ಮಹಾನಗರಗಳು ಮಾತ್ರ ಅಲ್ಲ, ಇವತ್ತು ಎಲ್ಲ ಕಡೆ ಬಾಡಿಗೆದಾರರು ಮತ್ತೆ ಮಾಲೀಕರ ನಡುವೆ ಸಾಕಷ್ಟು ಈ ರೀತಿಯ ತಕರಾರುಗಳನ್ನು ನೋಡ್ತಾ ಇದ್ದೇವೆ ನಾವು. ತಕರಾರು ಇದ್ರೂ ಮಾಲೀಕರು ನೇರವಾಗಿ ಹೊರಗೆ ಹಾಕುವಂತಿಲ್ಲ, ಇದೊಂದು ಗಮನದಲ್ಲಿ ಇಟ್ಕೊಳ್ಬೇಕಾದಂಥದ್ದು. ಮತ್ತೆ ಮೂಲಭೂತ ಸೌಕರ್ಯವಾದ ನೀರು ಮತ್ತೆ ವಿದ್ಯುತ್ ಇವುಗಳನ್ನು ಕೂಡ ಕಡಿತಗೊಳಿಸುವ ಹಾಗಿಲ್ಲ. ಇವೆರಡನ್ನು ಕೂಡ ಈ ರೀತಿಯ ಸಮಸ್ಯೆಗಳನ್ನು ಮಾಡುವಂಥದ್ದು ಇಲ್ಲೀಗಲ್ ಎವಿಕ್ಷನ್ ಅಂತ ನಾವು ಹೇಳ್ತೇವೆ. ಅಂದರೆ ಕಾನೂನು ಬಾಹಿರವಾಗಿ ಒಬ್ಬ ವ್ಯಕ್ತಿಯನ್ನು ಮನೆಯಿಂದ ಹೊರಗೆ ಹಾಕುವಂಥದ್ದು, ಮತ್ತು ಇದು ಶಿಕ್ಷಾರ್ಹ ಅಪರಾಧ ಕೂಡ. ತಕ್ಷಣಕ್ಕೆ ಮಾಡಬೇಕಾದಂಥದ್ದು ಬಾಡಿಗೆದಾರರು ನೀರು ಮತ್ತು ವಿದ್ಯುತ್ ನಿಲ್ಲಿಸುವುದು ನಿಮ್ಮ ಮೂಲಭೂತ ಜೀವನ ಹಕ್ಕಿನ ಉಲ್ಲಂಘನೆ ಎನ್ನುವಂಥದ್ದನ್ನು ನೀವು ತಿಳ್ಕೊಂಡಿರಬೇಕು. ಎರಡನೇದು, ತಕ್ಷಣಕ್ಕೆ ತಾವು ಸ್ಥಳೀಯ ಪೊಲೀಸ್ ಠಾಣೆಗೆ ಒಂದು ದೂರನ್ನು ನೀಡಬಹುದು. ನಗರಸಭೆ ವ್ಯಾಪ್ತಿ ತಮ್ಮ ಯಾವ ಕಚೇರಿ ಇದೆ ಅದಕ್ಕೆ ದೂರನ್ನು ನೀಡಿ ಮತ್ತು ಸಂಪರ್ಕವನ್ನು ಮರುಸ್ಥಾಪಿಸಲು ಅವರು ಆದೇಶ ನೀಡಬಹುದು. ಇನ್ನು ನ್ಯಾಯಾಲಯದ ವ್ಯವಸ್ಥೆಯಲ್ಲಿ ಬಂದರೆ ಸಿವಿಲ್ ನ್ಯಾಯಾಲಯದಲ್ಲಿ ತಕ್ಷಣಕ್ಕೆ ಎಮರ್ಜೆನ್ಸಿಯಾಗಿ ಒಂದು ಸ್ಟೇ ಆರ್ಡರ್ ಅನ್ನು ಕೇಳಬಹುದು, ಇಂಜಂಕ್ಷನ್ ಅನ್ನು ಕೇಳಬಹುದು, ನೀರು ಮತ್ತೆ ವಿದ್ಯುತ್ ಸಂಪರ್ಕಗಳನ್ನು ಮರುಸ್ಥಾಪಿಸಲು ಆದೇಶವನ್ನು ನೀಡಬಹುದು.
1: ಆಮೇಲೆ ಈಗ ಈ ಮನೆ ಖಾಲಿ ಮಾಡಬೇಕಂತಂದ್ರೆ ಈಗ ನೋಟಿಸ್ ಅಕಸ್ಮಾತ್ ಏನೋ ನೀಡಿರ್ತಾರೆ ಅಥವಾ ನೋಟಿಸ್ ನೀಡಿರಂಗಿಲ್ಲ, ಈ ಸಂದರ್ಭದಲ್ಲಿ ಏನ ಆಗುತ್ತೆ?
2: ಇಲ್ಲ, ಇದಕ್ಕೆ ನೋಡಿ, ಒಂದು ಮನೆಯನ್ನ ಒಂದು ಬಾಡಿಗೆಗೆ ತೆಗೆದುಕೊಳ್ಳುವಾಗ ಅಥವಾ ಕೊಡುವಾಗ ಸರಿಯಾದ ಅಗ್ರಿಮೆಂಟ್ ಅನ್ನು ಮಾಡಿಕೊಳ್ಬೇಕು. ಹೆಚ್ಚಿನವರು ಅದು ಏನು ಇಲ್ಲ ಬಾಯಿ ಮಾತಲ್ಲಿ ಮನೆ ಬಾಡಿಗೆಗೆ ಕೊಡುವಂಥದ್ದು ಅಥವಾ ತೆಗೆದುಕೊಳ್ಳುವಂಥದ್ದು ಇದನ್ನು ಮಾಡಬಾರದು. ಎರಡನೇದು, ನೋಟಿಸ್ ಕೊಡದೇ ಇರುವಂಥದ್ದು ಸರಿಯಾದ ಕ್ರಮ ಅಲ್ಲ. ಕರ್ನಾಟಕ ರೆಂಟ್ ಕಂಟ್ರೋಲ್ ಆ್ಯಕ್ಟ್ ಪ್ರಕಾರ ಮಾಲೀಕರು ಕನಿಷ್ಠ ಒಂದು ತಿಂಗಳ ನೋಟಿಸನ್ನು ನೀಡಲೇಬೇಕಾಗತ್ತೆ. ನೋಟಿಸ್ ನೀಡಿಯೂ ನೀವು ಒಪ್ಪದಿದ್ದರೆ ಮಾಲೀಕರು ಕೋರ್ಟ್ ಮೂಲಕ ಮಾತ್ರ ಆ ವ್ಯಕ್ತಿಯನ್ನು ಬಾಡಿಗೆದಾರರನ್ನು ಹೊರಗೆ ಹಾಕಲಿಕ್ಕೆ, ಮನೆಯಿಂದ ಹೊರಗೆ ಕಳಿಸಲಿಕ್ಕೆ ವ್ಯವಸ್ಥೆಗಳನ್ನು ಕೇಳಿಕೊಳ್ಬೋದು.
1: ಮಾಲೀಕರೇ ಖುದ್ದಾಗಿ
2: ಹೊರಗೆ ಹಾಕುವಂಥ ಯಾವುದೇ ಕ್ರಮವನ್ನು ಕೈಗೊಳ್ಳುವಂಥದ್ದು ಅದು ಕಾನೂನಾತ್ಮಕವಾಗಿ ಕಾನೂನು ಬಾಹಿರವಾಗಿರುತ್ತೆ.
1: ಅಂದರೆ ಒಪ್ಪಂದ ಇದ್ದರೆ ಅದಕ್ಕೆ ರಕ್ಷಣೆ ಇದೆ.
2: ಅದಕ್ಕೆ ಹೇಳಿರುವಂಥದ್ದು ನಾನು, ಒಪ್ಪಂದ ಅಥವಾ ರೆಂಟ್ ಅಗ್ರಿಮೆಂಟ್, ಬಾಡಿಗೆ ಅಗ್ರಿಮೆಂಟನ್ನು ಮಾಡಿಕೊಳ್ಳುವಂಥದ್ದು ಬಾಡಿಗೆದಾರರಿಗೆ ಹೆಚ್ಚಿನ ರಕ್ಷಣೆ ಮತ್ತು ಮಾಲೀಕರಿಗೂ ರಕ್ಷಣೆ. ಇದು ಕಾನೂನಾತ್ಮಕ ಪ್ರಕ್ರಿಯೆ ಕೂಡ. ಒಪ್ಪಂದದ ಅವಧಿ ಮುಗಿಯದಿದ್ದರೆ ಮುಗಿಯದೆ ಕಳಿಸ್ಲಿಕ್ಕೆ ಆಗುವುದಿಲ್ಲ. ಒಪ್ಪಂದ ಉಲ್ಲೇಖಿಸಿದ ಕಾರಣವಿಲ್ಲದೆ ಕೂಡ ಹೊರಗೆ ಕಳಿಸುವಂತದ್ದು ಅಮಾನ್ಯವಾಗಿರುತ್ತದೆ.
1: ಅಂದ್ರೆ ದಾಖಲೆಗಳನ್ನೆಲ್ಲ ತುಂಬಾ ಜೋಪಾನ ಮಾಡಿ ಇಟ್ಕೋಬೇಕು.
2: ಖಂಡಿತವಾಗಿಯೂ, ಅದು ಬಾಡಿಗೆಯ ಅಗ್ರಿಮೆಂಟ್ ಇರಬಹುದು, ಬಾಡಿಗೆ ಪಾವತಿಸಿದ ರಸೀದಿಗಳು. ಎಷ್ಟೋ ಸಂದರ್ಭಗಳಲ್ಲಿ ಈಗ ಆನ್ಲೈನ್ ಅಲ್ಲಿ ಬಾಡಿಗೆಯನ್ನು ಪಾವತಿಸಿರ್ತೀರಿ ಬ್ಯಾಂಕ್ ಮೂಲಕ, ಅದರ ರಸೀದಿಗಳು ಸಿಗ್ತವೆ. ಮತ್ತೆ ನೀರು ವಿದ್ಯುತ್ ಕಡಿತದ ಫೋಟೋಗ್ರಾಫ್ ಅಥವಾ ವಿಡಿಯೋಗಳನ್ನು ಇಟ್ಕೊಳ್ಳುವಂಥದ್ದು, ಮಾಲೀಕರು ಬಾಡಿಗೆದಾರರಿಗೆ ಕಳಿಸಿರುವಂತಹ ಮೆಸೇಜ್ಗಳಿರ್ಬೋದು ಅಥವಾ ಕಾಲ್ ಮಾಡಿರುವಂತಹ ರೆಕಾರ್ಡ್ಗಳಿರ್ಬೋದು, ಇವೆಲ್ಲವೂ ಕೂಡ ಅಗತ್ಯ ದಾಖಲೆಗಳಾಗ್ತವೆ.
1: ಆಧುನಿಕ ಯುಗದಲ್ಲಿ ಆನ್ಲೈನ್ ಜಗತ್ತಿನಲ್ಲಿ ಎಲ್ಲವೂ ಕೂಡ ಸಾಕ್ಷ್ಯವೇ,
2: ಸಾಕ್ಷ್ಯವಾಗಿ
1: ಸರಿಯಾಗಿ ಇಟ್ಕೋಬೇಕು.
2: ಹೌದು, ಎಲ್ಲವನ್ನು ಇಟ್ಕೊಳ್ಳಿಕ್ಕೆ ಅಭ್ಯಾಸ ಮಾಡಿಕೊಳ್ಬೇಕು.
1: ನಮ್ಮ ಕೇಳುಗರಿಗೆ ಒಂದು ಸೂಕ್ತ ಮಾಹಿತಿಯನ್ನು ತಾವು ನೀಡಿದಿರಿ ವಕೀಲರಾದ ಕೃಷ್ಣ ಪ್ರಸಾದ್ ನಡಸಾರ್ ಅವರೇ, ನಿಮಗೆ ಧನ್ಯವಾದ. ನಮಸ್ಕಾರ.
2: ನಮಸ್ಕಾರ.
0: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ

0: ಆಕಾಶವಾಣಿ ಬೆಂಗಳೂರು ರೈತರಿಗೆ ಸಲಹೆ.
1: ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಅಂದರೆ ಮಣ್ಣಿನ ಆರೋಗ್ಯ ಮತ್ತು ಪರಿಸರ ಸುಸ್ಥಿರತೆಯನ್ನು ಕಾಪಾಡಿಕೊಳ್ಳೋದು. ಬೆಳೆಗಳ ಉತ್ಪಾದಕತೆಯನ್ನು ಹೆಚ್ಚಿಸುವ ಸಲುವಾಗಿ ಲಭ್ಯವಿರುವ ಎಲ್ಲ ಸಾವಯವ ಮತ್ತು ರಾಸಾಯನಿಕ ಪೋಷಕಾಂಶಗಳ ಮೂಲಗಳನ್ನು ತರ್ಕಬದ್ಧವಾಗಿ ಸಮತೋಲಿತವಾಗಿ ಬಳಸುವುದಾಗಿದೆ. ಸಮಗ್ರ ಪೋಷಕಾಂಶಗಳ ನಿರ್ವಹಣೆಯು ರಾಸಾಯನಿಕ ಗೊಬ್ಬರಗಳನ್ನು ಸಂಪೂರ್ಣವಾಗಿ ಕೈಬಿಡಲು ಹೇಳೋದಿಲ್ಲ. ಬದಲಿಗೆ ಪರ್ಯಾಯ ಸಾವಯವ ಮೂಲಗಳ ಪೂರಕ ಬಳಕೆಯ ಮೂಲಕ ರಾಸಾಯನಿಕ ಗೊಬ್ಬರಗಳ ಬಳಕೆಯನ್ನು ಬುದ್ಧಿವಂತಿಕೆಯಿಂದ ಕಡಿಮೆ ಮಾಡಲು ಉತ್ತೇಜಿಸುತ್ತೆ. ಪೋಷಕಾಂಶಗಳ ಸಮತೋಲನ ಬೆಳೆಗಳು ಹೀರಿಕೊಳ್ಳುವ ಪೋಷಕಾಂಶಗಳು ಮತ್ತು ಮಣ್ಣಿನಿಂದ ವ್ಯರ್ಥವಾಗುವ ಪೋಷಕಾಂಶಗಳಿಗೆ ಅನುಗುಣವಾಗಿ ರಸಗೊಬ್ಬರಗಳ ಪೂರೈಕೆಯನ್ನು ಸಮತೋಲನಗೊಳಿಸಿಕೊಳ್ಬೇಕು. ಜೈವಿಕ ಸಾರಜನಕ ಸ್ಥಿರೀಕರಣ, ಕೃತಕ ಅಥವಾ ರಾಸಾಯನಿಕ ಸಾರಜನಕದ ಬಳಕೆಯನ್ನು ಕಡಿಮೆ ಮಾಡಲು ಜೈವಿಕ ಸಾರಜನಕವನ್ನು ಸ್ಥಿರೀಕರಿಸುವುದು ಉತ್ತಮವಾಗಿದೆ. ಕೃಷಿ ಭೂಮಿಯಲ್ಲಿ ಲಭ್ಯವಿರುವ ಎಲ್ಲ ಸಾವಯವ ಪದಾರ್ಥಗಳನ್ನು ಕೃಷಿ ವ್ಯವಸ್ಥೆಯಲ್ಲೇ ಮರುಬಳಕೆ ಮಾಡುವುದು ಉತ್ತಮ. ಹಂತ ಹಂತವಾಗಿ ರಸಗೊಬ್ಬರಗಳನ್ನು ನೀಡುವ ಮೂಲಕ ಸಸ್ಯಗಳ ಅಗತ್ಯಕ್ಕೆ ತಕ್ಕಂತೆ ಪೋಷಕಾಂಶಗಳ ಸರಬರಾಜನ್ನು ಹೊಂದಿಸಬೇಕು. ಪೋಷಕಾಂಶಗಳ ಮಟ್ಟವನ್ನು ಪರಿಶೀಲಿಸುವುದರ ಜೊತೆಗೆ ಮಣ್ಣಿನ ಆರೋಗ್ಯದ ಸೂಚಕಗಳನ್ನು ನಿರಂತರವಾಗಿ ಗಮನಿಸಬೇಕು. ಪೋಷಕಾಂಶಗಳು ನೀರಿನಲ್ಲಿ ಕರಗಿ ವ್ಯರ್ಥವಾಗುವುದನ್ನು ತಡೆಯಲು ನಿಧಾನವಾಗಿ ಬಿಡುಗಡೆಯಾಗುವ ಗೊಬ್ಬರಗಳು ಮತ್ತು ಜೈವಿಕ ಗೊಬ್ಬರಗಳನ್ನು ಬಳಸಬೇಕು. ಶಿಫಾರಸು ಮಾಡಲಾದ ಸಮಗ್ರ ಪೋಷಕಾಂಶಗಳ ನಿರ್ವಹಣೆಯ ಸಂಯೋಜನೆಗಳು ಈ ರೀತಿಯವೆ. ಭತ್ತದ ಬೆಳೆಯಲ್ಲಿ ಸಯನೋ ಬ್ಯಾಕ್ಟೀರಿಯಾ ಮತ್ತು ಕೊಟ್ಟಿಗೆ ಗೊಬ್ಬರ ಪ್ರಾಥಮಿಕ ಪರ್ಯಾಯ ಮೂಲವಾಗಿದೆ. ದ್ವಿತೀಯ ಪರ್ಯಾಯ ಮೂಲ ಅಜೋಲಾ ಕಂಪೋಸ್ಟ್ ಆಗಿರುತ್ತೆ. ಬದಲಾಯಿಸಬಹುದಾದ ಕೃತಕ ಗೊಬ್ಬರಗಳ ಶೇಕಡಾವಾರು ಪ್ರಮಾಣ 40-60% ಇರುತ್ತೆ. ಗೋಧಿ ಬೆಳೆಯಲ್ಲಿ ಪ್ರಾಥಮಿಕ ಪರ್ಯಾಯ ಮೂಲ ಏನೆಂದರೆ ಅಜೋಟೋ ಬ್ಯಾಕ್ಟೇರ್ ಮತ್ತು ಕಾಂಪೋಸ್ಟ್ ಆಗಿರುತ್ತೆ. ದ್ವಿತೀಯ ಪರ್ಯಾಯ ಮೂಲ ರಾಕ್ ಪಾಸ್ಪೇಟ್ ಮತ್ತು PSP ಇರುತ್ತೆ. ಬದಲಾಯಿಸಬಹುದಾದ ಕೃತಕ ಗೊಬ್ಬರದ ಶೇಕಡಾವಾರು 30-50% ಇರುತ್ತೆ. ಸೋಯಾಬೀನ್ ಪ್ರಾಥಮಿಕ ಪರ್ಯಾಯ ಮೂಲ ರೈಜೋಬಿಯಂ ಮತ್ತು ರಾಕ್ ಪಾಸ್ಪೇಟ್. ದ್ವಿತೀಯ ಪರ್ಯಾಯ ಮೂಲ ಎರೆಗೊಬ್ಬರ. ಬದಲಾಯಿಸಬಹುದಾದ ಕೃತಕ ಗೊಬ್ಬರದ ಶೇಕಡಾವಾರು 60-80%. ತರಕಾರಿ

0: ಬೆಳೆಯಲ್ಲಾದರೆ ಎರೆಗೊಬ್ಬರ ಮತ್ತು AMFP ಇರುತ್ತೆ. ದ್ವಿತೀಯ ಪರ್ಯಾಯ ಮೂಲ ಕಡಲಕಳೆ ಸಾರ ಇರುತ್ತೆ. ಬದಲಾಯಿಸಬಹುದಾದ ಕೃತಕ ಗೊಬ್ಬರದ ಶೇಕಡಾವಾರು 50-70% ಇರುತ್ತೆ. ಹಣ್ಣಿನ ತೋಟಗಳ ಬೆಳೆಗಳಾದರೆ ಬಯೋಚಾರ್ ಮತ್ತು ಕೊಟ್ಟಿಗೆ ಗೊಬ್ಬರ, ದ್ವಿತೀಯ ಪರ್ಯಾಯ ಮೂಲ ಹ್ಯೂಮಿಕ್ ಆಮ್ಲಗಳ ಜೊತೆಗೆ PSV. ಬದಲಾಯಿಸಬಹುದಾದ ಕೃತಕ ಗೊಬ್ಬರದ ಶೇಕಡಾವಾರು 40-60% ಇರುತ್ತೆ. ಹಸಿರುಮನೆ ಅನಿಲ ಕಡಿತ ಕಾರ್ಬನ್ ಡೈಆಕ್ಸೈಡ್ಗಿಂತ 273 ಪಟ್ಟು ಹೆಚ್ಚು ಅಪಾಯಕಾರಿಯಾದ ನೈಟ್ರಸ್ ಆಕ್ಸೈಡ್ ವಿಸರ್ಜನೆಯನ್ನು ಕಡಿಮೆ ಮಾಡುತ್ತೆ. ಜಲಚರ ವ್ಯವಸ್ಥೆಯ ರಕ್ಷಣೆ ಸಾರಜನಕ ಮತ್ತು ರಂಜಕವು ನೀರಿನಲ್ಲಿ ಕೊಚ್ಚಿ ಹೋಗಿ ಜಲಮೂಲವನ್ನು ಸೇರುವುದನ್ನು ತಡೆಯುತ್ತದೆ. ಇದರಿಂದ ಜಲಚರ ಪರಿಸರ ವ್ಯವಸ್ಥೆ ರಕ್ಷಿಸಲ್ಪಡುತ್ತೆ. ಮಣ್ಣಿನ ಇಂಗಾಲದ ವೃದ್ಧಿಯಾಗುತ್ತೆ. ಹವಾಮಾನ ಬದಲಾವಣೆಯ ತೀವ್ರತೆಯನ್ನು ಕಡಿಮೆ ಮಾಡಲು ಮಣ್ಣಿನಲ್ಲಿ ಸಾವಯವ ಇಂಗಾಲದ ಸಂಗ್ರಹವನ್ನು ಪುನರ್ನಿರ್ಮಿಸುತ್ತೆ. ನೈಸರ್ಗಿಕ ಸಂಪನ್ಮೂಲಗಳ ಸಂರಕ್ಷಣೆಯಾಗುತ್ತೆ. ಮುಗಿದು ಹೋಗುವ ಅಪಾಯದಲ್ಲಿರುವ ರಾಕ್ ಫಾಸ್ಫೇಟ್ ನಿಕ್ಷೇಪಗಳನ್ನು ಉಳಿಸುತ್ತೆ. ಇಂಧನ ಕೂಡ ಉಳಿಯುತ್ತೆ. ರಸಗೊಬ್ಬರ ತಯಾರಿಸುವ ಹ್ಯಾಬರ್ ಬಾಷ್ ಪ್ರಕ್ರಿಯೆಯು ಜಾಗತಿಕ ಇಂಧನದ 1-2% ಬಳಸುತ್ತೆ. ಇಂತಹ ಪ್ರಕ್ರಿಯೆಗಳ ಮೇಲಿನ ಅವಲಂಬನೆಯನ್ನು ಇದು ಕಡಿಮೆ ಮಾಡುತ್ತೆ. ಜೈವಿಕ ವೈವಿಧ್ಯತೆಗೆ ಬೆಂಬಲ ರಾಸಾಯನಿಕಗಳ ಬಳಕೆಯನ್ನು ಕಡಿಮೆ ಮಾಡುವ ಮೂಲಕ ಜೀವ ವೈವಿಧ್ಯತೆಯನ್ನು ಕಾಪಾಡಬಹುದಾಗಿದೆ. ಆರ್ಥಿಕ ಪ್ರಯೋಜನ ಕಡಿಮೆ ವೆಚ್ಚ ದುಬಾರಿ ಕೃತಕ ಮತ್ತು ರಾಸಾಯನಿಕ ಗೊಬ್ಬರಗಳನ್ನು ಭಾಗಶಃ ಅಥವಾ ಪೂರ್ಣವಾಗಿ ಬದಲಾಯಿಸುವುದರಿಂದ ಕೃಷಿ ವೆಚ್ಚ ಕಡಿಮೆಯಾಗುತ್ತೆ. ಉತ್ತಮ ಬೆಲೆ ಸಿಗುತ್ತೆ. ಸಾವಯವ ಮತ್ತು ಸುಸ್ಥಿರ ಕೃಷಿ ಉತ್ಪನ್ನಗಳು ಮಾರುಕಟ್ಟೆಯಲ್ಲಿ ಇಂತಹ ಬೆಳೆಗಳಿಗೆ ಹೆಚ್ಚಿನ ಬೆಲೆ ಸಿಗುತ್ತೆ. ದೀರ್ಘಕಾಲೀನ ಉತ್ಪಾದನೆ ಮಣ್ಣಿನ ಫಲವತ್ತತೆ ದೀರ್ಘಕಾಲದವರೆಗೆ ಉತ್ತಮಗೊಳ್ಳೋದ್ರಿಂದ ಭವಿಷ್ಯದಲ್ಲಿ ಬೇಕಾಗುವ ಗೊಬ್ಬರದ ಪ್ರಮಾಣ ಕಡಿಮೆಯಾಗುತ್ತೆ. ಸ್ಥಳೀಯ ಉತ್ಪಾದನೆ ಜೈವಿಕ ಗೊಬ್ಬರಗಳನ್ನು ಸ್ಥಳೀಯವಾಗಿಯೇ ಉತ್ಪಾದಿಸಲು ಸಾಧ್ಯವಿರೋದ್ರಿಂದ ಆಮದು ಅವಲಂಬನೆ ಕಡಿಮೆಯಾಗುತ್ತೆ. ಕಾರ್ಬನ್ ಕ್ರೆಡಿಟ್ ಗಳಿಕೆ ಇಂಗಾಲದ ಸಂಗ್ರಹಣೆ ಮತ್ತು ಹಸಿರು ಮನೆಗಳ ಅನಿಲಗಳ ಬಿಡುಗಡೆಯನ್ನು ಕಡಿಮೆ ಮಾಡೋದ್ರಿಂದ ಕಾರ್ಬನ್ ಕ್ರೆಡಿಟ್ ಪಡೆಯಲು ಅರ್ಹತೆ ಸಿಗುತ್ತೆ.
1: ಇದುವರೆಗೆ ರೈತರಿಗೆ ಸಲಹೆಗಳನ್ನ ಕೇಳಿದಿರಿ. ಆಕಾಶವಾಣಿ ಸಮಯ 6:55 ಇನ್ನೀಗ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸಂಸ್ಕೃತ ವಾರ್ತೆ ಮೂಡಿಬರಲಿದೆ.
2: ಇಎಂ ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಿಕಾ ನಿಧಿ ಝಾ. अथ वार्ताः प्रधानमंत्री नरेन्द्र मोदी प्रावोचत् यत् एकविंशति शताब्द्याः भारतं विकसित भारतं भवितुं संकल्पबद्धं वर्तते. तेनोदीरितं यत् साम्प्रतं भारतं तादृशः देशः यः अधिक विकासे विश्वसिति. विगत द्वादश वर्षेषु स्वस्य तृतीयम् ऑस्ट्रेलिया भ्रमणं हैट्रिक इति विज्ञापयता तेन प्रतिपादितं यत् एषः प्रवासः भारत ऑस्ट्रेलिया सम्बद्धानां अपूर्वगमितां सूचयति. अत्रावसरे ऑस्ट्रेलिया देशस्य प्रधानमंत्री एंथनी एल्बनीस अपि तत्र उपस्थितः आसीत्. तेन तत्रत्यं जनसमूहं वीक्ष्य एषा सहभागिता दृढतरा इत्युक्तम्. अस्मात् पुरा उभयोः देशयोर नेतृभ्यां मेलबर्न नगरे तृतीये भारत ऑस्ट्रेलिया वार्षिक शिखर सम्मेलने भागं गृहीत्वा शिष्टमंडल स्तरीया द्विपाक्षिकी वार्ता विहिता. हिंद प्रशांत क्षेत्रे शांतिं स्थिरतां च स्थापयितुं द्वाभ्यां नेतृभ्यां रक्षा सुरक्षा सहयोग संयुक्त घोषणापत्रे हस्ताक्षरं विहितम्.
3: हमारे मैरिटाइम सिक्योरिटी कोलैबोरेशन रोडमैप से इंडो पैसिफिक में हमारे साझा प्रयासों को नई ताकत मिलेगी. हम शिप बिल्डिंग शिप रिपेयर और मेंटेनेंस में भी मिलकर आगे बढ़ेंगे. फ्रेंड आज हमने कई क्षेत्रीय एवं अंतर्राष्ट्रीय मुद्दों पर भी विस्तार पूर्वक चर्चा की.
2: वार्ताहरान् संबोधयन् प्रधानमंत्री न्यगादीत् यत् भारत ऑस्ट्रेलिया देशाभ्यां परमाणु ऊर्जा क्षेत्रे ऐतिहासिकः सहयोगः साधितः. केन्द्रीय गृहमन्त्री अमितशाहः प्रत्यपादयत् यत् एकः सुर

ಸುರಕ್ಷಿತಃ ಸಮೃದ್ಧಶ್ಚ ಸೀಮಾ ಪ್ರಾಂತಃ ಅಥ ಜಾಗೃತಃ ಸಮಾಜಃ ಸಂಭೂಯ ಏವ ದೇಶಂ ಸುರಕ್ಷಿತಂ ವಿಧಾತುಂ ಶಕ್ನುವಂತಿ. ಗೃಹಮಂತ್ರಿಣಾ ಹ್ಯಃ ನವದೆಹಲ್ಯಾಂ ಆರಕ್ಷಕ ಅಧೀಕ್ಷಕಾಣಾಂ ಸಮ್ಮೇಳನೆ ಸಂಭಾಷಣಂ ಕುರ್ವತಾ ಪ್ರತಿಪಾದಿತಂ ಯತ್ ವೈಬ್ರೆಂಟ್ ವಿಲೇಜಸ್ ಇತ್ಯಸ್ಯ ಕ್ರಾಂತಿಕಾರಿ ಉಪಕ್ರಮಸ್ಯ ಅಂತರ್ಗತಂ ಸೀಮಾ ಪ್ರಾಂತೇಭ್ಯಃ ಪಲಾಯನಂ ಅಪಾಕರ್ತುಂ ಪ್ರತ್ಯಗ್ರವೃತ್ಯವಸರಾಣಾಂ ಕ್ರಿಯಾನ್ವಯನಂ ವಿಧೀಯತೆ. ಶ್ರೀ ಶಾಹಃ ಸವಿಶೇಷಂ ಪ್ರಾವೋಚತ್ ಯತ್ ಪ್ರಧಾನಮಂತ್ರಿಣಃ ನರೇಂದ್ರ ಮೋದಿನಃ ಕುಶಲ ನೇತೃತ್ವೇ ಕೇಂದ್ರ ಪ್ರಶಾಸನೇನ ಸೀಮಾವರ್ತಿ ಅವಸಂರಚನಾಸು ವೈಜ್ಞಾನಿಕ ರೀತ್ಯಾ 400% ಯಾವತ್ ಅಭೂತಪೂರ್ವೋ ವಿಕಾಸೋ ವಿಹಿತಃ. ದೇಶೇ ದ್ರುತಗತ್ಯಾ ಪ್ರವರ್ಧಮಾನಸ್ಯ ಸಹಾಯಕ ಪ್ರಜನನ ಪ್ರೌದ್ಯೋಗಿಕೀ ಕ್ಷೇತ್ರಸ್ಯ ವಿವಿಧಾಸು ಅನಿಯಮಿತತಾಸು ವರ್ಧಮಾನಾಂ ಚಿಂತಾಂ ವೀಕ್ಷ್ಯ ರಾಷ್ಟ್ರೀಯ ಮಹಿಳಾ ಆಯೋಗೇನ ಏಕಾ ಉಚ್ಚ ಸ್ತರೀಯ ವಿಶೇಷಜ್ಞ ಸಮಿತಿಃ ನಿರ್ಮಿತಾ. ಅತ್ರಾವಧೇಯಂ ಯತ್ ಇಯಂ ಸಮಿತಿಃ ಮಹಿಳಾನಾಂ ಪ್ರಜನನಾಧಿಕಾರಾಣಾಂ ಪ್ರತಿಷ್ಠಾಯಾಃ ಸುರಕ್ಷಾಯಾಶ್ಚ ಸಂರಕ್ಷಣಂ ಕರೋತಿ. ತತ್ರೈವ ಐವಿಎಫ್ ಚಿಕಿತ್ಸಾಲಯಾನಾಂ ಎಆರ್ಟಿ ಕೇಂದ್ರಾಣಾಂ ಅಥ ಯುಗ್ಮ ಕೋಶಾನಾಂ ನಿಯಂತ್ರಕ ತಂತ್ರಾಣಾಂ ಪ್ರಾಸಂಗಿಕ ವಿಧಾನಾಂ ಚ ವ್ಯಾಪಕಂ ಪುನರೀಕ್ಷಣಂ ವಿಧಾಸ್ಯತಿ. ಸಂಯುಕ್ತ ರಾಜ್ಯ ಅಮೆರಿಕ ಬುಷಹರ್ ಪರಮಾಣು ಊರ್ಜಾ ಸಂಯಂತ್ರ ಪಾರ್ಶ್ವೇ ವೈಮಾನಿಕ ಆಕ್ರಮಣಂ ಕೃತವಾನಿತಿ ಇರಾನೇನ ಆರೋಪಿತಂ. ಇರಾನಸ್ಯ ಪ್ರಶಾಸನಿಕ ವಾರ್ತಾ ಸಂಸ್ಥೆಯಾ ಸಂಸೂಚಿತಂ ಯತ್ ಏತತ್ ಆಕ್ರಮಣಂ ಅಮೆರಿಕಾ ದೇಶಸ್ಯ ಸೇನಾದ್ವಾರಾ ಸ್ವ ಆಕ್ರಮಣಾನಿ ಸಮಾಪನಸ್ಯ ಹೋರಾನಂತರಮೇವ ಜಾತಂ. ಇತಃ ಪ್ರಾಗ್ ಅಮೆರಿಕಾ ದೇಶೇನ ಇರಾನ ದೇಶಸ್ಯ ಉಪರಿ ನೂತನಾನಿ ವಾಯು ಆಕ್ರಮಣಾನಿ ಕೃತಾನಿ. ಯದಾ ತು ತೆಹರಾನ್ ದೇಶಃ ಪಶ್ಚಿಮೇಷಿಯಾಯಾಂ ಅಮೆರಿಕಾ ಸಂಬದ್ಧ ದೇಶಾನ್ ಲಕ್ಷೀಕೃತ್ಯ ಪ್ರಕ್ಷೇಪಾಸ್ತ್ರ ಪ್ರಹಾರೈಃ ಪ್ರತ್ಯುತ್ತರಂ ದತ್ತವಾನ್. ಇರಾನ್ ದೇಶಸ್ಯ ಸ್ವಾಸ್ಥ್ಯ ಮಂತ್ರಾಲಯಃ ಅವೋಚತ್ ಯತ್ ಅಮೆರಿಕಾ ದೇಶೇನ ಕೃತೇಷು ದಿನದ್ವಯಾಕ್ರಮಣೇಷು ನ್ಯೂನಾತಿನ್ಯೂನಂ 14 ಮೃತಃ. ಪಾದಕಂದುಕ ಕ್ರೀಡಾಯಾಂ ಅಮೆರಿಕಾ ದೇಶಸ್ಯ ಬಾಸ್ಟನ್ ನಗರೆ ಆಯೋಜಿತೆ ಪ್ರಥಮೆ ಪ್ರಾಗುಪಾಂತ್ಯ ಚರಣಸ್ಯ ದ್ವಂದ್ವೇ ಫ್ರಾನ್ಸ್ ದಲಂ ಮೆರಿಕೊ ದಲಂ ಪರಾಭೂಯ ಉಪಾಂತ್ಯ ಚಕ್ರೆ ಪ್ರವಿಷ್ಟವತ್. ಇತಿ ವಾರ್ತಾಃ.

0: ಸಮಯ 7:07. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
0: ಶ್ರೋತೃಗಳೇ, ಗಮನಿಸಿ, ಇಂದು ಬೆಳಗ್ಗೆ 9:05 ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮದ ವಿಶೇಷ ಕಾರ್ಯಕ್ರಮ ವೀರ ಯೋಧರು ರಕ್ಷಣಾ ಸೇವೆಯ ತಾರೆಗಳು ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ನಿವೃತ್ತ ಕರ್ನಲ್ ರಮೇಶ್ ಆಳ್ವಾರ್. ಪರಿಕಲ್ಪನೆ, ಪ್ರಸ್ತುತಿ, ನೂತನ ಎಸ್ಕದಂ ನಿರ್ಮಾಣ ನಂದನ್ ಕುಮಾರ್ ಎಲ್ವೋ.

ಇಂದು ಸಂಜೆ 6:50ಕ್ಕೆ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ವಿಷಯ ಪ್ರಸ್ತುತ ಹವಾಮಾನ ಆಧಾರಿತ ಪರ್ಯಾಯ ಬೇಸಾಯ ಕ್ರಮಗಳು. ಭಾಗವಹಿಸಲಿರುವ ಸಂಪನ್ಮೂಲ ವ್ಯಕ್ತಿಗಳು ಬೆಂಗಳೂರು ಜಿಕೆವಿಕೆ ಸಾವಯವ ಕೃಷಿ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಬೋರಯ್ಯ, ಪ್ರಸ್ತುತಿ ತಿಮ್ಮಪ್ಪ ಹೆಚ್ಗೌಡ, ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಸಮಯ 7:02 ಇನ್ನೀಗ ಕೆಲವು ಪ್ರಕಟಣೆಗಳು. ನಂತರ 7:05ಕ್ಕೆ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಪ್ರಸಾರವಾಗಲಿದೆ.

0: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಶ್ರೋತೃಗಳೇ, ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರದಲ್ಲಿ ಮಾನಸಿಕ ಆರೋಗ್ಯ ಕಾಪಾಡುವಲ್ಲಿ ಸಾರ್ವತ್ರಿಕ ಮಿಥ್ಯೆಗಳನ್ನು ದಾಟುವ ಬಗ್ಗೆ ಮನಃಶಾಸ್ತ್ರಜ್ಞರಾದ ಹಾಸನದ ಡಾಕ್ಟರ್ ಸುಷ್ಮಾ ಎನ್ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಕರು ಸುಜಾತಾ ಎಫ್ ತಳವಾರ್. ಇದು ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.

ಇನ್ನು ಮಧ್ಯಾಹ್ನ 12:35 ಆರೋಗ್ಯ ಸಂಚಿಕೆಯಲ್ಲಿ ಚಿಕ್ಕ ವಯಸ್ಸಿನಲ್ಲಿ ಹೃದಯಾಘಾತ ಕುರಿತು ಚಿತ್ರದುರ್ಗದ ಕೃಷ್ಣ ಮಲ್ಟಿಸ್ಪೆಷಾಲಿಟಿ ನರ್ಸಿಂಗ್ ಹೋಮ್ನ ಹೃದಯ ರೋಗ ತಜ್ಞರಾದ ಡಾ ಆರ್ ಎಸ್ ಕಾರ್ತಿಕ್ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಕರು ದ್ಯಾಮಲಂಬಿಕಾ ಎಂಎಸ್. ಇದು ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ.

ಇಂದು ಸಂಜೆ 6:50 ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನ್ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ವಿಷಯ ಪ್ರಸ್ತುತ ಹವಾಮಾನ ಆಧಾರಿತ ಪರ್ಯಾಯ ಬೇಸಾಯ ಕ್ರಮಗಳು. ಭಾಗವಹಿಸಲಿರುವ ಸಂಪನ್ಮೂಲ ವ್ಯಕ್ತಿಗಳು ಬೆಂಗಳೂರು ಜಿಕೆವಿಕೆ ಸಾವಯವ ಕೃಷಿ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಬೋರಯ್ಯ, ಪ್ರಸ್ತುತಿ ತಿಮ್ಮಪ್ಪ ಹೆಚ್ಗೌಡ, ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ಧಾರವಾಡದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಅಭಿವೃದ್ಧಿಪಡಿಸಿದ ವಿಶಿಷ್ಟ ಗೋಧಿ ತಳಿ ಡಿಡಬ್ಲ್ಯೂಆರ್ 162ಕ್ಕೆ ಜಾಗತಿಕ ಮನ್ನಣೆ. ಮಕ್ಕಳಿಗೆ ನ್ಯಾಯ ಒದಗಿಸಲು ದೇಶದಲ್ಲೇ ಮೊಟ್ಟಮೊದಲ ಉಚಿತ ಕಾನೂನು ಸಲಹಾ ಕೇಂದ್ರ ಶಿವಮೊಗ್ಗದಲ್ಲಿ ಕಾರ್ಯಾರಂಭ. ರಾಜ್ಯದ ಸಾರ್ವಜನಿಕ ಉದ್ದಿಮೆಗಳ ಪುನಶ್ಚೇತನಕ್ಕೆ ಕೇಂದ್ರದಿಂದ ಸಕಲ ಪ್ರಯತ್ನ, ಸಚಿವ ಎಚ್ಡಿ ಕುಮಾರಸ್ವಾಮಿ. ಇಂದು ರಾಷ್ಟೀಯ ಮೀನು ಕೃಷಿಕರ ದಿನಾಚರಣೆ. ಈಗ ವಾರ್ತೆಗಳ ವಿವರ. ಧಾರವಾಡದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ವಿಶ್ರಾಂತ ಉಪಕುಲಪತಿ ಹಾಗೂ ಅಂತಾರಾಷ್ಟೀಯ ಖ್ಯಾತಿಯ ಗೋಧಿ ತಳಿ ಸಂಶೋಧನಾ ವಿಜ್ಞಾನಿ ಪ್ರೊಫೆಸರ್ ಆರ್ಆರ್ ಹಂಚಿನಾಳ್ ನೇತೃತ್ವದಲ್ಲಿ ಸಂಶೋಧಿಸಿದ ಉಷ್ಣ ಹವಾಮಾನದಲ್ಲೂ ಬೆಳೆಯಬಲ್ಲ ಅತ್ಯುತ್ಕೃಷ್ಟ ದರ್ಜೆಯ ಡಿಡಬ್ಲ್ಯೂಆರ್ 162 ಗೋಧಿ ತಳಿಗೆ ಜಾಗತಿಕ ಮನ್ನಣೆ ಸಿಕ್ಕಿದೆ. ಕೇಂದ್ರ ಆಹಾರ ಹಾಗೂ ನಾಗರಿಕ ಪೂರೈಕೆ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಎಕ್ಸ್ ಮಾಧ್ಯಮದಲ್ಲಿ ಈ ವಿಷಯ ತಿಳಿಸಿ ಸಂತಸ ವ್ಯಕ್ತಪಡಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇತ್ತೀಚೆಗೆ ಇಂಡೋನೇಷ್ಯಾ ಪ್ರವಾಸದ ವೇಳೆ 100 ಟನ್ ಡಿಡಬ್ಲ್ಯೂಆರ್ 162 ಗೋಧಿ ಬಿತ್ತನೆ ಬೀಜಗಳನ್ನು ಪೂರೈಸುವುದಾಗಿ ಘೋಷಿಸಿದ್ದಾರೆ. ಪ್ರಾದೇಶಿಕ ಆಹಾರ ಭದ್ರತೆ ಮತ್ತು ಕೃಷಿ ಸಹಕಾರವನ್ನು ಬಲಪಡಿಸುವ ನಿಟ್ಟಿನಲ್ಲಿ ಉಭಯ ದೇಶಗಳ ನಡುವೆ ಈ ಒಪ್ಪಂದ ಏರ್ಪಟ್ಟಿದೆ ಎಂದು ಅವರು ತಿಳಿಸಿದ್ದಾರೆ. ಖ್ಯಾತ ವಿಜ್ಞಾನಿ, ಗೋಧಿ ತಳಿಗಳ ತಜ್ಞ ಪ್ರೊಫೆಸರ್ ಆರ್ಆರ್ ಹಂಚಿನಾಳ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ.
1: ಕರ್ನಾಟಕ ಮತ್ತು ಮಹಾರಾಷ್ಟ್ರದಂತಹ ಉಷ್ಣ ಹವಾಮಾನ ಪ್ರದೇಶಗಳಿಗೆ ಸೂಕ್ತವಾದ ಗೋಧಿ ತಳಿಯನ್ನು ಅಭಿವೃದ್ಧಿಪಡಿಸುವ ಉದ್ದೇಶದಿಂದ ಧಾರವಾಡ ಕೃಷಿ ವಿಶ್ವವಿದ್ಯಾಲಯವು 1985ರಲ್ಲಿ ಗೋಧಿ ಸುಧಾರಣಾ ಕಾರ್ಯಕ್ರಮವನ್ನು ಡಿಡಬ್ಲ್ಯೂಆರ್ 162 ಗೋಧಿ ತಳಿಯನ್ನು ಭಾರತ ಸರ್ಕಾರವು 1993ರಲ್ಲಿ ಬಿಡುಗಡೆ

0: ಉತ್ತಮ ಗುಣಮಟ್ಟದ DWR-162 ಗೋಧಿ ಬೀಜವನ್ನು ಇಂಡೋನೇಷ್ಯಾಕ್ಕೆ ಪೂರೈಸಲು ಮುಂದಾಗಿದೆ. ಭಾರತದ ಕೃಷಿ ಸಂಶೋಧನೆಗೆ ಹಾಗೂ ಕೃಷಿ ವಿಶ್ವವಿದ್ಯಾಲಯದ ಗೋಧಿ ತಳಿ ಅಭಿವೃದ್ಧಿ ಯೋಜನೆಗೆ ದೊರೆತಿರುವ ಅಂತಾರಾಷ್ಟೀಯ ಮನ್ನಣೆಯಾಗಿದೆ.
1: ಕೇಂದ್ರ ಪುರಸ್ಕೃತ ವಿಕಸಿತ ಭಾರತ ಉದ್ಯೋಗ ಖಾತ್ರಿ ಹಾಗೂ ಜೀವನೋಪಾಯ ಮಿಷನ್ ಗ್ರಾಮೀಣ ಯೋಜನೆ ಅಡಿ ಹಾವೇರಿ ಜಿಲ್ಲೆಯಲ್ಲಿ ಶೇಕಡ 95.50% ಸಕ್ರಿಯ ಕೂಲಿ ಕಾರ್ಮಿಕರ ಇಕೆವೈಸಿ ಪೂರ್ಣಗೊಂಡಿದೆ ಎಂದು ವಿಧಾನಸಭಾಧ್ಯಕ್ಷ ರುದ್ರಪ್ಪ ಲಮಾಣಿ ತಿಳಿಸಿದ್ದಾರೆ. ಹಾವೇರಿ ಜಿಲ್ಲೆ ಸವಣೂರು ತಾಲೂಕು ಜಲ್ಲಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಳಲಕೊಂಡ ಗ್ರಾಮದಲ್ಲಿ ವಿಬಿ ಜೀರಾಮ್ಜಿ ಅಡಿ ಕಾಮಗಾರಿಗೆ ಚಾಲನೆ ನೀಡಿ ಅವರು ಮಾತನಾಡಿದರು. ವಿಬಿ ಜೀರಾಮ್ಜಿ ಯೋಜನೆ ಅಡಿ 125 ದಿನಗಳ ಉದ್ಯೋಗ ಖಾತ್ರಿ ಹಾಗೂ ಕೂಲಿ ದರವನ್ನು 382 ರೂಪಾಯಿಗೆ ಹೆಚ್ಚಿಸಲಾಗಿದೆ. ಜಲಭದ್ರತೆ, ಮೂಲಸೌಕರ್ಯ ಅಭಿವೃದ್ಧಿ, ಜೀವನೋಪಾಯ ವೃದ್ಧಿ ಹಾಗೂ ವಿಪತ್ತು ನಿರ್ವಹಣೆ ಕಾಮಗಾರಿಗಳಿಗೆ ಆದ್ಯತೆ ನೀಡಲಾಗಿದೆ ಎಂದರು. ಕಡಿಮೆ ಅವಧಿಯಲ್ಲಿ ಹೆಚ್ಚಿನ ಆದಾಯ ತರುವ ಅಣಬೆ ಬೇಸಾಯದಂತಹ ಪೂರಕ ಕೃಷಿ ಚಟುವಟಿಕೆಗಳನ್ನು ರೈತರು ಅಳವಡಿಸಿಕೊಳ್ಳಬೇಕು ಎಂದು ಚಿತ್ರದುರ್ಗ ಜಿಲ್ಲೆ ಕೃಷಿ ತರಬೇತಿ ಕೇಂದ್ರದ ಸಹಾಯಕ ನಿರ್ದೇಶಕ ಆರ್ ರಜನಿಕಾಂತ್ ಕೋರಿದ್ದಾರೆ. ಹಿರಿಯೂರು ತಾಲೂಕು ಬಬ್ಬೂರು ಫಾರ್ಮ್ನಲ್ಲಿ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ರಾಷ್ಟೀಯ ಕೃಷಿ ವಿಕಾಸ ಯೋಜನೆ ಅಡಿ ಆಯೋಜಿಸಿದ್ದ ಅಣಬೆ ಬೇಸಾಯ ಹಾಗೂ ಮೌಲ್ಯವರ್ಧನೆ ಕುರಿತ ಕಾರ್ಯಾಗಾರದಲ್ಲಿ ಅವರು ಮಾತನಾಡಿದರು. ಹವಾಮಾನ ವೈಪರೀತ್ಯದ ಸಂದರ್ಭದಲ್ಲಿ ಅಣಬೆ ಕೃಷಿ, ಜೇನು ಸಾಕಣೆ, ಹೈನುಗಾರಿಕೆ ಹಾಗೂ ಕುರಿ ಮೇಕೆ ಸಾಕಾಣೆಯಂತಹ ಪೂರಕ ಉಪಕಸುಬುಗಳು ರೈತರ ಆದಾಯ ಸ್ಥಿರತೆಗೆ ನೆರವಾಗಲಿವೆ ಎಂದರು. ಚಿತ್ರದುರ್ಗ ಜಿಲ್ಲೆಯ ವಿವಿಧ ಭಾಗಗಳಿಂದ ಆಗಮಿಸಿದ್ದ 65ಕ್ಕೂ ಹೆಚ್ಚು ರೈತರು ತರಬೇತಿಯಲ್ಲಿ ಭಾಗವಹಿಸಿದ್ದರು. ಮಕ್ಕಳ ಸಮಸ್ಯೆಗಳಿಗೆ ನ್ಯಾಯ ಒದಗಿಸಲು ಉಚಿತ ಕಾನೂನು ಸಲಹಾ ಕೇಂದ್ರವನ್ನು ದೇಶದಲ್ಲೇ ಮೊಟ್ಟಮೊದಲ ಬಾರಿಗೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಸ್ಥಾಪಿಸಲಾಗಿದೆ ಎಂದು ಪ್ರಧಾನ ಜಿಲ್ಲಾ ನ್ಯಾಯಾಧೀಶ ಜಿಎ ಮಂಜುನಾಥ್ ತಿಳಿಸಿದ್ದಾರೆ. ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಸಹಯೋಗದಲ್ಲಿ ಮಕ್ಕಳ ಕಲ್ಯಾಣ ಸಮಿತಿಯಲ್ಲಿನ ಮಕ್ಕಳಿಗೆ ಮತ್ತು ಪೋಷಕರಿಗಾಗಿ ಬಾಲಕಿಯರ ಸರ್ಕಾರಿ ಬಾಲಮಂದಿರದಲ್ಲಿ ಸ್ಥಾಪಿಸಲಾದ ಉಚಿತ ಕಾನೂನು ಸಲಹಾ ಕೇಂದ್ರವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ರಾಷ್ಟೀಯ ಕಾನೂನು ಸೇವೆ ಉಚಿತ ಸಹಾಯವಾಣಿ 1510 ಸದ್ಬಳಕೆ ಮಾಡಿಕೊಳ್ಳುವಂತೆ ಅವರು ಕೋರಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಹಿಂದೂಸ್ತಾನ್ ಮಷಿನ್ ಟೂಲ್ಸ್ HMT ಸೇರಿದಂತೆ ರಾಜ್ಯದ ಸಾರ್ವಜನಿಕ ಉದ್ದಿಮೆಗಳನ್ನು ಪುನಶ್ಚೇತನಗೊಳಿಸಲು ರಾಜ್ಯ ಸರ್ಕಾರದ ಸಕಾರಾತ್ಮಕ ಬೆಂಬಲದ ಅಗತ್ಯವಿದೆ ಎಂದು ಕೇಂದ್ರ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಸಚಿವ HD ಕುಮಾರಸ್ವಾಮಿ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಕುದುರೆಮುಖ ಕಬ್ಬಿಣ ಅದಿರು ಸಂಸ್ಥೆಗೆ ರಾಷ್ಟೀಯ ಖನಿಜ ಅಭಿವೃದ್ಧಿ ನಿಗಮದಿಂದ ಅದಿರು ಪೂರೈಸಿ ಸಂಸ್ಥೆಯನ್ನು ಉಳಿಸಿಕೊಳ್ಳಲು ಪ್ರಯತ್ನಿಸಲಾಗುತ್ತಿದೆ ಎಂದರು. ಆರೋಗ್ಯವಂತ ಮೀನು, ರುಚಿಕರ ಭಕ್ಷ್ಯ ಎಂಬ ಧ್ಯೇಯದೊಂದಿಗೆ ರಾಷ್ಟೀಯ ಮೀನು ಕೃಷಿಕರ ದಿನವನ್ನು ಇಂದು ಆಚರಿಸಲಾಗುತ್ತಿದೆ. ಭಾರತ ಸರ್ಕಾರ 2001 ಜುಲೈ 10 ರಾಷ್ಟೀಯ ಮೀನು ಕೃಷಿಕರ ದಿನವೆಂದು ಅಧಿಕೃತವಾಗಿ ಘೋಷಿಸಿತು. ರಾಷ್ಟೀಯ ಮೀನು ಕೃಷಿಕರ ದಿನದ ಪ್ರಧಾನ ಕಾರ್ಯಕ್ರಮ ಇಂದು ಗೋವಾ ರಾಜ್ಯದ ರಾಜಧಾನಿ ಪಂಜಿಮ್ ಜಿಮ್ಖಾನಾದಲ್ಲಿ ಆಯೋಜಿತವಾಗಿದೆ. ಮೀನುಗಾರಿಕೆಗೆ ಬೆಂಬಲ, ಮೀನುಗಾರರ ಜೀವನೋಪಾಯ ಬಲಪಡಿಸುವುದು, ವೈಜ್ಞಾನಿಕ ಮೀನು ಸಾಕಣೆ, ನಾವೀನ್ಯತೆ ಮತ್ತು ಸುಸ್ಥಿರ ಜಲಚರ ಸಾಕಣೆಯ ಪರಂಪರೆಯನ್ನು ಗೌರವಿಸಲು ಈ ದಿನ ಮೀಸಲಿದೆ. ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಅಂತಾರಾಷ್ಟೀಯ ಖ್ಯಾತಿಯ ಕಡಲ ಜೀವಶಾಸ್ತ್ರಜ್ಞ, ಉತ್ತರ ಕನ್ನಡ ಜಿಲ್ಲೆ ಕುಮಟಾದ ಪ್ರೊಫೆಸರ್ ವಿಎನ್ ನಾಯಕ್.
5: ಜುಲೈ 10 ರಾಷ್ಟೀಯ ಮೀನು ಕೃಷಿಕರ ದಿನಾಚರಣೆಯಾಗಿ ಆಚರಿಸಲಾಗುತ್ತಿದೆ. ಇದೇ ದಿನ 1957 ಮೊಟ್ಟ ಮೊದಲ ಬಾರಿಗೆ

0: ಕೈಗಾರಿಕಾ ವಿಜ್ಞಾನಿಗಳಾದ ಡಾಕ್ಟರ್ ಎಚ್ ಎಲ್ ಚೌಧರಿ ಮತ್ತು ಡಾಕ್ಟರ್ ಕೆ ಎಚ್ ಅಲಿಕುಣಿ ಯಶಸ್ವಿಯಾಗಿ ಮೀನಿನಲ್ಲಿ ಪ್ರೇರಿತ ಸಂತಾನೋತ್ಪತ್ತಿ ಅಂದರೆ ಇಂಡ್ಯೂಸ್ಡ್ ಬ್ರೀಡಿಂಗ್ ಯಶಸ್ವಿಯಾಗಿ ಮಾಡಿದರು. ಇದೊಂದು ಭಾರತದ ಮೀನುಗಾರಿಕಾ ಅಭಿವೃದ್ಧಿಯ ಹಾದಿಯಲ್ಲಿ ಅತಿ ಮಹತ್ವದ ಹೆಜ್ಜೆಯಾಗಿದ್ದು ಅಂದಿನಿಂದ ಇಂದಿನವರೆಗೆ ಮತ್ಸ್ಯೋತ್ಪನ್ನ ಹೆಚ್ಚಿಸಲು ಸಾಧ್ಯವಾಯಿತು. ಡಾಕ್ಟರ್ ಚೌಧರಿಯವರನ್ನು ಈ ಸಂಶೋಧನೆಗಾಗಿ ಪ್ರೇರಿತ ಸಂತಾನೋತ್ಪತ್ತಿಯ ತಂದೆ ಫಾದರ್ ಆಫ್ ಇಂಡ್ಯೂಸ್ಡ್ ಬ್ರೀಡಿಂಗ್ ಎಂದು ಸನ್ಮಾನಿಸಲಾಯಿತು ಮತ್ತು ಅವರನ್ನು ನೀಲ ಕ್ರಾಂತಿಯ ಹರಿಕಾರ ಎಂದು ಗುರುತಿಸಲಾಗುತ್ತಿದೆ. ಇತ್ತೀಚಿನ ವರ್ಷಗಳಲ್ಲಿ ಮೀನಿನ ಬೇಡಿಕೆ ಹೆಚ್ಚುತ್ತಾ ಬಂದಿದೆ. ಸಿಹಿ ನೀರಿನ ಮೀನುಗಾರಿಕೆ ನೀರಿನ ಅಭಾವದಿಂದ ನದಿಗಳಿಗೆ ಅಣೆಕಟ್ಟು ಕಟ್ಟಿರುವುದರಿಂದ ಮೀನಿನ ಪ್ರಮಾಣ ಕಡಿಮೆಯಾಗುತ್ತಿರುವುದರಿಂದ ಬಹಳ ಕಷ್ಟಕ್ಕೆ ಮೀನುಗಾರರನ್ನು ತಳ್ಳಿದೆ.
1: ಈಗ ಸಂಕ್ಷಿಪ್ತ ಸುದ್ದಿಗಳು. ಗದಗ್ ಜಿಲ್ಲೆ ನಾಗಾವಿಯ ಮಹಾತ್ಮಗಾಂಧಿ ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತಿರಾಜ್ ವಿಶ್ವವಿದ್ಯಾಲಯದ ಉಪಕುಲಪತಿಯಾಗಿ ಡಾ ಸುರೇಶ್ ನಾಡಗೌಡರ್ ಅಧಿಕಾರ ವಹಿಸಿಕೊಂಡಿದ್ದಾರೆ. ಬೆಂಗಳೂರಿನ ಕಿದ್ವಾಯಿ ಸ್ಮಾರಕ ಗಂಥಿ ಸಂಸ್ಥೆಯ ಪ್ರಭಾರ ನಿರ್ದೇಶಕರಾಗಿ ಶಿರ ಮತ್ತು ಕುತ್ತಿಗೆ ಗಂಥಿ ಶಾಸ್ತ್ರ ತಜ್ಞ ಡಾ ಆರ್ ಕೃಷ್ಣಪ್ಪ ನೇಮಕಗೊಂಡಿದ್ದಾರೆ. ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ 2026 ಹಾಗೂ ನಗರ ಸ್ವಚ್ಛತೆ ಮತ್ತು ಘನತ್ಯಾಜ್ಯ ನಿರ್ವಹಣೆಯ ಹೊಸ ನಿಯಮಗಳ ಕುರಿತು ಜನಜಾಗೃತಿ ಮೂಡಿಸಲು ರಾಯಚೂರಿನಲ್ಲಿ ಮ್ಯಾರಥಾನ್ ಹಾಗೂ ಸೈಕ್ಲೋಥಾನ್ ಜರುಗಿದವು. ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕು ಬಸವಪುರ ಗ್ರಾಮದಲ್ಲಿ ಅರಣ್ಯ ಇಲಾಖೆ ಅಳವಡಿಸಿದ್ದ ಬೋನಿಗೆ 2 ವರ್ಷದ ಗಂಡು ಚಿರತೆ ಸೆರೆ ಸಿಕ್ಕಿದೆ. ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘ ಇಂದು ಸಂಜೆ 6 ಗಂಟೆಗೆ ದಿವಂಗತ ಸಿದ್ದಲಿಂಗ ದೇಸಾಯಿ ದತ್ತಿ ಅಂಗವಾಗಿ ಸಿದ್ದಲಿಂಗ ದೇಸಾಯಿ ರಂಗ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಏರ್ಪಡಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಧಾರವಾಡದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಅಭಿವೃದ್ಧಿಪಡಿಸಿದ ವಿಶಿಷ್ಟ ಗೋಧಿ ತಳಿ ಡಿಡಬ್ಲ್ಯೂಆರ್ 162ಗೆ ಜಾಗತಿಕ ಮನ್ನಣೆ. ಮಕ್ಕಳಿಗೆ ನ್ಯಾಯ ಒದಗಿಸಲು ದೇಶದಲ್ಲೇ ಮೊಟ್ಟಮೊದಲ ಉಚಿತ ಕಾನೂನು ಸಲಹಾ ಕೇಂದ್ರ ಶಿವಮೊಗ್ಗದಲ್ಲಿ ಕಾರ್ಯಾರಂಭ. ರಾಜ್ಯದ ಸಾರ್ವಜನಿಕ ಉದ್ದಿಮೆಗಳ ಪುನಶ್ಚೇತನಕ್ಕೆ ಕೇಂದ್ರದಿಂದ ಸಕಲ ಪ್ರಯತ್ನ, ಸಚಿವ ಎಚ್ಡಿ ಕುಮಾರಸ್ವಾಮಿ. ಇಂದು ರಾಷ್ಟೀಯ ಮೀನು ಕೃಷಿಕರ ದಿನಾಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ಗಂಟೆಗೆ.

ಆಕಾಶವಾಣಿ ಬೆಂಗಳೂರು. ಇನ್ನೀಗ ಎಸ್ಜಿ ಅಮೂಲ್ಯ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳೋಣ. ಮೊದಲಿಗೆ ಮೂಡಿಬರುತ್ತಿದೆ ಪ್ರೊಫೆಸರ್ ದೊಡ್ಡರಂಗೇಗೌಡರ ರಚನೆ.

0: ಇದುವರೆಗೆ ಎಸ್ಜಿ ಅಮೂಲ್ಯ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳಿದಿರಿ. ಇವರಿಗೆ ಪಕ್ಕವಾದ್ಯದಲ್ಲಿ ಸಹಕರಿಸಿದವರು ಕೀಬೋರ್ಡ್ ಶಶಿಶಂಕರ್, ಕೊಳಲು ಸುನಿಲ್ ಡಿಎ, ತಬಲಾ ಆದರ್ಶ್ ಶೆಣೈ. ಆಕಾಶವಾಣಿ ಬೆಂಗಳೂರು.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ವಂದೇ ಮಾತರಂ, 150 ಸಂಭ್ರಮ. ಆಕಾಶವಾಣಿಗೆ 90 ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು.
3: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
2: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30, ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು.

0: ಅಮ್ಮ, ಏನ್ ಮಾಡಿದ್ಯಾ ತಿಂಡಿಗೆ ಇವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
1: ಅಮ್ಮ, ನನಗಂತೂ ನಿನ್ ಇಡ್ಲಿ ದೋಸೆ ಅವಲಕ್ಕಿ ಉಪ್ಪಿಟ್ಟು ಮಾತ್ರ ಬೇಡ. ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ.
2: ನೀನ್ ಮಾಡಿದ್ದು ನೀನೇ ತಿನ್ನು.
3: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ಕಾಗಲ್ಲ. ನಾನ್ ಮಾಡೋ ಅಡಿಗೆಯಲ್ಲಿ ನಿಮ್ಮ ಆರೋಗ್ಯ ಕಾಪಾಡೋ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳ್ಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
4: ಪೌಷ್ಟಿಕವಾದ ಆಹಾರ ಆರೋಗ್ಯಕ್ಕೆ ಹಿತಕರ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಸಮಯ 7:34 ಇನ್ನೀಗ ಒಂದು ಪ್ರಕಟಣೆ, ನಂತರ 7:35 ಸರಿಯಾಗಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆ ಪ್ರಸಾರವಾಗಲಿದೆ.
1: ಕೇಳುವರೇ, ಇದೇ ಶುಕ್ರವಾರ ಜುಲೈ 10 ಸಾಯಂಕಾಲ 6:30 ಹಲೋ ಕೃಷಿರಂಗ ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ, ಪ್ರಸ್ತುತ ಹವಾಮಾನ ಆಧಾರಿತ ಪರ್ಯಾಯ ಬೇಸಾಯ ಕ್ರಮಗಳು. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಸಾವಯವ ಕೃಷಿ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಬೋರಯ್ಯ ಅವರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237484 ಎಸ್ಟೇಟ್ ಕೋಡ್ 0 8 0. ಕೇಳಿ, ಇದೇ ಶುಕ್ರವಾರ ಜುಲೈ 10 ಸಾಯಂಕಾಲ 6:30 ಹಲೋ ಕೃಷಿರಂಗ ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ, ಪ್ರಸ್ತುತ ಹವಾಮಾನ ಆಧಾರಿತ ಪರ್ಯಾಯ ಬೇಸಾಯ ಕ್ರಮಗಳು.
2: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು: ರಕ್ಷಣೆ ಭದ್ರತಾ ಸಹಕಾರ ಒಪ್ಪಂದಕ್ಕೆ ಭಾರತ ಆಸ್ಟ್ರೇಲಿಯಾ ಸಹಿ. ಮೂರು ರಾಷ್ಟ್ರಗಳ ಪ್ರವಾಸದ ಅಂತಿಮ ಚರಣದಲ್ಲಿ ಇಂದು ನ್ಯೂಜಿಲೆಂಡ್ಗೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ. ಸಾವಿರಾರು ಬೆಂಬಲಿಗರ ನಡುವೆ ಇರಾನ್ ಮಾಜಿ ಸರ್ವೋಚ್ಚ ನಾಯಕ ಆಯತುಲ್ಲಾ ಅಲಿ ಖಮೇನಿ ಅಂತ್ಯಕ್ರಿಯೆ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಮೊರಾಕೋ ವಿರುದ್ಧ ಗೆದ್ದು ಸೆಮಿಫೈನಲ್ಸ್ ಪ್ರವೇಶಿಸಿದ ಫ್ರಾನ್ಸ್. ವಾರ್ತೆಗಳ ವಿವರ: ಭಾರತ ಮತ್ತು ಆಸ್ಟ್ರೇಲಿಯಾ ರಕ್ಷಣಾ ಮತ್ತು ಭದ್ರತಾ ಸಹಕಾರದ ಕುರಿತು ನೂತನ ಜಂಟಿ ಘೋಷಣೆ ಹಾಗೂ ಮುಕ್ತ ಮತ್ತು ಎಲ್ಲರನ್ನೂ ಒಳಗೊಂಡ ಇಂಡೋ ಪೆಸಿಫಿಕ್ ಅನ್ನು ಉತ್ತೇಜಿಸಲು ಕಡಲ ಭದ್ರತಾ ಸಹಯೋಗದ ಮಾರ್ಗಸೂಚಿಯನ್ನು ಅಳವಡಿಸಿಕೊಂಡಿವೆ. ಮೆಲ್ಬೋರ್ನ್ನಲ್ಲಿ ನಿನ್ನೆ ನಡೆದ ಮೂರನೇ ಆಸ್ಟ್ರೇಲಿಯಾ ಭಾರತ ವಾರ್ಷಿಕ ನಾಯಕರ ಶೃಂಗಸಭೆಯ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಆಸ್ಟ್ರೇಲಿಯಾದ ಪ್ರಧಾನಿ ಆಂಥೋನಿ ಅಲ್ಬೆನಿಸ್ ನಡುವಿನ ನಿಯೋಗ ಮಟ್ಟದ ಮಾತುಕತೆಗಳ ನಂತರ ಈ ಒಪ್ಪಂದಗಳಿಗೆ ಸಹಿ ಹಾಕಲಾಯಿತು. ಶೃಂಗಸಭೆಯ ನಂತರ ಜಂಟಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ ಅವರು, ಭಾರತ ಮತ್ತು ಆಸ್ಟ್ರೇಲಿಯಾ ಚೈತನ್ಯಶೀಲ ಪ್ರಜಾಪ್ರಭುತ್ವಗಳು ಮತ್ತು ಪ್ರಮುಖ ಸಾಗರ ಶಕ್ತಿಗಳಾಗಿವೆ. 2022 ಆರ್ಥಿಕ ಸಹಕಾರ ಮತ್ತು ವ್ಯಾಪಾರ ಒಪ್ಪಂದದ ಯಶಸ್ಸಿನ ಆಧಾರದ ಮೇಲೆ ದ್ವಿಪಕ್ಷೀಯ ಹೂಡಿಕೆ ಒಪ್ಪಂದದ ಜೊತೆಗೆ ಸಮತೋಲಿತ ಮಹತ್ವಾಕಾಂಕ್ಷೆಯ ಮತ್ತು ಪರಸ್ಪರ ಪ್ರಯೋಜನಕಾರಿ ಸಮಗ್ರ ಆರ್ಥಿಕ ಸಹಕಾರ ಒಪ್ಪಂದ ತ್ವರಿತಗೊಳಿಸಲು ಎರಡೂ ರಾಷ್ಟ್ರಗಳು ಬದ್ಧವಾಗಿವೆ ಎಂದು ಹೇಳಿದ್ದಾರೆ. ನಂತರ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ, ಆಸ್ಟ್ರೇಲಿಯಾದಿಂದ ಭಾರತಕ್ಕೆ ದೀರ್ಘಾವಧಿಗೆ ಯುರೇನಿಯಂ ಪೂರೈಕೆ ನಿಟ್ಟಿನಲ್ಲಿ ನಿರ್ಣಾಯಕ ಒಪ್ಪಂದಕ್ಕೆ ಉಭಯ ದೇಶಗಳು ಸಹಿ ಹಾಕಿವೆ. ಈ ಒಪ್ಪಂದವು ಭಾರತದ ಶುದ್ಧ ಇಂಧನ ಯೋಜನೆಯನ್ನು ಬಲಪಡಿಸುವ ಮತ್ತು ಅದರ ನಿವ್ವಳ ಶೂನ್ಯ ಗುರಿಗಳನ್ನು ಬೆಂಬಲಿಸುವ ನಿರೀಕ್ಷೆ ಇದೆ ಎಂದು ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಮೂರು ರಾಷ್ಟ್ರಗಳ ಪ್ರವಾಸದ ಮೂರನೇ ಮತ್ತು ಅಂತಿಮ ಚರಣದಲ್ಲಿ ಇಂದು ನ್ಯೂಜಿಲೆಂಡ್ಗೆ ಭೇಟಿ ನೀಡಲಿದ್ದಾರೆ. ಎರಡು ದಿನಗಳ ಭೇಟಿಗಾಗಿ ಅವರು ಇಂದು ಆಕ್ಲೆಂಡ್ ತಲುಪಲಿದ್ದಾರೆ. ಭೇಟಿಯ ಸಮಯದಲ್ಲಿ ಅವರು ನ್ಯೂಜಿಲೆಂಡ್ ಪ್ರಧಾನಿ ಕ್ರಿಸ್ಟೋಫರ್ ಲಕ್ಸನ್ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ಕಳೆದ ಎರಡು ವರ್ಷಗಳಲ್ಲಿ ವಿಶೇಷವಾಗಿ ವ್ಯಾಪಾರ ಮತ್ತು ವಾಣಿಜ್ಯ ಹಾಗೂ ರಕ್ಷಣಾ ಕ್ಷೇತ್ರಗಳಲ್ಲಿ ಗಮನಾರ್ಹ ಪ್ರಗತಿಯನ್ನು ಕಂಡಿರುವ ದ್ವಿಪಕ್ಷೀಯ ಸಂಬಂಧದ ಸಂಪೂರ್ಣ ವ್ಯಾಪ್ತಿಯನ್ನು ಉಭಯ ನಾಯಕರು ಪರಿಶೀಲಿಸಲಿದ್ದಾರೆ. ಕಳೆದ 40 ವರ್ಷಗಳಲ್ಲಿ ಭಾರತೀಯ ಪ್ರಧಾನಿಯೊಬ್ಬರು ಮೊದಲ ಬಾರಿಗೆ ನ್ಯೂಜಿಲೆಂಡ್ಗೆ ಭೇಟಿ ನೀಡುತ್ತಿದ್ದಾರೆ. ಭಾರತ ಮತ್ತು ನ್ಯೂಜಿಲೆಂಡ್ ನಡುವೆ ಇರುವ ಬಲವಾದ ಜನರ ಸಂಬಂಧಗಳ ಪ್ರತಿಬಿಂಬವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಭೇಟಿಯ ಸಮಯದಲ್ಲಿ ಭಾರತೀಯ ಸಮುದಾಯವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಭಾರತ ತನ್ನ ಕೌಶಲ್ಯಪೂರ್ಣ ಮತ್ತು ಬಲವಾದ ಸಂಸ್ಥೆಗಳು ಹಾಗೂ ನಾವೀನ್ಯತೆ ಪರಿಸರ ವ್ಯವಸ್ಥೆಯಿಂದಾಗಿ ಜಾಗತಿಕ ಸಾಮರ್ಥ್ಯ ಕೇಂದ್ರಗಳಿಗೆ ಆದ್ಯತೆಯ ತಾಣವಾಗಿ ಹೊರಹೊಮ್ಮುತ್ತಲೇ ಇದೆ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ ಸಿಐಐ ರಾಷ್ಟ್ರೀಯ ಜಿಸಿಸಿ ವ್ಯವಹಾರ ಶೃಂಗಸಭೆ ಉದ್ದೇಶಿಸಿ ಮಾತನಾಡಿದ ಅವರು, ಭಾರತ 2100ಕ್ಕೂ ಹೆಚ್ಚು ಜಿಸಿಸಿಗಳನ್ನು ಆಯೋಜಿಸುತ್ತಿದೆ. ಈ ಮೂಲಕ 23 ಲಕ್ಷ ವೃತ್ತಿಪರರ ನೇರ ನೇಮಕ ಮತ್ತು ಸುಮಾರು 100 ಶತಕೋಟಿ ಡಾಲರ್ಗಳ ವಾರ್ಷಿಕ ಆದಾಯ ಗಳಿಸುತ್ತದೆ ಎಂದು ತಿಳಿಸಿದರು. ಜಾಗತಿಕ ಸಾಮರ್ಥ್ಯ ಕೇಂದ್ರಗಳು ಎಂಜಿನಿಯರಿಂಗ್, ಸಂಶೋಧನೆ, ಕೃತಕ ಬುದ್ಧಿಮತ್ತೆ, ಸೈಬರ್ ಭದ್ರತೆ, ಹಣಕಾಸು, ಉತ್ಪನ್ನ ವಿನ್ಯಾಸ ಮತ್ತು ಡೇಟಾ ವಿಜ್ಞಾನವನ್ನು ಒಟ್ಟುಗೂಡಿಸುವ ಮೂಲಕ ನಿರಂತರ ನಾವೀನ್ಯತೆಯನ್ನು ಹೆಚ್ಚಿಸಲು ರೂಪಾಂತರವನ್ನು ಪ್ರತಿಬಿಂಬಿಸುತ್ತವೆ ಎಂದು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದರು. ಹಿಮಾಚಲ ಪ್ರದೇಶದ ಕೀಲಾಂಗ್ನಲ್ಲಿ ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಐಸಿಎಂಆರ್ನ ಸಾರ್ವಜನಿಕ ಆರೋಗ್ಯ ಸಂಶೋಧನಾ ಕೇಂದ್ರಕ್ಕೆ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜಗತ್ ಪ್ರಕಾಶ್ ನಡ್ಡಾ ನಾಳೆ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಈ ಕೇಂದ್ರವು ಹಿಮಾಲಯ ಪ್ರದೇಶದಲ್ಲಿ ಹವಾಮಾನ ವೈಪರೀತ್ಯಗಳಿಗೆ ಹೊಂದಿಕೊಳ್ಳುವ ಆರೋಗ್ಯ ಸೇವೆ ಹಾಗೂ ವೈದ್ಯಕೀಯ ಸಂಶೋಧನೆಯನ್ನು ಮತ್ತಷ್ಟು ಬಲಪಡಿಸಲಿದೆ. ಇದು ಡಿಜಿಟಲ್ ಆರೋಗ್ಯ ಸೇವೆ, ಟೆಲಿಮೆಡಿಸಿನ್, ಡ್ರೋನ್ ಆಧಾರಿತ ಆರೋಗ್ಯ ಸೇವಾ ಸರಕು ಸಾಗಾಣೆ ವ್ಯವಸ್ಥೆ ಹಾಗೂ ಆರೋಗ್ಯ ಮೇಲ್ವಿಚಾರಣಾ ವ್ಯವಸ್ಥೆ ಅಳವಡಿಸಿಕೊಂಡು ದುರ್ಗಮ ಪ್ರದೇಶಗಳಲ್ಲಿ ಆರೋಗ್ಯ ಸೇವೆಗಳನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿ ತಲುಪಿಸುವ ಗುರಿ ಹೊಂದಿದೆ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ತಿಳಿಸಿದೆ. ರಸ್ತೆ ಸಾರಿಗೆ ಕ್ಷೇತ್ರದಲ್ಲಿ ತಕ್ಷಣವೇ ಶುದ್ಧ ಹಾಗೂ ಪರ್ಯಾಯ ಇಂಧನಗಳ ಬಳಕೆ ಮತ್ತು ಸುಧಾರಿತ ತಂತ್ರಜ್ಞಾನ ಅಳವಡಿಕೆ ಅಗತ್ಯವಾಗಿದೆ ಎಂದು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಅಭಿಪ್ರಾಯಪಟ್ಟಿದ್ದಾರೆ. ಗುಜರಾತ್ನ ಗಾಂಧಿನಗರದಲ್ಲಿ ನಿನ್ನೆ 3 ದಿನಗಳ ಬಹು ಮಾದರಿ ಸಾರಿಗೆ ಪ್ರದರ್ಶನ ಪ್ರವಾಸಿಗೆ ಚಾಲನೆ ನೀಡಿ ಮಾತನಾಡಿದ ಅವರು, ರಸ್ತೆ ಸಾರಿಗೆ ವ್ಯವಸ್ಥಾಪಕರು ಕಡಿಮೆ ವೆಚ್ಚದ ಪರ್ಯಾಯ ಇಂಧನಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಅಳವಡಿಸಿಕೊಳ್ಳುವಂತೆ ಅವರು ಕರೆ ನೀಡಿದರು. ಖಾಸಗಿ ಬಸ್ ವ್ಯವಸ್ಥಾಪಕರಿಗಾಗಿ ವಿಮಾನ ನಿಲ್ದಾಣ ಮಾದರಿಯ ಆಧುನಿಕ ಬಸ್ ಪೋರ್ಟ್ಗಳನ್ನು ನಿರ್ಮಿಸುವ ಹೊಸ ಯೋಜನೆಯನ್ನು ಘೋಷಿಸಿದ ನಿತಿನ್ ಗಡ್ಕರಿ, ದೇಶಾದ್ಯಂತದ ಸಾರಿಗೆ ವ್ಯವಸ್ಥಾಪಕರು ತಂತ್ರಜ್ಞಾನದ ಪರಿವರ್ತನೆಯನ್ನು ಸಮರ್ಥವಾಗಿ ಬಳಸಿಕೊಂಡು ಸುರಕ್ಷಿತ ಮತ್ತು ಆರಾಮದಾಯಕ ವಾಹನಗಳನ್ನು ಕಾರ್ಯಾಚರಣೆಗೆ ಬಳಸಬೇಕು. ಇದರಿಂದ ದೊರೆಯುವ ಹೆಚ್ಚುವರಿ ಲಾಭದ ಒಂದು ಭಾಗವನ್ನು ಪ್ರಯಾಣ ದರ ಕಡಿಮೆ ಮಾಡುವ ಮೂಲಕ ಸಾರ್ವಜನಿಕರಿಗೆ ವರ್ಗಾಯಿಸುವಂತೆ ಅವರು ಮನವಿ ಮಾಡಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಇರಾನ್ ಮಾಜಿ ಸರ್ವೋಚ್ಚ ನಾಯಕ ಆಯತುಲ್ಲಾ ಅಲಿ ಖಮೇನಿ ಅವರ ಅಂತ್ಯಕ್ರಿಯೆ ಮಶಾದ್ನಲ್ಲಿರುವ ಇಮಾಮ್ ರೆಜಾದಲ್ಲಿ ನಡೆಯಿತು. ಅವರ ಹಿರಿಯ ಮಗ ಸೈಯದ್ ಮುಸ್ತಫಾ ಖಮೇನಿ ಧಾರ್ಮಿಕ ಪ್ರಾರ್ಥನೆಗಳನ್ನು ಸಲ್ಲಿಸಿದರು. ಈ ವೇಳೆ ಸಾವಿರಾರು ಬೆಂಬಲಿಗರು ಸೇರಿದ್ದರು. ಈ ವರ್ಷದ February 28 ಅಮೆರಿಕ ಇಸ್ರೇಲ್ ದಾಳಿಯಲ್ಲಿ ಆಯತುಲ್ಲಾ ಅಲಿ ಖಮೇನಿ ಮೃತಪಟ್ಟರು. ಇದು ಪಶ್ಚಿಮ ಏಷ್ಯಾ ಪ್ರದೇಶದಾದ್ಯಂತ ವ್ಯಾಪಕ ಸಂಘರ್ಷಕ್ಕೆ ಕಾರಣವಾಯಿತು. ಅವರ ಮಗ ಮಜ್ತಬಾ ಖಮೇನಿ ಅವರನ್ನು ಇರಾನ್ನ ನೂತನ ಸರ್ವೋಚ್ಚ ನಾಯಕರನ್ನಾಗಿ ನೇಮಿಸಲಾಯಿತು. ಲೈಂಗಿಕ ದೌರ್ಜನ್ಯವನ್ನು ಭಾರತ ಬಲವಾಗಿ ಖಂಡಿಸಿದೆ. ಇದನ್ನು ಯುದ್ಧ, ಭಯೋತ್ಪಾದನೆ, ಚಿತ್ರಹಿಂಸೆ ಮತ್ತು ರಾಜಕೀಯ ದಮನದ ಸಾಧನವಾಗಿ ಸಮುದಾಯಗಳನ್ನು ಅಧೀನಗೊಳಿಸಲು, ಭಿನ್ನಾಭಿಪ್ರಾಯವನ್ನು ನಿಗ್ರಹಿಸಲು ಬಳಸಲಾಗುತ್ತದೆ ಎಂದು ವಿವರಿಸಿದೆ. ಸಂಘರ್ಷ ಸಂಬಂಧಿತ ಲೈಂಗಿಕ ದೌರ್ಜನ್ಯದ ಕುರಿತಾದ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಮುಕ್ತ ಚರ್ಚೆಯಲ್ಲಿ ಮಾತನಾಡಿದ ವಿಶ್ವಸಂಸ್ಥೆಯ ಭಾರತದ ಖಾಯಂ ಪ್ರತಿನಿಧಿ ರಾಯಭಾರಿ ಪಿ ಹರೀಶ್, ಶಿಕ್ಷೆಯಿಲ್ಲದ ಸಂಸ್ಕೃತಿಯ ನಡುವೆಯೂ ಇಂತಹ ಹಿಂಸಾಚಾರ ಮುಂದುವರೆದಿದೆ. ಇಂತಹ ಹೇಯಕೃತ್ಯಗಳನ್ನು ಭಾರತ ಬಲವಾಗಿ ಖಂಡಿಸುತ್ತದೆ. ಇದನ್ನು ಪರಿಹರಿಸುವಲ್ಲಿ ಮಹಿಳಾ ಶಾಂತಿಪಾಲಕರ ನಿಯೋಜನೆಯು ಪರಿಣಾಮ ಬೀರಿದೆ ಎಂದು ಹೇಳಿದರು. ಅಮೆರಿಕದ ಮೆಸ್ಸಾಚ್ಯೂಸೆಟ್ಸ್ನ ಬೋಸ್ಟನ್ ಕ್ರೀಡಾಂಗಣದಲ್ಲಿ ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಮೊದಲ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಫ್ರಾನ್ಸ್ ತಂಡ ಮೊರಾಕೋ ತಂಡವನ್ನು 2-0 ಗೋಲುಗಳಿಂದ ಮಣಿಸಿತು. ಈ ಮೂಲಕ ಫ್ರಾನ್ಸ್ ತಂಡ ಸೆಮಿಫೈನಲ್ಸ್ ಪ್ರವೇಶಿಸಿದೆ. ಫ್ರಾನ್ಸ್ ಪರ ಕಿಲಿಯನ್ ಎಂಬಾಪೆ ಮತ್ತು ಔಸ್ಮಾನೆ ಡೆಂಬೆಲೆ ತಲಾ 1 ಗೋಲು ಗಳಿಸುವ ಮೂಲಕ ತಂಡದ ಗೆಲುವಿಗೆ ಕಾರಣರಾದರು. 2ನೇ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಸ್ಪೇನ್ ತಂಡ ಬೆಲ್ಜಿಯಂ ಅನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ಮಧ್ಯರಾತ್ರಿ 12:30 ಆರಂಭವಾಗಲಿದೆ. ಉಳಿದ ಕ್ವಾರ್ಟರ್ ಫೈನಲ್ ಪಂದ್ಯಗಳಲ್ಲಿ ನಾರ್ವೆ ತಂಡ ಇಂಗ್ಲೆಂಡ್ ವಿರುದ್ಧ ಆಡಲಿದ್ದು, ಹಾಲಿ ಚಾಂಪಿಯನ್ ಅರ್ಜೆಂಟೀನಾ ಭಾನುವಾರ ಬೆಳಿಗ್ಗೆ ಸ್ವಿಟ್ಜರ್ಲೆಂಡ್ ತಂಡದ ವಿರುದ್ಧ ಸೆಣಸಲಿದೆ. ಬ್ರಿಸ್ಟಲ್ನ ಕೌಂಟಿ ಮೈದಾನದಲ್ಲಿ ನಿನ್ನೆ ನಡೆದ 5 ಪಂದ್ಯಗಳ T20 ಕ್ರಿಕೆಟ್ ಸರಣಿಯ 4ನೇ ಪಂದ್ಯದಲ್ಲಿ ಭಾರತದ ವಿರುದ್ಧ ಇಂಗ್ಲೆಂಡ್ 9 ವಿಕೆಟ್ಗಳಿಂದ ಜಯಗಳಿಸಿದೆ. ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ನಿಗದಿತ 20 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 158 ರನ್ ಗಳಿಸಿತು. ಭಾರತದ ಪರ ಶ್ರೇಯಸ್ ಅಯ್ಯರ್, ಅಜೇಯ 80 ರನ್ ಗಳಿಸಿದರು. ಗೆಲುವಿನ ಗುರಿ ಬೆನ್ನತ್ತಿದ ಇಂಗ್ಲೆಂಡ್ 13.5 ಓವರ್ಗಳಲ್ಲಿ 1 ವಿಕೆಟ್ ನಷ್ಟಕ್ಕೆ 159 ರನ್ ಗಳಿಸುವ ಮೂಲಕ ಗೆಲುವಿನ ನಗೆ ಬೀರಿತು. ಹ್ಯಾರಿ ಬ್ರೂಕ್ 35 ಎಸೆತಗಳಲ್ಲಿ 79 ರನ್ ಸಿಡಿಸಿ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಲಾಸ್ ಏಂಜಲೀಸ್ನಲ್ಲಿ 2028 ನಡೆಯಲಿರುವ ಒಲಿಂಪಿಕ್ಸ್ ಕ್ರೀಡಾಕೂಟಕ್ಕೆ ಕ್ರೀಡಾಪಟುಗಳ ಆಯ್ಕೆಗೆ ಸಂಬಂಧಿಸಿದ ಅರ್ಹತಾ ಮಾರ್ಗಸೂಚಿ, ಆಯ್ಕೆ ಮಾನದಂಡ ಹಾಗೂ ಪ್ರಕ್ರಿಯೆಯನ್ನು ಪ್ರಕಟಿಸುವಂತೆ ಕೇಂದ್ರ ಯುವಜನ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯ ಮಾನ್ಯತೆ ಪಡೆದಿರುವ ಎಲ್ಲಾ ರಾಷ್ಟೀಯ ಕ್ರೀಡಾ ಮಹಾಸಂಘಗಳಿಗೆ ಎನ್ಎಸ್ಎಫ್ ನಿರ್ದೇಶನ ನೀಡಿದೆ. ಒಲಿಂಪಿಕ್ಸ್, ಪ್ಯಾರಾಲಿಂಪಿಕ್ಸ್, ಏಷ್ಯನ್ ಗೇಮ್ಸ್, ಪ್ಯಾರಾ ಏಷ್ಯನ್ ಗೇಮ್ಸ್ ಹಾಗೂ ಕಾಮನ್ವೆಲ್ತ್ ಕ್ರೀಡಾಕೂಟಗಳಂತಹ ಪ್ರಮುಖ ಕ್ರೀಡಾಕೂಟಗಳಿಗೆ ಸಂಬಂಧಿಸಿದ ಆಯ್ಕೆ ನೀತಿ ಹಾಗೂ ಮಾನದಂಡಗಳನ್ನು ಆಯಾ ಕ್ರೀಡಾಕೂಟ ಆರಂಭಕ್ಕೆ ಕನಿಷ್ಠ 2 ವರ್ಷಗಳ ಮುಂಚಿತವಾಗಿ ಸಂಬಂಧಿಸಿದ ರಾಷ್ಟೀಯ ಕ್ರೀಡಾ ಮಹಾಸಂಘಗಳ ಅಧಿಕೃತ ಜಾಲತಾಣದಲ್ಲಿ ಪ್ರಕಟಿಸಬೇಕು ಎಂದು ಸಚಿವಾಲಯ ತಿಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಕ್ಷಣೆ ಭದ್ರತಾ ಸಹಕಾರ ಒಪ್ಪಂದಕ್ಕೆ ಭಾರತ ಆಸ್ಟ್ರೇಲಿಯಾ ಸಹಿ. 3 ರಾಷ್ಟ್ರಗಳ ಪ್ರವಾಸದ ಅಂತಿಮ ಚರಣದಲ್ಲಿ ಇಂದು ನ್ಯೂಜಿಲೆಂಡ್ಗೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ. ಸಾವಿರಾರು ಬೆಂಬಲಿಗರ ನಡುವೆ ಇರಾನ್ ಮಾಜಿ ಸರ್ವೋಚ್ಚ ನಾಯಕ ಆಯತುಲ್ಲಾ ಅಲಿ ಖಮೇನಿ ಅಂತ್ಯಕ್ರಿಯೆ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಮೊರಾಕೋ ವಿರುದ್ಧ ಗೆದ್ದು ಸೆಮಿಫೈನಲ್ಸ್ ಪ್ರವೇಶಿಸಿದ ಫ್ರಾನ್ಸ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.

0: ಆಕಾಶವಾಣಿ ಬೆಂಗಳೂರು. ಚಿತ್ರಗೀತೆಗಳು. ಗಟ್ಟಿಮೇಳ ಚಿತ್ರಕ್ಕಾಗಿ ಚಿತ್ರ ಅವರು ಹಾಡಿರುವ ಗೀತೆಯನ್ನು ಈಗ ಕೇಳೋಣ. ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದ್ದು.
1: ನವಿಲೇನೋ ಕುಣಿಬೇಕು, ನವಿಲೇನೋ ಕುಣಿಬೇಕು, ನವಿಲೇನೋ ಕುಣಿಬೇಕು.
2: ಈಗ ಬಂತು ದಾರಿಗೆ.

0: ವಿ ಮನೋಹರ್ ಅವರ ಸಾಹಿತ್ಯ ಹಾಗೂ ಸಂಗೀತವಿರುವ ಓಮಲ್ಲಿಗೆ ಚಿತ್ರದ ಗೀತೆಯನ್ನ ಈಗ ಕೇಳೋಣ. ಹಾಡಿದ್ದಾರೆ ಬಿಆರ್ ಛಾಯಾ, ಸುಜಾತಾ ದತ್ ಹಾಗೂ ಸಂಗಡಿಗರು.
1: ಓಮಲ್ಲಿ, ಏನವೇ ಇವತ್ತಿನ ಸಮಾಚಾರ?

0: ಭಾರತ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2026 ಪ್ರಕ್ರಿಯೆ ನಡೆಸುತ್ತಿದೆ. ಕರ್ನಾಟಕದಲ್ಲಿ ಜುಲೈ 29 ಬಿಎಲ್ಒಗಳು ಮನೆ ಮನೆಗೆ ಭೇಟಿ ನೀಡಿ ತಮಗೆ ಗಣತಿ ನಮೂನೆ ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡುತ್ತಾರೆ. ತಾವು ನೀಡುವ ಮಾಹಿತಿ ಆಧರಿಸಿ ಆಗಸ್ಟ್ 5 ಕರಡು ಮತದಾರರ ಪಟ್ಟಿ ಪ್ರಕಟವಾಗಲಿದೆ. ಹೆಚ್ಚಿನ ಮಾಹಿತಿಗೆ ಇಸಿಐ ನೆಟ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಇದು ಕರ್ನಾಟಕ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.
1: ಭಲೆ ಹುಚ್ಚ ಚಿತ್ರಕ್ಕಾಗಿ ಪಿಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಹಾಡಿರುವ ಗೀತೆಯನ್ನ ಈಗ ಕೇಳೋಣ. ಸಾಹಿತ್ಯ ಜಿ ಉದಯಶಂಕರ್, ಸಂಗೀತ ರಾಜನ್ ನಾಗೇಂದ್ರ.

0: ಕನ್ನಡವನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ.
1: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ
2: ಜ್ಞಾನಪೀಠ ಪ್ರಶಸ್ತಿ.
1: ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ
2: ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ.
1: ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ,
2: ದರಾ ಬೇಂದ್ರೆಯವರ 4 ತಂತಿ ಕವನ ಸಂಕಲನಕ್ಕೆ,
1: ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ,
2: ಮಾಸ್ತಿ ವೆಂಕಟೇಶ ಅಯ್ಯಂಗಾರವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
1: ವಿಕ್ರ ಗೋಕಾಕ್ರವರ ಭಾರತ ಸಿಂಧುರಶ್ಮಿಗೆ,
2: ಯು ಆರ್ ಅನಂತಮೂರ್ತಿ,
1: ಗಿರೀಶ್ ಕಾರ್ನಾಡ್,
2: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ.
1: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
2: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
1: ಸಿರಿಗನ್ನಡಂ ಗೆಲುಗೆ,
2: ಸಿರಿಗನ್ನಡಂ ಬಾಳ್ಗೆ.

ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಸಮಯ 8 ಗಂಟೆಯಾಗಲಿದೆ. ಇನ್ನೀಗ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆಗಳು ಮೂಡಿಬರಲಿವೆ.

0: ಸಮಯ 8:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ತೊಂಬತ್ತರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ. ಕೃತಿ ಹಾಗೂ ಓದು ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ.
2: ಶ್ರೋತೃಗಳೇ ನಮಸ್ಕಾರ. ಕಳೆದ 3 ತಿಂಗಳಿನಿಂದ ಆಕಾಶವಾಣಿಯ ಅಂತರಾಳ ಈ ಕೃತಿಯನ್ನ ಓದ್ತಾ ನಾವು ಆಕಾಶವಾಣಿಯ ಒಳಗನ್ನು, ಅದರ ವ್ಯಾಪ್ತಿಯನ್ನು, ಅದರ ವಿಸ್ತಾರವನ್ನು, ಅದರ ಮಹತ್ವವನ್ನು ದಿನವೂ ಕಂತಿನಲ್ಲಿ ಕೇಳಿದ್ದೇವೆ. ನಿಮ್ಮೆಲ್ಲರ ಅಪಾರವಾದ ಪ್ರೀತಿ ಈ ಕಾರ್ಯಕ್ರಮಕ್ಕೆ ಹರಿದು ಬಂದಿದೆ. ಪ್ರಾತಿನಿಧಿಕವಾಗಿ ಕೆಲವು ಪತ್ರಗಳನ್ನು ನಾವು ಓದೋದಾದರೆ, ಮಡಿಕೇರಿಯಿಂದ ಭಾಗೀರಥಿ ಹುಲಿತಾಳ ಅವರು ಬರೀತಾರೆ. 1968 ಹೊನ್ನಾವರದಲ್ಲಿ ಅವರು ಬಿಎ ಓದ್ತಾ ಇದ್ರು. ಆಗ ವಿದ್ಯಾರ್ಥಿಗಳಾಗಿದ್ದಾಗ ಪ್ರಿನ್ಸಿಪಾಲ್ರಾದ ವಿ ಸೀತಾರಾಮಯ್ಯನವರ ಮಾರ್ಗದರ್ಶನದಲ್ಲಿ ಬೆಂಗಳೂರು ಆಕಾಶವಾಣಿ ನಿಲಯಕ್ಕೆ ನಮ್ಮನ್ನ ಕರೆದೊಯ್ದರು. ನಮ್ಮಲ್ಲಿ ಕೆಲವರು ಹಾಡನ್ನು ಹೇಳಿದೆವು, ನಾನು ಚಿಕ್ಕ ಭಾಷಣ ಮಾಡಿದೆ, ದೂರದ ಧಾರವಾಡ ಆಕಾಶವಾಣಿ ನಿಲಯಕ್ಕೆ ಹೋಗಿ ಭಾಷಣ ಮಾಡಲು ಅಸಾಧ್ಯವಾದ ಆ ಸಮಯದಲ್ಲಿ ನನಗೆ ನನ್ನ ಭಾಷಣ, ಅದು ರೇಡಿಯೋದಲ್ಲಿ ಮಾಡಿದ್ದು, ಅಪಾರ ತೃಪ್ತಿ ಸಂತೋಷಗಳನ್ನು ನೀಡಿತ್ತು. ನನಗಾಗಿಯೇ ರೇಡಿಯೋವನ್ನು ತರಿಸಿಕೊಂಡು ಅದರ ಜೊತೆ ಬಾಂಧವ್ಯವನ್ನು ಬೆಳೆಸಿಕೊಂಡೆ. ಮಡಿಕೇರಿಯಲ್ಲಿ ಎಫ್ಎಂ ಆಕಾಶವಾಣಿ ನಿಲಯ ಆರಂಭವಾದದ್ದೇ ತಡ ನನ್ನ ಉತ್ಸಾಹಕ್ಕೆ ಗರಿ ಮೂಡಿತು. ನಾನು ನನ್ನ ಮಗಳು ನಿಲಯಕ್ಕೆ ಭೇಟಿ ನೀಡಿದೆವು. ಆಗ ಮಕ್ಕಳ ವಿಭಾಗವನ್ನು ನಿರ್ದೇಶಿಸುತ್ತಿದ್ದ ಶ್ರೀನಿವಾಸ್ ಪ್ರಸಾದರು ಅವಳ ಸಂದರ್ಶನವನ್ನ ಪ್ರಸಾರ ಮಾಡಿದ್ದಲ್ಲದೆ ನನ್ನನ್ನು ಬರೆಯುವಂತೆ ಪ್ರೋತ್ಸಾಹಿಸಿದರು. ನಾನು ಮಹಿಳಾ ಲೋಕವಿಭಾಗಕ್ಕೆ ಲೇಖನಗಳನ್ನ ಬರೆದೆ, ಭಾಷಣಗಳನ್ನ ಮಾಡದೆ, ಹಲವಾರು ಚಿಂತನೆಗಳನ್ನ ಬರೆದು ಪ್ರಸಾರ ಮಾಡದೆ, ನಮ್ಮ ಸಂಸ್ಕೃತಿ ಪರಂಪರೆಗಳಿಗೆ ಒತ್ತು ನೀಡುತ್ತಾ ಸುಭಾಷಿತ ಹಾಗೂ ಕೆಲವು ಗ್ರಂಥಗಳನ್ನ ಆಧಾರವಾಗಿಟ್ಟುಕೊಂಡು ಅನೇಕ ಚಿಂತನೆಗಳನ್ನು ಬರೆದೆ. ಶ್ರೋತೃಗಳ ಮೆಚ್ಚುಗೆ ಅವುಗಳಿಗೆ ಸಿಕ್ತು ಅಂತ ಬರೀತಾರೆ. ಇವರು ಬರೆದಿದ್ದ ಪತ್ರಗಳ ಸಂಖ್ಯೆ 500 ದಾಟಿದೆ. ಇವರು ಶುಭವನ್ನ ಈ ಮೂಲಕ ಹಾರೈಸಿದ್ದಾರೆ. ಬೆಂಗಳೂರಿನ ಬಸವನಗುಡಿಯಿಂದ ಪಿಎಸ್ ರಾಮನ್ನವರು ಇವರು ನಮಗೆ ಪತ್ರ ಬರೀತಾ ಇದ್ದಾರೆ. 90 ಆಕಾಶವಾಣಿಯ ಸಂಭ್ರಮಕ್ಕೆ ಅವರು ಶುಭ ಹಾರೈಸ್ತಾ, ಕಳೆದ 35 ಅವರು ದೆಹಲಿಯಲ್ಲಿದ್ದರು, ಅಲ್ಲಿಯೂ ಕೂಡ ಇವರು ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ರು. ಬೆಂಗಳೂರಿನ ಮುಖ್ಯ ವಾಹಿನಿ, ಬಹಳ ಇಷ್ಟವಾದ ವಾಹಿನಿ. ಬೆಳಗಿನ 6 ರಾತ್ರಿ 9 ಅವರು ಕಾರ್ಯಕ್ರಮಗಳನ್ನ ನಿಯಮಿತವಾಗಿ ಕೇಳ್ತಾರೆ. ಎಲ್ಲಾ ವಾರ್ತೆಗಳನ್ನ ಅವರು ಕೇಳ್ತಾರೆ. ಅದಕ್ಕೂ ಮುಖ್ಯವಾಗಿ ಇವರು ಕನ್ನಡ ಭಾಷಿಕರಲ್ಲ, ಇವರು ತಮಿಳುನಾಡಲ್ಲಿ ಓದಿದ್ದು, ತಮಿಳು ತೆಲುಗು ಇವರ ಮನೆಯ ಮಾತು. ಹಾಗಾಗಿ ಇವರು ರೇಡಿಯೋ ಕೇಳ್ತಾನೆ ಕನ್ನಡವನ್ನ ಕಲ್ತಿದ್ದಾರೆ. ಅದಕ್ಕೆ ಇವರಿಗೆ ಬಹಳ ಹೆಮ್ಮೆ ಕೂಡ ಇದೆ. ಮತ್ತೆ ಪ್ರತಿದಿನದ ಬೆಳಗಿನ ಪ್ರಸಾರದ ಚಿಂತನ ಇವರ ಅಚ್ಚುಮೆಚ್ಚು. ಇವರಿಗೆ ನಾವು ಧನ್ಯವಾದ

0: ಗಳನ್ನ ಈ ಮೂಲಕ ಹೇಳೋಣ. ಗಾಯತ್ರಿ ಚಂದ್ರಶೇಖರ್ ಅವರು ದೂರದರ್ಶನದ ನಿವೃತ್ತ ಅಧಿಕಾರಿ. ಇವರು ಕೂಡ ಆಕಾಶವಾಣಿಗೆ 90ರ ಸಂಭ್ರಮದ ಶುಭಾಶಯಗಳನ್ನ ಹೇಳ್ತಾ ಅವರು ಆಕಾಶವಾಣಿಯಲ್ಲಿ ಕಳೆದ ದಿನಗಳನ್ನ ನೆನಪು ಮಾಡ್ಕೋತಾರೆ, ಮೆಲುಕು ಹಾಕಿದ್ದಾರೆ. ಕರ್ನಾಟಕ ಶಾಸ್ತ್ರೀಯ ಹಾಡುಗಾರಿಕೆ ಇವರು ಆಕಾಶವಾಣಿಯಲ್ಲಿ ಆರಂಭ ಮಾಡಿದ್ರು. 1977 ಕರ್ನಾಟಕ ಶಾಸ್ತ್ರೀಯ ಸಂಗೀತದ ದಿಗ್ಗಜರಾದ ವಿದ್ವಾನ್ ಆರ್ ಕೆ ಶ್ರೀಕಂಠನ್ನಾಗಿರಬಹುದು, ಕೃಷ್ಣಮೂರ್ತಿಯವರು, ವಿ ಎಸ್ ರಾಜಗೋಪಾಲ್, ರಾಜಕೇಸರಿ, ಎಂ ಎಸ್ ರಾಮಯ್ಯ, ಎಂ ಎಸ್ ಗೋವಿಂದ ಸ್ವಾಮಿ, ಶೇಷಗಿರಿ ರಾವ್ ಇವರ ಜೊತೆಗೂ ಕೂಡ ಇವರು ಹಾಡುಗಾರಿಕೆಯನ್ನ ಆಕಾಶವಾಣಿಯಲ್ಲಿ ನಡೆಸಿಕೊಟ್ಟಿದ್ದಾರೆ. ಮತ್ತೆ ಆಕಾಶವಾಣಿ ಆಗ ಒಂದು ವಸ್ತುವನ್ನಿಟ್ಟುಕೊಂಡು ಕಚೇರಿಗಳನ್ನ ಆಯೋಜನೆ ಮಾಡುತ್ತಿದ್ದನ್ನ ಇವರು ನೆನಪಿಸಿಕೊಂಡಿದ್ದಾರೆ. ಆಕಾಶವಾಣಿ ಎಲ್ಲ ಕಲಾವಿದರನ್ನ, ಭಾಷಣಕಾರರನ್ನ ಬಹಳ ಗೌರವದಿಂದ ನಡೆಸಿಕೊಂಡಿದೆ ಅಂತ ಅವರು ಹೇಳ್ತಾ ಕಾರ್ಯಕ್ರಮದಲ್ಲಿ ಇನ್ನೂ ಅತ್ಯುನ್ನತ ಮಟ್ಟಕ್ಕೆ ಹೋಗಲಿ ಅಂತ ಹಾರೈಸುತ್ತಾರೆ. ಇವರೆಲ್ಲರಿಗೂ ನಾವು ಧನ್ಯವಾದಗಳನ್ನ ಹೇಳೋಣ. ಇನ್ನು ಅನೇಕರ ಅಭಿಪ್ರಾಯಗಳು, ಅನೇಕರ ಪ್ರೀತಿ ನಮ್ಮತ್ತ ಹರಿದು ಬಂದಿದ್ರು, ನಾವು ಪ್ರಾತಿನಿಧಿಕವಾಗಿ ಇಷ್ಟು ಪತ್ರಗಳನ್ನ ಮಾತ್ರ ಓದಿದ್ದೀವಿ. ಈ 3 ತಿಂಗಳಲ್ಲಿ ನೀವೆಲ್ಲ ನಮ್ಮ ಆಕಾಶವಾಣಿಯ ಅಂತರಾಳಕ್ಕೆ ಕಿವಿಯಾಗಿದ್ದೀರಿ. ಆಕಾಶವಾಣಿಯ 90ರ ಸಂಭ್ರಮದಲ್ಲಿ ಈ ಮೂಲಕ ನೀವು ನಮ್ಮೊಂದಿಗಿದ್ದೀರಿ. ನಿಮಗೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ.
1: ಇದುವರೆಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಪ್ರಸಾರವಾಯಿತು. ಕೃತಿ ಹಾಗೂ ಓದು ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಆಕಾಶವಾಣಿ ಬೆಂಗಳೂರು ಚಿತ್ರಗೀತೆಗಳು. 2023 ಬಿಡುಗಡೆಯಾದ ಮಾನಸ ಸರೋವರ ಚಿತ್ರದ ಗೀತೆಯನ್ನು ಈಗ ಕೇಳೋಣ. ಐಶ್ವರ್ಯ ರಂಗರಾಜನ್ ಹಾಗೂ ಹರಿಕಾವ್ಯ ಅವರ ಧ್ವನಿಗಳಲ್ಲಿ ಮೂಡಿಬರುತ್ತಿದೆ ಕೆ ಕಲ್ಯಾಣ್ ಅವರ ಈ ರಚನೆ.

0: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್
1: ಕೌಸಲ್ಯ ಸುಪ್ರಜಾರಾಮ ಚಿತ್ರದ ಗೀತೆಯನ್ನ ಕೇಳುತ್ತಿದ್ದೀರಿ ಹಾಡಿದ್ದಾರೆ ನಿಶಾನ್ ರೈ

ಶ್ರೀ ಬಾಲಾಜಿ ಫೋಟೋ ಸ್ಟುಡಿಯೋ ಚಿತ್ರದ ಗೀತೆಯನ್ನು ಈಗ ಕೇಳೋಣ. ಶಶಾಂಕ್ ಶೇಷಗಿರಿ ಹಾಗೂ ಸಂಗಡಿಗರ ಧ್ವನಿಗಳಲ್ಲಿ ಪ್ರಮೋದ್ ಮರವಂತೆ ಅವರ ಸಾಹಿತ್ಯ, ಶ್ರೀ ರಾಮ ಗಂಧರ್ವ ಅವರ

ರವಿಕೆ ಪ್ರಸಂಗ ಚಿತ್ರದ ಗೀತೆಯನ್ನ ಈಗ ಕೇಳೋಣ. ಹಾಡಿದ್ದಾರೆ ಚೈತ್ರ ಹೆಚ್ ಜಿ ಹಾಗೂ ಚೇತನ್ ನಾಯಕ್. ಕಿರಣ್ ಕಾವೇರಪ್ಪ ಅವರು ಬರೆದ ಗೀತೆಗೆ ರಾಗ ಸಂಯೋಜನೆ ಮಾಡಿದ್ದಾರೆ ವಿನಯ್ ಶರ್ಮಾ.

ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಈಗ ಮಾತೇಕೆ ಸಂದರ್ಭ ಬರಲಿ ಬಂದಾಗಳ ಚಿಂತೆ, ಮುಂದೇನು ಮತ್ತೇನು ಇಂದಿಗ ಮಾತೇಕೆ ಸಂದರ್ಭ ಬರಲಿ ಬಂದಾಗಳ ಚಿಂತೆ, ಹೊಂದಿಸುವ ನಾರು ನಿನ್ನಾಳಲ್ಲ ಬೇರಿಹನು ಇಂದಿಗಿಂದಿನ ಬದುಕು ಮಂಕುತಿಮ್ಮ, ಹೊಂದಿಸುವ ನಾರು ನಿನ್ನಾಳಲ್ಲ ಬೇರಿಹನು ಇಂದಿಗಿಂದಿನ ಬದುಕು ಮಂಕುತಿಮ್ಮ.

ನೆನ್ನೆ ಕಳೆದು ಹೋದದ್ದು, ನಾಳೆ ಇನ್ನು ಹುಟ್ಟಬೇಕಾದ್ದು, ಬರಬೇಕಾದ್ದು, ಈ ಹೊತ್ತಿದೆಯಲ್ಲ, ಈ ಕ್ಷಣ ಅದು ನಂದು. ಇದು ನಿಜವಾದ ವಾಸ್ತವ. ಕಳೆದುಹೋದ್ರ ಬಗ್ಗೆ ಯೋಚನೆ ಮಾಡಿ ಏನೂ ಪ್ರಯೋಜನ ಇಲ್ಲ. ಬರೋದ್ರ ಬಗ್ಗೆ ಅನಗತ್ಯ ಭ್ರಮಗಳನ್ನ ಇಟ್ಕೊಂಡು ಕೊರಗೋ ಅಗತ್ಯನೂ ಇಲ್ಲ. ವರ್ತಮಾನದಲ್ಲಿ ಬದುಕನ್ನು ಅರ್ಥಪೂರ್ಣ ಮಾಡ್ಕೊಳ್ಳೋದಿದೆಯಲ್ಲ, ಇದು ಬಹಳ ಸಾರ್ಥಕವಾದ ಪರಿಕಲ್ಪನೆ. ಟಿ ವಿ ಜಿಯ ಸಾರ್ಥಕ ಬದುಕಿನ ಪರಿಕಲ್ಪನೆ ಭೂತದಲ್ಲೂ ಇಲ್ಲ, ಭವಿಷ್ಯದಲ್ಲೂ ಇಲ್ಲ, ವರ್ತಮಾನ.

ದಲ್ಲಿದೆ. ನಾಳೆ ಹಾಗಾಗತ್ತೆ ಹೀಗಾಗತ್ತೆ ಅಂತ ಭಯಪಡೋ ಜೀವಿಗಳಿಗೆ ಡಿ ವಿ ಜಿ ಹೇಳ್ತಾರೆ, ಆ ಸಂದರ್ಭ ಬರಲಿ, ಬಂದಾಗ ಯೋಚನೆ ಮಾಡೋಣ. ಈಗ್ಯಾಕೆ ಅದ್ರ ಬಗ್ಗೆ ಯೋಚನೆ? ಸಮಸ್ಯೆ ಬಂದರೂ ಬರಬಹುದು, ಬಾರದೇನೂ ಇರಬಹುದು. ಸಮಸ್ಯೆ ಬಂದರೂ ಹೂವಿನಷ್ಟು ಹಗುರವಾಗಿ ಅದು ಪರಿಹಾರನೂ ಆಗ್ಬಿಡಬಹುದು. ಪರಿಹಾರ ತೋರ್ಸೋಕ್ಕೆ ಒಬ್ಬ ಮಾರ್ಗದರ್ಶಕನು ಸದಾ ನಮ್ಮ ಬದುಕಿನಲ್ಲಿದ್ದೇ ಇರ್ತಾನೆ. ಆ ಭರವಸೆ ನಾವು ಇಟ್ಕೊಂಡಿರೋಣ. ನಾಳೆಯ ಬದುಕಿನ ಬಗ್ಗೆ ಚಿಂತೆ ಮಾಡೋದು ಬೇಡ. ಹಾಗಂತ ಮುಂದಾಲೋಚನೆ ಬೇಡ ಅನ್ನೋ ಅರ್ಥ ಅದಲ್ಲ. ಭವಿಷ್ಯದ ಬಗ್ಗೆ ಅನಗತ್ಯ ಭಯ ಇಟ್ಕೊಂಡು ಒದ್ದಾಡೋದು ಬೇಡ. ಸಮಸ್ಯೆ ಬಂದಾಗ ಅದಕ್ಕೆ ಪರಿಹಾರ ಹುಡುಕೋಣ. ಆ ಭರವಸೆ ಖಂಡಿತ ನಮ್ಮ ವ್ಯಕ್ತಿತ್ವಕ್ಕಿದೆ, ಎದುರಿಸೋ ಶಕ್ತಿ ಇದೆ. ಇದು ಡಿ ವಿ ಜಿ ಇಲ್ಲಿ ಹೇಳ್ತಿರುವ ಬಹಳ ಮುಖ್ಯವಾದ ಮಾತು. ಡಿ ವಿ ಜಿ ಅವರ ಬದುಕು ಬರಹ ಎರಡನ್ನು ನೋಡಿದ್ರೂ ಅದು ತುಂಬ ಭರವಸೆಯ ದನಿ ಇರುವಂಥದ್ದು. ಎಂದೂ ಅವರು ನಿರಾಶೆ ತಾಳ್ದವರಲ್ಲ, ನಿಷ್ಕ್ರಿಯವಾಗಿ ಕೈಕಟ್ಟಿ ಕುಳಿತುಕೊಂಡವರಲ್ವೇ ಅಲ್ಲ. ಕ್ರಿಯಾಶೀಲತೆ ಬಗ್ಗೆ, ಭವಿಷ್ಯದ ಬಗ್ಗೆ ಅವರಿಗೆ ಅಪಾರವಾದ ನಂಬಿಕೆ ಇತ್ತು. ಅವರ ವ್ಯಕ್ತಿತ್ವದ ಪ್ರಧಾನವಾದ ಗುಣ ಈ ಪದ್ಯದಲ್ಲೂ ನಾವು ಆ ಕ್ರಿಯಾಶೀಲತೆಯನ್ನು, ಭವಿಷ್ಯದ ಬಗೆಗಿನ ಭರವಸೆಯನ್ನು ತುಂಬ ಚೆನ್ನಾಗಿ ಕಾಣ್ತಾ ಇದ್ದೇವೆ.

ದಿವಸದಿಂ ದಿವಸಕ್ಕೆ ನಿಮಿಷದಿಂ ನಿಮಿಷಕ್ಕೆ ಭವಿಷ್ಯವ ಚಿಂತಿಸದೆ ಬದುಕ ನೂಕುತಿರು. ದಿವಸದಿಂ ದಿವಸಕ್ಕೆ ನಿಮಿಷದಿಂ ನಿಮಿಷಕ್ಕೆ ಭವಿಷ್ಯವ ಚಿಂತಿಸದೆ ಬದುಕ ನೂಕುತಿರು. ವಿವರಗಳ ಜೋಡಿಸುವ ಯಜಮಾನ ಬೇರಿಹನು ಸವೆಸು ನೀಂ ಜನುಮವನು ಮಂಕುತಿಮ್ಮ. ವಿವರಗಳ ಜೋಡಿಸುವ ಯಜಮಾನ ಬೇರಿಹನು ಸವೆಸು ನೀಂ ಜನುಮವನು ಮಂಕುತಿಮ್ಮ.

ಮನುಷ್ಯನನ್ನ ಗಾಢವಾಗಿ ಕಾಡೋದು, ಆತನ ಶಕ್ತಿಯನ್ನು ಸಂಪೂರ್ಣ ಕುಗ್ಗಿಸ್ಬಿಡೋದು ಭಯದ ಭಾವ. ಒಂದ್ಸರಿ ಭಯ ನಮ್ಮ ಮನಸ್ಸನ್ನು ಆವರಿಸ್ಕೊಂಡ್ರೆ ನಮ್ಮಲ್ಲಿರೋ ಸಹಜವಾದ ಶಕ್ತಿ ಕೂಡ ಹೊರಟೋಗ್ಬಿಡುತ್ತೆ. ಬದುಕನ್ನು ಗೆಲ್ಲೋದು ಅಂದರೆ ಏನು ಗೊತ್ತಾ? ಭಯನ ಗೆಲ್ಲೋದು. ಅದರಲ್ಲೂ ನಾಳೆ ಏನಾಗ್ಬಿಡುತ್ತೋ, ಹೇಗೆ ಎದುರಿಸೋದು ಅನ್ನೋ ಚಿಂತೆ ಇದೆಯಲ್ಲ, ಅದು ಈ ಹೊತ್ತಿನ ಬದುಕನ್ನು ಬಲಿ ತಗೊಂಡ್ಬಿಡುತ್ತೆ. DVG ಮತ್ತೆ ಮತ್ತೆ ವರ್ತಮಾನದ ಬದುಕಿನ ಬಗ್ಗೆ ನಮ್ಮ ಗಮನ ಸೆಳೀತಾರೆ. ನಾಳೆಯ ಚಿಂತೆಯಲ್ಲಿ ಈ ಹೊತ್ತಿನ ಬದುಕನ್ನು ಬಲಿ ಕೊಡೋದು ಬೇಡ, ಈ ಹೊತ್ತಿನ ಬದುಕನ್ನು ನಾವು ಚಂದ ಮಾಡ್ಕೊಳ್ಳೋಣ ಅನ್ನೋದ್ರ ಬಗ್ಗೆ ನಮ್ಮ ಗಮನವನ್ನು ಸೆಳೀತಾರೆ. ಪ್ರತಿ ಕ್ಷಣ ಕೂಡ ನಾಳೆ ಏನಾಗುತ್ತೋ ಅನ್ನೋ ಚಿಂತೆಯಲ್ಲಿ ಬದುಕನ್ನು ನಾವು ನರಕ ಮಾಡ್ಕೊಳ್ಳೋದು ಬೇಡ. ಭವಿಷ್ಯವನ್ನು ರೂಪಿಸುವ ಅದೃಶ್ಯ ಶಕ್ತಿ ಒಂದು ಇದೆ, ಆ ಬಗ್ಗೆ ಸದ್ಯಕ್ಕೆ ಚಿಂತೆ ಮಾಡೋದು ಬೇಡ. ಇವತ್ತಿನ ಬದುಕು ಅರ್ಥಪೂರ್ಣ ಮಾಡ್ಕೊ ಅಂತ ಸ್ಪಷ್ಟವಾದ ದನಿಯಲ್ಲಿ DVG ನಮಗೆ ಕರೆ ಕೊಡ್ತಾ ಇದ್ದಾರೆ. DVG ಭವಿಷ್ಯದ ಬಗ್ಗೆ ಭರವಸೆಯನ್ನು ಅದೃಶ್ಯ ಶಕ್ತಿ ಅಥವಾ ದೈವ ನಂಬಿಕೆಯ ಮೂಲಕ ಸ್ಥಾಪಿಸೋಕೆ ಪ್ರಯತ್ನ ಪಡ್ತಾರೆ. ಇದನ್ನು ನಾವು ಒಪ್ಪಬೇಕೋ ಬಿಡಬೇಕೋ ಅದು ಚರ್ಚೆ ವಿಚಾರ. ಆದರೆ ಭವಿಷ್ಯದ ಭಯದಲ್ಲಿ ವರ್ತಮಾನದ ಸುಖವನ್ನು ಹಾಳು ಮಾಡ್ಕೋಬೇಕು ಅನ್ನೋ ಮನೋಭಾವ ಇದೆಯಲ್ಲ, ಅದನ್ನು ಮಾತ್ರ ಅವರು ಒಪ್ಪೋದಿಲ್ಲ. ಭವಿಷ್ಯದ ಭಯದಲ್ಲಿ ವರ್ತಮಾನವನ್ನು ಹಾಳು ಮಾಡ್ಕೋಬಾರ್ದು.

0: ಈ ಹೊತ್ತು ನಾವು ಚೆನ್ನಾಗಿರಬೇಕು ಅನ್ನುವ ಡಿ ವಿ ಜಿಯ ನಿಲುವಿದೆಯಲ್ಲ, ಇದಂತೂ ಸರ್ವಸಮ್ಮತವಾದದ್ದು, ಒಪ್ಪಿತವಾದದ್ದು. ಡಿ ವಿ ಜಿ ಎವ್ರಿ ಮೂಮೆಂಟನ್ನು ಅನುಭವಿಸ್ತವರು, ಆನಂದಿಸ್ತವರು. ನಾವು ಕೂಡ ಬದುಕಿನ ಪ್ರತಿ ಕ್ಷಣವನ್ನು ಅನುಭವಿಸ್ಬೇಕು, ಆನಂದಿಸಬೇಕು, ಕ್ರಿಯಾಶೀಲವಾಗಿರಬೇಕು. ಹೀಗಿದ್ರೆ ಬದುಕು ಚಲವಾಗಿರುತ್ತೆ, ಸುಂದರವಾಗಿರುತ್ತೆ.
1: ಕಗ್ಗದ ಸಿರಿ, ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ವಾಣಿ ಸತೀಶ್, ವ್ಯಾಖ್ಯಾನ ಡಾಕ್ಟರ್ ನರಹಳ್ಳಿ ಬಾಲಸುಬ್ರಹ್ಮಣ್ಯ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

0: ಫೇವರಿಟ್ ಸೋಪ್ ಮೈಸೂರ್ ಸ್ಯಾಂಡಲ್, ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈ ಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರಗೀತೆಯ ಕವಿ ರವೀಂದ್ರನಾಥ ಠಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿಯೂ ಹೌದು.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ, ಅನ್ನದಾತನ ಮನದಾಳದ ಮಾತು, ತುತ್ತು ನೀಡುವ ತಾಯಂದಿರ ದಿನದ ಬದುಕು, ಎಲ್ಲವನ್ನು ಪ್ರೇಕ್ಷಕ ಪ್ರಭುಗಳಾಗಿ ನೀವು ತಿಳಿಯಬೇಕೆ? ಹಾಗಿದ್ದರೆ ತಡಬೇಕೆ? ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರೈತರತ್ನ ಸರಣಿ ವೀಕ್ಷಿಸಿ ಅನ್ನದಾತರಿಗೆ ಕೃತಜ್ಞತೆ ಸಲ್ಲಿಸಿ. ರೈತರತ್ನ ಹೀರೋಸ್ ಆಫ್ ದ

0: ಕೈದಾಕೆ.
1: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
0: ನಿನಗೆ ಬೇರೆ ಹೆಸರು ಬೇಕೆ.
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
0: ಸ್ತ್ರೀ ಅಂದರೆ ಅಷ್ಟೇ ಸಾಕೆ.
1: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
0: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ ಮಾನಿನಿ.

0: ಕೇಳಬೇಕಯ್ಯ.
1: ಮನಸ್ಸಿನ ಸವಿನುಡಿ ರೇಡಿಯೋ
2: ಪರಂಪರೆ ಇದು, ಚಿಕ್ಕತನದಿಂದ ಬಂದಿರೋದು ಹಾಡು ಹಾಡೋದು.
1: ಏಕಾಂತದ ಮೆಲುಧ್ವನಿ, ಸಂತೆಯಲ್ಲಿ ಮಾರ್ದನೆ, ಸಂಚಾರದಲ್ಲಿ ಸಹಧ್ವನಿ ರೇಡಿಯೋ.
3: ಯಾವ ಊರಾಕೆ ನೀ ಮೈ ಕಾರ್ತಿ, ನನಗೆ ಎತ್ತಾವ ಮನಿ ಮನಿ ಆರ್ತಿ.
1: ಮನಸ್ಸಿನ ವಿಡಿಯೋ, ಭಾವದ ಆಡಿಯೋ, ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಸದಾ ನಿಮ್ಮೊಂದಿಗೆ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ವಂದೇ ಮಾತರಂ 150ರ ಸಂಭ್ರಮ ಆಕಾಶವಾಣಿಗೆ 90ರ ಸಂಭ್ರಮ ಕೇಳಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ ನಿರ್ಮಾಣ ನಂದನ್ ಕುಮಾರ್ ಎಲ್ಒ ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ನಿವೃತ್ತ ಕರ್ನಲ್ ರಮೇಶ್ ಆಳ್ವಾರ್ ಅವರು.
2: ಶ್ರೋತೃಗಳೇ ನಮಸ್ಕಾರ. ಇವತ್ತಿನ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಮ್ಮ ಈ ಕಾರ್ಯಕ್ರಮ ಇವತ್ತು ಬಹಳ ವಿಶೇಷವಾದದ್ದು. ನಮ್ಮೊಂದಿಗೆ ಈಗ ಇರುವ ಅತಿಥಿ ಸುಮಾರು 40 ವರ್ಷಗಳ ಕಾಲ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿದಂಥವರು. ಅದರ ಜೊತೆಗೆ ಅವರು 1965ರ ಭಾರತ ಪಾಕಿಸ್ತಾನದ ಯುದ್ಧದಲ್ಲಿ ಭಾಗವಹಿಸಿದ್ದಾರೆ. ಅಲ್ಲದೆ ಇದೆಲ್ಲದಕ್ಕೆ ಕಳಶಪ್ರಾಯವಾಗಿ ಪಾಕಿಸ್ತಾನದ ನೆಲದಲ್ಲಿ ಸೇನೆ ಏನಿತ್ತಲ್ಲ ಅಲ್ಲಿಂದ ಭಾರತಕ್ಕೆ ಹಿಂತಿರುಗುವ ಮೊದಲು ಆ ಹಂತದಲ್ಲಿ 9 ತಿಂಗಳ ಕಾಲ ಭಾರತೀಯ ಸೇನೆಯ ಅಧಿಕಾರಿಯಾಗಿ ಪಾಕಿಸ್ತಾನದ ನೆಲದಲ್ಲಿ ಇದ್ರು. ಹೀಗೆ ತುಂಬಾ ಅನುಭವವನ್ನ ನಮ್ಮೊಂದಿಗೆ ಈಗ ಕರ್ನಲ್ ರಮೇಶ್ ಆಳ್ವಾರ್ ಅವರು ಹಂಚಿಕೊಳ್ತಾರೆ. ಅವರೊಂದಿಗೆ ಮಾತನಾಡ್ತಾ ನಾವು ಭಾರತೀಯ ಸೈನ್ಯದ ಇತಿಹಾಸದ ಜೊತೆಗೆ ಯುದ್ಧದ ಹಿನ್ನೆಲೆಯನ್ನ, ಯುದ್ಧದ ಅನುಭವಗಳನ್ನ, ಜೊತೆಗೆ ಅವರು ಆಗ ನೋಡಿದಂಥ ಪ್ರಧಾನಮಂತ್ರಿಗಳು ಅವರೊಂದಿಗಿನ ಅವರ ಅನುಭವವನ್ನ, ಬಹಳ ಶ್ರೀಮಂತವಾದ ಅನುಭವ ಕರ್ನಲ್ ರಮೇಶ್ ಆಳ್ವಾರ್ ಅವರದು. ಅವರೊಂದಿಗೆ ಮಾತನಾಡ್ತಾ ಇದನ್ನೆಲ್ಲ ನಾವಿವತ್ತು ತಿಳಿದುಕೊಳ್ಳೋಣ. ಕರ್ನಲ್ ರಮೇಶ್ ಆಳ್ವಾರ್ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ನಿಮಗೆ ಪ್ರೀತಿಯ ಸ್ವಾಗತ. ಜೈ ಹಿಂದ್.
3: ಜೈ ಹಿಂದ್.
2: ಕರ್ನಲ್ ರಮೇಶ್ ಆಳ್ವಾರ್ ಅವರೇ, ನೀವು ಮುಂಬೈ ಪ್ರಾಂತ್ಯದಲ್ಲಿ ಹುಟ್ಟಿದವರು,
3: ಹೌದು,
2: ಅಲ್ಲಿಂದ ಈಗ ಬೆಂಗಳೂರಲ್ಲಿ ನೆಲೆಸಿದ್ದೀರಿ,
3: ಹೌದು.
2: ಆದರೆ ಈ ಮುಂಬೈನಿಂದ ಕರ್ನಾಟಕದ ಹೃದಯ ಭಾಗಕ್ಕೆ ಬರುವಂತಹ ನಿಮ್ಮ ಪಯಣ ಏನಿದೆಯಲ್ಲ, ಬಹಳ ದೀರ್ಘವಾದದ್ದು ಮತ್ತೆ ತುಂಬಾ ಅನುಭವಗಳನ್ನ ನಿಮ್ಮ ಜೀವನದಲ್ಲಿ ನಿಮ್ಗೆ ತಂದುಕೊಟ್ಟಿರುವಂತದ್ದು. 1942 ಜೂನ್ 2ರಲ್ಲಿ ಹುಟ್ಟಿದವರು, ನಿಮಗೆ 84 ವರ್ಷಗಳು ತುಂಬಿದ್ದಾವೆ. ತುಂಬಾ ಸಂತೋಷ. 84 ವರ್ಷಗಳ ಸುದೀರ್ಘ ಜೀವನದಲ್ಲಿ ನಿಮ್ಮ ಅನುಭವವೂ ಕೂಡ ಅಷ್ಟೇ ಪಕ್ವವಾಗಿದೆ. ನೀವು ಜ್ಞಾನವೃದ್ಧರು ಹಾಗೂ ವಯೋವೃದ್ಧರು, ನಿಮ್ಮ ಅನುಭವಗಳನ್ನ ನಮ್ಮೊಂದಿಗೆ ಇವತ್ತು ಹಂಚಿಕೊಳ್ಬೇಕು. ನೀವು ಮುಂಬೈಯಲ್ಲಿ ಹುಟ್ಟಿದ್ರಿ, ನಂತರ 1958ರಲ್ಲಿ NDA ಸೇರಿದ್ರಿ ನೀವು.
3: ಹೌದು.
2: ಆರ್ಮಿಯನ್ನ ಅಥವಾ ನಾವು ಸೈನ್ಯವನ್ನೇ ಸೇರ್ಬೇಕು ಅನ್ನೋದನ್ನ ಹೇಗೆ, ಯಾರು ನಿರ್ಧಾರ ಮಾಡಿದ್ರು ಮೊದಲೇ?
3: ಒಂದ್ ದಿವಸ ಅದೇ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಗೆ ಒಂದು ನೆಂಟರು ಕರ್ಕೊಂಡು ಹೋದರು. ಅಲ್ಲಿ ಹೋದಾಗ ಕೆಡೆಟ್ಸ್ ಅನ್ನ, ಹುಡುಗರನ್ನ ನೋಡಿ, 5 ಮಿಲಿಟರಿ ಲೈಫ್ ನೋಡಿ, ನಮ್ಗೆ ಒಂಥರ ಪ್ರೋತ್ಸಾಹನೇ ಆಯ್ತು ನಾವು ಮಾಡಬೇಕು ಅಂತ. ಅಲ್ಲಿ ನೋಡಿದ್ರೆ ಆ

0: ಇದೆಲ್ಲ ನೋಡಿ ಟೆಸ್ಟ್ ಮಾಡ್ತಾರೆ. ಸೈಕಲಾಜಿಕಲ್ ಟೆಸ್ಟ್ ಮಾಡಿ ಅವ್ರು ಫಿಟ್ ಇದ್ರೆ ಅವರು ಸೆಲೆಕ್ಟ್ ಮಾಡ್ತಾರೆ. ಅದಾದ್ಮೇಲೆ ನಾವು ಎನ್ ಡಿ ಎ ಹೋಗ್ತೀವಿ. ಎನ್ ಡಿ ಎ ಹೋದಾದ್ಮೇಲೆ ಅಲ್ಲಿ ಫಸ್ಟ್ ಅಜೆಂಡಾ ಅವ್ರದ್ದು ಏನಂದ್ರೆ ಅಹಂಕಾರ ತೆಗಿಬೇಕು. ಆಮೇಲೆ ಏನು ಹೇಳಿ ನಿಮ್ಗೆ ಎಷ್ಟು ಕಷ್ಟದ ಇದು ಟ್ರೈನಿಂಗು, ಬಟ್ ಅದು ತಯಾರಿ ಮಾಡ್ತಾರೆ. ಯುದ್ಧದಲ್ಲಿ ಅದನ್ನ ಪ್ರಸಂಗ ಬಂದ್ರೆ ಅದು ತುಂಬಾ ಉಪಯೋಗ ಆಗುತ್ತೆ. ತುಂಬಾ ಫಿಸಿಕಲ್ ಫಿಟ್ನೆಸ್, ಅವ್ರ ಮೆಂಟಲ್ ಫಿಟ್ನೆಸ್ ಅಂದ್ರೆ ಸ್ಟೂಡೆಂಟ್ಸ್ ಮಧ್ಯೆ ಬಾಕ್ಸಿಂಗ್ ಮ್ಯಾಚಸ್ ಆಗತ್ತೆ. ಯಾರಿಗಾರ ಹೊಡೆದ್ರೆ ಅವ್ರು ಏನ್ ಕಲಿಸ್ತಾರಂದ್ರೆ ಮೈಂಡ್ ಇದೆ ಅಲ್ಲ, ನಮ್ಮ ಮನಸ್ಸು ಅದು ಎಲ್ಲದಕ್ಕಿಂತ ವೀಕ್. ಬಾಡಿಗೆ ಇಲ್ಲಿ ಹೊಡೆದ್ರು ಅಲ್ಲಿ ಹೊಡೆದ್ರು ಸ್ವಲ್ಪ ದಿವಸ ಆದ್ಮೇಲೆ ಸರ್ ಹೋಗತ್ತೆ. ಅವನ್ ಮೊದ್ಲೇ ಅಳ್ಲಿಕ್ ಶುರು ಮಾಡ್ತಾನೆ, ಅಯ್ಯೋ ರಕ್ತ ಬಂದ್ಬಿಡ್ತು, ಬಟ್ ಆ ಹೆದರಿಕೆ ತೆಗಿತಾರೆ. ಅದಾದ್ಮೇಲೆ ಎಲ್ಲ ಟ್ರೈನಿಂಗು, ಶಸ್ತ್ರ ಯಾವ ಉಪಯೋಗಿಸ್ಬೇಕು, ಆಮೇಲೆ ಜಿಯೋಗ್ರಫಿ ಸೈನ್ಸ್ ಎಲ್ಲ ಜನರಲ್ ನಾಲೆಜು, ಆಮೇಲೆ ಫೌಂಡ್ರಿ ಕಾರ್ಪೆಂಟ್ರಿ ಕಲಿಸ್ತಾರೆ ಅಲ್ಲಿ. ಇದೆಲ್ಲ
1: ಎಲ್ಲ ಕೌಶಲ್ಯಗಳು, ಸ್ಕಿಲ್
0: ಎಲ್ಲ ಕೌಶಲ್ಯಗಳು. ಅವ್ರ ಆಫೀಸರ್ ಆದ್ಮೇಲೆ ಅವನ್ ಗೊತ್ತಿರಬೇಕು ಒಂದು ನಟ್ ಏನು ಮೆಕ್ಯಾನಿಕ್ಸ್ ಎಲ್ಲ ಕಲಿಸ್ತಾರೆ, ಮೆಟ್ರಾಲಜಿ ಬೋಲ್ಟ್ ನಟ್ ಎಲ್ಲ ಕಲಿಸಿ ಆಮೇಲೆ 3 ವರ್ಷ ಆದ್ಮೇಲೆ ಅಲ್ಲಿ ಎಕ್ಸಾಮ್ ಪಾಸ್ ಮಾಡಬೇಕು, ಬಿ ಎಸ್ ಸಿ ಡಿಗ್ರಿ ಕೊಡ್ತಾರೆ.
1: ನೀವು ಎನ್ ಡಿ ಎದಿಂದ ಹೊರಗಡೆ ಬರುವಾಗ ಅಂದ್ರೆ ನೀವು 61ರಲ್ಲಿ ಎನ್ ಡಿ ಎದಿಂದ ಹೊರಗಡೆ ಬಂದ್ರಿ, ಬಿ ಎಸ್ ಸಿ ಮುಗಿಸಿ 58ರಿಂದ 61 ಅಲ್ಲಿದ್ರಿ,
0: 3 ವರ್ಷ.
1: ನಂತರ ನೀವು ಇಂಡಿಯನ್ ಮಿಲಿಟರಿ ಅಕಾಡೆಮಿ
0: ಜುಲೈ 61 ಇಂದ ಜೂನ್ 62,
1: 1 ವರ್ಷ. ಮತ್ತೆ ನೀವು
0: ಫೈನಲ್ ಟ್ರೈನ್
1: ಎಲ್ಲಿ? ಡೆಹ್ರಾಡೂನ್. ಡೆಹ್ರಾಡೂನ್ ಬಹಳ ತಣ್ಣನೆಯ ಜಾಗ,
0: ಒಳ್ಳೆ ಜಾಗ ಇದೆ, ಕ್ಲೀನ್ ಆಗಿದೆ, ಹಿಮಾಲಯ ಹತ್ರನೇ.
1: ಹೌದು.
0: ಸೊ ಅಲ್ಲಿ ಎಲ್ಲ ಟ್ರೈನಿಂಗ್ ಕೊಟ್ಟು ಆಮೇಲೆ ಕಮಿಷನ್ ಮಾಡ್ತಾರೆ. ಅದೇನಂದ್ರೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಒಂದು ಅಪಾಯಿಂಟ್ಮೆಂಟ್ ಲೆಟರ್ ಅವರೇ ಸೈನ್ ಮಾಡ್ತಾರೆ, ಅದೆಲ್ಲಾರ್ಗೂ ಕೊಟ್ಟು.
1: ಅಂದ್ರೆ ನೀವು ನೇರವಾಗಿ ಭಾರತದ ರಾಷ್ಟ್ರಪತಿಗಳಿಂದಲೇ?
0: ಹೌದು, ಅದರಲ್ಲಿ ಏನಂದ್ರೆ ಇದು ಲೀಗಲ್ ಪವರ್ಸ್ ಎಲ್ಲ ಅದರಲ್ಲಿ ಬರುತ್ತೆ, ಕಾನ್ಸ್ಟಿಟ್ಯೂಷನ್ ಕೊಟ್ಟಿದೆ ದಟ್ ಅದರಲ್ಲಿ ಬರೆದಿದೆ. ನಾನು ರಮೇಶ್ ಶಾಮಲ್ವರಿಗೆ ಲೆಫ್ಟಿನೆಂಟ್ ಪದವಿನಲ್ಲಿ ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀನಿ, ನನ್ನಿಂದ ಆದೇಶ ಇದೆ. ಅವ್ರ ಕೆಳಗಡೆ ಕೆಲಸ ಮಾಡುವವರೆಲ್ಲ ಅವ್ರ ಆದೇಶ ನ್ಯಾಯದ ಆದೇಶ, ಅವ್ರ ರಾಂಗ್ ಆದೇಶ ಕೊಟ್ಟರೆ ಇಲ್ಲ,
1: ಸರಿಯಾದ ಆದೇಶ
0: ಸರಿಯಾದ ಕೊಟ್ಟರೆ ನೀವು ಅದನ್ನ
1: ಪಾಲಿಸ್ಬೇಕು.
0: ಅವ್ರು ಏನು ಹೋದ್ರೆ, ಯಾವ ಕಷ್ಟ ಇದ್ರೆ, ಭಯ ಇದ್ರೆ, ಹಾನಿ ಇದ್ರೆ ನೀವು ಮಾಡಬೇಕು ಅಂತ ಎಲ್ಲ ಬರ್ದಿದ್ದು ತುಂಬಾ ಚೆನ್ನಾಗಿದೆ. ಅಲ್ಲಿ ರಾಧಾಕೃಷ್ಣನ್ ಸಾಹೇಬ್ರು ಸೈನ್ ಮಾಡಿದ್ದಾರೆ, ಅಪಾಯಿಂಟ್ಮೆಂಟ್ ಲೆಟರ್ ಪ್ರೆಸಿಡೆಂಟ್ ಕೊಟ್ಟಿದ್ದಾರೆ.
1: ಪ್ರೆಸಿಡೆಂಟ್ ಅಂದ್ರೆ ಭಾರತದ ರಾಷ್ಟ್ರಪತಿ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರು ನಿಮ್ಮನ್ನ.
0: ಯಾಕಂದ್ರೆ ನಿಮ್ಗೆ ಗೊತ್ತಲ್ಲ, ಪ್ರೆಸಿಡೆಂಟ್ ನಮ್ ಥ್ರೀ ಫೋರ್ಸಸ್ ಕಮಾಂಡರ್ ಇನ್ ಚೀಫ್.
1: ಹಾಗೆ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರನ್ನ ನೋಡಿದ್ದು ಒಂದ್ ಸೌಭಾಗ್ಯ ನಿಮ್ಗೆ.
0: ಹೌದೌದು,
1: ದೊಡ್ಡ ಶಿಕ್ಷಣವೇ, ದೊಡ್ಡ ಆಡಳಿತಾಧಿಕಾರಿ ಅಂತವರು ನಿಮ್ಗೆ ನೇಮಕ ಮಾಡಿದ್ರು, ಹಾಗಾಗಿ ನಿಮ್ ಜವಾಬ್ದಾರಿಗಳು ಇನ್ನೂ ಹೆಚ್ಚಾಯ್ತು ಅಂತ ಅನ್ಕೋತೀನಿ.
0: ಹೌದು.
1: ಡೆಹ್ರಾಡೂನಲ್ಲಿ 1 ವರ್ಷದ ಮಿಲಿಟರಿ ಅಕಾಡೆಮಿಯಲ್ಲಿ ಏನು ತರಬೇತಿ ಇತ್ತಲ್ಲ, ಅಲ್ಲಿಯ ತರಬೇತಿ ಈ ಹಿಂದಿನ ತರಬೇತಿಗಿಂತ ಹೇಗೆ ಭಿನ್ನವಾಗಿತ್ತು?
0: ಎನ್ ಡಿ ಎನ್ಎಲ್ ಮಾಡೋದು ಒಂಥರ ಸ್ವಲ್ಪ ಲೋವರ್ ಲೆವೆಲ್,
1: ನೀವೇನು ಚಿಕ್ಕವರು ಇರ್ತೀರಾ?
0: ಚಿಕ್ಕವ್ರು ಇರ್ತೀರಾ, ಮೋರ್ ಫಿಸಿಕಲ್. ಅಲ್ಲಿ ಡೆಹ್ರಾಡೂನಲ್ಲಿ ಗ್ರಾಜುಯೇಟ್ಸ್ ಬರ್ತಾರೆ ಬೇರೆ ಯೂನಿವರ್ಸಿಟಿಯಿಂದ ಡೈರೆಕ್ಟ್, ಸೊ ಒಂಥರ ಅದೆಲ್ಲ ಸ್ವಲ್ಪ ಲೆವೆಲ್ ಆಫ್ ಟ್ರೈನಿಂಗ್
1: ಹೆಚ್ಚಿನ
0: ರೆಸ್ಪೆಕ್ಟ್ ಕೊಡ್ತಾರೆ. ಬ್ಯಾಲೆನ್ಸ್ ಮಿಲಿಟರಿ ಟ್ರೈನಿಂಗ್ ನಡೀತಾ ಇರುತ್ತೆ, ಅಡ್ವಾನ್ಸ್ ಮಿಲಿಟರಿ ಟ್ರೈನಿಂಗ್ ಅಲ್ಲಿ ಕೊಡ್ತಾರೆ,
1: ಅಂದ್ರೆ ಹೆಚ್ಚಿಗೆ ಟಫ್ನೆಸ್ ಕಲಿಸ್ತಾ ಹೋಗ್ತಾರೆ. 10ನೇ ಜೂನ್ 1962 ನೀವು ಕಮಿಷನ್ ಆದ್ರಿ.
0: ಹೌದು.
1: ನೋಡಿ, ನಿಮ್ ಜೀವನದಲ್ಲಿ ಜೂನ್ ಬಹಳ ಮಹತ್ವದ ಪಾತ್ರ ವಹಿಸ್ತಾ
0: ಇದೆ.
1: ನೀವು ಹುಟ್ಟಿದ್ದು ಜೂನ್ 2
0: ಹೌದು,
1: ಮತ್ತೆ ಕಮಿಷನ್ ಆಗಿ ನಿಮ್ಮ ಇಷ್ಟದ ಸೇವೆಯನ್ನ ಸೇರ್ಕೊಂಡಿದ್ದು 10ನೇ ಜೂನ್, 20 ವರ್ಷ ಆಗಿತ್ತು. ತುಂಬಾ ಒಳ್ಳೆಯ ಕೋಇನ್ಸಿಡೆನ್ಸ್ ಅನ್ಸುತ್ತೆ. ಹಾಗೆ ನೀವು ಇಂಡಿಯನ್ ಆರ್ಟಿಲರಿ ಸೇವೆಗೆ ಸೇರಿದ್ರಿ.
0: ಹೌದು.
1: ಆರ್ಟಿಲರಿಗೆ ನಿಮ್ಮನ್ನ ಆಯ್ಕೆ ಮಾಡುವಾಗ ನಿಮ್ಮ ಹಿಂದಿನ ಅನುಭವ ಹೇಗಿತ್ತು?
0: ಅವರೇ ಸ್ವಲ್ಪ ಆರ್ಟಿಲರಿಯು ಇದನ್ನಲ್ಲಿ ಇಂಜಿನಿಯರ್ಸ್ ಆರ್ಟಿಲರಿಗೆ ಯಾರಿಗೂ ಒಂದ್ ಸ್ವಲ್ಪ ಟೆಕ್ನಿಕಲ್ ಮಾಹಿತಿ ಇದ್ರೆ ಸೆಲೆಕ್ಟ್ ಮಾಡ್ತಾರೆ. ಯಾಕಂದ್ರೆ ಆರ್ಟಿಲರಿನಲ್ಲಿ ಒಂಥರ ಆಫೀಸರಿಗೆ ಇನ್ಫೆಂಟ್ರಿ ಬೇರೆ ತರ ಸ್ವಲ್ಪ ಒಂದು ಹೈಯರ್ ಲೆವೆಲ್ ಆಫ್ ಟೆಕ್ನಿಕಲ್ ನಾಲೆಜ್ ಬೇಕು.
1: ನೀವು ನಂತರ ಬೇರೆ ಬೇರೆ ಕಡೆ ಪೋಸ್ಟಿಂಗ್ ಆಗುತ್ತೆ, ಡೆಹ್ರಾಡೂನಿಂದ ಬಂದ್ರಿ, ಮೊದಲ ಪೋಸ್ಟಿಂಗ್ ಎಲ್ಲಿ ಆಗಿದ್ದು ನಿಮ್ಗೆ?
0: ನಮ್ಮ ಮೊದಲ ಪೋಸ್ಟಿಂಗ್ ಶ್ರೀನಗರಿಂದ
1: ಜಮ್ಮು ಕಾಶ್ಮೀರ್
0: ಶ್ರೀನಗರಿಂದ ಪಶ್ಚಿಮ ದಿಕ್ಕಕ್ಕೆ ಹೋದರೆ ಒಂದು ಊರಿದೆ ಪಟ್ಟಣ ಅಂತ, ಸೊ ಅಲ್ಲಿ ಹೋಗಿದ್ದೆ. ಅಲ್ಲಿ ಅವರೆಲ್ಲ ನಮ್ಗೆ ರಿಸೀವ್ ಮಾಡಿ ಎಲ್ಲ ಕರ್ಕೊಂಡು ಹೋಗಿ ಬಾರ್ಡರ್ನಲ್ಲಿ ನಿನ್ನ ಕೆಲಸ ಇದ್ದು ನಿನ್ನ ಕೆಲಸ ಅದು ಅಂತ. ಫಸ್ಟ್ ಟೈಮ್ ನನ್ನ ಲೈಫ್ನಲ್ಲಿ ರೆಸ್ಪಾನ್ಸಿಬಿಲಿಟಿ ಬಂತು. ನನ್ನ ಕೈ ಕೆಳಗಡೆ ಒಂದು 150-200 ಸೈನಿಕರು ಇದ್ರು,

0: ನೋಡಿ, ಆ ಟೈಮ್ನಲ್ಲಿ ನನ್ನ ವಯಸ್ಸು ಎಷ್ಟಿತ್ತು ಅಂದ್ರೆ 21 ವರ್ಷ. ಇದು ಒಂಥರ ಜಿಮ್ಮೆದಾರಿ ಬಂತು, 200 ಸೈನಿಕರ ನಾನೇ
1: ನೋಡ್ಕೊಳ್ಬೇಕು. ಈಗ ನೀವು ಅಲ್ಲಿ ಒಳಗಡೆ ಇದ್ರಲ್ಲ, ಆ ಸಂದರ್ಭದಲ್ಲಿ ಕಾಶ್ಮೀರದಲ್ಲಿ ಇದ್ದಾಗ ದಿನ ನಿಮ್ಮ ರುಟೀನ್ ಹೇಗಿರ್ತಿತ್ತು ಅಲ್ಲಿ? ಅವಾಗ
0: ನಮ್ಮ ರುಟೀನ್, ನಮ್ಮ ಪ್ಲಾನ್ಸ್ ಏನು, ಯಾವ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತ ಎಲ್ಲ ಮೊದಲೇ ತೀರ್ಮಾನ ಮಾಡ್ತಾರೆ. ಸೊ ಅದೆಲ್ಲ ನಮಗೆ ಅದು ಮೊದಲೇ ಗೊತ್ತಿರಲಿಲ್ಲ. ಅವ್ರು ಬಂದು ನಮ್ಗೆ ಇದು ಮಾಡ್ತಾ ಇದ್ರು, ನಮ್ಗೆ ಗೊತ್ತಾದ್ರೆಲ್ಲ ಹೇಳ್ತಾ ಇದ್ರು, ಇದು ಮಾಡಬೇಕು ಅದು ಮಾಡಬೇಕು, ಈ ಥರ ಆಯಿತು. ನಮಗೆ ಕೂತ್ಕೊಂಡು ನಮಗೆ ವಾರ್ ಗೇಮ್ಸ್ ಅಂತ ಮಾಡ್ತಾ ಇದ್ದಾರೆ, ಇಮ್ಯಾಜಿನರಿ. ಇವತ್ತು ಬೆಳಗ್ಗೆ ಸಾಯಂಕಾಲ ಈ ಥರ ಆಯಿತು, ವಾರ್ ಡಿಕ್ಲೇರ್ ಮಾಡಿದ್ರು. ಈಗ ಆ ಟೈಮಲ್ಲಿ ನಿಮ್ಗೆ ಏನು ಮಾಡಬೇಕು, ಏನು ಮಾಡಬೇಕು, ನಿಮ್ಮ ಗ್ರೂಪಿಗೆ ನೀ ಏನು ತಯಾರಿ ಮಾಡ್ತೀಯ, ಎಲ್ಲಿ ಅವ್ರಿಗೆ ಏನು ಹೇಳ್ತೀಯ, ಆ ಥರ ಲೆವೆಲಿಂದ ಕಲ್ತ್ಕೊಂಡು ಮೇಲೆ ಬಂದು ಚೆನ್ನಾಗಿ ಟ್ರೈನಿಂಗ್ ಕೊಡ್ತಾರೆ, ತರಬೇತಿ.
1: ನೀವು ಬಹಳ ಬಾರ್ಡರ್ಗಳಲ್ಲಿ ಕೆಲಸ ಮಾಡಿದ್ದೀರಾ?
0: ಹೌದು,
1: ಅದು ರಾಜಸ್ಥಾನ ಆಯ್ತು, ಪಂಜಾಬ್ ಆಯ್ತು, ಈಗ ನೀವು ಹೇಳಿದ್ರಿ ಜಮ್ಮು ಕಾಶ್ಮೀರದಲ್ಲಿ, ಆಮೇಲೆ ಈ ಕಡೆಗೆ ಟಿಬೆಟ್ ಬಾರ್ಡರ್ ಅಲ್ಲಿ ಮಾಡಿದ್ದೀರಾ, ತ್ರಿಪುರ, ಮಿಜೋರಾಂ ಬಾರ್ಡರ್ ಅಲ್ಲೆಲ್ಲ ಕೆಲಸ ಮಾಡಿದ್ದೀರಾ. ಹೆಚ್ಚು ಬಾರ್ಡರ್ ಗಳಲ್ಲೇ ನಿಮ್ಮನ್ನ ಡೆಪ್ಯೂಟ್ ಮಾಡ್ಲಾಯ್ತಲ್ಲ, ಇದಕ್ಕೇನಾದ್ರೂ ಕಾರಣ ಇದೆ?
0: ಕಾರಣ ಏನಂದ್ರೆ ಆರ್ಟಿಲರಿಗೆ ಈಗ ಆರ್ಟಿಲರಿ ಬೆಂಗಳೂರಿನಲ್ಲಿ ಏನ್ ಕೆಲಸ ಇಲ್ಲ. ನಾನು ಬೆಂಗಳೂರಿಗೆ ಒಂದು ಪೋಸ್ಟಿಂಗ್ ಟ್ರೈ ಮಾಡಿದಾಗ ನನಗೆ ಅಮೃತಸರ್ನಲ್ಲಿ ಹಾಕ್ಬಿಟ್ರು,
1: ಹಾಗಾಗಿ ಹೆಚ್ಚಾಗೆಲ್ಲ ಬಾರ್ಡರ್ ಅಲ್ಲಿ. ಮುಖ್ಯವಾಗಿ ಈ ಟಿಬೆಟ್ ಗಡಿ ಬಗ್ಗೆ ಹೇಳಿ, ಅಲ್ಲಿ ಯಾವ ರೀತಿಯ ಕೆಲಸ ಇತ್ತು?
0: ಅಲ್ಲಿ ಟಿಬೆಟ್ನಲ್ಲಿ, ಅಲ್ಲಿ ನಿಮ್ಗೆ ಗೊತ್ತಿರಬೇಕು, ಒಂದು ಇಂಡೋ ಟಿಬೆಟ್ ಬಾರ್ಡರ್ ಪೊಲೀಸ್ ಅಂತ ಇದ್ದಾರೆ. ಅವರು ಟಿಬೆಟಿಯನ್ಸಿಗೆ ತಯಾರಿ ಮಾಡಿ, ಯಾಕಂದ್ರೆ ಅವ್ರಿಗೆ ಆ ಏರಿಯಾ ಬಗ್ಗೆ ಮಾಹಿತಿ ಇದೆ. ಅವ್ರಿಗೇನಾದ್ರು ಆರ್ಟಿಲರಿ ಸಪೋರ್ಟ್ ಬೇಕಾದ್ರೆ
1: ನೀವು ಕೊಡ್ತೀರಾ?
0: ಕೊಡ್ತಾರೆ. ಅವ್ರು ಹೇಳ್ತಾರೆ ಈ ತರ ಇಲ್ಲಿದೆ ಅಲ್ಲಿದೆ ಅಂತ.
1: ಅಂದ್ರೆ ಭಾರತ ಅವರಿಗೆ ಒಂದು ಸಪೋರ್ಟಿವ್ ಆಗಿ ನಿಲ್ಲುವಂತದ್ದು.
0: ಖಂಡಿತ.
1: ಭಾಷೆ ಅರ್ಥ ಆಗಲ್ಲ,
0: ಭಾಷೆ ಅರ್ಥಲ್ಲ, ಬಟ್ ಈಗ ಆ ಟೈಮ್ನಲ್ಲೂ ಎಷ್ಟೋ ಟಿಬೆಟ್ ಅವರು ಹಿಂದಿ
1: ಮಾತಾಡ್ತಿದ್ರು,
0: ಸ್ವಲ್ಪ ನಾವು ಕಲಿಸ್ತಾ ಇದ್ವಿ ಅವ್ರಿಗೆ.
1: ಅಲ್ಲಿಂದ ನೀವು ನೇಫಾಗೆ ಕೆಲಸ ಮಾಡಿದ್ರಿ, ಅರುಣಾಚಲ ಪ್ರದೇಶ ಕಡೆಗೆ.
0: ಹೌದೌದು.
1: ಅಲ್ಲಿ ಹೇಗೆ ನಿಭಾಯಿಸ್ಲಿಕ್ಕೆ ಆಗ್ತಾ ಇತ್ತು?
0: ಅಲ್ಲಿ ಹೋದಾದ್ಮೇಲೆ ನಿಮ್ಗೀಗ ನೀ ಮೌಂಟೇನ್ ಏರಿಯಾನಲ್ಲಿ ಹೋದ್ರೆ ನಿಮಗೆ ಮಿನಿಮಮ್ ಮಧ್ಯೆ ಅಲ್ಲೊಂದು ರೂಲ್ ಇತ್ತು, ಯಾರು ಹೊಸಬು ಬಂದ್ರೆ 6,000 ಫೀಟ್ ನಲ್ಲಿ ಒಂದು ಕ್ಯಾಂಪ್ ಇತ್ತು,
1: ಅಕ್ಲಿಮಟೈಸೇಷನ್.
0: ಅಲ್ಲಿ 9 ದಿವಸ ಉಳಿಬೇಕು ಅಂದ್ರೆ, ಬರುವಾಗ ಡಾಕ್ಟರ್ ಚೆಕ್ ಮಾಡ್ತಾರೆ, 9 ದಿವಸ ಆದ್ಮೇಲೆ ಚೆಕ್
1: ಮಾಡ್ತಾರೆ
0: ಬಿಪಿ ಎಲ್ಲ. ಅದಾದ್ಮೇಲೆ ಮೇಲೆ ಹೋಗ್ಬಹುದು 10-16. ನಾವು ಆ ಟೈಮ್ ಹೋದಾಗ 16,000. ಮೇನ್ ಪ್ರಾಬ್ಲಮ್ ಏನಂದ್ರೆ ಆಕ್ಸಿಜನ್ ಕಡಿಮೆ, ತುಂಬಾ ಕಷ್ಟ.
1: ಜೊತೆಗೆ ನೀವು ನಿಮ್ಮ ಬಂದೂಕು ಎಲ್ಲ ಹಿಡ್ಕೊಂಡು ಹೋಗ್ಬೇಕು.
0: ಆಮೇಲೆ ಒಂದೊಂದ್ಸಲ ನಾವು ಹೆಗಲ್ ಮೇಲೆ 6 ದಿವಸಕ್ಕೆ ಇಷ್ಟು ಬೇಕಷ್ಟು ರಾಷನ್ಸ್ ನಾವು ಎತ್ಕೊಂಡು ಹೋಗ್ತೇವೆ,
1: ಒಬ್ಬೊಬ್ರು ಎತ್ಕೊಂಡು ಹೋಗ್ಬೇಕು.
0: ಅಂದ್ರೆ ಅದು ಆ ಏರಿಯಾನಲ್ಲೆಲ್ಲ ಫಿಸಿಕಲ್ ಫಿಟ್ನೆಸ್ ತುಂಬಾ ಮುಖ್ಯ.
1: ಮುಖ್ಯವಾಗಿ ಈ ಗಡಿ ಭಾಗಗಳಲ್ಲಿ ಕೆಲಸ ಮಾಡಿದ ನಂತರ, ಒಂದು ನೀವೇ ಹೇಳದ ಹಾಗೆ ಅಲ್ಲಿ ವಾತಾವರಣಕ್ಕೆ ಹೊಂದಿಕೊಂಡು ದೇಹವನ್ನ ಹೊಂದಿಸ್ಕೋಬೇಕು, ಅದೆಲ್ಲ ಸಮಯ ತಗೊಂಡು ಎಲ್ಲ ಆಯ್ತು ಅಂತ ಇಟ್ಕೊಳ್ಳೋಣ. ಆ ಕಷ್ಟದ ವಾತಾವರಣದಲ್ಲಿ ಕರ್ನಲ್ ರಮೇಶ್ ಅವರು ಒಬ್ಬ ವ್ಯಕ್ತಿಯಾಗಿ, ಒಬ್ಬ ಸೋಲ್ಜರ್ ಆಗಿ, ಒಬ್ಬ ಸೈನಿಕ ಆಗಿ ಹೇಗೆ ಬದಲಾದ್ರು?
0: ನನಗೇನಾಯ್ತಲ್ಲ, ಒಂದ್ ಮಾತು ಹೇಳ್ಬೋದು, ದಟ್ ಕರ್ತವ್ಯ ಮಾಡೋದ್ರಲ್ಲೇ ಸುಖ ಇದೆ. ಎಷ್ಟಾರ ಕಷ್ಟ ಇರಲಿ, ಒಂದ್ ಸೈನಿಕ ಕರ್ತವ್ಯ ಮಾಡಿದ್ರೆ ಅದಕ್ಕಿಂತ ಸುಖ ಆನಂದ ಬೇರೆ ಯಾವ್ದಿರಲಿಲ್ಲ.
1: ನಾನು ಯಾಕೆ ಕೇಳಿದೆ ಅಂದ್ರೆ, ನೀವು ಸೈನ್ಯಕ್ಕೆ ಸೇರಿದ್ದು ಟೆನಿಸ್ ಆಡ್ಲಿಕ್ಕೆ ಆಗುತ್ತೆ ಅಂತ.
0: ಹೌದು,
1: ಇಲ್ಲಿ ಟೆನಿಸ್ ಆಡೋದ್ ಬಿಟ್ಟು ಇನ್ನೆಲ್ಲ ಮಾಡ್ಬೋದು.
0: ನಿಜ. ಆಮೇಲೆ ರಿಟೈರ್ಮೆಂಟ್ ಆದ್ಮೇಲೆ ಅವಕಾಶ ಸಿಕ್ತು, ಕ್ಲಬ್ಸ್ ಎಲ್ಲ ಇದೆ ನಮ್ದು. ಇಲ್ಲೇ MG ರೋಡ್ ನಲ್ಲಿ ಆರ್ಮಿ ಆಫೀಸರ್ಸ್ ಕ್ಲಬ್ ಇದೆ, ಟೆನಿಸ್ ಕೋರ್ಟ್ ಇದೆ, ನಾನು ಆಡ್ತಾ ಇದ್ದೆ, ನಮ್ಮ ಮಗಳು ಆಡ್ತಾ ಇದ್ಲು.
1: ಹೌದಾ? ಈ ಹೊತ್ತಿಗೆ 1965 ಭಾರತ ಮತ್ತು ಪಾಕಿಸ್ತಾನ ಯುದ್ಧ ಆರಂಭ ಆಯ್ತು. ಬಹಳ ಪ್ರಕ್ಷುಬ್ಧವಾದ ವಾತಾವರಣ ಎರಡೂ ದೇಶಗಳ ನಡುವೆ ಇತ್ತು ಅವಾಗ.
0: ಹೌದು ಹೌದು.
1: ಆ ಸಂದರ್ಭದಲ್ಲಿ ನೀವು ಅಲ್ಲೇ ಸೇವೆ ಸಲ್ಲಿಸ್ತಾ ಇದ್ರಿ, ಅವಾಗ ಎಲ್ಲಿದ್ರಿ, ಮತ್ತೆ ಯುದ್ಧದ ಕರೆ ಬರುತ್ತಲ್ಲ ಅದರ ಸಿದ್ಧತೆ ಹೇಗೆ, ಅಲ್ಲಿ ಹೇಗೆ ಹೋದ್ರಿ, ಈ ಎಲ್ಲ ಅನುಭವ?
0: ಅಲ್ಲೇನಾಯ್ತು, ನಾವು ಅಲ್ಲಿ ಬರೇಲಿ ಅಂತ ಒಂದು ಊರಿದೆ ಉತ್ತರ ಪ್ರದೇಶದಲ್ಲಿ, ಅದಕ್ಕಿಂತ ಒಂದು 80 ಕಿಲೋಮೀಟರ್ ಚಿಕ್ಕ ಊರು ಹಲ್ದ್ವಾನಿ ಅಂತ. ನಮ್ಗೆ ರಾತ್ರಿ 26th or 28th ರಾತ್ರಿ ಅವ್ರು ಹೇಳ್ತಾರೆ, ಇಲ್ಲಿ ಈ ಕಡೆ ಯಾವ್ದಾದ್ರು ತರಬೇತಿ ಮಾಡ್ಲಿಕ್ಕೆ ಹೋಗ್ಬೇಕು, ಎಲ್ಲರೂ ತಗೊಳ್ಳಿ. ಒಂದೊಂದು ಡ್ಯೂಟಿ ಕೊಡ್ತಾರೆ, ಕೆಲವರು ಗುಂಡೆಲ್ಲ ರೆಡಿ ಮಾಡಿ ಟೋಟಲ್ ಮಾಡ್ತಾರೆ, ಇಷ್ಟು ಗುಂಡು ತಗೊಂಡು ಇಷ್ಟು ರೈಫಲ್, ಇಷ್ಟು ಜನ. ಲೀವ್ ಎಲ್ಲ ಕ್ಯಾನ್ಸಲ್ ಮಾಡ್ತಾರೆ,

0: ಇಮಿಡಿಯೇಟ್ಲಿ ಬರಬೇಕು. ಆ ಸಂದರ್ಭದಲ್ಲಿ ಅವರಿಗೆ ರೂಲ್ಸು ಇದೆ, ರಿಸರ್ವೇಷನ್ ಇದ್ದಿದ್ರು ಟ್ರೈನ್ನಲ್ಲಿ ಹತ್ಕೊಂಡು ಬರಬೇಕು, ಅಲ್ಲಿ ಬರಲೇಬೇಕು. ಮೊದಲೇ ಅಫಸರ್ ಕರೆದು ಹೇಳ್ತಾರೆ, ನಾವು ಇಲ್ಲಿ ಬಂದಿದ್ದು ತರಬೇತಿಗಲ್ಲ, ಈ ಥರ
1: ಯುದ್ಧಕ್ಕೆ
0: ಯುದ್ಧಕ್ಕೆ ಇದಿದೆ, ನಿಮ್ಮಿದೆ, ಇಲ್ಲಿಂದ ಇದಾಗುತ್ತೆ. ಅದೇ ಸಿಯಾಲ್ಕೋಟ್ ಅಂತ ಒಂದು ಊರಿದೆ ಪಾಕಿಸ್ತಾನ, ಅದರ ಮುಂದೆ ಜಮ್ಮು ಹತ್ರ, ಅಲ್ಲಿಗೆ ನಮಗೊಂದು ಇದು ಸ್ಥಳ ಕೊಟ್ಟರು. ಇಲ್ಲಿಂದ ನೀವು ಶುರು ಮಾಡಿ ಟ್ರೈನಿಂಗ್ ಮಾಡಿ ಕೆಲವರು ಹೋಗಿ ಇಂಟೆಲಿಜೆನ್ಸ್ ಚೆಕ್ ಮಾಡಿ, ಅದು ಯುದ್ಧ ಮಾಡುವ ಮುಂಚೆ ತಯಾರಿ ಅಂದರೆ ಒಂದು 1000 ಇದೆ, ಅದೆಲ್ಲ ಮಾಡಬೇಕು, ಟೈಮ್ ಆಗತ್ತೆ. ಆ ಥರ ಮಾಡಿ ಆಮೇಲೆ ಶುರು ಆಯಿತು. ಫಸ್ಟ್ ಟೈಮ್ ನಾನು ಜೀವನದಲ್ಲಿ ಮನುಷ್ಯನು ನನ್ನ ಮುಂದೆ ಸಾಯೋದು ನೋಡಿಲ್ಲ. ಒಂದು ಮಷಿನ್ ಗನ್ ಅವನ ಚೆಸ್ಟ್ ಮೇಲೆ ಹಿಡಿದು ಇಲ್ಲಿಂದ ಬ್ಲಡ್ ಬಂತು. ಈಗ 21 ಇಯರ್ ಓಲ್ಡ್ ಬಾಯ್, ಯಂಗ್ ಮ್ಯಾನ್, ನಾನು ನೋಡಿದೆ, ನನಗೆ ಆಶ್ಚರ್ಯ ಆಯಿತು. ನಾನು ಇದನ್ನ ಮಾಡಿದರೆ ನಮ್ಮ
1: ದೇಶ ಉಳಿಯುತ್ತೆ,
0: ದೇಶ ಉಳಿಯುತ್ತೆ.
1: ಎಷ್ಟು ದಿವಸ ನಡೀತದ ಸಿಯಾಲ್ಕೋಟ್?
0: ಸಿಯಾಲ್ಕೋಟ್ ಮಾಡಿದ್ರೆ 21 ದಿವಸ ಏನೋ ನಡೆಯಿತು. ಅದಾದ್ಮೇಲೆ 9-10 ತಿಂಗಳ ನಾವು ಒಂದು ಪಾಕಿಸ್ತಾನಿ ರೈಲ್ವೆ ಲೈನ್ ಅನ್ನ ನಾವು ಕಟ್ ಮಾಡಿ, ಯಾಕಂದ್ರೆ ಲಾಹೋರಿಂದ ಸಿಯಾಲ್ಕೋಟಿಂದ ಯಾರು ಬರ್ಕೂಡ್ದು, ರೈಲ್ವೆ ಲೈನ್ ಕಟ್
1: ಮಾಡಿ,
0: ನಮ್ಮ ಮುಂದೆ ಅಲ್ಲೇ ಪಾಕಿಸ್ತಾನಿ ಕೊನೆಗೆ ಈ ತರ ಲೈನ್ ನಲ್ಲಿ ದಿನ ಬೆಳಗ್ಗೆ ಎದ್ರೆ ಅವ್ರು ಕಾಣ್ತಾ ಇದ್ರು, ಅವ್ರಿಗೆ ನಾವು ಕಾಣ್ತಾ ಇದ್ರು.
1: ಹಾಗೆ 21 ದಿವಸಗಳು ನಿರಂತರವಾಗಿ ನಡೆಯೋದು ಬಹಳ ದೀರ್ಘವಾದ ಅವಧಿ ಯುದ್ಧಕ್ಕೆ. ಯುದ್ಧದ ಸಂದರ್ಭದಲ್ಲಿ 21 ದಿವಸ ಅನ್ನೋದು ತುಂಬಾ ದೀರ್ಘ ಅಂತ ಹೇಳಿ.
0: 4 ದಿವಸ ಊಟ ಸಿಗ್ಲಿಲ್ಲ, 2 ದಿವಸ ಅಂದ್ರೆ ಎಷ್ಟು ಕಷ್ಟ ಆಗತ್ತೆ. 4 ದಿವಸ ಅಂದ್ರೆ ಅವರು ಚಪಾತಿ, 4 ಚಪಾತಿ ಎಲ್ಲರೂ ಕೊಟ್ರು. ನಾನು ಅಫ್ಸರ್ಗೂ 4, ಜವಾನ್ಗೂ 4. ಅದನ್ಮೇಲೆ ಎಲ್ಲ ಧೂಳಿತ್ತು,
1: ಅಂದ್ರೆ ಮರಳು ಪಾಕಿಸ್ತಾನದ ಮರಳಿನ
0: ಅದರದು. ನಾವು ಅದನ್ನ
1: ಒಂಥರ ತುಂಬಾ ಸಾಂಕೇತಿಕವಾಗಿದೆಯಲ್ಲ, ಪಾಕಿಸ್ತಾನ ಹೀಗೆ ಧೂಳು ಒರೆಸ್ಕೊಂಡು ನಾವು
0: ತಿಂದ್ವಿ. ಆತರ ಚಪಾತಿ
1: ಜೀವನದಲ್ಲಿ ಮತ್ತೆ ಸಿಗಲ್ಲ,
0: ಎಷ್ಟು ವರ್ಷ ಅದಲ್ಲಿ ಹೋಗಿ ಮಾಡಿದ್ರೆ ಚಪಾತಿ ಸಿಗುತ್ತೆ. ಎಲ್ಲಾರು ಒಂಥರ ಪರಸ್ಪರ ಸದ್ಭಾವನೆ ಇಟ್ಕೊಂಡು ನಾವೆಲ್ಲ ಇದ್ವಿ, ಅದನ್ನ ಮರೆಯೋಕ್ ಕಷ್ಟ. ಇನ್ನೊಂದು ಮಾತು ಹೇಳ್ತೇನೆ, ಅಲ್ಲಿ ಒಂದು ಮೇಜರ್ ದೇವ್ ಅಂತ ಏರ್ಕ್ರಾಫ್ಟ್ ಅಟ್ಯಾಕ್ ನಲ್ಲಿ ಒಂದು ಬುಲೆಟ್ ತಗೊಂಡು ಅಲ್ಲೇ ನನ್ನ ಮುಂದೆ ತೀರೋದು. ಆಮೇಲೆ ಅವರು ತಗೊಂಡೋಗಿ ಅಂತಿಮ ಸಂಸ್ಕಾರ ಮಾಡಿ, ಆಮೇಲೆ ಕೆಲವು ವರ್ಷ ಆದ್ಮೇಲೆ ಆ ಟೈಮ್ನಲ್ಲಿ ಇನ್ನೂ ನಾವು ಬಂದಿರಲಿಲ್ಲ ಹೊರಗಡೆ, ಅಂದ್ರೆ ಸೀಸ್ ಫೈರ್ ಆಗಿರ್ಲಿಲ್ಲ. ಮೇಜರ್ ದೇವ್ ಹೆಂಡತಿ ಬಂದಿದ್ಲು, ವೀರ ಪತ್ನಿ, ಅವ್ರು ಬಂದು ಹೇಳಿ ನಾನು ಆ ಸ್ಥಳ ನೋಡಬೇಕು, ನನ್ನ
1: ಎಲ್ಲಿ ಅವರನ್ನ
0: ಎಲ್ಲರನ್ನ ವೀರಗತಿ ಆಯ್ತು, ನಾನು ಕಣ್ಣಾರೆ ನೋಡಬೇಕು ಅಂತ ಬಂದ್ರು. ಏನು ಅವರು
1: ನೋಡಿ,
0: ನಾನು ಅವ್ರಿಗೆ ಸಲ್ಯೂಟ್ ಮಾಡಿ ನಾನು ಕರ್ಕೊಂಡೋಗಿದ್ದೆ, ನಾನು ಇಲ್ಲಿ ನಿಂತಿದ್ದೆ, ದೇವ್ ಇಲ್ಲಿದ್ದರು, ಈ ಥರ ಆಯ್ತು. ಅವರೆಲ್ಲ ಸಹಿಸ್ಕೊಂಡ್ರು, ಅಳ್ಳಿಲ್ಲ, ಒಂಥರ ಗಟ್ಟಿ ಇತ್ತು.
1: ನೀವು ಅದೇ ಸರಿಯಾಗಿ ಹೇಳಿದ್ರಿ, ವೀರಪತ್ನಿ ಅಂತ,
0: ವೀರಪತ್ನಿ ಅದೊಂದು ಘಟನೆ ನೋಡಿ. ನನಗೆ ಹೆಂಡತಿ ಸಪೋರ್ಟ್ ಮಾಡಿದ್ರೆ ಅವನು ಗಂಡ ಸರಿಯಾಗಿ ಕೆಲಸ ಮಾಡ್ತಾನೆ, ಇಲ್ಲಿದ್ರೆ ಆಗಲ್ಲ.
1: ಈಗಿನ 21 ದಿವಸ ಯುದ್ಧ ನಡೀತಾ ಇತ್ತಲ್ಲ, ನೀವು ಹೇಳಿದ್ರಿ ನಿಮ್ಮ ಬೆಟಾಲಿಯನ್ ಅಂದ್ರೆ ಆ ರೆಜಿಮೆಂಟ್ ಅಲ್ಲಿ ಜೊತೆಗೆ ಕೆಲಸ ಮಾಡ್ತಿದ್ದ ಗುಂಪಿತ್ತಲ್ಲ, ಅಲ್ಲಿ ಯಾರಿಗಾದ್ರು ತೊಂದರೆ ಆಗಿ?
0: ಹೌದು, ಒಂದು 5-6 ತೀರೋ ಗತಿ,
1: ವೀರಗತಿ ಪ್ರಾಪ್ತಿ,
0: ವೀರಗತಿ ಪ್ರಾಪ್ತಿ ಆಯ್ತು ಕೆಲವರಿಗೆ. ಇದು ಜಮ್ಮು ಹಾಸ್ಪಿಟಲ್ ಇವಾಕ್ಯೂಟ್ ಮಾಡಿ ಆಪರೇಷನ್ ಎಲ್ಲ ಆಯ್ತು, ಅದೆಲ್ಲ ಜ್ಞಾಪಕ ಇದೆ ನಿಮಗೆ.
1: ಅಲ್ಲಿಂದ ನೀವು ಪಾಕಿಸ್ತಾನ ನೆಲಕ್ಕೆ ಹೋದ್ರಲ್ಲ, ಅದು ಆ ಸಂದರ್ಭ ಹೇಳಿ.
0: ಅದೇನೋ ಒಂದು ವಾತಾವರಣ,
1: ಬೇರೆ ದೇಶ,
0: ಬೇರೆ ದೇಶ,
1: ನಾವು ಗೆದ್ದಿದ್ದೀವಿ,
0: ನಾವು ಗೆದ್ದಿದ್ದೀವಿ ಅಂತಾರೆ ಇತ್ತು.
1: ಎಷ್ಟು ದಿವಸ ಇದ್ರಿ ಅಲ್ಲಿ?
0: ಅಲ್ಲಿ ಆಯ್ತು ಅಲ್ಲ ನೋಡಿ, 21 ದಿವಸ ಇದು ವಾರು, ಆಮೇಲೆ ಒಂದು 10 ತಿಂಗಳ ಇದ್ವಿ ಅಲ್ಲಿ.
1: 10 ತಿಂಗಳು ಪಾಕಿಸ್ತಾನ ನೆಲದಲ್ಲೇ ಇದ್ರಿ?
0: ನೆಲದಲ್ಲೇ ಇದ್ವಿ.
1: ನಿಮ್ಮ 800 ಜನರದ್ದು ಏನು ರೆಜಿಮೆಂಟ್ ಇತ್ತು, ಎಲ್ಲರೂ ಇದ್ರಿ ಅಲ್ಲಿ?
0: ಎಲ್ಲರೂ ಇದ್ವಿ.
1: ಹೇಗೆ ಅಲ್ಲಿ ಅವಾಗ ಹೇಗೆ ನಡೀತಾ ಇತ್ತು ನಿಮ್ಗೆ? ನಮ್ಮ ನೆಲದಲ್ಲಿ ಇದ್ದಾಗಲೇ 4 ದಿನಕ್ಕೊಮ್ಮೆ ಚಪಾತಿ ಮರಳಿಂದು ಅಂತ ಹೇಳಿ.
0: ಆಮೇಲೆ ನಮ್ದು ಇದೆ ಒಂದು ಸಿಸ್ಟಮ್ ಇದೆ, ನಮ್ ಕುಕ್ ಹೌಸ್ ಅಂತ ನಮ್ಮ ಅಡಿಗೆ ಮನೆ ಎಲ್ಲ ಮುಂದೆ ಬಂದು
1: ಪಾಕಿಸ್ತಾನದಲ್ಲಿ ಅಡಿಗೆ ಮಾಡಿದ್ರಿ?
0: ಮಾಡಿ ನಮ್ ಕುಕ್ಸ್ ಎಲ್ಲ ಅಲ್ಲಿಂದನೇ ಏನೇನ್ ಸಿಕ್ತೋ ವೆಜಿಟೇಬಲ್ಸ್ ತಗೊಂಡು ಚೆನ್ನಾಗಿ
1: ಚಪಾತಿ ಎಲ್ಲ
0: ದಿನ ದಿನ ಇಂಪ್ರೂವ್ ಆಗ್ತಾ ಇತ್ತು.
1: ಬಹಳ ಖುಷಿಯಿಂದ ತಿಂತಿರ್ಬೇಕಲ್ಲ ಅವಾಗ?
0: ಖುಷಿಯಿಂದ ತಿಂದೆ. ಅಲ್ಲಿ ನೀರು ಚೆನ್ನಾಗಿದೆ. ಅದು
1: ಯಾವ ನದಿ?
0: ನದಿ ಇದು ಬಿಯಾಸ್.
1: ಬಿಯಾಸ್ ನ ನದಿ ನೀರನ್ನ ಪಂಜಾಬ್ ನಲ್ಲೂ ಕುಡಿದ್ರಿ, ಅದ್ರ ಮೂಲ ಪಾಕಿಸ್ತಾನದಲ್ಲೂ ಕುಡಿದ್ರಿ. ಅಲ್ಲಿ 10 ತಿಂಗಳು ಇದ್ರಿ ಅಲ್ಲ, ಆಗ ನಮ್ಮ ದೇಶದಿಂದ ಯಾವ್ಯಾವ ಧೀಮಂತ ನಾಯಕರು ಅಲ್ಲಿ ಬಂದಿದ್ರ? ಹೇಗೆ
0: ಮುಖ್ಯ ಏನಂದ್ರೆ ಪ್ರಧಾನಮಂತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಬಂದಿದ್ರು.

0: ನಾನು ನನಗೇನಂದ್ರೆ ಮೊದಲೇ ಅವ್ರು ನೋಡಿರ್ಲಿಲ್ಲ, ಬರೀ ನ್ಯೂಸ್ ಪೇಪರ್ನಲ್ಲಿ ಅಷ್ಟೇ ಗೊತ್ತಿತ್ತು. ಅಲ್ಲಿ ಬಂದರು, ನಾನು ಅಲ್ಲಿ ಬಂದೆ, ನಾನು ಅವ್ರ ಹಿಂದೆ ನಿಂತ್ಕೊಂಡಿದ್ದೆ, ನನಗೆ ಅವಕಾಶ ಕೊಟ್ಟರು. ಅವರು ಒಂದು ಕಡೆ ಇವರು ಇದ್ರು, ಜನರಲ್ ಓ ಪಿ ಡನ್ ಅಂತ ಅವರ ಹೆಸರು. ಅವರು ಆಕ್ಚುಲ್ ಐರಿಷ್ ಅವರು, 6'2" ಏನೋ ಹೈಟ್ ಇತ್ತು. ಇನ್ನೊಂದು ಕಡೆ ಮೇಜರ್ ಜನರಲ್ ಕೋರ್ಲಾ ಅಂತ ನಿಂತಿದ್ರು, ಅವರು ಭಾರತದವರು. ಇವರು ಐರಿಷ್ ಅವರು, ಬಟ್ ಭಾರತ ಆರ್ಮಿ
1: ಸೇವೆ ಸಲ್ಲಿಸಿದ್ದಾರೆ,
0: ಸೇವೆ ಸಲ್ಲಿಸಿದ್ದಾರೆ, ಅವ್ರ ಪಕ್ಕ
1: ಭಾರತೀಯರಾಗಿ ಉಳಿದಿದ್ದಾರೆ.
0: ಹೌದು, ಜನರಲ್ ಡನ್ ಇಬ್ರು ನಿಂತಿದ್ರು. ಅವರು ಪ್ರಧಾನ ಮಂತ್ರಿ ಶುರು ಮಾಡಿದ್ರು. ನಾನು ಒಂದ್ಸಲ ನಂಗೆ ಸ್ವಲ್ಪ ಡೌಟ್ ಆಯ್ತು, ಅದು ಏನ್ ಹೇಳ್ತಾರೆ, ನಮ್ ಟ್ರಿಪ್ಸ್ ಎಲ್ಲ ಈಗ ವಾರ್ ನಡೀತಾ ಇದೆ, ಅವ್ರ ಏನ್ ಅವ್ರ ಮೇಲೆ ಪ್ರಭಾವ ಏನಾಗತ್ತೆ ಅಂತ ಒಂದು ಸಂಶಯ ಇತ್ತು. ನಿಜವಾಗ್ಲೂ ಹೇಳ್ತೇನೆ, ಅವರು ಸ್ಟಾರ್ಟ್ ಮಾಡಿ ಒಂದ್ 4 ಶಬ್ದ ಹೇಳಿದ್ರು, ಅವ್ರ ಕೈನಲ್ಲಿ ಅದೇನೋ ಗುಣ ಇದೆ,
1: ಜಾದೂ ಇದೆ,
0: ಜಾದೂ ಇದೆ. ಫಸ್ಟ್ ಟೈಮ್ ನಾನು ಡೈರೆಕ್ಟ್ ಆಗಿ ನೋಡಿದೆ. ಅವ್ರೇನ್ ಹೇಳಿದ್ರು ಅಂದ್ರೆ, ಪಾಕಿಸ್ತಾನವರು ತಿಳ್ಕೊಂಡಿರಬಹುದು ಭಾರತದ ಪ್ರಧಾನಮಂತ್ರಿ
1: ಎತ್ತರ ಕಡಿಮೆ,
0: ಎತ್ತರ ಕಡಿಮೆ, ಆದ್ರೆ ಅದೇನು ನನ್ ಜನರಲ್ ಅಷ್ಟು
1: ಎತ್ತರ,
0: ಆದರೆ ಸೊ ಸಾಕು
1: ಅಂದ್ರೆ ನನ್ನ ಜೊತೆಗೆ ನನ್ನ ಎತ್ತರದ ಜನರಲ್ಗಳು ನನ್ನ ಕೆಲಸ ಮಾಡ್ತಾರೆ, ನನ್ನ ದೇಶವನ್ನ ರಕ್ಷಣೆ ಮಾಡ್ತಾರೆ
0: ಅಂತ ಅವರು ಎಲ್ಲರೂ ಖುಷಿಯಾಗಿ ಚಪ್ಪಾಳಿ ಹೊಡೆದ್ರು. ಅವರು ಒಂದು 5 ನಿಮಿಷದಲ್ಲಿ ಎಲ್ಲಾರ್ಗೂ
1: ಹುರಿದುಂಬಿಸಿದ್ರು.
0: ಹೌದು, ಕೈನಲ್ಲಿ ವಂಶಿದ್ರು.
1: ನಿಮ್ಗೆಲ್ಲ ನೆನಪಾಗತ್ತದು?
0: ನೆನಪಾಗತ್ತೆ, ಇನ್ನೂ ನನ್ನ ಕಣ್ಣು ಮುಂದೆ ಬರ್ತಾರೆ.
1: ಬಿಳಿ ಧೋತ್ರ, ಮತ್ತೆ ಗಾಂಧಿ
0: ಮುಖದಲ್ಲಿ ಏನು ಇದಿರ್ಲಿಲ್ಲ,
1: ನಿಷ್ಕಲ್ಮಶತೆ,
0: ನಿಷ್ಕಲ್ಮಶತೆ. ಒಂಥರ ಹೇಳ್ಬಹುದು, ಅವರ ಆತ್ಮನ ಅವರು ಜಯಿಸಿರ್ಬೇಕು.
1: ಬಹಳ ಸರಳ ಸಜ್ಜನ ವ್ಯಕ್ತಿ
0: ತುಂಬಾ.
1: ಎಷ್ಟೊತ್ತಿದ್ರು ಅಲ್ಲಿ ಪ್ರಧಾನಿಗಳು?
0: ಬಂದು ಮಾತಾಡಿ ಅವ್ರ ಹೆಲಿಕಾಪ್ಟರ್ ಬಂತು, ಒಂದು 2 hours ಇದ್ರು. ಎಲ್ಲ ತುಂಬಾ ಪ್ರಧಾನಮಂತ್ರಿ ಅಂದ್ರೆ ತುಂಬಾ ಸೀಕ್ರೆಟ್, ಯಾಕಂದ್ರೆ ವಾರ್ ನಡೀತಾ ಇದೆ, ಯುದ್ಧ ನಡೀತಾ ಇದೆ.
1: ಇದನ್ನ ಊಹೆ ಮಾಡ್ಕೊಳಕ್ಕೂ ಕಷ್ಟ ಅಲ್ಲ?
0: ಇಲ್ಲ, ಊಹೆ ಮಾಡ್ಕೊಳಕ್ಕೆ
1: ಈಗ
0: ನಿಜ.
1: ನಮ್ಮ ದೇಶದ ಒಬ್ಬ ಅತ್ಯುನ್ನತ ನೇತಾರರು ಯುದ್ಧದ ಹೊತ್ತಿಗೆ ನಾವು ಆ ಜಾಗದಲ್ಲಿ ಅವರನ್ನ ನೋಡೋದು ಅನ್ನೋದು,
0: ಅವರು ಅಡ್ವೈಸರ್ಸ್ ಹೇಳಿರ್ಬೇಕು ಅಂತ ಖಂಡಿತ ಹೇಳಿರ್ಬೋದು.
1: ಇಲ್ಲ, ಇದನ್ನ ನೀವು ಹೇಳ್ತಾ ಇರುವಾಗ ನಂಗೆ ಕುರುಕ್ಷೇತ್ರದಲ್ಲಿ ಗಾಂಧೀಜಿಯವರು ಹೋಗ್ಬೇಕಾಗಿರುತ್ತೆ, ಆದ್ರೆ ಅವ್ರಿಗೆ ಅಲ್ಲಿ ಹೋಗಕ್ಕಾಗಲ್ಲ. ಹಾಗಾಗಿ ಅವರು ಅಲ್ಲಿ ಕೂಡ ಸಿಕ್ಕಾಪಟ್ಟೆ ಜನರ ಸಾವು ನೋವು ಆಗಿರುತ್ತೆ, ಅವಾಗ ಕಮ್ಯುನಲ್ ರಯಟ್ಸ್ ಆಗಿದ್ದ ಕಾರಣ. ಹಾಗಾಗಿ ಅವರು ಕುರುಕ್ಷೇತ್ರದಲ್ಲಿ 100,000 ಜನರಿಗೆ ಸಂಬೋಧನೆ ಮಾಡೋದಿರುತ್ತೆ, ಆದ್ರೆ ಅಲ್ಲಿಯ ದೊಡ್ಡ ಪ್ರಕ್ಷುಬ್ಧ ವಾತಾವರಣ ನೋಡಿ ಅವರಿಗೆ ಅಲ್ಲಿ ಹೋಗ್ಬೇಡಿ ಅಂತ ಹೇಳ್ತಾರೆ. ಆಗ ಅವರು ಆಕಾಶವಾಣಿಗೆ ಬಂದು ಅಲ್ಲಿಂದ ಜನರಿಗೆ ಅಡ್ರೆಸ್ ಮಾಡ್ತಾರೆ. ನಂಗದು ನೆನಪಾಯ್ತು ನೀವು ಇದನ್ನ ಹೇಳ್ತಿರುವಾಗ. ಅದೊಂದೇ ಬಾರಿ ಆಕಾಶವಾಣಿಯಿಂದ ಗಾಂಧೀಜಿಯವರು ಬಂದು ಅಡ್ರೆಸ್ ಮಾಡಿರೋದು. ಹಾಗೆ ಪ್ರಧಾನಮಂತ್ರಿಗಳು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅಲ್ಲಿ ಬಂದ್ರು, ಒಂದೆರಡು ತಾಸು ಆ
0: ನೆಲದಲ್ಲಿ ಬೇರೆ ಯಾರಿಗೂ ಕಳಿಸಲಿಲ್ಲ,
1: ನಿಮ್ಮ ಜೊತೆಗೆಲ್ಲ ಇದ್ದು
0: ಬಹುಶಃ
1: ಎಲ್ಲ ಸೈನಿಕರ ಜೀವನ ಪಾವನ ಅಂತ ಅನ್ಸಿರುತ್ತೆ.
0: ಸ್ವಲ್ಪ ಈ ಕಡೆ ಆ ಕಡೆ ಹೋಗಿ 2-3 ಸೈನಿಕರ ಜೊತೆ ಮಾತಾಡಿ ಅವ್ರ ಮುಖದಲ್ಲಿ ಒಂದು ಏನಂದ್ರೆ ಅದು ಅವ್ರ ಸಿನ್ಸಿಯರಿಟಿ ನಲ್ಲಿ ಏನ್ ಶಂಕೆ ಇರಲಿಲ್ಲ.
1: ಕರ್ನಲ್ ರಮೇಶ್ ಆಳ್ವಾರ್ ಅವರೇ, ನಾವು ಇನ್ನೂ ಹೆಚ್ಚು ವಿಷಯವನ್ನ ನಿಮ್ಮೊಂದಿಗೆ ಮಾತನಾಡ್ತಾ ತಿಳಿದುಕೊಳ್ಬೇಕು. ಮುಂದಿನ ವಾರ ಇದೇ ಹೊತ್ತಿಗೆ ಇನ್ನಷ್ಟು ವಿವರಗಳನ್ನು ನಮ್ಮ ಶ್ರೋತೃಗಳೊಂದಿಗೆ ಹಂಚಿಕೊಳ್ಳೋಣ. ಮುಂದಿನ ಕಾರ್ಯಕ್ರಮದಲ್ಲಿ ಬರುವ ಶುಕ್ರವಾರ ಭೇಟಿಯಾಗೋಣ. ಜೈ ಹಿಂದ್ ಸರ್.
0: ಜೈ ಹಿಂದ್.
2: ಇದುವರೆಗೆ ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಈ ಸಂದರ್ಭದಲ್ಲಿ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು, ವಿಶೇಷ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ನಿವೃತ್ತ ಕರ್ನಲ್ ರಮೇಶ್ ಆಳ್ವಾರ್ ಅವರು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ವೊ, ಸಂಕಲನ ಧನರಾಜ್ ಎಸ್ ಬಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಗಾನಗಂಗೆ. ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. ಇವತ್ತಿನ ಗಾನಗಂಗೆ ಕಾರ್ಯಕ್ರಮಕ್ಕೆ ಆತ್ಮೀಯ ಕೇಳುಗರಿಗೆಲ್ಲ ಸ್ವಾಗತ. ಒಂದಿಷ್ಟು ಮಧುರವಾದ ಕನ್ನಡ ಚಿತ್ರಗೀತೆಗಳ ಜೊತೆಗೆ ಕೆಲವು ವಿಷಯಗಳನ್ನು ತಗೊಂಡು ಮಾತನಾಡುವಂತಹ ಸಮಯ ಇದು. ಹೊರಗಡೆ ಸಣ್ಣ ಮಳೆ, ಒಳಗಡೆ ಚುಮು ಚುಮು ಚಳಿ, ಹೀಗಿದ್ದಾಗ ಕಾಫಿ ಕುಡಿಬೇಕು ಅಥವಾ ಚಹಾ ಕುಡಿಬೇಕು, ಜೊತೆಗೆ ಬಾಯಾಡಿಸೋದಕ್ಕೆ ಏನಾದರೂ ಒಂದು ಸ್ವಲ್ಪ ಬೇಕು ಅಂತ ಮನಸ್ಸು ಕೇಳ್ತಿರತ್ತೆ. ಆಗ ನಮಗೆ ನೆನಪಾಗೋದು ಬಿಸಿ ಬಿಸಿ ಬಜ್ಜಿ ಬೋಂಡಾ ಅಥವಾ ಕರುಂ ಕುರುಂ ಚಕ್ಲಿ ಕೋಡ್ಬಳೆ, ಮಂಡಕ್ಕಿ ಅಥವಾ ಚೂಡ ಅವಲಕ್ಕಿ ಅಲ್ವಾ. ಹೀಗೆ ನಮಗೆ ಕರುಂ ಕುರುಂ ಅಂತ ತಿನ್ನಬೇಕು ಅನಿಸುವಾಗ ಮೊದಲಿಗೆ ನಾವು ಮಾಡೋದು ಚಕ್ಕಲಿ ಅಥವಾ ಕೋಡ್ಬಳೆ. ಈ ಚಕ್ಲಿ ಬಗ್ಗೆ ಇವತ್ತಿನ ಗಾನಗಂಗೆ ಕಾರ್ಯಕ್ರಮದಲ್ಲಿ ನಾವು ಮಾತನಾಡೋಣ. ಚಕ್ಲಿ ಅಥವಾ ಮುರುಕು, ಇದು ಭಾರತದಲ್ಲಿ ಕಂಡುಹಿಡಿದಂತಹ ಒಂದು ತಿಂಡಿ ಪದಾರ್ಥ. ಸಾಮಾನ್ಯವಾಗಿ ಕರ್ನಾಟಕ, ತಮಿಳುನಾಡು, ಆಂಧ್ರಪ್ರದೇಶ, ಮಹಾರಾಷ್ಟ್ರ, ಗುಜರಾತ್ಗಳಲ್ಲಿ ಇದನ್ನು ಮಾಡ್ತಾರೆ. ಇದಕ್ಕೆ ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು, ಉದ್ದಿನ ಹಿಟ್ಟು ಅಥವಾ ಅವಲಕ್ಕಿಯನ್ನು ಬಳಸ್ತಾರೆ. ಚಕ್ಲಿಗಳಲ್ಲಿ ಸಾಂಪ್ರದಾಯಿಕ ರೀತಿಯಲ್ಲಿ ಮಾಡುವಂತಹ ಚಕ್ಲಿಗಳು, ದಿಢೀರ್ ಚಕ್ಲಿಗಳು, ಹೀಗೆ ಬೇಕಾದಷ್ಟು ತರಾವರಿ ವಿಧಗಳಿದೆ. ಅದರ ಬಗ್ಗೆ ನಾವು ಮಾತಾಡ್ತಾ ಹೋಗೋಣ ಇವತ್ತಿನ ಗಾನಗಂಗೆ ಕಾರ್ಯಕ್ರಮದಲ್ಲಿ. ಮೊದಲಿಗೆ ಒಂದು ಗೀತೆಯನ್ನ ಕೇಳೋಣ. ದೇವರ ಮಕ್ಕಳು ಚಿತ್ರದ ಗೀತೆ ಇದೀಗ ಮೂಡಿಬರ್ತಿದೆ.

0: ಅಕ್ಕ ನೋಡು,
1: ಹ್ಯಾಪಿ ಬರ್ತ್ಡೇ ಬ್ರೋ.
0: ತೋರ್ಸು. ವಾ, ನನ್ನ ಇಷ್ಟದ ಕಲರ್.
1: ಯಾವಾಗ್ಲೂ ಶಾಪಿಂಗ್.
0: ನನ್ ಗೊತ್ತು ಅಮ್ಮ, ನಮ್ಮದು ಖರ್ಚು ಮಾಡೋ ವಯಸ್ಸಲ್ವಾ? ರೈಟ್,
2: ಸೇವಿಂಗ್ ಮಾಡೋ ವಯಸ್ಸು ಕೂಡ.
3: ನನ್ ಗೊತ್ತು ಅಪ್ಪ, ಸೇವ್ ಮಾಡಿ ಸರಿಯಾದ ಜಾಗದಲ್ಲಿ ಹೂಡಿಕೆ ಮಾಡಿ ಮೊತ್ತದ ಮೇಲೆ ಬಡ್ಡಿ ಸಿಗುತ್ತೆ, ಅದನ್ನ ಮರು ಹೂಡಿಕೆ ಮಾಡಿದ್ರೆ ಬಡ್ಡಿ ಸಿಗ್ತಾ ಇರುತ್ತೆ.
0: ನನ್ಗೆ ಗೊತ್ತಲ್ವಾ?
3: ಆರ್ಬಿಐ ಹೇಳುತ್ತೆ,
4: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.
5: ಚಕ್ಕಲಿಯನ್ನ ಬರೀ ಮಳೆ ಬಂದಾಗ ಚಳಿಯಲ್ಲಿ ಮಾತ್ರ ಮಾಡಿಕೊಂಡು ತಿನ್ನೋದಿಲ್ಲ. ಸಾಮಾನ್ಯವಾಗಿ ಯಾವುದೇ ಹಬ್ಬಗಳು ಬಂದರೂ ಚಕ್ಕಲಿ ಅನ್ನೋದು ಅಲ್ಲಿ ವಿಶೇಷವಾದ ಸ್ಥಾನವನ್ನು ಪಡೆಯುತ್ತೆ. ಗಣಪತಿ ಹಬ್ಬ ಇರಬಹುದು, ದೀಪಾವಳಿ ಹಬ್ಬ ಇರಬಹುದು, ಗೋಕುಲಾಷ್ಟಮಿ ಇರಬಹುದು, ಅಥವಾ ವರಮಹಾಲಕ್ಷ್ಮಿ ಇರ್ಬೋದು. ಈ ಹಬ್ಬಗಳು ಯಾವುದೇ ಆಗಬೇಕು ಅಂದರೂ ಅಲ್ಲಿ ಬಿಸಿ ಬಿಸಿಯಾಗಿ ಚಕ್ಕಲಿಯನ್ನು ಮಾಡಿ ದೇವರ ಮುಂದೆ ನೈವೇದ್ಯಕ್ಕೆ ಇಟ್ಟರೆ ಅದರ ಖುಷಿನೇ ಬೇರೆ. ಸಾಮಾನ್ಯವಾಗಿ ಹಬ್ಬಗಳಲ್ಲಿ ಮಾಡುವಾಗ ಸಾಂಪ್ರದಾಯಿಕ ರೀತಿಯಲ್ಲಿ ಮಾಡೋದನ್ನು ಜನ ಹೆಚ್ಚು ಇಷ್ಟಪಡ್ತಾರೆ. ಅದಲ್ಲದೆ ಸುಮ್ಮನೆ ಹೀಗೆ ಬಾಯಾಡಿಸೋದಕ್ಕೆ ಮಾಡೋದಕ್ಕೆ ಬೇರೆ ಬೇರೆ ರೀತಿ ದಿಢೀರ್ ವಿಧಾನಗಳನ್ನು ಕೂಡ ಅನುಸರಿಸ್ತಾರೆ. ಈಗ ಜೋಗಿ ಚಿತ್ರದ ಹಾಡೊಂದನ್ನು ಕೇಳಿಬರೋಣ. ಹಾಡಿದ್ದಾರೆ ಹರಿಹರನ್, ಸುನಿಧಿ ಚೌಹಾಣ್ ಹಾಗೂ ಬಿಜಯಶ್ರೀ. ಸಂಗೀತ ಗುರುಕಿರಣ್ ಅವರದ್ದು.

0: ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ಮನಸ್ಸೆಲ್ಲ ನೀನೆ ಚಿತ್ರದ ಗೀತೆಯನ್ನ ಕೇಳೋಣ. ಹಾಡಿದ್ದಾರೆ ಗುರುಕಿರಣ್ ಹಾಗೂ ಅನುರಾಧ ಶ್ರೀರಾಮ್. ಹಂಸಲೇಖ ಅವರು ಬರೆದ ಗೀತೆಗೆ ಸಂಗೀತ ನಿರ್ದೇಶನ ಮಾಡಿದವರು ರವಿರಾಜ್.

ಸಾಮಾನ್ಯವಾಗಿ ಸಾಂಪ್ರದಾಯಿಕವಾಗಿ ಚಕ್ಲಿಯನ್ನ ಮಾಡುವಾಗ ಮೊದಲೇ ಚಕ್ಲಿ ಹಿಟ್ಟು ಮಾಡಿಸಿಟ್ಕೊಳ್ತಾರೆ. ಅದಕ್ಕೆ ಒಂದು ಅಳತೆ ಉದ್ದಿನ ಬೇಳೆಯನ್ನು ತೊಳೆದು ಅದನ್ನು ಒಣಗಿಸ್ಕೊಳ್ತಾರೆ. ಆಮೇಲೆ ಅದಕ್ಕೆ ಮೂರು ಅಳತೆಯಷ್ಟು ಅಕ್ಕಿಯನ್ನು ನೆನೆಸಿ ಅದನ್ನು ತೊಳೆದು ಅದನ್ನು ಒಣಗಿಸ್ಕೊಳ್ತಾರೆ. ಆಮೇಲೆ ಅವೆರಡನ್ನೂ ಬೇರೆ ಬೇರೆಯಾಗಿ ಹುರಿದು ಅದನ್ನು ಮಿಲ್ ಮಾಡಿಸ್ಕೊಳ್ತಾರೆ ಅಥವಾ ಹಿಟ್ಟು ಮಾಡಿಸ್ಕೊಳ್ತಾರೆ. ಅದಕ್ಕೆ ಬೇಕಾದಷ್ಟು ಖಾರ, ಉಪ್ಪು, ಇಂಗು, ಅಜ್ವೈನ್, ಎಳ್ಳು ಅಥವಾ ಜೀರಿಗೆಯನ್ನು ಅವರವರ ರುಚಿಗೆ ಅನುಸಾರವಾಗಿ ಹಾಕಿ ಅದಕ್ಕೆ ಸ್ವಲ್ಪ ಎಣ್ಣೆ, ಕಾಯಿಸಿದ ಎಣ್ಣೆ ಅಥವಾ ತುಪ್ಪ, ಬೆಣ್ಣೆಯನ್ನು ಹಾಕಿ ಸಾಟಿ ಮಾಡಿಕೊಂಡು ಅದನ್ನು ಚಕ್ಲಿ ಹಿಟ್ಟನ್ನು ಕಲಸ್ಕೊಂಡು ಚಕ್ಲಿಯ ಒರಳಿನಲ್ಲಿ ಒತ್ತಿ ಎಣ್ಣೆಯಲ್ಲಿ ಕರಿದು ಚಕ್ಲಿಯನ್ನು ಮಾಡಿಕೊಳ್ತಾರೆ. ಇದು ಒಂದು ಕಲೆ. ಯಾಕಂದರೆ ಎಲ್ಲರಿಗೂ ಈ ಚಕ್ಲಿ ಹಿಟ್ಟಿನ ಹದ ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ. ಈ ಹಾಕಿರುವಂತಹ ಪದಾರ್ಥಗಳಲ್ಲಿ ಯಾವುದೇ ಒಂದು ಪದಾರ್ಥ ಹೆಚ್ಚಾದರೆ ಚಕ್ಲಿ ಎಣ್ಣೆಯಲ್ಲಿ ಎಲ್ಲ ಹಿಟ್ಟು ಹಿಟ್ಟು ಬಿಟ್ಕೊಳ್ಳುತ್ತೆ.

ಅದೇ ಹಾಕಿರೋ ಪದಾರ್ಥ ಕಮ್ಮಿ ಆದರೆ ತುಂಬ ಗಟ್ಟಿಯಾಗ್ಬಿಡತ್ತೆ ಚಕ್ಲಿ. ಹಾಗಾಗಿ ಸರಿಯಾದ ಅಳತೆಯನ್ನು ನೋಡಿಕೊಂಡು ಮಾಡೋದು ನಿಜವಾಗ್ಲೂ ಕಷ್ಟದ ಕೆಲಸನೇ. ಆದರೆ ಒಂದು 4 ಸರ್ತಿ ಮಾಡಿದ್ರೆ ಅದು ನಮಗೆ ಅಭ್ಯಾಸವಾಗ್ಬಿಡತ್ತೆ. ರುಚಿ ರುಚಿಯಾದ ಚಕ್ಲಿಗಳನ್ನು ನಮಗೆ ಬೇಕಾದಾಗ ನಾವು ಮಾಡಿಕೊಳ್ಬಹುದಾಗತ್ತೆ. ಇನ್ನೀಗ ಪುನೀತ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಬಿಂದಾಸ್ ಚಿತ್ರದ ಗೀತೆಯನ್ನು ಕೇಳೋಣ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ಗುರುಕಿರಣ್ ಅವರ ಸಂಗೀತ ಈ ಗೀತೆಗಿದೆ.

ಸಾಮಾನ್ಯವಾಗಿ ಸಾಂಪ್ರದಾಯಿಕವಾಗಿ ಚಕ್ಲಿ ಮಾಡುವಾಗ ಇನ್ನೊಂದು ವಿಧಾನವನ್ನು ಉಪಯೋಗಿಸ್ತಾರೆ. ಉದ್ದಿನ ಬೇಳೆಯನ್ನು ಬೇಯಿಸ್ಕೊಳ್ತಾರೆ. ಬೇಯಿಸ್ಕೊಂಡು ಅದನ್ನು ನುಣ್ಣಗೆ ರುಬ್ಬಿಕೊಂಡು

ಅದಕ್ಕೆ ಎಷ್ಟು ಅಕ್ಕಿ ಹಿಟ್ಟು ಹಿಡಿಯತ್ತೋ ಅಷ್ಟನ್ನು ಹಾಕಿ ಬೇಕಾದಂತಹ ಮಸಾಲೆಗಳನ್ನು ಸೇರಿಸಿ ಚಕ್ಲಿಯನ್ನು ಮಾಡ್ತಾರೆ. ಅದು ಕೂಡ ತುಂಬ ಅದ್ಭುತವಾಗಿರುತ್ತೆ. ಒಟ್ಟಿನಲ್ಲಿ ಏನೇ ಮಾಡಿದ್ರೂ ದಿಢೀರ್ ಚಕ್ಲಿಯಾಗಲಿ ಅಥವಾ ಸಾಂಪ್ರದಾಯಿಕವಾಗಿ ಮಾಡುವಂತಹ ಚಕ್ಲಿಯಾಗಲಿ ತುಂಬ ಚೆನ್ನಾಗಿರುತ್ತೆ. ಅದನ್ನು ನಾವು ಮಾತ್ರ ಮಾಡ್ತೀವಿ, ಬೇರೆ ಯಾರಿಗೂ ಕೊಡದೆ ತಿಂತೀವಿ ಅನ್ನೋದಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ನಿಮಗೆ ಗೊತ್ತಿರೋ ಹಾಗೆ ಅದನ್ನು ಮಾಡಿದಾಗ ನಮ್ಮ ಮನೆಯೊಳಗೆ ಮಾತ್ರ ಅಲ್ಲ, ಹೊರಗಡೆ ಸುತ್ತಮುತ್ತ 4 ಮನೆಗಳಿಗೆ ಬರುವಷ್ಟು ಘಮ ಘಮ ಅಂತ ಪರಿಮಳ ಬರ್ತಾ ಇರುತ್ತೆ. ಯಾರೇ ನೋಡಿದ್ರೂ ಓ ಇವತ್ತು ಚಕ್ಲಿ ಮಾಡಿದ್ರಾ ಅಂತ ಕೇಳ್ತಾರೆ. ಆಗ ಕೆಲವೊಂದು ಸರ್ತಿ ನಾವು ಚಕ್ಲಿಯನ್ನು ತಿಂತ ಕೂತ್ಕೊಂಡಾಗ ಬೇರೆಯವ್ರು ಬಂದು ಕೇಳ್ತಾರೆ, ಮಾತಾಡ್ತಾರೆ, ಆಗ ಕೊಡದೇ ಇರೋದಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಒಂದು ಟಿಪ್ಸ್ ಏನಂತಂದರೆ, ನೀವು ಚಕ್ಲಿ ಮಾಡುವಾಗ ನಿಮಗೆ ಬೇಕು ಅಂತ ಎಷ್ಟು ಅಂದ್ಕೊಂಡಿರ್ತೀರೋ ಅದಕ್ಕಿಂತ 10 ಚಕ್ಲಿ ಜಾಸ್ತಿನೇ ಮಾಡಿ ಅಕ್ಕಪಕ್ಕದವ್ರ ಜೊತೆ ಹಂಚಿಕೊಂಡು ಖುಷಿ ಖುಷಿಯಾಗಿ ತಿನ್ನಿ. ಸಮಯ 10:00. ಈಗ ಕೆಲವು ಪ್ರಕಟಣೆಗಳು, ನಂತರ ಗಾನಗಂಗೆ ಕಾರ್ಯಕ್ರಮ ಮುಂದುವರಿಯುತ್ತೆ.

0: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್
1: ವಂದೇ ಮಾತರಂ 150 ಸಂಭ್ರಮ ಆಕಾಶವಾಣಿಗೆ 90 ಸಂಭ್ರಮ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು
2: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ
1: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ ಮಧ್ಯಾಹ್ನ 1:30 ವಿವಿಧ ಭಾರತಿಯಲ್ಲಿ ಸಂಜೆ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು

0: ಓಹ್ ಸವಿ ರತ್ನ, ಬನ್ನಿ ಬನ್ನಿ ಬನ್ನಿ, ಒಳ್ಳೆ ಸಮಯಕ್ಕೆ ಬಂದ್ರಿ. ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
1: ಪೂರ್ಣಿ ಅದಿರ್ಲಿ, ಇಲ್ ನೋಡಿಲಿ, ಸವಿಗೆ ಆಕಾಶನೆ ತಲೆ ಮೇಲೆ ಬಿದ್ದ ಹಾಗಾಗಿದೆ.
0: ಏನಾಯ್ತೆ ಸವಿ?
2: ಅಯ್ಯೋ, ಬೆಳಿಗ್ಗೆ ನನ್ನ ಆದ್ನಿ ಫೋನ್ ಇಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
1: ಅಲ್ವೇ, ನೀನ್ ತಿಳ್ಕೊಂಡೋಳು, ಓದ್ದೋಳು, ಅದ್ ಹೇಗೆ ಯಾಮಾರ್ದಿಯೆ?
2: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
0: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರ್ ಕೊಡು.
3: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸ ಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.
4: ಪಾದದಲ್ಲಿ ನವಿರಾದ ಕಾವ್ಯ, ಮನದಾಳವನ್ನು ತಟ್ಟುವ ಸಂಗೀತ, ಮತ್ತೆ ಮತ್ತೆ ಕೇಳಬೇಕೆನ್ನುವ ಹಿಂದಿ ಚಿತ್ರಗೀತೆಗಳ ಪ್ರಸಾರ ಸುನಹರೇ ಪಲ್ನಲ್ಲಿ. ಹೃದಯಗಳು ಮಿಡಿಯುವ ಹಿಂದಿ ಚಿತ್ರಗೀತೆಗಳು ತಪ್ಪದೇ ಕೇಳಿ ಸುನಹರೇ ಪಲ್, ಪ್ರತಿದಿನ ಬೆಳಿಗ್ಗೆ 10:30 ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.

0: ನಿಮ್ಮ ಭಾವನೆಗಳಿಗೆ ಸ್ಪಂದಿಸುವ ಹಳೆಯ ನೆನಪುಗಳನ್ನು ಮೆಲುಕು ಹಾಕುವಂತೆ ಮಾಡುವ ಮಧುರ ಗೀತೆಗಳ ಗುಚ್ಛ ಸವಿನೆನಪು.
1: ಅರ್ಥಪೂರ್ಣ ಸಾಹಿತ್ಯ, ಸುಮಧುರ ರಾಗ ಸಂಯೋಜನೆ, ಜನಪ್ರಿಯ ಗಾಯಕರ ಗಾನ ಸುದಿಯಲ್ಲಿ ಮೂಡಿ ಬರುವ ಗೀತೆಗಳ ಸಂಗಮ ಸವಿನೆನಪು.
2: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 11 ಗಂಟೆಗೆ ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.

0: ಶ್ರೇಯಾ ಶ್ರೇಯಾ, ಏ ಶ್ರೇಯಾ, ಕೇಳಿಸ್ತಿಲ್ವೇನೆ ನಿಂಗೆ?
1: ಏನಮ್ಮ ನೀನು, ನಂಗೂ ಕೇಳಿಸ್ತೋ. ಎಷ್ಟ್ಸಲ ಕರಿತೀಯಾ? ಬರ್ತೀನಿರೋ, ನಾನು ಆನ್ಲೈನ್ ಕ್ಲಾಸ್ ಅಲ್ಲಿ ಇದ್ದೀನಿ.
0: ನೀನು ನಿನ್ ಆನ್ಲೈನ್ ಕ್ಲಾಸ್ ಎಲ್ಲ ಗೊತ್ತು ನಂಗೆ. ನೀನು ಬರೀ ಫೇಸ್ಬುಕ್, ಇನ್ಸ್ಟಾಗ್ರಾಮು, ವಾಟ್ಸಪ್ ಅಂತ ಮುಳುಗಿರೋದು ನನಗೆ ಕೇಳಿಸ್ತಾ ಇದೆ. ನಾನೇನಷ್ಟ್ ಪೆದ್ದಿ ಅನ್ಕೊಂಡಿದ್ಯಾ ನೀನು? ಸಾಕು, ನಿಲ್ಸು.
2: ಅಮ್ಮ ಹೌದು, ಇವಳು ರೀಲ್ಸ್ ನೋಡ್ತಾ ಕೂತಿದ್ದಾಳೆ.
0: ಆಹಾ, ನಮ್ ದೇವ್ರ ಸತ್ಯ ನನಗ್ ಗೊತ್ತಿಲ್ವಾ? ಕನ್ನಡಕ ಇಲ್ದೆ ಇದ್ರೆ ಈ ವಯಸ್ಸಿಗೆ ಏನೂ ಕಾಣಲ್ಲ. ಪರೀಕ್ಷೆ ಬರ್ಲಿ, ರಿಸಲ್ಟ್ ಬರ್ಲಿ, ಮೊಬೈಲ್ ಮಾತ್ರ ಕೈಯಲ್ಲಿ. ಮೊಬೈಲ್ಗೆ ಅಡಿಕ್ಟ್ ಆಗ್ಬಿಟ್ಟಿದ್ಯಾ ನೀನು?
3: ಬಿಡು ಬಿಡು ಬಿಡು, ಕದ್ದು ಕದ್ದು ನೋಡೋದನ್ನ.
4: ಅತಿಯಾದ ಅವಲಂಬನೆ ಎಂದೆಂದಿಗೂ ಒಳ್ಳೆಯದಲ್ಲ. ಮೊಬೈಲ್ ಬಳಕೆಯ ಬಗ್ಗೆ ಎಚ್ಚರವಿರಲಿ, ಅವಶ್ಯಕತೆಯ ಪರಿಮಿತಿಯ ಬಗ್ಗೆ ಅರಿವಿರಲಿ.

ಗಾನಗಂಗೆ ಕಾರ್ಯಕ್ರಮವನ್ನು ಮುಂದುವರಿಸೋಣ. ನಾವು ಸಾಂಪ್ರದಾಯಿಕವಾಗಿ ಮಾಡುವಂತಹ ಚಕ್ಲಿಗಳ ಬಗ್ಗೆ ತಿಳ್ಕೊಂಡ್ವಿ. ಈಗ ದಿಢೀರ್ ಚಕ್ಲಿಗಳು ಹೇಗೆಲ್ಲ ಮಾಡ್ತಾರೆ, ಅಂಗಡಿಗಳಲ್ಲಿ ಯಾವುದೆಲ್ಲ ಸಿಗುತ್ತೆ ಅಂತ ನೋಡೋದಾದರೆ, ಸಾಮಾನ್ಯವಾಗಿ ಬೇಕರಿಗಳಿಗೆ ಅಥವಾ ಕಾಂಡಿಮೆಂಟ್ಸ್ ಅಂಗಡಿಗಳಿಗೆ ಹೋದರೆ ಅಲ್ಲಿ ಬಣ್ಣ ಬಣ್ಣದ ಚಕ್ಲಿಗಳನ್ನು ಇಟ್ಟಿರ್ತಾರೆ. ಹಸಿರು ಬಣ್ಣದಿರುತ್ತೆ, ಸ್ವಲ್ಪ ಬಿಳಿ ಬಣ್ಣದಿರುತ್ತೆ, ಹಳದಿ ಬಣ್ಣ ಅಥವಾ ಕೆಂಪು ಖಾರವನ್ನು ಹಾಕಿರುವಂತಹ ಕೆಂಪು ಬಣ್ಣ, ಈ ಕುರುಕುರೆ ಮಸಾಲದಂತಹ ಮಸಾಲೆಗಳನ್ನು ಹಾಕಿರುವಂತಹ ಚಕ್ಲಿ, ಹೀಗೆ ವಿಧ ವಿಧವಾದ ಚಕ್ಲಿಗಳು ನಮಗೆ ಸಿಗುತ್ತೆ. ಈ ಚಕ್ಲಿಗಳಲ್ಲಿ ಅಕ್ಕಿ ಹಿಟ್ಟಿನ ಜೊತೆಗೆ ಕೆಲವರು ಹೆಸರುಬೇಳೆಯ ಹಿಟ್ಟನ್ನು ಮಾಡಿಕೊಂಡು ಅದನ್ನು ಹಾಕ್ತಾರೆ, ಕೆಲವರು ಅವಲಕ್ಕಿಯನ್ನು ಹಿಟ್ಟು ಮಾಡಿಕೊಂಡು ಅದನ್ನು ಹಾಕ್ತಾರೆ, ಕಡಲೆ ಹಿಟ್ಟನ್ನು ಹಾಕ್ತಾರೆ, ಅಥವಾ ಸಾಬುದಾನವನ್ನು ಹಿಟ್ಟು ಮಾಡಿಕೊಂಡು ಅದನ್ನು ಇದರ ಜೊತೆ ಬೆರೆಸಿ ಚೆನ್ನಾಗಿ ಸಾಟಿ ಕೊಟ್ಟು ಅದನ್ನು ಕೂಡ ಚಕ್ಲಿಯನ್ನು ಮಾಡ್ತಾರೆ. ಕೆಲವರು ಪುದೀನವನ್ನು ರುಬ್ಬಿ ಅದರ ಜೊತೆ ಸೇರಿಸಿ ಹಸಿರು ಚಟ್ನಿಯನ್ನು ಮಾಡ್ತಾರೆ. ಇನ್ನು ಕೆಲವರು ಪಾಲಕ್ ಸೊಪ್ಪನ್ನು ರುಬ್ಬಿ ಅದರ ಜೊತೆ ಸೇರಿಸಿ ಚಟ್ನಿಯನ್ನು ಚಕ್ಲಿಯನ್ನು ಮಾಡ್ತಾರೆ. ಏನೇ ಆದರೂ ಚಕ್ಲಿ ಅನ್ನೋ ಹೆಸರು ಒಂದೇ, ಅದಕ್ಕೆ ಇರುವಂತಹ ರೂಪಗಳು ಮಾತ್ರ ಬೇರೆ ಬೇರೆ, ಹಾಗೆ ರುಚಿಗಳು ಕೂಡ ಬೇರೆ ಬೇರೆ. ಇನ್ನೀಗ ಹುಚ್ಚ ಚಿತ್ರದ ಗೀತೆಯನ್ನು ಕೇಳ್ಕೊಂಡು ಬರೋಣ. ಗುರುಕಿರಣ್ ಅವರು ಈ ಗೀತೆಯನ್ನು ಹಾಡಿದ್ದಾರೆ. ಕೆ ಕಲ್ಯಾಣ್ ಅವರ ಸಾಹಿತ್ಯ, ರಾಜೇಶ್ ರಾಮನಾಥ್ ಅವರ ಸಂಗೀತ ಈ ಗೀತೆಗಿದೆ.

ಉಪೇಂದ್ರ ಚಿತ್ರದ ಗೀತೆಯನ್ನು ಈಗ ಕೇಳೋಣ ಮನು ಹಾಗೂ ಸಂಗಡಿಗರ ಧ್ವನಿಗಳಲ್ಲಿ. ಈ ಗೀತೆಯನ್ನು ಬರೆದವರು ಉಪೇಂದ್ರ, ರಾಗ ಸಂಯೋಜನೆ ಮಾಡಿದವರು ಗುರುಕಿರಣ್.

ಚಕ್ಲಿ ಅಂತ ಬಂದಾಗ ನಮ್ಮ ಅಜ್ಜಿ ಹೇಳ್ತಿದ್ದಿದ್ದ ಕಥೆ ಒಂದು ನೆನಪಾಗತ್ತೆ. ಅದೇನು ಅಂದರೆ, ಒಂದು ಸಲ ಒಬ್ಬ ಬುದ್ಧಿವಂತ ವ್ಯಾಪಾರಿ ತನ್ನಷ್ಟೇ ಅಥವಾ ತನಗಿಂತ ಹೆಚ್ಚು ಬುದ್ಧಿವಂತ ಬಂಟ ಒಬ್ಬ ನನಗೆ ಬೇಕು ಅಂತ ಹುಡುಕ್ತಾ ಇದ್ದಂತೆ. ಹೇಗೆ ಅಂಥವ್ರನ್ನು ಕಂಡುಹಿಡಿಯೋದು ಅಂತ ಯೋಚನೆ ಮಾಡಿದಾಗ ಅವನ ಹತ್ರ ಬಂದಿದ್ದಂತಹ ಕೆಲಸ ಕೇಳಿಕೊಂಡು ಬಂದಿದ್ದಂತಹ ಒಂದಷ್ಟು ಜನ ಹುಡುಗರಲ್ಲಿ ಒಂದಿಬ್ಬರನ್ನು ಆರಿಸಿದ್ನಂತೆ. ಆರಿಸಿ ಇವರಲ್ಲಿ ಯಾರು ಹೆಚ್ಚು ಬುದ್ಧಿವಂತರು ಅಂತ ಕಂಡುಹಿಡಿದು ಅವರನ್ನೇ ನನ್ನ ಶಿಷ್ಯನನ್ನಾಗಿ ಮಾಡ್ಕೊಳ್ತೀನಿ ಅಂತ ಯೋಚನೆ ಮಾಡಿದ್ನಂತೆ. ಆಗ ಹಾಗೆ ಮಾಡೋದಕ್ಕೆ ಒಂದು ಉಪಾಯ ಅವನಿಗೆ ಹೊಳಿತಂತೆ. ಒಂದಷ್ಟು ಚಕ್ಕುಲಿಗಳನ್ನು ಮಾಡಿಸಿ ಆ ಹುಡುಗರ ಮುಖಾಂತರ ತನ್ನ ಮಗಳ ಮನೆಗೆ ಅದನ್ನು ಕಳಿಸಿದ್ನಂತೆ. ಕಳಿಸ್ಬೇಕಾದ್ರೆ ಇವರಿಗೆ ಹೇಳಿದ್ನಂತೆ, ನಾನಿದರಲ್ಲಿ 100 ಚಕ್ಲಿಗಳನ್ನು ಇಟ್ಟಿದ್ದೀನಿ, ನಿಮ್ಮಿಬ್ಬರಿಗೂ ಒಂದೊಂದು ಬುಟ್ಟಿಯನ್ನು ಕೊಡ್ತೀನಿ, ಒಂದೊಂದರಲ್ಲಿ 100 ಚಕ್ಲಿಗಳಿವೆ, ನೀವು ಇಷ್ಟನ್ನು ಜೋಪಾನವಾಗಿ ನನ್ನ ಮಗಳ ಮನೆಗೆ ತಲುಪಿಸಿ ಬರಬೇಕು, ನಾನು ಜೊತೆಗೊಂದು ಪತ್ರವನ್ನು ಕೊಡ್ತೀನಿ, ಅದನ್ನು ನೀವು ಅವಳಿಗೆ ಕೊಟ್ಟು ಅವಳ ಹತ್ರ ಉತ್ತರವನ್ನು ಬರೆಸ್ಕೊಂಡು ಬರಬೇಕು ಅಂತ ಹೇಳ್ತಾನಂತೆ. ಸರಿ, ಈ ಇಬ್ಬರು ಹುಡುಗರು ಅದಕ್ಕೆ ಒಪ್ಕೊಳ್ತಾರೆ. ಹಾಗೆ ಆ ಚಕ್ಲಿಯನ್ನು ಜೊತೆಗೆ ಪತ್ರವನ್ನು ತಗೊಂಡು ಅವರ ಮಗಳ ಮನೆಗೆ ಹೋಗ್ತಾರೆ. ಹಾಗೆ ಹೋಗ್ತಾ ದಾರಿಲಿ ಆ ಚಕ್ಲಿಯ ಘಮ ಘಮ ಅಂತ ಬರುತ್ತಿರುವಂತಹ ಪರಿಮಳವನ್ನು ತಡೆಯೋಕ್ಕಾಗದೆ ಒಬ್ಬ, ನಾನು ಒಂದೆರಡು ಚಕ್ಲಿ ತಿಂತೀನಿ ಅಂತಾನಂತೆ. ಆಗ ಇನ್ನೊಬ್ಬ ಹೇಳ್ತಾನೆ, ಬೇಡ, ನಮಗೆ ಈ ಕೆಲಸವನ್ನು ಕೊಟ್ಟಿರುವಂತಹ ಯಜಮಾನರು ಇದರಲ್ಲಿರೋ ಚಕ್ಲಿಗಳ ಸಂಖ್ಯೆ ಕಡಿಮೆ ಆದರೆ ನಮಗೆ ಬೈದು ಬಿಡಬಹುದು, ಯಾಕಂದರೆ ಅವ್ರು ನಮಗೆ ಲೆಕ್ಕ ಹೇಳಿದ್ದಾರೆ ಇಷ್ಟಿದೆ ಅಂತ ಅಂತ. ಆದರೆ ಇನ್ನೊಬ್ಬನಿಗೆ ಮನಸ್ಸು ತಡಿತಾ ಇಲ್ಲ, ಇಲ್ಲ ನಾನು ತಿನ್ನಲೇಬೇಕು, ಅಷ್ಟು ಚೆನ್ನಾಗಿ ಪರಿಮಳ ಬರ್ತಾ ಇದೆ ಅಂದರೆ ಎಷ್ಟು ರುಚಿಯಾಗಿರಬಹುದು, ತಿನ್ನದೇ ಇದ್ದರೆ ನಾನು ಇದನ್ನು ನಿಜವಾಗ್ಲೂ ಈ ಅವಕಾಶವನ್ನು ಮಿಸ್ ಮಾಡ್ಕೊಳ್ತೀನಿ, ಹಾಗಾಗಿ ವಾಪಸ್ ಹೋದ ಮೇಲೆ ಬಯಸ್ಕೊಂಡ್ರೂ ಪರವಾಗಿಲ್ಲ, ನಾನು ಇದನ್ನು ತಿಂತೀನಿ ಅಂತ ಒಂದು 3-4 ಚಕ್ಲಿಗಳನ್ನು ತಿಂದನಂತೆ. ಆದರೆ ಅಷ್ಟು ತಿಂದ ನಂತರ ಅವನಿಗೆ ಮತ್ತೆ ತಡೆಯೋಕ್ಕಾಗದೆ ಇನ್ನೂ ಒಂದು 4-5 ಚಕ್ಲಿಗಳನ್ನು ತಿಂದುಬಿಟ್ನಂತೆ. ಇದನ್ನೆಲ್ಲ ನೋಡ್ತಾ ಇದ್ದಂತಹ ಇನ್ನೊಬ್ಬ ಹುಡುಗ ಯೋಚನೆ ಮಾಡಿದಂತೆ, ಛೇ, ಅವನು ಬಯಸ್ಕೊಂಡ್ರೂ ಪರವಾಗಿಲ್ಲ ಅಂತ ಚಕ್ಲಿಗಳನ್ನು ತಿಂತಿದ್ದಾನೆ, ನಾನೇನು ಮಾಡಲಿ, ನನಗೂ ಆಸೆ ಆಗ್ತಾ ಇದೆಯಲ್ಲ ಅಂತ ಯೋಚನೆ ಮಾಡಿ ಆ ಚಕ್ಲಿಗಳೇನಿತ್ತಲ್ಲ ಅದರ ಹೊರಗಿನ ಸುತ್ತನ್ನು ಬಿಡಿಸ್ಕೊಂಡು ತಿಂದಂತೆ. ಎಲ್ಲ ಚಕ್ಲಿಗಳದ್ದು ಹೊರಗಿನ ಸುತ್ತನ್ನು ಬಿಡಿಸ್ಕೊಂಡು ತಿಂದಿದ್ದಾನೆ. ಇವನಿಗೆ ಚಕ್ಲಿ ತಿಂದ ಹಾಗೂ ಆಯಿತು, ಚಕ್ಲಿಯ ಸಂಖ್ಯೆಯಲ್ಲಿ

ಕಡಿಮೆ ಆಗ್ಲೂ ಇಲ್ಲ. ಅದನ್ನ ಉಳಿದಿರುವಂತಹ ಚಕ್ಲಿಗಳನ್ನ ಹಾಗೆ ಇಬ್ರು ತಗೊಂಡು ಹೋಗಿ ಮಗಳ ಮನೆಗೆ ತಲುಪಿಸ್ತಾರೆ. ಅಲ್ಲಿ ಅವಳ ಕೈಯಲ್ಲಿ ಪತ್ರವನ್ನು ಸಹ ಕೊಡ್ತಾರೆ. ಆ ಪತ್ರದಲ್ಲಿ ಇವರಿಬ್ಬರು ನಾನು ಇಷ್ಟು ಕಳಿಸಿದಂತಹ ಚಕ್ಲಿಗಳನ್ನು ಪೂರ್ತಿಯಾಗಿ ತಂದಿದ್ದಾರಾ ಅಂತ ನೋಡಿ ಅದರ ಸಂಖ್ಯೆಯನ್ನು ನೀನು ಒಂದ್ಸರ್ತಿ ಎಣಿಸಿ ನನಗೆ ಉತ್ತರವನ್ನು ಬರಿ ಅಂತ ಬರೆದಿರ್ತಾರಂತೆ ಆ ವ್ಯಾಪಾರಿ ಅಪ್ಪ. ಮಗಳು ಆ ಚಕ್ಲಿಗಳನ್ನು ನೋಡಿ ಇಬ್ಬರೂ ತಂದಿರುವಂತಹ ಚಕ್ಲಿಗಳನ್ನು ಎಣಿಸಿ ಒಂದರಲ್ಲಿ ಕಡಿಮೆ ಇದೆ ಸಂಖ್ಯೆ ಅಂತ ಎಷ್ಟು ಇದೆಯೋ ಅಷ್ಟು ಸಂಖ್ಯೆಯನ್ನು ಬರೆದು ಮತ್ತೊಂದರಲ್ಲಿ ನೂರಕ್ಕೆ ನೂರು ಚಕ್ಲಿಗಳು ಹಾಗೇ ಇದೆ ಅಂತ ಬರೆದು ಕಳಿಸಿದಾಳಂತೆ. ಈ ಇಬ್ಬರು ಆ ಪತ್ರಗಳನ್ನು ವಾಪಸ್ ತಗೊಂಡು ವ್ಯಾಪಾರಿ ಹತ್ರ ಬರ್ತಾರೆ, ಆ ವ್ಯಾಪಾರಿಗೆ ಕೊಡ್ತಾರೆ. ಆ ವ್ಯಾಪಾರಿ ಮತ್ತೆ ಆ ಪತ್ರವನ್ನು ಓದ್ತಾನೆ. ಅದರಲ್ಲಿ ಒಬ್ಬ ಒಂದಷ್ಟು ಚಕ್ಲಿಗಳನ್ನು ಖಾಲಿ ಮಾಡಿರೋದು ಗೊತ್ತಾಗತ್ತೆ. ಅವನಿಗೆ ಬೈತಾನೆ, ಹಾಗೆ ಶಿಕ್ಷೆಯನ್ನು ಸಹ ಕೊಡ್ತಾನೆ. ಇನ್ನೊಬ್ಬ ಹುಡುಗನಿಗೆ ಕೇಳ್ತಾನೆ, ಹೌದು ಚಕ್ಲಿ ಅಷ್ಟು ರುಚಿಯಾಗಿತ್ತು ಅಂತ ಅವನು ಹೇಳಿದ ಮೇಲೂ ಅಷ್ಟು ಒಳ್ಳೆ ಪರಿಮಳ ಬರ್ತಿದ್ರು, ನೀನು ಹೇಗೆ ತಿನ್ನದೇ ಇದ್ದೆ ಅಂತ. ಆಗ ಈ ಹುಡುಗ ಹೇಳ್ತಾನೆ, ದಯವಿಟ್ಟು ಕ್ಷಮಿಸಿ ಯಜಮಾನ್ರೆ, ನಾನು ಚಕ್ಲಿಗಳನ್ನು ತಿಂದಿಲ್ಲ ಅಂತಲ್ಲ, ಆದರೆ ನಿಮಗೆ ಗೊತ್ತಾಗೋ ಹಾಗೆ ತಿಂದಿಲ್ಲ, ಅಂದರೆ ಅದರ ಲೆಕ್ಕ ಕಡಿಮೆ ಆಗೋ ಹಾಗೆ ನಾನು ತಿಂದಿಲ್ಲ, ಅದರ ಹೊರ ಸುತ್ತುಗಳನ್ನು ಮಾತ್ರ ಮುರಿದುಕೊಂಡು ತಿಂದಿದ್ದೀನಿ ಅಂತ. ಇವನ ಈ ಬುದ್ಧಿವಂತಿಕೆ ಯಜಮಾನನಿಗೆ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ಅವನು ಆ ಬುದ್ಧಿವಂತಿಕೆಯನ್ನು ಮೆಚ್ಚಿ ಈ ಹುಡುಗನಿಗೆ ಇನ್ನೊಂದಷ್ಟು ಚಕ್ಲಿಗಳನ್ನು ಕೊಟ್ಟು ಜೊತೆಗೆ ಬಹುಮಾನಗಳನ್ನು ಕೊಟ್ಟು ತನ್ನ ಜೊತೆ ಶಿಷ್ಯನನ್ನಾಗಿ ಇಟ್ಕೊಳ್ತಾನೆ. ಇದು ಚಕ್ಲಿಯ ವಿಷಯ, ಜೊತೆಗೆ ಬುದ್ಧಿವಂತಿಕೆಯ ವಿಷಯ. ಹಾಗೆ ನಾವು ತಪ್ಪು ಮಾಡಿದ್ರೂ ಸಿಕ್ಕಾಕೊಳ್ಳದೆ ಇರೋ ಹಾಗೆ ತಪ್ಪು ಮಾಡಿದ್ರೆ ಬಚಾವಾಗ್ತೀವಿ ಅಂತ ತಮಾಷೆಗೆ ಹೇಳುವಂತಹ ವಿಷಯ. ಯಾಕಂದರೆ ನಿಜವಾಗಿಯೂ ಸಾಧ್ಯವಾದಷ್ಟು ನಾವು ತಪ್ಪು ಮಾಡಬಾರ್ದು. ಈ ರೀತಿಯ ಕಥೆಗಳನ್ನು ಕೇಳಿ ನಾವು ತಪ್ಪು ಮಾಡಬಹುದು ಅಂತ ತಪ್ಪು ಮಾಡೋರ ಸಂಖ್ಯೆ ಕೂಡ ಜಾಸ್ತಿ ಇರುತ್ತೆ. ಹಾಗಾಗಬಾರ್ದು. ತಮ್ಮ ಬುದ್ಧಿವಂತಿಕೆಯನ್ನು ಎಲ್ಲಿ ಎಷ್ಟು ತೋರಿಸಬೇಕಾಗುತ್ತೋ ಅಷ್ಟು ತೋರಿಸಿದ್ರೆ ನಾವು ಜೀವನದಲ್ಲಿ ಮುಂದೆ ಹೋಗ್ಬೋದು ಅನ್ನೋ ಸಂದೇಶ ಕೂಡ ಈ ಕಥೆಯಲ್ಲಿ ಇದೆ. ಭಂಡ ನನಗಂಡ ಚಿತ್ರದ ಗೀತೆಯನ್ನು ಈಗ ಕೇಳೋಣ. ಜಗ್ಗೇಶ್ ಹಾಗೂ ಚಂದ್ರಿಕಾ ಅವರ ಧ್ವನಿಗಳಲ್ಲಿ ವಿ ಮನೋಹರ್ ಅವರು ಈ ಗೀತೆಯನ್ನು ಬರೆದು ರಾಗ ಸಂಯೋಜನೆ ಮಾಡಿದ್ದಾರೆ.

0: ಭಕ್ತಿ ಭಾವಗಳಿಂದ ಮುಂಜಾವಿನ ಸಮಯದಲ್ಲಿ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸ್ವರಮಾಲೆ
1: ಶುಭೋದಯ ಕರ್ನಾಟಕ.
2: ತೊರೆದು ಜೀವಿಸಬಹುದೇ
0: ದಾಸರ ಪದಗಳು,

0: ಸಾಂಪ್ರದಾಯಿಕ ಗೀತೆಗಳು.
1: ಶುಭೋದಯ ಕರ್ನಾಟಕದಲ್ಲಿ ಪ್ರತಿದಿನ ಬೆಳಿಗ್ಗೆ 6:10
0: ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.

ನಾವು ಇಷ್ಟೊತ್ತು ಚಕ್ಲಿಯ ಬಗ್ಗೆ ಮಾತಾಡ್ತಾ ಇದ್ವಿ. ಈಗ ಮಳೆಗಾಲ ಇರೋದ್ರಿಂದ ನಮಗೆ ಏನಾದರೂ ಕುರುಕುರು ತಿನ್ನಬೇಕು ಅಂತ ಅನ್ನಿಸಿದಾಗ ನಾವು ಚಕ್ಲಿಯನ್ನು ತಿಂತೀವಿ ಅಂತ ಹೇಳ್ತಾ ಇದ್ದೆ. ಹಾಗಾಗಿ ಇನ್ನೊಂದು ಇಲ್ಲಿ ನೆನಪಿಟ್ಕೊಳ್ಬೇಕಾದಂತಹ ವಿಷಯ ಏನು ಅಂದರೆ, ಇತ್ತೀಚೆಗೆ ಎಲ್ಲರಿಗೂ ಆರೋಗ್ಯದ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಸಿಕ್ಕ ಸಿಕ್ಕ ಕಡೆ ಸಿಕ್ಕಿದಂತಹ ಪದಾರ್ಥಗಳನ್ನು ತಗೊಂಡು ತಿನ್ನುವಂತಹ ಅಭ್ಯಾಸವನ್ನು ಕಡಿಮೆ ಮಾಡಿ ಆದಷ್ಟು ಮನೆಯಲ್ಲಿ ಶುಚಿಯಾಗಿ ರುಚಿಯಾಗಿ ನಿಮಗೆ ಯಾವ ರೀತಿಯಾದಂತಹ ತಿಂಡಿಗಳನ್ನು ಬೇಕೋ ಅದನ್ನು ಮಾಡಿಕೊಂಡು ಕಲ್ತ್ಕೊಂಡು ಮಾಡಿಕೊಂಡು ನಿಧಾನವಾಗಿ ಜಗದು ಸಮಾಧಾನವಾಗಿ ತಿನ್ನುವಂತಹ ಅಭ್ಯಾಸವನ್ನು ರೂಢಿಸ್ಕೊಳ್ಳಿ. ಯಾಕೆ ಈ ಥರ ಹೇಳ್ತಿದ್ದೀನಿ ಅಂದರೆ, ಯಾರಿಗೂ ಈಗ ಯಾವುದಕ್ಕೂ ಸಮಯ ಇಲ್ಲ. ಹಾಗಾಗಿ ನಮ್ಮ ಆರೋಗ್ಯವನ್ನು ನೋಡ್ಕೊಳ್ಳೋದಕ್ಕೂ ಕೂಡ ನಮಗೆ ಸಮಯ ಇಲ್ಲ. ನಿಧಾನವಾಗಿ ತಿನ್ನೋದ್ರಿಂದ ನಮಗೆ ಬರುವಂತಹ ಎಷ್ಟೋ ಕಾಯಿಲೆಗಳು ಕಡಿಮೆ ಆಗುತ್ತೆ ಅಂತ ಡಾಕ್ಟರ್ಗಳು ಹೇಳ್ತಾರೆ. ನಿಮ್ಮ ಅವಸರದ ದಿನಚರಿನೇ ನಿಮ್ಮ ಆರೋಗ್ಯ ಹಾಳಾಗ್ತಿರೋದಕ್ಕೆ ಕಾರಣ ಅಂತ. ಹಾಗಾಗಿ ಮನೆಯಲ್ಲಿ ಶುಚಿಯಾಗಿ ರುಚಿಯಾಗಿ ತಿಂಡಿಗಳನ್ನು ಮಾಡಿಕೊಳ್ಳಿ, ತಿನ್ನಿ, ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಳಿ, ಮನಸ್ಸನ್ನು ಕೂಡ ಚೆನ್ನಾಗಿಟ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಗಾನಗಂಗೆ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.

ಆಕಾಶವಾಣಿ ಬೆಂಗಳೂರು, ಸಮಯ 10:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸುನ್ಹೆರೆ ಪಲ್, ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಮೂಡಿಬರುತ್ತಿದೆ ಬ್ರಹ್ಮಚಾರಿ ಚಿತ್ರದ ಗೀತೆ. ದನಿಯಾಗಿದ್ದಾರೆ ಮೊಹಮ್ಮದ್ ರಫಿ ಹಾಗೂ ಸಂಗಡಿಗರು. ಶೈಲೇಂದ್ರ ಅವರ ಸಾಹಿತ್ಯಕ್ಕೆ ಶಂಕರ್ ಜೈಕಿಶನ್ ಅವರ ಸಂಗೀತವಿದೆ.

ಭರತ್ ವ್ಯಾಸ್ ಅವರು ಬರೆದು ವಸಂತ್ ದೇಸಾಯಿ ಅವರು ರಾಗ ಸಂಯೋಜನೆ ಮಾಡಿರುವ ತೂಫಾನ್ ಔರ್ದಿಯಾ ಚಿತ್ರದ ಗೀತೆಯನ್ನು ಕೇಳೋಣ. ದನಿಯಾಗಿದ್ದಾರೆ ಲತಾ ಮಂಗೇಶ್ಕರ್.

ಜಂಜೀರ್ ಚಿತ್ರಕ್ಕಾಗಿ ಆಶಾ ಭೋನ್ಸ್ಲೆ ಹಾಡಿರುವ ಗೀತೆಯನ್ನ ಈಗ ಕೇಳೋಣ. ಗುಲ್ಶನ್ ಬಾವ್ರಾ ಅವರು ಬರೆದು ಕಲ್ಯಾಣ್ಜಿ ಆನಂದ್ಜಿ ಅವರು ರಾಗ ಸಂಯೋಜನೆಯನ್ನ ಮಾಡಿದ್ದಾರೆ.

ಬಾಂಬೆ ಕಾ ಬಾಬು ಚಿತ್ರಕ್ಕಾಗಿ ಮುಖೇಶ್ ಹಾಗೂ ಸಂಗಡಿಗರು ಹಾಡಿರುವ ಗೀತೆಯನ್ನು ಕೇಳೋಣ. ಮಜ್ರೂಹ್ ಅವರ ಸಾಹಿತ್ಯ, ಎಸ್ ಡಿ ಬರ್ಮನ್ ಅವರ ಸಂಗೀತ ಈ ಗೀತೆಗಿದೆ.

ಹಸರತ್ ಜೈಪುರಿಯವರ ಸಾಹಿತ್ಯ, ಶಂಕರ್ ಜೈಕಿಶನ್ ಅವರ ಸಂಗೀತವಿರುವ ಶ್ರೀ 424 ಚಿತ್ರದ ಗೀತೆಯನ್ನು ಕೇಳೋಣ. ಲತಾ ಮಂಗೇಶ್ಕರ್, ಮುಕೇಶ್ ಹಾಗೂ ಸಂಗಡಿಗರ ಧ್ವನಿಗಳಲ್ಲಿ

0: क्या? बोलो ना।
1: मो, इचक दाना, बीचक दाना, दाने ऊपर दाना, इचक दाना।
2: शमशद बेगम अवर ध्वनियल्ली ಬಾವ್ರೆ ನಾಯಿನ್ ಚಿತ್ರದ ಗೀತೆಯೊಂದನ್ನು ಕೇಳೋಣ. ಶಕೀಲ್ ಬದಾಯುನಿ ಅವರ ಸಾಹಿತ್ಯಕ್ಕೆ ರೋಷನ್ ಅವರ ಸಂಗೀತವಿದೆ.

ಸುನ್ಹೆರೆಪ್ಪಲ್ ಕಾರ್ಯಕ್ರಮದಲ್ಲಿ ಮೂಡಿಬರುತ್ತಿರುವ ಕೊನೆಯ ಗೀತೆ ಪ್ಯಾಸ ಚಿತ್ರದಿಂದ ಆಯ್ದ ಗೀತೆ. ಸಾಹಿರ್ ಅವರ ಸಾಹಿತ್ಯ, ಎಸ್ ಟಿ ಬರ್ಮನ್ ಅವರ ಸಂಗೀತಕ್ಕೆ ಮೊಹಮ್ಮದ್ ರಫಿಯವರು ದನಿಯಾಗಿದ್ದಾರೆ.

ಆಕಾಶವಾಣಿ ಬೆಂಗಳೂರು, ಸಮಯ 11 ಗಂಟೆ. ಇನ್ನೀಗ ಕೇಳೋಣ ಕಾರ್ಯಕ್ರಮ ಸವಿನೆನಪು. ಕನ್ನಡ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ. ಇವತ್ತಿನ ಸವಿನೆನಪು ಕಾರ್ಯಕ್ರಮದಲ್ಲಿ ಮೊದಲಿಗೆ ಮೂಡಿಬರುತ್ತಿರುವ ಗೀತೆ ಪ್ರೊಫೆಸರ್ ಹುಚ್ಚುರಾಯ ಚಿತ್ರದ ಗೀತೆ, ಹಾಡಿದ್ದಾರೆ ಎಲ್ ಆರ್ ಈಶ್ವರಿ. ಕೂರ ಸೀತಾರಾಮ ಶಾಸ್ತ್ರಿಯವರ ರಚನೆಗೆ ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ.

ತುಂಬಿದ ಕೊಡ ಚಿತ್ರಕ್ಕಾಗಿ ಕುರ ಸೀತಾರಾಮ್ ಶಾಸ್ತ್ರಿಯವರು ಬರೆದ ಗೀತೆಯನ್ನು ಕೇಳೋಣ. ಎಸ್ ಜಾನಕಿಯವರ ಗಾಯನ, ಜಿ ಕೆ ವೆಂಕಟೇಶ್ ಅವರ ಸಂಗೀತ ನಿರ್ದೇಶನ ಈ ಗೀತೆಗಿದೆ.

ಆನಂದ ಭೈರವಿ ಚಿತ್ರಕ್ಕಾಗಿ ಜಿ ಉದಯಶಂಕರ್ ಅವರು ಬರೆದು ರಮೇಶ್ ನಾಯ್ಡು ಅವರು ರಾಗ ಸಂಯೋಜನೆ ಮಾಡಿರುವ ಗೀತೆಯನ್ನು ಈಗ ಕೇಳೋಣ. ಈ ಯುಗಳ ಗೀತೆಗೆ ದನಿಯಾಗಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್.

ಸಂತ ತುಕಾರಾಮ ಚಿತ್ರದಲ್ಲಿ ಪಿಬಿ ಶ್ರೀನಿವಾಸ್ ಹಾಗೂ ಎಲ್ಆರ್ ಈಶ್ವರಿ ಅವರ ಧ್ವನಿಗಳಲ್ಲಿ ಮೂಡಿಬಂದಿರುವ ಗೀತೆಯನ್ನು ಕೇಳೋಣ. ಜಿ ಸದಾಶಿವಯ್ಯ ಅವರ ರಚನೆಗೆ ವಿಜಯ್ ಭಾಸ್ಕರ್ ಅವರ ಸಂಗೀತವಿದೆ.

ಜಿ ಉದಯಶಂಕರ್ ಅವರು ಬರೆದು ಎಂ ರಂಗರಾವ್ ಅವರು ರಾಗ ಸಂಯೋಜನೆ ಮಾಡಿರುವ ಕನಸು ನನಸು ಚಿತ್ರದ ಗೀತೆಯನ್ನು ಈಗ ಕೇಳೋಣ. ದನಿಯಾಗಿದ್ದಾರೆ ಎಸ್ ಜಾನಕಿ.

ಹೇಳಿದರು, ಗುಂಡು ತೇಲಿದರು, ಸಾಲಿಗನು ಕೊಟ್ಟಿದ್ದು ಗಿಡನೂ ಎನ್ನುವರು. ನಾನು ಬಲ್ಲೆ, ನೀನು ಬಲ್ಲೆ, ನಾಲ್ಕು ದಿನ ತಡೆದರೇನು, ಬಾಕಿ ಓಡಿ ಹೋಗಿ

1963ರಲ್ಲಿ ಬಿಡುಗಡೆಯಾದ ವಾಲ್ಮೀಕಿ ಚಿತ್ರದ ಗೀತೆಯನ್ನು ಈಗ ಕೇಳೋಣ. ಎಎಲ್ ರಾಘವಲು ಹಾಗೂ ಎಪಿ ಕೋಮಲ ಅವರ ಧ್ವನಿಗಳಲ್ಲಿ ಮೂಡಿಬರುತ್ತಿರುವ ಈ ಯುಗಳ ಗೀತೆಯನ್ನು ಬರೆದವರು ಕಣಗಾಲ್ ಪ್ರಭಾಕರ ಶಾಸ್ತ್ರಿ, ಅದನ್ನು ರಾಗಕ್ಕೆ ಅಳವಡಿಸಿದವರು ಘಂಟಸಾಲ.

ಎಲ್.ಆರ್. ಈಶ್ವರಿ ಹಾಗೂ ಪಿ ಲೀಲಾ ಅವರ ಸ್ವರಗಳಲ್ಲಿ ಸಂತ ತುಕಾರಾಮ ಚಿತ್ರದ ಗೀತೆಯನ್ನು ಕೇಳಿದಿರಿ. ಚಿ ಸದಾಶಿವಯ್ಯನವರ ರಚನೆಗೆ ವಿಜಯ್ ಭಾಸ್ಕರ್ ಅವರ ಸಂಗೀತವಿತ್ತು. ಸಿಂಗಾಪುರ್ನಲ್ಲಿ ರಾಜಕೊಳ್ಳ ಚಿತ್ರದ ಗೀತೆಯನ್ನು ಕೇಳುತ್ತಿದ್ದೀರಿ. ಎಸ್.ಪಿ. ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್. ಜಾನಕಿ ಅವರ ಸ್ವರಗಳಲ್ಲಿ ಜಿ. ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ.

ಸಿಂಗಾಪುರ್ನಲ್ಲಿ ರಾಜಕುಳ್ಳ ಚಿತ್ರದ ಮತ್ತೊಂದು ಗೀತೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿರವರ ಧ್ವನಿಗಳಲ್ಲಿ ಜೆ ಉದಯಶಂಕರ್ ಅವರ ರಚನೆಗೆ ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ.

ಸವಿನೆನಪು ಕೇಳ್ತಾ ಇದ್ರ. ಇದುವರೆಗೂ ಎಸ್ ಜಾನಕಿ ಅವರ ಸ್ವರದಲ್ಲಿ ಆನಂದ ಬಾಷ್ಪ ಚಿತ್ರದ ಗೀತೆಯನ್ನ ಆಲಿಸಿದ್ರಿ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಜಿ ಕೆ ವೆಂಕಟೇಶ್ ಅವರ ಸಂಗೀತವಿತ್ತು. ಅದಾದ ನಂತರ ಮತ್ತೆ ವಸಂತ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಮುಡಿಬಂದಂತಹ ಸ್ವರಗಳು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜೈರಾಮ್ ಅವರದಾಗಿತ್ತು. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ವಿಜಯ ಭಾಸ್ಕರ್ ಅವರ ಸಂಗೀತವಿತ್ತು.

ಇನ್ನು ಮುಂದೆ ಕೇಳಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರ ಸ್ವರಗಳಲ್ಲಿ ಆನಂದ ಚಿತ್ರದ ಗೀತೆ, ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಶಂಕರ್ ಗಣೇಶ್ ಅವರ ಸಂಗೀತವಿದೆ.

ಇನ್ನು ಮುಂದೆ ಕೇಳಿ ಪಿಬಿ ಶ್ರೀನಿವಾಸ್ ಹಾಗೂ ಸಂಗಡಿಗರ ಸ್ವರಗಳಲ್ಲಿ ಸಾಕ್ಷಾತ್ಕಾರ ಚಿತ್ರದ ಗೀತೆ, ಕಣಗಾಲ್ ಪ್ರಭಾಕರ್ ಶಾಸ್ತ್ರಿ ಅವರ ಸಾಹಿತ್ಯಕ್ಕೆ ಎಂ ರಂಗರಾವ್ ಅವರ ಸಂಗೀತವಿದೆ.

ಸವಿನೆನಪು ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಾ? ಇನ್ನು ಮುಂದೆ ಕೇಳಿ ಪಿ ಸುಶೀಲಾ ಅವರು ಹಾಡಿರುವಂತಹ ಆನಂದ ಕಂದ ಚಿತ್ರದ ಗೀತೆ. ಆರ್ ಎನ್ ಜಯಗೋಪಾಲ್ ಅವರ ಗೀತ ರಚನೆಗೆ ವಿಜಯ ಭಾಸ್ಕರ್ ಅವರ ಸಂಗೀತವಿದೆ.

ಇದುವರೆಗೂ ಜಯಚಂದ್ರನ್ ಅವರು ಹಾಡಿದಂತಹ ಮಕ್ಕಳಿರಲವ್ವ ಮನೆ ತುಂಬ ಚಿತ್ರದ ಗೀತೆಯನ್ನು ಕೇಳಿದ್ರಿ. ದೊಡ್ಡರಂಕೇಗೌಡ ಅವರ ಸಾಹಿತ್ಯಕ್ಕೆ ಜಿ ಕೆ ವೆಂಕಟೇಶ್ ಅವರ ಸಂಗೀತವಿತ್ತು. ಇದುವರೆಗೂ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಸವಿನೆನಪು ಪ್ರಸಾರವಾಯಿತು. ಆಕಾಶವಾಣಿ ಸಮಯ 12 ಗಂಟೆಯಾಗಲಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಭಾರತದ ಪ್ರಗತಿಯಲ್ಲಿ ಕರ್ನಾಟಕ ನೂತನ ಮೈಲುಗಲ್ಲನ್ನು ಸಾಧಿಸಿದೆ. ವಿಶ್ವಬ್ಯಾಂಕ್ನ ಮೇಲ್ ಮಧ್ಯಮ ವರ್ಗದ ತಲಾ ಆದಾಯದ ಮಿತಿಯನ್ನು ಮೀರಿ ಕರ್ನಾಟಕದ ತಲಾ ಆದಾಯ 531,000 ರೂಪಾಯಿ ದಾಟಿರುವುದು ಅಭಿವೃದ್ಧಿಯ ಪಯಣದಲ್ಲಿ ಮಹತ್ವದ ಹೆಜ್ಜೆಯಾಗಿದೆ ಎಂದು ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಖಾತೆ ಸಚಿವ ಡಾ ಜಿ ಪರಮೇಶ್ವರ್ ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ತಂತ್ರಜ್ಞಾನ, ಸ್ಟಾರ್ಟ್ಅಪ್ಗಳು ಮತ್ತು ಐಟಿ ಸೇವೆಗಳು ಭಾರತದ ಭವಿಷ್ಯದ ಆರ್ಥಿಕತೆಯನ್ನು ಮುನ್ನಡೆಸುತ್ತಿವೆ. ಗ್ಯಾರಂಟಿ ಯೋಜನೆಗಳು ಕುಟುಂಬದ ಆದಾಯ ಹಾಗೂ ಕೊಳ್ಳುವ ಶಕ್ತಿಯನ್ನು ಹೆಚ್ಚಿಸಿದೆ. ಖರ್ಚನ್ನು ಕಳೆದು ರಾಜ್ಯದೊಳಗೆ ಉತ್ಪತ್ತಿಯಾಗುವ ಸೇವೆಗಳ ಒಟ್ಟು ಮೌಲ್ಯ ಶೇಕಡ 68ಕ್ಕಿಂತ ಹೆಚ್ಚಿದೆ ಎಂದಿದ್ದಾರೆ. ಬ್ಯಾಂಕಿಂಗ್ ಪರೀಕ್ಷೆಗಳನ್ನು ಕನ್ನಡ ಸೇರಿದಂತೆ 22 ಭಾಷೆಗಳಲ್ಲಿ ನಡೆಸುವಂತೆ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿದ್ದಾಗಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಡಾ ಪುರುಷೋತ್ತಮ ಬಿಳಿಮಲೆ ತಿಳಿಸಿದ್ದಾರೆ. ಚಾಮರಾಜನಗರದಲ್ಲಿ ಮಾತನಾಡಿದ ಅವರು, ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಪರಭಾಷಿಕ ಸಿಬ್ಬಂದಿ ಅಧಿಕಾರಿಗಳು ಹೆಚ್ಚಿರುವ ಹಿನ್ನೆಲೆ ಗ್ರಾಮೀಣ ಭಾಗದ ಜನರಿಗೆ ಸುಗಮವಾಗಿ ವ್ಯವಹರಿಸಲು ಕಷ್ಟವಾಗುತ್ತಿದೆ. ರಾಜ್ಯದ ಬ್ಯಾಂಕ್ಗಳಲ್ಲಿ ಶೇಕಡ 100ರಷ್ಟು ಕನ್ನಡಿಗರು ಇರಬೇಕು ಎಂದರು. ಕಾರ್ಯನಿರತ ಸ್ಥಳಗಳಲ್ಲಿ ಮಹಿಳೆಯರ ಮೇಲಿನ ಲೈಂಗಿಕ ಕಿರುಕುಳ ತಡೆ ಜಾಗೃತಿ ಕಾರ್ಯಾಗಾರ ಆಕಾಶವಾಣಿ ಧಾರವಾಡ ಕೇಂದ್ರದ ಸಿಬ್ಬಂದಿಗಾಗಿ ಶಾಲ್ಮಲಾ ಸಭಾಂಗಣದಲ್ಲಿ ಜರುಗಿತು. ಕರ್ನಾಟಕ ವಿಶ್ವವಿದ್ಯಾಲಯದ ಸರ್ ಸಿದ್ದಪ್ಪ ಕಂಬಳಿ ಕಾನೂನು ಮಹಾವಿದ್ಯಾಲಯದ ಪ್ರಾಚಾರ್ಯೆ ಡಾ ಎಸ್ಆರ್ ಮಂಜುಳ ಹಾಗೂ ರ್ಯಾಪಿಡ್ ಸ್ವಯಂ ಸೇವಾ ಸಂಸ್ಥೆಯ ಕಾರ್ಯದರ್ಶಿ ವಾಣಿ ಪುರೋಹಿತ್ ಸಂಪನ್ಮೂಲ ವ್ಯಕ್ತಿಗಳಾಗಿ ಪಾಲ್ಗೊಂಡಿದ್ದರು. ತಾಂತ್ರಿಕ ವಿಭಾಗದ ಉಪಮಹಾನಿರ್ದೇಶಕ ಅರುಣ್ ಪ್ರಭಾಕರ್, ಕಾರ್ಯಕ್ರಮ ಮುಖ್ಯಸ್ಥರಾದ ಮಂಜುಳಾ ಪುರಾಣಿಕ್ ಹಾಗೂ ವಿವಿಧ ವಿಭಾಗಗಳ ಸಿಬ್ಬಂದಿ ಲಿಂಗ ಸಂವೇದನೆ, ಲಿಂಗ ಸೂಕ್ಷ್ಮತೆ ಹಾಗೂ ಕಾರ್ಯನಿರತ ಸ್ಥಳಗಳಲ್ಲಿ ಮಹಿಳೆಯರೊಂದಿಗೆ ಘನತೆಯ ನಡಾವಳಿ ಕುರಿತ ಸಂವಾದದಲ್ಲಿ ಪಾಲ್ಗೊಂಡರು. ಕಾರ್ಯಾಗಾರದ ಸಂಪನ್ಮೂಲ ವ್ಯಕ್ತಿ ವಾಣಿ ಪುರೋಹಿತ್ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಕಾರ್ಯನಿರತ ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಮುಖ್ಯವಾಗಿ ಹೇಳಬೇಕಂದ್ರೆ ಈ ವಿಷಯದಲ್ಲಿ ನಾವು ಬಹಳಷ್ಟು ಒತ್ತಡದಲ್ಲಿ ಬೀಳ್ತೀವಿ ಯಾವಾಗ ನಮಗೆ ಈ ಅನುಭವ ಆಗುತ್ತೆ. ಹಾಗಾಗಿ ನಾನು ಎಲ್ಲ ಸಿಬ್ಬಂದಿಗಳಿಗೆ ಕೇಳಿಕೊಳ್ಳೋದಿಷ್ಟೇ, ನಿಮಗೆ ಇಲ್ಲೇ ಈ ಒಂದು ಪರಿಸ್ಥಿತಿ ಬರೋದ್ಲು ತಕ್ಷಣ ನೀವು ಇದನ್ನ ಸಂಬಂಧಪಟ್ಟವರ ಗಮನಕ್ಕೆ ತರಬೇಕು. ಬಹಳ ಕಾಲ ನೀವು ಇದನ್ನ ಅನುಭವಿಸಿದಷ್ಟು ನಿಮಗೆ ತೊಂದರೆ ತಪ್ಪುವುದಿಲ್ಲ, ಅದನ್ನ ಧೈರ್ಯವಾಗಿ ನೀವು ಎದುರಿಸಬೇಕು. ಆಮೇಲೆ ಯಾರೇ ಮಹಿಳೆ ಈ ರೀತಿ ದೌರ್ಜನ್ಯಕ್ಕೊಳಗಾದಾಗ ಅವಳ ಸಹಪಾಠಿಗಳು ಅವಳ ಮನೆಯವರು ಸಹಾಯಕ್ಕೆ ನಿಲ್ಲಬೇಕು. ಪ್ರತಿಯೊಂದು ಸಂಸ್ಥೆಯಲ್ಲೂ ಐಸಿಸಿ ಕಮಿಟಿ ಮಾಡಲೇಬೇಕು. ಮತ್ತೆ ಇದು ಶಿಕ್ಷಾರ್ಹವಾಗುವಂತ ಒಂದು ಕಾನೂನಿನ ಆಕ್ಟ್ ಬಂದಿರೋದ್ರಿಂದ ಇದನ್ನು ತುಂಬಾ ಗಂಭೀರವಾಗಿ ತೆಗೆದುಕೊಂಡು ಕೆಲಸ ಮಾಡಿ ಎಂದು ನನ್ನ ಅನಿಸಿಕೆ.
0: ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ಕರ್ನಾಟಕ ರಾಜ್ಯ ಕೇಂದ್ರ ಕಾರ್ಯಾಲಯ ಕಪ್ಸ್, ಬುಲ್ಬುಲ್ಸ್, ಸ್ಕೌಟ್ಸ್, ಗೈಡ್ಸ್, ರೋವರ್ಸ್ ಮತ್ತು ರೇಂಜರ್ಸ್ ತಂಡಗಳಿಗೆ ಪ್ರತಿಷ್ಠಿತ ಚತುರ್ಥ ಚರಣ್, ಹೀರಕ್ ಪಂಖ್ ಹಾಗೂ ರಾಜ್ಯ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಇಂದು ಸಂಜೆ 4 ಗಂಟೆಗೆ ಬೆಂಗಳೂರಿನ ಲೋಕಭವನದ ಗಾಜಿನ ಮನೆಯಲ್ಲಿ ಆಯೋಜಿಸಿದೆ. ಗದಗ್ ಜಿಲ್ಲೆಯಲ್ಲಿ ಶೇಕಡ 22.3ರಷ್ಟು ವಾಡಿಕೆಗಿಂತ ಕಡಿಮೆ ಮಳೆಯಾಗಿದ್ದು ಬಿತ್ತನೆಯಾದ ಹೆಸರು, ಮುಸುಕಿನ ಜೋಳ, ಹತ್ತಿ, ಸೂರ್ಯಕಾಂತಿ ಹಾಗೂ ನೆಲಗಡಲೆ ಬೆಳೆಗಳು ತೇವಾಂಶದ ಕೊರತೆಯಿಂದಾಗಿ ಸಂಪೂರ್ಣ ಕುಂಠಿತಗೊಂಡಿವೆ ಎಂದು ಕೃಷಿ ಇಲಾಖೆ ಜಂಟಿ ನಿರ್ದೇಶಕಿ ಚೇತನಾ ಪಾಟೀಲ್ ತಿಳಿಸಿದ್ದಾರೆ. ಕೇಂದ್ರದ ಮಹತ್ವಾಕಾಂಕ್ಷಿ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆಯ ಸಮರ್ಪಕ ಅನುಷ್ಠಾನಕ್ಕಾಗಿ ಕಲಬುರಗಿ ಜಿಲ್ಲೆಯ ಅಧಿಕಾರಿಗಳಿಗೆ ತರಬೇತಿ ಕಾರ್ಯಾಗಾರ ಜರುಗಿತು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕ ರಾಜ್ಕುಮಾರ್ ಕಾರ್ಯಾಗಾರಕ್ಕೆ ಚಾಲನೆ ನೀಡಿದರು. ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಕಾಮಾಲೆ ಹಾಗೂ ಡೆಂಘಿ ಜ್ವರ ಕಾಯಿಲೆ ಕಂಡುಬಂದಿದೆ. ದಕ್ಷಿಣ ಕನ್ನಡ ಜಿಲ್ಲಾ ಆರೋಗ್ಯಾಧಿಕಾರಿ ಡಾ ಎಚ್ಆರ್ ತಿಮ್ಮಯ್ಯ ಅಗತ್ಯ ಮುನ್ನೆಚ್ಚರಿಕೆ ಕೈಗೊಳ್ಳುವಂತೆ ಮನವಿ ಮಾಡಿದ್ದಾರೆ. ಮಂಗಳೂರು ತಾಲೂಕಿನಲ್ಲಿ ಕಳೆದ ಜೂನ್ ಅಂತ್ಯದವರೆಗೆ 35 ಹೆಪಟೈಟಿಸ್ ಎ ಮತ್ತು ಇ ಪ್ರಕರಣಗಳು ದಾಖಲಾಗಿವೆ ಎಂದು ಮಾಹಿತಿ ನೀಡಿದ್ದಾರೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ನಿರಂತರ ಮಳೆ ಹಿನ್ನೆಲೆ ಮಂಡ್ಯ ಜಿಲ್ಲೆ ಕೃಷ್ಣರಾಜಸಾಗರ ಅಣೆಕಟ್ಟಿನ ನೀರಿನ ಸಂಗ್ರಹ 85.5 ಅಡಿಗಳಿಗೆ ಏರಿಕೆಯಾಗಿದೆ. ಮಾಜಿ ಶಾಸಕ ಶ್ರೀಕಂಠಯ್ಯ ಮಂಡ್ಯ ತಾಲೂಕು ಸಂತೆ ಕಲಸಗೇರಿ ಗ್ರಾಮಕ್ಕೆ ಭೇಟಿ ನೀಡಿ ಕಬ್ಬು ಹಾಗೂ ತೆಂಗು ಬೆಳೆಗಳನ್ನು ವೀಕ್ಷಿಸಿದರು. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಭೈರಿ ದೇವರಕೊಪ್ಪದ ಶ್ರೀ ಜಗಜ್ಯೋತಿ ಬಸವೇಶ್ವರ ಕೃಷಿ ಉತ್ಪನ್ನ ಹುಟ್ಟುವಳಿ ಮಾರಾಟ ಕೇಂದ್ರ ಎಪಿಎಂಸಿ ಪ್ರಾಂಗಣದಲ್ಲಿ ಕರ್ನಾಟಕ ವಾಣಿಜ್ಯೋದ್ಯಮ ಸಂಸ್ಥೆ, ರಾಜ್ಯ ವಾಣಿಜ್ಯ ಮತ್ತು

0: ಕೈಗಾರಿಕಾ ಇಲಾಖೆ ಸಹಯೋಗದಲ್ಲಿ 9 ಎಕರೆ ವಿಸ್ತೀರ್ಣದಲ್ಲಿ ಹುಬ್ಬಳ್ಳಿ ಧಾರವಾಡ ವಿವಿಧೋದ್ದೇಶ ವಸ್ತು ಪ್ರದರ್ಶನ ಕೇಂದ್ರ ಸ್ಥಾಪಿಸಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10
1: ಸಮಯ 12:05. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.

0: ಗೆಳತಿಯರಿಗೆಲ್ಲ ನಮಸ್ಕಾರ. ನಿಮ್ಮೆಲ್ಲರಿಗೂ ಇಂದಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಮಾನಸಿಕ ಆರೋಗ್ಯ ಕಾಪಾಡುವಲ್ಲಿ ಸಾರ್ವತ್ರಿಕ ಮಿಥ್ಯಗಳನ್ನು ದಾಟುವ ಬಗ್ಗೆ ಮನಃಶಾಸ್ತ್ರಜ್ಞರಾದ ಹಾಸನದ ಡಾಕ್ಟರ್ ಸುಷ್ಮಾ ಎನ್ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಸಂದರ್ಶಕರು ಸುಜಾತಾ ಎಫ್ ತಳವಾರ್.
1: ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಹಾಸನದ ಮನಃಶಾಸ್ತ್ರಜ್ಞೆ ಸುಷ್ಮಾ ಎನ್ ಅವರು. ಮೇಡಮ್ ನಮಸ್ಕಾರ.
2: ನಮಸ್ತೆ.
1: ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಹೊರಗಡೆ ಚೆನ್ನಾಗಿ ಮಳೆ ಹೊಡಿತಾ ಇದೆ, ಮನ್ಸೆಲ್ಲ ಒಂಥರ ಮಬ್ಬು ಮೋಡ ಕವಿದ ವಾತಾವರಣದ ನಂತರ ಮಳೆ ಸುರಿತಾ ಇದೆ. ಆದ್ರೆ ಕೆಲವು ಸರ್ತಿ ಮನಸ್ಸೊಳಗೆ ಮೋಡ ಕವ್ದಿರುತ್ತೆ, ಅದನ್ನ ಮುಚ್ಕೊಳ್ಳಕ್ಕೆ ಮನುಷ್ಯ ಯಾವ್ಯಾವ್ದೋ ಬೇರೆ ಬೇರೆ ದಾರಿಗಳನ್ನ ಹುಡ್ಕೊಳ್ತಾನೆ. ಈಗ ಹೆಣ್ಮಕ್ಳು ನಗ್ನಗ್ತಾ ಇರ್ಬೇಕು ಯಾವಾಗ್ಲೂ, ದುಃಖ ತೋರಿಸ್ಕೋಬಾರ್ದು, ಏನ್ ಮನುಷ್ಯರ್ಗ್ ಬರ್ದೆ ಮರಕ್ ಬರ್ಬೇಕಾ, ಎಲ್ಲ ಸಹಜ ಅನ್ನೋ ತರ ತಗೋಬೇಕು, ಗಂಡ್ಸ ಯಾವತ್ತು ಅಳಬಾರ್ದು, ಆಮೇಲೆ ಮಕ್ಕಳಿಗೇನ್ ಸ್ಟ್ರೆಸ್ ಇರುತ್ತೆ, ಈ ತರದ ಹಲವಾರು ವಿಷಯಗಳನ್ನ ನಾವು ಕೇಳ್ತೀವಿ. ಆಮೇಲೆ ಹೆಚ್ಚಿನದಾಗಿ ಹಿರಿಯರು ಏನ್ ಹೇಳ್ಬಿಡ್ತಾರಂದ್ರೆ, ನಿಮ್ಮ ವಯಸ್ಸಲ್ಲಿ ನಾವು ಇಷ್ಟೆಲ್ಲ ಕಷ್ಟ ಪಡ್ತಿದ್ವಿ, ನಿಮ್ಗೆ ಆ ಕಷ್ಟ ಎಲ್ಲ ಏನೂ ಇಲ್ಲ, ಆರಾಮಾಗಿದ್ದೀರಾ ಅಂತ ಹೇಳ್ತಾರೆ. ಏನಂದ್ರೆ ಒಬ್ಬರು ನೋಡಿದ್ರೆ ಇನ್ನೊಬ್ಬರಿಗೆ ಇವ್ರ ತುಂಬಾ ಆರಾಮಾಗಿದ್ದಾರೆ, ಇವ್ರು ನನಗಿಂತ ಆರಾಮಾಗಿದ್ದಾರೆ, ಇವ್ರಿಗೇನ್ ಕಷ್ಟ ಇಲ್ಲ ದುಃಖ ಇಲ್ಲ, ಈ ತರದ ಮಾತುಗಳನ್ನ ಕೇಳ್ತೀವಿ. ನಾವೀಗ ಮೊದಲಿಗೆ ಮಕ್ಕಳಿಂದ ಮಾತಾಡೋಣ. ಮಕ್ಕಳಿಗೇನು ಸ್ಟ್ರೆಸ್ ಇರುತ್ತೆ ಅಂತಾರೆ, ಮಕ್ಕಳಿಗೆ ನಿಜವಾಗ್ಲೂ ಸ್ಟ್ರೆಸ್ ಇಲ್ವಾ?
2: ಖಂಡಿತವಾಗ್ಲು. ಏನಂದ್ರೆ ಮೊದಲನೇದಾಗಿ ಈ ತರಹದಾಗಿ ಏನು ನಾವು ತಪ್ಪು ಕಲ್ಪನೆಗಳು ಅಂತ ಹೇಳ್ತೀವಿ, ಇದರ ಹಿಂದೆ ಒಂದಷ್ಟು ಆಧಾರಗಳಿರುತ್ತವೆ. ಏನಂದ್ರೆ ಮನುಷ್ಯರಿಗೆ ಅವರ ಒಂದು ಪರ್ಸನಲ್ ಅನುಭವಗಳು, ಯಾವುದೋ ಹಿಂದೆ ಆಗಿರುವಂತಹ ಅನುಭವಗಳಿರಬಹುದು, ಎಲ್ಲಿಂದಲೋ ಕೇಳಿದ್ದಿರಬಹುದು, ಇದೆಲ್ಲದರ ಆಧರಿಸಿ ಏನ್ ಮಾಡ್ತೀವಿ, ಯಾವುದು ನಮಗೆ ಅನುಕೂಲಕರ ಅನ್ಸುತ್ತೋ ಅದನ್ನ ನಾವು ನಂಬ್ಕೊಂಡ್ಬಿಡ್ತೀವಿ. ಸೊ ಅದ್ರ ಸತ್ಯಾಸತ್ಯತೆನ ನಾವು ಪರಿಶೀಲಿಸೋದಿಲ್ಲ, ಅದ್ರ ಹಿಂದೆ ಏನಿದೆ ಅಥವಾ ಅದು ನಿಜವಾಗ್ಲೂ ವೈಜ್ಞಾನಿಕವಾಗಿ ಆಧರಿಸಿದ್ಯಾ ಅಂತ ನೋಡೋದಿಲ್ಲ. ಇದು ನನಗೆ ಇವಾಗ ಈ ಕ್ಷಣಕ್ಕೆ ನನಗೇನು ಅರ್ಥ ಆಗ್ತಾ ಇಲ್ಲ ಯಾವ್ದಾದ್ರು ಒಂದು ವಿಚಾರ ಅಂದಾಗ ಅದ್ರ ಬಗ್ಗೆ ಒಂದು ಯಾವ ತುಂಬಾ ಜನಪ್ರಿಯವಾದ ನಂಬಿಕೆ ಇದೆ ಅದನ್ನ ನಾವು ನಂಬಿಕೊಂಡು ಆಧರಿಸ್ಕೊಂಡು ಅದರ ಮೂಲಕ ಜೀವನವನ್ನ ಕಾಣೋದಿಕ್ಕೆ ಅಥವಾ ಎಕ್ಸ್ಪ್ಲೈನ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀವಿ. ಈಗ ನೀವು ಹೇಳಿದ ಹಾಗೆ ಮಕ್ಕಳಿಗೆ ಏನು ಸ್ಟ್ರೆಸ್ ಇರಲ್ವಾ ಅಂತ ಅನ್ನೋದು ಏನಾಗುತ್ತೆ, ಮಕ್ಕಳಿಗೆ ನಾವು ಏನ್ ನೋಡ್ತೀವಿ, ಮಕ್ಕಳ ಜೀವನವನ್ನ ಅದೊಂದು ಪುಟ್ಟ ಜೀವನ, ಅವ್ರಿಗೆ ಸಾಕಷ್ಟು ಅನುಭವ ಇಲ್ಲ, ಅವರ ಪ್ರಪಂಚ ಚಿಕ್ಕದು ಅಂದಷ್ಟೇ ನೋಡ್ತೀವಿ. ಅವರ ಪ್ರಪಂಚ ಚಿಕ್ಕದಿರಬಹುದು, ಆದ್ರೆ ಅವರ ಭಾವನೆಗಳು ದೊಡ್ಡದಾಗಿರುತ್ತವೆ. ಈಗ ಅವರ ಒಂದು ಪ್ರಪಂಚದಲ್ಲಿ ಏನ್ ನಡೀತಾ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಅವರ ಪ್ರತಿಕ್ರಿಯೆಗಳೇನಿರ್ತವೆ ಅದು ಸಾಕಷ್ಟು ದೊಡ್ಡದಾಗಿರುತ್ತವೆ. ಅದನ್ನ ನಾವು ಅರ್ಥ ಮಾಡ್ಕೊಳ್ಳದೆ ಅವರಿಗೆ ಭಾವನಾತ್ಮಕವಾದ ಆಧಾರವನ್ನ ಕೊಡ್ಲಿಲ್ಲ ಅಂದ್ರೆ ಅವರು ಒಂಥರ ಅಸುರಕ್ಷತೆನಲ್ಲಿ ಒಂಥರ ಬಹಳ ಒಂದು ದುರ್ಬಲ ಮನಸ್ಥಿತಿನ ಬೆಳೆಸ್ಕೊಳ್ತಾ ಹೋಗ್ತಾರೆ. ಹಾಗಾಗಿ ನಾವು ಸ್ಟ್ರೆಸ್ ಇರಲ್ವಾ ಮಕ್ಕಳಿಗೆ ಅಂದ್ರೆ ನಮಗಿರೋ ಸ್ಟ್ರೆಸ್ ಮಕ್ಕಳಿಗಿಲ್ಲ, ಆದ್ರೆ ಅವರದ್ದೇ ಆದ ಸ್ಟ್ರೆಸ್ಸು, ಅವರದ್ದೇ ಆದ ಭಾರ ಅವರಿಗಿದೆ. ನಾವೇನ್ ಹೇಳ್ತೀವಿ, ಇರುವೆ ಭಾರ ಇರುವೆಗೆ ಆನೆ ಭಾರ ಆನೆಗೆ ಅನ್ನೋ ಹಾಗೆ, ಒಂದು ಮಗುಗೆ ಅದಕ್ಕೆ ಪೆನ್ಸಿಲ್ ಕಳ್ಕೊಂಡೆ ಅಥವಾ ಪೋಷಕರು ಏನೋ ಒಂದು ಸರಿಯಾದ ರೀತಿ ನಾವು ಪ್ರೋತ್ಸಾಹ ಕೊಡ್ಲಿಲ್ಲ ಅಥವಾ ಇನ್ಯಾವುದೋ ಟೀಚರ್ ಏನೋ ಅಂದ್ರು ಅನ್ನೋದು ತುಂಬಾ ದೊಡ್ಡ ವಿಷಯ. ಯಾಕಂದ್ರೆ ಅವನ ಪ್ರಪಂಚದಲ್ಲಿ ಅದು ತುಂಬಾ ಭಾರವಾಗಿರುವಂತಹ ವಿಚಾರ. ಸೊ ಅದನ್ನ ಅವನು ಅಥವಾ ಅವಳು ಅದನ್ನ ನಿಭಾಯಿಸೋದಕ್ಕೆ ಸರಿಯಾದ ರೀತಿಯ ಭಾವನಾತ್ಮಕವಾದ ಪರಿಕರಗಳು ಮಕ್ಕಳಲ್ಲಿ ಇರೋದಿಲ್ಲ. ಹಾಗಾಗಿ ಅವರು ರಚ್ಚೆ ಹಿಡಿತಾರೆ, ಸಿಟ್ಟು ಮಾಡ್ಕೋತಾರೆ, ಇದೆಲ್ಲ ಅವರ ಭಾವನಾತ್ಮಕ ಅಸಹಾಯಕತೆ ಮಕ್ಕಳು ತೋರ್ಪಡಿಸ್ತಾ ಇರೋದು. ನಾವು ಅದನ್ನ ಸರಿಯಾದ ರೀತಿನಲ್ಲಿ ಸಂಭಾಳಿಸಿ ಅವರಿಗೆ ಯಾವ ರೀತಿನಲ್ಲಿ ಈ ಪರಿಸ್ಥಿತಿನ ನಿಭಾಯಿಸಬೇಕು ಅಂತ ಹೇಳ್ಕೊಡೋದ್ರಿಂದ ನಾವು ಆ ಕ್ಷಣಕ್ಕೆ ಕಳೆದು ಹೋದ ಪೆನ್ಸಿಲ್

0: ಬಗ್ಗೆ ಮಾತ್ರ ಮಾತಾಡ್ತಾ ಇಲ್ಲ, ಮುಂದೆ ನಡೆಯುವಂತಹ, ಮುಂದೆ ಕಳೆದುಕೊಳ್ಳೋ ಎಷ್ಟೋ ನಿರಾಶೆಗಳು, ಮುಂದೆ ಎದುರಾಗೋ ಎಷ್ಟೋ ರೀತಿಯ ಒಂದು ಆತಂಕಗಳನ್ನ ಇವಾಗಲೇ ಎದುರಿಸೋದನ್ನ ಮಕ್ಕಳಿಗೆ ಕಳಿಸ್ತಾ ಇರ್ತೀವಿ. ಹಾಗಾಗಿ ಮಕ್ಕಳದ್ದು ಏನೇ ನಡೀತಾ ಇದೆ ಸ್ಟ್ರೆಸ್ ಅಂತ ಅನ್ನೋದು ಚಿಕ್ಕ ವಿಚಾರ ಹೌದು, ಅದನ್ನೇ ಅಯ್ಯೋ ತುಂಬಾ ದೊಡ್ಡ ವಿಚಾರ ಅಂತ ಅವ್ರಿಗೆ ಹೇಳಬೇಕಾಗಿಲ್ಲ. ಆದರೆ ಅದಕ್ಕೆ ಮಾನ್ಯತೆ ಕೊಡಬೇಕು, ಅದನ್ನ ಕೇಳಿಸ್ಕೋಬೇಕು, ಯಾವ ರೀತಿಲಿ ಅವರು ಅದನ್ನ ನಿಭಾಯಿಸಿದ್ದಾರೆ ಅಂತ ನೋಡಬೇಕು, ಮತ್ತೆ ಅದಕ್ಕೆ ಸರಿಯಾದ ರೀತಿಯ ಮಾರ್ಗದರ್ಶನ ಕೊಡಬೇಕು ಅನ್ನೋದು ತುಂಬಾ ಮುಖ್ಯ ಆಗುತ್ತೆ.
1: ಮಾರ್ಗದರ್ಶನದ ಅವಶ್ಯಕ.

0: ಮತ್ತು ಶಾಲೆಗಳು ಮಕ್ಕಳ ಮಾರ್ಕ್ಸಿನ ಹಿಂದೆ ಬಿದ್ದಿರೋದ್ರಿಂದ ಮಕ್ಕಳಿಗೆ ಅತಿಯಾದ ಶಿಸ್ತನ್ನ ಹೇರೋದ್ರಿಂದ ಮಕ್ಕಳಿಗೆ ಅತಿಯಾಗಿ ನೀನು ಇದನ್ನೇ ಮಾಡಬೇಕು ಹೀಗೆ ಮಾಡಬೇಕು ವಿಪರೀತವಾದ ಶಿಸ್ತನ್ನ ಪೋಷಕರು ಪಾಲಕರು ಕೂಡ ಹೀಗೇ ಇರಬೇಕು ಅಂತ ಅವರು ನಿರ್ಧಾರ ಮಾಡಿಬಿಟ್ಟಿದ್ದಾರೆ. ಏನಂತಂದರೆ ಈಗ ಮಕ್ಕಳಿಗೆ ನಾವು ಎಲ್ಲನ ಒದಗಿಸ್ತೀವಿ ಅವರು ನಮಗೆ ಎಕ್ಸ್ಪೆಕ್ಟೇಷನ್ ಪ್ರಕಾರ ಇಷ್ಟು ಬಂದುಬಿಡಬೇಕು ಅನ್ನೋ ಥರದ ಧೋರಣೆ ಇದೆ ಅಲ್ಲ, ಇದು ಸಹಜವಾಗೇ ಮಕ್ಕಳ ಮನಸ್ಸಿಗೆ ತಾಗುತ್ತೆ ಅಂತ ಅನಿಸುತ್ತೆ. ಏನು ಹೇಳ್ತೀರಾ ಮನೋವಿಜ್ಞಾನಿಯಾಗಿ ತಾವು?
1: ಇವತ್ತೇನಾಗಿದೆ, ಮಾಹಿತಿ ಎಲ್ಲ ಕಡೆ ತುಂಬ ಇದೆ. ಮೊದಲು ಈಗ ಮಕ್ಕಳು ಯಾವ ಕೋರ್ಸಿಗೆ ಹೋಗ್ತಾರೆ ಅಂತ ಅನ್ನೋದ್ರ ಬಗ್ಗೆನೂ ಆಗಲಿ ಅಥವಾ ಒಂದು ಮಗು ಇನ್ನೊಂದು ಮಗುಗೆ ಹೋಲಿಕೆ ಮಾಡೋದಕ್ಕೆ ತುಂಬಾ ಮಾಹಿತಿ ಇರಲಿಲ್ಲ. ಇವತ್ತು ಎಲ್ಲ ಕಡೆಯಿಂದನು ಯಾವುದೋ ಮಗು ಎಲ್ಲೋ ಏನೋ ಮಾಡ್ತಿದೆ, ಯಾರೋ ಮುಂದೆ ಬಂದರು. ಸೊ ನಮ್ಮ ಬದುಕನ್ನ ಹೇಗೆ ಇನ್ನೊಬ್ಬರಿಗೆ ಹೋಲಿಸ್ಕೊಳ್ತೀವಿ ದೊಡ್ಡೋರಾಗಿ, ಹಾಗೆ ಮಕ್ಕಳ ಬದುಕನ್ನು ಹೋಲಿಸ್ಕೊಳ್ತಾ ಇರೋದು ಬರ್ತಾ ಇದೆ. ಜೊತೆಗೆ ಅದ್ರ ಮೂಲಕ ಮಕ್ಕಳ ಮೇಲೆ ಸಾಕಷ್ಟು ಒತ್ತಡ ಇದೆ ಇವತ್ತು. ಯಾಕಂದ್ರೆ ನಾನು ಎಲ್ಲಾ ತರಹದ ಸೌಲಭ್ಯ ಕೊಡ್ತಾ ಇದ್ದೀನಿ, ಅದಕ್ಕೆ ತಕ್ಕಂತೆ ನೀನು ಸ್ಪಂದಿಸ್ಬೇಕು ಬೆಳಿಬೇಕು, ಆ ರೀತಿಯ ಒಂದು ಒತ್ತಡ. ಯಾಕಂದ್ರೆ ನನಗೆ ಆ ಒಂದು ಅವಕಾಶ ಇರಲಿಲ್ಲ, ಇವತ್ತು ನಾನು ಈ ಅವಕಾಶ ಕೊಡ್ತಾ ಇದ್ದೀನಿ, ಹಾಗಾಗಿ ನೀನು ಬೆಳಿಬೇಕು ಅನ್ನೋದು. ಸೊ ಅದು ಒಂಥರ ಅವ್ಯಕ್ತವಾಗಿರೋ ಒಂದು ಒತ್ತಡನೂ ಇದೆ. ಪೋಷಕರು ತಾವಾಗೆ ನೀನು ಹೀಗೆ ಮಾಡಲೇಬೇಕು ಅಂತ ಹೇಳದೆ ಇರಬಹುದು, ಆದರೆ ಅವರ ಒಂದು ನಡವಳಿಕೆಗಳಲ್ಲಿ ಅವರು ಪ್ರೊವೈಡ್ ಮಾಡ್ತಾ ಇರೋದ್ರಲ್ಲಿ ಮಕ್ಕಳಿಗೆ ಅದೊಂದು ಒತ್ತಡ ತಾನಾಗೇ ಬರ್ತಾ ಇರೋವಂಥದ್ದು. ಸೊ ಇದು ಡೈರೆಕ್ಟಾಗಿ ವ್ಯಕ್ತ ಆಗಲಿಲ್ಲ ಅಂದರೂ ಮಕ್ಕಳು ಆ ಒತ್ತಡವನ್ನು ತಗೊಳ್ತಾ ಇದ್ದಾರೆ, ಮತ್ತು ಅದು ಅವರ ಮೇಲೆ ಪರಿಣಾಮ ಬೀರ್ತಿದೆ ಎರಡೂ ರೀತಿನಲ್ಲಿ, ಡೈರೆಕ್ಟ್ ಆಗಿ ಮತ್ತೆ ಇಂಡೈರೆಕ್ಟ್ ಆಗಿ. ಹಾಗಾಗಿ ನನ್ನ ಪ್ರತಿಯೊಂದು ಹಾವಭಾವ ನಡವಳಿಕೆಯಲ್ಲೂ ನಾನು ಮಾಡ್ತಾ ಇರೋದ್ರ ಹಿಂದಿನ ಒಂದು ಇಂಟೆನ್ಷನ್ ನಲ್ಲಿ ಮಕ್ಕಳಿಗೂ ಒತ್ತಡ ಆಗೋದಕ್ಕೆ ಸಾಧ್ಯ ಇದೆ ಅಂತ ಅರಿತುಕೊಂಡು, ಸೊ ಅದರ ನಿಟ್ಟಿನಲ್ಲಿ ಪೋಷಕರು ಸ್ವಲ್ಪ ಗಮನ ಹರಿಸಿದ್ರೆ, ಸೊ ಅವರು ಮಕ್ಕಳು ಅದನ್ನ ಒಂದು ಒಳ್ಳೆ ರೀತಿನಲ್ಲಿ ಎಷ್ಟು ತಗೊಳ್ಬೇಕೋ ಅಷ್ಟು ತಗೊಂಡು ನಂತರ ಅದನ್ನ ಒಂದು ಕ್ರಿಯಾತ್ಮಕವಾದ ರೀತಿನಲ್ಲಿ ಎಷ್ಟು ಬಳಸ್ಕೋಬೇಕೋ ಹಾಗೆ ಬಳಸ್ಕೊಂಡು ಮುಂದೆ ಬರುವಂತಹ ಸಾಧ್ಯತೆ ಇದೆ ಖಂಡಿತವಾಗಿ.
0: ಈಗ ಗಂಡು ಮಕ್ಕಳು ಅಳಲೇಬಾರ್ದು, ಏನು ನೀನು ಹೆಣ್ಮಗಳ ಅಂತ ಎಲ್ಲ ಬೈಯೋದು, ಅದು ಮಕ್ಕಳಿಂದನೇ ಶುರು ಮಾಡ್ತಾರೆ. ಮನೇಲಿ ಒಂದು ಗಂಡು ಮಗು ಹೆಣ್ಮಗು ಇದ್ದಾಗ ಅಲ್ಲೇ ಶುರುವಾಗುತ್ತೆ, ನೀನೇನು ಹೆಣ್ಮಗುನ ಅಳೋದಕ್ಕೆ ಅಂತ. ಆ ಥರದ ಮಾತುಗಳು ಹೇಗೆ ಪರಿಣಾಮ ಬೀರುತ್ತೆ ಮುಂದಿನ ಬದುಕಿನ ಮೇಲೆ?
1: ಖಂಡಿತವಾಗ್ಲು. ಏನಂದ್ರೆ ಗಂಡು ಮಕ್ಕಳು ಈ ರೀತಿ ಇರಬೇಕು, ಹೆಣ್ಮಕ್ಳು ಈ ರೀತಿ ಇರಬೇಕು ಅಂತ ಮೊದಲಿನಿಂದಲೂ ಬೆಳ್ಕೊಂಡು ಬಂದಿರೋಂಥದ್ದು. ಅದರಲ್ಲಿ ಈ ಭಾವನಾತ್ಮಕವಾಗಿ ತನ್ನನ್ನು ವ್ಯಕ್ತಪಡಿಸ್ಕೊಳ್ಳೋದು ಅನ್ನೋ ವಿಚಾರದಲ್ಲಿ ಈಗ ಪೋಷಕರಿಗೇನು ಆ ಒಂದು ಸನ್ನಿವೇಶನ ನಿಭಾಯಿಸಿದ್ರೆ ಸಾಕು, ಮಗು ಅಳೋದನ್ನ ನಿಲ್ಲಿಸ್ಬೇಕು ಅಷ್ಟೇ ಒಂದು ಮನಸ್ಸಿನಲ್ಲಿ ದೃಷ್ಟಿಕೋನ ಇಟ್ಕೊಂಡು ಅವರು ಮಾತಾಡ್ತಾ ಇರೋದು ನಡೀತಾ ಇದೆಯಾ ಹೊರತು ಅದರಿಂದ ಅವ್ರಿಗೆ ಯಾವ ರೀತಿ ಪರಿಣಾಮ ಆಗ್ತಾ ಇದೆ ಅನ್ನೋದ್ರ ಕಡೆಗೆ ಗಮನ ಕಡಿಮೆ ಇದೆ. ಆದರೆ ಏನಾಗುತ್ತೆ, ಗಂಡು ಮಕ್ಕಳನ್ನ ನೀವು ವ್ಯಕ್ತಪಡಿಸಲೇಬಾರ್ದು, ನೀವು ಅಳಲೇಬಾರ್ದು ಅಂತ ಮಾಡೋದ್ರಿಂದ ಏನಾಗುತ್ತೆ, ಅವರು ಭಾವನಾತ್ಮಕವಾಗಿ ಕುಂಠಿತವಾಗ್ತಾ ಹೋಗ್ತಾರೆ. ಸರಿಯಾದ ರೀತಿನಲ್ಲಿ ಒಂದು ಸ್ಯಾಡ್ನೆಸ್ ಅಥವಾ ದುಃಖನ ವ್ಯಕ್ತಪಡಿಸೋದು ಸಹ ಗುಣವಾಗುವಂತಹ ಒಂದು ಮಾರ್ಗ. ಅದು ಸರಿಯಾದ ರೀತಿನಲ್ಲಿ ವ್ಯಕ್ತ ಆಗ್ಲಿಲ್ಲ ಅಂದ್ರೆ ಅದು ಕೋಪದಲ್ಲೋ ಅಥವಾ ಆತಂಕದಲ್ಲೋ ಆಕ್ರೋಶದಲ್ಲೋ ಮೌನದಲ್ಲೋ ಖಿನ್ನತೆಯಲ್ಲೋ ಯಾವುದೋ ಒಂದು ರೂಪದಲ್ಲಿ ಅದು ಒಳಗಡೆನೆ ಉಳ್ಕೊಳ್ಳುತ್ತೆ. ಹಾಗಾಗಿ ನಾವು ಏನನ್ನ ಮಾಡ್ತಾ ಇದ್ದೀವಿ, ಯಾವುದೇ ಒಂದು ಜನಪ್ರಿಯವಾದ ನಂಬಿಕೆ ಇರಬಹುದು, ನಿನ್ ಗಂಡು ಮಗು ನೀನ್ ಅಳ್ಳೇಬಾರ್ದು, ಈ ರೀತಿಯಾದ ಒಂದು ಜನಪ್ರಿಯ ನಂಬಿಕೆನೆ ಇರಬಹುದು. ಆದ್ರೆ ನಾವು ಅದನ್ನ ಪ್ರಶ್ನಿಸ್ಬೇಕು, ಪರಿಶೀಲಿಸ್ಬೇಕು, ಮಕ್ಕಳಿಗೆ ನಾವು ಏನನ್ನಾದ್ರೂ ಹೇಳೋದ್ರ ಮೂಲಕ ಅದರಿಂದ ಏನ್ ಪರಿಣಾಮ ಆಗಬಹುದು ಅನ್ನೋದನ್ನ ಒಂಚೂರು ಗಮನ ವಹಿಸ್ಕೊಂಡ್ರೆ ಈ ರೀತಿಯ ನಂಬಿಕೆನ ಸುಮ್ಮನೆ ಒಂಥರ ಅಪ್ರಜ್ಞೆಯಿಂದ ಮುಂದಕ್ಕೆ ಕ್ಯಾರಿ ಮಾಡೋದನ್ನ ತಪ್ಪಿಸ್ಬೋದು. ಅದ್ರ ಜೊತೆಗೆ ಏನಾಗುತ್ತೆ, ಹೆಣ್ಮಕ್ಳು ಅಂದ್ರೆ ಅಳೋದು ನ್ಯಾಚುರಲ್ ಅನ್ನೋ ತರಹ. ಸೊ ಇದು ಒಂದು ಇನ್ನೊಂದು ರೀತಿಯ ಏನಾಗುತ್ತೆ, ಹೆಣ್ಮಕ್ಳು
0: ವಿರುದ್ಧ ಅದು ತನ್ನ ಭಾವನೆಗಳನ್ನ ವ್ಯಕ್ತಪಡಿಸಕ್ಕೆ ಸಾಧ್ಯ ಇಲ್ಲ ಅನ್ನೋ ತರ, ಇದು ಇರೋದ್ರಲ್ಲೇ ಇನ್ನೂ ಸೂಕ್ಷ್ಮ ಸೂಕ್ಷ್ಮ ಮಾಡಿ ಇದನ್ನ ಬರೀ ಅಳಸೋ ತರ.
1: ಖಂಡಿತವಾಗ್ಲು. ಸೊ ಹೆಣ್ಮಕ್ಳು ಒಂಥರ ಏನಂದ್ರೆ ಅವರ ಭಾವನಾತ್ಮಕವಾಗಿ ವ್ಯಕ್ತಪಡಿಸೋದಕ್ಕೆ ಮನ್ನಣೆ ಇದೆ. ಅದು ಏನು, ಒಂದು ಭಾವನಾತ್ಮಕವಾಗಿ ಒಂಚೂರು ಅವ್ರು ಹೇಳ್ಕೊಂಡ್ರೆ ದುಃಖವನ್ನ ವ್ಯಕ್ತಪಡಿಸಿದ್ರೆ ಒಂದು ಹೆಣ್ಮಗು ಸಾಕಷ್ಟು ಜನ ಬರ್ತಾರೆ, ಸಮಾಧಾನ ಮಾಡ್ತಾರೆ, ಕಾಳಜಿ ಸಿಗುತ್ತೆ, ಅದರಿಂದ ವ್ಯಕ್ತವಾಗೋದು ಹೌದು. ಆದ್ರೆ ಅದು ಸೂಕ್ತವಾದ ರೀತಿಯಲ್ಲಿ ವ್ಯಕ್ತವಾಗಬೇಕು, ಜೊತೆಗೆ ಅಲ್ಲಿ ಒಂದು ಗಟ್ಟಿತನನು ಬೆಳಿಬೇಕು. ನೀನು ಭಾವನಾತ್ಮಕವಾಗಿ ಹೊರಗೆ ಹಾಕಿದ್ಮೇಲೆ ಏನ್ ಮಾಡ್ತೀಯಾ ಅನ್ನೋದು ಮುಖ್ಯವಾಗುತ್ತೆ. ನನಗೇನೋ ನಿರಾಶೆ ಆಯ್ತು, ನಾನು ಅಳ್ತೀನಿ, ಆಯ್ತು, ಅದು ಅಕ್ಸೆಪ್ಟೆಡ್, ಅಳ್ಬೇಕು, ಅದನ್ನ ಹೊರಗೆ ಹಾಕಾಯ್ತು. ಅದ್ರ ನಂತರ ನಿರಾಳಾಗಬೇಕು, ಗಟ್ಟಿಯಾಗಬೇಕು, ಮುಂದೆ ಹೋಗಬೇಕು. ಇದು ಒಂದು ಒಳ್ಳೆಯ ರೀತಿಯ ಭಾವನಾತ್ಮಕವಾಗಿ ಹೊರಹಾಕುವಿಕೆ. ಆದ್ರೆ ಅದನ್ನ ಏನು, ನೀನ್ ಅಳೋದು ಅಕ್ಸೆಪ್ಟೆಡ್, ನೀನ್ ಎಂತ ಸಂದರ್ಭದಲ್ಲೂ ಅಳೋದ್ರ ಮೂಲಕನೇ ನೀನ್ ಎಲ್ಲವನ್ನು ನಿಭಾಯಿಸಬೇಕು ಅಂತ ಹೇಳಿದಾಗ ಅಲ್ಲಿ ಮುಂದಿನ ಹಂತ ಬರಲೇ ಇಲ್ಲ. ಸೊ ಹಾಗಾಗಿ ಸೂಕ್ತವಲ್ಲದೆ ಇರುವಂತಹ ಸಂದರ್ಭದಲ್ಲಿ ಅಳೋದು ಅಥವಾ ಯಾವುದೋ ಒಂದು ಚರ್ಚೆ ಆಗುವಾಗ ಅಲ್ಲಿ ಮಾತಿನ ಬದಲು ಬರೀ ಅಳೋದ್ರಲ್ಲೇ ಅದನ್ನ ಮುಕ್ತಾಯ ಮಾಡೋದು, ಅದೇ ಒಂದು ಮುಖವಾಡವಾಗಿ ಅಥವಾ ಒಂದು ಅಸ್ತ್ರವಾಗಿ ಬಳಕೆ ಆಗಬಾರದು. ಸೊ ಆ ರೀತಿ ನಾವು ಎರಡೂ ಸಂದರ್ಭದಲ್ಲಿ ಹೆಣ್ಮಕ್ಳಿರ್ಲಿ ಗಂಡು ಮಕ್ಳಿರ್ಲಿ ಆ ಸನ್ನಿವೇಶಕ್ಕೆ ಸೂಕ್ತ

0: ಆಗಿದೆಯಾ, ಅವ್ರು ಅಳೋದಾಗ್ಲಿ ಅಥವಾ ಅವರ ಒಂದು ಭಾವನಾತ್ಮಕವಾಗಿ ಎಕ್ಸ್ಪ್ರೆಸ್ ಮಾಡ್ಕೊಳ್ತಿರೋದು ಆ ಸನ್ನಿವೇಶಕ್ಕೆ ಸೂಕ್ತವಾಗಿದೆಯಾ, ಅಥವಾ ಅದಕ್ಕೆ ತಕ್ಕಂಥ ರೀತಿಯಲ್ಲಿ ನಾನು ಸಮಾಧಾನಕರವಾಗಿ ಮಾತ್ರ ಬಳಕೆ ಆಗ್ತಾ ಇದೆಯಾ ಅನ್ನೋದನ್ನ ನೋಡ್ಕೊಂಡು ನಾವು ಅದನ್ನ ಪೋಷಿಸೋದನ್ನ ಮಕ್ಕಳ ಇಂದಲೇ ಮಾಡಿದ್ರೆ ಅಳು ಅಂತ ಅನ್ನೋದು ಒಂದು ಒಳ್ಳೆ ರೀತಿಯಲ್ಲಿ ಒಂದು ಹೀಲಿಂಗ್ ಆಗಿ ಪರಿವರ್ತಿತವಾಗೋದಕ್ಕೆ ಸಾಧ್ಯವಾಗುತ್ತೆ.
1: ಹೆಣ್ಣಾಗ್ಲಿ ಗಂಡಾಗ್ಲಿ ಅವ್ರಿಗೆ ಭಾವನೆಗಳಿರುತ್ತೆ, ಎಲ್ಲರಿಗೂ ಸಹಜ ಒತ್ತಡಗಳು ಅಸಹಜ ಒತ್ತಡಗಳು ಎಲ್ಲ ಇರುತ್ತೆ. ಅದನ್ನ ಇನ್ನೊಬ್ರಿಗೆ ಹೇಳ್ಕೊಳ್ತಾರೆ ಕೆಲವರು, ಕೆಲವರು ಹೇಳ್ಕೊಳ್ಳೋದೇನೆ ಒಳಗಿಟ್ಕೋತಾರೆ. ಆದ್ರೆ ಹೇಳ್ಕೊಳ್ಳೋದ್ರಿಂದ ಪ್ರಯೋಜನಗಳು ಹೆಚ್ಚಿರುತ್ತೆ, ಒಳಗಿಟ್ಕೊಳ್ಳೋದ್ರಿಂದ ಪ್ರಯೋಜನಗಳು ತುಂಬಾ ಕಡಿಮೆ ಇರುತ್ತೆ. ಮತ್ತೆ ಅದಿನ್ನೂ ಹೆಚ್ಚಿನ ಅಂದ್ರೆ ಇನ್ನೊಂದು ರೀತಿಯ ಒತ್ತಡವಾಗಿ ಪರಿವರ್ತನೆ ಆಗುತ್ತೆ. ಮತ್ತೆ ಇದೇ ತರದ ಸಮಾಜದಲ್ಲಿ ಕೆಲವು ನಂಬಿಕೆಗಳಿದೆಯಲ್ಲ, ಇವ್ರು ಹೀಗೆ ಇರಬೇಕು, ಇದು ಹೀಗೆ ಇದ್ರೇನೆ ಸರಿ, ಆ ತರದ ಬೇರೆ ಬೇರೆ ಏನೇನು ಸಂದರ್ಭಗಳು ಬರುತ್ತೆ?
0: ಬೇರೆ ಅಂದ್ರೆ ಕೌನ್ಸಿಲಿಂಗ್ಗೆ ಸಂಬಂಧಪಟ್ಟ ಹಾಗೆ ತಗೊಳ್ಳೋದಾದ್ರೆ, ಕೌನ್ಸಿಲಿಂಗಿಗೆ ಹೋಗೋದೇ ದುರ್ಬಲ ಅಂತ ಅನ್ನೋದು. ಸೊ ಅದು ಒಂಥರಹ ಮುಂಚೆಯಿಂದನು ಇವಾಗ ಏನು ಬೆಳವಣಿಗೆ ಆಗ್ಬಿಟ್ಟಿದೆ ಅಂತಂದ್ರೆ, ಯಾರಾದ್ರೂ ಒಂದ್ ಸ್ವಲ್ಪ ವೀಕ್ ಆಗಿದ್ದಾರೆ ಅಥವಾ ಅವರು ಆ ಕ್ಷಣಕ್ಕೆ ವೀಕ್ ಆಗಿ ಕಾಣ್ತಿದ್ದಾರೆ ಅಂತ ಅಂದ್ರೆ, ಅವರು ಅವ್ರನ್ನ ಅವರು ಸಂಭಾಳಿಸ್ಕೊಳ್ಳೋದು ಅವ್ರ ವಿಲ್ ಪವರ್ ಅಂತ. ಅಲ್ಲಿ ನೀನೇನಾದ್ರೂ ಹೊರಗಡೆ ಹೋಗ್ತಿದ್ಯಾ, ಹೊರಗಡೆ ಏನಾದ್ರೂ ಒಂದು ಆಧಾರ ತಗೊಳ್ತಾ ಇದೀವಿ, ಕೌನ್ಸಿಲಿಂಗ್ ಹೋಗ್ತಿದೀವಿ ಅಂದ್ರೆ ಅದನ್ನ ಒಂಥರ ಅಯ್ಯೋ ಅವ್ರಿಗೇನೋ ಮಾನಸಿಕ ಅಂತೆ ಈ ರೀತಿಯಾಗಿ ಕಾಣುವಂಥದ್ದು. ಸೊ ಏನಾಗಿದೆ, ನಾವು ದೈಹಿಕವಾದ ತೊಂದರೆಗಳನ್ನ ಬರೀ ಅಕ್ಸೆಪ್ಟ್ ಅಷ್ಟೇ ಮಾಡಿಲ್ಲ, ವೈಭವೀಕರಿಸೋದನ್ನು ಕಲ್ತಿದೀವಿ ಮೊದಲಿಂದ. ಈಗೇನೋ ಒಂದು ಸಣ್ಣದಾಯ್ತು, ಏನೋ ಒಂದು ಫ್ರಾಕ್ಚರ್ ಆಯ್ತು, ಏನೋ ಗಾಯ ಆಯ್ತು, ಅದ್ರದ್ದು ಫೋಟೋ ತೆಗೆದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಅಲ್ಲಿಂದನೂ ಕಾಳಜಿ ತಗೊಳ್ಳೋ ಮಟ್ಟಕ್ಕೆ ನಮ್ಗೆ ಅದ್ರ ಬಗ್ಗೆ ಒಂದು ಸ್ವೀಕೃತಿ ಇದೆ. ಅಂಡ್ ಅದು ತಪ್ಪು ಅಂತಾನೂ ಅಲ್ಲ, ಎಷ್ಟೋ ಜನಕ್ಕೆ ಒಂದ್ ನಾಲ್ಕು ಜನ ಆರಾಮಿದ್ದೀರಾ ಆರಾಮಾಗಿ ಇದೆಲ್ಲ ಹೇಳೋದ್ರಿಂದ ಏನೋ ಮಾನಸಿಕವಾಗಿ ಒಂದು ಸಮಾಧಾನ ಸಿಗುತ್ತೆ. ಆದ್ರೆ ಅದನ್ನ ನಾವು ಎಷ್ಟು ವೈಭವೀಕರಿಸ್ತೀವಿ ಅಷ್ಟೇ ಮಾನಸಿಕವಾದ ತೊಂದರೆಗಳನ್ನ ಮುಚ್ಚಿಟ್ಕೊಳ್ತೀವಿ. ಅದನ್ನೇನು ನಾವು ಎಲ್ಲೋ ಫೋಟೋ ತೆಗೆದು ನಾನು ಥೆರಪಿಸ್ಟ್ ಹತ್ರ ಹೋದೆ ಅಂತ ಹಾಕೊಳ್ಬೇಕಂತ ಅಲ್ಲ, ಆದ್ರೆ ನನಗೆ ಯಾವಾಗ ಸಹಾಯದ ಅಗತ್ಯ ಇದೆ ಅದನ್ನ ಹೋಗಿ ತೆಗೆದುಕೊಳ್ಳೋ ಅಂತಹ ಧೈರ್ಯ ಬೇಕು. ಅಂಡ್ ಮುಖ್ಯವಾಗಿ ಈ ಒಂದು ಸಹಾಯ ತಗೊಳ್ಳೋದು ದೌರ್ಬಲ್ಯ ಅಲ್ಲ, ಅದೊಂದು ಜವಾಬ್ದಾರಿ. ಯಾಕಂದ್ರೆ ನನ್ನ ಬದುಕು ನನ್ನ ಜವಾಬ್ದಾರಿ, ಮಾನಸಿಕವಾದ ಅಂತಹ ಒಂದು ಆರೋಗ್ಯನೂ ನಮ್ಮ ಜವಾಬ್ದಾರಿ. ಹೇಗೆ ದೈಹಿಕವಾಗಿ ನಾವು ಫಿಟ್ನೆಸ್ ಇರಬೇಕು, ದೈಹಿಕ ಆರೋಗ್ಯದ ಕಡೆಗೆ ಗಮನ ಕೊಡಬೇಕು, ಅದರಿಂದ ನಾವು ಬೇರೆಯವ್ರಿಗೆ ಅವಲಂಬಿತವಾಗಿ ಅಥವಾ ಬೇರೆಯವ್ರಿಗೆ ತೊಂದರೆ ಕೊಡ್ತಾ ಬದುಕದಲ್ಲೇ ಇರಬಹುದು, ಅಂದ್ರೆ ಒಂದು ಒಳ್ಳೆ ರೀತಿ ಬದುಕು ಕಟ್ಕೋಬಹುದು ಅನ್ನೋ ತರಹ ಮಾನಸಿಕವಾಗೂ ನಾವು ಚೆನ್ನಾಗಿರ್ಬೇಕು. ಹಾಗಾದಾಗ ಮಾತ್ರ ನಮ್ಮ ಜೀವನ, ನಮ್ಮ ಸುತ್ತಲಿನವರ ಎಲ್ಲರ ಜೀವನ ಚೆನ್ನಾಗಿರುತ್ತೆ. ಹಾಗಲ್ದೆ ಬರೀ ಒಂಥರ ಅಪ್ರಜ್ಞೆಯಲ್ಲಿ ಅಥವಾ ಮಾನಸಿಕವಾಗಿ ತುಂಬಾ ಜರ್ಜರಿತವಾಗಿ ಮಕ್ಕಳ ಮೇಲೆ ಹರಿಹಾಯೋದು ಅಥವಾ ಬೇರೆ ಎಲ್ಲರ ಮೇಲೆ ಸುತ್ತ ಎಲ್ಲರ ಜೊತೆ ಕಿರಿಕಿರಿ ಇರೋದ್ರಿಂದ ಯಾವ ಉತ್ತಮವಾದ ಜೀವನವೂ ಲಭ್ಯ ಆಗೋದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ನಾವು ಜವಾಬ್ದಾರಿ ಅಂತ ತಿಳ್ಕೊಂಡು ಈ ಕೌನ್ಸಿಲಿಂಗ್ ಹೋಗಿ ಅಥವಾ ಅಲ್ಲೇನೋ ಒಂದು ಸಹಾಯ ತಗೊಳ್ತೀನಿ ಅಂತ ಅನ್ನೋದು ನಾವು ಜವಾಬ್ದಾರಿಯುತವಾಗಿದ್ದೀವಿ ಅನ್ನೋದ್ರ ಮೊದಲನೇ ಹೆಜ್ಜೆ. ಹಾಗಾಗಿ ಅದ್ರ ಕಡೆಗೆ ಒಂಚೂರು ಧೈರ್ಯವಾಗಿ ಮುನ್ನಿಡ್ಬೇಕು. ಅಂಡ್ ಈಗ ಸಾಕಷ್ಟು ಜನ ಯಾರು ಕೌನ್ಸಿಲಿಂಗ್ಗೆ ತರ್ಕೊಂಡು ಬರ್ತಾ ಇದ್ದಾರೆ ಅವರೆಲ್ಲ ಈ ಮೊದಲನೇ ಹಂತ ಏನಿದೆ, ಈ ದೌರ್ಬಲ್ಯ ಅನ್ಕೊಳ್ಳೋದು, ಜನರ ಒಂದು ಟೀಕೆ, ಇದನ್ನೆಲ್ಲ ದಾಟಿನೇ ಬಂದಿದ್ದಾರೆ ಈ ಒಂದು ಸಣ್ಣ ಊರುಗಳಲ್ಲಿ. ಸ್ಪೆಷಲಿ ಈ ದೊಡ್ಡ ಊರುಗಳಲ್ಲಿ ಹೌದು, ಈಗ ಥೆರಪಿಸ್ಟ್ ಹತ್ರ ಹೋಗೋದು ಅದೆಲ್ಲ ಒಂದು ಸಾಮಾನ್ಯ ಸಂಗತಿ ಆಗಿದೆ. ಅಂಡ್ ಅದನ್ನು ಒಂಚೂರು ಹೇಳ್ಕೊಳ್ಳೋ ಮಟ್ಟಕ್ಕೂ ಬೆಳೆದಿದ್ದಾರೆ. ಆದ್ರೆ ಸಣ್ಣ ಊರುಗಳಲ್ಲಿ ಈ ತರದೊಂದು ಹಂತವನ್ನ ದಾಟಿನೇ ಬರ್ತಾರೆ, ಮತ್ತೆ ಅದ್ರ ಬಗ್ಗೆ ನಿಜವಾಗ್ಲೂ ಒಂದು ಅಪ್ರಿಸಿಯೇಷನ್ ನಾವು ಇಟ್ಕೊಳ್ಬೇಕು ಆ ತರಹ ಸಹಾಯಕ್ಕೆ ಹೋಗ್ತಾ ಇರೋರ ಬಗ್ಗೆ ಅಂತ ಹೇಳ್ಬಹುದು.
1: ಈಗ ದುಃಖನ ವ್ಯಕ್ತಪಡಿಸ್ಲಿಕ್ಕೆ ಸಾಮಾಜಿಕ ಮಾಧ್ಯಮಗಳು ಒಂದು ವೇದಿಕೆ ಆಗ್ತಾ ಇದಾವೆ ಅಲ್ವಾ? ಯಾರೋ ಏನೋ ಅಚಾನಕ್ ಆಗಿ ತೀರ್ ಹೋದಾಗ ಅದನ್ನೆಲ್ಲ ತುಂಬಾ ವೈಭವೀಕರಿಸೋದು, ಅದನ್ನ ಎಲ್ಲಾ ಕಡೆ ಹಾಕೊಳ್ಳೋದು. ಮನುಷ್ಯ ಹುಟ್ಟು ಎಷ್ಟು ಸಹಜವೋ ಸಾವು ಅಷ್ಟೇ ಸಹಜ. ಆದ್ರೆ ಅದು ಒಂದು ಫೋಬಿಯಾ ಆಗಿದೆಯಲ್ಲ ಈಗ, ಅದು ಒಂದು ಭಯವನ್ನ ಹುಟ್ಟಿಸುವಂತ ಅಸ್ತ್ರ ಆಗ್ಬಾರ್ದು ಅಲ್ವಾ? ಅದು ಯಾರೋ ನೋಡಿ ಇನ್ಯಾರೋ ಶಾಕ್ ಆಗಿ ಹಿಂಗೆ ನೋಡಿ, ಬೆಳಿಗ್ಗೆ ಎದ್ದು ಸ್ಟೇಟಸ್ ನೋಡಿದ್ರೆ ಯಾರ್ದೋ ಫೋಟೋ, ಏನೋ ಒಂದು ದುಃಖದ ವಿಚಾರನ ಹಂಚೋದು ಒಂದು ಕೆಟ್ಟ ಮನಸ್ಥಿತಿಯಾಗಿ ಬೆಳೀತಾ ಇದೆ ಅಂತ ಮನೋವಿಜ್ಞಾನ ಹೇಳುತ್ತೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ದ್ವೇಷ ಹಂಚೋದು, ಈಗ ಪ್ರೀತಿ ಹಂಚಬೇಕು ಸಂತೋಷ ಹಂಚಬೇಕು ಅನ್ನೋಂತ ಮಾತುಗಳಿತ್ತು, ಆದ್ರೆ ದ್ವೇಷ ಹಂಚೋದು ಮತ್ತೆ ದುಃಖ ಹಂಚೋದ್ರ ಬಗ್ಗೆ ಏನ್ ಹೇಳ್ತೀರಾ?
0: ಹೌದು, ಖಂಡಿತವಾಗ್ಲು. ಇವಾಗ ಏನಾಗಿದೆ ಅಂದ್ರೆ, ಈಗ ಮಾಹಿತಿನ ಹಂಚ್ಕೊಳ್ಬೇಕು ಅಂತ ಅನ್ನೋದು ಒಂದು ಸಹಜವಾಗಿರುವಂತಹ ಮಾನವನ ಒಂದು ಇನ್ಸ್ಟಿಂಕ್ಟ್. ಆದ್ರೆ ಏನಾಗುತ್ತೆ, ನೆಗೆಟಿವ್ ಆಗಿರೋ ಋಣಾತ್ಮಕವಾಗಿರೋ ಮಾಹಿತಿನ ಜಾಸ್ತಿ ಹಂಚೋದ್ರಿಂದ ಹೆಚ್ಚು ಜನರ ಗಮನ ಸಿಗುತ್ತೆ, ಹೆಚ್ಚು ಜನ ಅದನ್ನ ನೋಡ್ತಾರೆ, ಹೆಚ್ಚು ಜನರ ಪ್ರತಿಕ್ರಿಯೆ ಬರುತ್ತೆ. ಇದು ಒಂದು ಏನಾಗಿದೆ, ಇದೇ ತರಹ ಋಣಾತ್ಮಕವಾಗಿರುವಂತಹ ಸಂದೇಶವನ್ನ ಜಾಸ್ತಿ ಹಂಚೋದ್ರ ಮೂಲಕ ಆ ತರಹ ಒಂದು ಅಟೆನ್ಷನ್ ತಗೊಳ್ಳೋದಕ್ಕೋಸ್ಕರ ನಾವು ಹಂಚುತ್ತಿದ್ದೀವಿ ಅನ್ನೋದು ಸಾಕಷ್ಟು ಜನಕ್ಕೆ ಗೊತ್ತಿರೋದಿಲ್ಲ. ಅಂಡ್ ಅದನ್ನ ಸುಮ್ಮನೆ

0: ಹಂಚೋದೇ ಒಂದು ಪ್ರತೀತಿಯಾಗಿದೆ. ಅದ್ರ ಜೊತೆಗೇನಾಗಿದೆ, ನಾವು ಡೂಮ್ ಸ್ಕ್ರಾಲಿಂಗ್ ಅಂತ ಕರಿತೀವಿ. ಅಂದರೆ ಡೂಮ್ ಸ್ಕ್ರಾಲಿಂಗ್ನಲ್ಲಿ ಏನಾಗುತ್ತೆ, ಜನ ಅಂದರೆ ನಾವು ಬರೀ ನೆಗೆಟಿವ್ ಆಗಿರುವಂತಹ ನ್ಯೂಸ್ಗಳನ್ನೇ ನೋಡೋದು, ಆ್ಯಂಡ್ ಅಂಥದಕ್ಕೆ ಸ್ಕ್ರಾಲ್ ಮಾಡೋದು. ನಮಗೆ ಅರಿವಿಲ್ಲದೆ ನಾವೇನು ಮಾಡ್ತೀವಿ, ಹೆಚ್ಚೆಚ್ಚು ಅಂತಹ ಸುದ್ದಿಗಳನ್ನೇ ನೋಡೋದು, ಅಂಥದ್ದೇ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನ್ಯೂಸ್ಗಳನ್ನ ನೋಡೋದು. ಸೊ ಎರಡೂ ಕಡೆ ಒಂದು ಋಣಾತ್ಮಕ ಮಾಹಿತಿಗಳನ್ನ ಹಂಚೋದು, ಯಾಕಂದರೆ ಅದರಲ್ಲೂ ಒಂದು ಅಪ್ರಜ್ಞೆ ಇರುತ್ತೆ, ಗೊತ್ತಿರೋದಿಲ್ಲ, ಅದರಿಂದ ಜಾಸ್ತಿ ಅಟೆನ್ಷನ್ ಬರ್ತಿದೆ, ಅದಕ್ಕೋಸ್ಕರ ನಾನು ಹಂಚ್ತಿದ್ದೀನಿ ಅಂತ. ಜೊತೆಗೆ ಒಂದು ನೆಗೆಟಿವ್ ಬಯಾಸ್ ಏನು ಋಣಾತ್ಮಕವಾಗಿರೋದ್ರ ಕಡೆಗೆ ನಮ್ಮ ಮನಸ್ಸು ವಾಲ್ಕೊಳ್ಳುತ್ತೆ, ಅದೇ ಒಂದು ಹೆಚ್ಚಾಗಿರುವಂತದ್ದು. ಸೊ ಅದೇ ಆ ಡೂಮ್ ಸ್ಕ್ರಾಲಿಂಗ್ ಮೂಲಕ ನಾವೇನ್ ಮಾಡ್ತೀವಿ, ನೆಗೆಟಿವ್ ಆಗಿರೋದನ್ನೇ ಜಾಸ್ತಿ ತಗೊಳ್ಳುವಂಥದ್ದು. ಸೊ ಈ ಒಂದು ನಮ್ಮ ಮನಸ್ಸಿನ ಋಣಾತ್ಮಕತೆಗೆ ವಾಲ್ಕೊಳ್ಳುವಂತ ಪ್ರತೀತಿ ಏನಿದೆ, ಅದು ಎರಡು ಕಡೆನೂ ವರ್ಕ್ಔಟ್ ಆಗ್ತಿದೆ ಅಂತ ಹೇಳಬಹುದು. ಒಂದು ಹಂಚೋರು, ಮತ್ತೊಬ್ರು ತಗೊಳ್ಳೋರು. ಸೊ ಹಾಗಾಗಿ ಈ ಒಂದು ವರ್ತುಲ ಇದೆ, ಹಂಚೋದು ನಡೀತಾ ಇದೆ, ಅದನ್ನ ತಗೊಳ್ಳೋದು ನಡೀತಾ ಇದೆ. ಆ ಒಂದು ವರ್ತುಲದಲ್ಲಿ ಹಂಚೋರ ಸಂಖ್ಯೆನೂ ಜಾಸ್ತಿ ಆಗ್ತಿದೆ, ನೋಡೋರ ಸಂಖ್ಯೆನೂ ಜಾಸ್ತಿ ಆಗ್ತಿದೆ. ಹಾಗಾಗಿ ಇದು ಮಾನಸಿಕವಾಗಿ ಹಂಚೋರ್ ಮೇಲೂ ಪರಿಣಾಮ ಬೀರ್ತಾ ಇದೆ, ಹಾಗೆ ತಗೊಳ್ಳೋರ್ ಮೇಲೂ ಪರಿಣಾಮ ಬೀರ್ತಿದೆ. ಆದ್ರೆ ಇದು ಏನು
1: ಹಂಚೋರ್ಗೆ ಒಂದು ಹುರುಪು ಬರುತ್ತೆ, ಓ ನನಗೇನು ಇಷ್ಟೊಂದು ಜನ ನೋಡ್ತಿದ್ದಾರಲ್ಲ ಅಂತ
0: ಗಮನ ಬರುತ್ತೆ, ಒಂದು ಪವರ್ ಫೀಲ್ ಆಗುತ್ತೆ.
1: ಆ ತರದೇ ಸುದ್ದಿಗಳನ್ನ, ಅಂದ್ರೆ ನೆಗೆಟಿವ್ ಸುದ್ದಿಗಳಿರ್ಬೋದು ಅಥವಾ ದುಃಖದ ಸುದ್ದಿಗಳಿರ್ಬೋದು, ಅದನ್ನ ಪದೇ ಪದೇ ನೋಡ್ಬೇಕು ಅಂತ ಮನಸ್ಸಿಗೆ ಯಾಕನ್ಸುತ್ತೆ?
0: ನಮ್ಮ ಮನಸ್ಸಿಗೇನಂದ್ರೆ ಒಂಥರ, ಇವಾಗ ನೀರನ್ನ ನಾವು ಬಿಟ್ಟರೆ ಅದು ಹೇಗೆ ಇಳಿಜಾರು ಆ ಪ್ರದೇಶಕ್ಕೆ ಹೇಗೆ ಹೋಗುತ್ತೆ, ಹಾಗೆ ನಮ್ಮ ಮನಸ್ಸಿಗೆ ಒಂದು ಟೆಂಡೆನ್ಸಿ ಇದೆ. ಅದೇನಂದ್ರೆ ಸ್ವಲ್ಪ ಈ ಗುರುತ್ವಾಕರ್ಷಣೆ ನಮ್ಮ ಋಣಾತ್ಮಕತೆಗೆ ಜಾಸ್ತಿ, ಅಂಡ್ ಅದು ನಮ್ಮನ್ನ ಎಷ್ಟೋ ಸಲ ಏನಾಗುತ್ತೆ, ಇದೊಂಥರ ಈ ಸರ್ವೈವಲ್ ಇನ್ಸ್ಟಿಂಕ್ಟ್ ಅಂತ ನಾವು ಹೇಳ್ತೀವಿ, ಒಂಥರ ರಕ್ಷಣಾತ್ಮಕವಾದ ಒಂದು ತಂತ್ರ ನಮ್ಮ ಮನಸ್ಸಿಂದು. ಯಾಕಂದ್ರೆ ಎಷ್ಟೊಂದು ಅವಘಡಗಳಿಂದ ನಮ್ಮನ್ನ ಪಾರ್ ಮಾಡೋಕ್ಕೋಸ್ಕರ, ಇವಾಗ ಒಂದು ದೈಹಿಕವಾಗಿಂತ ಮಾನಸಿಕ ಇವುಗಳೇ ಜಾಸ್ತಿ, ಆದ್ರೆ ಪಾರ್ ಮಾಡೋಕ್ಕೋಸ್ಕರ ಮನಸ್ಸು ಏನ್ ಮಾಡುತ್ತೆ, ಓ ಇಂಥದ್ ಮಾಡ್ಬೇಡ, ಇಂಥದಕ್ಕೆ ಹೋಗ್ಬೇಡ, ಈ ತರ ನಡ್ಕೋಬೇಡ, ಈ ತರ ಇದನ್ನ ನಮ್ಮನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಅಂತ ಯೂಸ್ ಮಾಡುತ್ತೆ ಈ ಋಣಾತ್ಮಕತೆನ. ಅಂಡ್ ಹಾಗಾಗಿ ನಾವು ಏನನ್ನೇ ಮಾಡಿದ್ರು ಇವತ್ತು, ನಮ್ಮ ಮನಸ್ಸು ಒಂದು ಸ್ವಾಭಾವಿಕವಾಗಿ ಸ್ವಲ್ಪ ಋಣಾತ್ಮಕತೆಗೆ ಜಾರ್ಕೊಳ್ಳುವಂತಹದ್ದು, ಅದೊಂದು ಸರ್ವೈವಲ್ ಇನ್ಸ್ಟಿಂಕ್ಟ್ ಸ್ವಾಭಾವಿಕವಾಗಿ ಇರುವಂತದ್ದು. ಆದ್ರೆ ಏನಾಗುತ್ತೆ, ಒಂದು ಏನೋ ಒಂದು ಸುದ್ದಿ ಬರುತ್ತೆ, ಅವಾಗ ನಮ್ಮ ಮನಸ್ಸು ನಮ್ಮ ಜೀವನದ ಬಗ್ಗೆ ಪ್ರಶ್ನೆ ಮಾಡುತ್ತೆ, ಅಯ್ಯೋ ಅವ್ರಿಗೆ ಹಾಗಾಯ್ತಂತೆ, ನಮ್ಮ ಬದುಕೇನೋ ಇದೆ, ಒಂದು ಕ್ಷಣ ಹಿಂಗಾಗುತ್ತೆ, ಅದು ನಡೀತಾನೆ ಇದೆ, ಯಾವತ್ತಿದ್ರೂ ನಡೀತಿತ್ತು. ಆದ್ರೆ ಇವತ್ತು ವಿಪರೀತ ಮಾಹಿತಿ, ವಿಪರೀತ ಸುದ್ದಿ, ಹಾಗಾಗಿ ಆ ತರ ನಡೆಯುವಂತಹದ್ದು ಪ್ರವೃತ್ತಿ ತುಂಬಾ ಜಾಸ್ತಿ ಆಗ್ತಾ ಇದೆ. ಯಾಕಂದ್ರೆ ನಮಗೆ ಮುಂಚೆ ನಾವು ಕೇಳ್ತಾ ಇದ್ದ ಸುದ್ದಿ ಪ್ರಮಾಣ ಎಷ್ಟಿತ್ತು, ನಮ್ಮ ಮನಸ್ಸು ಹಾಗೆ ಯೋಚನೆ ಮಾಡ್ತಿದ್ದ ಪ್ರಮಾಣ ಎಷ್ಟಿತ್ತು, ಇವತ್ತು ಒಂದು ಸಲ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಎಷ್ಟು ಹತ್ತು ಹಲವು ಸುದ್ದಿಗಳು, ಅದ್ರ ಮಧ್ಯೆ ನಮ್ಮ ಮನಸ್ಸು ಆ ನೆಗೆಟಿವ್ಗೆ ಹೋಗಿ ಬರೋದು ಪ್ರಮಾಣನೂ ಸಹ ಜಾಸ್ತಿ ಆಗುತ್ತೆ. ಅದ್ರ ಸುದ್ದಿಯ ಪ್ರಮಾಣ ಜಾಸ್ತಿ ಆಗಿದೆ, ಮಾಹಿತಿಯ ಪ್ರಮಾಣ ಜಾಸ್ತಿ ಆಗಿದೆ, ಹಾಗಾಗಿ ವಾಲ್ಕೊಳ್ಳೋ ಪ್ರಮಾಣನೂ ಸಹ ಜಾಸ್ತಿ ಆಗಿದೆ.
1: ಹೇಗೆ ಇದನ್ನೆಲ್ಲ ಅಂದ್ರೆ ಹದ್ದುಬಸ್ತಲ್ಲಿ ಇಡಬೇಕು, ಇಷ್ಟಕ್ಕಿಷ್ಟೇ ಅಂದ್ರೆ ಕೆಲವು ವಿಷಯಗಳಿಗೆ ನಮ್ಮನ್ನ ನಾವು ಗೆರೆ ಹಾಕೊಳ್ಳೋದು ಹೇಗೆ?
0: ಒಂದು ಇವಾಗ ನಾವು ಏನು ಗಡಿ ರೇಖೆ ಅಥವಾ ಬೌಂಡರಿ ಅಂತ ಏನ್ ಹೇಳ್ತೀವಿ, ಅದು ನಾವು ಎಷ್ಟು ಪ್ರಮಾಣ ಸುದ್ದಿಯನ್ನ ತಗೊಳ್ತೀವಿ ಅನ್ನೋದಕ್ಕೂ ಸಹ ಬೇಕು. ನಾವು ಓಪನ್ ಮಾಡಿ ಪ್ರತಿಯೊಂದು ವಿಚಾರನೂ ಕನ್ಸ್ಯೂಮ್ ಮಾಡಬಾರ್ದು, ಅಂದ್ರೆ ನಾನು ಅದನ್ನ ನೋಡ್ತೀನಿ ಮುಂದೆ ಹೋಗ್ತೀನಿ ಬೇರೆ, ಆದ್ರೆ ನಾವು ಅದನ್ನ ತಗೊಳ್ತೀವಿ, ಜಗಿತೀವಿ, ಜೀರ್ಣಿಸ್ಕೊಳ್ತೀವಿ, ಆಮೇಲೆ ಅದರಿಂದ ನಮಗೆ ಅಜೀರ್ಣ ಆಗುತ್ತೆ, ಅದರಿಂದ ಪಜೀತಿ ಪಡ್ತೀವಿ, ಇದು ಮಾನಸಿಕವಾಗಿ ಇರುವಂತ ಸುದ್ದಿಗಳಿಗೂ ಆಗ್ತಿದೆ. ಹಾಗಾಗಿ ದೈಹಿಕವಾಗಿ ನಾವು ಹೇಗೆ ಒಂದು ನಿಯಮಿತವಾದ ಆಹಾರ ಡಯೆಟಿಂಗು ಅಂತ ಮಾಡ್ತೀವಿ, ಹಾಗೆ ಮಾನಸಿಕವಾಗೂ ಕೆಲವು ಸುದ್ದಿಗಳ ವಿಚಾರದಲ್ಲಿ ನಾವು ಈ ರೀತಿ ಮಾಡಬೇಕಾಗತ್ತೆ. ಅದಕ್ಕೆ ನಾವು ಸೋಷಿಯಲ್ ಮೀಡಿಯಾ ಅನ್ನೋದನ್ನ ನಮ್ಮ ಒಂದು ಸಾಮಾಜಿಕ ಬೆಂಬಲಕ್ಕೆ ಉಪಯೋಗಿಸುವಂತಹದ್ದನ್ನ ಅಷ್ಟೇ ಅನ್ನೋದನ್ನ ತಿಳ್ಕೊಳ್ಬೇಕು. ಅಂಡ್ ಇದನ್ನ ನಾನು ಮಾನಸಿಕವಾಗಿ ಅದು ನನಗೆ ತೊಂದರೆ ಕೊಡ್ತಾ ಇರೋ ಹಂತ ತಲುಪ್ತಾ ಇದೆ ಅಂದ್ರೆ ಅಲ್ಲಿ ಎಲ್ಲೋ ನಾನು ಬೌಂಡ್ರಿ ಹಾಕೊಳ್ಬೇಕಿದೆ. ನಾನು ಅತಿ ಹೆಚ್ಚು ಕನ್ಸ್ಯೂಮ್ ಮಾಡ್ತಿದ್ದೀನಿ, ಅತಿ ಹೆಚ್ಚು ಅದ್ರೊಳಗೆ ಮುಳುಗು ಹೋಗ್ತಿದ್ದೀನಿ, ಇದು ನನಗೆ ಎಷ್ಟು ಬೆಂಬಲಕ್ಕೆ ಬೇಕೋ ಅಷ್ಟೇ ಬೇಕು ಅಂತ ಅರ್ಥ ಮಾಡಿಕೊಂಡು ನಾವು ಸ್ಕ್ರೋಲಿಂಗ್ ಮಾಡೋದು ಕಮ್ಮಿ ಮಾಡಬಹುದು, ದಿನನಿತ್ಯ ಎಷ್ಟು ನೋಡ್ತೀವಿ ಕಡಿಮೆ ಮಾಡಬಹುದು, ಯಾವ ರೀತಿಯ ಸುದ್ದಿ ನೋಡ್ತೀವಿ ಅನ್ನೋದು ನಾವು ಸೋಷಿಯಲ್ ಮೀಡಿಯಾಕ್ಕೆ ಇನ್ಸ್ಟ್ರಕ್ಟ್ ಮಾಡಬಹುದು. ಈಗ ನಾನು ಒಂದಷ್ಟು ಕಲೆಗಳಿಗೆ ಸಂಬಂಧಪಟ್ಟಂತೆ ಇಂಥದ್ನ ಜಾಸ್ತಿ ನೋಡಿದ್ರೆ ಅದು ಅದನ್ನೇ ತೋರಿಸುತ್ತೆ, ಆದರೆ ನಾನು ಬರೀ ನೆಗೆಟಿವ್ ಆಗಿರೋ ನ್ಯೂಸ್ಗಳನ್ನೇ ನೋಡ್ತಾ ಹೋದ್ರೆ ಅದು ಅದನ್ನೇ ಜಾಸ್ತಿ ಆಲ್ಗೋರಿದಮ್ ತೋರಿಸ್ತಾ ಹೋಗುತ್ತೆ. ಹಾಗಾಗಿ ನನಗೆ ಏನು ಬೇಕು ಅನ್ನೋ ನಿರ್ಧಾರ ನಮ್ಮ ಕೈಲಿದೆ ಅನ್ನೋದನ್ನ ನಾವು ಮೊದಲು ನೆನ್ಪಿಟ್ಕೋಬೇಕು. ಅದಕ್ಕೆ ತಕ್ಕಂತೆ ನಮ್ಮ ಈ ಸೋಷಿಯಲ್ ಮೀಡಿಯಾ ಬಿಹೇವಿಯರ್ನ ಅಥವಾ ಆ ಒಂದು ರೂಢಿನ ರೂಢಿಸ್ಕೊಂಡ್ರೆ ಅವಾಗ ನಮಗೆ ಆ ಒಂದು ಸಮಸ್ಯೆಯ ಒಳಗೆ ಸಿಕ್ಕೊಳ್ಳೋದನ್ನ ತಪ್ಪಿಸ್ಕೊಳ್ಬಹುದು.
1: ನಾನು ಒಂದು ಪ್ರಶ್ನೆ ಕೇಳಿದೆ ನಿಮ್ಗೆ, ಬೆಳಿಗ್ಗೆ ಎದ್ದು ಏನಾದ್ರು ಮೊಬೈಲ್ ಮುಟ್ಟಿದ್ರೆ ಯಾವ್ದಾದ್ರು ಸಾವಿನ ಸುದ್ದಿನೋ ಆಕ್ಸಿಡೆಂಟ್, ಕೆಲವ್ರು ಅಂತದನ್ನೇ ಶೇರ್ ಮಾಡ್ತಾರಪ್ಪ, ಅವ್ರಿಗೂ ಸಮಸ್ಯೆನೇ ಅಂತ ಅನ್ಸುತ್ತೆ ಅಲ್ವಾ? ಈಗ ನಮ್ಮ ಹಿರಿಯರು ಹೇಳ್ತಿದ್ರು, ಬೆಳಿಗ್ಗೆ ಎದ್ದ ತಕ್ಷಣ ಒಳ್ಳೇದನ್ನ ಯೋಚನೆ ಮಾಡಿ, ದೇವ್ರಿಗೆ ನಮಸ್ಕಾರ ಮಾಡಿ, ಸೂರ್ಯಂಗ್ ನಮಸ್ಕಾರ ಮಾಡಿ, ಗಾಳಿ ನೋಡಿ, ಬೆಳಕು ನೋಡಿ, ಹೊರಗೆ ಬನ್ನಿ, ಮನೆಯಿಂದ ಆಚೆ ಬನ್ನಿ, ಮನೆಯ ತಕ್ಷಣ ಕಿಟಕಿ ಬಾಗಿಲುಗಳನ್ನು ಓಪನ್ ಮಾಡಿ, ಸ್ವಚ್ಛತೆ ಮಾಡಿ, ಈ ಥರದ್ದೆಲ್ಲ ವ್ಯವಹಾರಗಳು ಇತ್ತು ಅವಾಗ. ಈಗ ಎದ್ದ ತಕ್ಷಣ ಮೊಬೈಲು, ಮೊಬೈಲ್ ಹಿಡಿದ ತಕ್ಷಣ ಇಂಥ ಸುದ್ದಿಗಳು, ಮನಸ್ಸಿನ ಸ್ವಾಸ್ಥ್ಯ ಅನ್ನೋದು ಯಾವ ಮಟ್ಟಿಗೆ ಹಾಳಾಗ್ತಿದೆ ಅಂತ.
0: ನಾವು ಏನು

0: ಏನನ್ನ ಹಂಚ್ಕೊಳ್ತೀವಿ ಅನ್ನೋದು ನಾವು ಯಾವ್ದನ್ನ ವ್ಯಾಲ್ಯೂ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಎಷ್ಟೋ ಜನಕ್ಕೆ ಆ ತರ ಸುದ್ದಿನ ಹಂಚ್ಕೊಳ್ಳೋದ್ರ ಹಿಂದೆ ಕೆಟ್ಟ ಉದ್ದೇಶ ಇರುತ್ತಂತಲ್ಲ, ಅವ್ರಿಗೇನು ಒಂದೇನೋ ನಡೆದಿದೆ ನಾಲ್ಕು ಜನಕ್ಕೆ ಹಂಚಬೇಕು, ಅಥವಾ ಅವರಿಗೆ ಒಂದು ಈಗ ಸಂತಾಪ ಸೂಚಿಸೋದಿರಬಹುದು, ಇದೆಲ್ಲ ಒಂದು ಏನಾಗ್ತದೆ ಸಾಮಾಜಿಕವಾದಂತಹ ಒಂದು ಏನು ನಿರೀಕ್ಷಿತವಾದಂತಹ ಬಿಹೇವಿಯರ್ ಆಗ್ತದೆ. ಏನೋ ಒಂದು ಆಯ್ತು ಅವ್ರಿಗೆ ಸಂತಾಪನೆ ಹಾಕ್ಲಿಲ್ಲ ಅಂದ್ರೆ ಏನ್ ಅನ್ಕೊಳ್ತಾರೋ ಈ ರೀತಿ.
1: ಅಲ್ಲ ಅದು ಗೊತ್ತಿರೋರ್ ಮಧ್ಯ ಓಕೆ, ಯಾರೋ ಗೊತ್ತೇ ಇರೋದಿಲ್ಲಪ್ಪ ಅವ್ರದೆಲ್ಲ ಹಾಕೊಂಡು ನೀವು ದುಃಖದಲ್ಲಿ ಅವ್ರಿಗೆ ಬೆಂಬಲವಾಗಿ ನಿಲ್ಲೋದು, ಅವ್ರಿಗೆ ಅವರ ದುಃಖದಲ್ಲಿ ಭಾಗಿಯಾಗೋದು ಯಾವಾಗಂದ್ರೆ ನೀವು ಸ್ವತಃ ಅಲ್ಲಿ ಹೋಗಿ ನಿಲ್ಬೇಕು, ಅವ್ರಿಗೇನಾದ್ರು ಸಹಾಯದ ಅಗತ್ಯ ಇದೆಯಾ ನೋಡ್ಬೇಕು, ಸಹಾಯ ಮಾಡ್ಬೇಕು. ಅದು ನಿಜವಾದ ಶ್ರದ್ಧಾಂಜಲಿ ಅಲ್ವಾ? ಈ ಸುಮ್ಮನೆ ಈ ಗ್ರೂಪ್ಗಳಲ್ಲಿ ಹಾಕೊಂಡು ಹಾಕೊಂಡು ಹಾಕೊಂಡು ಕೂರೋದ್ರಿಂದ ಏನು ಉಪಯೋಗ ಇದೆ?
0: ಈಗ ನಾವು ಏನೇ ಸಾಮಾಜಿಕವಾದ ಬಿಹೇವಿಯರ್ ನ ತೋರಿಸಿದ್ರು ಮನುಷ್ಯ ಅದ್ರ ಹಿಂದೆ ನಾಲ್ಕು ಜನ ನೋಡ್ತಿದ್ದಾರೆ ಅನ್ನೋ ಭಾವನೆ ಇದ್ದೇ ಇರುತ್ತೆ. ಈಗ ನಾನು ಏನನ್ನೇ ಹಾಕಬಹುದು ಅದನ್ನ ನನ್ನ ಫ್ಯಾಮಿಲಿಯವರೇ ನೋಡಬಹುದು, ಅದ್ರಲ್ಲಿ ನಾಲ್ಕು ಜನ ಇದ್ದಾರೆ ನೋಡು, ಅವರಿಗೆ ಏನ್ ಅಪೇಕ್ಷಿತವಾದ ಬಿಹೇವಿಯರ್ ನಾನು ತೋರಿಸ್ಬೇಕು ಅಂತ ನನಗೆ ಅನ್ಸುತ್ತೋ ಅದನ್ನ ನಾನು ತೋರಿಸ್ತೀನಿ. ಹಾಗಾಗಿ ನಮ್ಮ ಎಲ್ಲಾ ಬಿಹೇವಿಯರ್, ಕೆಲವರು ನೀವು ಹೇಳ್ದಾಗೆ ಒಳ್ಳೇದನ್ನ ಶೇರ್ ಮಾಡ್ತಾರೆ, ಶುಭೋದಯ ಮೆಸೇಜ್ ಗಳು ಹಾಕ್ತಾರೆ, ಇನ್ ಕೆಲವರು ಒಳ್ಳೆ ಒಳ್ಳೆ ಸಂದೇಶಗಳನ್ನ ಹಾಕ್ತಾರೆ, ಇನ್ ಕೆಲವರು ಇಂಥದ್ದನ್ನ ಹಾಕೋದನ್ನ ಇಷ್ಟಪಡ್ತಾರೆ, ಇಷ್ಟ ಅನ್ನೋದಕ್ಕಿಂತ ಅದನ್ನ ಹೆಚ್ಚು ಹಾಕ್ತಾರೆ, ಇನ್ ಕೆಲವರು ಅದನ್ನ ಅವಾಯ್ಡ್ ಮಾಡ್ತಾರೆ. ಒಟ್ಟಿನಲ್ಲಿ ಅವರು ನಾಲ್ಕು ಜನ ಅಥವಾ ಒಂದು ಸಾಮಾಜಿಕವಾಗಿ ಅವರ ಒಂದು ವ್ಯಕ್ತಿತ್ವ ಹೇಗಿರ್ಬೇಕು, ಹೇಗೆ ನೋಡ್ಬೇಕು ಅನ್ನೋದು ಮನಸ್ಸಿನಲ್ಲಿ ಇಟ್ಕೊಂಡೇ ನಮ್ಮ ಎಲ್ಲ ವರ್ತನೆಗಳಿವೆ. ಹಾಗಾಗಿ ಅದ್ರ ಹಿಂದೆ ತುಂಬಾ ಯೋಚನೆ ಮಾಡಿ ಒಂದು ಕೆಲಸ ನಡೀತಾ ಇದೆ ಅಂತ ಅನ್ಸೋಲ್ಲ. ಹಾಗಾಗಿ ಯಾರು ಏನನ್ನ ಮೌಲ್ಯ ಮಾಡಬೇಕು ಅಂತ ಅನ್ನೋದನ್ನ ನಾವು ನಿರ್ಧರಿಸೋದಕ್ಕೆ ಸಾಧ್ಯ ಇಲ್ಲ. ಜೊತೆಗೆ ಎಷ್ಟೋ ಜನ ಈಗ ನಿಮ್ಮ ಸ್ಟೇಟಸ್ನ ನೋಡಿದೆ ಆಮೇಲೆ ಇಂಥ ಒಂದು ವಿಚಾರ ಗೊತ್ತಾಯ್ತು, ಗುಡ್ ಆರ್ ಬ್ಯಾಡ್ ಯಾವುದೇ ಇರಲಿ, ಈ ಒಂದು ವಿಚಾರ ನಿಮ್ಮ ಸ್ಟೇಟಸ್ ಮೂಲಕ ಗೊತ್ತಾಯ್ತು ಅಂದಾಗ ಅವರೇ ಅನ್ಕೊಳ್ತಾರೆ ನಾನು ಮಾಡ್ತಾ ಇರೋ ಕೆಲಸದಿಂದ ಒಂದು ನಾಲ್ಕು ಜನಕ್ಕೆ ಅನುಕೂಲ ಆಗ್ತಿದೆ, ಅಥವಾ ಈ ತರಹದೊಂದು ವಿಚಾರ ತಿಳಿಯೋದಕ್ಕೆ ನಾನು ಸಹಾಯ ಮಾಡ್ತಿದ್ದೀನಿ ಅನ್ನೋ ಭಾವನೆ ಜಾಸ್ತಿ ಬರುತ್ತೆ. ಹಾಗಾಗಿ ಯಾರಿಗೆ ಅದರಿಂದ ಅನಾನುಕೂಲ ಆಗ್ತಿದೆ ಅವರು ಬಹುಶಃ ಬಂದು ಯಾರಿಗೂ ಹೇಳೋಲ್ಲ, ನೀವು ಹಿಂಗ್ ಮಾಡಬಾರ್ದಿತ್ತು, ನೀವು ಈ ತರ ಹಾಕ್ಬಾರ್ದಿತ್ತು ಅನ್ನೋ ಫೀಡ್ಬ್ಯಾಕ್ ಯಾರು ಕೊಡಲ್ಲ, ಅವ್ರ ಮನಸ್ಸಲ್ಲೇ ಅನ್ಕೊಂಡು ಸುಮ್ಮನಾಗ್ತಾರೆ. ಆದ್ರೆ ಯಾರಿಗೆ ಒಳ್ಳೇದಾಗ್ತಿದೆ ಅವ್ರು ಹೋಗಿ ಹೇಳ್ತಾರೆ ಇದರಿಂದ ನನಗೆ ಗೊತ್ತಾಯ್ತು, ಇದೇನಾಗುತ್ತೆ ಆ ಒಂದು ಪ್ರವೃತ್ತಿ ಹೆಚ್ಚಾಗೋದಕ್ಕೆ ಕಾರಣ ಆಗುತ್ತೆ. ಯಾಕಂದ್ರೆ ನಾವ್ ಏನನ್ನೇ ಮಾಡಿದ್ರು ಅದಕ್ಕೆ ಸಿಗೋ ಪ್ರಶಂಸೆ ಇರಬಹುದು, ಯಾವುದೇ ಒಂದು ಕಾಮೆಂಟ್ ಇರಬಹುದು, ಅದ್ರ ಮೂಲಕ ನಾವು ಉತ್ತೇಜಿತ ಆಗ್ತಿವಿ ಅಥವಾ ಅದರಿಂದ ನಮ್ಮ ಒಂದು ಬಿಹೇವಿಯರ್ ನ ಕಡಿಮೆ ಮಾಡ್ಕೊಳ್ತೀವಿ ಸಾಮಾಜಿಕ ಮಾಧ್ಯಮಗಳಲ್ಲಿ. ಹಾಗೆ ಈ ಒಂದು ಬಿಹೇವಿಯರ್ ಉತ್ತೇಜಿತ ಆಗ್ತಾ ಇರೋದ್ರಿಂದ ಇದನ್ನ ಹೆಚ್ಚು ಹೆಚ್ಚು ಮಾಡಿಕೊಂಡು ರೂಢಿಸ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಬಹುದು.
1: ಒಟ್ಟು ನಮ್ಮ ದಿನನಿತ್ಯದ ಚಟುವಟಿಕೆಗಳ ಜೊತೆಗೆಯೇ ಈ ಸಾಮಾಜಿಕ ಮಾಧ್ಯಮ ಅನ್ನೋದು ಕೆಲವು ಸರ್ತಿ ಅನಿವಾರ್ಯವೂ ಹೌದು, ನೋಡ್ಬೇಕಾಗುತ್ತೆ. ಆವಾಗ ನಮಗೇನು ಬೇಕೋ ಅದನ್ನ ನಾವು ನೋಡುವಂತದನ್ನ ಆಯ್ಕೆ ನಮ್ಮ ಸ್ವಾತಂತ್ರ್ಯ ಅಲ್ವಾ? ಅದನ್ನ ನಾವು ಕಂಡು ಹಿಡ್ಕೊಂಡು ಅದಕ್ಕೆ ಭದ್ರಾಗಿರ್ಬೇಕು.
0: ಜೊತೆಗೆ ಹಂಚ್ಕೊಳ್ಳೋರ್ಗು ಒಂದ್ ಜವಾಬ್ದಾರಿ ಖಂಡಿತ ಬೇಕು. ಯಾಕಂದ್ರೆ ಈಗ ಒಬ್ರು ಮನಸ್ಸಿನಲ್ಲಿ ನಾವು ಭಯವನ್ನ ಬಿತ್ತದ್ರೆ ಅವರಿಗೆ ದೈಹಿಕ ಆರೋಗ್ಯ ಇರ್ಬೋದು, ಮಾನಸಿಕ ಆರೋಗ್ಯ ಇರಬಹುದು, ಅಥವಾ ಅವರ ಸಾಮಾಜಿಕ ಚಟುವಟಿಕೆ, ದಿನನಿತ್ಯದ ಚಟುವಟಿಕೆ ಇದ್ರ ಮೇಲೆ ಪರಿಣಾಮ ಬೀರ್ತಾ ಹೋಗುತ್ತೆ. ಅದನ್ನ ಅರ್ಥ ಮಾಡಿಕೊಂಡು ನಾನು ಭಯಾನ ಆತಂಕನ ಸುಮ್ಮನೆ ಜನರಲ್ಲಿ ಅನವಶ್ಯಕವಾದ ತಪ್ಪು ಕಲ್ಪನೆಗಳನ್ನ ಬಿತ್ತೋ ಕೆಲಸಗಳನ್ನ ಮಾಡಬಾರದು ಅಂತ ಅನ್ಕೊಳ್ಳುವಂತಹ ಸಾಮಾಜಿಕ ಜವಾಬ್ದಾರಿಯನ್ನ ಹಂಚ್ಕೊಳ್ಳೋರು ಸಹ ರೂಢಿಸ್ಕೊಂಡ್ರೆ ಬಹುಶಃ ಈ ತರಹದ ಸುದ್ದಿಯ ಪ್ರಮಾಣನೂ ಕಡಿಮೆ ಆಗುತ್ತೆ, ಜೊತೆಗೆ ಒಳ್ಳೆ ರೀತಿ ಸುದ್ದಿ ಹಂಚೋದು ಸಹ ಶುರು ಆಗಬಹುದೇನೋ.
1: ಒಟ್ಟಾರೆ ಈ ನಕಾರಾತ್ಮಕತೆಯನ್ನ ಬಿತ್ತುವಂತಹ ಕೆಲಸಗಳು ಕಡಿಮೆ ಆದ್ರೆ ಸ್ವಲ್ಪ ಸಾಮಾಜಿಕ ಸ್ವಾಸ್ಥ್ಯ ಅಂತ ಏನ್ ಹೇಳ್ತೀವಿ, ಒಳ್ಳೇದು ಇದೆ ಕೆಟ್ಟದ್ದು ಇದೆ, ಒಳ್ಳೇದನ್ನ ಆಯ್ಕೆ ಮಾಡ್ಕೋಬೇಕು. ಮತ್ತೆ ಆ ತರದ ಸುದ್ದಿಗಳನ್ನ ಹರಿಬಿಡೋರು ಸಹ ಒಂದು ಒಳ್ಳೆತನದ ಕಡೆಗೆ ಗಮನವನ್ನ ಕೊಟ್ರೆ ಸಾಮಾಜಿಕ ಮಾಧ್ಯಮವನ್ನ ಒಳ್ಳೆ ರೀತಿನಲ್ಲಿ ನಾವು ಬಳಸ್ಕೊಂಡಂಗಾಗುತ್ತೆ. ತುಂಬಾ ಧನ್ಯವಾದಗಳು. ಇದುವರೆಗೆ ಬದುಕಿನ ಹಲವು ಮಗ್ಗಲುಗಳಲ್ಲಿ ಒಳ್ಳೇದು ಕೆಟ್ಟದ್ದು, ಇವ್ರು ಹೀಗೆ ಇರಬೇಕು ಹೀಗಿರಬಾರ್ದು ಅನ್ನುವಂತಹ ನಿಯಮಗಳು ಮಾನಸಿಕ ಬೆಳವಣಿಗೆಯಲ್ಲಿ, ಮಗುವಿನ ಮಾನಸಿಕತೆ ಇರಬಹುದು ಅಥವಾ ದೊಡ್ಡವರ ಮಾನಸಿಕ ಸ್ವಾಸ್ಥ್ಯವನ್ನು ಕಾಪಾಡುವಲ್ಲಿ ಯಾವ ತರ ಸಂದರ್ಭಗಳನ್ನು ಸೃಷ್ಟಿ ಮಾಡುತ್ತೆ ಮತ್ತೆ ಹೇಗಿರಬೇಕು ಹೇಗಿರಬಾರ್ದು ಅನ್ನೋದ್ರ ಬಗ್ಗೆ ಒಳ್ಳೆ ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಾ. ಧನ್ಯವಾದಗಳು.
0: ಧನ್ಯವಾದಗಳು.
2: ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಇದುವರೆಗೆ ಮಾನಸಿಕ ಆರೋಗ್ಯ ಕಾಪಾಡುವಲ್ಲಿ ಸಾರ್ವತ್ರಿಕ ಮಿಥ್ಯಗಳನ್ನು ದಾಟುವ ಬಗ್ಗೆ ಮನಃಶಾಸ್ತ್ರಜ್ಞರಾದ ಹಾಸನದ ಡಾ ಸುಷ್ಮಾ ಎನ್ ಇವರೊಂದಿಗಿನ ಸಂದರ್ಶನವನ್ನ ಕೇಳಿದಿರಿ. ಸಂದರ್ಶಕರು ಸುಜಾತಾ ಎಫ್ ತಳವಾರ್. ರಾಜ್ಯವ್ಯಾಪಿ ಮೂಡಿಬಂದ ಈ ಕಾರ್ಯಕ್ರಮ ಹಾಸನ ಆಕಾಶವಾಣಿ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್.
1: ಅಜ್ಜ, ಇದು ಯಾವ ಗಿಡ?
2: ಟ್ಯಾಂಜರೀನ್, ತುಂಬಾ ಹಸಿಯಾಗಿರುತ್ತೆ. ಕೇಳಬೇಡಿ, ಫ್ರೀ ಫಾರಿನ್ ಟ್ರಿಪ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಈಗಲೇ ಮಾಡ್ತೇನೆ.
1: ಅಜ್ಜ ನಿಲ್ಲಿ, ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಡಿ.
2: ಯಾಕೆ?
1: ಇದು SMS ಸ್ಕ್ಯಾಮ್. ಕ್ಲಿಕ್ ಮಾಡಿದ್ರೆ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಕದೀತಾರೆ.
2: ಓ ಥ್ಯಾಂಕ್ಸ್ ಕಪ್ಪು, ಬಚಾವಾದೆ. ತಗೋ, ನಿಮ್ಮ ಜಾಣತನಕ್ಕೆ ಪ್ರತಿಫಲ.
3: RBI ಹೇಳುತ್ತೆ, ಸ್ಮಾರ್ಟ್ ಆಗಿರಿ, ಕೂಲ್ ಆಗಿರಿ.
4: ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ SIR 2026 ಕರ್ನಾಟಕದಲ್ಲಿ ನಡೆಸಲಾಗುತ್ತಿದ್ದು, ಜುಲೈ 29ರವರೆಗೆ BLOಗಳು ತಮ್ಮ ಮನೆ ಬಾಗಿಲಿಗೆ ಬಂದು ಗಣತಿ ನಮೂನೆಯನ್ನು ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡಲಿದ್ದಾರೆ. 2002 ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರು ಇದ್ದರೆ ಅದನ್ನು ಒದಗಿಸಿ, ಇಲ್ಲದಿದ್ದಲ್ಲಿ ತಮ್ಮ ಕುಟುಂಬದ ಸದಸ್ಯರ ಮಾಹಿತಿ ನೀಡಿ ಸಹಕರಿಸಿ. ECI ನೆಟ್ ಆಪ್ನಲ್ಲಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು. ಇದು ಕರ್ನಾಟಕದ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.
5: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
6: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ, ಆರಾಧಿಸುವೆ.
7: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ
8: ಜ್ಞಾನಪೀಠ ಪ್ರಶಸ್ತಿ.
7: ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ
8: ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ.
7: ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ,
8: ದರಾ ಬೇಂದ್ರೆ ಅವರ 4 ತಂತಿ ಕವನ ಸಂಕಲನಕ್ಕೆ,
7: ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ,
8: ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
7: ವಿಕ್ರ ಗೋಕಾಕ್ ರವರ ಭಾರತ ಸಿಂಧು ರಶ್ಮಿಗೆ,
8: ಯು ಆರ್ ಅನಂತಮೂರ್ತಿ,
7: ಗಿರೀಶ್ ಕಾರ್ನಾಡ್,
8: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ.
7: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
8: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
7: ಸಿರಿಗನ್ನಡಂ ಗೆಲಿಗೆ,
8: ಸಿರಿಗನ್ನಡಂ ಬಾಳ್ಗೆ.

ಹೆಣ್ಣು ಹೆಣ್ಣೆಂದೇಕೆ ಬೀಳುಗೊಳುವಿರಿ ಕಣ್ಣು ಕಾಣದ ಗಾವಿಲರೆ, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೆತ್ತವಳು, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು. ಇದು ಸಂಚಿ ಹೊನ್ನಮ್ಮನ ನುಡಿ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಹೆಣ್ಣು ಸಂಸಾರದ ಕಣ್ಣು ಎಂಬ ಮಾತು ಸತ್ಯ. ತೊಟ್ಟಿಲು ತೂಗುವ ಕೈ ರಾಜ್ಯವನ್ನೂ ಆಳಬಲ್ಲದು. ಹೆಣ್ಣನ್ನು ಗೌರವಿಸೋಣ, ಹೆಣ್ಣು ಮಗುವನ್ನು ಉಳಿಸಿ ಬೆಳೆಸೋಣ.

0: ಸಮಯ ಸರಿಯಾಗಿ 12:35. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಚಿಕ್ಕ ವಯಸ್ಸಿನಲ್ಲಿ ಕಾಣಿಸಿಕೊಳ್ಳುವ ಹೃದಯಾಘಾತ, ಕಾರಣಗಳು ಮತ್ತು ಹೃದಯದ ಆರೋಗ್ಯ ಕುರಿತು ಚಿತ್ರದುರ್ಗದ ಕೃಷ್ಣ ಮಲ್ಟಿ ಸ್ಪೆಷಾಲಿಟಿ ನರ್ಸಿಂಗ್ ಹೋಮ್ನ ಹೃದಯ ತಜ್ಞರಾದ ಡಾಕ್ಟರ್ ಆರ್.ಎಸ್. ಕಾರ್ತಿಕ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ.
2: ಕೆಳಗರೆ ನಮಸ್ಕಾರ. ಇವತ್ತಿನ ಆರೋಗ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಇವತ್ತು ನಾವು ಕಾರ್ಯಕ್ರಮದಲ್ಲಿ ಚಿಕ್ಕ ವಯಸ್ಸಿನಲ್ಲಿಯೇ ಕಾಣಿಸಿಕೊಳ್ಳುವಂತಹ ಹೃದಯಾಘಾತ ಮತ್ತೆ ಅದಕ್ಕೆ ಕಾರಣಗಳು ಹಾಗೆ ಹೃದಯದ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂತಹ ಒಂದು ಹಾದಿಯಲ್ಲಿ ನಾವೇನೆಲ್ಲ ಕ್ರಮಗಳನ್ನು ಕೈಗೊಳ್ಳಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಮಾತಾಡ್ತಾ ಇದ್ದೀವಿ. ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇರೋದು ಹೃದಯ ತಜ್ಞರಾಗಿ ಕರ್ತವ್ಯ ನಿರ್ವಹಿಸ್ತಾ ಇರುವಂತಹ ಡಾಕ್ಟರ್ ಆರ್.ಎಸ್. ಕಾರ್ತಿಕ್ ಅವರಿದ್ದಾರೆ.

0: ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ತೆ.
0: ಓಕೆ, ನಾವು ಇವತ್ತು ಚಿಕ್ಕ ವಯಸ್ಸಿನಲ್ಲಿ ಅಂತ ತಗೊಂಡಿರೋದು ಹೃದಯಾಘಾತ ಇದೆ. ಎಲ್ಲೋ ಒಂದಿಷ್ಟು ಅದು ವಿಪರ್ಯಾಸ ನಮಗೆ, ಈ ಚಿಕ್ಕ ವಯಸ್ಸಿನಲ್ಲಿಯೇ ಹೃದಯಾಘಾತ ಕಾಣಿಸ್ಕೊಳ್ಳುತ್ತೆ ಅನ್ನೋದೇ ಎಲ್ಲೋ ಆತಂಕಕಾರಿಯಾದಂತಹ ವಿಷಯ ಅಲ್ವಾ? ಯಾವ ವಯಸ್ಸಿನಿಂದ ಈ ಹೃದಯಾಘಾತ ಕಂಡಾಗ ಅದನ್ನ ಚಿಕ್ಕ ವಯಸ್ಸಿನಲ್ಲೇ ಅನ್ನುವಂಥದ್ದನ್ನ ಹೇಳಬೇಕಾಗುತ್ತೆ.
1: ಸೊ ಈಗ ಚಿಕ್ಕ ವಯಸ್ಸಿನ ಹೃದಯಾಘಾತ ಅನ್ನೋದು ಬರ್ತಾ ಬರ್ತಾ ಡೆಫಿನೇಷನ್ ಚೇಂಜ್ ಆಗ್ತಾನೆ ಇದೆ. ಈಗ ನಾವು ಹೇಳೋದು 50 ವರ್ಷದಿಂದ ಕೆಳಗಡೆ ಇರುವ ಹಾರ್ಟ್ ಅಟ್ಯಾಕ್ಗಳನ್ನು ಚಿಕ್ಕ ವಯಸ್ಸಿನಲ್ಲಿ ಆಗುವ ಹಾರ್ಟ್ ಅಟ್ಯಾಕ್ಸ್ ಅಂತ ಹೇಳ್ತೀವಿ. ಬಟ್ ಈಗ ಬರ್ತಾ ಬರ್ತಾ ಆಗಲೇ ನಾವು ಭಾಳಷ್ಟು ಇದು ನೋಡ್ತಿದ್ದೀವಿ. ಸ್ಟ್ಯಾಟಿಸ್ಟಿಕ್ಸ್ ತೊಗೊಂಡ್ರೆ, ಈಗ ನಮ್ಮದೇ ಚಿತ್ರದುರ್ಗ ಡಿಸ್ಟ್ರಿಕ್ಟ್ ಸ್ಟ್ಯಾಟಿಸ್ಟಿಕ್ಸ್ ತೊಗೊಂಡ್ರೆ ಹಾರ್ಟ್ ಅಟ್ಯಾಕ್ಗಳಲ್ಲಿ ನಾವೀಗ ತಿಂಗಳಿಗೊಂದು 80-100 ಆಂಜಿಯೋಪ್ಲಾಸ್ಟಿ ಮಾಡ್ಬೋದು. ಅದರಲ್ಲಿ 50% ಅಂದರೆ 40-50 ಹಾರ್ಟ್ ಅಟ್ಯಾಕ್ಸ್ ಅಂದರೆ ಅಷ್ಟು ಪರ್ಸೆಂಟೇಜು 50 ವರ್ಷಕ್ಕಿಂತ ಕೆಳಗಡೆ ಇರೋ ಪೇಷಂಟ್ಗಳೇ. ಸೊ ಇದೇ ಕಾಣ್ಬರ್ತಿರೋದು ವೆರಿ ಕಾಮನ್ಲಿ. ಸೊ ಅದು ಒಂದು ಬರ್ತಾ ಬರ್ತಾ ಒಂದು ಅದು ಕ್ಯೂರಿಯಾಸಿಟಿ ಅಲ್ಲದೆ ಇರ್ಬೋದು, ಬಟ್ ನಿಮಗೆ ಒಂಥರ ಬೇಜಾರಾಗುತ್ತೆ ನೋಡಿದ್ರೆ. ಇವೆಲ್ಲ ಪ್ರಿವೆಂಟಬಲ್ ಹಾರ್ಟ್ ಅಟ್ಯಾಕ್ಸ್. ಸಿ, ಒಂದಿಷ್ಟೆಲ್ಲ ನಿಮಗೆ ಇಲ್ಲಪ್ಪ ಇದು ಏನೋ ಇದಾಗಿ ವಯಸ್ಸಾದ್ಮೇಲೆ ಆಗುತ್ತೆ ಅಂತ ಹೇಳ್ಬೋದು, ಬಟ್ ಈ ವಯಸ್ಸಲ್ಲಿ ಆಗ ಹಾರ್ಟ್ ಅಟ್ಯಾಕ್ಸ್ನ ನಾವು ಪ್ರಿವೆಂಟ್ ಮಾಡ್ಬೋದು, ಈಸಿಲಿ ಪ್ರಿವೆಂಟಬಲ್. ಸೊ ಅದಕ್ಕೋಸ್ಕರ ಮತ್ತೆ ಈ ಚಿಕ್ಕ ವಯಸ್ಸಿನ ಹಾರ್ಟ್ ಅಟ್ಯಾಕ್ಸ್ ನೀವು ನೋಡಿದಾಗ ಅವರು ಹೆಂಡತಿ ಮಕ್ಕಳ ಜೊತೆ ಬರ್ತಾರೆ ಎಲ್ಲ ಇದು ಮಾಡೋಕ್ಕೆ, ಸಣ್ಣ ಸಣ್ಣ ಮಕ್ಕಳು 2-3 ವರ್ಷ 4 ವರ್ಷ ಹಿಂಗೆಲ್ಲ ಮಕ್ಕಳು ಇರ್ತಾರೆ, ಅದೆಲ್ಲ ನೋಡಿದ್ರೆ ನಮಗೆ ಭಾಳ ಬೇಜಾರಾಗುತ್ತೆ. ಹೌದು, ಇಂಥವ್ರಿಗೂ ಹಾರ್ಟ್ ಅಟ್ಯಾಕ್ ಆಗ್ಬೇಕಾ, ಯಾಕಾಯ್ತು, ಎದರಿಂದ ನಾವು ಇದು ಮಾಡಬೇಕು ಅನ್ನೋದು ಯಾವಾಗಲೂ ನಿಮಗೆ ಇದು ಬಂದೇ ಬಂದಿರುತ್ತೆ
0: ಅಲ್ವಾ?
1: ಎಷ್ಟೇ 5 ವರ್ಷ ಪ್ರಾಕ್ಟೀಸ್ ಮಾಡಿ ನೀವು, ಈ ಇದೊಂದು ಬಹಳ ಕಷ್ಟ ಅನ್ಸುತ್ತೆ.
0: ಓಕೆ ಡಾಕ್ಟ್ರೆ, ಈಗ ಕಾರಣಗಳಂತೂ ಇರ್ಲೇಬೇಕಲ್ವಾ? ಇಷ್ಟೆಲ್ಲ ಆಗುತ್ತೆ, ತುಂಬಾ ಸರಿ ಕೇಳ್ತಾನೆ ಇರ್ತೀವಿ ಅದಕ್ಕಾಗಿದೆ ಇದಕ್ಕಾಗಿದೆ ಅಂತ. ಒಂದು ನಿರ್ದಿಷ್ಟವಾಗಿ ಹೇಳಬೇಕು ಅಂದ್ರೆ ಕಾರಣಗಳು ಯಾವ್ದನ್ನೆಲ್ಲ ನೀವು ಗುರುತಿಸ್ತೀರಿ ವೈದ್ಯಕೀಯ ಕ್ಷೇತ್ರದಲ್ಲಿ?
1: ಸಣ್ಣ ವಯಸ್ಸಿನ ಅಂದ್ರೆ less than 50 years ಹಾರ್ಟ್ ಅಟ್ಯಾಕ್ಸ್ ಅಲ್ಲಿ ಎಲ್ಲದಕ್ಕಿಂತ ಕಾಮನ್ ಅಂತ ತಗೊಂಡ್ರೆ ಟೊಬ್ಯಾಕೊ. 85-90% ಟೊಬ್ಯಾಕೊ, ಬೇರೆ ಏನು ಕಾರಣನೇ ಬರಲ್ಲ, ಅದೇ ಮೇನ್ ಕಾರಣ. ಸಿ, ಟೊಬ್ಯಾಕೋ ಅನ್ನೋ ಒಂದು ಪ್ರಾಬ್ಲಮ್ನ ನಾವು ತೆಗೆದ್ರೆ ನಿಮಗೆ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸು 50 ಇಯರ್ಸ್ ಕೆಳಗಡೆ ಅಂದರೆ 5-10% ಅಟ್ ದ ಮ್ಯಾಕ್ಸಿಮಮ್, ಅದಕ್ಕಿಂತ ಜಾಸ್ತಿ ಚಾನ್ಸೇ ಇಲ್ಲ. ಸೊ ಬಟ್ ಅದೊಂದು ನಮ್ಮ ಜನ ಇದು ಮಾಡ್ಕೋಬೇಕು.
0: ಈಗ ತಂಬಾಕು ಸೇವನೆ ಅಂದರೆ ಅದರಲ್ಲೂ ಕೂಡ ಒಂದಷ್ಟು ವೆರೈಟಿಗಳು ಬರುತ್ತೆ. ನಾವೇನು ಸ್ಮೋಕ್ ಮಾಡಿದರೆ ಮಾತ್ರ ತಂಬಾಕು ಸೇವನೆ ಆಯಿತು ಅನ್ನುವಂಥದ್ದು, ಈ ತಂಬಾಕು ಬೇರೆ ಬೇರೆ ರೀತಿಯಲ್ಲಿ ಕೂಡ ಸೇವನೆ ಮಾಡ್ತಾರೆ.
1: ಹೌದು, ಸಿ, ಎಲ್ಲ ರೀತಿ ತಂಬಾಕು ಸೇವನೆಯೂ ಒಂದೇ. ಸೊ ಯಾಕಂದರೆ ಎಂಡ್ ಪ್ರಾಡಕ್ಟ್ ಅದೇ ಅಲ್ಲ, ಟೊಬ್ಯಾಕೋನೇ ನಿಮಗೆ ಮೇನ್ ಪ್ರಾಡಕ್ಟ್ ಇರೋದು. ಅದರಲ್ಲಿ ಅದು ಯಾವ ರೀತಿ ಸ್ಮೋಕ್ ಮಾಡಲಿ, ಅದನ್ನು ಇದು ಟೊಬ್ಯಾಕೋ ಚೀವಿಂಗ್ ಅಂತೀವಿ, ಏನು ಮಾಡಿದ್ರು ಇವೆಂಚುಲಿ ಟೊಬ್ಯಾಕೋನೇ. ಸೊ ದೇರ್ ಇಸ್ ನೋ ಡಿಫ್ರೆನ್ಸ್ ಅದರಲ್ಲಿ, ಇಷ್ಟು ಅಷ್ಟು ಅಂತ ಡಿಫ್ರೆನ್ಸ್ ಬರೋದೇ ಇಲ್ಲ. ಒಂದು ಸೆಕೆಂಡು, ಭಾಳ ಜನ ಅಂದ್ಕೊಳ್ಳೋದೇನು, ನಾನು ಜಾಸ್ತಿ ಸ್ಮೋಕ್ ಮಾಡಿದೆ, ಜಾಸ್ತಿ ತಂಬಾಕು ತಿಂದೆ, ಅವಾಗ ಪ್ರಾಬ್ಲಮ್ ಆಗುತ್ತೆ, ಕಡಿಮೆ ತಿಂದರೆ ಆಗಲ್ಲ ಅಂದ್ಕೋತಾರೆ. ಇಲ್ಲ, ನಾವು ಅದಕ್ಕೋಸ್ಕರ ನಮ್ಮ ಪೇಷಂಟ್ಗಳು ಫಸ್ಟ್ ಹೇಳೋದು, ಟೊಬ್ಯಾಕೋ ಅನ್ನೋದು ಒಂಥರ ಮರ್ಡರ್ ಇದ್ದಂಗೆ. ಒಂದು ಮಾಡಲಿ 100 ಮಾಡಲಿ, ಲಾಸ್ಟಿಗೆ ಬರೋದು ಅದೇ. ಸೊ ಅದೇ ರೀತಿ ಬೇರೆ ಅದಕ್ಕೂ ಕಂಪೇರ್ ಮಾಡೋದಕ್ಕೆ ಬರಲ್ಲ. ಎಷ್ಟೋ ಕೊಂದ ಜನ ಒಂದೊಂದು ತಿಂಗಳಿಗೆ ಒಂದು ಸ್ಮೋಕ್ ಮಾಡೋರು ಹಾರ್ಟ್ ಅಟ್ಯಾಕ್ ಆಗಿ ಇದಾಗ್ತಾರೆ, ಎಷ್ಟೋ ಕೊಂದ ಜನ ಭಾಳ ಸ್ಮೋಕ್ ಮಾಡಿದವರು ಸ್ವಲ್ಪ ದಿವಸ ಜಾಸ್ತಿ ದಿವಸ ಇರ್ತಾರೆ. ಸೊ ಹಾಗೆ ಜೆನೆಟಿಕ್ ಫ್ಯಾಕ್ಟರ್ಸ್ ಮೇಲೂ ಭಾಳ ಡಿಪೆಂಡ್ ಆಗುತ್ತೆ. ಬಟ್ ಮೇನ್ ಅಂದರೆ ಎಷ್ಟು ಇದರಲ್ಲಿ ನೋಡ್ತಾ ಹೋದರೆ ಸ್ಟ್ಯಾಟಿಸ್ಟಿಕ್ಸಲ್ಲಿ ಟೊಬ್ಯಾಕೋನೇ ಮೋಸ್ಟ್ ಇಂಪಾರ್ಟೆಂಟ್ ಕಾಸು. ಅದು ಬಿಟ್ಟರೆ ಬರೋದು ನೆಕ್ಸ್ಟು ಅನ್ಹೆಲ್ತಿ ಲೈಫ್ ಸ್ಟೈಲು. ಈಗಾಗಲೇ ನೋಡ್ತಿದ್ದೀವಿ ಮೊಬೈಲ್ ಅಂತೆ ಟಿವಿ ಅಂತೆ ಅದು ಇದು ಅಂತ ಹೇಳ್ಬಿಟ್ಟು ಜನ ಹೊರಗಡೆ ಹೋಗೋದೇ ನಿಲ್ಲಿಸ್ಬಿಟ್ಟಿದ್ದಾರೆ. ಈಗ ಏರಿಯಲ್ಲಿ ಒಂದು 10,000 ಜನ ಇದ್ದಾರೆ ಏರಿಯಲ್ಲಿ, ಅಂದರೆ ನೀವು ಹೊರಗಡೆ ನೋಡೋದು ಭಾಳ ಕಡಿಮೆ, ಕಾರಲ್ಲಿ ಅಥವಾ 2-wheeler ನೋಡ್ತೀರಾ, ನಡೆಯೋರೇ ಇಲ್ಲ ಅಲ್ಲಿ. ಸೊ ಹಂಗಾಗ್ಬಿಟ್ಟು ಅನ್ಹೆಲ್ತಿ ಲೈಫ್ ಸ್ಟೈಲ್ ಫಸ್ಟ್. ಮತ್ತೆ ಮೇನ್ ಅನ್ಹೆಲ್ತಿ ಲೈಫ್ ಸ್ಟೈಲ್ ಶುರು ಆಗೋದು ಈಗ ಅಪ್ಪ ಅಮ್ಮ, ಅವ್ರು ಓಡಾಡಲ್ಲ ಅಂತೇಳಿ ಮಕ್ಕಳು ಅದೇ ಕಲ್ತ್ಕೋತಾರೆ. ಇವರು ಅವ್ರಿಗೆ ಎದೋಳಿಸಿ ಟಿ ವಿ ಎಲ್ಲ ಬಿಡಿಸಿ ಓಡಾಡ್ಸಕ್ಕೆ ಶುರು ಮಾಡಿದ್ರು ಅಥವಾ ಸಮ್ ಸ್ಪೋರ್ಟ್ಸ್ ಎಲ್ಲ ಆಕ್ಟಿವಿಟಿ ಇಟ್ಕೊಂಡ್ರೆ ಅವರು ಮಾಡ್ತಾರೆ, ಬಟ್ ಅವ್ರು ಮಾಡಿಲ್ಲ ಅಂದರೆ ಇವರು ಮಾಡಲ್ಲ. ಸೊ ಅದು ಕಂಟಿನ್ಯೂ ಆಗಿಬಿಟ್ಟು ದಟ್ ಈಸ್ ಬಿಕಮಿಂಗ್ ಚೈಲ್ಡ್ಹುಡ್ ಒಬೆಸಿಟಿ ಅಂತ ಹೇಳ್ತೀವಿ. ಇವೆಲ್ಲ ಪ್ರಾಬ್ಲಮ್ಗಳು ಶುರು ಆಗಿದೆ. ಕೊಲೆಸ್ಟ್ರಾಲ್ ಲೆವೆಲ್ಸಿಗೆ ಯಾರೇ ನೀವು 20-30 ವರ್ಷದವ್ರು ನೋಡಿದ್ರೆ ಸಿಕ್ಕಾಬಿಟ್ಟು ಜಾಸ್ತಿ ಕೊಲೆಸ್ಟ್ರಾಲ್ ಲೆವೆಲ್ಸ್ ಇರುತ್ತೆ. ಯಾಕೆ ಅಂದರೆ ನಮಗೆ ಬೇಕಾಗಿರೋ ಆಹಾರ ಎಷ್ಟಿದೆಯೋ ಅದಕ್ಕಿಂತ ಸಿಕ್ಕಾಬಿಟ್ಟು ಜಾಸ್ತಿ ಆಹಾರ ನಾವು ಕನ್ಸ್ಯೂಮ್ ಮಾಡ್ತಿದ್ವಿ, ಪ್ಲಸ್ ಅದರ ತಕ್ಕನಂಗೆ ನಾವು ಓಡಾಡೋದು ಎಲ್ಲ ಮಾಡ್ತಿಲ್ಲ. ಸೊ ಹಂಗಾಗಿ ನಿಮಗೆ ಅನ್ಹೆಲ್ತಿ ಲೈಫ್ ಸ್ಟೈಲ್ಸ್ ಇನ್ನೊಂದು ಮೇನ್ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಮತ್ತೆ ಈಗ ಸ್ಟ್ರೆಸ್ಸು, ಎಲ್ಲ ಜಾಬಲ್ಲಿ ಏನೇ ಸಣ್ಣ ಕೆಲಸ ಮಾಡಲಿ ಸ್ಟ್ರೆಸ್ ಇದೆ, ನಮಗೆ ಸ್ಟ್ರೆಸ್ ಇದೆ ಸ್ಟ್ರೆಸ್ ಇದೆ ಅಂದ್ಕೊಂಡು ಇದು ಮಾಡ್ತಿರ್ತಾರೆ. ಆಬ್ವಿಯಸ್ಲಿ, ಸಿ, ಸ್ಟ್ರೆಸ್ ಅಂದ್ರೇನು, ನಮಗೆ ಇಷ್ಟ ಇರೋ ಕೆಲಸ ನಾವು ಮಾಡ್ತಿದ್ದೀವಿ ಅಂದರೆ ಸ್ಟ್ರೆಸ್ ಆಗಲ್ಲ.
0: ಹೌದು,
1: ನಮಗೆ ಇಷ್ಟ ಇಲ್ಲದ ಕೆಲಸ ನಾವು ಮಾಡ್ತಿದ್ವಿ ಅಥವಾ ನೀವು ಮಾಡಿದ್ದ ಕೆಲಸದಲ್ಲಿ ನಿಮಗೆ ಬೇಕಿರೋ ಬೆನಿಫಿಟ್ಸ್ ಬರ್ತಿಲ್ಲ ಅಂದರೆ ಸ್ಟ್ರೆಸ್ಸೇ ಅದು. ಸೊ ಅದು ತೊಂದರೆ. ಸೊ ಇವೆಲ್ಲ ಬರುತ್ತೆ. ಅನ್ಹೆಲ್ತಿ ಲೈಫ್ ಸ್ಟೈಲ್ಸ್ ಅಂದರೆ ಮತ್ತೆ ಬಹಳ ಇಶ್ಯೂಗಳಿದೆ ಒಂದೊಂದಲ್ಲ, ಮತ್ತೆ ಮೆಂಟಲ್ ಹೆಲ್ತ್ ಇಶ್ಯೂಸ್, ಈಗ ಬಹಳ ಜನಕ್ಕೆ ತೊಂದರೆಗಳಿರುತ್ತೆ, ಯಾರು ಡಯಾಗ್ನೋಸ್ ಮಾಡ್ಕೊಳ್ಳಲ್ಲ. ಸೊ ಡಿಪ್ರೆಷನ್ ಅಂತೆ, ಆಂಗ್ಸೈಟಿ ಅಂತೆ ಸಿಕ್ಕಾಬಿಟ್ಟು ಜನದಲ್ಲಿ ಇರುತ್ತೆ. ನಮ್ಮ ಕಾರ್ಡಿಯೋಜಿ ಒಪಿಡಿಯಲ್ಲಿ ಬರೋದ್ರಲ್ಲಿ ಆಲ್ಮೋಸ್ಟ್ 25-30% ಪೇಷಂಟ್ಸ್ಗೆ ಒಂದ್ ಸಾರ್ಟ್ ಆಫ್ ಮೆಂಟಲ್ ಹೆಲ್ತ್ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಸೊ ಅದು ಐಡೆಂಟಿಫೈ ಮಾಡಬೇಕು, ಐಡೆಂಟಿಫೈ ಮಾಡಿಲ್ಲ ಅಂದರೆ ಟ್ರೀಟ್ಮೆಂಟ್ ಮಾಡಲ್ಲ. ಮತ್ತೆ ಈ ಸಣ್ಣ ವಯಸ್ಸಿನಲ್ಲಿ ಹಾರ್ಟಲ್ಲಿ ಇದು ಬರುತ್ತೆ, ವಾಲ್ವ್ಗಳಂತ ಬರುತ್ತೆ,

0: ಅದರ ರುಮ್ಯಾಟಿಕ್ ಹಾರ್ಟ್ ಡಿಸೀಸ್ ಅಂತ ಹೇಳ್ತೀವಿ, ಅದು ಭಾಳ ಕಾಮನ್ನು. ಅದನ್ನು ಡಯಾಗ್ನೋಸ್ ಆಗಿರಲ್ಲ ಅಂತಲೂ ಅವ್ರದ್ರಲ್ಲಿ ತೊಂದರೆಗಳಿರುತ್ತೆ, ಅದು ನಾವು ಇದು ಮಾಡ್ಕೋಬೇಕು. ಮತ್ತು ಸಣ್ಣ ವಯಸ್ಸಲ್ಲಿ ಇನ್ನೊಂದು ಮೇನ್ ಪ್ರಾಬ್ಲಮ್ ಅಂದರೆ, ಎಸ್ಪೆಷಲಿ ನಮ್ಮ ಡಿಸ್ಟ್ರಿಕ್ಟಲ್ಲಿ ಮೆಡಿಕಲ್ ಕೇರ್ ಟೈಮಿಗೆ ಆಗಲ್ಲ. ಯಾರೋ ಒಬ್ರು ನೋಡ್ತಾರೆ ಗೊತ್ತಾಗಲ್ಲ, ಅವ್ರು ನೆಕ್ಸ್ಟ್ ಕಳಿಸ್ತಾರೆ, ಅವರಿಗೂ ಗೊತ್ತಾಗಲ್ಲ, ಅವ್ರು ನೆಕ್ಸ್ಟ್ ಕಳಿಸ್ತಾರೆ, ಹೀಗೆ ನಮಗೆ ಬರೋ ತನಕ ಅದೇನಾಗ್ಬಿಡುತ್ತೆ, ಆಗಲೇ ಒಂದು 10 ಗಂಟೆ 15 ಗಂಟೆ, ಒಂದು ದಿವಸ, 2 ದಿವಸ, ಒಂದು ವಾರ, ಹಿಂಗೂ ಆಗಿಬಿಡುತ್ತೆ. ಸೊ ಅದು ಆಗಬಾರ್ದು. ಯಾರೇ ಇರಲಿ, ಫಸ್ಟ್ ಐಡೆಂಟಿಫೈ ಮಾಡಿ ಇದಕ್ಕೇನು ಸೂಕ್ತ ಕ್ರಮ ತೊಗೋಬೇಕು, ಏನು ಟ್ರೀಟ್ಮೆಂಟ್ ಮಾಡಬೇಕು, ಇಮಿಡಿಯೇಟ್ಲಿ ಮಾಡಬೇಕಾಗತ್ತೆ. ಅದು ಅನ್ಫಾರ್ಚುನೇಟ್ಲಿ ಆಗಲ್ಲ. ಅದರಿಂದನೇ ಜಾಸ್ತಿ ಜನ ಹಾರ್ಟ್ ಅಟ್ಯಾಕಿಂದ ಡೆತ್ ಆಗ್ತಾರೆ. ಅದರಲ್ಲಿ ಮಲ್ಟಿಪಲ್ ಇದಿದೆ, ಪೇಷಂಟ್ ಕಾಯ್ದು ಇಲ್ಲ, ನಮಗೇನೋ ಗ್ಯಾಸ್ಟ್ರಿಕ್ ಆಗಿದೆ, ನಮಗೆ ಇದಾಗಿದೆ, ಅದಾಗಿದೆ ಅಂದ್ಕೊಳೋದು, ನನಗೆ ಹೆಂಗೆ ಈ ವಯಸ್ಸಲ್ಲಾಗುತ್ತೇನೋ, ಆಗಕ್ಕೆ ಚಾನ್ಸೇ ಇಲ್ಲ ಅಂತ ಅಂದ್ಕೊಳೋದು. ಸೊ ಇವೆಲ್ಲ ಪ್ರಾಬ್ಲಮ್ಗಳು. ಅದು ಬಿಟ್ಟರೆ ಸೊ ಹಂಗಾಗಿ ಆ ತೊಂದರೆಗಳು ಆಗಿಬಿಟ್ಟು ಡಿಲೇ. ಮತ್ತೆ ಇವನಿಗೆ ಡಾಕ್ಟರ್ ರೆಕಗ್ನೈಸ್ ಮಾಡೋದು, ಪೇಷಂಟ್ಸ್ ನಮ್ದೇ ಹೋಗಲ್ಲ, ಇಲ್ಲ ಇಲ್ಲ ಏನೋ ಇರ್ಬೋದು ಬಿಡು, ನಡೆಯುತ್ತೆ ಅನ್ನೋದು. ಸೊ ಏನೋ ಒಂದು ಟ್ರೀಟ್ಮೆಂಟ್ ತೊಗೊಂಡು ಅಲ್ಲೇ ಇದ್ಬಿಡೋದು. ಸೊ ಅವೆಲ್ಲ ಪ್ರಾಬ್ಲಮ್ಗಳಿದೆ, ಇಷ್ಟೊಂದು ಕಾರಣಗಳಿಂದ ಹಾಗೆ ಆಗುತ್ತೆ. ಮತ್ತೆ ಏರ್ ಪೊಲ್ಯೂಷನ್ ಅಂತ ಹೇಳ್ತೀವಿ. ಸೊ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕಾಸಸ್ ಏರ್ ಪೊಲ್ಯೂಷನ್ ಆಗಲಿ, ಫುಡ್, ವಾಟರ್ ಎಷ್ಟೊಂದಿದೆ, ಬಟ್ ಅದ್ರಲ್ಲಿ ಮೇನ್ ಏರ್ ಪೊಲ್ಯೂಷನ್ ಭಾಳ ಕಾರಣ. ಅದು ಎಸ್ಪೆಷಲಿ ನಮ್ಮ ಅರ್ಬನ್ ಏರಿಯಾಸಲ್ಲಿ, ಸಿಟೀಸಲ್ಲೆಲ್ಲ ಏರ್ ಪೊಲ್ಯೂಷನ್ ಒಂದು ಭಾಳ ಇಂಪಾರ್ಟೆಂಟ್ ಕಾರಣ. ಏನಂದರೆ ಮೆಷರ್ ಮಾಡೋಕೆ ಆಗ್ತಿಲ್ಲ ಅಂತ ಹೇಳಿಬಿಟ್ಟು ಗೊತ್ತಾಗ್ತಿಲ್ಲ ನಮಗೆ. ಸೊ ಇದಲ್ಲದೆ ಬೇರೆ ಕಾರಣಗಳು, ನಮ್ಮ ಒಬೆಸಿಟಿ, ತೂಕ ಜಾಸ್ತಿ ಇರೋದು, ಆಮೇಲೆ ಬ್ಲಡ್ ಪ್ರೆಷರ್ ಎಲ್ಲ ನಿಮಗೆ ಇದು ಹೈಪರ್ ಟೆನ್ಷನ್ ಅಂತ ಹೇಳ್ತೀವಿ, ಡಯಾಬಿಟಿಸ್ ಅಂತೀವಿ. ಸೊ ಇವೆಲ್ಲ ಪ್ರಾಬ್ಲಮ್ಗಳಿಂದನೂ ನಮ್ಮ ಹಾರ್ಟ್ ಇಶ್ಯೂಸು ವಯಸ್ಸು ಕಡಿಮೆ ಇರೋರಲ್ಲಿ ಜಾಸ್ತಿ. ಬಟ್ ಇದೆಲ್ಲದು ಕಂಪೇರ್ ಮಾಡಿದ್ರೆ ಇವೆಲ್ಲ ಸೇರಿ ಬರೋದು ಲಾಸ್ಟ್ ಒಂದು 10-15%. ಸ್ಮೋಕಿಂಗ್ ಅಥವಾ ಟೊಬ್ಯಾಕೋ ಚೀವಿಂಗ್ ಒಂದೇ 85%. ಸೊ ನಾವು ಅದ್ರ ಬಗ್ಗೆ ಎಷ್ಟು ಸ್ಟ್ರೆಸ್ ಮಾಡ್ತೀವೋ ಬಹಳ ಒಳ್ಳೇದು. ಅಟ್ಲೀಸ್ಟ್ ಅದೆಷ್ಟು ಕಡಿಮೆ ಆಗುತ್ತೋ ಅಷ್ಟು ಪ್ರಾಬ್ಲಮ್ಗಳು ಕಡಿಮೆ ಆಗ್ತಾ ಹೋಗುತ್ತೆ.
1: ಓಕೆ ಡಾಕ್ಟ್ರಿ, ಈಗ ಹೌದು ಹಾರ್ಟ್ ಅಟ್ಯಾಕ್ ಆಗಿದೆ ಅಂದಾಗ ಏನೆಲ್ಲ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ?
0: ಹಾರ್ಟ್ ಅಟ್ಯಾಕಲ್ಲಿ ಫಸ್ಟ್ ಅಂತ ಹೇಳಿದ್ರೆ ಎದೆ ನೋವು. ಸೊ ಟಿಪಿಕಲ್ ಎದೆ ನೋವು ಅಂತ ಹೇಳಿದ್ರೆ ಸೆಂಟರ್ ಆಫ್ ದ ಚೆಸ್ಟ್ ಅಥವಾ ಸ್ವಲ್ಪ ಲೆಫ್ಟ್ ಸೈಡು, ಮತ್ತೆ ಒಂದು ಪಿನ್ ಪಾಯಿಂಟ್, ಒಂದು ಫಿಂಗರಲ್ಲಿ ತೋರಿಸುವಂಥದ್ದಲ್ಲ, ಒಂದು ಪೂರ ಹಿಂಗೆ ಕೈ ಪೂರ್ತಿ ಹಿಡಿದು ಇಷ್ಟರಲ್ಲಿ ನೋವುತ್ತಿದೆ ಅಂತ ಹೇಳ್ತಾರೆ. ಪ್ಲಸ್ ಒಂಥರ ಏನೋ ಈಗ ಎದೆ ಉರಿಯೋದು, ಮತ್ತೆ ಸಿಕ್ಕಾಬಟ್ಟೆ ಬೇವರು ಬರೋದು, ನಾರ್ಮಲಿ ಸುಮ್ಮನೆ ಕೂತಿದ್ದಾರೆ ಭಾಳ ಬೇವಿತಿದ್ದಾರೆ ಅನ್ನೋದು, ಆಮೇಲೆ ಸಡನ್ ಆಗಿ ಅನ್ಕಾನ್ಶಿಯಸ್ ಆಗೋದು ಅಥವಾ ಭಾಳ ತಲೆ ಸುತ್ತ ಬರೋದು, ಆ ಟೈಮಲ್ಲಿ ಭಾಳ ಹೆದರಿಕೆ ಆಗೋದು. ಈ ನೋವು ಲೆಫ್ಟ್ ಕೈಗೆ ಅಥವಾ ಜಾ ದೌಡೆಗೆ ರೇಡಿಯೇಟ್ ಆಗ್ತಿದೆ ಅಂದರೆ ಅಲ್ಲಿಗೂ ಕಾಣ್ ಬರ್ತಿದೆ ಅಂತ ಹೇಳಿದ್ರೆ ಯೂಶ್ವಲಿ ಹಾರ್ಟ್ದೇ ಇರುತ್ತೆ. ಸೆಕೆಂಡು, ಹಾರ್ಟ್ ಅಟ್ಯಾಕಿನ ನೋವು ನಡೆದ್ರೆ ಜಾಸ್ತಿ ಆಗ್ತಿದೆ, ಕುತ್ಕೊಂಡ್ರೆ ಸ್ವಲ್ಪ ಕಡಿಮೆ ಅನಿಸುತ್ತೆ ಅಂದರೆ ಯೂಶ್ವಲಿ ಹಾರ್ಟಿಂದ ಇರಬೇಕು ಅಂತ ಹೇಳ್ತೀವಿ ಶುರು ಆಗೋದಕ್ಕಿಂತ ಮುಂಚೆ. ಬಟ್ ಒನ್ ಟೈಮ್ ಶುರು ಆಯಿತು, ಕಂಟಿನ್ಯೂಸ್ ಆಗಿ ನೋವು ಬರ್ತಿದೆ ಅಂದರೆ ಯೂಶ್ವಲಿ ಹಾರ್ಟ್ ಅಟ್ಯಾಕ್ ಇರುತ್ತೆ. ಯಾವುದೇ ಎದೆ ನೋವನ್ನ ಬರೀ ಏನೋ ಒಂದು ಇದು ಎವ್ಯಾಲ್ಯೂಯೇಟ್ ಮಾಡದೆ ಆದಷ್ಟು ಹಾರ್ಟ್ ಅಟ್ಯಾಕ್ ಅಂತಲೇ ಕನ್ಸಿಡರ್ ಮಾಡ್ಕೋಬೇಕು. ಎವ್ಯಾಲ್ಯೂಯೇಟ್ ಮಾಡಿ ಏನೂ ಇಲ್ಲ ಅಂತ ಹೇಳಿದ್ರೆ, ಒಂದು ಸಿಂಪಲ್ ECG ಆಗಲಿ ಇದು ಮಾಡಿಬಿಟ್ಟು ಏನೂ ಇಲ್ಲ ಅಂದರೆ ಆವಾಗ ನಾವು ಅದನ್ನ ಹಾರ್ಟ್ ಅಟ್ಯಾಕ್ ಅಲ್ಲ ಅಂತ ಕನ್ಫರ್ಮ್ ಮಾಡ್ಕೋಬಹುದು. ಎಷ್ಟೊಂದು ಟೈಮ್ ECGಯಲ್ಲೂ ಗೊತ್ತಾಗಲ್ಲ. ಸೊ ಅವಾಗ ಏನು ಮಾಡ್ತೀವಿ, ಟ್ರಾಪೊನಿನ್ ಅಂತ ಬ್ಲಡ್ ಟೆಸ್ಟ್ ಕಳಿಸ್ತೀವಿ, ಕಾರ್ಡಿಯಾಕ್ ಎನ್ಝೈಮ್ಸ್ ಅಂತ, ಅದರಲ್ಲಿ ಗೊತ್ತಾಗುತ್ತೆ. ಸೊ ಹಾಗಾಗಿ ಯಾವುದೇ ಎದೆ ನೋವನ್ನ ಇದು ಹಾರ್ಟಿಂದಲ್ಲ ಅಂತ ನೀವು ಇಗ್ನೋರ್ ಮಾಡಕ್ಕೆ ಹೋಗಬೇಡಿ. ಏನೇ ಇತ್ತು ಎವ್ಯಾಲ್ಯೂಯೇಟ್ ಮಾಡಲಿ, ಏನಾಗ್ತಿದೆ ಗೊತ್ತಾಗುತ್ತೆ. ಸೊ ದಟ್ ಹಾರ್ಟ್ ಅಟ್ಯಾಕ್ ಯಾಕೆ ಇಷ್ಟೊಂದು ಇದು ಮಾಡ್ತೀವಿ ಅಂತ ಹೇಳಿದ್ರೆ, ಹಾರ್ಟ್ ಅಟ್ಯಾಕ್ ನಿಮಗೆ 30% ಜನ ಯಾರಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅವರು ಉಳಿಯಲ್ಲ, 70% ಜನ ಮಾತ್ರ ಉಳಿಯೋದು ಹಾರ್ಟ್ ಅಟ್ಯಾಕ್ ಆದಾಗ. ಹಾಗಾಗಿ ಯಾವುದೇ ನೋವು ಬಂದರೂ ನಾವು ಭಾಳ ಸ್ಟ್ರಿಕ್ಟಾಗಿ ತೊಗೋಬೇಕು. ಸೆಕೆಂಡು, ಸಿಕ್ಕಾಬಿಟ್ಟೆ ಸುಸ್ತಾಗೋದು, ಮುಂಚೆ ಇಷ್ಟು ನಾವು ನಡೀತಿದ್ವಿ ಈಗ ನಡೆಯೋಕ್ಕೆ ಆಗ್ತಿಲ್ಲ, ಭಾಳ ಸುಸ್ತಾಗ್ತಿದೆ, ಇದೆಲ್ಲ ಟಿಪಿಕಲ್ ಹಾರ್ಟ್ ಸಿಂಪ್ಟಮ್ಸ್. ಇವೆಲ್ಲ
1: ಮುಂದೆ ಆಗಬಹುದಾಗಿರೋದಕ್ಕೆ ಮೊದಲೇ ಸೂಚನೆಗಳು
0: ಒಂದು, ಅಥವಾ ಹಾರ್ಟ್ ಅಟ್ಯಾಕ್ ಆಗಿ ಹೋದ್ಮೇಲೆ ಆಗೋ ಸೂಚನೆಗಳು. ಯಾಕಂದರೆ ಹಾರ್ಟ್ ವೀಕ್ ಆಗಿಬಿಡ್ತು ಅಂತ ಹೇಳಿದ್ರೆ ಆವಾಗ ಭಾಳ ಸುಸ್ತಾಗೋದು, ಏದುಸಿರು ಬರೋದು, ಮಲ್ಕೊಳಕ್ಕೆ ಹೋದರೆ ಮಲ್ಕೊಳಕ್ಕಾಗ್ತಿಲ್ಲ, ಭಾಳ ಉಸಿರಿಟ್ಟು ಕಟ್ಕೊಳಂಗಾಗತ್ತೆ, ಇವೆಲ್ಲ ಹಾರ್ಟ್ ಅಟ್ಯಾಕ್ ಆಗಿ ಲೇಟ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ. ಆ ರೀತಿ ಅರ್ಲಿ ಸಿಂಪ್ಟಮ್ ಅಂದರೆ ಇನ್ನೂ ಆಗೋದಕ್ಕಿಂತ ಮುಂಚೆ ಅಂತ ಹೇಳಿದ್ರೆ, ನಡೆದ್ರೆ ಜಲ್ದಿ ಸುಸ್ತಾಗ್ತಿದೆ, ಮುಂಚೆ ಇಷ್ಟು ನಡೀತಿದೆ ನಡೆಯೋಕ್ಕಾಗ್ತಿಲ್ಲ. ಸೊ ಇವೆಲ್ಲ ಹಾರ್ಟ್ ರಿಲೇಟೆಡ್ ಸಿಂಪ್ಟಮ್ಸ್. ಬಟ್ ಒನ್ ಟೈಮ್ ಹಾರ್ಟ್ ಅಟ್ಯಾಕ್ ಆದಮೇಲೆ ಸುಸ್ತಾಗ್ತಿದೆ ಅಂದರೆ ಅದು ಆ್ಯಕ್ಚುಲಿ ಲೇಟ್ ಸಿಂಪ್ಟಮು. ಮತ್ತು ಸಿಕ್ಕಾಬಿಟ್ಟೆ ಎದೆ ಬಡತ ಜಾಸ್ತಿ ಆಗೋದು, ಇದು ಹಾರ್ಟಿನ್ ಸಿಂಪ್ಟಮ್ ಅಂತ ತೋತ್ವಿ. ಕಾಲಲ್ಲಿ ಬಾವು ಕಾಣ್ ಬರ್ತಿರೋದು, ಸೊ ಹಾರ್ಟಿನ್ ಸಿಂಪ್ಟಮ್ ಆಗ್ಬೋದು ಅಥವಾ ಕಿಡ್ನಿ ಸಿಂಪ್ಟಮ್ ಆಗ್ಬೋದು, ಅಥವಾ ನಾವು ಮುಂಚೆ ಇಷ್ಟು ಎಕ್ಸಸೈಸ್ ಮಾಡ್ತಿದ್ವಿ ಈಗ ಮಾಡೋಕ್ಕೆ ಆಗ್ತಿಲ್ಲ ಅನ್ನೋದು. ಸೊ ಇವೆಲ್ಲ ಹಾರ್ಟಿನ್ ಸಿಂಪ್ಟಮ್ಸ್ ಅಂತ ತೊಗೋಬೇಕಾಗತ್ತೆ. ಸೊ ಇದರಲ್ಲಿ ಎಲ್ಲ ಸಿಂಪ್ಟಮ್ ಇರುತ್ತೆ ಅಂತಲ್ಲ, ಎಲ್ಲ ಇಷ್ಟು ಕ್ಲಾಸಿಕಲಿ ಇರುತ್ತೆ ಅಂತಲೂ ಅಲ್ಲ. ಸೊ ಒಂದು ಸ್ವಲ್ಪ ಇದೆ ಇದರಲ್ಲಿ ಇದರ ಅದೇ ಸಿಂಪ್ಟಮ್ ಕಾಣ್ಬಂತು ಅಂದರೆ ಫಸ್ಟ್ ನಾವು ಇಲ್ಲಪ್ಪ ಇದೊಂದು ನೋಡ್ಕೊಳೋದು ಭಾಳ ಒಳ್ಳೆಯದು. ಯಾಕಂದರೆ ಜಲ್ದಿ ನೋಡ್ಕೊಂಡ್ವಿ ಎಲ್ಲದಕ್ಕೂ ಟ್ರೀಟ್ಮೆಂಟ್ ಇದೆ, ಲೇಟ್ ಮಾಡಿದ್ವಿ ಏನು ಸಿಂಪಲ್ ಇದಕ್ಕೂ ಟ್ರೀಟ್ಮೆಂಟ್ ಇಲ್ಲ. ಸೊ ಹಂಗಾಗಿ ಅದೊಂದು ಎಷ್ಟು ಜಲ್ದಿ ಮಾಡ್ಕೋತೀವಿ ಅಷ್ಟು ಒಳ್ಳೆಯದು.
1: ಡಾಕ್ಟರ್ ಹೇಳಿದ್ದಾರೆ ಕೈ ನೋವು ಬಂದರೆ ಹಾರ್ಟಿಗೆ ತೊಂದರೆ ಆಗಿರಬಹುದು ಅಂತ.

0: ಏನಾದ್ರು ದೌಡೆ ನೋವಾಯ್ತು, ಹೃದಯಕ್ಕೆ ಸಂಬಂಧಿಸಿದ ತೊಂದರೆ ಆಗಿತ್ತು ಅಂತ, ಅಥವಾ ತುಂಬಾ ಬೆವರು ಬರ್ತಾ ಇದೆ, ಇದು ಕೂಡ ಹಾರ್ಟ್ ಅಟ್ಯಾಕಿನ ಸಿಂಪ್ಟಮ್ಸ್ ಅಂತ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ಸುಮ್ನೆ ಇದ್ರು ಎಲ್ಲೋ ಒಂದ್ಸರಿ ಸ್ವಲ್ಪ ಜಾಸ್ತಿ ಬೆವರು ಬಂತು, ಏನೋ ತುಂಬಾ ಕೆಲಸ ಮಾಡಿದ್ವಿ ಕೈ ನೋವು ಬಂತು, ಅದೆಲ್ಲದು ಹೇಗೆ ಮನಸ್ಸಲ್ಲಿ ಒಂದು ಅನುಮಾನ ಅಂತೀವಲ್ವಾ, ಹಾಗೆ ಸೇರ್ಕೊಂಡ್ಬಿಡುತ್ತೆ. ಇದಕ್ಕೇನಾದ್ರೂ ಈ ಸಿಂಪ್ಟಮ್ಸ್ ಬಂದಾಗ ಎದೆ ನೋವಿನ ಜೊತೆ ಬರುವಂತದ್ದ, ಅಥವಾ ಅದು ಒಂದೊಂದಾಗಿಯೂ ಕಾಣಿಸ್ಕೊಂಡು ಎದೆ ನೋವಿಗೆ
1: ಬರಬಹುದಾ? ಸೆಕೆಂಡ್, ಇನ್ನು ಸಿಂಪಲ್ ಡಿಫ್ರೆನ್ಶಿಯೇಟಿಂಗ್ ಫ್ಯಾಕ್ಟರ್ ಅಂತ ಹೇಳಿದ್ರೆ, ನಿಮಗೆ ಇದು ನೋವು ಬಂತು, ನೀವು ನಡೆದ್ರಿ ಅಥವಾ ಏನೋ ಕೆಲಸ ಮಾಡಿದ್ರಿ ನೋವು ಜಾಸ್ತಿ ಆಯಿತು, ಸುಮ್ ಕುತ್ಕೊಂಡ್ರಿ ನೋವು ಕಡಿಮೆ ಆಯಿತು, ಅದು ಹಾರ್ಟ್ ರಿಲೇಟೆಡ್ ಸಿಂಪ್ಟಮ್. ಎಕ್ಸರ್ಷನಲ್ ಅಂತ ಹೇಳ್ತೀವಿ, ಎಕ್ಸರ್ಷನ್ ಮಾಡಿದಾಗ ಸಿಂಪ್ಟಮ್ಸ್ ಜಾಸ್ತಿ ಆಗಬೇಕು, ರೆಸ್ಟ್ ತೊಗೊಂಡಾಗ ಸಿಂಪ್ಟಮ್ಸ್ ಕಡಿಮೆ ಆಗಬೇಕು. ಇದು ಟಿಪಿಕಲ್ ಹಾರ್ಟ್ ಸಿಂಪ್ಟಮ್ಸ್. ಕೈ ನೋವಾಗಲಿ ಅಥವಾ ನಿಮಗೆ ಇದು ಸುಸ್ತಾಗದೆ ಆಗಲಿ ಅಥವಾ ಬೆವರು ಬರೋದೇ ಆಗಲಿ, ನಾವು ಕೆಲಸ ಮಾಡಿದಾಗ ಜಾಸ್ತಿ ಆಗ್ತಿದೆ, ಕೆಲಸ ಮಾಡಿಲ್ಲ ಕಡಿಮೆ ಆಗ್ತಿದೆ ಅಂದರೆ ಹಾರ್ಟಿನ ಸಿಂಪ್ಟಮ್ ಅಂತ ತೊಗೋದು. ಇಲ್ಲಪ್ಪ ನಾವು ಕೆಲಸ ಮಾಡಿದ್ರು ಕೆಲಸ ಮಾಡಲಿಲ್ಲ ಅಂದ್ರೆ ಅದೇ ರೀತಿ ಇದೆ ಅಂತ ಹೇಳಿದ್ರೆ ಯೂಶ್ವಲಿ ಅಷ್ಟು ಪರ್ಟಿಕ್ಯುಲರ್ ಆಗಿ ಹಾರ್ಟಿಂದ ಇರೋದಿಲ್ಲ. ಸೊ ಬಟ್ ಏನಾಗುತ್ತೆ ಇಲ್ಲಿ ಎವ್ಯಾಲ್ಯೂಯೇಷನ್ ಆಗಲಿ, ಇಂಡಿಯಾಲಿ ಇಟ್ಸ್ ನಾಟ್ ದಟ್ ಎಕ್ಸ್ಪೆನ್ಸಿವ್. ಈಗ ಒಂದು ಸಿಂಪಲ್ ಇಸೇಜ್ ಮಾಡ್ಸೋಕ್ಕೆ ಎಷ್ಟು 150 ರೂಪಾಯಿಂದ 200 ರೂಪಾಯಿ ಇರ್ಬೋದು. ಸೊ ಅಷ್ಟು ನಾವು ನಮ್ಮ ಬಗ್ಗೆ ಖರ್ಚು ಮಾಡ್ಕೋಬಹುದು. ಸೊ ದಟ್ ಪ್ರಾಬ್ಲಮ್ ಇರೋದು ಸಿ ಎಷ್ಟು ಜನಕ್ಕೆ ಎಷ್ಟು ದಿವಸ ಎದೆನೋ ಬರುತ್ತೆ ಅಥವಾ ಕೈನೋ ಬರುತ್ತೆ, ಸೊ ಬಹಳ ಕಡಿಮೆ. ಸೊ ಅಟ್ಲೀಸ್ಟ್ ಒನ್ ಟೈಮ್ ನೋಡ್ಕೊಂಡ್ಬಿಡೋದು ಯಾವತ್ತೂ ಒಳ್ಳೇದೆ.
0: ಓಕೆ, ಹೌದು ಡಾಕ್ಟ್ರೆ, ನಮ್ಮ ಹಾರ್ಟ್ ಅನ್ನ ಚೆನ್ನಾಗಿ ಇಟ್ಕೊಳ್ಬೇಕು, ಹೆಲ್ದಿಯಾಗಿ ಇಟ್ಕೊಳ್ಬೇಕು ಅಂದ್ರೆ ನಾವು ಏನ್ ಮಾಡ್ಬೇಕು?
1: ಸೊ ಇದರಲ್ಲಿ ಮೇನ್ ಬರೋದು ಅಂತ ಹೇಳಿದ್ರೆ ಹೆಲ್ತಿ ಡಯಟ್ ಒಂದು. ಸೊ ಎಷ್ಟು ಈಗ ಹೇಳಬೇಕು ಅಂತ ಹೇಳಿದ್ರೆ ಎಲ್ಲದಕ್ಕಿಂತ ಸಿಂಪಲ್ ಫಿಲಾಸಫಿಕಲ್ ಆಗಿ ಅಂದ್ರೆ, ನಮಗೆ ದೇವರು ಒಂದಿಷ್ಟು ಇಷ್ಟು ಕೆಜಿ ಊಟ ಅಂತ ಹೇಳ್ಬಿಟ್ಟು ಕೊಟ್ಟು ಕೆಳಗಡೆ ಕಳಿಸಿದ್ದಾನೆ. ಜೀವನದಲ್ಲಿ ಇಷ್ಟು ನಿಮಗೆ ಕೊಟ್ಟಿದೀವಿ ಅಂತ. ಅದರಲ್ಲಿ ಏನಾಗುತ್ತೆ, ನಾವು ಎಷ್ಟು ಫಾಸ್ಟ್ ಆಗಿ ಇದನ್ನ ಮುಗಿಸ್ತೀವೋ ಅಷ್ಟು ಜಲ್ದಿ ಮೇಲ್ಗಡೆ ಹೋಗೋದು. ನಾವು ಅದನ್ನ ಎಷ್ಟು ಕಡಿಮೆ ತಿಂದು ಇದ್ ಮಾಡ್ತೀವೋ ಅಷ್ಟು ವರ್ಷ ನೀವು ಇರ್ತೀರ. ಸೊ ಲೆಕ್ಕಾಚಾರ ಸಿಂಪಲ್. ಸೊ ಯಾರು ಈಗ ಡಯಟ್ ಬಗ್ಗೆ ಕಾನ್ಶಿಯಸ್ ಇದ್ದು ಅವರೆಲ್ಲ ಬಹಳ ಸ್ಟ್ರಿಕ್ಟ್ ಆಗಿ ಇದ್ ಮಾಡ್ಕೊಂಡಿರ್ತಾರೆ ಅವರು ಜಾಸ್ತಿ ದಿವಸ ಇರ್ತಾರೆ. ಯಾರು ಡಯಟ್ ಬಗ್ಗೆ ಮತ್ತೆ ಈಗ ಡಯಟ್ ಬಗ್ಗೆ ಕಾನ್ಶಿಯಸ್ ಅಂದ್ರೆ ಈಗ ಓವರ್ ಕಾನ್ಶಿಯಸ್ ಆಗಿರೋರು ಬೇರೆ. ನಾನು ಹೇಳ್ತಿರೋದು ಕಾನ್ಶಿಯಸ್ ಆಗಿ ಲಾಜಿಕಲ್ ಮೆಡಿಕಲಿ ಏನ್ ವ್ಯಾಲಿಡ್ ಅಷ್ಟು ಫಾಲೋ ಮಾಡೋರು ಮಾತ್ರ. ಸೊ ಹಂಗಾಗಿ ಇದನ್ನ ನಾವು ಎಷ್ಟು ಕಡಿಮೆ ಊಟ ಮಾಡ್ತೀವೋ ಅಷ್ಟು ಜಾಸ್ತಿ ದಿವಸ ಇರ್ತೀವಿ, ಸಿಂಪಲ್ ಆಗಿ ಹೇಳ್ಬೇಕಂದ್ರೆ. ಬಟ್ ಕಡಿಮೆ ಅಂತ ಹೇಳ್ಬಿಟ್ಟು ಅಬ್ನಾರ್ಮಲಿ ಕಡಿಮೆ ಅಂತಲ್ಲ, ನಮ್ಮ ಇದರಲ್ಲಿ ಏನು ಬ್ಯಾಲೆನ್ಸ್ಡ್ ಡಯಟ್ ಅಂತ ಹೇಳ್ತೀವಿ ಅದನ್ನು ಫಾಲೋ ಮಾಡಿದ್ರೆ ದಟ್ ಶುಡ್ ಬಿ ಗುಡ್ ಎನಫ್. ಸೊ ನಮ್ದ್ರಲ್ಲಿ ಆಗ್ತಿರೋದಿದೆ. ಈಗ ಏನಾಗ್ತಿದೆ ನಮ್ದ್ರಲ್ಲೂ, ಇಂಡಿಯಾಲಿ ಏನಾಯ್ತು, ಸಿ ಎಕನಾಮಿಕಲ್ ರೆವಲ್ಯೂಷನ್ ಆಯ್ತು. ಸೊ ಇದರಲ್ಲೆಲ್ಲ ಒಂದಿಷ್ಟು ಜನ ಚೆನ್ನಾಗಿ ರಿಚ್ ಆದ್ರೂ ಮುಂಚೆ ಎಲ್ಲ ಬಹಳ ಪೂರ್ ಡಿನಾಮಿನೇಷನ್ನು. ಇಲ್ಲಿ ಏನಾಗ್ಬಿಟ್ಟಿದೆ, ನಾವೀಗ ಪರವಾಗಿಲ್ಲ ನಮ್ಮ ಹತ್ರ ದುಡ್ಡು ಬಂದಿದೆ ಅಂತ ನಾವು ಸಿಕ್ಕಾಪಟ್ಟೆ ಎಲ್ಲ ಊಟ ಮಾಡಕ್ ಶುರು ಮಾಡಿದ್ರೆ ಇಟ್ ಡಸಂಟ್ ವರ್ಕ್ಔಟ್, ಇವೆಂಚುಲಿ ಪ್ರಾಬ್ಲಮ್ ಆಗದೆ. ಸೊ ನಮಗೆ ಎಷ್ಟು ಬೇಕು, ದಿವಸಕ್ಕೆ ನಮಗೆ ಒಂದು 1600 ರಿಂದ 1800 ಕ್ಯಾಲರಿ ಬೇಕು ಮ್ಯಾಕ್ಸಿಮಮ್. ನಾವು ಅದೇ 2500-3000 ಕ್ಯಾಲರಿ ತಿಂದ್ರೆ ಅದೆಲ್ಲ ಹೋಗ್ಬಿಟ್ಟು ಫ್ಯಾಟ್ ಆಗಿ ಕನ್ವರ್ಟ್ ಆಗುತ್ತೆ, ಕೊಲೆಸ್ಟ್ರಾಲ್ ಆಗೇ ಆಗುತ್ತೆ, ಡೆಪಾಸಿಟ್ ಆಗೇ ಆಗುತ್ತೆ, ಇವೆಂಚುಲಿ ತೊಂದರೆ ಆಗೇ ಆಗುತ್ತೆ. ಸೊ ದಿಸ್ ಇಸ್ ಹೌ ಇಟ್ ಇಸ್. ಹಾಗಾಗಿ ಊಟದೊಂದು ಡಯಟ್ ನಾವು ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಬೇಕಾಗುತ್ತೆ. ಅದರಲ್ಲಿ ಕಾರ್ಬೋಹೈಡ್ರೇಟ್ಸ್ ಅನ್ನೋದನ್ನ ನಾವು ಕಡಿಮೆ ತಗೊಳ್ಬೇಕಾಗುತ್ತೆ. ಈಗ ಇರೋದ್ರಲ್ಲಿ ಡಾಟಾ ಲಾಸ್ಟ್ ಒಂದು 10 ಇಯರ್ಸ್ ಅಲ್ಲಿ ಎಲ್ಲ ತಗೊಂತಾ ಬಂದ್ರೆ ಎಲ್ಲ ಇದರಲ್ಲಿ ಫ್ಯಾಟಿ ಫುಡ್ ಮಾತ್ರ ತೊಂದರೆ ಬೇರೆ ಎಲ್ಲ ಅಲ್ಲ ಅಂತ ಏನೇನೋ ಇದು ಬಂದಿತ್ತು ಮಿಸ್ಕನ್ಸೆಪ್ಷನ್ಸ್. ಅದೆಲ್ಲ ಇಲ್ಲ, ಕಾರ್ಬೋಹೈಡ್ರೇಟ್ಸೇ ನಮಗೆ ತೊಂದರೆ ಕೊಡ್ತಿರೋದು. ಯಾಕಂದ್ರೆ ಕಾರ್ಬೋಹೈಡ್ರೇಟ್ಸ್ ಬಂದಿದ್ದು ಅರ್ಲಿ ಮ್ಯಾನಿಂದ, ಊಟ ಮಾಡ್ತಿದ್ರು ಹೊರಗಡೆ ಹಂಟಿಂಗ್ ಮಾಡೋದಕ್ಕೆ ಅದು ಮಾಡೋದಕ್ಕೆ ಇದು ಮಾಡೋಕೆ ಹೋಗ್ತಿದ್ರು. ಸೊ ಅವರು ಅಷ್ಟು ಎಕ್ಸಸೈಸ್ ಮಾಡ್ತಿದ್ರು, ಅದಕ್ಕೋಸ್ಕರ ಊಟ ಶಾರ್ಟ್ ಔಟ್ ಆಗೋದು. ಬಟ್ ಈಗ ನಮ್ದೇನಾಗಿದೆ, ಬೈಕು ಕಾರು ಎಲ್ಲ ಬಂದ್ಬಿಟ್ಟು ನಾವು ಊಟ ಮಾಡ್ತಿರೋ ಅಷ್ಟು ನಾವು ಕೆಲಸ ಮಾಡ್ತಾನೆ ಇಲ್ಲ. ಸೊ ಅದಕ್ಕೋಸ್ಕರ ಇವೆಲ್ಲ ಹೋಗ್ಬಿಟ್ಟು ಕಲೆಕ್ಟ್ ಆಗಿ ಇವೆಂಚುಲಿ ನಮಗೆ ಪ್ರಾಬ್ಲಮ್ ಮಾಡ್ತಿದೆ.
0: ಏನ್ ತಿಂತಿದೀವೋ ಅಷ್ಟನ್ನ ಕರಗಿಸ್ತಾ ಇಲ್ಲ. ತುಂಬಾ ಸರಳವಾಗಿ ಅರ್ಥ ಆಗೋ ಹಾಗೆ ಹೇಳೋದಾದ್ರೆ
1: ಅದೊಂದು. ಪ್ಲಸ್ ನಮಗೆ ಊಟ ಬೆಳಿಗ್ಗೆ ತಿಂಡಿ ಸ್ವಲ್ಪ ಜಾಸ್ತಿ ಮಾಡೋರು ನಡೆಯುತ್ತೆ, ನಮಗೆ ಟೈಮ್ ಇರುತ್ತೆ ಕರಗಿಸೋದಕ್ಕೆ. ಮಧ್ಯಾಹ್ನ ಊಟ ನಾವು ಕಡಿಮೆ ಮಾಡ್ಕೋಬೇಕು, ಯಾಕಂದ್ರೆ ನಮ್ಗೆ ಅಷ್ಟೊಂದು ಟೈಮ್ ಇಲ್ಲ ಕರಗಿಸೋದಕ್ಕೆ. ರಾತ್ರಿ ಊಟ ಕರಗಿಸೋದಕ್ಕಂತೂ ನಮಗೆ ಟೈಮೇ ಇಲ್ಲ. ಸೊ ಹಂಗಿದ್ದಾಗ ಲಾಜಿಕಲಿ ಏನು, ತಿಂಡಿ ಜಾಸ್ತಿ ಮಾಡಿದ್ರೆ ನಡೆಯುತ್ತೆ, ಮಧ್ಯಾಹ್ನ ಊಟ ಕಡಿಮೆ ಮಾಡಬೇಕು, ರಾತ್ರಿ ಊಟ ಆದಷ್ಟು ಕಡಿಮೆ ಮಾಡಬೇಕು. ಬಟ್ ನಮ್ಮ ಇಂಡಿಯನ್ ಇದರಲ್ಲಿ ಇದು ಎಕ್ಸಾಕ್ಟ್ಲಿ ಉಲ್ಟಾ ಇದೆ. ತಿಂಡಿ ಎಲ್ಲದಕ್ಕಿಂತ ಕಡಿಮೆ ಮಾಡ್ತಾರೆ, ಮಧ್ಯಾಹ್ನ ಊಟ ಸ್ವಲ್ಪ ಜಾಸ್ತಿ ಮಾಡಿದ್ರು ಮಾಡಿದ್ರು, ರಾತ್ರಿ ಊಟ ಮಾತ್ರ ಸಿಕ್ಕಾಬಿಡ ಜಾಸ್ತಿ ಮಾಡ್ತಾರೆ. ಸೊ ಇದು ಎಕ್ಸಾಕ್ಟ್ ಉಲ್ಟಾ ಆಗಬೇಕು. ಅದೊಂದು ನಾವು ಸ್ಟ್ರಿಕ್ಟ್ಲಿ ಈಗ ಇನ್ ಫ್ಯಾಮಿಲೀಸ್, ಯಾವುದು ಒಬ್ಬೊಬ್ಬರೇ ನಾವು ಮಾಡ್ತೀವಿ ಅಂತಲ್ಲ, ಪೂರಾ ಫ್ಯಾಮಿಲಿಯಲ್ಲಿ ಈ ಪದ್ಧತಿ ಚೇಂಜ್ ಆಗಬೇಕು. ಓಕೆ, ಪ್ಲಸ್ ಹೆಲ್ತಿ ಡಯಟ್ ಅಂತ ಹೇಳಿದ್ರೆ ಈಗ ಫ್ರೂಟ್ಸ್ ವೆಜಿಟೇಬಲ್ಸ್ ನಮ್ಮ ಡಯಟಲ್ಲಿ ಜಾಸ್ತಿ ಮಾಡ್ಕೋಬೇಕು. ಗ್ರೀನ್ ಲೀಫ್ ವೆಜಿಟೇಬಲ್ಸ್ ಎಸ್ಪೆಷಲಿ ಜಾಸ್ತಿ ಆಗಬೇಕು, ಯಾಕಂದ್ರೆ ವೆಜಿಟೇಬಲ್ಸಲ್ಲೆಲ್ಲ ಆ್ಯಂಟಿ ಆಕ್ಸಿಡೆಂಟ್ಸ್ ಅಂತ ಹೇಳ್ತೀವಿ, ವಿಚ್ ಆರ್ ವೆರಿ ಮಚ್ ಬೆನಿಫಿಷಿಯಲ್. ಅದೆಲ್ಲ ನಾವು ಚೇಂಜ್ ಮಾಡ್ಕೋಬೇಕಾಗತ್ತೆ. ಪ್ಲಸ್ ಫ್ರೆಶ್ ಇರಬೇಕೆಲ್ಲ, ಬರೀ ಫ್ರಿಡ್ಜಲ್ಲಿ ಇಟ್ಟಿದ್ದು ಪ್ರೊಸೆಸ್ ಫುಡ್ಸ್ ತಿನ್ನೋದು ಬಿಟ್ಟು ಏನು ಫ್ರೆಶ್ ಇರುತ್ತೆ ಅದನ್ನು ನಾವು ನೋಡ್ಕೊಳೋದು ಬಹಳ ಒಳ್ಳೇದು. ಸೊ ಇದೊಂದು ನಾವು ಚೇಂಜ್ ಒಂದು ಮಾಡಿಕೊಂಡ್ರೆ ದಟ್ ವಿಲ್ ಲೀಡ್ ಟು ಕೈಂಡ್ ಆಫ್ ಮಲ್ಟಿಪಲ್ ಇದು ಬೆನಿಫಿಟ್ಸ್ ಒಂದೇ
0: ಆಹಾರದಲ್ಲಿ. ಹಣ್ಣು ತರಕಾರಿ ಸೊಪ್ಪು ಎಲ್ಲ ಹೆಚ್ಚಾಗಿರಬೇಕು, ಆದಷ್ಟು ತಾಜಾ

0: ಆಹಾರವನ್ನೇ
1: ಹೌದು,
0: ಸೇವಿಸಬೇಕು.
1: ಅದು ಬೇಕಾಗತ್ತೆ. ಇದು ಬಿಟ್ಟು ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳೋದು. ಈಗ ಏನಾಗುತ್ತೆ, ಬರೀ ನಾವು ಕುತ್ಕೊಂಡೇ ಕೆಲಸ ಮಾಡ್ತೀವಿ, ಇದೇ ಮಾಡ್ತೀವಿ, ಅದೆಲ್ಲ ಆಯಿತು. ಮನೆಗೆ ಬಂದ ಮೇಲೆ ಆದರೂ ಸ್ವಲ್ಪ ವಾಕಿಂಗ್ ಮಾಡೋದು, ಮಕ್ಕಳಿಗೆಲ್ಲ ಕರ್ಕೊಂಡು ಆ ಕಡೆ ಈ ಕಡೆ ಹೋಗೋದು. ಸೊ ಎಲ್ಲದಕ್ಕೂ ಬೈಕ್ ಯೂಸ್ ಮಾಡ್ಕೊಳೋದು ಬಿಟ್ಟು ಸ್ವಲ್ಪ ಓಡಾಡೋದು, ಏನೋ 1 ಕಿಲೋಮೀಟರ್ ಇದೆ, 2 ಕಿಲೋಮೀಟರ್ ಇದೆ, ಸ್ವಲ್ಪ ಓಡಾಡ್ಕೊಂಬರೋದು, ದಟ್ ವಿಲ್ ಬಿ ಹೆಲ್ತಿಯರ್. ಮತ್ತು ಎಲ್ಲ ಇದರಲ್ಲಿ ನಾನು ಎಷ್ಟು ವಾಕ್ ಮಾಡ್ಬೋದು ಅಥವಾ ಎಷ್ಟು ಇದರಲ್ಲಿ ನಾನು ಯೂಸ್ ಮಾಡ್ಕೋಬೋದು ಎಕ್ಸಸೈಸ್ನ ಅನ್ನೋದು ನಮ್ಮ ಇದರಲ್ಲಿ ಚೇಂಜ್ ಮಾಡ್ಕೋಬೇಕು. ಪ್ಲಸ್ ಎಷ್ಟೊಂದು ಜನ ಸ್ಟೆಪ್ಸ್ ಹತ್ತದೆ ಇಲ್ಲ, ಬರೀ ಲಿಫ್ಟಲ್ಲೇ ಓಡಾಡ್ತಿರ್ತಾರೆ. ಅದನ್ನೆಲ್ಲ ಎಲ್ಲೆಲ್ಲಿ ನಾವು ಮಾಡೋಕ್ಕಾಗುತ್ತೆ ಅದನ್ನ ಚೇಂಜಸ್ ಮಾಡ್ಕೊಳೋದು ಬಹಳ ಒಳ್ಳೇದು. ಸೊ ಇದಲ್ಲದೆ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಅಂದ್ರೆ ಹ್ಯಾಬಿಟ್ಸ್ ಬಿಡಲೇಬೇಕು. ಹ್ಯಾಬಿಟ್ಸ್ ನ ಬ್ಯಾಡ್ ಹ್ಯಾಬಿಟ್ಸ್ ಅಂತ ಸುಮ್ ಸುಮ್ನೆ ಹೇಳಲ್ಲ. ಸೊ ಮತ್ತೆ ಎಲ್ಲಾ ಇದ್ರಲ್ಲೂ ಪ್ಯಾಕ್ ಮೇಲೆ ಇದ್ರ ಮೇಲೆ ಎಲ್ಲಾ ಬರೆದ್ರು ಇನ್ನೂ ಅದು ಬಿಡ್ತಿಲ್ಲ. ಮತ್ತೆ ಎಲ್ಲಾ ಹ್ಯಾಬಿಟ್ಸ್, ಯಾವ್ದೇ ಹ್ಯಾಬಿಟ್ಸ್ ಆಗಲಿ, ಎನಿ ಹ್ಯಾಬಿಟ್ ಇಸ್ ಹ್ಯಾಬಿಟ್ ಅಂತ ತೊಗೊಂಡ್ರೆ ಸ್ಟ್ರೆಸ್ನ ಎಲ್ಲಾರ್ಗೂ ವಾಟ್ ಎವರ್ ದಿಸ್ ಒನ್ ಕ್ಯಾನ್ ಬಿ ಸ್ಟ್ರೆಸ್, ಸಿಂಪಲ್ ಸಿಂಪಲ್ ಥಿಂಗ್ ನು ಸ್ಟ್ರೆಸ್ ಆಗ್ಬೋದು. ಎಷ್ಟೋ ಒಂದ್ ಜನಕ್ಕೆ ಬರೀ ವಾಚ್ ನೋಡಿದ್ರೆ ಸ್ಟ್ರೆಸ್ ಆಗುತ್ತೆ, ಎಷ್ಟೋ ಒಂದ್ ಜನಕ್ಕೆ ಯಾರೋ ಸ್ವಲ್ಪ ಜೋರಾಗಿ ಎಲ್ಲೋ ಹೊರಗಡೆ ಮಾತಾಡ್ತಿರೋದ್ರೆ ಸ್ಟ್ರೆಸ್ ಆಗುತ್ತೆ, ಎಷ್ಟೋ ಒಂದ್ ಸ್ಟ್ರೆಸ್ಸಸ್ ಇದೆ. ಅದನ್ನ ನಾವು ಹೆಂಗ್ ಮ್ಯಾನೇಜ್ ಮಾಡ್ತೀವಿ, ಏನ್ ನಮಗೆ ಸ್ಟ್ರೆಸ್ ಕೊಡುತ್ತೆ ಅದನ್ನ ನಾವು ಹೆಂಗ್ ಸರಿ ಮಾಡ್ಕೋಬೇಕು. ಈಗ ಯಾರೋ ಒಬ್ಬರಿಗೆ ಆಫೀಸ್ಗೆ ಹೋಗೋದೇ ಸ್ಟ್ರೆಸ್, ನಾವು ಜಲ್ದಿ ಹೋಗಲ್ಲ, ಆಯ್ತು ನೀವು 1 ಗಂಟೆ ಜಲ್ದಿ ಎದ್ದೊಳಿ, ಅವಾಗೆಲ್ಲ ಸಾರ್ಟ್ ಔಟ್ ಮಾಡ್ಕೊಳ್ಳಿ, ಈ ಟೈಮಿಗೆ ಬಿಡಬೇಕಂತ ಹಿಡ್ಕೊಳ್ಳಿ, ಹೋಗ್ತೀರಾ ಟೈಮಿಗೆ. ಅದ್ ಬಿಟ್ಬಿಟ್ಟು ಲಾಸ್ಟ್ ಮೂಮೆಂಟ್ ತನಕ ಪುಷ್ ಮಾಡಿಬಿಟ್ಟು ಎಲ್ಲ ಮಾಡಿದ್ರೆ ಮತ್ತೆ ಸ್ಟ್ರೆಸ್ ಆಗದೆ. ಆಯ್ತು ಬೇರೆ ಏನೋ ಫೈನಾನ್ಷಿಯಲ್ ಇಶ್ಯೂ ಇದೆ. ಸೊ ಅದನ್ನೆಲ್ಲ ಆದಷ್ಟು ಏನೇ ಇದನ್ನ ಅವ್ರವ್ರಿಗೆ ಇಂಡಿವಿಜುವಲ್ ರೀತಿಯಲ್ಲಿ ಅದನ್ನ ಮ್ಯಾನೇಜ್ ಮಾಡಿ ಅದನ್ನ ಕಡಿಮೆ ಮಾಡೋದು ಕಲ್ತ್ಕೋಬೇಕು. ಸಿಂಪಲ್ ಎಕ್ಸಾಂಪಲ್ ಹೇಳಬೇಕು ಅಂತ ಹೇಳಿದ್ರೆ, ಏನೊಂದು ಕಡೆ ರೆಡ್ ಲೈಟ್ ಇದೆ, ಸೊ ಅಲ್ಲಿಗೆ ಹೋಗಿ ನಿಂತ್ಕೊಂಡಿದ್ರ, 2 ಕಾರ್ ನಿಂತಿದೆ, ಒಂದು ಕಾರಲ್ಲಿ ಯಾವಾಗ ನಾನು ಜಲ್ದಿ ಹೋಗ್ಬೋದು, ಯಾರೋ ಸ್ವಲ್ಪ ಮುಂದೆ ಹೋದ್ರೆ ನಾನು ಮುಂದೆ ಹೋಗ್ತೀನಿ ಅದು ಇದು ಅಂತ ಮಾಡ್ಕೊತಾ ಇರೋರು, ಇನ್ನೊಬ್ರು ಆರಾಮಾಗಿ ಮ್ಯೂಸಿಕ್ ಹಾಕೊಂಡು ಅದು ಇದು ಇದು ಮಾಡ್ಕೊಂಡು ಆರಾಮಾಗಿ ಕೂತಿರೋರು. ಸೊ ಸ್ಟ್ರೆಸ್ ಸೇಮ್ ಇಬ್ರಿಗೂ, ರೆಡ್ ಲೈಟ್ ಇದೆ ಅನ್ನೋದು ನಮಗೆ ಮುಂದೆ ಹೋಗಕ್ಕಾಗಲ್ಲ ಅನ್ನೋದು ಸ್ಟ್ರೆಸ್,
0: ಬಟ್
1: ಅದನ್ನ ನೀವು ಹೇಗೆ ಮ್ಯಾನೇಜ್ ಮಾಡ್ತೀರಾ ಅನ್ನೋದ್ರ ಮೇಲೆ ಪೂರ್ತಿ ಇರೋದು. ಸೊ ಇದನ್ನ ನೋಡ್ಕೋಬೇಕಾಗತ್ತೆ. ಸೊ ಮತ್ತೆ ಏನಾದ್ರೂ ಈಗ ನಮಗೆ ಪ್ರಾಬ್ಲಮ್ ಇದೆಯಪ್ಪ, ಸೆ ಶುಗರ್ ಇದೆ, ಬಿ ಪಿ ಇದೆ, ಬೇರೆ ಏನೋ ಇದೆ, ಫ್ಯಾಮಿಲಿ ಹಿಸ್ಟ್ರಿ ಇದೆ, ಎಲ್ಲದಕ್ಕೂ ಹೇಗೆ ಟ್ರೀಟ್ ಮಾಡಬೇಕು, ಅದನ್ನು ಹೇಗೆ ಎವಾಲ್ಯೂಟ್ ಮಾಡ್ಕೋಬೇಕು, ಸೊ ದಟ್ ನಮಗೆ ತೊಂದರೆ ಬರದೇ ಇರಲಿ ಅನ್ನೋದನ್ನ ಇದನ್ನು ನಾವು ನೋಡ್ಕೋಬೇಕು. ಸೇ ಶುಗರ್ ಕಂಟ್ರೋಲ್ ಇದ್ರೆ ಏನೂ ಪ್ರಾಬ್ಲಮ್ ಆಗಲ್ಲ, ಬಿ ಪಿ ಕಂಟ್ರೋಲ್ ಇದ್ರೆ ಮತ್ತೇನು ತೊಂದರೆ ಆಗಲ್ಲ, ಕೊಲೆಸ್ಟ್ರಾಲ್ ಇದ್ದವರಿಗೆ ಟ್ರೀಟ್ಮೆಂಟ್ ಎಲ್ಲ ಆಗಿ ಕೊಲೆಸ್ಟ್ರಾಲ್ ಸರಿ ಕಂಟ್ರೋಲ್ ಇದ್ರೆ ಅಥವಾ ಡಯಟ್ ಆಗಲಿ ಇದಾಗಲಿ ಎಕ್ಸಸೈಸ್ ಆಗಲಿ ಏನೇ ಇದರಿಂದ ಟ್ಯಾಬ್ಲೆಟ್ಸಿಂದ ಇದರಿಂದ ಆದರೂ ಕಂಟ್ರೋಲ್ ಇದ್ರೆ ಅದರಿಂದ ಏನೂ ಪ್ರಾಬ್ಲಮ್ ಬರಲ್ಲ. ಸೊ ಹೀಗೆ ಏನೇನು ರಿಸ್ಕ್ ಫ್ಯಾಕ್ಟರ್ಸ್ ಇರುತ್ತೆ ಅದನ್ನು ನಾವು ಸರಿ ಟ್ರೀಟ್ಮೆಂಟ್ ಮಾಡ್ಕೋಬೇಕು. ಬೇರೆ ಎಲ್ಲದಕ್ಕಿಂತ ಇಂಪಾರ್ಟೆಂಟು ರೆಗ್ಯುಲರ್ ಎವ್ಯಾಲ್ಯೂಯೇಷನ್ ಬೇಕು. ನಮ್ಮಲ್ಲಿ ಹೇಗಿದೆ, ನಮ್ಮ ಪೇಷಂಟ್ಗಳಿಗೆ ಭಾಳ ಪ್ರೌಡ್ ಏನ್ಲಿ ಅಂತ ಹೇಳಿದ್ರೆ, ನಾನು ಇಷ್ಟು ವರ್ಷ ಹಾಸ್ಪಿಟ್ಲ್ಗೆ ಬಂದಿಲ್ಲ, ಇವಾಗ ಏನೋ ಹಿಂಗೆ ಆಗ್ಬಿಡ್ತು. ಸಿ ದಟ್ ಇಸ್ ನಾಟ್ ಎ ಇದು, ಅದೊಂಥರ ಪ್ರೌಡ್ ಅಂದ್ಕೊಳ ಇದಲ್ಲ. ನೀವು ಬಂದ್ಬಿಟ್ಟು ನನಗೆ ಬಿ ಪಿ ಇದೆಯಾ, ನನಗೆ ಶುಗರ್ ಇದೆಯಾ, ಏನಿದೆ ಅಂತ ಎವಾಲ್ಯೂಟ್ ಮಾಡಿಕೊಂಡು ಅಟ್ಲೀಸ್ಟ್ ವರ್ಷಕ್ಕೊಂದು ಟೈಮೋ 2 ವರ್ಷಕ್ಕೊಂದು ಟೈಮೋ ಕೊಲೆಸ್ಟ್ರಾಲು ಶುಗರು ಬಿ ಪಿ ಫಸ್ಟ್ ನೀವು ಎವಾಲ್ಯೂಟ್ ಮಾಡಿಕೊಂಡು ಅಟ್ಲೀಸ್ಟ್ ಅಷ್ಟು ಮಾಡಿದ್ರೂ ಪರವಾಗಿಲ್ಲ. ಇಲ್ಲಪ್ಪ ಏನೋ ರಿಸ್ಕ್ ಫ್ಯಾಕ್ಟರ್ಸ್ ಇದೆ ಅಂದರೆ ಟ್ರೆಡ್ಮಿಲ್ ಟೆಸ್ಟು ಏಕೋ ಹಾರ್ಟ್ ಕಡೆಯಿಂದ. ಸೊ ಇಷ್ಟು ನಾವು ಎವಾಲ್ಯೂಟ್ ಮಾಡಿಕೊಂಡ್ರೆ ಆಲ್ಮೋಸ್ಟ್ 99% ನಾವು ಸೇಫ್ಟಿ. ಆಮೇಲೆ ಹೆಲ್ತಿ ಲೈಫ್ ಸ್ಟೈಲ್ ಬರೀ ಇದು ಮಾಡೋದೇ ಅಷ್ಟೇ ಅಲ್ಲ, ಪ್ರಮೋಟ್ ಮಾಡಬೇಕು. ಇದೇನಕ್ಕೆ ಪ್ರಮೋಟ್ ಮಾಡ್ತಾರೆ, ಬೇರೆ ಎಲ್ಲ ಈಗ ಯಾರೋ ಕುಡಿಯೋರು ಇನ್ನೊಂದು 4 ಜನ ಕರ್ಕೊಂಡು ಹೋಗಿ ಕುಡಿಸೋದು ಕಲಿಸ್ತಾರೆ ಹೊರತು ಹೆಲ್ತಿ ಲೈಫ್ ಸ್ಟೈಲ್ ಪ್ರಮೋಟ್ ಮಾಡೋರು ಸಿಗಲ್ಲ ನಿಮಗೆ. ಎಲ್ಲ ಇದೆಯಪ್ಪ ಇದು ನಾವು ಮಾಡಬೇಕು, ನಡರಿ ಎಲ್ಲೋ ಸ್ಪೋರ್ಟ್ಸ್ ಆಡೋದಂತೆ, ನಮ್ಮ ಏರಿಯಾಗಳಲ್ಲಿ ಒಂದು ಬ್ಯಾಡ್ಮಿಂಟನ್ ಕೋರ್ಟೋ ಇದೋ ಮಾಡ್ಕೊಂಬಿಟ್ಟು, ಇಲ್ಲ ನಾವು ಪ್ರಾಕ್ಟೀಸ್ ಮಾಡೋಣ ಬನ್ನಿ, ಸಾಯಂಕಾಲ ಹೆಂಗಿದ್ರು ಫ್ರೀ ಇರ್ತೀವಿ ಅಂತ ಅದೇ ವಯಸ್ಸಿನವರು ಅಥವಾ ಇದರವ್ರ ಜೊತೆ ಇದು ಮಾಡೋದು ಅಥವಾ ಅವ್ರ ಜೊತೆ ಕುತ್ಕೊಂಡು ಸಿಂಪಲ್ ಆಗಿ ಮಾತಾಡೋದು. ಅಷ್ಟು ಮಾಡಿದ್ರು 4 ಜನ ಇದಾರಪ್ಪ ಮನೆಯಲ್ಲೇ ಇರ್ತಾರೆ ಅನ್ನೋರು ಹೋಗ್ಬಿಟ್ಟು ಹೊರಗಡೆ ಕುತ್ಕೊಂಡು ಅವ್ರು ಯಾರೋ ಫ್ರೆಂಡ್ಸ್ ಇವ್ರ ಜೊತೆ ಮಾತಾಡಿದ್ರೆ ಅದು ಒಂದು ಬಹಳ ಸ್ಟ್ರೆಸ್ ರಿಲೀವಿಂಗ್ ಇದು. ಸೊ ಅಂಥದ್ ಮಾಡೋದು, ಪ್ಲಸ್ ಈಗ ಯಾರಿಗೋ ಏನೋ ತೊಂದರೆ ಆಗಿದೆ, ಸ್ವಲ್ಪ ಇಮೋಷನಲ್ ಸಪೋರ್ಟ್ ಎಲ್ಲ ಇದ್ದಿರೋದು, ಇದೆಲ್ಲ ಬಹಳಷ್ಟು ಇದ್ದಿದೆ ಮಾಡೋದಕ್ಕೆ. ಬಟ್ ಅಟ್ಲೀಸ್ಟ್ ಇವೆಲ್ಲ ಈಗ ದಿವಸ ಆಗು ಹೋಗುಗಳಲ್ಲಿ ಕಾಣುವಂಥವು, ಅಟ್ಲೀಸ್ಟ್ ಇಷ್ಟಾದರೂ ಮಾಡಬಹುದು ಅಂತ ಅನ್ಸುತ್ತೆ ಟು ಪ್ರಿವೆಂಟ್ ಎನಿ ಪ್ರಾಬ್ಲಮ್ಸ್.
0: ಓಕೆ ಡಾಕ್ಟರ್, ಈಗ ನಾವು ಬೇರೆ ಬೇರೆ ಕಾಯಿಲೆಗಳ ಬಗ್ಗೆ ಮಾತಾಡುವಾಗ ಅದಕ್ಕೆ ಸಂಬಂಧಿಸಿದ ಹಾಗೆ ಮುಂದೆ ಬರದೇ ಇರೋ ಹಾಗೆ ತಡೆಯೋದಕ್ಕೆ ಏನಾದರೂ ಒಂದಷ್ಟು ವ್ಯವಸ್ಥೆಗಳನ್ನು ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಸಾಕಷ್ಟು ಸಂಶೋಧನೆಗಳು ನಡೀತಾ ಇದೆ, ಜೊತೆಗೆ ಒಂದಷ್ಟು ಸಕ್ಸಸ್ ಕೂಡ ಕಂಡಿದ್ದಾರೆ, ಅವೀಗ ಎಲ್ಲ ಅಪ್ಲೈ ಕೂಡ ಆಗ್ತಾ ಇದೆ. ಅದೇ ರೀತಿ ನಾವು ಹಾರ್ಟಿಗೆ ಸಂಬಂಧಿಸಿದ ಹಾಗೆ ಮುಂದೆ ತೊಂದರೆ ಬರಬಾರ್ದು ಅಂದರೆ ಈ ಒಂದು ಮೆಡಿಕಲ್ ಫೀಲ್ಡ್ ಅಲ್ಲಿ ಏನಾದರೂ ಹೆಚ್ಚಿನ ಸಂಶೋಧನೆಗಳು ಇರಬಹುದು, ಆ ನಿಟ್ಟಿನಲ್ಲಿ ಏನಾದರೂ ಬೆಳವಣಿಗೆಗಳೇನಾದರೂ ಆಗಿದೆಯಾ ಅಂತ.
1: ಹೌದು, ಸಿ ಇದರಲ್ಲಿ ಹಾರ್ಟ್ ಅನ್ನೋದು ಮುಂಚಿಂದ ಬಹಳ ಮೇಜರ್ ಇಶ್ಯೂ ಆಗಿರೋದ್ರಿಂದ ಹಾರ್ಟ್ ಅಟ್ಯಾಕ್ಸ್ ಆಗಲಿ ಬೇರೆ ಕಾರಣಗಳಾಗಲಿ ಹಾರ್ಟ್ ಇದರ ರಿಸರ್ಚ್ ಬಗ್ಗೆ ಸಿಕ್ಕಾಪಟ್ಟೆ ಖರ್ಚಾಗಿರೋದು. ನಮ್ಮ ಇಡೀ ಪೂರ್ತಿ ಮೆಡಿಕಲ್ ಫೀಲ್ಡ್ ತಗೊಂಡ್ರೆ ಹೈಯೆಸ್ಟ್ ಬಜೆಟರಿ ಎಕ್ಸ್ಪೆಂಡಿಚರ್ ಸರಿಗೆ ತಗೊಂಡ್ರೆ ಹಾರ್ಟ್ಗೆ ಆಗ್ತಾ ಇದೆ. ಯಾವುದೇ ಕಂಪ್ನಿಗಳಿಂದ ಆಗಲಿ ಯಾವುದೇ ಸರ್ಕಾರಗಳಿಂದ ಆಗಲಿ ಎಲ್ಲ ಕಡೆಯಿಂದ ಇಷ್ಟಿದೆ. ಯಾಕೆ ಅಂತ ಹೇಳಿದ್ರೆ ಸೊ ಪ್ರಾಬ್ಲಮ್ಗಳಷ್ಟು ಜಾಸ್ತಿ ಇದೆ. ಸೊ ಅದಕ್ಕೆ ಎಷ್ಟೋಕೊಂದು ಪ್ರಿವೆಂಟಿವ್ ಮೆಷರ್ಸ್. ಈಗ ನಮ್ಮ ಕಾರ್ಡಿಯಾಲಜಿಯಲ್ಲಿ ದರ್ ಇಸ್ ಎ ಸಪರೇಟ್ ಫೀಲ್ಡ್, ಯಾವುದು ಪ್ರಿವೆಂಟಿವ್

0: ಕಾರ್ಡಿಯಾಲಜಿ ಅಂತಾನೆ. ಸೊ ಎಷ್ಟೋ ಒಂದ್ ಕಡೆ ಪ್ರಿವೆಂಟಿವ್ ಕಾರ್ಡಿಯಾಲಜಿ ಕ್ಲಿನಿಕ್ಸ್ ಅಂತಾನೆ ಇರುತ್ತೆ ಮೋಸ್ಟ್ ಆಫ್ ದ ಕಾರ್ಪೊರೇಟ್ ಹಾಸ್ಪಿಟಲ್ಸ್ ಅಲ್ಲಿ. ಈಗ ಏನಕ್ಕೆ ಅಂತ ಹೇಳಿದ್ರೆ, ಈ ಫೀಲ್ಡ್ ಅಲ್ಲಿ ಎದರಿಂದ ನಾವು ಇದನ್ನ ತಡೆಗಟ್ಟಬಹುದು, ಎದರಿಂದ ಇದನ್ನ ಐಡೆಂಟಿಫೈ ಮಾಡಬಹುದು, ಏನು ಕ್ರಮಗಳು ತಗೊಂಡ್ರೆ ಇದನ್ನ ಕಡಿಮೆ ಆಗುತ್ತೆ ಅನ್ನೋದಕ್ಕೆ ಬಂದಿದೆ. ಸೊ ಹಾಗಾಗಿ ಈಗ ಸರಿ ತಗೋತಾ ಹೋದ್ರೆ ಟ್ರೆಡ್ಮಿಲ್ ಟೆಸ್ಟ್ ಅಂತ ನಾವು ಇಷ್ಟೊಂದು ಟೈಮ್ ಹೇಳಿದ್ವಿ. ಟ್ರೆಡ್ಮಿಲ್ ಟೆಸ್ಟ್ ಅನ್ನೋದು ಪ್ರಿವೆಂಟಿವ್ ಕಾರ್ಡಿಯಾಲಜಿನ ಒಂದೊಂದು ಬಿಗ್ಗೆಸ್ಟ್ ಪಾರ್ಟ್. ಈಗ ಟ್ರೆಡ್ಮಿಲ್ ಟೆಸ್ಟ್ ಅಲ್ಲಿ ಏನಾಗುತ್ತೆ, ಬ್ಲಾಕ್ ಇದೆಯೋ ಇಲ್ವೋ, ಸಿಗ್ನಿಫಿಕೆಂಟ್ ಬ್ಲಾಕ್ ಇದೆಯೋ ಎಲ್ಲ ನೋಡ್ಕೋತೀವಿ. ಸೊ ಅದನ್ನ ನೆಕ್ಸ್ಟ್ ನೀವು ಇದ್ಮಾಡ್ಬಿಟ್ಟು ಸಾರ್ಟ್ ಔಟ್ ಮಾಡಿ ಪ್ರಿವೆಂಟ್ ಮಾಡ್ಬೋದು, ಹಾರ್ಟ್ ಅಟ್ಯಾಕ್ ಆಗದಂಗೆ ನೀವು ನೋಡ್ಕೋತಿದ್ದೀರ. ಸೆಕೆಂಡು, ಈ ಕೊಲೆಸ್ಟ್ರಾಲ್ ಜಾಸ್ತಿ ಇರೋದ್ರಿಂದ ಹಾರ್ಟ್ ಅಟ್ಯಾಕ್ ಆಯಿತು ಅಂತ ಇಷ್ಟೆಲ್ಲ ರಿಸರ್ಚ್ ಆಗಿ ಗೊತ್ತಾಯಿತು. ಈಗೇನಾಗುತ್ತೆ, ಅದಕ್ಕೆ ಮೆಡಿಸಿನ್ಸ್ ಕೊಡ್ತಿದ್ದೀವಿ. ಫಸ್ಟ್ ಏನಾಗುತ್ತೆ, 40 ಇಯರ್ಸ್ಗಿಂತ ಕಡಿಮೆ ಇದ್ದರೆ ಡಯಟ್ ಆಗಲಿ ಎಕ್ಸಸೈಸ್ ಆಗಲಿ ಮಾಡಿಬಿಟ್ಟು ಕೊಲೆಸ್ಟ್ರಾಲ್ ಕಂಟ್ರೋಲ್ ಇಟ್ಕೊಳೋದಕ್ಕೆ ಅವ್ರಿಗೆ ಅಡ್ವೈಸ್ ಮಾಡ್ತೀವಿ. ಅದಾದಮೇಲೆ ನಾವು ಮೆಡಿಕೇಷನ್ಸ್ ಕೊಡ್ತಿರೋದು ಸ್ಟ್ಯಾಟಿನ್ಸ್ ಅಂತೀವಿ, ಕೊಲೆಸ್ಟ್ರಾಲ್ ರಿಡಕ್ಷನ್ ಮೆಡಿಕೇಷನ್ಸು, ಅದು ಪ್ರಿವೆಂಟಿವ್ ಕಾರ್ಡಿಯೋಜನೆ. ಮತ್ತೆ ಟ್ಯಾಬ್ಲೆಟ್ಸ್ ಕೊಟ್ಬಿಟ್ಟು ಫರ್ದರ್ ಆಗೋ ಪ್ರಾಬ್ಲಮ್ನ ನಾವು ಪ್ರಿವೆಂಟ್ ಮಾಡ್ತಿದ್ವಿ. ಅಥವಾ ಬೇರೆ ಈಗ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಇದೆಲ್ಲ ಎಲ್ಲಿಂದ ಹುಡುಕಿದ್ವಿ ನಾವು ರಿಸ್ಕ್ ಫ್ಯಾಕ್ಟರ್ಸು, ಪೇಷಂಟ್ಗಳ ಮೇಲೆ ನೋಡಿ ಇಷ್ಟೆಲ್ಲ ಆಗ್ತಿರೋ ಹಾರ್ಟ್ ಅಟ್ಯಾಕ್ಸ್ ಎಲ್ಲ ರಿಸರ್ಚ್ ಮಾಡಿ ಎಲ್ಲ ಇದು ಮಾಡಿ ಡೈರೆಕ್ಟ್ ಕೋರಿಲೇಷನ್ ಇದರಿಂದ ಇದಕ್ಕೆ ಕೋರಿಲೇಟ್ ಆಗ್ತಿದೆ ಅಂತ ಇದು ಮಾಡಿದ್ದು. ಸೊ ಹಾಗಾಗಿ ನಮಗೆ ಎದರಿಂದ ಆಗ್ತಿದೆ ಅಂತ ಆಗಲೇ ಸಾಕಷ್ಟು ಗೊತ್ತಾಗ್ತಿದೆ, ಅದನ್ನ ನಾವು ಪ್ರಿವೆಂಟ್ ಮಾಡೋಕೆ ನೋಡ್ತಿದ್ವಿ. ಅದು ಅನ್ಎಕ್ಸ್ಪ್ಲೈನ್ಡ್, ಈಗ ನಮಗೆ ಗೊತ್ತಿರೋ ಕಾರಣಗಳು ಇಲ್ಲದಂಗೆ ಅದರಿಂದ ಆಗಿದೆ ಅಂದಾಗ ಇಮಿಡಿಯೇಟ್ಲಿ ಅದನ್ನ ಡಯಾಗ್ನೋಸ್ ಮಾಡಿ ಅದಕ್ಕೇನು ಟ್ರೀಟ್ಮೆಂಟ್ ಕೊಡಬೇಕು, ಅದನ್ನೇನು ಪ್ರಿವೆಂಟ್ ಮಾಡಬೇಕು, ಎಲ್ಲದಕ್ಕೂ ಬಂದಿದೆ. ಪ್ಲಸ್ ಈಗ ನಾನು ಜೆನೆಟಿಕ್ ಕೌನ್ಸಿಲಿಂಗ್ ಅಂತ ಹೇಳಿದೆ ಮುಂದೆ ನಿಮಗೆ, ಇವೆಲ್ಲ ಬಂದಿದ್ದು ಯಾಕೆ, ಜೆನೆಟಿಕ್ ಕೌನ್ಸಿಲಿಂಗೇ ಒನ್ ಆಫ್ ದ ಪ್ರಿವೆಂಟಿವ್ ಪಾರ್ಟ್ಸ್. ಈಗ ಯಾರಿಗೋ ಒಂದು ಜೆನೆಟಿಕಲಿ ಪ್ರೋನ್ ಇದ್ದಾರೆ ಕ್ಲಾಟ್ಗಳಾಗೋದಕ್ಕೆ ಅಥವಾ ಹಾರ್ಟ್ ನಿಲ್ಲೋದಕ್ಕೆ, ಹಾರ್ಟ್ ಅರೆಸ್ಟ್ ಆಗೋದಕ್ಕೆ. ಸೊ ಇವೆಲ್ಲದು ಜೆನೆಟಿಕ್ ಫ್ಯಾಕ್ಟರ್ಸ್ನ ಮುಂಚೆ ನಾವು ಈಗ ಮಗು ಹುಟ್ಟೋದಕ್ಕಿಂತ ಮುಂಚೆನೇ ಸ್ಕ್ರೀನ್ ಮಾಡ್ಬೋದು. ಸೊ ಅಥವಾ ಇಬ್ಬರು ಮದುವೆ ಆಗ್ತಿದ್ದಾರೆ, ಸೊ ಜೆನೆಟಿಕ್ ಕೌನ್ಸಿಲಿಂಗ್ ಅಂತ ಹೇಳ್ತೀವಿ. ಅದರಲ್ಲಿ ಇವ್ರದ್ದು ಅವ್ರದ್ದು ಎಲ್ಲ ಇದು ತೊಗೊಂಡು ಡಿ ಎನ್ ಎ ಯಾವುದು ಡಿಫೆಕ್ಟಿವ್ ಜೀನ್ಸ್ ಇದಾವೆ ಅಂತೆಲ್ಲ ಎವ್ಯಾಲ್ಯೂಟ್ ಮಾಡಿ ನಾವು ಮ್ಯಾಚ್ ಮಾಡ್ಬೋದು, ಇವ್ರಿಗಿಂತ ಪ್ರಾಬ್ಲಮ್ ಬರ್ಬೋದು ಅಂತ ಮುಂದೆ. ಸೊ ವಿ ಕ್ಯಾನ್ ಪ್ರಿವೆಂಟ್ ದಟ್. ಸೊ ಬಹಳಷ್ಟು ಈ ನಿಟ್ಟಲ್ಲಿ ಕೆಲಸ ಆಗ್ತಿದೆ, ಮತ್ತೆ ಗೊತ್ತೂ ಆಗ್ತಿದೆ. ಬಟ್ ಏನಾಗ್ತಿದೆ, ಎಲ್ಲ ಆಯ್ತಪ್ಪ, ಪ್ರಿವೆನ್ಷನ್ ಇಸ್ ನಾಟ್ 100%. ಎಷ್ಟು ಪರ್ಸೆಂಟ್ ಪ್ರಿವೆಂಟ್ ಮಾಡ್ತಾರೆ, ಮತ್ತೆ ಪ್ರಿವೆನ್ಷನ್ ಇಸ್ ಆಲ್ವೇಸ್ ಬೆಟರ್ ದನ್ ಕ್ಯೂರ್ ಅಂತ ನಾವು ಅಡೇಜೆ ಹೇಳ್ತೀವಲ್ಲ, ಯಾಕಂತ ಹೇಳಿದ್ರೆ ಪ್ರಿವೆನ್ಷನ್ ಈಸಿ, ಪ್ರಾಣಕ್ಕೆ ರಿಸ್ಕ್ ಕಡಿಮೆ, ಖರ್ಚು ಕಡಿಮೆ,
1: ಆರ್ಥಿಕವಾಗಿ ಹೌದು, ಆರೋಗ್ಯದ ದೃಷ್ಟಿಯಿಂದನೂ ಪ್ರಿವೆನ್ಷನ್ನೇ ಒಳ್ಳೆಯದು ಅಂತ ಹೇಳ್ತೀರಿ. ಓಕೆ ಡಾಕ್ಟ್ರೆ, ಕಾರ್ಯಕ್ರಮನ ಮುಗಿಸುವಂಥ ಅವಧಿ ಬಂದಿದೆ, ಹಾಗಾಗಿ ಕೊನೆಯ ಮಾತು, ಹೃದಯದ ಮಾತು ಏನು ಹೇಳ್ತೀರಿ?
0: ಹೃದಯ ಅನ್ನೋದು ನಾವು ಯೂಸ್ ಮಾಡ್ಕೋಬೇಕು ಹೊರತು ಅಬ್ಯೂಸ್ ಮಾಡಬಾರ್ದು. ಸೊ ಯೂಸ್ ಅಂತ ಹೇಳಿದ್ರೆ ಒಳ್ಳೇದಕ್ಕೆ ನೀವು ಯೂಸ್ ಮಾಡ್ಕೋಬೇಕು, ಎಕ್ಸಸೈಸ್ ಮಾಡಿದ್ವಿ, ಇದು ಮಾಡಿದ್ವಿ, ಏನೋ ಕೆಲಸ ಮಾಡಿದ್ವಿ, ಎಲ್ಲ ಓಕೆ. ಅಬ್ಯೂಸ್ ಅನ್ನೋದು ಎಷ್ಟು ಬೇಕು ಅದಕ್ಕಿಂತ ಜಾಸ್ತಿ ಮಾಡೋದು, ಸ್ಟ್ರೆಸ್ ಮಾಡ್ಕೊಳೋದು, ಅದಕ್ಕೆ ನಾವು ಟೆನ್ಷನ್ ಇದು ಮಾಡಿಕೊಂಡು ಎಲ್ಲ ಇದು ಮಾಡೋದು, ಅಥವಾ ಎಲ್ಲ ಹ್ಯಾಬಿಟ್ಸಿಂದ ಅದನ್ನ ಅಬ್ಯೂಸ್ ಮಾಡೋದು. ಎಷ್ಟು ಯೂಸ್ ಮಾಡಿದ್ರೂ ಹೃದಯ ಚೆನ್ನಾಗಿದ್ದೇ ಇರುತ್ತೆ, ಯಾವಾಗ ನಾವು ಅದನ್ನ ಅಬ್ಯೂಸ್ ಮಾಡೋಕೆ ಶುರು ಮಾಡ್ತೀವೋ ಅವಾಗ ಕೈ ಕೊಡುತ್ತೆ.
1: ಓಕೆ, ಥ್ಯಾಂಕ್ ಯು ಡಾಕ್ಟ್ರೆ, ಸಾಕಷ್ಟು ಮಾಹಿತಿಯನ್ನು ಕೊಡ್ರಿ. ಧನ್ಯವಾದಗಳು, ನಮಸ್ತೆ.
0: ನಮಸ್ತೆ.
2: ಇದುವರೆಗೂ ಆರೋಗ್ಯ ಕಾರ್ಯಕ್ರಮದಲ್ಲಿ ಚಿಕ್ಕ ವಯಸ್ಸಿನಲ್ಲಿ ಕಾಣಿಸಿಕೊಳ್ಳುವ ಹೃದಯಾಘಾತ, ಕಾರಣಗಳು ಮತ್ತು ಹೃದಯದ ಆರೋಗ್ಯ ಕುರಿತು ಚಿತ್ರದುರ್ಗದ ಕೃಷ್ಣ ಮಲ್ಟಿ ಸ್ಪೆಷಾಲಿಟಿ ನರ್ಸಿಂಗ್ ಹೋಮ್ನ ಹೃದಯ ತಜ್ಞರಾದ ಡಾಕ್ಟರ್ ಆರ್ಎಸ್ ಕಾರ್ತಿಕ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಎಂಎಸ್ ದ್ಯಾಮಲಾಂಬಿಕಾ. ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ.

0: ಸಮಯ ಸರಿಯಾಗಿ 1 ಗಂಟೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕೇಳಿ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮ ಪ್ರಗತಿ ಪಥ. ಇಂದಿನ ಕಾರ್ಯಕ್ರಮದಲ್ಲಿ ಪಿಎಂ ಸುರಕ್ಷಾ ಬಿಮಾ ಯೋಜನೆಯ ಕುರಿತು ಸಂವಾದ.
2: ಅರಿ ರೂಪಕ, ಎಲ್ಲಿ ಹೊರಟಿದ್ದೀರಿ?
3: ಓ ಸುವರ್ಣಕ್ಕ, ಬನ್ನಿ ಬನ್ನಿ, ನಡೀತಾ ಮಾತಾಡ್ತಾ ಹೋಗೋಣ. ಏನ್ ಮತ್ತೆ ಹೇಗಿದ್ದೀರಿ, ಆರಾಮಿದ್ದೀರಾ?
2: ಹೌದು, ಆರಾಮಿದ್ದೇನೆ. ಆದ್ರೆ ಇಲ್ಲೇ ಒಬ್ರಿಗೆ ಹಾಸ್ಪಿಟಲ್ ಗೆ ಬಂದಿದ್ದೆ, ನಮ್ಮ ಕಡೆಯವರೊಬ್ರಿಗೆ ನೋಡ್ಕೊಂಡು ಹೋಗೋಣ ಅಂತ. ಅವರು ಅಡ್ಮಿಟ್ ಆಗಿದ್ದಾರೆ.
3: ಏನಾಯ್ತು?
2: ಅವರು ಅಂದ್ರೆ ಮೊನ್ನೆ ಈ ಮಳೆ ಶುರು ಆಗಿದೆ ಅಲ್ಲ, ಅವರು ತೆಂಗಿನ ಮರಕ್ಕೆ ಹತ್ತಿದ್ರಂತೆ, ತೆಂಗಿನಕಾಯಿ ತೆಗಿಲಿಕ್ಕೆ. ಯಾವತ್ತು ಸರಳವಾಗಿ ಹತ್ತೋರೆ ಅವರು, ಆದ್ರೆ ಈಗ ಮಳೆ ಬಿದ್ದು ಅದು ಜಾರ್ತಾ ಇತ್ತು, ಸಡನ್ ಆಗಿ ಅವರು

0: ದಾರಿ ಬಿದ್ದಿದ್ದಾರೆ. ಬಿದ್ದ ರಭಸಕ್ಕೆ ಅವರ ಸೊಂಟದ ಮೂಳೆ ಮುರಿದಿದೆ.
1: ಓಹೋ, ಹೀಗಾಗಿದ್ಯಾ?
0: ಹೌದು. ಮತ್ತೆ ಒಂದು ಕಾಲು ಮುರಿದಿದೆ.
1: ಕಾಲು ಮುರಿದಿದೆ?
0: ಹೌದು.
1: ನಡೆದಾಡ್ಲಿಕ್ಕೆ ಆಗ್ತಾ ಇಲ್ಲ.
0: ಸೊಂಟದ ಕೆಳಗೆ ಯಾವ ಕೆಲಸನೂ ಆಗ್ತಾ ಇಲ್ಲ ದೇಹದಲ್ಲಿ. ಆತರ ಆಗಿದೆ. ಅದೇ ಅವರನ್ನ ನೋಡಿ ಹೋಗೋಣ ಅಂತ ಹಾಸ್ಪಿಟ್ಲಿಗೆ ಬಂದಿದೆ. ಹಾಗೆ ರೂಪಕ ನೀವು ಕಣ್ರಿ,
1: ಎಷ್ಟು ಕಷ್ಟ ಅಲ್ಲ ಸುವರ್ಣಕ್ಕ. ಈ ರೀತಿ ಆದ್ರೆ ಏನಾದ್ರು ಅವರು ಆರೋಗ್ಯ ವಿಮೆ ಅಂತ ಏನಾದ್ರು ಮಾಡಿಸಿದ್ರ?
0: ಅದನ್ನ ಕೇಳಲಿಕ್ಕೆ ಮರ್ತೆ ನಾನು. ಆರೋಗ್ಯ ವಿಮೆ ಮಾಡಿಸಿದ್ರೆ ಅವರಿಗೆ ಸವಲತ್ತು ಸಿಗ್ಬಹುದಾ?
1: ಹೌದು ಸುವರ್ಣಕ್ಕ, ಈಗ ಕೇಂದ್ರ ಸರ್ಕಾರದಿಂದ ಹಲವಾರು ಈ ಸಾಮಾಜಿಕ ಭದ್ರತಾ ಯೋಜನೆಗಳಿವೆ. ಅದರಲ್ಲಿ ಸುರಕ್ಷಾ ಬೀಮಾ ಯೋಜನೆ ಅಂತಾನೂ ಒಂದಿದೆ, ಪ್ರಧಾನಮಂತ್ರಿ ಸುರಕ್ಷಾ ಬೀಮಾ ಯೋಜನೆ ಅಂತ.
0: ಹೌದಾ?
1: ಹಾ. ಈಗ ಅದರಲ್ಲಿ ವಿಮೆ ಮಾಡಿಸಿದ್ರೆ ಈ ಒಂದು ಸಮಯದಲ್ಲಿ ಅವರಿಗೆ 1 ಲಕ್ಷ ಪರಿಹಾರನಾದ್ರೂ ಸಿಗ್ತಿತ್ತು.
0: ಹೌದಲ್ವಾ?
1: ಹೌದು.
0: ನಾನು ಮೊದ್ಲೇ ನೆನಪಿಗೆ ಬರಲಿಲ್ಲ ನೋಡು ರೂಪಕ.
1: ಅದೇ ಸುವರ್ಣಕ್ಕ, ಹೇಳಲಿಕ್ಕೆ ಬರುದಿಲ್ಲ, ಮನುಷ್ಯನ ಜೀವನ ಅಲ್ವಾ, ಒಂದೇ ನಿಮಿಷದಲ್ಲಿ ಚೇಂಜ್ ಆಗಬಹುದು. ನೋಡಿ ಅವರಿಗೆ ಈಗ ಅವರೇ ಮನೆಯನ್ನು ನಡೆಸಿಕೊಂಡು ಹೋಗುವವರಾಗಿದ್ರೆ, ಈಗ ನೋಡಿ ಅವರು ಹಾಸ್ಪಿಟಲ್ ಅಲ್ಲಿ ಇದ್ದಾರೆ, ಮುಂದೆ ನಡೀಲಿಕ್ಕೆ ಆಗ್ತದೋ ಇಲ್ವೋ. ಈಗ ಮನೆಯವರಿಗೆ ಎಷ್ಟು ಕಷ್ಟ ಅಲ್ವಾ ಸುವರ್ಣಕ್ಕ. ಈಗ ಅವರು ಒಂದು ವಿಮೆಯನ್ನ ಮಾಡಿಸಿದ್ರೆ ಎಷ್ಟು ಉಪಯೋಗ ಆಗ್ತಿತ್ತು. ಒಂದು ಸ್ವಲ್ಪ ಮಟ್ಟಿನ ಒಂದು ಅವರಿಗೆ ಸ್ಟಾರ್ಟಿಂಗ್ ಅಲ್ಲಿ ಒಂದು ರಕ್ಷಣೆಯನ್ನಾದ್ರೂ ಸಿಕ್ತಿತ್ತಲ್ಲ.
0: ಮತ್ತೆ ಅವರು ವೈದ್ಯಕೀಯ ವೆಚ್ಚಕ್ಕಾದ್ರೂ ಸುಲಭವಾಗಿ ಸಿಗ್ತಾರೆ.
1: ಹೌದು, ಸಿಕ್ತಿತ್ತಲ್ಲ.
0: ಅದನ್ನ ಹೇಗೆ ಅವರು ಈಗ ಈ ಒಂದು ವಿಮೆಯನ್ನ ಹೇಗೆ ಪಡೆದುಕೊಳ್ಬಹುದು?
1: ಎಲ್ಲರೂ ಮಾಡಿಸಬಹುದು ಸುವರ್ಣಕ್ಕ. ಇದು ಈ 18 ವರ್ಷದಿಂದ 70 ವರ್ಷದವರೆಗೂ ಎಲ್ಲರೂ ಮಾಡಿಸಬಹುದು. ಇದಕ್ಕೆ ಈಗ ಬಡವರು ಅಥವಾ ಶ್ರೀಮಂತರು, ಮಧ್ಯಮ ವರ್ಗದವರು, ದಿನಗೂಲಿ ನೌಕರರು, ಖಾಸಗಿ ನೌಕರರು ಅಂತ ಇಲ್ಲ, ಯಾರು ಬೇಕಿದ್ರೂ ಮಾಡಬಹುದು. 18 ರಿಂದ 70 ವರ್ಷದ ಒಳಗಿನವರು ಮಾಡಬಹುದು. ಏನಿಲ್ಲ, ಅವರು ಬ್ಯಾಂಕಿಗೆ ಹೋಗ್ಬೇಕು, ನನಗೆ ಈ ರೀತಿ ಒಂದು ಪ್ರಧಾನಮಂತ್ರಿ ಸುರಕ್ಷಾ ಬೀಮಾ ಯೋಜನೆ ಮಾಡಬೇಕು ಅನ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಅವರೊಂದು ಅರ್ಜಿ ಕೊಡ್ತಾರೆ. ಆ ಅರ್ಜಿಯನ್ನೆಲ್ಲ ಎಲ್ಲ ತುಂಬಬೇಕು, ಅವ್ರ ಹೆಸರು, ವಿಳಾಸ, ಆಧಾರ್ ನಂಬರ್, ಮೊಬೈಲ್ ನಂಬರ್
0: ಸಹಾಯ ಕೂಡ ಮಾಡಬಹುದು.
1: ಅವ್ರಿಗೆ ಕೇಳಿದ್ರೆ ಅವರು ಹೇಳ್ಕೊಡ್ತಾರಲ್ಲ, ತುಂಬಿಬಿಟ್ಟು ಅವರಿಗೆ ಅದನ್ನ ಕೊಟ್ಟು ಬರಬೇಕು. ಮೊಬೈಲ್ ಅಲ್ಲೂ ಮಾಡಬಹುದು. ಇದು ಸರ್ಕಾರದ ಅಧಿಕೃತ ಜನಸುರಕ್ಷಾ ಪೋರ್ಟಲ್ ಅಂತ ಇದೆ, ಅಲ್ಲಿ ನಾವು ಫಾರ್ಮ್ ಅನ್ನ ಡೌನ್ಲೋಡ್ ಮಾಡಿ ಅಲ್ಲಿಯೂ ನಾವು ಇದನ್ನ ಫಿಲ್ಅಪ್ ಮಾಡಿ ಕಳ್ಸಿಕೊಡಬಹುದು
0: ಸುಲಭವಾಗಿ. ಅರ್ಜಿ
1: ಹೌದು.
0: ತುಂಬಬಹುದು.
1: ಎಷ್ಟು ಪ್ರೀಮಿಯಂ ಹಣ ಅಂತ ಅನ್ಕೊಂಡಿದ್ದೆ ನೀನು?
0: 1,000 2,000 ಇರಬಹುದು.
1: ಇಲ್ಲ ಸುವರ್ಣಕ್ಕ, ಬರೇ ವರ್ಷಕ್ಕೆ 20 ರೂಪಾಯಿ.
0: ಹೌದಾ?
1: ಹಾ. ಇದು ನಮ್ಮ ದೇಶದ ಅತಿ ಕಡಿಮೆ ದರದ ಆರೋಗ್ಯ ವಿಮೆ. ವರ್ಷಕ್ಕೆ 20 ರೂಪಾಯಿ ಯಾರಿಗೆ ಕಟ್ಟಲಿಕ್ಕೆ ಆಗುದಿಲ್ಲ ಹೇಳು.
0: ತಿಂಗಳಿಗೆ 20 ರೂಪಾಯಿ ಅಂದ್ರೂ ಕೂಡ ಅದು.
1: ಹೌದು.
0: ಆದ್ರೆ ವರ್ಷಕ್ಕೆ 20 ರೂಪಾಯಿ ಅಂದ್ರೆ
1: ಎಷ್ಟು ಕಡಿಮೆ. ಮತ್ತೆ ನಮ್ಮ ಉಳಿತಾಯ ಖಾತೆಯಲ್ಲಂತೂ ಈ ಒಂದು 20 ರೂಪಾಯಿ ಅಂತೂ ಇದ್ದೇ ಇರುತ್ತೆ, ಕನಿಷ್ಠ ಹಣ ಇದ್ದೇ ಇರ್ತದಲ್ಲ.
0: ಹೌದು.
1: ಈಗ ನಾವು ಅದು ಅರ್ಜಿ ತುಂಬಿ ಬಂದ್ಬಿಟ್ರೆ ಈ ಒಂದು ಪ್ರೀಮಿಯಂ ವರ್ಷ June 1 ರಿಂದ May 31 ವರೆಗೆ, ಆ ಸಮಯದಲ್ಲಿ May 31 ಸಮಯದಲ್ಲಿ ನಮ್ಮ ಅಕೌಂಟ್ ಅಲ್ಲಿ ಈ ಒಂದು ಕನಿಷ್ಠ ಮೊತ್ತ ಇರುವಂಗ್ ನೋಡ್ಕೊಳ್ಬೇಕು. ಯಾಕೆಂದ್ರೆ ನಾವೇ ಬ್ಯಾಂಕಿಗೆ ಹೋಗಿ ಅದನ್ನ ಕಟ್ಟಬೇಕಂತಿಲ್ಲ, ಅದು ತಾನಾಗಿ ಆಟೋಮೆಟಿಕ್ ಆಗಿ ಸ್ವಯಂಚಾಲಿತವಾಗಿ ಅದು ಕಟ್ ಆಗ್ತದೆ.
0: ಈ 20 ರೂಪಾಯಿ ತುಂಬಹುದಾ ರೂಪಕ?
1: ಹೌದು.
0: ಜಾಸ್ತಿ ಕೂಡ ತುಂಬಬಹುದು?
1: ಇಲ್ಲ, 20 ರೂಪಾಯಿ ವರ್ಷಕ್ಕೆ 20 ರೂಪಾಯಿ ಅದು ನಾವು ತುಂಬೋದಲ್ಲ, ತಾನಾಗಿ ಅದು ಕಟ್ ಆಗ್ತದೆ. ಅಲ್ಲಿ 20 ರೂಪಾಯಿ ಇರುವಂಗ್ ನೋಡ್ಕೊಂಡ್ರೆ ಆಯ್ತು.
0: ಅಂದ್ರೆ ಈ ವಿಮೆಗೆ ಇಂತಿಷ್ಟೇ ಅಂತ ನಿಗದಿ ಮಾಡಿದ್ದಾರೆ?
1: ಹೌದು. ಒಂದು ಆಕಸ್ಮಿಕ ಘಟನೆ ನಡೆದೋಯ್ತು ಅವ್ರ ಜೀವನದಲ್ಲಿ, ಈಗ ಅವರಿಗೆ ಒಂದು ಕಾಲು ಕಳ್ಕೊಂಡಿದ್ರೆ ಅವರಿಗೆ 1 ಲಕ್ಷ ಪರಿಹಾರ ಸಿಗ್ತದೆ. ಈಗ ಒಂದ್ ವೇಳೆ ಈ ಅಪಘಾತದಲ್ಲಿ ಮರಣ ಹೊಂದಿದ್ರೆ ಯಾರಿಗೂ ಆ ರೀತಿ ಆಗೋದು ಬೇಡ ಸುವರ್ಣಕ್ಕ ಅಲ್ವಾ, ಹೀಗೆ ಆದ್ರೆ 2 ಲಕ್ಷದವರೆಗೂ ಅವ್ರಿಗೆ ಪರಿಹಾರ ಸಿಗ್ತದೆ. ಒಂದ್ ವೇಳೆ 2 ಕಣ್ಣು ಹೋಗಿದ್ರೆ ಅಥವಾ 2 ಕಾಲು ಕಳ್ಕೊಂಡಿದ್ರೆ, 2 ಕೈ ಕಳ್ಕೊಂಡಿದ್ರೆ ಅವರಿಗೆ ಅದು ಸಹ 2 ಲಕ್ಷ ರೂಪಾಯಿವರೆಗೆ ಪರಿಹಾರ ಸಿಗ್ತದೆ ಅವರಿಗೆ.
0: ಹಾಗಾದ್ರೆ ರೂಪಕ, ನಾಳೆ ನಾನು ಅವರನ್ನ ಮತ್ತೆ ಭೇಟಿ ಮಾಡ್ಲಿಕ್ಕೆ ಹೋಗೋದಿದೆ, ಈ ಎಲ್ಲ ವಿಷಯವನ್ನ ಹೇಳ್ತೇನೆ.
1: ಮತ್ತೆ ಸುವರ್ಣಕ್ಕ ಇನ್ನೊಂದು ತಿಳ್ಕೊಳ್ಬೇಕು ನಾವು, ಇದು ಬರೀ ಅಪಘಾತ ವಿಮೆ. ಈಗ ಸಹಜ ಸಾವು ಆದ್ರೆ ಇದು ಸಿಗುವುದಿಲ್ಲ. ಮತ್ತೆ ಆತ್ಮಹತ್ಯೆ ಆಗಿರಬಹುದು ಅಥವಾ ಅನಾರೋಗ್ಯದಿಂದ ಮರಣ ಹೊಂದಿರ್ತಾರಲ್ಲ, ಅವರಿಗೂ ಕೂಡ ಇದು ಸಿಗುವುದಿಲ್ಲ, ಅಪಘಾತ ವಿಮೆ ಇದು. ಏನ್ ಗೊತ್ತಾ, ಇದು ನಮ್ಮ ಭಾರತ ಸರ್ಕಾರ ಸಾಮಾನ್ಯ ಜನರಿಗೂ ಒಂದು ಆರೋಗ್ಯ ವಿಮೆ ಬೇಕು ಅನ್ನೋ ಕಾರಣಕ್ಕಾಗಿ ಮಾಡಿರೋದು. ನೋಡಿ, ಈಗ ಕೂಲಿ ಕಾರ್ಮಿಕರು ಮತ್ತೆ ಈಗ ದಿನ ದಿನ ದುಡಿತಾರಲ್ಲ, ಅವರಿಗೆ ಜಾಸ್ತಿ ಒಂದು ಅಪಘಾತದ ಒಂದು ಇದಿರ್ತದೆ ಚಾನ್ಸ್. ಹೊರಗಡೆ ದುಡಿತಾ ಇರ್ತದೆ, ಈಗ ರೈತರಾಗಿರ್ಬಹುದು ಇವರಿಗೆಲ್ಲ, ಆದ್ರೆ ಅವ್ರ ಹತ್ರನೇ ಈ ಆರೋಗ್ಯ ವಿಮೆ ಇರುವುದಿಲ್ಲ. ಮತ್ತೆ ಇದು ಇಷ್ಟು ಕಡಿಮೆ, ಇದು ಯಾರು ಬೇಕಿದ್ರು ಮಾಡಬಹುದಲ್ಲ. ಅದಕ್ಕೆ ನಮ್ಮ ಕೇಂದ್ರ ಸರ್ಕಾರ ಈ ಒಂದು ಗ್ರಾಮೀಣ ಪ್ರದೇಶದ ಜನರಿಗೆ ಎಲ್ಲಾ ಜನರಿಗೂ ಒಂದು ಕೈಗೆಟಕುವಂತ ದರದಲ್ಲಿ ಇರಬೇಕು ಅನ್ನೋ ಕಾರಣಕ್ಕಾಗಿ ಈ ಒಂದು ಯೋಜನೆ ಮಾಡಿದ್ದು ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನೆ ಅಂತ.
0: ರೂಪಕ, ನಮ್ಮ ಸಂಬಂಧಿಕರು ಈಗಾಗಲೇ ಈ ವಿಮೆಯನ್ನ ಮಾಡಿದ್ರೆ ಅವರಿಗೆ ಸುಲಭವಾಗಬಹುದಲ್ವಾ?
1: ಹೌದು, ವಿಮೆ ಮಾಡಿಸಿದ್ರೆ ಮುಂಚೆ ಅವರು ಮಾಡಿಸಿದ್ರೆ ಅವರಿಗೂ ಖಂಡಿತ ಈಗ ಅದು ಪರಿಹಾರ ಸಿಗುತ್ತೆ.

0: ಮಾಡಿದ್ರೆ ಸಿಗ್ತಾ ಇತ್ತು,
1: ಸ್ವಲ್ಪ ದಿನಗಳಲ್ಲಿ ಸಿಗಬಹುದಲ್ವಾ?
0: ಹೌದು ಹೌದು ಹೌದು, ಮಾಡಿದ್ರೆ ಸಿಗ್ತದೆ ಅವರಿಗೆ ಅಂತಲ್ಲ ಸುವರ್ಣಕ್ಕ, ಯಾರಿಗೆ ಆಗ್ಲಿ ಈ ರೀತಿ ಒಂದು ಅಪಘಾತ ಆದಾಗ, ಒಂದು ಸಮಸ್ಯೆ ಆದವಾಗ, ಅಂಗ ನ್ಯೂನತೆ ಏನಾದ್ರೂ ಆದ್ರೆ ಅವರಿಗೆ ಈ ಒಂದು ಯೋಜನೆಯಲ್ಲಿ ಅವರಿಗೆ 2 ಲಕ್ಷದವರೆಗೆ ಪರಿಹಾರ ಸಿಗ್ತದೆ. ಹೌದು
1: ರೂಪಕಾ, ನೀನಿವತ್ತು ಸಿಕ್ಕಿದ್ದು ಒಳ್ಳೇದಾಯ್ತು, ಮತ್ತೆ ಇದರ ಬಗ್ಗೆ ಮಾಹಿತಿ ಹೇಳಿದ್ದು ಕೂಡ ಒಳ್ಳೇದಾಯ್ತು. ನಾನೀಗ ನಮ್ಮ ಸಂಬಂಧಿಕರಿಗೆ ಕೇಳ್ತೇನೆ, ಅವ್ರು ವಿಮೆ ಮಾಡಿಸಿದ್ರೆ ಒಳ್ಳೇದಾಯ್ತು. ಹಾಗೆ ಇನ್ನೂ ಗೊತ್ತಿಲ್ಲದಿದ್ದವರಿಗೆ ಈ ಒಂದು ಯೋಜನೆ ಬಗ್ಗೆ, ವಿಮೆ ಬಗ್ಗೆ ಹೇಳ್ತೇನೆ.
0: ಆಗ್ಲಿ ಸುವರ್ಣಕ್ಕ, ಎಲ್ಲರೂ ಆದಷ್ಟು ಮಾಡಿಕೊಂಡ್ರೆ ಅವರಿಗೆ ಒಂದು ಆರ್ಥಿಕವಾಗಿ ಅವರು ಸದೃಢರಾಗ್ತಾರಲ್ವಾ?
1: ಹೌದು, ದೇಶದಲ್ಲಿ ನಮ್ಮ ಪ್ರಧಾನಿಗಳು ಈ ತರ ಒಂದು ಯೋಜನೆ ಮಾಡಿರುವುದರಿಂದ ತುಂಬಾ ಜನರಿಗೆ ಸಹಾಯವಾಗ್ತಾ ಇದೆ.
0: ಹೌದು ಸುವರ್ಣಕ್ಕ, ನೀವು ಆದಷ್ಟು ಬೇಗ ಅವರಿಗೆ ಹೇಳಿ.
1: ಸರಿ ರೂಪಕ್ಕ, ಸಿಗೋಣ.
0: ಆಯ್ತಾಯ್ತು ಸುವರ್ಣಕ್ಕ, ಬರ್ತೀನಿ.
2: ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮ ಪ್ರಗತಿ ಪಥ ಪ್ರಸಾರವಾಯಿತು. ಕಾರ್ಯಕ್ರಮದಲ್ಲಿ ಪಿಎಂ ಸುರಕ್ಷಾ ಬಿಮಾ ಯೋಜನೆಯ ಕುರಿತು ಸಂವಾದವನ್ನು ಕೇಳಿದಿರಿ. ಸಂವಾದದಲ್ಲಿ ಭಾಗವಹಿಸಿದವರು ಸುವರ್ಣ ಶಿವಾನಂದ ನಾಯ್ಕ್ ಹಾಗೂ ರೂಪಾ ಗೌಡ. ನಿರ್ವಹಣೆ ಟಿ ಶ್ಯಾಮ್ಪ್ರಸಾದ್. ರಾಜ್ಯವ್ಯಾಪಿ ಪ್ರಸಾರವಾದ ಇಂದಿನ ಪ್ರಗತಿ ಪಥ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ.

0: ಸಿರಿ, ಆಗಿಂದ ಒಂದೇ ಸಮ ನಲ್ಲಿ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
1: ಹಲ್ಲುಜ್ತಾ ಇದೀನಿ ಕಣಮ್ಮ.
0: ಹಲ್ಲುಜ್ಜಿ ಬಾಯಿ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದೀಯಾ?
1: ಸರಿ ನಿಲ್ಸಿದೀನಿ ಬಿಡು.
0: ತಾಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
2: ಆಯ್ತ್ ಕಣಕ. ಕೈ ಮುಸ್ರಾಗಿತ್ತಾ? ಹಂಗೇ ಬಿಟ್ಬಿಟ್ಟೆ.
0: ಹಂಗೇನೆ ಎರಡೇ ಬಟ್ಟೆ ಇರೋದು. ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಂಡು ಜಾಲಿಸು.
2: ಹ್ಞೂ ಕಣಕ, ಹಂಗೆ ಮಾಡ್ತೀನಿ ತಗ.
3: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡು ಹೋಗ್ತೀನಿ.
4: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
5: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.

0: ಒಟ್ಟಿದ ಬೊಗಸೆಯಲ್ಲಿ ಬೀಳುವುದು ನಮ್ಮ ಪಾಲಿನದ್ದು ಮಾತ್ರ.
1: ನಮ್ಮದಲ್ಲದ್ದು ಒಂದೊಮ್ಮೆ ಬಿದ್ದರೂ ಬೆರಳ ಸಂದಿಯ ನೀರಿನಂತೆ ಸೋರಿ ಹೋಗುವುದು.
0: ಹಾಗಾಗಿ ಬದುಕು ನೀಡಿದ್ದನ್ನು ಸ್ವೀಕರಿಸೋಣ.
1: ಬಯಸಿದ್ದು ಸಿಗದಿದ್ದಾಗ ಬೀಳದೆ ಭವಿಷ್ಯದ ಭರವಸೆಯಿಂದ ಎದ್ದು ನಿಲ್ಲೋಣ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಅಭಯ ದಾಮ್ಲೆ. ಮುಖ್ಯಾಂಶಗಳು: ಪ್ರಧಾನಿ ನರೇಂದ್ರ ಮೋದಿ ಆಸ್ಟ್ರೇಲಿಯಾ ಪ್ರವಾಸ ಸಂಪನ್ನ, ನ್ಯೂಜಿಲೆಂಡ್ನ ಆಕ್ಲೆಂಡ್ಗೆ ಪ್ರಯಾಣ. E85 ಇಂಧನ ಪರಿಚಯಿಸಲು ಕೇಂದ್ರ ಸರ್ಕಾರ ಯೋಜನೆ, ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿ. ದೇಶದ ಒಟ್ಟು ವಿದ್ಯುತ್ ಪೂರೈಕೆಯಲ್ಲಿ ನವೀಕರಿಸಬಹುದಾದ ಇಂಧನ ಮೂಲಗಳಿಂದ ಶೇಕಡ 50.2% ಕೊಡುಗೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಮಹಿಳಾ ಟೆಸ್ಟ್ ಕ್ರಿಕೆಟ್: ಭಾರತ ಇಂಗ್ಲೆಂಡ್ ತಂಡಗಳ ನಡುವೆ ಸೆಣಸಾಟ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ 2ನೇ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಸ್ಪೇನ್ ಬೆಲ್ಜಿಯಂ ಮುಖಾಮುಖಿ. ವಾರ್ತೆಗಳ ವಿವರ: ಪ್ರಧಾನಿ ನರೇಂದ್ರ ಮೋದಿ ಅವರು ಆಸ್ಟ್ರೇಲಿಯಾಕ್ಕೆ ಐತಿಹಾಸಿಕ ಉನ್ನತ ಮಟ್ಟದ ಭೇಟಿಯನ್ನು ಅಧಿಕೃತವಾಗಿ ಸಂಪನ್ನಗೊಳಿಸಿದ್ದಾರೆ. ಈ ಭೇಟಿಯು ಭಾರತ ಆಸ್ಟ್ರೇಲಿಯಾ ಎರಡು ಪ್ರಜಾಪ್ರಭುತ್ವ ರಾಷ್ಟ್ರಗಳ ನಡುವಿನ ರಾಜತಾಂತ್ರಿಕ

0: ಅವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಆಸ್ಟ್ರೇಲಿಯಾದ ನಿಜವಾದ ಸ್ನೇಹಿತ ಎಂದು ಕರೆದಿದ್ದಾರೆ. ಅಲ್ಲದೆ ಸಾರ್ವಭೌಮತ್ವವನ್ನು ರಕ್ಷಿಸಲು ಮತ್ತು ಇಂಡೋ ಪೆಸಿಫಿಕ್ನಲ್ಲಿ ಸ್ಥಿರತೆಯನ್ನು ಬೆಂಬಲಿಸಲು ರಾಷ್ಟ್ರಗಳ ನಡುವಿನ ಸಂಬಂಧಗಳನ್ನು ಬಲಪಡಿಸುವ ಅಗತ್ಯವಿದೆ ಎಂದು ಅವರು ಪ್ರತಿಪಾದಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಮೂರು ರಾಷ್ಟ್ರಗಳ ಪ್ರವಾಸದ ಮೂರನೇ ಹಾಗೂ ಅಂತಿಮ ಚರಣದಲ್ಲಿ ಇಂದು ನ್ಯೂಜಿಲೆಂಡ್ಗೆ ಭೇಟಿ ನೀಡಲಿದ್ದಾರೆ. ಎರಡು ದಿನಗಳ ಭೇಟಿಗಾಗಿ ಅವರು ಇಂದು ಆಕ್ಲೆಂಡ್ ತಲುಪಲಿದ್ದಾರೆ. ಭೇಟಿಯ ಸಮಯದಲ್ಲಿ ಅವರು ನ್ಯೂಜಿಲೆಂಡ್ ಪ್ರಧಾನಿ ಕ್ರಿಸ್ಟೋಫರ್ ಲಕ್ಸನ್ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ಕಳೆದ ಎರಡು ವರ್ಷಗಳಲ್ಲಿ ವಿಶೇಷವಾಗಿ ವ್ಯಾಪಾರ ಮತ್ತು ವಾಣಿಜ್ಯ ಹಾಗೂ ರಕ್ಷಣಾ ಕ್ಷೇತ್ರಗಳಲ್ಲಿ ಗಮನಾರ್ಹ ಪ್ರಗತಿಯನ್ನು ಕಂಡಿರುವ ದ್ವಿಪಕ್ಷೀಯ ಸಂಬಂಧದ ಸಂಪೂರ್ಣ ವ್ಯಾಪ್ತಿಯನ್ನು ಉಭಯ ನಾಯಕರು ಪರಿಶೀಲಿಸಲಿದ್ದಾರೆ. ಕಳೆದ 40 ವರ್ಷಗಳಲ್ಲಿ ಭಾರತೀಯ ಪ್ರಧಾನಿಯೊಬ್ಬರು ಮೊದಲ ಬಾರಿಗೆ ನ್ಯೂಜಿಲೆಂಡ್ಗೆ ಭೇಟಿ ನೀಡುತ್ತಿದ್ದಾರೆ. ಭಾರತ ಮತ್ತು ನ್ಯೂಜಿಲೆಂಡ್ ನಡುವೆ ಇರುವ ಬಲವಾದ ಜನರ ಸಂಬಂಧಗಳ ಪ್ರತಿಬಿಂಬವಾಗಿ ಪ್ರಧಾನಿ ನರೇಂದ್ರ ಮೋದಿಯವರು ಈ ಭೇಟಿಯ ಸಮಯದಲ್ಲಿ ಭಾರತೀಯ ಸಮುದಾಯ ಉದ್ದೇಶಿಸಿ ಮಾತನಾಡಲಿದ್ದಾರೆ. ಕೇಂದ್ರ ಸರ್ಕಾರ E85 ಇಂಧನ ಪರಿಚಯಿಸಲು ಯೋಜನೆ ರೂಪಿಸಿದೆ. ಇದು E20 ಪೆಟ್ರೋಲ್ಗಿಂತ ಪ್ರತಿ ಲೀಟರ್ಗೆ ಸುಮಾರು 20 ರೂಪಾಯಿ ಕಡಿಮೆ ಬೆಲೆಯಲ್ಲಿರಲಿದೆ ಎಂದು ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಹರ್ದೀಪ್ ಸಿಂಗ್ ಪುರಿ ತಿಳಿಸಿದ್ದಾರೆ. ಖಾಸಗಿ ಸುದ್ದಿವಾಹಿನಿಯೊಂದಕ್ಕೆ ನೀಡಿದ ಸಂದರ್ಶನದಲ್ಲಿ ಅವರು E85 ಇಂಧನವನ್ನು ಈ ರೀತಿಯ ಇಂಧನ ಬಳಕೆಗೆ ವಿನ್ಯಾಸಗೊಳಿಸಲಾದ ವಾಹನಗಳಿಗೆ ಮಾತ್ರ ಸೀಮಿತಗೊಳಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಗ್ರಾಹಕರಿಗೆ ಆರ್ಥಿಕ ಪರಿಹಾರ ಒದಗಿಸುವುದರ ಜೊತೆಗೆ ಸರ್ಕಾರದ ಎಥೆನಾಲ್ ಮಿಶ್ರಣ ಕಾರ್ಯಕ್ರಮಕ್ಕೆ ಮತ್ತಷ್ಟು ಉತ್ತೇಜನ ನೀಡುವುದು ಈ ಕ್ರಮದ ಉದ್ದೇಶವಾಗಿದೆ ಎಂದು ಸಚಿವ ಹರ್ದೀಪ್ ಸಿಂಗ್ ಪುರಿ ತಿಳಿಸಿದ್ದಾರೆ. ಎರಡನೇ ಬಾರಿಗೆ ದೇಶದ ವಿದ್ಯುತ್ ಬೇಡಿಕೆಯ ಶೇಕಡ 50%ಕ್ಕೂ ಹೆಚ್ಚು ಭಾಗವನ್ನು ಶುದ್ಧ ಇಂಧನ ಮೂಲಗಳು ಪೂರೈಸಿವೆ ಎಂದು ಕೇಂದ್ರ ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು ಈ ತಿಂಗಳ 6ರಂದು ನವೀಕರಿಸಬಹುದಾದ ಇಂಧನ ಮೂಲಗಳು ದೇಶದ ಒಟ್ಟು ವಿದ್ಯುತ್ ಪೂರೈಕೆಯಲ್ಲಿ ಶೇಕಡ 50.2%ರಷ್ಟು ಕೊಡುಗೆ ನೀಡಿವೆ. ಇದು ಭಾರತದ ಶುದ್ಧ ಇಂಧನ ಪರಿಸರ ವ್ಯವಸ್ಥೆಯ ಹೆಚ್ಚುತ್ತಿರುವ ಸಾಮರ್ಥ್ಯ ಮತ್ತು ವಿಶ್ವಾಸಾರ್ಹತೆಗೆ ಸಾಕ್ಷಿಯಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಭಾರತ ವೇಗ ಮತ್ತು ದೃಢ ಸಂಕಲ್ಪದೊಂದಿಗೆ ಸುಸ್ಥಿರ ಅಭಿವೃದ್ಧಿಗೆ ಶಕ್ತಿ ತುಂಬುವ ಕಾರ್ಯವನ್ನು ಮುಂದುವರಿಸುತ್ತಿದೆ ಎಂದು ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ತಮಿಳುನಾಡಿನ ಕೊಯಮತ್ತೂರಿನಲ್ಲಿಂದು ಮಾನವ ವನ್ಯಜೀವಿ ಸಂಘರ್ಷ ಕುರಿತ ಉತ್ಕೃಷ್ಟತಾ ಕೇಂದ್ರವನ್ನು ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಭೂಪೇಂದ್ರ ಯಾದವ್ ಉದ್ಘಾಟಿಸಿದರು. ಬಳಿಕ ನಡೆದ ಮಾನವ ವನ್ಯಜೀವಿ ಸಂಘರ್ಷ ಕುರಿತ ರಾಷ್ಟೀಯ ಕಾರ್ಯಾಗಾರದಲ್ಲಿ ದೇಶದ ವಿವಿಧ ಭಾಗಗಳಿಂದ ಆಗಮಿಸಿದ್ದ ಹಿರಿಯ ನೀತಿ ನಿರೂಪಕರು, ಅರಣ್ಯ ಅಧಿಕಾರಿಗಳು, ವಿಜ್ಞಾನಿಗಳು, ಸಂಶೋಧಕರು, ತಂತ್ರಜ್ಞಾನ ತಜ್ಞರು ಹಾಗೂ ಪರಿಣಿತರು ಭಾಗವಹಿಸಿ ಮಾನವ ವನ್ಯಜೀವಿ ಸಂಘರ್ಷವನ್ನು ಪರಿಣಾಮಕಾರಿಯಾಗಿ ತಗ್ಗಿಸುವ ಕಾರ್ಯತಂತ್ರಗಳ ಕುರಿತು ಚರ್ಚಿಸಿದರು. ಕಾರ್ಯಾಗಾರದಲ್ಲಿ ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಖಾತೆ ರಾಜ್ಯ ಸಚಿವ ಕೀರ್ತಿವರ್ಧನ್ ಸಿಂಗ್ ಉಪಸ್ಥಿತರಿದ್ದರು. ಕಾರ್ಯಾಗಾರ ಉದ್ದೇಶಿಸಿ ಮಾತನಾಡಿದ ಸಚಿವ ಭೂಪೇಂದ್ರ ಯಾದವ್, ಪರಿಹಾರ ಕೇಂದ್ರಿತ ದೃಷ್ಟಿಕೋನದೊಂದಿಗೆ ಆಧುನಿಕ ತಂತ್ರಜ್ಞಾನದ ಪ್ರಗತಿಯನ್ನು ಸಮರ್ಪಕವಾಗಿ ಬಳಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಹೊಸದಾಗಿ ಸ್ಥಾಪಿಸಲಾದ ಈ ಉತ್ಕೃಷ್ಟತಾ ಕೇಂದ್ರವು ಮಾನವ ವನ್ಯಜೀವಿ ಸಂಘರ್ಷದ ವೈಜ್ಞಾನಿಕ ಮತ್ತು ಸಾಕ್ಷ್ಯಾಧಾರಿತ ನಿರ್ವಹಣೆಯನ್ನು ಬಲಪಡಿಸುವ ಉದ್ದೇಶದಿಂದ ಸಂಶೋಧನೆ, ನಾವೀನ್ಯತೆ, ನೀತಿ ಬೆಂಬಲ, ಸಾಮರ್ಥ್ಯ ವೃದ್ಧಿ ಹಾಗೂ ಉತ್ತಮ ಕಾರ್ಯಪದ್ಧತಿಗಳ ಪ್ರಸಾರದ ರಾಷ್ಟೀಯ ಕೇಂದ್ರವಾಗಿ ಕಾರ್ಯನಿರ್ವಹಿಸಲಿದೆ ಎಂದು ಅವರು ತಿಳಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿದೇಶಾಂಗ ಸಚಿವ ಡಾ ಎಸ್ ಜಯಶಂಕರ್ ಕುವೈತ್ ಪ್ರವಾಸ ಮುಕ್ತಾಯಗೊಳಿಸಿ ಇಂದು ಒಮಾನ್ಗೆ ಆಗಮಿಸಿದ್ದಾರೆ. ಒಮಾನ್ ವಿದೇಶಾಂಗ ಸಚಿವಾಲಯದ ಮಹಾನಿರ್ದೇಶಕ ಶೇಖ್ ಅಹಮದ್ ಅಲ್ ಮಸ್ಕರಿ ಅವರು ಡಾ ಜಯಶಂಕರ್ ಅವರನ್ನು ಸ್ವಾಗತಿಸಿದರು. ಒಮಾನ್ ಭೇಟಿ ಪೂರ್ಣಗೊಳಿಸಿದ ಬಳಿಕ ಅವರು ನ್ಯೂಯಾರ್ಕ್ಗೆ ತೆರಳಿ 2028-29 ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಸದಸ್ಯತ್ವಕ್ಕಾಗಿ ಭಾರತದ ಅಧಿಕೃತ ಅಭಿಯಾನಕ್ಕೆ ಚಾಲನೆ ನೀಡಲಿದ್ದಾರೆ. ನಂತರ ಅವರು ಇದೇ 14 ಮತ್ತು 15ರಂದು ಬ್ರಸೆಲ್ಸ್ಗೆ ಭೇಟಿ ನೀಡಿ ಭಾರತ ಐರೋಪ್ಯ ಒಕ್ಕೂಟದ 3ನೇ ವ್ಯಾಪಾರ ಮತ್ತು ತಂತ್ರಜ್ಞಾನ ಮಂಡಳಿ ಸಭೆಯಲ್ಲಿ ಭಾಗವಹಿಸಲಿದ್ದು, ಐರೋಪ್ಯ ಒಕ್ಕೂಟ ಹಾಗೂ ಬೆಲ್ಜಿಯಂನ ವಿದೇಶ

ಸಂಘ ಸಚಿವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ಏಕರೂಪ ನಾಗರಿಕ ಸಂಹಿತೆ ಜಾರಿ ನಿಟ್ಟಿನಲ್ಲಿ ನಿವೃತ್ತ ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿ ರಂಜನಾ ದೇಸಾಯಿ ನೇತೃತ್ವದಲ್ಲಿ 7 ಸದಸ್ಯರ ಸಮಿತಿಯನ್ನು ರಚಿಸುವುದಾಗಿ ಮಹಾರಾಷ್ಟ್ರ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಘೋಷಿಸಿದ್ದಾರೆ. ಸಮಿತಿಯು ಮುಂದಿನ 6 ತಿಂಗಳೊಳಗೆ ತನ್ನ ವರದಿಯನ್ನು ಮಹಾರಾಷ್ಟ್ರ ಸರ್ಕಾರಕ್ಕೆ ಸಲ್ಲಿಸಲಿದೆ. ಮಕ್ಕಳ ಕೇಂದ್ರಿತ ಅಭಿವೃದ್ಧಿ, ಶಾಲಾ ಶಿಕ್ಷಣ ಮತ್ತು ಮಾನವ ಅಭಿವೃದ್ಧಿಯ ಕುರಿತು ಸಹಯೋಗವನ್ನು ಬಲಪಡಿಸಲು ನೀತಿ ಆಯೋಗದ ಸದಸ್ಯೆ ಡಾ ಜೋರಾಮ್ ಅನಿಯಾ ಅವರು ನವದೆಹಲಿಯಲ್ಲಿ ಯುನಿಸೆಫ್ಗೆ ಭಾರತದ ಪ್ರತಿನಿಧಿ ಸಿಂಥಿಯಾ ಮೆಕ್ಕ್ಯಾಫ್ರಿ ನೇತೃತ್ವದ ನಿಯೋಗದೊಂದಿಗೆ ಸಂವಾದ ನಡೆಸಿದರು. ನೀತಿ ಆಯೋಗದ ಪ್ರಕಾರ ಸಭೆಯಲ್ಲಿ ಸುರಕ್ಷತಾ ಮತ್ತು ಎಲ್ಲರನ್ನು ಒಳಗೊಳ್ಳುವ ಕಲಿಕಾ ವಾತಾವರಣ, ಸಾಕ್ಷರತೆ, ಶಿಕ್ಷಕರ ಜ್ಞಾನ, ವಿದ್ಯಾರ್ಥಿಗಳ ಯೋಗಕ್ಷೇಮ, ಸೈಬರ್ ಸುರಕ್ಷತೆ ಹಾಗೂ ಡಿಜಿಟಲ್ ಭದ್ರತೆ ವಿಷಯಗಳ ಕುರಿತು ಸಮಗ್ರ ಚರ್ಚೆ ನಡೆಸಲಾಯಿತು. ಸಭೆಯಲ್ಲಿ ಸಾಕ್ಷ್ಯಾಧಾರಿತ ನೀತಿ ನಿರೂಪಣೆ, ಸಮುದಾಯದ ಭಾಗವಹಿಸುವಿಕೆ, ವಿಪತ್ತು ನಿರೋಧಕ ಸಾಮರ್ಥ್ಯ ಹಾಗೂ ಮಕ್ಕಳ ಕಲ್ಯಾಣ ಮತ್ತು ಶಿಕ್ಷಣದ ಫಲಿತಾಂಶಗಳನ್ನು ಸುಧಾರಿಸುವಲ್ಲಿ ಮಹಿಳಾ ಸ್ವಸಹಾಯ ಸಂಘಗಳ ಪಾತ್ರದ ಮಹತ್ವವನ್ನು ಡಾ ಜೋರಾಮ್ ಅನಿಯಾ ಒತ್ತಿ ಹೇಳಿದರು. ಮಹಿಳಾ ಕ್ರಿಕೆಟ್ನಲ್ಲಿ ಹರ್ಮನ್ಪ್ರೀತ್ ಕೌರ್ ನೇತೃತ್ವದ ಭಾರತ ತಂಡ ಇಂದು ಲಂಡನ್ನ ಲಾರ್ಡ್ಸ್ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಟೆಸ್ಟ್ ಪಂದ್ಯದಲ್ಲಿ ಆತಿಥೇಯ ಇಂಗ್ಲೆಂಡ್ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ಮಧ್ಯಾಹ್ನ 3:30 ಆರಂಭವಾಗಲಿದೆ. ಈ ಪಂದ್ಯವು ಲಾರ್ಡ್ಸ್ ಕ್ರಿಕೆಟ್ ಕ್ರೀಡಾಂಗಣಕ್ಕೆ ಒಂದು ಮಹತ್ವದ ಸಂದರ್ಭವಾಗಿದೆ, ಏಕೆಂದರೆ ಇದು ಈ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಮೊದಲ ಮಹಿಳಾ ಟೆಸ್ಟ್ ಪಂದ್ಯವಾಗಿದೆ. ಈ ಪಂದ್ಯಕ್ಕಾಗಿ ಈಗಾಗಲೇ 33,000ಕ್ಕೂ ಹೆಚ್ಚು ಜನರು ತಮ್ಮ ಆಸನಗಳನ್ನು ಕಾಯ್ದಿರಿಸಿದ್ದಾರೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ 2ನೇ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಇಂದು ಸ್ಪೇನ್ ತಂಡ ಬೆಲ್ಜಿಯಂ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ಮಧ್ಯರಾತ್ರಿ 12:30 ಆರಂಭವಾಗಲಿದೆ. ಇದಕ್ಕೂ ಮುನ್ನ ಅಮೆರಿಕದ ಮೆಸಚ್ಯೂಸೆಟ್ಸ್ನ ಬಾಸ್ಟನ್ ಕ್ರೀಡಾಂಗಣದಲ್ಲಿ ನಡೆದ ಮೊದಲ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಫ್ರಾನ್ಸ್ ತಂಡ ಮೊರಾಕೋ ತಂಡವನ್ನು 2-0 ಮಣಿಸಿತು. ಈ ಮೂಲಕ ಫ್ರಾನ್ಸ್ ತಂಡ ಸೆಮಿಫೈನಲ್ಸ್ ಪ್ರವೇಶಿಸಿದೆ. ಫ್ರಾನ್ಸ್ ಪರ ಕಿಲಿಯನ್ ಎಂಬಾಪೆ ಮತ್ತು ಔಸ್ಮಾನ್ ಡೆಂಬೆಲೆ ತಲಾ 1 ಗೋಲು ಗಳಿಸುವ ಮೂಲಕ ತಂಡದ ಗೆಲುವಿಗೆ ಕಾರಣರಾದರು. ಉಳಿದ ಕ್ವಾರ್ಟರ್ ಫೈನಲ್ ಪಂದ್ಯಗಳಲ್ಲಿ ನಾರ್ವೆ ತಂಡ ಇಂಗ್ಲೆಂಡ್ ವಿರುದ್ದ ಆಡಲಿದ್ದು, ಹಾಲಿ ಚಾಂಪಿಯನ್ ಅರ್ಜೆಂಟೀನಾ ಭಾನುವಾರ ಬೆಳಿಗ್ಗೆ ಸ್ವಿಟ್ಜರ್ಲೆಂಡ್ ತಂಡದ ವಿರುದ್ದ ಸೆಣಸಲಿದೆ. ಟೆನಿಸ್ನಲ್ಲಿ ಮಾರ್ಸೆಲೋ ಅರೆವಾಲೋ ಮತ್ತು ಎಲೆನಾ ಆಸ್ಟಾಪೆಂಕೋ ಜೋಡಿ ವಿಂಬಲ್ಡನ್ ಮಿಶ್ರ ಡಬಲ್ಸ್ ಪ್ರಶಸ್ತಿ ಗೆದ್ದಿದೆ. ಲಂಡನ್ನ ಸೆಂಟರ್ ಕೋರ್ಟ್ನಲ್ಲಿ ನಡೆದ 1:56 ರೋಮಾಂಚಕ ಪಂದ್ಯದಲ್ಲಿ ಈ ಜೋಡಿ ಆಸ್ಟ್ರೇಲಿಯಾದ ಸ್ಟಾರ್ಮ್ ಹಂಟರ್ ಮತ್ತು ಮಾರ್ಕ್ ಪೋಲ್ಮನ್ಸ್ ಜೋಡಿಯನ್ನು 4-6, 7-5, 6-2 ಸೆಟ್ಗಳಿಂದ ಸೋಲಿಸಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಆಸ್ಟ್ರೇಲಿಯಾ ಪ್ರವಾಸ ಸಂಪನ್ನ, ನ್ಯೂಜಿಲೆಂಡ್ನ ಆಕ್ಲೆಂಡ್ಗೆ ಪ್ರಯಾಣ. ಇ-85 ಇಂಧನ ಪರಿಚಯಿಸಲು ಕೇಂದ್ರ ಸರ್ಕಾರ ಯೋಜನೆ, ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿ. ದೇಶದ ಒಟ್ಟು ವಿದ್ಯುತ್ ಪೂರೈಕೆಯಲ್ಲಿ ನವೀಕರಿಸಬಹುದಾದ ಇಂಧನ ಮೂಲಗಳಿಂದ ಶೇಕಡ 50.2% ಕೊಡುಗೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಮಹಿಳಾ ಟೆಸ್ಟ್ ಕ್ರಿಕೆಟ್ ಭಾರತ ಇಂಗ್ಲೆಂಡ್ ತಂಡಗಳ ನಡುವೆ ಸೆಣಸಾಟ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ 2ನೇ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಸ್ಪೇನ್ ಬೆಲ್ಜಿಯಂ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30

0: ಸಮಯ ಸರಿಯಾಗಿ 1:20:20 ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್. ಈಗ ಕೆಲವು ಚಿತ್ರಗೀತೆಗಳನ್ನು ಆಲಿಸೋಣ. ಮೊದಲಿಗೆ ಕೆಲವು ಜಾಹೀರಾತುಗಳು.
1: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಸಾವಯವ ಪರಿಕರಗಳಾದ ಜೀವಾಮೃತ, ಬೀಜಾಮೃತ, ಗೋಮೂತ್ರ, ಜೀವಜಲ, ಪಂಚಗವ್ಯ ಹೀಗೆಂದರೆ ಏನು? ಇವುಗಳ ತಯಾರಿಕೆ ಬಳಕೆಯ ಬಗ್ಗೆ ಮಾಹಿತಿ

ಚಿತ್ರಗೀತೆಗಳ ಆರಂಭದಲ್ಲಿ ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ದನಿಯಾಗಿರುವಂತಹ ಆಲೆಮನೆ ಚಿತ್ರದ ಗೀತೆ, ದೊಡ್ಡ ರಂಗೇಗೌಡ ಅವರ ಸಾಹಿತ್ಯಕ್ಕೆ ಅಶ್ವಥ್ ವೈದ್ಯ ಅವರ ಸಂಗೀತವಿದೆ.

ವಂದೇ ಮಾತರಂ ರಾಷ್ಟ್ರೀಯ ಹಾಡಿಗೆ 150 ವರ್ಷದ ಸಂಭ್ರಮ. ನಾವು ವಂದೇ ಮಾತರಂನ 150 ವೈಭವದ ವರ್ಷಗಳನ್ನು ಆಚರಿಸ್ತಾ ಇದ್ದೇವೆ. ಹಲವು ಪೀಳಿಗೆಯ ಭಾರತೀಯರು ಒಂದಾಗಲು, ಎದ್ದು ನಿಲ್ಲಲು ಮತ್ತು ರಾಷ್ಟ್ರದ ಚೈತನ್ಯವನ್ನ ಆಚರಿಸಲು ಪ್ರೇರೇಪಿಸಿದ ಹಾಡು ಇದಾಗಿದೆ. ಖ್ಯಾತ ಬಂಗಾಳಿ ಕವಿ ಮತ್ತು ಕಾದಂಬರಿಕಾರ ಬಂಕಿಂಚಂದ್ರ ಚಟರ್ಜಿ ಈ ವಂದೇ ಮಾತರಂ ಹಾಡನ್ನ ರಚಿಸಿದರು. ವಂದೇ ಮಾತರಂ ಎಂಬ ರಾಷ್ಟ್ರೀಯ ಹಾಡು ಭಾರತದ ಜಾಗೃತಿಯ ಸಂಕೇತವಾಗಿ ನಿಂತಿದೆ.

0: ಆಕಾಶವಾಣಿ ಚೈತ್ರವನ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
1: ಪ್ರಿಯ ಕೇಳುಗರೆ, ನಿಮಗೆಲ್ಲರಿಗೂ ನಮಸ್ಕಾರಗಳು ಹಾಗೂ ಚೈತ್ರವನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಚೈತ್ರವನ ಕಾರ್ಯಕ್ರಮದಲ್ಲಿ 22ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಉಮಾ ಭಟ್, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ರಾಮಸುಬ್ರಾಯ ಶೇಠ್.
2: ಕವಿ ಲಕ್ಷ್ಮೀಶ ಕದನಭೂಮಿಯ ವರ್ಣನೆಯನ್ನು ವಿಸ್ತಾರವಾಗಿ ನೀಡುತ್ತಾ, ಇಂತಹ ರಣಾಂಗಣದಲ್ಲಿ ಭೂತ ಪ್ರೇತ ಬೇತಾಳಗಳು ಅಟ್ಟಹಾಸ ಗೈಯುತ್ತಿದ್ದವು. ಇಂತಹ ಘೋರ ಸಂಗ್ರಾಮ ಯಕ್ಷ ರಾಕ್ಷಸರಲ್ಲಿ ಎಲ್ಲಿಯೂ ಕಂಡಿಲ್ಲವೆನ್ನುತ್ತಿದ್ದಾನೆ ಕವಿ.
3: ಆ ರೀ

0: ಸಾಮಾನ್ಯವಾಗಿ ರಣರಂಗದ ವರ್ಣನೆಯನ್ನು ಮಾಡುವಾಗ ದೆವ್ವ ಪಿಶಾಚಿ ಶಾಕಿನಿ ಡಾಕಿನಿಯರನ್ನು ವರ್ಣಿಸುವುದು ಕವಿಗಳು ರೂಢಿಸಿಕೊಂಡು ಬಂದ ಬಗೆ. ಪ್ರಾಣಿಗಳ ರಕ್ತ ಮಾಂಸವನ್ನು ಮೆಲ್ಲಲು ಅವು ಕಾಯುತ್ತಿರುತ್ತವೆ. ಸಾಮಾನ್ಯವಾಗಿ ಯುದ್ಧ ಭೂಮಿಯ ಬಳಿಗೆ ಅವುಗಳಿಗೆ ಯಥೇಚ್ಛ ಆಹಾರ ದೊರಕುತ್ತದೆಂಬ ಪ್ರತೀತಿ. ಅಂತೆ ಇಲ್ಲಿ ಕವಿ ಇನ್ನೂ ಮುಂದಕ್ಕೆ ಕ್ರಮಿಸಿ ಆನೆಯ ತಲೆಬುರುಡೆಯನ್ನು ತಂಬೂರಿಯನ್ನಾಗಿ ಮಾಡಿದವು, ಕುದುರೆಗಳ ಖುರಪುಟವನ್ನು ತಾಳವನ್ನಾಗಿ ಮಾಡಿಕೊಂಡವು, ನರಗಳನ್ನು ತಂತಿಯನ್ನಾಗಿ ಮಾಡಿಕೊಂಡವು, ಹೀಗೆ ಯುದ್ಧ ಭೂಮಿಯಲ್ಲಿ ಬಿದ್ದ ಹೆಣಗಳ ಮೇಲೆ ಕುಣಿದಾಡಿದವು ಎಂಬ ಉತ್ಪ್ರೇಕ್ಷಾಲಂಕಾರವನ್ನು ಸಲ್ಲಿಸುತ್ತಿದ್ದಾನೆ.
1: ಹರಿಸು ತಂ ತನ್ನ ಮೋಹಕರವನು ಇಂತೈರೆ ಸಂಹ

ಈ ಪರಿಯಲ್ಲಿ ರಣರಂಗವು ಭೀಕರವಾಗಿ ಭೀಭತ್ಸ್ಯವಾಗಿ ಅಸಹ್ಯವನ್ನುಂಟು ಮಾಡುತ್ತಿರುವ ಸಂದರ್ಭ, ಪ್ರದ್ಯುಮ್ನನು ಮತ್ತೆ ಯುದ್ಧಕ್ಕೆ ಸಿದ್ಧನಾಗುತ್ತಿದ್ದಂತೆ ಬಬ್ರುವಾಹನ್ ಬದ್ಧ ಭ್ರುಕುಟಿಯಾಗಿ ಕೆಚ್ಚದೆಯಿಂದ ವೈರಿ ಯೋಧರನ್ನು ಕೊಚ್ಚಿ ಹಾಕುತ್ತಾ ಪಾರ್ಥನ ಸೇನೆಯ ನಡುವೆ ನುಗ್ಗಿ ಅವರನ್ನು ಸೊಪ್ಪು ಅರಿಯುವಂತೆ ಅರೆದು ನಾಶ ಮಾಡಿದ. ಇಲ್ಲಿ ರಣರಂಗದಲ್ಲಿ ಸೊಪ್ಪು ಅರಿಯುವಂತೆ ಮಾಡಿದ ಅಂದರೆ ಸೈನಿಕರನ್ನು ಯಾವ ರೀತಿಯಲ್ಲಿ ಆತ ಕೊಚ್ಚಿ ಹಾಕಿದ್ದಾನೆ, ಕೊಂದಿದ್ದಾನೆ ಎಂಬುದನ್ನು ನಾವು ಊಹಿಸಬಹುದು. ದೆಸೆಗೆಡುವಂತೆ ಮಾಡಿದ, ಸೈನಿಕರೆಲ್ಲ ಅತ್ಯುತ್ತ ದಿಕ್ಕಾಪಾಲಾಗಿ ಓಡತೊಡಗಿದರು.

0: ಮಾಂಸಗಳ ಮುದ್ದೆ ಎದ್ದೆದ್ದು ಕಾಣುತ್ತಿದೆ, ರಕ್ತದ ಕೋಡಿ ಹರಿಯುತ್ತಿದೆ. ಆನೆಯೇ ಯುದ್ಧರಂಗದಲ್ಲಿ ಅತಿದೊಡ್ಡ ಪ್ರಾಣಿ. ಅಂತಹ ಬೃಹತ್ ಗಾತ್ರದ ನೂರಾರು ಅಲ್ಲ ಸಾವಿರ ಸಾವಿರ ಸಂಖ್ಯೆಯಲ್ಲಿ ರಣಾಂಗಣದಲ್ಲಿ ಸತ್ತು ಬಿದ್ದಿವೆ ಎಂದರೆ ಆ ಹೆಣಗಳ ರಾಶಿ ಇನ್ನೆಷ್ಟು ಎತ್ತರದಲ್ಲಿ ಆಗಿರಬಹುದು. ಮತ್ತೆ ಲಕ್ಷ ಲಕ್ಷ ಸಂಖ್ಯೆಯ ಕುದುರೆಗಳು, ಅವುಗಳ ರಾಶಿ ಇನ್ನೆಷ್ಟು ಎತ್ತರವಾಗಿರಲಿಕ್ಕಿಲ್ಲ. ಹೀಗೆ ಹೆಣಗಳಿಂದ ಕೊಬ್ಬು, ನೆಣ, ನೆತ್ತರು, ಮಾಂಸ ಭೀಕರವಾಗಿ ಸುರಿಯುತ್ತಿತ್ತು. ಈ ರೀತಿ ಘೋರ ದುರಂತವನ್ನು ಉಂಟು ಮಾಡಿದ ಪಾರ್ಥಸುತನು ಪಾರ್ಥನ ಸೇನೆಯಲ್ಲಿಯೇ ನುಗ್ಗಿದ.
1: ಶಕ್

ಇನ್ನು ಇಂದ್ರನ ಮಗನ ಮಗನು ಶ್ರೀಕೃಷ್ಣನ ಮಗನಾದ ಪ್ರದ್ಯುಮ್ನನ ಸಾರಥಿಯನ್ನು ರಥವನ್ನು ನಾಶಗೊಳಿಸಿದ. ಆತನ ಬಿಲ್ಲನ್ನು ಕತ್ತರಿಸಿ ಕಡಹಿದ. ರಥವನ್ನು ಕಳೆದುಕೊಂಡ ಪಾರ್ಥ ಸಾರಥಿಯ ಪುತ್ರ ತಕ್ಷಣ ರಥದ ಮೇಲೇರಿ ಯುದ್ಧಕ್ಕೆ ಸಿದ್ಧನಾದ. ಅದನ್ನು ವೀರಾವೇಶದಿಂದ ವೀರ ಪಾರ್ಥನ ಪುತ್ರ ನಾಶಗೊಳಿಸಿದ. ಕೆರಳಿದ ಕೇಸರಿಯಂತೆ ಕೌಂತೆಯನ ಕುಮಾರನ ಆರ್ಭಟವು ಮುಗಿಲು ಮುಟ್ಟಿತ್ತು. ರಣಾಂಗಣ ನಡೆಯುತ್ತಿದೆ.

ಒಂದು ರಥ ಪುಡಿಯಾದರೆ ಇನ್ನೊಂದು ಸಿದ್ಧವಾಗಿದೆ. ತಕ್ಷಣ ಶ್ರೀಕೃಷ್ಣನ ಕುಮಾರನು ಇನ್ನೊಂದರಲ್ಲಿ ಹಾರಿ ಬಬ್ರುವಾಹನನ ಸಂಗಡ ಸಂಗ್ರಾಮಕ್ಕೆ ತೊಡಗಿದ. ಅನೇಕ ಸಂಖ್ಯೆಯ ಶರಗಳ ಆಘಾತವು ಅಚ್ಯುತನ ಸುತನ ಸೋಲಿಗೆ ಕಾರಣವಾಗುತ್ತವೆಯೋ ಎನ್ನುವಂತೆ ಸೈನಿಕರೆಲ್ಲ ಹೆಮ್ಮೆಟ್ಟಿಸಿ ಅವಕಾಶ ನೀಡಿದರೆ ಅರ್ಜುನನ ಮಗನು ತಮ್ಮನ್ನು ಹಿಂದಕ್ಕೆ ಅಟ್ಟುತ್ತಾನೆ ಎಂದು ತಿಳಿದು ಉಗ್ರ ಕೋಪದಿಂದ ಅತ್ಯಂತ ಹರಿತವಾದ ದಿವ್ಯ ಶರಗಳನ್ನು ಪ್ರಯೋಗಿಸತೊಡಗುತ್ತಾನೆ.

ಈಗ ಕವಿ ಕದನವನ್ನು ಅತ್ಯಂತ ಮಾರ್ಮಿಕವಾಗಿ ಅಚ್ಚರಿ ಪಡುವಂತೆ ವಿವರಿಸುತ್ತಿದ್ದಾನೆ. ಒಮ್ಮೆ ರಥದಿಂದ ಮೇಲಕ್ಕೆ ಹಾರಿ ಯುದ್ಧ ಮಾಡಿದರೆ ಇನ್ನೊಮ್ಮೆ ಕೆಳಕ್ಕೆ ಬಿದ್ದು ಹೆಣಗುತ್ತಾರೆ. ಒಮ್ಮೆ ಗದೆಯ ಹೊಡೆತ, ಮಗದೊಮ್ಮೆ ಗುದ್ದಾಟ, ಎಚ್ಚರ ತಪ್ಪಿ ಅರಕ್ಷಣ ಬಿದ್ದರೆ ಮತ್ತೆ ಎದ್ದು ಮದ್ದಾನೆಯಂತೆ ಸೆಣಸುತ್ತಾರೆ. ಹೀಗೆ ಪಾರ್ಥ ಸುತನ ಮತ್ತು ಪಾರ್ಥ ಸಾರಥಿಯ ಸುತನ ಬಡಿದಾಟ ಭೂಮಂಡಲದಲ್ಲಿಯೇ ಅಚ್ಚರಿಯನ್ನುಂಟು ಮಾಡಿತ್ತು.

ಕನ್ನಡದ ಮೇರುಕವಿ ಲಕ್ಷ್ಮೀಶನ ಶಬ್ದ ಭಂಡಾರ ಕಂಡರೆ ಹೆಮ್ಮೆಯಾಗುತ್ತಿದೆ. ರಣಾಂಗಣದ ವರ್ಣನೆಯನ್ನು ಅನೇಕ ಹೊಸ ಶಬ್ದಗಳಿಂದ ಸಂಪನ್ನಗೊಳಿಸಿದ್ದಾನೆ. ಸಮರ ಸಾಹಸದಲ್ಲಿ ಇರುವರು ಸಮಾನರು. ಇಬ್ಬರು ಗಗನಕ್ಕೆ ಚಿಮ್ಮಿ ಯುದ್ಧ ಮಾಡುತ್ತಾರೆ, ಅಂತರಿಕ್ಷದಲ್ಲಿ ಹೊಡೆದಾಡುತ್ತಾರೆ. ಇಬ್ಬರಲ್ಲೂ ಆತ್ಮವಿಶ್ವಾಸ ತುಂಬಿಕೊಂಡಿದೆ. ಭುಜಬಲ ಪರಾಕ್ರಮದಲ್ಲಿ ಅತ್ಯಂತ ಉನ್ನತಿ ಪಡೆದವರು. ಇಷ್ಟು ಕಾಲವಾದರೂ ಬೇಸರಿಸದೆ ಒಂದೇ ಸವನೆ ಹೋರಾಟ ಮಾಡುತ್ತಿದ್ದಾರೆ. ಯಾರೂ ಸೋಲುತ್ತಿಲ್ಲ, ಯಾರೂ ಗೆಲ್ಲುತ್ತಿಲ್ಲ.

ಯುದ್ಧವೆಂದ ಮೇಲೆ ಏಳು ಬೀಳು ಇರಲೇಬೇಕು. ಹಾಗೆ ಈ ಇಬ್ಬರು ಯೋಧರು ದುರವನ್ನು ಮುಂದುವರಿಸುತ್ತಿದ್ದರೆ ಒಮ್ಮೆ ಈತ ಬೀಳುತ್ತಾನೆ ಆತ ಏಳುತ್ತಾನೆ, ಇನ್ನೊಮ್ಮೆ ಆತ ಬೀಳುತ್ತಾನೆ ಈತ ಏಳುತ್ತಾನೆ. ವಿಕ್ರಮ ಎಂಬ ಯಜ್ಞದ ಅಗ್ನಿಗೆ ವೈರಿಯ ಶರೀರದ ಹವಿಸ್ಸನ್ನು ಕೊಡಲು ಕಾತರಿಸುತ್ತಿದ್ದಾರೆ. ಬಾಣವನ್ನು ಬಿಡುವುದು, ತಮಗೆ ನೆಟ್ಟ ಬಾಣವನ್ನು ಕೀಳುವುದು, ಬಂದ ಬಾಣವನ್ನು ಕತ್ತರಿಸುವುದು ಇವರ ಕಾಯಕವಾಗುತ್ತಿದ್ದಂತೆ ಒಮ್ಮೆ ಪ್ರದ್ಯುಮ್ನನ ದೇಹದಿಂದ ನೆತ್ತರು ಒತ್ತರಿಸಿ ಬಂದರೆ ಇನ್ನೊಮ್ಮೆ ಬಬ್ರುವಾಹನನ ದೇಹದಿಂದ ಕೆನ್ನೀರು ಹರಿದು ಬರುತ್ತಿತ್ತು. ಹೀಗೆ ಯುದ್ಧ ಭೀಕರವಾಗಿದೆ, ಒಂದೇ ರೀತಿಯಲ್ಲಿ ಮುಂದುವರಿಯುತ್ತಿದೆ.

ಲಕ್ಷ್ಮೀಕಾಂತನ ಭಕ್ತನಾದ ಕವಿ ಲಕ್ಷ್ಮೀಶ ಶ್ರೀಮದ್ ರಾಮಾಯಣದ ಘಟನಾವಳಿಗಳನ್ನು ಅಲ್ಲಲ್ಲಿ ಸಂದರ್ಭಕ್ಕೆ ತಕ್ಕುದಾಗಿ ಸಂಗ್ರಹಿಸಿ ಹೇಳುತ್ತಿದ್ದಾನೆ. ಇಲ್ಲಿ ಪ್ರದ್ಯುಮ್ನ ಬಬ್ರುವಾಹನರ ಸಂಗ್ರಾಮವನ್ನು ಹನುಮಂತ ಗರುಡರ ಕಾಳಗಕ್ಕೆ ಹೋಲಿಸುತ್ತಾನೆ. ಸದಾ ಶ್ರೀಕೃಷ್ಣನನ್ನು ಹೊತ್ತು ತಿರುಗುತ್ತಾ ಸೇವೆಗೈಯುತ್ತಿರುವ ಸುಪರ್ಣನನ್ನೂ ಕಡೆಗಣಿಸುವಂತಿಲ್ಲ. ಮತ್ತೆ ಸರ್ವಸ್ವವನ್ನು ಶ್ರೀರಾಮನ ಪದತಲಕ್ಕೆ ಸಮರ್ಪಿಸಿ ಮಂತ್ರಿ ಪದವಿಯನ್ನು ತೊರೆದು ಮಹಾಬಂಟನಾಗಿ ಸದಾ ಸೇವೆಗೈಯುತ್ತಿರುವ ಶ್ರೀರಾಮನ ಭಕ್ತನನ್ನೂ ಮರೆಯುವಂತಿಲ್ಲ. ಪ್ರಸ್ತುತ ಹೋರಾಟ ಮಾಡುತ್ತಿರುವವರು ಶ್ರೀಹರಿಯ ಸುತ ಮತ್ತು ಶ್ರೀಹರಿಯ ಭಕ್ತನ ಭಾವನ ಸುತ, ಇಬ್ಬರಿಗೂ ಕೆಡುಕಾಗಬಾರದಲ್ಲವೇ? ಪಾರ್ಥಸುತ ರುಕ್ಮಿಣಿ ಸುತನ ಬಿಲ್ಲನ್ನೇ ಕಡಿದು ಬಿಟ್ಟಾಗ ಗದೆಯನ್ನು ತೆಗೆದು ಆತನೆದೆಗೆ ಎಸೆದರೆ ಅದನ್ನು ತಡೆದು ಬಬ್ರುವಾಹನ ಮತ್ತೆ ಶರ ಪ್ರಯೋಗಕ್ಕೆ ಪ್ರಾರಂಭ ಮಾಡಿದ. ಸಮರ ಮತ್ತೆ ಮುಂದುವರೆ.

ಮತ್ತೆ ಕದನದ ಕಥೆಯನ್ನು ಮುಂದುವರಿಸುತ್ತಾ ಇಬ್ಬರು ಗುಡುಗು ಸಿಡಿಲಿನಂತೆ ಮೇಲುವಾಯುತ್ತಿದ್ದಾರೆ, ಅಂತರಿಕ್ಷಕ್ಕೆ ಹಾರುತ್ತಿದ್ದಾರೆ, ಕೆಳಕ್ಕೆ ಉರುಳುತ್ತಿದ್ದಾರೆ. ಯಾರಿಗೂ ಸೋಲಿಲ್ಲ, ಯಾರಿಗೂ ಗೆಲುವಿಲ್ಲ. ಕವಿ ಎಂತಹ ಹೋಲಿಕೆಯನ್ನು ಕೊಡುತ್ತಿದ್ದಾನೆಂದರೆ, ಮೊದಲು ಪರ್ವತಗಳೆಲ್ಲ ಹಾರುತ್ತಿದ್ದುವಂತೆ, ನೆಗೆಯುತ್ತಿದ್ದುವಂತೆ, ಇಂದ್ರನ ವಜ್ರಾಯುಧಕ್ಕೆ ಆಘಾತಕ್ಕೆ ಸಿಲುಕಿ ಪರ್ವತಗಳು ದೊಪ್ಪನೆ ಬಿದ್ದುವಂತೆ, ಹಾಗೆ ಇಬ್ಬರು ಯೋಧರು ಕೂಡ ದೊಪ್ಪನೆ ನೆಲದ ಮೇಲೆ ಬಿದ್ದರು ಎಂದು ಕವಿ ವರ್ಣಿಸುತ್ತಿದ್ದಾನೆ.

ದಪ್ಪೆಂದು ಧರೆಗೆ ಬಿದ್ದ ಬಬ್ರುವಾಹನನು ತಕ್ಷಣ ಸಾವರಿಸಿ ಎದ್ದು ಬೇರೊಂದು ಮಹಾರಥವನ್ನು ಏರಿ ಹರಿಕುಮಾರನನ್ನು ಸದೆಯಲು ಮುಂದತ್ತಿ ಬರುತ್ತಿರುವಾಗ ಶತ್ರುವಿನ ಸುಳುವು ಕಾಣದೇ ಪಾರ್ಥನ ಸೇನೆಯ ನಡುವೆ ನುಗ್ಗಿದ. ನುಗ್ಗುವಿಕೆಯನ್ನು ಹೇಗೆ ವರ್ಣಿಸುತ್ತಿದ್ದಾನೆಂದರೆ, ಮೃಗಗಳ ಸಂಕುಲವನ್ನು ಹೊಕ್ಕ ಹಸಿದ ಹೆಬ್ಬುಲಿಯಂತೆ, ಅಲ್ಲಲ್ಲ, ಕದಳಿ ತೋಟಕ್ಕೆ ಕಾಡಾನೆ ನುಗ್ಗಿದಂತೆ ಸೈನ್ಯವನ್ನು ಚೆಲ್ಲಾಪಿಲ್ಲಿಗೊಳಿಸಿದನೆಂದು ಕವಿ ವರ್ಣಿಸುತ್ತಿದ್ದಾನೆ.

ಮತ್ತೆ ಅದೇ ರೀತಿ ಅಂತರಿಕ್ಷದಲ್ಲಿ ಹಾರಿ ಪಾರ್ಥನ ಯೋಧರ ಬಲವನ್ನು ಕಳೆಗುಂದುವಂತೆ ಮಾಡುವಂತೆ ಕಣೆಗಳನ್ನು ಪ್ರಯೋಗಿಸುತ್ತಿದ್ದಾನೆ. ಕತ್ತಿಗೆ ಕತ್ತಿ, ತಪ್ಪಿದರೆ ಕುತ್ತಿಗೆ, ಗದೆಗೆ ಗದೆ, ತಪ್ಪಿದರೆ ಎದೆ, ಹೀಗೆ ಒಂದೇ ಸವನೆ ತ್ರೈಲೋಕ್ಯ ವೀರನ ವೀರರು ವೀರ ಬಭ್ರುವಾಹನನ್ನು ಒಂದೇ ಸವನೆ ಸೋಲಿಸಲು ಪ್ರಯತ್ನಿಸುತ್ತಿದ್ದಾರೆ. ಘೋರ ಕದನ ಘೋರ ರೂಪವನ್ನು ತಳೆಯುತ್ತಿದೆ.

0: ಯುದ್ಧರಂಗದ ವರ್ಣನೆಯಲ್ಲೂ ಮಹಾಕವಿ ಪದಪ್ರಾಸಗಳ ಸಂಪತ್ತನ್ನು ಕನ್ನಡಿಗರಿಗೆ ಕಟ್ಟಿಕೊಡುತ್ತಿದ್ದಾನೆ. ಇದು ಕನ್ನಡಿಗರ ಭಾಗ್ಯವೆನ್ನೋಣವೆ. ಸೂನುವಂ ಭಾನುವಂ, ಗಾಳಿಯಂ ಧೂಳಿಯಂ, ಸೋನೆಯಂ ಸೇನೆಯಂ, ಜಾತನಂ ಧಾತನಂ, ಹೀಗೆ ಸಹಸ್ರಾರು ಪ್ರಾಸಬದ್ಧ ಪದ ಸಂಪತ್ತು ಕಾವ್ಯದ ಮಹತ್ವವನ್ನು ಹೆಚ್ಚಿಸಿದ ಹೆಮ್ಮೆ ಗರಿಮೆ ಲಕ್ಷ್ಮೀಕಾಂತನ ಭಕ್ತನಿಗೆ. ಪಾರ್ಥನ ಮಹಾಸೇನೆ ಪಾರ್ಥ ಸುತನನ್ನು ಸಂಪೂರ್ಣ ಸುತ್ತುವರಿದು ಸೋಲಿಸಲು ಪ್ರಯತ್ನಿಸುತ್ತಿದ್ದಾರೆ.
1: ರಿಪುಬಲದ ಮುತ್ತಿಗೆಯ ಕೋಲಾಹಲಂಗಳಂ ವಿಪುಲ

ಈ ಪರಿಯಲ್ಲಿ ನರನ ಸೇನೆ ಚಿತ್ರಾಂಗದೆಯ ಸುತನನ್ನು ಮುತ್ತಿಕೊಳ್ಳಲು ಯೋಧರೆಲ್ಲ ಎಡಬಿಡದೆ ಬಾಣಗಳನ್ನು ಪ್ರಯೋಗಿಸುತ್ತಿರಲು, ಒಂದೇ ಸವನೆ ವೀರ ಪಾರ್ಥ ಸುತನನ್ನು ವೀರರು ಗಾಯಗೊಳಿಸುತ್ತಿರಲು, ಬಭ್ರುವಾಹನನು ಬದ್ಧ ಭ್ರುಕುಟಿಯಾಗಿ ಮಹಾರುದ್ರ ಕೋಪದಿಂದ ದಿವ್ಯಾಸ್ತ್ರಗಳ ಮಳೆಗರೆದು ಅಂತಕನ ಲೋಕಕ್ಕೆ ಅನಂತ ಜೀವಿಗಳನ್ನು ಅಟ್ಟಿದ, ರಥ ಕುದುರೆಗಳನ್ನು ಚೆಲ್ಲಾಪಿಲ್ಲಿಯಾಗಿ ಮಾಡಿದ, ಎಲ್ಲರನ್ನು ಕೊಚ್ಚಿ ಕೊಚ್ಚಿ ಕೊಲ್ಲತೊಡಗಿದ.

ಚಿತ್ರಾಂಗದೆಯ ಪುತ್ರನ ಬಾಣಗಳು ಯೋಧರನ್ನು ಕಂಗೆಡಿಸಿದವು. ಆತನ ಅಂಬುಗಳೆಂಬ ವರ್ಷಾಧಾರೆಯಲ್ಲಿ ವೀರರೆಲ್ಲ ಮುಳುಗಿ ನಡುಗುತ್ತಿದ್ದಾರೋ ಎಂಬಂತೆ ಸರ್ವ ಸೈನಿಕರ ಮೇಲೆ ಶರಗಳ ಪ್ರಯೋಗ ಮಾಡುತ್ತಿದ್ದಾನೆ. ವಿಷ್ಣು ಮಾಯಾ ಪ್ರಭಾವದಂತೆ ಬಾಣಗಳ ಗಾಯದಿಂದ ಎಲ್ಲರೂ ಮಂಕಾಗಿದ್ದಾರೆ. ಇಲ್ಲಿ ವಿಶೇಷವಾದ ಪದವನ್ನು ಕವಿ ಬಳಸಿದ್ದಾನೆ, ಆ ವಿಷ್ಣು ಮಾಯಾ ಪ್ರಭಾವ. ಸಾಮಾನ್ಯ ಬಾಣಗಳನ್ನೇ ತಡೆದುಕೊಳ್ಳಲು ಸಾಧ್ಯವಿಲ್ಲದಾಗ ಮತ್ತು ಬರಿಸುವ ಬಾಣಗಳನ್ನು ತಾಳಿಕೊಳ್ಳಲು ಸಾಧ್ಯವೇ? ಎಲ್ಲರೂ ಕಳೆಗುಂದಿದವರಾಗಿದ್ದಾರೆ ಕೌಂತೆಯನ ಸೈನಿಕರು.

ರಣರಂಗದಲ್ಲಿ ರಂಬೆ ಊರ್ವಶಿಯರ ಶೃಂಗಾರದ ಗೊಡವೆಯೇ, ಶೃಂಗಾರ ಕವಿಯಲ್ಲವೇ ಲಕ್ಷ್ಮೀಶ, ಇದನ್ನೇ ಕವಿ ಸಮಯವೆನ್ನಬಹುದು. ವೀರ ಯೋಧರು ರಣರಂಗದಲ್ಲಿ ವೀರ ಮರಣವನ್ನಪ್ಪಿದರೆ ಸ್ವರ್ಗದಲ್ಲಿ ರಂಭೆಯರು ಅವರನ್ನು ಅಪ್ಪಿಕೊಳ್ಳಲು ಸಿದ್ಧರಿರುತ್ತಾರಂತೆ. ಹೀಗೆ ಅವರ ಅಪ್ಪುಗೆಯಿಂದ ಉಂಟಾದ ತಾಕಲಾಟಕ್ಕೆ ಯೋಧರು ಕೊರಳಲ್ಲಿ ಧರಿಸಿದ ಮುತ್ತಿನ ಹಾರಗಳಿಂದ ಹವಳ ಮಣಿ ಮುತ್ತುಗಳು ಕೆಳಕ್ಕೆ ಉದುರುತ್ತವೆ. ಅಂತೆಯೇ ಬಬ್ರುವಾಹನನ ಬಾಣಗಳಿಗೆ ತುತ್ತಾದ ಆನೆಗಳ ಮಸ್ತಕದಿಂದ ಉದುರುವ ಮುಕ್ತಾವಳಿಗಳು ಉದುರುತ್ತಿದ್ದವು ಎಂಬ ಒಂದೇ ಹೋಲಿಕೆಯನ್ನು ಕವಿ ಕಟ್ಟಿಕೊಡುತ್ತಿದ್ದಾನೆ. ಶೃಂಗಾರ ಕವಿಯ ಶೃಂಗಾರದ ಉದಾಹರಣೆಯು ಸಮರಾಂಗಣದಲ್ಲಿ ಬರುತ್ತಲಿದೆ.

ಸಮರ್ಥನ ಸೇನೆ ಅಡಿಗಡಿಗೆ ಸೋಲನ್ನು ಅನುಭವಿಸತೊಡಗಿತು. ಹಯವನ್ನೇರಿ ಯುದ್ಧಕ್ಕೆ ಬರುವ ಯೋಧರೊಂದಿಗೆ ಪ್ರಾರ್ಥಿಸು ತನ್ನ ಶಸ್ತ್ರದಿಂದ ಕುದುರೆಯು ನೆಲಕ್ಕುರುಳುತ್ತಿತ್ತು. ಆನೆಯ ಮೇಲೇರಿ ಯುದ್ಧಕ್ಕೆ ಬರುವ ಮಾವುತನೊಂದಿಗೆ ಆನೆಯೂ ಮಣ್ಣಾಗುತ್ತಿತ್ತು. ಲೆಕ್ಕಕ್ಕೆ ಸಿಗದಷ್ಟು ಕಾಲಾಳುಗಳು ಕೈಕಾಲುಗಳನ್ನು ಕಳೆದುಕೊಳ್ಳುತ್ತಿದ್ದರೆ ರಥದೊಡನೆ ರಥಿಕರು ಸಾರಥಿಗಳು ಸಾಯುತ್ತಿದ್ದರು. ಬದುಕುಳಿದವರು ಪ್ರಾಣಭಯದಿಂದ ಎದ್ದು ಬಿದ್ದು ದಿಕ್ಕಾಪಾಲಾಗಿ ಓಡುತ್ತಿದ್ದಾರೆ.

ಅಶ್ವಮೇಧ ಯಾಗದ ಅಶ್ವದ ಬೆಂಗಾವಲಾದ ವಿಜಯನಿಗೆ ವಿಜಯವನ್ನು ಗಳಿಸಿಕೊಡಲು ಅತಿರಥ ಮಹಾರಥಿಕರು ಮಹಾಮಹಾ ಸುಭಟರು ಸವ್ಯಸಾಚಿಯುಡನಿದ್ದಾರೆ. ಪಾಂಡವರ ಪಕ್ಷವನ್ನು ಸೇರಿಕೊಂಡ ಹಂಸಧ್ವಜ, ಕುರುಕ್ಷೇತ್ರ ಯುದ್ಧದ ಮಹಾಕಲಿಕರ್ಣನ ಮಗ ವೃಷಕೇತು, ಅತ್ಯಂತ ಪ್ರತಾಪಶಾಲಿಯಾದ ಅನಿರುದ್ಧ, ವೀರರಾದ ಸಾತ್ಯಕಿ, ಕೃತವರ್ಮರು ಮಧ್ಯಮ ಪಾಂಡವನನ್ನು ಬೆಂಬಲಿಸುತ್ತಿದ್ದಾರೆ. ಬಭ್ರುವಾಹನನ ಪೌರುಷಕ್ಕೆ ಮೆಚ್ಚಿ ತಲೆದೂಗಿದ್ದಾರೆ. ಸೋಲನ್ನರಿಯದ ಸರದಾರರು ಸೋಲಿನ ಕಹಿಯ ಅನುಭವವನ್ನು ಪಡೆಯಬೇಕಾಗಿದೆ. ಹೀಗೆ ಎತ್ತ ನೋಡಿದ ರತ್ತ ಮಣಿಪುರದ ಅರಸನ ಶರಗಳು ಕಾಣುತ್ತಿವೆ.

0: ಆ ಮಹಾರಣಾಂಗಣದಲ್ಲಿ ವೀರ ವಿಜಯನ ಅಂದರೆ ಪಾರ್ಥನ ವಿಜಯ ವಧುವಿನ ವದನವು ಕಳೆಗೊಂದಿದೆ. ಎಂದರೆ ಬಭ್ರವಾಹನನ ಪಾಳೆಯ ಕೈಮೇಲಾಗುತ್ತಿದೆ. ಪಾಂಡವರ ಪಾಳೆಯದಲ್ಲಿ ಸೋಲಿನ ಸೂತಕದ ಛಾಯೆ ಕವಿದಿದೆ. ವೀರ ಬಭ್ರವಾಹನನು ಬಿಟ್ಟ ಬಾಣಗಳು ಅಂಬರಕ್ಕೇರಿ ನೂರಾರು ಬಾಣಗಳಾಗಿ ಬೀಳುತ್ತಾ ಅರಿಸೈನ್ಯವನ್ನು ತರಿಯುತ್ತಿದ್ದವು. ಪೌರುಷ ಸಾಮರ್ಥ್ಯ ಕೌಶಲ್ಯಗಳು ವಯಸ್ಸಿನಿಂದ ನಿರ್ಧರಿಸಲ್ಪಡುವುದಿಲ್ಲ. ಏಕೆಂದರೆ ಪಾರ್ಥನ ಪಾಳೆಯದಲ್ಲಿ ಮಹಾಭಟರು ಸುಭಟರಿದ್ದಾರೆ. ಆದರೆ ಬಾಲಕ ಬಭ್ರವಾಹನನ ಬಾಣಗಳ ಸುರಿಮಳೆಯನ್ನು ಮಹಾವೀರರೆನಿಸಿಕೊಂಡಿರುವವರಿಂದ ತಡೆಯಲಾಗುತ್ತಿಲ್ಲವೆಂದರೆ ಪೌರುಷದ ಪರಿಕಲ್ಪನೆ ಅತ್ಯಂತ ನಿಗೂಢ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದ 22ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಉಮಾ ಭಟ್, ವ್ಯಾಖ್ಯಾನ ಮಾಡಿದವರು ಶ್ರೀ ರಾಮಸುಬ್ರಾಯ ಶೇಠ.
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
3: ಆಕಾಶವಾಣಿ ಎನ್ನು ಮುಂದೆ ಇಂಗ್ಲಿಷ್ ಹಾಗೂ ಹಿಂದಿಯಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
4: ಆಕಾಶವಾಣಿ ಅಂಡ್ ಐ ಆಮ್ ವಲ್ಸಾ ವಿಲಿಯಮ್ಸ್ ವಿತ್ ಮಿಡ್ ಡೇ ನ್ಯೂಸ್. ದ ಹೆಡ್ಲೈನ್ಸ್. Prime Minister Narendra Modi to arrive shortly in Auckland on two-day visit to hold talks with his New Zealand counterpart. Centre amends drugs rules to regulate high alcohol-containing drug formulations. India strongly condemns conflict-related sexual violence at UNSC, describes it as tool of war and terrorism. IMD issues red alert for heavy to very heavy rainfall in Uttarakhand today. In FIFA World Cup, Spain to face Belgium in second quarter-final tonight. And in women's cricket, India to take on England in historic one-off test match at Lord's Cricket Ground in London this evening. Prime Minister Narendra Modi will shortly reach Auckland on a two-day visit to New Zealand on the third and last leg of his three-nation visit. Mr. Modi will hold talks with his New Zealand counterpart, Christopher Luxon. Both leaders will review the entire gamut of the bilateral relationship, which has seen significant progress in the last 2 years, especially in the areas of trade and commerce and defence. The visit to New Zealand will be the first

0: ಹಾವೇರಿ ಜಿಲ್ಲೆಯ 6 ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಸುಗಮವಾಗಿ ನಡೆಯುತ್ತಿದೆ. ಜಿಲ್ಲೆಯ ಸುಮಾರು 13,35,000 ಮತದಾರರ ಪೈಕಿ ಈಗಾಗಲೇ 12,99,000 ಮತದಾರರಿಗೆ ಗಣತಿ ನಮೂನೆ ನೀಡಲಾಗಿದೆ. 3,35,000 ಮತದಾರರ ಗಣಕೀಕರಣವನ್ನು ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ವಿಜಯ ಮಹಾಂತೇಶ ದಾನಮನವರ ತಿಳಿಸಿದ್ದಾರೆ. ಸಾರ್ವಜನಿಕರ ಹಿತರಕ್ಷಣೆಗಾಗಿ ಬೆಂಗಳೂರಿನಲ್ಲಿ ಪಾದಚಾರಿ ಮಾರ್ಗ ತೆರವು ಕಾರ್ಯಾಚರಣೆ ನಡೆಸಲಾಗುತ್ತಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಅವರು ಬೆಂಗಳೂರಿನಲ್ಲಿಂದು ವಿವಿಧ ಸ್ಥಳಗಳಿಗೆ ಭೇಟಿ ನೀಡಿ ತೆರವು ಕಾರ್ಯಾಚರಣೆಯ ಪ್ರಗತಿ ಪರಿಶೀಲನೆ ನಡೆಸಿದರು. ಪಾದಚಾರಿ ಮಾರ್ಗಗಳು ಸುರಕ್ಷಿತವಾಗಿದ್ದರೆ ಮಕ್ಕಳು, ಹಿರಿಯ ನಾಗರಿಕರು, ಮಹಿಳೆಯರು ಹಾಗೂ ವಿಶೇಷಚೇತನರು ಆತ್ಮವಿಶ್ವಾಸದಿಂದ ಸಂಚರಿಸಬಹುದು. ನಗರದ ಅಭಿವೃದ್ಧಿ ಎಂದರೆ ಕೇವಲ ರಸ್ತೆ ಅಗಲೀಕರಣವಲ್ಲ, ಅಡೆತಡೆ ಇಲ್ಲದ ಪಾದಚಾರಿ ಮಾರ್ಗಗಳನ್ನು ಒದಗಿಸುವುದು ಅಷ್ಟೇ ಮುಖ್ಯ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ಅವರು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಸ್ಕೌಟ್ಸ್ ಮತ್ತು ಗೈಡ್ಸ್ ಚಟುವಟಿಕೆಗಳನ್ನು ಮತ್ತಷ್ಟು ಸಕ್ರಿಯವಾಗಿಸಲು ಯೋಜನೆಗಳನ್ನು ರೂಪಿಸಲಾಗುತ್ತಿದ್ದು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರದಲ್ಲಿರುವ ಆನಿ ಬೆಸೆಂಟ್ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ತರಬೇತಿ ಕೇಂದ್ರವನ್ನು ಅಂತಾರಾಷ್ಟೀಯ ಮಟ್ಟದ ಕೇಂದ್ರವಾಗಿ ಅಭಿವೃದ್ಧಿಪಡಿಸುವ ಉದ್ದೇಶದಿಂದ ಪುನರ್ ನಿರ್ಮಾಣ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗಿದೆ ಎಂದು ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ನ ರಾಜ್ಯ ಮುಖ್ಯ ಆಯುಕ್ತ ಪಿಜಿಆರ್ ಸಿಂಧ್ಯಾ ತಿಳಿಸಿದ್ದಾರೆ. ಆನಿಬೆಸೆಂಟ್ ಪಾರ್ಕ್ನಲ್ಲಿರುವ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ತರಬೇತಿ ಕೇಂದ್ರದಲ್ಲಿ ಕಟ್ಟಡಗಳ ಉನ್ನತೀಕರಣಕ್ಕೆ ಸ್ಥಳೀಯ ಶಾಸಕ ಧೀರಜ್ ಮುನಿರಾಜು ಅವರೊಂದಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಅವರು ಮಾತನಾಡಿದರು. ಮಕ್ಕಳು ಪರಿಸರದ ಬಗ್ಗೆ ತಿಳಿದುಕೊಳ್ಳಬೇಕು. ಈ ಹಿನ್ನೆಲೆಯಲ್ಲಿ ಕರಾವಳಿ ಪ್ರದೇಶದ ಸಾಹಸ ಚಟುವಟಿಕೆಗಳ ಮಾದರಿಯ ತರಬೇತಿಯನ್ನು ಕೂಡ ಇಲ್ಲಿ ಪರಿಚಯಿಸುವ ಉದ್ದೇಶವಿದೆ ಎಂದು ಸಿಂಧ್ಯಾ ತಿಳಿಸಿದರು. ಹಾವೇರಿ ಜಿಲ್ಲೆಯ ಎಲ್ಲಾ ನ್ಯಾಯಾಲಯಗಳಲ್ಲಿ ನಾಳೆ ರಾಷ್ಟೀಯ ಲೋಕ ಅದಾಲತ್ ನಡೆಯಲಿದ್ದು, ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರೂ ಆಗಿರುವ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷ ಬಿರಾದರ ದೇವೇಂದ್ರಪ್ಪ ಎನ್ ಕೋರಿದ್ದಾರೆ. ವ್ಯಾಜ್ಯಪೂರ್ವ ಹಾಗೂ ನ್ಯಾಯಾಲಯದಲ್ಲಿ ಬಾಕಿ ಇರುವ ರಾಜಿ ಆಗಬಹುದಾದ ಪ್ರಕರಣಗಳನ್ನು ಲೋಕ್ ಅದಾಲತ್ನ ಮೂಲಕ ತಕ್ಷಣ ಪರಿಹಾರ ಪಡೆದುಕೊಳ್ಳಲು ಒಂದು ಸುವರ್ಣಾವಕಾಶವಾಗಿರುತ್ತದೆ ಎಂದು ಅವರು ಆಕಾಶವಾಣಿಗೆ ನೀಡಿದ ಸಂದರ್ಶನದಲ್ಲಿ ತಿಳಿಸಿದ್ದಾರೆ.
1: ಜನರಿಗೆ ಶೀಘ್ರ ನ್ಯಾಯ ದೊರಕುತ್ತದೆ ಅಂತಕ್ಕಂಥ ಉದ್ದೇಶದಿಂದ ಪ್ರತಿ ವರ್ಷ ಕನಿಷ್ಠ 4 ರಾಷ್ಟ್ರೀಯ ಲೋಕದಾಲತ್ಗಳನ್ನು ಹಮ್ಮಿಕೊಳ್ತೇವೆ. ಇದು 2ನೇ ರಾಷ್ಟ್ರೀಯ ಲೋಕದಾಲತ್ 11/7/2026 ನಿಗದಿಪಡಿಸಲಾಗಿದೆ. ಆ ಪ್ರಯುಕ್ತ ಈಗಾಗಲೇ ನಾವು ಅವಶ್ಯಕತೆ ಇರತಕ್ಕಂಥ ಎಲ್ಲ ಸಭೆಗಳನ್ನು ನಡೆಸಿ ಯಾವ ರೀತಿ ಹೆಚ್ಚಿನ ಪ್ರಕರಣಗಳನ್ನು ಲೋಕದಾಲತ್ನಲ್ಲಿ ತೀರ್ಮಾನ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅನ್ನುವಂಥದ್ದನ್ನು ಚರ್ಚೆ ಮಾಡಿದ್ದೀವಿ. ಈ ಚರ್ಚೆಯ ಫಲವಾಗಿ 8,262 ಪೆಂಡಿಂಗ್ ಇರತಕ್ಕಂಥ ಪ್ರಕರಣಗಳನ್ನು ಗುರುತು ಮಾಡಿದ್ದೀವಿ. ಆ ಪೈಕಿ ಆಲ್ಮೋಸ್ಟ್ 283 ಕೇಸಸ್ ಆರ್ ಆಲ್ರೆಡಿ ಸೆಟಲ್ಡ್. ರಿಮೈನಿಂಗ್ ಕೇಸಸ್ ನೀಡ್ಸ್ ಟು ಬಿ ಸೆಟಲ್ಡ್ ಅಂಡ್ ಎಫರ್ಟ್ಸ್ ಆರ್ ಬೀಯಿಂಗ್ ಮೇಡ್.
0: ರಾಷ್ಟೀಯ ಲೋಕ್ ಅದಾಲತ್ ಕುರಿತು ವಿವಿಧ ಇಲಾಖೆಗಳ ಅಧಿಕಾರಿಗಳ ಸಭೆ ನಡೆಸಿ ಮಾಹಿತಿ ನೀಡಲಾಗಿದೆ. ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸಿಕೊಂಡಾಗ ಸಮಯ, ಹಣದ ಉಳಿತಾಯವಾಗುತ್ತದೆ ಹಾಗೂ ಸಂಬಂಧಗಳು ಕೆಡುವುದಿಲ್ಲ, ಜೊತೆಗೆ ನೆಮ್ಮದಿ ಕಾಣಬಹುದು ಎಂದು ಅವರು ವಿವರಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಹಿರಿಯ ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಜನರ ಬಳಿ ತೆರಳಿ ಅವರ ಸಮಸ್ಯೆಗಳನ್ನು ಆಲಿಸಿ ಸ್ಥಳದಲ್ಲೇ ಪರಿಹಾರ ಸಿಗುವಂತೆ ನೋಡಿಕೊಳ್ಳಬೇಕೆಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೂಚಿಸಿದ್ದಾರೆ. ಜನರು ಸಣ್ಣಪುಟ್ಟ ಸಮಸ್ಯೆಗಳ ಪರಿಹಾರಕ್ಕಾಗಿ ದೂರದ ಊರುಗಳಿಂದ ಮುಖ್ಯಮಂತ್ರಿ ಹಾಗೂ ಸಚಿವರುಗಳನ್ನು ಭೇಟಿಯಾಗಲು ಬೆಂಗಳೂರಿಗೆ ಬರುತ್ತಾರೆ. ಇನ್ನು ಮುಂದೆ ಹಾಗೆ ಆಗಬಾರದು. ಸ್ಥಳೀಯ ಸಮಸ್ಯೆಗಳಿಗೆ ತಕ್ಷಣವೇ ಅಥವಾ ಕಾಲಮಿತಿಯೊಳಗೆ ಪರಿಹಾರ ಸಿಗಲೇಬೇಕು. ಎಲ್ಲಾ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳು, ಜಿಲ್ಲಾ ಪೊಲೀಸ್ ವರಿಷ್ಠರು ಹಾಗೂ ಇತರೆ ಅಧಿಕಾರಿಗಳು ಅಭಿವೃದ್ಧಿಯ ಜೊತೆಗೆ ಕಾನೂನು ಸುವ್ಯವಸ್ಥೆ ಕಾಪಾಡುವುದಕ್ಕೆ ಮುಂದಾಗಬೇಕು ಎಂದು ಉಪಮುಖ್ಯಮಂತ್ರಿ ಆದೇಶಿಸಿದ್ದಾರೆ. ಹಿರಿಯ ಸಾಹಿತಿ ಕಾದಂಬರಿಗಾರ್ತಿ ಸಿಎನ್ ಮುಕ್ತ ಮೈಸೂರಿನಲ್ಲಿಂದು ನಿಧನ ಹೊಂದಿದರು. ಅವರಿಗೆ 75 ವರ್ಷ ವಯಸ್ಸಾಗಿತ್ತು. ಸಾಹಿತ್ಯದ ಎಲ್ಲಾ ಪ್ರಕಾರಗಳ ಬೆಳವಣಿಗೆಯಲ್ಲಿ ತೊಡಗಿಸಿಕೊಂಡಿದ್ದ ಅವರು 75 ಹೆಚ್ಚು ಕಾದಂಬರಿ, ಧಾರವಾಹಿ

0: ಕೃತಿಗಳನ್ನು ಬರೆದಿದ್ದಾರೆ. ಅವರ ಕೆಲವು ಸಾಹಿತ್ಯ ಕೃತಿಗಳು ಟಿವಿ ಧಾರಾವಾಹಿಗಳಾಗಿ ಹಾಗೂ ಚಲನಚಿತ್ರಗಳಾಗಿ ಮೂಡಿಬಂದಿವೆ. ಅವರು ರಾಜ್ಯೋತ್ಸವ ಪ್ರಶಸ್ತಿ ಸೇರಿದಂತೆ ವಿವಿಧ ಗೌರವಗಳಿಗೆ ಭಾಜನರಾಗಿದ್ದರು. ಕೇಂದ್ರ ಸರ್ಕಾರದಿಂದ ವಿಬಿ ಜಿರಾಮ್ಜಿ ಯೋಜನೆ ಕುರಿತು ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ 40 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 108 ಗ್ರಾಮಗಳಲ್ಲಿ ಜನಜಾಗೃತಿ ಮೂಡಿಸಲಾಗುತ್ತಿದೆ. ಬಿಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ಆವರಣದಲ್ಲಿಂದು ಜಾಗೃತಿ ಜಾಥಾ ಕಾರ್ಯಕ್ರಮಕ್ಕೆ ರಾಣೆಬೆನ್ನೂರು ಶಾಸಕ ಪ್ರಕಾಶ್ ಕೋಳಿವಾಡ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಯೋಜನೆಯಡಿ ಒಂದು ಕುಟುಂಬಕ್ಕೆ ಕನಿಷ್ಠ 125 ದಿನಗಳ ಕೂಲಿ ಕೆಲಸಗಳನ್ನು ನಿಗದಿಗೊಳಿಸಲಾಗಿದೆ. ಯೋಜನೆ ಪಾರದರ್ಶಕ ಅನುಷ್ಠಾನ ಉದ್ದೇಶದಿಂದ ತಾಲೂಕಿನಲ್ಲಿ ಈಗಾಗಲೇ ಸಕ್ರಿಯ ಉದ್ಯೋಗ ಚೀಟಿ ಹೊಂದಿದ 32,701 ಫಲಾನುಭವಿಗಳ ಇಕೆವೈಸಿಯನ್ನು 98% ಮಾಡಲಾಗಿದೆ ಎಂದರು. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಮುಂದುವರಿಯುತ್ತಿರುವುದರಿಂದ ಮಂಡ್ಯ ಜಿಲ್ಲೆಯ ಕೃಷ್ಣರಾಜಸಾಗರ ಜಲಾಶಯಕ್ಕೆ ಒಳಹರಿವು ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ನೀರು ಸಂಗ್ರಹಣೆಯಲ್ಲಿ ಏರಿಕೆಯಾಗುತ್ತಿದೆ. ಇಂದು ಒಳಹರಿವಿನ ಪ್ರಮಾಣ 12,312 ಇದ್ದು ಗರಿಷ್ಠ 124.80 ಅಡಿ ವಿಸ್ತೀರ್ಣ ಹೊಂದಿರುವ ಜಲಾಶಯದಲ್ಲಿ ಪ್ರಸ್ತುತ 87.50 ಅಡಿ ನೀರಿದೆ. ಸೌಹಾರ್ದ ಕಾಯ್ದೆಯ ವಿರುದ್ಧವಾಗಿ ಕಾರ್ಯನಿರ್ವಹಿಸಿದರೆ ಹಾಗೂ ಹಣಕಾಸಿನ ದುರುಪಯೋಗ ಕಂಡುಬಂದಲ್ಲಿ ಕಾನೂನಿನಡಿಯಲ್ಲಿ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಸಂಯುಕ್ತ ಸಹಕಾರಿ ರಾಜ್ಯಾಧ್ಯಕ್ಷ ಜಿ ನಂಜನಗೌಡ ತಿಳಿಸಿದ್ದಾರೆ. ದಾವಣಗೆರೆಯಲ್ಲಿ ಸೌಹಾರ್ದ ಸಹಕಾರಿಗಳ ಅಧ್ಯಕ್ಷರು, ನಿರ್ದೇಶಕರು ಹಾಗೂ ಸಿಬ್ಬಂದಿಗಳಿಗೆ ಹಮ್ಮಿಕೊಂಡಿದ್ದ ಸಂಪರ್ಕ ಸಭೆ ಉದ್ಘಾಟಿಸಿ ಅವರು ಮಾತನಾಡಿದರು. ಕೆಜಿಎಫ್ ನಗರದಲ್ಲಿ ಜಿಲ್ಲಾಡಳಿತ ಹಾಗೂ ಬೆಸ್ಟ್ ಸಂಸ್ಥೆಯ ಜಂಟಿ ಆಶ್ರಯದಲ್ಲಿ ನಾಡಿದ್ದು ಕೆಜಿಎಫ್ ಅಲ್ಟ್ರಾ ಮ್ಯಾರಥಾನ್ ಹಮ್ಮಿಕೊಳ್ಳಲಾಗಿದೆ. ಈ ಕ್ರೀಡಾಕೂಟದಲ್ಲಿ ರಾಜ್ಯ ಹಾಗೂ ರಾಷ್ಟ್ರಮಟ್ಟದ ಖ್ಯಾತ ಕ್ರೀಡಾಪಟುಗಳು ಪಾಲ್ಗೊಳ್ಳಲಿದ್ದಾರೆ ಎಂದು ಮ್ಯಾರಥಾನ್ ಸಂಘಟಕ ಕಮಲನಾಥನ್ ತಿಳಿಸಿದ್ದಾರೆ. ಸುಮಾರು 1,500 ಹೆಚ್ಚು ಮಂದಿ ಈ ಓಟದಲ್ಲಿ ಭಾಗವಹಿಸುವ ನಿರೀಕ್ಷೆ ಇದ್ದು, ಸ್ಥಳೀಯ ಯುವಕರು ಮುಂಬರುವ ದಿನಗಳಲ್ಲಿ ಇಂತಹ ಕ್ರೀಡೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಲು ಇದು ಪ್ರೇರಣೆಯಾಗಲಿದೆ ಎಂದು ಅವರು ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯಾದ್ಯಂತ ಮತದಾರರ ಪಟ್ಟಿ ತೀವ್ರ ವಿಶೇಷ ಪರಿಷ್ಕರಣೆ ಪ್ರಗತಿಯಲ್ಲಿ, ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ಸ್ಥಳ ಭೇಟಿ ಪರಿಶೀಲನೆ. ಸಾರ್ವಜನಿಕರ ಹಿತರಕ್ಷಣೆಗಾಗಿ ಬೆಂಗಳೂರಿನಲ್ಲಿ ಪಾದಚಾರಿ ಮಾರ್ಗ ತೆರವು ಕಾರ್ಯಾಚರಣೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಜನರ ಬಳಿ ತೆರಳಿ ಸಮಸ್ಯೆ ಆಲಿಸಿ ಪರಿಹಾರಕ್ಕೆ ಯತ್ನಿಸಲು ಹಿರಿಯ ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೂಚನೆ. ಹಿರಿಯ ಸಾಹಿತಿ ಕಾದಂಬರಿಗಾರ್ತಿ ಸಿಎನ್ ಮುಕ್ತ ಮೈಸೂರಿನಲ್ಲಿ ನಿಧನ. ಹಾಗೂ ಕೆಜಿಎಫ್ ನಗರದಲ್ಲಿ ನಾಡಿದ್ದು ಅಲ್ಟ್ರಾ ಮ್ಯಾರಥಾನ್ ಆಯೋಜನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
1: ಸಮಯ 2:40:16.
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.

0: ಆಕಾಶವಾಣಿ ಸಾಪ್ತಾಹಿಕ ಕಾರ್ಯಕ್ರಮ ಗಾಂಧಿ ಸ್ಮೃತಿ.
1: ಬಹಳಷ್ಟು ಚರ್ಚೆ ಮಾಡಿ ಸಾವಧಾನದಿಂದ ಆಲೋಚನೆ ಮಾಡಿ 1906 ಬ್ರಹ್ಮಚಾರ್ಯ ವೃತ್ತವನ್ನು ಕೈಕೊಂಡ್ರು. ಅಲ್ಲಿವರೆಗೆ ಹೆಂಡತಿ ಜೊತೆಗೆ ವಿಚಾರ ಮಾತಾಡಲಿಲ್ಲ. ವೃತ್ತ ಹಿಡಿಯುವಾಗ ಮಾತ್ರ ಆಕೆ ಸಲಹೆಯನ್ನು ಕೇಳಿದ್ರಂತೆ. ಅವ್ರದ್ದೇನೂ ಆಕ್ಷೇಪಣೆ ಇರಲಿಲ್ಲ. ಆದರೆ ಕೊನೆ ನಿರ್ಣಯ ತಗೊಳ್ಳೋದಕ್ಕೆ ಇವರಿಗೆ ಬಹಳ ಕಷ್ಟ ಆಯಿತು. ಇವರಲ್ಲಿ ಶಕ್ತಿ ಇರಲಿಲ್ಲ. ವಿಕಾರಗಳನ್ನು ಇಟ್ಕೊಳ್ಳೋದು ಹೇಗೆ? ಹೆಂಡತಿ ಜೊತೆಗೆ ಸಹ ವಿಕಾರದಿಂದ ಅಲಿಪ್ತನಾಗಿರೋದು ಒಂದು ವಿಚಿತ್ರ ಅನ್ನಿಸ್ತು. ಆದರೆ ಈಶ್ವರನ ಮೇಲೆ ಭಾರ ಹಾಕಿ ವೃತ್ತ ಕೈಕೊಂಡೆ. ಆ ವೃತ್ತ ಕೈಕೊಂಡು 20 ನಂತರ ಕೂಡ ಗಾಂಧೀಜಿ ಹೇಳ್ತಾರೆ, ನನಗೆ ಆಶ್ಚರ್ಯನೂ ಆಗ್ತದೆ, ಆನಂದನೂ ಆಗ್ತದೆ. ಹೆಚ್ಚು ಕಡಿಮೆ ಈ ಪ್ರಯತ್ನ 1901 ಆದರೂ ಕೂಡ, ಆದರೆ 1906 ನಂತರ ನನಗೆ ದೊರೆತಂಥ ಸ್ವಾತಂತ್ರ್ಯ ಮತ್ತು ಸಂತೋಷವನ್ನು ನಾನು ವರ್ಣನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಬ್ರಹ್ಮಚಾರ್ಯದ ಮಹಿಮೆ ದಿನ ದಿನಕ್ಕೆ

ಸ್ಪಷ್ಟವಾಗ್ತಾ ಬಂತು. ವೃತ ಇವರು ಹಿಡಿದಿದ್ದು ಫೀನಿಕ್ಸ್ನಲ್ಲಿದ್ದಾಗ, ರೋಗಿಗಳ ಶುಶ್ರೂಷೆ ಕಾರ್ಯದಿಂದ ಬಿಡುಗಡೆ ಆದ ಕೂಡಲೇ ಇವರು ಫೀನಿಕ್ಸಿಗೆ ಹೋದರು. ಅಲ್ಲಿಂದ ಜಾನ್ಸ್ಬರ್ಗಿಗೆ ಬರಬೇಕಾಯಿತು. ಹಿಂದಿರುಗಿ ಬಂದು ಒಂದು ತಿಂಗಳೊಳಗಾಗಿ ಸತ್ಯಾಗ್ರಹ ಸಂಗ್ರಾಮದ ಅಂಕುರಾರ್ಪಣೆ ಆಯಿತು. ಗೊತ್ತಿಲ್ಲದಂತೇನೋ ಎಂಬಂತೆ ಬ್ರಹ್ಮಚಾರ್ಯವಿತ ಅದಕ್ಕೆ ಸಿದ್ಧಪಡಿಸ್ತಾ ಇತ್ತು. ಇವರು ಜೋಹಾನ್ಸ್ಬರ್ಗಲ್ಲಿ ಮನೆ ಹೆಚ್ಚು ವೆಚ್ಚ ಎಲ್ಲ ತಗ್ಗಿಸ್ಬಿಟ್ಟು ಬ್ರಹ್ಮಚಾರ್ಯ ವೃತ್ತ ಪಾಲನೆಗೆ ಅನ್ನೋ ಹಾಗೆ ಫೀನಿಕ್ಸಿಗೆ ಹೋದಂಗಾಗಿತ್ತು. ಅವ್ರು ಹೇಳ್ತಾರೆ, ಬ್ರಹ್ಮಚಾರ್ಯ ವೃತ್ತವನ್ನು ಸರಿಯಾಗಿ ಪಾಲಿಸೋದು ಅಂದರೆ ಬ್ರಹ್ಮದರ್ಶನ ಅಂತ. ಇದು ನನಗೆ ಶಾಸ್ತ್ರಾಭ್ಯಾಸದಿಂದ ಉಂಟಾಗಲಿಲ್ಲ, ಅನುಭವದಿಂದ ಸಿದ್ಧಿಯಾಯಿತು ಅಂತ ಹೇಳ್ತಾರೆ. ಈ ವಿಷಯದ ಬಗ್ಗೆ ಶಾಸ್ತ್ರಗ್ರಂಥಗಳನ್ನು ಆಮೇಲೆ ಓದಿದರು. ಈ ವೃತ್ತಾನುಷ್ಠಾನದಲ್ಲಿ ಒಂದೊಂದು ದಿನ ಬ್ರಹ್ಮಚರ್ಯದ ದೇಹದ ಮನಸ್ಸಿನ ಮತ್ತು ಆತ್ಮದ ರಕ್ಷಣೆ ಇದೆ ಅಂತನ್ನುವಂಥ ಜ್ಞಾನದ ಸಮೀಪಕ್ಕೆ ಅವ್ರನ್ನ ಕರ್ಕೊಂಡು ಹೋದಂಗೆ ಅನ್ನಿಸ್ತು. ಈಗ ಅವರಿಗೆ ಬ್ರಹ್ಮಚರ್ಯ ಘೋರವಾದ ತಪಸ್ಸೆ ಆಗಲಿಲ್ಲ, ಅದರ ಬದಲು ಅತ್ಯಂತ ಶಾಂತಿಮಯವಾದಂಥ ಆನಂದದಾಯಕವಾದಂಥ ಒಂದು ಪ್ರಯೋಗ ಆಯಿತು. ಪ್ರತಿದಿನ ಅದರ ಹೊಸ ಸೊಬಗು ಕಾಣಿಸ್ತಾ ಇತ್ತು. ಹೀಗೆ ದಿನ ದಿನ ಆನಂದದಾಯಕ ಆಗ್ತಾ ಇದ್ದರೂ ಅದು ಆಚರಣೆ ತುಂಬ ಸುಲಭ ಆಗಿತ್ತು ಅಂತ ಯಾರೂ ಭಾವಿಸಬಾರ್ದು. ಗಾಂಧೀಜಿಗಾಗ 56 ವರ್ಷ ಆಗಿದ್ದರೂ ಕೂಡ ಅದು ಎಷ್ಟು ಕಷ್ಟ ಅಂತ ನನಗೆ ಅರ್ಥ ಆಗ್ತದೆ ಅಂತ ಹೇಳ್ತಾರೆ. ಅದು ಕತ್ತಿ ಅಲಗಿನ ಮೇಲೆ ನಡೆಯುವಂತೆ ಎಂಬುದು ದಿನ ದಿನಕ್ಕೆ ಅವರ ಅನುಭವಕ್ಕೆ ಬರ್ತಾ ಇತ್ತು. ನಿರಂತರವಾದ ಜಾಗರೂಕತೆ ಬಹಳ ಮುಖ್ಯ ಅಂತನಿಸ್ತು. ಇನ್ನೊಂದು ವಿಷಯ ಅವ್ರಿಗೆ ಅರ್ಥ ಆದದ್ದು, ಬ್ರಹ್ಮಚರ್ಯ ವೃತ್ತವನ್ನು ಪಾಲಿಸುವವರಿಗೆ ನಾಲಿಗೆ ಮೇಲೆ ಹತೋಟಿ ಇರಬೇಕು. ನಾಲಿಗೆ ರುಚಿ ಮೇಲೆ ಪೂರ್ಣ ಹತೋಟಿ ಇಡೋದರಿಂದ ಬ್ರಹ್ಮಚರ್ಯ ವೃತಾನುಷ್ಠಾನ ಸುಲಭ ಆಗ್ತದೆ ಅಂತ ಗೊತ್ತಾಯಿತು. 6-7 ವರ್ಷ ಅನುಭವದಿಂದ ಅವ್ರಿಗೆ ಅನಿಸಿದ್ದೇನು ಅಂದರೆ, ಬ್ರಹ್ಮಚಾರಿಗೆ ಉತ್ತಮವಾದ ಆಹಾರ ಅಂದರೆ ಹೊಸ ಮಾಗಿದ ಹಣ್ಣುಗಳು ಮತ್ತು ನೆಲಗಡಲೆ ಮತ್ತು ಉಳಿದ ಬೀಜಗಳು ಅಂತ ಗೊತ್ತಾಯಿತು. ಈ ಬಗೆಯ ಆಹಾರವನ್ನು ತಿಂತಾ ಇದ್ದಾಗ ಇವರಿಗೆ ವಿಕಾರ ಭಾವನೆಗಳು ಕಮ್ಮಿ ಆಗ್ತಾಯಿತ್ತು. ಬ್ರಹ್ಮಚರ್ಯ ವೃತ್ತ ಮಾಡೋ ಕಷ್ಟನೇ ಆಗಲಿಲ್ಲ. ಹಾಲು ಕುಡಿಯೋಕ್ಕೆ ಶುರು ಮಾಡಿದ ಮೇಲೆ ಬ್ರಹ್ಮಚರ್ಯ ಪಾಲನೆ ಸ್ವಲ್ಪ ಕಷ್ಟ ಅನ್ನಿಸ್ತು. ಹಾಲಿನಂತೆ ಇರುವಂಥ ಪುಷ್ಟಿಕರವಾದ ಮತ್ತು ಸುಲಭವಾಗಿ ಜೀರ್ಣವಾದಂಥ ಆಹಾರ ಇನ್ಯಾವುದೂ ಇಲ್ಲ. ಅದಕ್ಕೆ ವೈದ್ಯರು ಡಾಕ್ಟರು ಅದನ್ನು ಹೇಳ್ತಾರೆ. ಆದರೆ ಹಾಲು ಸ್ವಲ್ಪ ಮಟ್ಟಿಗೆ ಇಂದ್ರಿಯ ವಿಕಾರಕ್ಕೆ ಉತ್ಪಾದನೆ ಮಾಡ್ತದೆ ಅಂತ ಗೊತ್ತಿದ್ರು ಕೂಡ ನಾವು ಬೇರೆದವ್ರು ಬಿಡು ಅಂತ ಹೇಳೋದಿಲ್ಲ ಅಂತ ಹೇಳ್ತಾರೆ. ಬ್ರಹ್ಮಚರ್ಯ ಪಾಲನೆಯಲ್ಲಿ ಆಹಾರದಲ್ಲಿ ಸಂಯಮ ಹೇಗೆ ಅವಶ್ಯನೋ ಹಾಗೆ ಉಪವಾಸ ಕೂಡ ಅವಶ್ಯ. ಇಂದ್ರಿಯಗಳು ಅತ್ಯಂತ ಬಲಿಷ್ಠವಾದವು. ಅವನು ಅದಿಮಿಡಿದ ಹೊರತು ಅಂಕೆಯಲ್ಲಿಡೋಕ್ಕೆ ಸಾಧ್ಯ ಇಲ್ಲ. ಆಹಾರ ಇಲ್ಲದೆ ಹೋದಾಗ ಇಂದ್ರಿಯಗಳು ಬಲಹೀನ ಆಗ್ತವೆ ಅಂತ ಗೊತ್ತಿದೆ. ಯಾಂತ್ರಿಕ ಉಪವಾಸ ಮಾಡೋದ್ರಿಂದ ಅರ್ಥ ಇಲ್ಲ. ಉಪವಾಸ ಮಾಡ್ತಿರೋ ದೇಹದೊದಿಗೆ ಮನಸ್ಸು ಸಹಕರಿಸಬೇಕು. ಅಂದರೆ ದೇಹಕ್ಕೆ ದೊರಕದ ವಸ್ತುವಿಗೆ ಮನಸ್ಸಿನಲ್ಲೂ ಅರುಚಿ ಉಂಟಾಗಬೇಕು. ಮನಸ್ಸಲ್ಲಿ ತಿನ್ನಬೇಕು ಅಂತಿರ್ತದೆ, ಹಾಗೆ ತಿಂದೆ ಕೂಡೋದು ಉಪವಾಸ ಆಗೋಲ್ಲ. ಬ್ರಹ್ಮಚರ್ಯ ಪಾಲನೆಗೆ ಉಪವಾಸ ಮಾಡೋದು ಅನಿವಾರ್ಯ ನಿಯಮ ಅಂತ ಹೇಳ್ಬೋದು. ಬ್ರಹ್ಮಚರ್ಯ ಪಾಲನೆಯಲ್ಲಿ ಅನೇಕ ಸಾಧಕರು ವಿಫಲರಾಗ್ತಾರೆ. ಇದಕ್ಕೆ ಕಾರಣ, ಅವು ತಮ್ಮ ಇಂದ್ರಿಯಗಳ ವಿಷಯದಲ್ಲಿ ಬ್ರಹ್ಮಚಾರಿಗಳು ಅಲ್ಲದವರು ನಡೆಯುವಂತೆ ನಡ್ಕೊಳ್ತಾರೆ. ಅವರ ಪ್ರಯತ್ನ ಹೇಗಿದೆ ಅಂದರೆ, ಬೇಸಿಗೆಯಲ್ಲಿ ಕೊರೆಯೋ ಚಳಿಯನ್ನು ಅನುಭವಿಸಬೇಕು ಅನ್ನುವಂತೆ ವ್ಯರ್ಥ ಆಗ್ತದೆ. ಈ ದೇಹ ಅನ್ನೋದು ಒಂದು ಪರಮಾತ್ಮನ ದೇವಾಲಯ. ಬ್ರಹ್ಮಚರ್ಯ ಅಂದರೆ ಕಾಯ ವಾಚ ಮನಸ ಪೂರ್ಣ ಇಂದ್ರಿಯ ನಿಗ್ರಹ. ಈ ಸಂಯಮಗಳ ಅವಶ್ಯಕತೆ ದಿನ ದಿನ ಹೋದಾಗ ಅವ್ರಿಗೆ ಹೆಚ್ಚು ಅರ್ಥ ಆಗ್ತಾ ಹೋಯ್ತಂತೆ. ಅವ್ರು ಹೇಳ್ತಾರೆ, ಇದು ಕಷ್ಟದ ಕೆಲಸ. ಕಷ್ಟದ ಕೆಲಸ ಅಂತ ಮಾತ್ರಕ್ಕೆ ಅಸಾಧ್ಯ ಅಂತ ಯಾರೂ ಭಾವಿಸಬಾರ್ದು. ಬ್ರಹ್ಮಚರ್ಯ ಅನ್ನುವಂಥದ್ದು ಅತ್ಯುಚ್ಚ ಧ್ಯೇಯ. ಅದನ್ನು ಸಾಧಿಸೋದಕ್ಕೆ ಅತ್ಯುಚ್ಚ ಪ್ರಯತ್ನ ಕೂಡ ಅವಶ್ಯಕ ಅನ್ನೋದು ಬಹಳ ಮುಖ್ಯ. ಅದಂತ ಅವ್ರು ಹೇಳ್ತಾರೆ, ಇಂಥ ಬ್ರಹ್ಮಚರ್ಯವನ್ನು ಬರೀ ಮನುಷ್ಯ ಪ್ರಯತ್ನದಿಂದ ಸಾಧಿಸುವುದು ಅಸಾಧ್ಯ. ಅಲ್ಲಿವರೆಗೆ ನಾನು ಫಲಗಳ ಆಹಾರದಿಂದ ಮನೋವಿಕಾರಗಳನ್ನು ಜಯಿಸಬೇಕು ಅಂತ ಭ್ರಾಂತಿಯಲ್ಲಿದ್ದೆ ಅಂತ ಹೇಳ್ತಾರೆ. ನಾನು ಮಾಡಬೇಕಾದ ಮತ್ತೇನಿಲ್ಲ ಅಂತ. ಅವ್ರ ಕೊನೆಗೆ ಅರ್ಥ ಆದದ್ದೇನು ಅಂದರೆ, ನಾನು ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಆತ್ಮಾರ್ಥಿಯ ಅಂತಿಮ ಸಾಧನ ಭಗವಂತ ಮತ್ತು ಅವನ ಅನುಗ್ರಹ. ಅವನ ಅನುಗ್ರಹ ಇದ್ದಾಗ ಮಾತ್ರ ನಾನು ಮಾಡಿದಂಥ ವೃತ ಸಾರ್ಥಕ ಆಗ್ತದೆ. ಅನುಗ್ರಹ ಇಲ್ಲದೆ ಹೋದರೆ ಯಾವುದೂ ಸಾರ್ಥಕ ಆಗೋದಿಲ್ಲ ಅನ್ನೋ ವಿಚಾರವನ್ನು ಕಂಡುಕೊಂಡೆ ಅಂತ ಗಾಂಧಿ ಹೇಳ್ತಾರೆ. ದಕ್ಷಿಣ ಆಫ್ರಿಕಾದಲ್ಲಿದ್ದಾಗ ಒಂಥರ ಭೋಗ ಜೀವನ, ಅಲಂಕಾರ ಬಟ್ಟೆ ಭರ್ಜರಿ ಇರಬೇಕು. ಆದರೆ ಬಹುಕಾಲ ನಡೀಲಿಲ್ಲ ಅದು ಅಂತ ಹೇಳ್ತಾರೆ. ಇವರು ಎಚ್ಚರಿಕೆಯಿಂದ ಮನೆಯನ್ನು ಸಾಮಾನುಗಳಿಂದ ಸಜ್ಜೆ ಮಾಡಿದರೂ ಅದ್ರ ಬಗ್ಗೆ ಮೋಹ ಇರಲಿಲ್ಲ. ಆ ಜೀವನ ಪ್ರಾರಂಭ ಮಾಡಿದ ತಕ್ಷಣ ಮನಸ್ಸಲ್ಲಿ ಬಂತು, ಇನ್ನು ಜೀವನ ಸರಳ ಮಾಡ್ಕೋಬೇಕು ಅಂತ. ಆಗ ತಕ್ಷಣ ಖರ್ಚು ವರ್ಚುಗಳನ್ನು ಕಮ್ಮಿ ಮಾಡೋಕ್ಕೆ ಶುರು ಮಾಡಿದರು. ಈ ಅಗಸನಿಗೆ ತಿಂಗಳು ತಿಂಗಳು ಕೊಡಬೇಕಾದಂಥ ಹಣ ಹೆಚ್ಚಾಗ್ತಾಯಿತ್ತು. ಅವನು ಕಾಲಕ್ಕೆ ಸರಿಯಾಗಿ ಬಟ್ಟೆಗಳನ್ನು ಮಡಿ ಮಾಡಿ ತಂದು ಕೊಡ್ತಿರಲಿಲ್ಲ. ಹೀಗಾಗಿ 2-3 ಡಜನ್ ಶರ್ಟ್ ಕಾಲರ್ಗಳು ಇದ್ದರೂ ಸಾಕಾಗ್ತಿರಲಿಲ್ಲ. ಪ್ರತಿದಿನೂ ಮಡಿ ಮಾಡಿದ ಕಾಲರ್ ಹಾಕೋಬೇಕಾಗ್ತಿತ್ತು. ಮತ್ತು ಶರ್ಟ್ಗಳನ್ನು ನಿತ್ಯ ಬದಲಾಯಿಸದೆ ಹೋದರೂ ಕೂಡ ದಿನ ಬಿಟ್ಟು ದಿನ ಬದಲಾಯಿಸಬೇಕಾಗ್ತಿತ್ತು. ಖರ್ಚು ಜಾಸ್ತಿ ಆಗ್ತಾಯಿತ್ತು. ಇದು ಅನಾವಶ್ಯಕ ಅಂತ ತೋರಿಸ್ತು ಗಾಂಧಿಗೆ. ಈ ಹಣವನ್ನು ಉಳಿಸಬೇಕು ಅಂತ ತಾವೇ ಒಗೆಯೋ ಉಪಕರಣಗಳನ್ನು ಕೊಂಡ್ಕೊಂಡ್ರಂತೆ. ಬಟ್ಟೆಗಳನ್ನು ಮಡಿ ಮಾಡೋ ವಿಷಯವಾಗಿ ಒಂದು ಪುಸ್ತಕ ತೊಗೊಂಡು ಓದಿದರು. ಅಧ್ಯಯನ ಮಾಡಿ ಹೆಂಡತಿಗೂ ಹೇಳಿಕೊಟ್ರು. ಅದರಿಂದ ಕೆಲಸನ ಹೆಚ್ಚಾಯಿತು. ಆದರೆ

ಈ ಹೊಸ ಕೆಲಸದಿಂದ ಮನಸ್ಸಿಗೆ ಆನಂದ ಆಗ್ತಿತ್ತಂತೆ. ಅವರೇ ಮೊದಲೇ ಸಲ ಮಡಿ ಮಾಡಿದ ಕಾಲರನ್ನು ಎಂದೂ ಮರೆಯೋಕ್ಕೆ ಸಾಧ್ಯ ಇಲ್ಲ. ಅದನ್ನು ಏನು ಮಾಡಿದರು ಅಂದರೆ ಬೇಕಾದಕ್ಕಿಂತ ಹೆಚ್ಚು ಗಂಜಿ ಹಾಕ್ಬಿಟ್ಟಿದ್ದಾರೆ. ಅದಕ್ಕೆ ಇಸ್ತ್ರಿ ಪೆಟ್ಟಿಗೆ ಎಷ್ಟು ಬೇಕೋ ಅಷ್ಟು ಬಿಸಿ ಇರಲಿಲ್ಲ. ಕಾಲರ್ ಎಲ್ಲಿ ಸುಟ್ಟು ಹೋಗ್ತದೋ ಅಂತ ಇಸ್ತ್ರಿ ಪೆಟ್ಟಿಗೆಯನ್ನು ಬಿಸಿ ಕಮ್ಮಿ ಮಾಡಿದರು, ಮತ್ತು ಜಾಸ್ತಿ ಊರಿ ಊರಿ ಇಸ್ತ್ರಿ ಮಾಡಲಿಲ್ಲ. ಇದರ ಫಲವಾಗಿ ಏನಾಯಿತು ಅಂದರೆ ಕಾಲರ್ ತಕ್ಕ ಮಟ್ಟಿಗೆ ಬಿರುಸಾದರೂ ಕೂಡ ಅದ್ರ ಮೇಲಿನ ಹಿಟ್ಟು ಉದುರ್ತಾ ಇತ್ತಂತೆ. ಅದೇ ಕಾಲರ್ನ ಹಾಕ್ಕೊಂಡು ಕೋರ್ಟಿಗೆ ಹೋದರು. ಇತರ ಬ್ಯಾರಿಸ್ಟರ್ಸ್ ಎಲ್ಲ ಅಪಹಾಸ್ಯ ಮಾಡಿದ್ರಂತೆ ಇವ್ರನ್ನ. ಇವ್ರಿಗೇನು ಬೇಜಾರಾಗ್ತಿರ್ಲಿಲ್ಲ. ಇವ್ರು ಹೇಳ್ಕೊಂಡ್ರಂತೆ, ನನ್ನ ಬಟ್ಟೆಗಳನ್ನು ನಾನೇ ಮಡಿ ಮಾಡ್ಕೊಳ್ತೇನೆ, ಇದು ಮೊದಲೇ ಸಲ ಪ್ರಯೋಗ ಮಾಡಿರೋದು, ಗಂಜಿ ಹೆಚ್ಚಾಗಿ ಹಿಟ್ಟು ಉದುರ್ತಾ ಇದೆ, ನನಗೇನು ತೊಂದರೆ ಇಲ್ಲ, ನಿಮಗೆ ವಿನೋದಕ್ಕೆ ಅವಕಾಶ ಆಯ್ತಲ್ಲ, ಅದು ಒಂದು ಲಾಭನೇ ಅಲ್ವಾ ಅಂದರು. ಅಲ್ಲ, ಇಲ್ಲಿ ಅಗಸರಿಗಿಲ್ಲದೆ ಬರಗಾಲ ಬಂತ, ಅಗಸರಿಲ್ವಾ ಇಲ್ಲಿ ಅಂತ. ಇವ್ರು ಹೇಳಿದ್ರು, ಅಗಸರವ್ ಇದ್ದಾನೆ, ಆದರೆ ಕೊಡೋ ಹಣ ಜಾಸ್ತಿ ಆಗ್ತಾಯಿದೆ. ಒಂದು ಕಾಲರ್ನ ಮಡಿ ಮಾಡೋ ಕೂಲಿ ಆ ಕಾಲರ್ ಬೆಲೆಯಷ್ಟೇ ಆಗ್ತಾಯಿದೆ. ಜೊತೆಗೆ ಅವನ ಮೇಲೆ ಅವಲಂಬನೆ ಮಾಡಬೇಕಲ್ವ ನಾವು, ಆದರೆ ನನ್ನ ವಸ್ತುಗಳನ್ನು ನಾನೇ ಮಡಿ ಮಾಡ್ಕೊಳ್ಳೋದು ಒಳ್ಳೆಯದು ಅಂತ ಅನಿಸುತ್ತೆ ಅಂದ್ರಂತ. ಇವ್ರ ಮಿತ್ರರಿಗೆ ಇವ್ರ ಸ್ವಾವಲಂಬನ ಸುಖ ಅರ್ಥ ಆಗಲಿಲ್ಲ. ಆದರೆ ಸ್ವಲ್ಪ ಕಾಲದೊಳಗೆ ಇವ್ರ ಬಟ್ಟೆಗಳಿಗೆ ಅದ್ಭುತವಾದ ನಿಪುಣನಾದ ಅಗಸ ಇವರೇ ಆಗ್ಬಿಟ್ರು. ಇವ್ರ ಮಡಿ ಮಾಡ್ತಿದ್ದುದು ಅಗಸರ ಮಡಿಗೆ ಯಾವ ವಿಧದಲ್ಲೂ ಕಡಿಮೆ ಆಗಲಿಲ್ಲ. ಇವ್ರ ಕಾಲರ್ಗಳು ಬೇರೆದವ್ರು ಧರಿಸ್ತಾ ಇದ್ರಲ್ಲ, ಆ ಕಾಲರ್ಗಳಿಗಿಂತ ಗಟ್ಟಿಯಾಗಿ ಹೊಳಪಿನಲ್ಲಿ ಚೆನ್ನಾಗಿತ್ತಂತೆ. ಗೋಖಲೆ ಅವರು ದಕ್ಷಿಣ ಆಫ್ರಿಕಾಗೆ ಬಂದಾಗ ಅವ್ರ ಹಸ್ತ್ರ ಮಹಾದೇವ್ ಗೋವಿಂದ ರಾನಡೆಯವರು ನೆನಪಾಗಿ ಕೊಟ್ಟಂಥ ಒಂದು ಅಂಗವಸ್ತ್ರ ಆಯಿತು. ಆ ನೆನಪಿನ ಗುರುತನ್ನು ಗೋಖಲೆಯವರು ಭಾಳ ಜೋಪಾನವಾಗಿ ಇಟ್ಕೊಳ್ತಾ ಇದ್ರಂತೆ, ವಿಶೇಷ ಸಂದರ್ಭದಲ್ಲಿ ಧರಿಸ್ತಾ ಇದ್ರು. ಜೋಹಾನ್ಸ್ಬರ್ಗ್ ಭಾರತೀಯರು ಅವರೊಂದು ಔತಣಕೂಟ ಕೊಟ್ಟಿದ್ರು, ವಿಶೇಷ ಸಮಾರಂಭ, ಅಂಗವಸ್ತ್ರ ಇಸ್ತ್ರಿ ಮಾಡಬೇಕಾಗಿತ್ತು. ಅದನ್ನು ಅಗಸ್ತ್ನೊಳಗೆ ಕಳಿಸಿ ಸಕಾಲದಲ್ಲಿ ತರಿಸೋದಕ್ಕೆ ಸಮಯ ಇರಲಿಲ್ಲ. ಗಾಂಧೀಜಿ, ನಾನೇ ಮಾಡಿಕೊಡ್ತೇನೆ ಅಂತ ಗೋಖಲೆಯವ್ರಿಗೆ ಅಂದ್ರಂತೆ. ಗೋಖಲೆ ಹೇಳಿದರು, ನೋಡಪ್ಪ, ವಕೀಲಿ ವೃತ್ತಿಯಲ್ಲಿ ನೀವು ಗಟ್ಟಿಗರು ಅಂತ ನಂಬಲ್ಲೆ ನಾನು, ಆದರೆ ನಿಮ್ಮನ್ನು ಅಗಸ್ತನಾಗಿ ನಂಬೋದಕ್ಕೆ ಸಾಧ್ಯ ಇಲ್ಲ. ಇದನ್ನು ಕೆಡಿಸ್ಬಿಟ್ರೆ ಈ ಅಂಗವಸ್ತ್ರ ಎಷ್ಟು ಬೆಲೆ ಆದದ್ದು ನಿಮ್ಗೆ ಗೊತ್ತಲ್ಲ ಅಂತ ಹೇಳಿದರು. ಆ ವಸ್ತ್ರ ಹೇಗೆ ಬಂತು ಕಥೆಯನ್ನು ಗೋಖಲೆಯವರು ತುಂಬ ಸಲುಲಾಸ್ತಿಯಿಂದ ಹೇಳಿದ್ರಂತೆ. ಆದರೂ ಇವರು, ಹೌದು, ನೀವು ಚಿಂತೆ ಮಾಡಬೇಡಿ, ಅದನ್ನು ಚೆನ್ನಾಗಿ ಮಾಡ್ತೇನೆ, ಅದು ಹಾಳು ಮಾಡೋದಿಲ್ಲ ಅಂತ ಹೇಳಿ ಅವರು ಅನುಮತಿ ತಗೊಂಡು ಇಸ್ತ್ರಿ ಮಾಡಿಕೊಟ್ಟು ಅವ್ರ ಮೆಚ್ಚುಗೆ ಪಡ್ಕೊಂಡ್ರಂತೆ. ಅದಕ್ಕೆ ಹೇಳ್ತಾರೆ, ಗೋಖಲೆಯವ್ರ ಮೆಚ್ಚುಗೆ ಸಿಕ್ಕ ಮೇಲೆ ಜಗತ್ತೆಲ್ಲ ಮೆಚ್ಚುಗೆ ಕೊಡದೆ ಹೋದರೂ ನನಗೇನು ದುಃಖ ಇರಲಿಲ್ಲ ನನಗೆ ಅಂತ. ಈ ಅಗಸ್ತ್ರವನ ಮೇಲೆ ಅವಲಂಬನೆ ತಪ್ಪಿಸ್ಕೊಂಡಂಗೆ ಇವರು ಕ್ಷೌರಿಕನ ಕೈಯಿಂದನೂ ತಪ್ಪಿಸ್ಕೊಳ್ಳೋಕೆ ಪ್ರಯತ್ನ ಮಾಡಿದರು. ಇಂಗ್ಲೆಂಡಿಗೆ ಹೋಗೋರೆಲ್ಲ ಮುಖ ಕ್ಷೌರ ಮಾಡೋದು ಕಲ್ಕೋತಾರೆ. ಅದು ಸ್ವಂತವಾಗಿ ತಲೆ ಕೂದಲು ಕತ್ತರಿಸ್ಕೊಳ್ಳೋದನ್ನು ಕಲಿತವ್ರು ಯಾರಾದರೂ ತಿಳಿದು, ಅದಕ್ಕೆ ಅವ್ರೇನು ಮಾಡಿದ್ರು, ತಾವೇ ಕಲ್ಕೋಬೇಕಾಗಿತ್ತಲ್ಲ. ಪ್ರಿಟೋರಿಯಾದಲ್ಲಿ ಒಂದು ಬಾರಿ ಇಂಗ್ಲೀಷ್ ಕ್ಷೌರಿಕನ ಅಂಗಡಿಗೆ ಹೋದರು. ಅವನು ಇವ್ರು ಕೂದಲು ಕತ್ತರಿಸೋಕೆ ಒಪ್ಪಲಿಲ್ಲ, ನೀ ಕಪ್ಪ ಮನುಷ್ಯ, ನಾನೇನು ಕೂದಲು ಕತ್ತರಿಸಿದೆ ಅಂತ. ಅವನು ತೋರಿಸಿದಂಥ ತಿರಸ್ಕಾರ ಬಹಳ ಕೆಟ್ಟ ಅನ್ನಿಸ್ತು, ದುಃಖ ಆಯಿತು. ತಕ್ಷಣ ಅಂಗಡಿಗೆ ಹೋಗಿ ಒಂದು ಕತ್ತರಿ ಕೊಂಡ್ಕೊಂಬಂದು ಕನ್ನಡಿ ಮುಂದೆ ನಿಂತ್ಕೊಂಡು ಕೂದಲ ಸ್ವಲ್ಪ ಸ್ವಲ್ಪ ಸ್ವಲ್ಪ ಸ್ವಲ್ಪ ಕತ್ತರಿಸ್ತಾ ಹೋದರು. ಆದರೆ ಹಿಂಭಾಗದಲ್ಲೆಲ್ಲ ಕೆಟ್ಟೋಯ್ತು. ಕೋರ್ಟಿನ ಮಿತ್ರರೆಲ್ಲ ತಮಾಷೆ ಮಾಡಿಬಿಟ್ಟು ನಕ್ಕರಂತೆ, ಇವ್ರು ನೋಡಿ ನೋಡಿ, ಗಾಂಧಿ ನಿಮ್ಮ ಕೂದಲಿಗೆ ಏನಾಗಿದೆ, ಇಲಿಗಳು ತಿಂದಂತೆ ಕಾಣ್ತಾ ಇದೆಯಲ್ಲ ಅಂದ್ರಂತೆ. ಅದಕ್ಕೆ ಅವ್ರು ಹೇಳಿದ್ರಂತೆ, ಏನು ಇಲಿ ಏನು ತಿಂದಿಲ್ಲ, ಬಿಳಿ ಕ್ಷೌರಿಕ ನನ್ನ ಕಪ್ಪು ತಲೆಗೂದಲನ್ನು ಹೇಗೆ ಮುಟ್ಟಿಯಾನು, ನಾನೇ ಕತ್ತರಿಸ್ಕೊಂಡೆ, ಎಷ್ಟು ಕೆಟ್ಟ ಹೋದರೂ ಪರವಾಗಿಲ್ಲ ಅಂತ ಉತ್ತರ ಕೊಟ್ಟೆ. ಈ ಉತ್ತರದಿಂದ ಇವ್ರ ಮಿತ್ರರಿಗೇನು ಆಶ್ಚರ್ಯ ಆಗಲಿಲ್ಲ, ಗೊತ್ತಿತ್ತಲ್ಲ ಇವ್ರ ಸ್ವಭಾವ. ನನ್ನ ಕೂದಲನ್ನು ಕತ್ತರಿಸೋದಕ್ಕೆ ನಿರಾಕರಿಸಿದ್ರಲ್ಲಿ ಕ್ಷೌರಿಕನ ತಪ್ಪೇನಿರಲಿಲ್ಲ, ಯಾಕಂದರೆ ಅವನು ಕಪ್ಪು ಜನರ ಸೇವೆ ಮಾಡಿದರೆ ಅವನ ಬಿಳಿ ಗಿರಾಕಿಗಳೆಲ್ಲ ಬಿಟ್ಟು ಹೋಗ್ತಾ ಇದ್ವಲ್ಲ. ಸ್ವಾವಲಂಬನ ಮತ್ತು ಸರಳತೆ ಯಾವ ತೀವ್ರದಲ್ಲಿ ಪ್ರಕಟಣ ಆಯಿತು ಅನ್ನೋದನ್ನು ಮುಂದೆ ಹೇಳ್ತೀನಿ ಅಂತ ಹೇಳ್ತಾರೆ. ಅದರ ಬೀಜಾರೋಹಣ ಬಹಳ ಹಿಂದೆ ಆಗಿತ್ತು, ಅದಕ್ಕೀಗ ನೀರು ಹಾಕೋ ಕಾಲ ಬಂದಿದೆ, ನನ್ನ ಜೀವನ ಹೆಚ್ಚು ಸರಳ ಆಗ್ತಾ ಬಂತು ಅಂತ ಹೇಳ್ತಾರೆ.

ಸಮಯ ಸರಿಯಾಗಿ 3 ಗಂಟೆ. ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್ಗಳು. ಈಗ ನಿಲಯದಿಂದ ಇಂದು ಸಂಜೆ ಪ್ರಸಾರವಾಗುವಂತಹ ಕಾರ್ಯಕ್ರಮಗಳ ಪರಿಚಯ. ಸಂಜೆ 5:30 ಗಿರ್ಮೇಟ್ ಹೊಸ ಕನ್ನಡ ಚಿತ್ರಗೀತೆಗಳು ಮೂಡಿಬರಲಿದೆ. 6:15 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ. 6:30 ಅವಲೋಕನ. 6:50 ಹೆಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ. ವಿಷಯ ಪ್ರಸ್ತುತ ಹವಾಮಾನ ಆಧಾರಿತ ಪರ್ಯಾಯ ಬೇಸಾಯ ಕ್ರಮಗಳು. ಈ ಕುರಿತು ಭಾಗವಹಿಸುತ್ತಾರೆ ಸಂಪನ್ಮೂಲ ವ್ಯಕ್ತಿಗಳಾದ ಬೆಂಗಳೂರು ಜಿಕೆವಿಕೆಯ ಸಾವಯವ ಕೃಷಿ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಬೋರಯ್ಯ. ಕಾರ್ಯಕ್ರಮದ ಪ್ರಸ್ತುತಿ ತಿಮ್ಮಪ್ಪ ಹೆಚ್ಚಗೌಡ. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ. ನಂತರ 7:20 ತುರುವೇಕೆರೆ ತಾಲೂಕು ಮಂತ್ರಿಕೇನಹಳ್ಳಿಯ ಶಿವಣ್ಣ ಮತ್ತು ಸಂಗಡಿಗರಿಂದ ತತ್ವಪದ. 7:45 ಸಿರಿಗಂಧ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ ಮೂಡಿಬರಲಿದೆ. 9:15 ರಮೇಶ್ ಚಂದ್ರ ಅವರು ಹಾಡಿರುವಂತಹ ಭಾವಗೀತೆಗಳನ್ನು ಆಲಿಸುವರಿ. 9:30 ಕರೆಂಟ್ ಅಫೇರ್ಸ್ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿದ್ವಾನ್ ವಿ ಕೆ ರಾಮನ್ ಅವರ ಕೊಳಲು ವಾದನ. ವಯಲಿನ್ ಸಹಕಾರ ವೆಂಕಟೇಶ್ ಜೋಶಿಯಾರ್, ಮೃದಂಗ ಕೆ ವಿ ಜಯಚಂದ್ರರಾವ್, ಘಟ ವಿದ್ವಾನ್ ಗಿರಿಧರ ಉಡುಪ. ಇಂದು ರಾತ್ರಿ 10:30 ಗೀತಚಂದ್ರಿಕೆ ಮೆಲೋಡಿ ಟೈಮ್ ಮೂಡಿಬರಲಿದೆ.

ಇದುವರೆಗೂ ನಿಲಯದಿಂದ ಇಂದು ಸಂಜೆ ಪ್ರಸಾರವಾಗುವಂತಹ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಇದುವರೆಗೂ ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ಗಳು ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಆಲಿಸಿದಿರಿ. ಈಗ ಸಮಯ ಸರಿಯಾಗಿ 3:02:32. ಇಲ್ಲಿಗೆ ನಿಲಯದ ಈ ಹೊತ್ತಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಮತ್ತೆ ಸಂಜೆ 5:30 ನಮ್ಮ ನಿಲಯದ ಕಾರ್ಯಕ್ರಮಗಳು ಆರಂಭವಾಗಲಿದೆ. ಅಲ್ಲಿಯವರೆಗೂ ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಚೈತ್ರ ಎನ್ಎಸ್ ಮಾಡುವ ನಮಸ್ಕಾರಗಳು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸಮಯ ಸರಿಯಾಗಿ 3:30 ಆಗ್ತಾ ಇದೆ. ಈಗ ಕೇಳೋಣ ನ್ಯಾಯವಾಣಿ
2: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ.
3: ಇಂದಿನ ನ್ಯಾಯವಾಣಿ ಕಾರ್ಯಕ್ರಮದ ಕೇಳುಗರಿಗೆ ನಮಸ್ಕಾರ. ನಮ್ಮ ಜೊತೆಗೆ ವಕೀಲರಾದ ಕೃಷ್ಣ ಪ್ರಸಾದ್ ನಡಸಾರರಿದ್ದಾರೆ. ಸರ್ ನಮಸ್ಕಾರ.
4: ನಮಸ್ತೆ.
3: ಈಗ ಮನೆ ಮಾಲೀಕರು ಅಲ್ಲಿ ಏನೋ ಜಗಳ ಆಗುತ್ತೆ, ಆವಾಗ ಯಾವುದೇ ನೋಟಿಸ್ ಅನ್ನ ನೀಡದೇನೆ ಖಾಲಿ ಮಾಡಿ ಅಂತ ಹೇಳ್ತಾರೆ. ಆವಾಗ ಖಾಲಿ ಮಾಡಕ್ ಆಗ್ತಿರಂಗಿಲ್ಲ. ಆವಾಗ ಏನ್ ಮಾಡ್ತಾರೆ, ಈ ನೀರು ನಿಲ್ಲಿಸೋದು, ವಿದ್ಯುತ್ ಅನ್ನ ಡಿಸ್ಕನೆಕ್ಟ್ ಮಾಡೋದು ಇತ್ಯಾದಿ ಅನೇಕ ಕೆಲವು ಪ್ರಾಬ್ಲಮ್ಸ್ ಆಗುತ್ತೆ. ಬೇರೆ ಯಾವುದೋ ಕಾರಣಕ್ಕೆ ಖಾಲಿ ಮಾಡಕ್ ಆಗ್ತಿರ್ಲಿಕ್ಕಿಲ್ಲ. ಆವಾಗ ಆ ವ್ಯಕ್ತಿ ಬಳಿ ಏನು ಪರಿಹಾರ ಸರ್, ಯಾವ ರೀತಿ ಅವನು ಮುಂದುವರಿಬೇಕಾಗತ್ತೆ?
4: ಬೆಂಗಳೂರು ಅಂತ ಮಹಾನಗರಗಳು ಮಾತ್ರ ಅಲ್ಲ, ಇವತ್ತು ಎಲ್ಲ ಕಡೆ ಬಾಡಿಗೆದಾರರು ಮತ್ತೆ ಮಾಲೀಕರ ನಡುವೆ ಸಾಕಷ್ಟು ಈ ರೀತಿಯ ತಕರಾರುಗಳನ್ನು ನೋಡ್ತಾ ಇದ್ದೇವೆ ನಾವು. ತಕರಾರು ಇದ್ರೂ ಮಾಲೀಕರು ನೇರವಾಗಿ ಹೊರಗೆ ಹಾಕುವಂತಿಲ್ಲ, ಇದೊಂದು ಗಮನದಲ್ಲಿ ಇಟ್ಕೊಳ್ಬೇಕಾದಂಥದ್ದು. ಮತ್ತೆ ಮೂಲಭೂತ ಸೌಕರ್ಯವಾದ ನೀರು ಮತ್ತೆ ವಿದ್ಯುತ್ ಇವುಗಳನ್ನು ಕೂಡ ಕಡಿತಗೊಳಿಸುವ ಹಾಗಿಲ್ಲ. ಇವೆರಡನ್ನು ಕೂಡ ಈ ರೀತಿಯ ಸಮಸ್ಯೆಗಳನ್ನು ಮಾಡುವಂಥದ್ದು ಇಲ್ಲೀಗಲ್ ಎವಿಕ್ಷನ್ ಅಂತ ನಾವು ಹೇಳ್ತೇವೆ. ಅಂದ್ರೆ ಕಾನೂನು ಬಾಹಿರವಾಗಿ ಒಬ್ಬ ವ್ಯಕ್ತಿಯನ್ನ ಮನೆಯಿಂದ ಹೊರಗೆ ಹಾಕುವಂಥದ್ದು, ಮತ್ತೆ ಇದು ಶಿಕ್ಷಾರ್ಹ ಅಪರಾಧ ಕೂಡ. ತಕ್ಷಣಕ್ಕೆ ಮಾಡಬೇಕಾದಂಥದ್ದು ಬಾಡಿಗೆದಾರರು ನೀರು ಮತ್ತೆ ವಿದ್ಯುತ್ ನಿಲ್ಲಿಸುವುದು ನಿಮ್ಮ ಮೂಲಭೂತ ಜೀವನ ಹಕ್ಕಿನ ಉಲ್ಲಂಘನೆ ಎನ್ನುವಂಥದ್ದನ್ನು ನೀವು ತಿಳ್ಕೊಂಡಿರಬೇಕು. ಎರಡನೇದು, ತಕ್ಷಣಕ್ಕೆ ತಾವು ಸ್ಥಳೀಯ ಪೊಲೀಸ್ ಠಾಣೆಗೆ ಒಂದು ದೂರನ್ನು ನೀಡಬಹುದು. ನಗರಸಭೆ ವ್ಯಾಪ್ತಿ ತಮ್ಮ ಯಾವ ಕಚೇರಿ ಇದೆ ಅದಕ್ಕೆ ದೂರನ್ನು ನೀಡಿ ಮತ್ತೆ ಸಂಪರ್ಕವನ್ನು ಮರುಸ್ಥಾಪಿಸಲು ಅವರು ಆದೇಶ ನೀಡಬಹುದು. ಇನ್ನು ನ್ಯಾಯಾಲಯದ ವ್ಯವಸ್ಥೆಯಲ್ಲಿ ಬಂದರೆ ಸಿವಿಲ್ ನ್ಯಾಯಾಲಯದಲ್ಲಿ ತಕ್ಷಣಕ್ಕೆ ಎಮರ್ಜೆನ್ಸಿಯಾಗಿ ಒಂದು ಸ್ಟೇ ಆರ್ಡರ್ ಅನ್ನು ಕೇಳಬಹುದು, ಇಂಜಂಕ್ಷನ್ ಅನ್ನು ಕೇಳಬಹುದು, ನೀರು ಮತ್ತೆ ವಿದ್ಯುತ್ ಸಂಪರ್ಕಗಳನ್ನು ಮರುಸ್ಥಾಪಿಸಲು ಆದೇಶವನ್ನು ನೀಡಬಹುದು.
3: ಆಮೇಲೆ ಈಗ ಈ ಮನೆ ಖಾಲಿ ಮಾಡಬೇಕಂತಂದ್ರೆ ಈಗ ನೋಟಿಸ್ ಅಕಸ್ಮಾತ್ ಏನೋ ನೀಡಿರ್ತಾರೆ ಅಥವಾ ನೋಟಿಸ್ ನೀಡಿರಂಗಿಲ್ಲ, ಈ ಸಂದರ್ಭದಲ್ಲಿ ಏನ ಆಗುತ್ತೆ?
4: ಇಲ್ಲ, ಇದಕ್ಕೆ ನೋಡಿ, ಒಂದು ಮನೆಯನ್ನ ಒಂದು ಬಾಡಿಗೆಗೆ ತೆಗೆದುಕೊಳ್ಳುವಾಗ ಅಥವಾ ಕೊಡುವಾಗ ಸರಿಯಾದ ಅಗ್ರಿಮೆಂಟ್ ಅನ್ನು ಮಾಡಿಕೊಳ್ಬೇಕು. ಹೆಚ್ಚಿನವರು ಅದು ಏನು ಇಲ್ಲ ಬಾಯಿ ಮಾತಲ್ಲಿ ಮನೆ ಬಾಡಿಗೆಗೆ ಕೊಡುವಂಥದ್ದು ಅಥವಾ ತೆಗೆದುಕೊಳ್ಳುವಂಥದ್ದು ಇದನ್ನು ಮಾಡಬಾರದು. ಎರಡನೇದು, ನೋಟಿಸ್ ಕೊಡದೇ ಇರುವಂಥದ್ದು ಸರಿಯಾದ ಕ್ರಮ ಅಲ್ಲ. ಕರ್ನಾಟಕ ರೆಂಟ್ ಕಂಟ್ರೋಲ್ ಆ್ಯಕ್ಟ್ ಪ್ರಕಾರ ಮಾಲೀಕರು ಕನಿಷ್ಠ 1 ತಿಂಗಳ ನೋಟಿಸನ್ನು ನೀಡಲೇಬೇಕಾಗತ್ತೆ. ನೋಟಿಸ್ ನೀಡಿಯೂ ನೀವು ಒಪ್ಪದಿದ್ದರೆ ಮಾಲೀಕರು ಕೋರ್ಟ್ ಮೂಲಕ ಮಾತ್ರ ಆ ವ್ಯಕ್ತಿಯನ್ನು ಬಾಡಿಗೆದಾರರನ್ನು ಹೊರಗೆ ಹಾಕಲಿಕ್ಕೆ, ಮನೆಯಿಂದ ಹೊರಗೆ ಕಳಿಸಲಿಕ್ಕೆ ವ್ಯವಸ್ಥೆಗಳನ್ನು ಕೇಳ್ಕೊಳ್ಬಹುದು.
3: ಮಾಲೀಕರೇ
4: ಖುದ್ದಾಗಿ ಹೊರಗೆ ಹಾಕುವಂಥ ಯಾವುದೇ ಕ್ರಮವನ್ನು ಕೈಗೊಳ್ಳುವಂಥದ್ದು ಅದು ಕಾನೂನಾತ್ಮಕವಾಗಿ ಕಾನೂನು ಬಾಹಿರವಾಗಿರುತ್ತೆ.
3: ಅಂದರೆ ಒಪ್ಪಂದ ಇದ್ದರೆ ಅದಕ್ಕೆ ರಕ್ಷಣೆ ಇದೆ.
4: ಅದಕ್ಕೆ ಹೇಳಿರುವಂಥದ್ದು ನಾನು,

0: ಅಥವಾ ರೆಂಟ್ ಅಗ್ರಿಮೆಂಟ್, ಬಾಡಿಗೆ ಅಗ್ರಿಮೆಂಟ್ ಅನ್ನು ಮಾಡಿಕೊಳ್ಳುವಂಥದ್ದು ಬಾಡಿಗೆದಾರರಿಗೆ ಹೆಚ್ಚಿನ ರಕ್ಷಣೆ ಮತ್ತು ಮಾಲೀಕರಿಗೂ ರಕ್ಷಣೆ. ಇದು ಕಾನೂನಾತ್ಮಕ ಪ್ರಕ್ರಿಯೆ ಕೂಡ. ಒಪ್ಪಂದದ ಅವಧಿ ಮುಗಿಯದಿದ್ದರೆ ಮುಗಿಯದೆ ಕಳಿಸ್ಲಿಕ್ಕೆ ಆಗುದಿಲ್ಲ. ಒಪ್ಪಂದ ಉಲ್ಲೇಖಿಸಿದ ಕಾರಣವಿಲ್ಲದೆ ಕೂಡ ಹೊರಗೆ ಕಳಿಸುವಂತದ್ದು ಅಮಾನ್ಯವಾಗಿರುತ್ತದೆ.
1: ಅಂದ್ರೆ ದಾಖಲೆಗಳನ್ನೆಲ್ಲ ತುಂಬಾ ಜೋಪಾನೆ ಮಾಡಿ ಇಟ್ಕೋಬೇಕು.
0: ಖಂಡಿತವಾಗಿಯೂ ಅದು ಬಾಡಿಗೆಯ ಅಗ್ರಿಮೆಂಟ್ ಇರಬಹುದು, ಬಾಡಿಗೆ ಪಾವತಿಸಿದ ರಸೀದಿಗಳು. ಎಷ್ಟೋ ಸಂದರ್ಭಗಳಲ್ಲಿ ಈಗ ಆನ್ಲೈನ್ ಅಲ್ಲಿ ಬಾಡಿಗೆಯನ್ನು ಪಾವತಿಸಿರ್ತೀರಿ, ಬ್ಯಾಂಕ್ ಮೂಲಕ ಅದರ ರಸೀದಿಗಳು ಸಿಗ್ತವೆ. ಮತ್ತೆ ನೀರು ವಿದ್ಯುತ್ ಕಡಿತದ ಫೋಟೋಗ್ರಾಫ್ ಅಥವಾ ವಿಡಿಯೋಗಳನ್ನು ಇಟ್ಕೊಳ್ಳುವಂಥದ್ದು, ಮಾಲೀಕರು ಬಾಡಿಗೆದಾರಿಗೆ ಕಳಿಸಿರುವಂತಹ ಮೆಸೇಜ್ಗಳಿರ್ಬೋದು ಅಥವಾ ಕಾಲ್ ಮಾಡಿರುವಂತಹ ರೆಕಾರ್ಡ್ಗಳಿರ್ಬೋದು, ಇವೆಲ್ಲವೂ ಕೂಡ ಅಗತ್ಯ ದಾಖಲೆಗಳಾಗ್ತವೆ.
1: ಆಧುನಿಕ ಯುಗದಲ್ಲಿ ಆನ್ಲೈನ್ ಜಗತ್ತಿನಲ್ಲಿ ಎಲ್ಲವೂ ಕೂಡ ಸಾಕ್ಷ್ಯವೇ,
0: ಸಾಕ್ಷ್ಯವಾಗಿ
1: ಸರಿಯಾಗಿ ಇಟ್ಕೋಬೇಕು.
0: ಹೌದು, ಎಲ್ಲವನ್ನು ಇಟ್ಕೊಳ್ಳಿಕ್ಕೆ ಅಭ್ಯಾಸ ಮಾಡಿಕೊಳ್ಬೇಕು.
1: ನಮ್ಮ ಕೇಳುಗರಿಗೆ ಒಂದು ಸೂಕ್ತ ಮಾಹಿತಿಯನ್ನು ತಾವು ನೀಡಿದಿರಿ ವಕೀಲರಾದ ಕೃಷ್ಣಪ್ರಸಾದ್ ನಡಸಾರ್ ಅವರೇ, ನಿಮಗೆ ಧನ್ಯವಾದ, ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
3: ನಮಸ್ಕಾರ ಸ್ನೇಹಿತರೆ, ಸಮಯ 3:34 ಆಗ್ತಾ ಇದೆ. ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು ನೀವೆಲ್ಲರೂ ಕೇಳ್ತಾ ಇದ್ದೀರಾ.

0: ಮಾತಿಗೆ ಹಾಕೋಣ ಬ್ರೇಕ್, ಮೆದುಳಿಗೆ ಕೊಡೋಣ ಟಾಸ್ಕ್.
1: ನಮ್ಮ ಪ್ರಶ್ನೆ ನಿಮ್ಮ ಉತ್ತರ.
2: ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ಹೊಂಬಿಸಿಲು.
1: ಟ್ಯೂನ್ ಮಾಡಿ ಆಕಾಶವಾಣಿ ಎಫ್ಎಂ ರೇನ್ಬೋ 101.3.
3: ಚಿಂತೆನ ಸೈಡ್ ಇಟ್ಟು ಆಟ ಆಡು ಅಂತ ಟೈಮ್ ಇದು ಹೊಂಬಿಸಿಲು. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. 3:35 ಆಗಿ ಹೋಗಿದೆ. ಹಾಗಿದ್ರೆ ತಡ ಮಾಡದೆ ಈಗ ಪ್ರಶ್ನೆಯನ್ನ ಕೇಳೋ ಅಂತ ಹೊತ್ತು ಇದು. ಮೊದಲನೇ ಪ್ರಶ್ನೆ ಈ ರೀತಿ ಇದೆ. ಉಪೇಂದ್ರ ಸಿನಿಮಾ ನಿಮ್ಗೆ ಗೊತ್ತೇ ಇದೆ. ಉಪೇಂದ್ರ ಭರ್ಜರಿ ಯಶಸ್ಸನ್ನ ಕಂಡಂತ ಒಂದು ಸಿನಿಮಾ. ಉಪೇಂದ್ರ ಅವರು ನಾಯಕ ನಟನಾಗಿ ಅಭಿನಯಿಸಿದಂತ ಸಿನಿಮಾ. ಇದರಲ್ಲಿ 3 ನಾಯಕ ನಟಿಯರು ಪಾತ್ರದಲ್ಲಿ ಕಾಣಿಸ್ಕೊಂಡ್ರು. ಅಂದರೆ 3 ನಾಯಕ ನಟಿಯರು ಈ ಸಿನಿಮಾದಲ್ಲಿ ಕಾಣಿಸ್ಕೊಂಡ್ರು. ಈ ಸಿನಿಮಾ ಒಂದು ಸಾಂಕೇತಿಕ ಕಥಾವಸ್ತು ಉಳ್ಳಂತಹ ಸಿನಿಮಾ ಆಗಿತ್ತು. ಅಂದರೆ ಒಬ್ಬ ವ್ಯಕ್ತಿಗೆ ಸೌಂದರ್ಯ ಇದ್ದಾಗ ಯಾವ ರೀತಿ, ಮತ್ತು ಹಣ ಇದ್ದಾಗ ಯಾವ ರೀತಿ, ಜವಾಬ್ದಾರಿ ಇದ್ದಾಗ ಆ ವ್ಯಕ್ತಿ ಯಾವ ರೀತಿ ನಡ್ಕೊಳ್ತಾನೆ ಅನ್ನೋ ಒಂದು ಕಥಾಹಂದರವನ್ನು ಹೊಂದಂಥ ಸಿನಿಮಾ ಆಗಿತ್ತು. ಸಾಂಕೇತಿಕ ಸಿನಿಮಾ ಆಗಿತ್ತು. ಸೊ ಈ ಸಿನಿಮಾದಲ್ಲಿ ಸಂಪತ್ತು ಅಥವಾ ಹಣವನ್ನು ಪ್ರತಿನಿಧಿಸುವಂತಹ ಪಾತ್ರವನ್ನು ಯಾವ ನಾಯಕ ನಟಿ ಅಭಿನಯಿಸಿದ್ದಾರೆ ಅನ್ನೋದು ನನ್ನ ಪ್ರಶ್ನೆ. ಉಪೇಂದ್ರ ಸಿನಿಮಾದಲ್ಲಿ ಹಣ ಅಥವಾ ಸಂಪತ್ತನ್ನು ಪ್ರತಿನಿಧಿಸುವಂತಹ ಪಾತ್ರವನ್ನು ಯಾವ ನಾಯಕ ನಟಿ ಅಭಿನಯಿಸಿದ್ದಾರೆ ಅನ್ನೋದು ಪ್ರಶ್ನೆ. ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ಒಂದು ಹಾಡಿನ ಕಾಲಾವಕಾಶ ಇದ್ದೇ ಇರುತ್ತೆ. ನೀವು ನಿಮ್ಮ ಉತ್ತರವನ್ನು 9480901013 ಈ ಸಂಖ್ಯೆಗೆ ಕಳಿಸ್ಕೊಡಿ.

ಸಮಯ 3:41 ಆಗಿದೆ. ಎಫ್ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು ನೀವೆಲ್ಲರೂ ಕೂಡ ಕೇಳ್ತಾ ಇದ್ದೀರಾ. ಎಸ್, ಪ್ರಶ್ನೆಯನ್ನ ಕೇಳಿದ್ದೆ, ಉತ್ತರವನ್ನ ನೀವೆಲ್ಲರೂ ಕೂಡ ಕೊಟ್ಟಿದ್ದೀರಾ ಅಂತ ನಂಗೊತ್ತು. ಏನಾಗಿತ್ತು ನಮ್ಮ ಪ್ರಶ್ನೆ? ಉಪೇಂದ್ರ ಸಿನಿಮಾದಲ್ಲಿ ಹಣ ಅಥವಾ ಸಂಪತ್ತನ್ನ ಪ್ರತಿನಿಧಿಸುವಂತಹ ಪಾತ್ರವನ್ನ ಯಾವ ನಾಯಕ ನಟಿ ಅಭಿನಯಿಸಿದ್ದಾರೆ ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಸರಿಯಾದ ಉತ್ತರವನ್ನ ಯಾರೆಲ್ಲ ಕೊಟ್ಟಿದ್ದಾರೆ ನೋಡುವಂತಹ ಸಮಯ. ಯಾರೆಲ್ಲ ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ, ಮೊದಲನೇ ಉತ್ತರವನ್ನ ಕೊಟ್ಟಿರುವಂತದ್ದು ಜಯಶ್ರೀ ಸುನೀಲ್ ರಾಜಾಜಿನಗರದಿಂದ, ಭಾಗ್ಯ ರಾಮಣ್ಣ ಅವರ ಉತ್ತರ ಸರಿಯಾಗಿದೆ. ಮಂಜುನಾಥ್ ಲಗೇರಿಯಿಂದ, ಆಶೀಶ್ ಶ್ರೀನಿವಾಸ್ ಬಿನ್ನಿಪೇಟೆಯಿಂದ, ಪ್ರಸನ್ನ ಕುಮಾರ್ ದಾವಣಗೆರೆಯಿಂದ ಸರಿಯಾದ ಉತ್ತರ, ದೇವಿ ಸಿಂಗ್ ಸರೋಜಾ ಸಿಂಗ್ ಅನಿಲ್ ಭೀಷಣನವರು ಶಮಣೇವಾಡಿಯಿಂದ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಹಾಗೆ ಮೊಹಮ್ಮದ್ ಅವರು ನಾಗರಹಾಳ ರಾಯಚೂರಿನಿಂದ, ಸುಭಾನ್ ಕೋರಿ ಹಂಪಸಾಗರದಿಂದ, ಎಡದೊರೆನಾಡು ರಾಯಚೂರಿನಿಂದ ಈರಣ್ಣ ಬೆಂಗಾಲಿ ಅವರ ಉತ್ತರ ಸರಿಯಾಗಿದೆ. ಸತೀಶ್ ಹೆಚ್ಎನ್ ನಗರಕೆರೆಯಿಂದ, ಹಾಗೆ ಸಂಜನಾ ಗಂಗಾವತಿಯಿಂದ, ಸುರೇಂದ್ರ ಕುಂದಾಪುರದಿಂದ ಉತ್ತರವನ್ನು ಕೊಟ್ಟಿದ್ದಾರೆ. ಮತ್ತಿನ್ಯಾರು ಸರಿಯಾದ ಉತ್ತರ? ವಿ ನಾಗಪತಿ ವಿ ಹೆಗಡೆ ಅವರು ಸಾಗರದಿಂದ ಉತ್ತರವನ್ನು ಕೊಟ್ಟಿದ್ದಾರೆ. ಹ್ಯಾವಿಲ್ ರಾಘವೇಂದ್ರ ಅಪರ್ಹುತ ಭದ್ರಾವತಿಯಿಂದ, ಮಂಗಳ ಮೈಸೂರಿನಿಂದ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ. ಇನ್ನು ಹರೀಶ್ ಅವರು ಮಲ್ಲೇಶ್ವರಂಯಿಂದ, ಅರಕೆರೆ ಪಂಡಿತ್ ಚನ್ನಪ್ಪ ಸಾರ್ವಾಡ್ ಅವರ ಉತ್ತರ ಸರಿಯಾಗಿದೆ. ಮತ್ತಷ್ಟು ಉತ್ತರಗಳು ಯಾರು ಕೊಟ್ಟಿದ್ದಾರೆ ಅಂತ ನೋಡುವಂತ ಸಮಯ. ಎಸ್, ಹೊಸಮನಿ ಶ್ರೀಮಂತ ಹೊಸಮನಿ ಅವರು ಬೀದರ್.

ಬೀದರಿಂದ ಉತ್ತರವನ್ನು ಕಳಿಸಿದ್ದಾರೆ, ಸರಿಯಾದ ಉತ್ತರ. ಹುಬ್ಬಳ್ಳಿಯ ಲೋಹಿಯಾ ನಗರದಿಂದ ಚನ್ನಬಸಪ್ಪ ಕರಮಡಿಯವರ ಉತ್ತರ. ಗೋಪಾಲ ಕಾಂಬ್ಳೇಕರ್ ಅವರು ಶಿವಪುರ ಕೊಪ್ಪಳದಿಂದ ಉತ್ತರವನ್ನು ಕಳಿಸಿದ್ದಾರೆ. ಶ್ವೇತಾ ಹೆಸರಾವ್ ಸುಳ್ಯದಿಂದ, ಹಾಗೆ ಬಿಳೆಬಾವಿಯಿಂದ ಮಂಜುನಾಥ್ ಇಂದಿರ್ಗಿ ಅವರ ಉತ್ತರ ಸರಿಯಾಗಿದೆ. ಮತ್ತು ಚಂದ್ರಕಾಂತ್ ಹವಾಲ್ದಾರ್ ಅವರು ರಾಯಚೂರಿನಿಂದ, ನಾರಾಯಣಾಚಾರ್ಯ ಟೇಲರ್ ಅವರು ಕೆಆರ್ ನಗರದಿಂದ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಹಾಗೆ ಸುಮಾ ರಾಯಚೂರಿನಿಂದ, ವಿಜ್ಞಾನ ನಗರದಿಂದ ಎ ಹರಿಹರನ್ ಅವರ ಉತ್ತರ ಸರಿಯಾಗಿದೆ. ಇಷ್ಟು ಜನ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಆಗಿತ್ತು, ಏನಾಗಿತ್ತು ಗೊತ್ತಾ? ರವೀನಾ ಟಂಡನ್ ಅವರು ಸರಿಯಾದ ಉತ್ತರ ಅಂತ ಹೇಳ್ಬೋದು. ರವೀನಾ ಟಂಡನ್ ಅವರ ಹೆಸರು ಕೀರ್ತಿ ಅಂತಾಗಿತ್ತು. ಸೊ ಈ ಒಂದು ಉತ್ತರವನ್ನು ಕೊಟ್ಟಂತಹ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಈಗ

0: ಮಾತಿಗೆ ಹಾಕೋಣ ಬ್ರೇಕ್, ಮೆದುಳಿಗೆ ಕೊಡೋಣ ಟಾಸ್ಕ್.
1: ನಮ್ಮ ಪ್ರಶ್ನೆ ನಿಮ್ಮ ಉತ್ತರ.
2: ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ಹೊಂಬಿಸಿಲು.
1: ಟ್ಯೂನ್ ಮಾಡಿ ಆಕಾಶವಾಣಿ ಎಫ್ಎಂ ರೇನ್ಬೋ 101.3. ಸಮಯ 3:44 ಆಗಿದೆ. ಈಗ ಮುಂದುವರೆಸುವಂತಹ ಸಮಯ ಹೊಂಬಿಸಿಲು ಕಾರ್ಯಕ್ರಮವನ್ನ ಮುಂದಿನ ಪ್ರಶ್ನೆ ಕಡೆ ಹೊರಳುವಂತಹ ಸಮಯ. ತೂಗು ಸೇತುವೆಗಳ ಸರದಾರ ಅಂತಲೇ ಖ್ಯಾತಿ ಹೊಂದಂತಹ ಒಬ್ಬ ಇಂಜಿನಿಯರ್, ಸುಳ್ಯದ ನಮ್ಮ ಕರ್ನಾಟಕದ ಇಂಜಿನಿಯರ್, ಸುಮಾರು 700 ಸೇತುವೆಗಳನ್ನು, ತೂಗು ಸೇತುವೆಗಳನ್ನು ನಿರ್ಮಾಣ ಮಾಡಿದಂಥವರು ಇತ್ತೀಚೆಗಷ್ಟೇ ನಿಧನ ಹೊಂದಿದ್ರು. ಅವರು ಯಾರು ಅನ್ನೋದನ್ನು ನೀವು ನನಗೆ ತಿಳಿಸಬೇಕು. ತೂಗು ಸೇತುವೆಗಳ ಸರದಾರ, ಅದರಲ್ಲೂ ಸುಳ್ಯದ ವಿಶ್ವೇಶ್ವರಯ್ಯ ಅಂತೆಲ್ಲ ಹೆಸರುವಾಸಿಯಾಗಿದ್ದರು, ಇತ್ತೀಚೆಗಷ್ಟೇ ನಮ್ಮನ್ನು ಅಗಲಿದ್ರು, ಅವರ ಹೆಸರೇನು ಅನ್ನೋದನ್ನು ನೀವು ನನಗೆ ತಿಳಿಸಿ. ಒಂದು ಹಾಡಿನ ಅವಕಾಶ ನಿಮಗಿರುತ್ತೆ. ಅನುರಾಧ ಭಟ್ ಅವರ ಧ್ವನಿಯಲ್ಲಿರುವಂತಹ ಉಗ್ರಂ ಚಿತ್ರದ ಗೀತೆ.

ಸಮಯ 3:49 ಆಗಿದೆ. ಎಫ್ಎಂ ರೇನ್ಬೋ ಕೇಳ್ತಾ ಇದ್ದೀರಾ. ಕಾರ್ಯಕ್ರಮದ ಕಡೆಯ ಪ್ರಶ್ನೆಯನ್ನ ಕೇಳುವಂತಹ ಸಮಯ. ಆದರೆ ಅದಕ್ಕೂ ಮೊದಲು ಎರಡನೇ ಪ್ರಶ್ನೆಗೆ ಉತ್ತರ ಏನಾಗಿತ್ತು ನೋಡೋಣ. ಎರಡನೇ ಪ್ರಶ್ನೆಯಾಗಿತ್ತು, ತೂಗು ಸೇತುವೆಗಳ ಸರದಾರ ಅನ್ನುವಂತಹ ಒಂದು ಬಿರುದು ಯಾರಿಗೆ ಇತ್ತು, ಅವರು ಇತ್ತೀಚೆಗಷ್ಟೇ ನಿಧನರಾದ್ರು, ಅವರ ಹೆಸರೇನು ಅಂತ ಕೇಳಿದ್ದೆ. ಸರಿಯಾದ ಉತ್ತರವನ್ನ ಕೊಟ್ಟಿದ್ದಾರೆ ರಾಧಾಕೃಷ್ಣ ಚಲಹಳ್ಳಿಯಿಂದ, ಎನ್ಆರ್ ಪ್ರಸಾದ್ ರಾಜಾಜಿನಗರದಿಂದ, ಚಂದ್ರಪ್ಪ ಉತ್ತರಹಳ್ಳಿಯಿಂದ, ಹೊನ್ನೂರ ಆಲಿ ಹನುಮಂತಪುರ ಜಗಳೂರಿನಿಂದ, ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ, ಎನ್ಜಿ ಬಸವರಾಜ್ ಚಿತ್ರದುರ್ಗದಿಂದ, ದೇವಿ ಸಿಂಗ್ ಸರೋಜಾ ಸಿಂಗ್ ಚಾಮರಾಜಪೇಟೆಯಿಂದ, ಪ್ರಸನ್ನ ಕುಮಾರ್ ದಾವಣಗೆರೆಯಿಂದ, ಸಿಎನ್ ಲಕ್ಷ್ಮಣ ಮಲ್ಲೇಶ್ವರಂಯಿಂದ, ಶಾಂತಾಚಾರ ಬಡಿಗೇರ ಹರಿಹರ ಕೊಕ್ಕನೂರಿನಿಂದ, ಬಾಬಾ ಕಲ್ಯಾಣ್ ಬೆಂಗಳೂರಿನಿಂದ, ಆಶಾ ಶ್ರೀನಿವಾಸ್ ಬಿನ್ನಿಪೇಟೆಯಿಂದ, ಹಂಪಿಯಿಂದ ಜಾಫರ್ ಅವರ ಉತ್ತರ ಸರಿಯಾಗಿದೆ, ಸುಭಾನ್ ಕೋರಿ ಹಂಪಸಾಗರದಿಂದ, ಭಾರದ್ವಾಜ್ ಯಾರ್ಯಾರ್ಯಾರ್ಯಾರು ಮಲ್ಲೇಶ್ವರಂಯಿಂದ ಹರೀಶ್ ಅವರು, ಹಾಗೆ ಪಂಡಿತ್ ಸಾರ್ವಾಡ್ ಅವರು ಅರಕೆರೆಯಿಂದ ಉತ್ತರವನ್ನು ಕಳಿಸಿದ್ದಾರೆ, ಹಾಗೆ ಚಂದ್ರಶೇಖರ ತಾವರೆಕೆರೆಯಿಂದ. ನಂಬರ್ ಎಂಡಾಗುತ್ತೆ 9761 ಈ ಸಂಖ್ಯೆಯಿಂದ, ನಂಬರ್ ಎಂಡಾಗುತ್ತೆ 1054 ಈ ಸಂಖ್ಯೆಯಿಂದ ಕೂಡ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಪುಷ್ಪಾ ಶಾನ್ಭೋಗರ್ ಗದಗದಿಂದ, ಅನಿಲ್ ಬಿಶ್ರನ್ನವರ್ ಶಮನೆವಾಡಿಯಿಂದ, ಹಾಗೆ ಎಡದೊರೆ ನಾಡು ರಾಯಚೂರಿನಿಂದ ಈರಣ್ಣ ಬೆಂಗಾಲಿಯವರ ಉತ್ತರ, ವಾಣಿಶ್ರೀ ಧಾರವಾಡದಿಂದ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಹಾಗೆ ನೇತ್ರಾ ಕೆಂಗೇರಿಯಿಂದ, ಸುರೇಂದ್ರ ಅವರು ಕುಂದಾಪುರದಿಂದ, ವೇದಶೆಟ್ಟಿ ಕಾಳಾವರ ಕುಂದಾಪುರದಿಂದ, ರವೀಶ್ ಅವರು ಪುತ್ತೂರಿನಿಂದ, ಗೋಪಾಲ ಕಾಂಬಳೆ ಅವರು ಕೊಪ್ಪಳದಿಂದ, ಗುಣವತಿ ಭೀಮಪ್ಪ ದಾವಣಗೆರೆಯಿಂದ. ನಂಬರ್ ಎಂಡ್ ಆಗುತ್ತೆ 9870 ಈ ಸಂಖ್ಯೆಯಿಂದ ಸರಿಯಾದ ಉತ್ತರ. ಹುಬ್ಬಳ್ಳಿಯ ಲೋಹಿಯ ನಗರದಿಂದ ಚನ್ನಬಸಪ್ಪ ಕರಮಡಿ ಅವರ ಉತ್ತರ ಸರಿಯಾಗಿದೆ. ಶ್ವೇತಾ ಹೆಸರ ಸುಳ್ಯದಿಂದ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ, ನಿಮ್ಮದೇ ಊರಿನವರು ಅಲ್ವೇ. ಮತ್ತೆ ವಿಶ್ವನಾಥ್ ಬಿ ಅವರ ಉತ್ತರ ಕೂಡ ಸರಿಯಾಗಿದೆ. ಸುಮಾ ನೆಲ್ಹಾಳ್ ರಾಯಚೂರಿನಿಂದ, ಸುನೀಲ್ ಕುಮಾರ್ ಅವರ ಉತ್ತರ ಗೌಡನಪಾಳ್ಯ ಬೆಂಗಳೂರಿನಿಂದ ಸರಿಯಾದ ಉತ್ತರವನ್ನ ಕೊಟ್ಟಿದ್ದಾರೆ. ಇಷ್ಟು ಜನರ ಉತ್ತರ ಸರಿಯಾಗಿತ್ತು, ಸರಿಯಾಗಿದೆ. ಸರಿಯಾದ ಉತ್ತರ ಏನಾಗಿದೆ ಅಂತ ನೋಡುವಂತಹ ಸಮಯ. ಗಿರೀಶ್ ಭಾರದ್ವಾಜ್ ತೂಗು ಸೇತುವೆಗಳ ಸರದಾರ ಅಂತ ಹೇಳಬಹುದು. ಕರ್ನಾಟಕ ಮಾತ್ರ ಅಲ್ಲ, ಕರ್ನಾಟಕ, ಆಂಧ್ರಪ್ರದೇಶ, ಕೇರಳ ಮತ್ತು ಒಡಿಶಾ ರಾಜ್ಯಗಳಲ್ಲಿ ಸುಮಾರು 700 ಅಧಿಕ ತೂಗು ಸೇತುವೆಗಳನ್ನು ನಿರ್ಮಾಣ ಮಾಡಿ ಎರಡು ಊರನ್ನ, ಎರಡು ಸಂಸ್ಕೃತಿಯನ್ನ, ಹಾಗೆ ಎರಡು ನಾಗರಿಕತೆಯನ್ನೆಲ್ಲವನ್ನು ಕೂಡ ಬಂಧಿಸುವಂತ, ಹಾಗೆ ಅಭಿವೃದ್ಧಿಗೆ ಪೂರಕವಾಗಿರುವಂತಹ ಕೆಲಸವನ್ನ ಮಾಡಿದ್ದಾರೆ. ಸಾಕಷ್ಟು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡೋದರ ಜೊತೆಗೆ ಇವರಿಗೆ ಭಾರತದ ಪ್ರತಿಷ್ಠಿತ ನಾಗರಿಕ ಪ್ರಶಸ್ತಿಗಳಲ್ಲೊಂದಾದ ಪದ್ಮಶ್ರೀ ಪ್ರಶಸ್ತಿ ಕೂಡ ಇವರಿಗೆ ಲಭಿಸಿದೆ.

ಅನಿಸಿದೆ. ಸೊ ಗಿರೀಶ್ ಭಾರದ್ವಾಜ್ ಅವರು ನಮ್ಮನ್ನು ಈ ಇತ್ತೀಚೆಗಷ್ಟೇ ಅಗಲಿದ್ರು, ಅವರ ಒಂದು ಆತ್ಮಕ್ಕೆ ಶಾಂತಿಯನ್ನು ಕೂಡ ಕೋರ್ತಾ ಹಾಗೆ ಅವರ ಈ ಒಂದು ಕೊಡುಗೆಗಳನ್ನು ನಾವು ಸದಾ ಸ್ಮರಿಸೋಣ. ಯಾಕೆಂದರೆ ಎಷ್ಟೋ ವರ್ಷಗಳಿಂದ ಈ ಸೇತುವೆಗಳ ಒಂದು ಮೇಲೆ ನಾವೆಲ್ಲರೂ ಕೂಡ ಓಡಾಡ್ತಾ ಇರ್ತೀವಿ. ಹಾಗೆ ಈ ಸೇತುವೆಗಳು ಕಟ್ಟಿಕೊಡುವಂಥ ನೆನಪುಗಳು, ಮತ್ತು ಇದು ಬಂಧಿಸುವಂಥ, ಇದು ಸಂಪರ್ಕ ಕಲ್ಪಿಸುವಂಥ ಒಂದು ಮಹೋನ್ನತ ಉದ್ದೇಶ ಇದೆಯಲ್ಲ, ಇದು ಯಾವತ್ತಿಗೂ ಕೂಡ ಚಿರಸ್ಥಾಯಿಯಾಗಿ ಉಳಿಯುವಂಥದ್ದು. ಸೊ ಇಂಥ ಒಂದು ಅದ್ಭುತವಾದಂಥ ಕೆಲಸ ಮಾಡಿದಂಥ ಗಿರೀಶ್ ಭಾರದ್ವಾಜ್ ಅವರಿಗೆ ಹ್ಯಾಟ್ಸ್ ಆಫ್ ಅಂತ ಹೇಳಲೇಬೇಕು. 3:53 ಆಗಿದೆ, ಮತ್ತೊಂದು ಪ್ರಶ್ನೆ ಕಡೆ ಹೊರಳುವಂಥ ಸಮಯ. ರಿಷಿ ಕಪೂರ್ ನಾಯಕ ನಟನಾಗಿ ಹಾಗೆ ಪೋಷಕ ನಟನಾಗಿ ನಮ್ಮೆಲ್ಲರಿಗೂ ಕೂಡ ಪರಿಚಯ, ಅದರಲ್ಲೂ ಕೂಡ ಬಾಲ ನಟನಾಗಿ ಹಿಂದಿ ಚಿತ್ರರಂಗಕ್ಕೆ ಪದಾರ್ಪಣೆ ಮಾಡಿದಂಥವರು, ಇವರ ಚೊಚ್ಚಲ ನಿರ್ದೇಶನದ ಸಿನಿಮಾ ಯಾವುದು ಅನ್ನೋದು ನನ್ನ ಪ್ರಶ್ನೆ. ರಿಷಿ ಕುಮಾರ್ ನಿರ್ದೇಶನದ ಚೊಚ್ಚಲ ಚಿತ್ರ ಯಾವುದು ಅನ್ನೋದು ನನ್ನ ಪ್ರಶ್ನೆ. ಪ್ರಶ್ನೆಗೆ ಉತ್ತರ ಒಂದು ಹಾಡಿನ ಅವಕಾಶ ನಿಮಗಿರುತ್ತೆ, ಬೇಗ ನಿಮ್ಮ ಉತ್ತರವನ್ನು ನಂಗೆ ಕಳಿಸ್ಕೊಡಿ.

0: ಕ್ಷಣದ ಋಷಿ ಕಪೂರ್ ಅಭಿನಯದ ಋಷಿ ಕಪೂರ್ ನಿರ್ದೇಶನದ ಚಚ್ಚಲ ಚಿತ್ರ ಯಾವುದು ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಸರಿಯಾದ ಉತ್ತರವನ್ನು ಕೊಟ್ಟವರು ಯಾರು ಅಂತ ನೋಡುವಂತಹ ಸಮಯ. ಎನ್ ಆರ್ ಪ್ರಸಾದ್ ರಾಜಾಜಿನಗರದಿಂದ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಹಾಗೆ ಕಳೆದ ಒಂದು ಉತ್ತರ ಪ್ರಶ್ನೆಗೆ ನಾನು ಕೂಡ ಉತ್ತರವನ್ನು ಕೊಟ್ಟಿದ್ದೆ ಅಂತೇಳಿ ಎಸ್ ಎಂ ಶೋಭಾ ಅವರು ಹೇಳಿದ್ದಾರೆ. ಸಾರಿ, ಮಿಸ್ ಆಗಿರಬಹುದು. ಹಾಗೆ ಸುಧಾಮೂರ್ತಿಯವರು ಕೆಹಳ್ಳಿಯಿಂದ ಉತ್ತರವನ್ನು ಕಳಿಸಿದ್ದಾರೆ. ಸರಿಯಾದ ಉತ್ತರ ಆಶಾ ಶ್ರೀನಿವಾಸ್ ಬಿನ್ನಿಪೇಟೆಯಿಂದ. ರಘುನಾರಾಯಣ್ ಬೆಂಗಳೂರಿನಿಂದ ಸರಿಯಾದ ಉತ್ತರ. ಬೀದರಿಂದ ಶ್ರೀಮಂತ ಹೊಸಮನಿಯವರ ಉತ್ತರ. ಮಹೇಂದ್ರ ಕುಮಾರ್ ದಾವಣಗೆರೆಯಿಂದ. ಸುಧಾ, ಜಯಶ್ರೀ, ಸುನೀಲ್ ಅವರು ರಾಜಾಜಿನಗರದಿಂದ. ದೇವಿ ಸಿಂಗ್ ಸರೋಜಾ ಸಿಂಗ್ ಅವರ ಉತ್ತರ ತಪ್ಪಾದ ಉತ್ತರ ಆಗಿದೆ. ಹಾಗೆ ಸರಿಯಾದ ಉತ್ತರ ಎನ್ ಜಿ ಬಸವರಾಜ್ ಚಿತ್ರದುರ್ಗದಿಂದ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಹರೀಶ್ ಅವರು ಮಲ್ಲೇಶ್ವರಂಯಿಂದ ಉತ್ತರವನ್ನು ಕಳಿಸಿದ್ದಾರೆ, ಸರಿಯಾದ ಉತ್ತರ. ಹಾಗೆ ಗಣೇಶ್ ರಾವ್ ಅವರು ದಾವಣಗೆರೆಯಿಂದ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ನವೋದಯ ನಾಗರಾಜ್ ಅವರು ಸಂದೇಶವನ್ನು ಕಳಿಸ್ತಾ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಎ ಹರಿಹರನ್ ಅವರ ಉತ್ತರ ಸರಿಯಾಗಿದೆ, ವಿಜ್ಞಾನ ನಗರದಿಂದ. ಸುಮಾ ನೆಲ್ಹಾಳ್ ಅವರು ರಾಯಚೂರಿನಿಂದ ಸರಿಯಾದ ಉತ್ತರ ನೀವು ಕೂಡ ಕಳಿಸಿದ್ದೀರಾ. ಹಾಗೆ ನಂಬರ್ ಎಂಡ್ ಆಗುತ್ತೆ 7233. ಈ ಸಂಖ್ಯೆಯಿಂದ ಕೂಡ ಸರಿಯಾದ ಉತ್ತರ ಬಂದಿದೆ. ಶಾಂತಾಚಾರ ಬಡಿಗೇರ ಅವರ ಉತ್ತರ. ಹಾಗೆ ಮತ್ತಾರು ಉತ್ತರವನ್ನು ಕಳಿಸಿರುವಂಥದ್ದು, ಸುಭಾನ್ ಕೋರಿ ಹಂಪಸಾಗರದಿಂದ. ನೇತ್ರಾ ಕೆಂಗೇರಿಯಿಂದ ಉತ್ತರವನ್ನು ಕಳಿಸಿದ್ದಾರೆ. ಎಸ್ ನಾಗರಾಜ್ ರಾವ್ ಅವರು ಅನ್ನಪೂರ್ಣೇಶ್ವರಿ ನಗರದಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ದೀರಾ. ಹುಬ್ಬಳ್ಳಿಯ ಲೋಹಿಯ ನಗರದಿಂದ ಚನ್ನಬಸಪ್ಪ ಕರಮಡಿ ಸರಿಯಾದ ಉತ್ತರವನ್ನು ಕಳಿಸಿದ್ರೆ ಇಷ್ಟು ಜನ ಸರಿಯಾದ ಉತ್ತರವನ್ನು ಕಳಿಸಿದ್ದೀರಾ. ಮಿಕ್ಕಷ್ಟು ಜನರ ಪ್ರಯತ್ನ ನಡೆದಿದೆ, ಆದರೆ ಸರಿಯಾದ ಉತ್ತರವನ್ನು ಕಳಿಸೋದ್ರಲ್ಲಿ ಸ್ವಲ್ಪ ಎಡವಿದ್ದಾರೆ ಅಂತ ಹೇಳ್ಬೋದು. ಇರಲಿ, ತೊಂದರೆ ಇಲ್ಲ. ಪ್ರತಿನಿತ್ಯ ಈ ಕಾರ್ಯಕ್ರಮ ಇದ್ದೇ ಇರುತ್ತೆ. ನೀವು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಒಂದು ಸಾಮಾನ್ಯ ಜ್ಞಾನವನ್ನು ಹೆಚ್ಚಿಸ್ಕೋಬಹುದು. ಸರಿಯಾದ ಉತ್ತರ ಆಗಿತ್ತು ಆ ಅಬ್ ಲೌಟ್ ಚಲೆ ಅನ್ನೋವಂಥದ್ದು ಸರಿಯಾದ ಉತ್ತರ. ಉತ್ತರ ಕಳಿಸಿದಂಥ ಎಲ್ಲರಿಗೂ ಕೂಡ ಧನ್ಯವಾದಗಳು.
1: ಮಾತಿಗೆ ಹಾಕೋಣ ಬ್ರೇಕ್, ಮೆದುಳಿಗೆ ಕೊಡೋಣ ಟಾಸ್ಕ್.
2: ನಮ್ಮ ಪ್ರಶ್ನೆ, ನಿಮ್ಮ ಉತ್ತರ.
1: ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ಹೊಂಬಿಸಿಲು.
2: ಟ್ಯೂನ್ ಮಾಡಿ ಆಕಾಶವಾಣಿ ಎಫ್ಎಂ ರೇನ್ಬೋ 101.3.

ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

ಎಫ್ಎಂ ರೇನ್ಬೋ ಕೇಳ್ತಾ ಇದ್ದೀರಾ? ಸಮಯ 4:13 ಆಗಿದೆ. ವಿಸ್ಮಯ ಜಗತ್ತು ಇದು ಅಲ್ವಾ ಸ್ನೇಹಿತರೆ? ಈ ಜಗತ್ತೇ ಒಂದು ವಿಸ್ಮಯ. ಇಲ್ಲಿ ಪ್ರತಿಯೊಂದು, ಈ ಜಗತ್ತಿನ ಈ ಒಂದು ನಿಸರ್ಗದ ಪ್ರತಿಯೊಂದು ಸೃಷ್ಟಿಯೂ ಕೂಡ ವಿಸ್ಮಯ ಅಂತ ಹೇಳ್ಬೋದು. ನೀವು ಪ್ರಾಣಿಗಳಲ್ಲಿ ಅಥವಾ ಪಕ್ಷಿಗಳಲ್ಲಿ ಅಥವಾ ಗಿಡ ಮರಗಳಲ್ಲಿ ಯಾವುದ್ರಲ್ಲಿ ನೋಡಿದ್ರು ಕೂಡ ಒಂದು ವಿಸ್ಮಯ ಅನ್ಸುತ್ತೆ. ಮನುಷ್ಯನ ಶರೀರದಲ್ಲಿ ಅದೆಷ್ಟೋ ವಿಸ್ಮಯಗಳು, ಕೌತುಕಗಳು ಇದೆ ಅಲ್ವಾ? ಇದನ್ನೆಲ್ಲ ತಿಳ್ಕೊಳ್ಳೋ ಹೊತ್ತಿಗೆ, ಅರ್ಥ ಮಾಡ್ಕೊಳ್ಳೋದಕ್ಕೆ ಈ ಒಂದು ಜನ್ಮ ಸಾಕಾಗೋದೇ ಇಲ್ಲ. ಅಂಥ ಒಂದು ವಿಸ್ಮಯಗಳನ್ನು ತಿಳ್ಕೊಳ್ಳುವಂತಹ, ಕೆದಕೋವಂಥ ಒಂದು ಕಾರ್ಯಕ್ರಮ ವಿಸ್ಮಯ ಜಗತ್ತು. ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ಯಾವ ವಿಚಾರ ಮಾತಾಡೋಣ ಅಂತ ಹುಡುಕ್ತಾ ಇರಬೇಕಾದ್ರೆ ನನಗೆ ಸಿಕ್ಕಂಥ ಒಂದು ವಿಷಯ, ಸುಮಾರು 700 ವರ್ಷಗಳಷ್ಟು ಹಳೆಯದಾದಂತಹ ಒಂದು ಮರ ಸಿಕ್ಕಿದೆ ಅನ್ನುವಂಥದ್ದು. ಅದು ಆಲದ ಮರ. ಆಲದ ಮರ ಒಂದು ಸಿಕ್ಕಿದೆ, ಬಿಹಾರದ ಒಂದು ಗ್ರಾಮದಲ್ಲಿ ಸಿಕ್ಕಿದೆ ಅಂಥೇಳಿ. ಮತ್ತು ಇದಕ್ಕೆ 700 ವರ್ಷ ಆಗಿದೆ ಅಂಥೇಳಿ ತಿಳ್ಕೊಂಡಿದ್ದು ಹೇಗೆ ಅಂತಂದರೆ ವೈಜ್ಞಾನಿಕ ವಿಧಾನದ ಮುಖಾಂತರ. ಯಾಕೆಂದರೆ ಈ ಒಂದು ಮರಕ್ಕೆ 300 ವರ್ಷ ಆಗಿದೆ, 200 ವರ್ಷ ಆಗಿದೆ ಅಂಥೇಳಿ ಆ ಕಾಲಮಾನದ ಮಾನದಂಡಕ್ಕೆ ಸಾಕಷ್ಟು ಬೇರೆ ಬೇರೆ ವಿಧಾನಗಳಿದೆ. ಆದರೆ ಇದು ವೈಜ್ಞಾನಿಕವಾಗಿ ನಿಖರವಾಗಿ ಇದಕ್ಕೆ 700 ವರ್ಷಗಳೇ ಆಗಿದೆ ಅನ್ನುವಂಥ ಒಂದು ವಿಷಯ ಹೊರಗೆ ಬಂದಿದೆ. ನಾವೆಲ್ಲರೂ ಕೂಡ ಹೆಮ್ಮೆ ಪಡುವಂಥ ವಿಚಾರ, ಯಾಕೆಂದರೆ 700 ವರ್ಷ ಅಂತಂದರೆ ಎಷ್ಟು, 7-8 ತಲೆಮಾರುಗಳ ತಲೆಮಾರುಗಳಿಂದ ಆ ಒಂದು ಮರ ಇದೆ ಅಂತ ಹೇಳ್ಬೋದು. ಎಷ್ಟೋ ಸಂತತಿಗಳನ್ನು ಆ ಮರ ಕಂಡಿದೆ. ಅಂಥ ಒಂದು ಹಳೆಯದಾದಂತಹ ಮರ ನಮ್ಮ ನಡುವೆ ಇದೆ ಬಿಹಾರದಲ್ಲಿ. ನಾವು ನೀವು ಎಲ್ಲರೂ ಕೂಡ ಹೋಗಿದ್ದನ್ನು ನೋಡ್ಬೋದು. ಸೊ ಆಲದ ಮರದ ವಿಚಾರವಾಗಿ ಒಂದಷ್ಟು ಮಾತಾಡ್ತಾ, ನಿಮಗೂ ಕೂಡ ನಿಮ್ಮ ಊರಿನಲ್ಲಿ ಇಂಥದೇ ಹಳೆಯ ಮರಗಳು ಯಾವುದಾದ್ರೂ ಗೊತ್ತಿದ್ರೆ ಅದನ್ನು ನನ್ನ ಜೊತೆ ಹಂಚ್ಕೊಳ್ಳಿ. ಅಂದರೆ ಅದನ್ನು ನಿಖರವಾಗಿ ಇಂತಿಷ್ಟೇ ವರ್ಷ ಅಂತ ಹೇಳದೆ ಹೋದರೂ ಕೂಡ ನಿಮ್ಮ ಒಂದು ಪರಿಸರದಲ್ಲಿ, ನಿಮ್ಮ ಒಂದು ಬಳಕೆಯಲ್ಲಿ, ಈ ನಿಮ್ಮ ಅಜ್ಜಿ ತಾತ ಅಥವಾ ನಿಮ್ಮ ಬಂಧುಗಳು ಯಾರೋ ಇದಕ್ಕೆ ಇಷ್ಟು ವರ್ಷ, 8 ವರ್ಷದಿಂದ ಇದೆ ಈ ಮರ ಅಂತ ಹೇಳಿರುವಂಥ ವಿಚಾರ ಏನಾದರೂ ಗೊತ್ತಿದ್ರೆ ಅದನ್ನು ನಮ್ಮ ಜೊತೆ ಖಂಡಿತ ಹಂಚ್ಕೋಬಹುದು, ನಿಮ್ಮ ಊರಿನ ನಿಮ್ಮ ಪರಿಸರದ ಮರಗಳ ಬಗ್ಗೆ. ಸೊ ಮುಂದಿನ ಹಾಡು ಶ್ರೀನಿವಾಸ್ ಅವರ ಧ್ವನಿಯಲ್ಲಿರುವಂತಹ ಗೀತೆ ಇದು. ಈ ಹಾಡು ಜೂಟಾಟ ಚಿತ್ರದ ಗೀತೆ.

ಸಮಯ 4:21 ಆಗಿದೆ. ಎಫ್ಎಂ ರೇನ್ಬೋ ಕೇಳ್ತಾ ಇದ್ದೀರಾ. ಆಲದ ಮರದ ಬಗ್ಗೆ ಮಾತಾಡ್ತಾ ಇದ್ದೆ. ಒಂದು ಆಲದ ಮರ 100 ವರ್ಷಗಳ ಕಾಲ ಅದು ಬಾಳ್ವೆ ಮಾಡುತ್ತೆ. ಎಷ್ಟೋ ಸಂಸ್ಕೃತಿಗಳನ್ನ, ಒಂದು ಪರಂಪರೆಯನ್ನ ಅದು ಬೆಸೆಯುತ್ತೆ, ಪರಂಪರೆಗೆ ಸಾಕ್ಷಿಯಾಗುತ್ತೆ ಅಂತ ಹೇಳ್ಬೋದು. ಒಂದು ಆಲದ ಮರ ಅಂತಂದ್ರೆ ಅಲ್ಲಿ 100 ಹಕ್ಕಿಗಳು ಗೂಡು ಕಟ್ಟತ್ವೆ, ಎಷ್ಟೋ ಪ್ರಾಣಿ ಪಕ್ಷಿಗಳಿಗೆ ಅದು ನೆಲೆಯಾಗತ್ತೆ, ಮತ್ತು ಒಂದಷ್ಟು ಮಕ್ಕಳು ಅದರ ಬಿಳಿಲಿನ ಹಿಡ್ಕೊಂಡು ಆಟ ಆಡ್ತಿರ್ತಾರೆ, ಮತ್ತೆ ವಯೋವೃದ್ಧರು ಅಲ್ಲಿ ಕೂತು ವಿಶ್ರಾಂತಿಯನ್ನು ಪಡಿತಾರೆ. ಹಾಗೆ ಅರಳಿ ಮರದ ಹಾಗೆ ಆಲದ ಮರದ ಕಟ್ಟೆಗಳು ಕೂಡ ಎಷ್ಟೋ ಪಂಚಾಯಿತಿ ಕಟ್ಟೆಯಾಗಿ ಮಾರ್ಪಾಟಾಗಿದೆ. ಹೀಗೆ ಒಂದು ಆಲದ ಮರ ಒಂದು ಊರಿನಲ್ಲಿದೆ ಅಂತಂದರೆ ಅದು ಎಷ್ಟೆಲ್ಲ ಚಟುವಟಿಕೆಗಳಿಗೆ ಸಾಕ್ಷಿಯಾಗುತ್ತೆ ಅಲ್ವಾ. ಹಾಗೆ ಆಲದ ಮರ ತನ್ನ ಬಿಳಿನಿಂದ ಮತ್ತೆ ಹುಟ್ತಾನೇ ಇರುತ್ತೆ. ಅಂದರೆ ಅದು ಕೊನೆಯೇ ಇಲ್ಲ, ಅದೊಂದು ಅನಂತ ಶಾಶ್ವತ ಅಂತ ಹೇಳ್ಬೋದು. ಅಂಥ ಒಂದು ಆಲದ ಮರ ಮುಂಗೇರ್ನಲ್ಲಿ, ಬಿಹಾರದ ಮುಂಗೇರ್ ಅನ್ನುವಂಥ ಒಂದು ಜಾಗದಲ್ಲಿ ಸಿಕ್ಕಿದೆ. ವೈಜ್ಞಾನಿಕವಾಗಿ ಇದಕ್ಕೆ 700 ವರ್ಷಗಳಾಗಿದೆ ಅನ್ನುವಂಥ ಒಂದು ಅಂದಾಜನ್ನು ಮಾಡಲಾಗಿದೆ. ನಿಖರವಾಗಿ ಅಂದಾಜು ಮಾತ್ರ ಅಲ್ಲ, ನಿಖರವಾಗಿ ಕಾಲ ನಿರ್ಣಯ ಮಾಡಿದ್ದಾರೆ. ಒಂದು ಮರದ ಅಂದಾಜು, ಆಯಸ್ಸಿನ ಅಂದಾಜು ಮಾಡಬೇಕು ಅಂತಂದರೆ, ಅದರ ಕಾಲ ನಿರ್ಣಯ ಮಾಡಬೇಕು ಅಂತಂದರೆ, ಸಾಮಾನ್ಯವಾಗಿ ಯಾವುದಾದ್ರೂ ಪುಸ್ತಕದಲ್ಲಿ ಬರೆದಿರ್ತಾರೆ, ಅಂದರೆ ಇತಿಹಾಸದಲ್ಲಿ ಅದರ ಒಂದು ಉಲ್ಲೇಖ ಇರುತ್ತೆ, ಈ ಒಂದು ಮರ ಇಷ್ಟು ವರ್ಷದಿಂದ ಇತ್ತು ಅನ್ನೋವಂಥದ್ದನ್ನು, ಅದನ್ನು ಒಂದು ಮಾನದಂಡವಾಗಿ ಇಟ್ಕೊಳ್ಳೋಂಥ ಒಂದು ಪದ್ಧತಿ ಇದೆ. ಅಥವಾ ಜನಪದದಲ್ಲೂ ಕೂಡ ಅದರ ಉಲ್ಲೇಖ ಇರುತ್ತೆ, ಅಂದರೆ ಈ ಊರಿನ ಈ ಮರ, ಈ ಒಂದು ಜಾಗ ಇಷ್ಟು ವರ್ಷದಿಂದ ಇದೆ ಅನ್ನೋವಂಥದ್ದು ಜನಪದದ ಸಾಹಿತ್ಯದಿಂದ ಕೂಡ ನಮಗೆ ಗೊತ್ತಾಗುತ್ತೆ. ಹಾಗೆ ಮರದ ಕಾಂಡದಲ್ಲಿರುವಂತಹ ಒಂದು ಉಂಗುರಗಳಿದೆಯಲ್ಲ, ಅದರಿಂದ ಕೂಡ ಮರದ ಆಯಸ್ಸನ್ನು

ನಿರ್ಧಾರ ಮಾಡಲಾಗುತ್ತೆ. ಆದರೆ ಇದ್ಯಾವುದು ಕೂಡ ಖಚಿತವಾಗಿ ನಿಖರವಾಗಿ ಹೇಳುವಂಥದ್ದಲ್ಲ. ಖಚಿತವಾದ ನಿಖರವಾದಂತಹ ವೈಜ್ಞಾನಿಕ ಪದ್ಧತಿ ಅಂತಂದರೆ ಅದು ರೇಡಿಯೋ ಕಾರ್ಬನ್ ಡೇಟಿಂಗ್ ಮುಖಾಂತರ ಅಂತೆ. ಇದು ಒಂದು ಹೊಸ ತಂತ್ರಜ್ಞಾನ. ಈ ಹೊಸ ತಂತ್ರಜ್ಞಾನದಲ್ಲಿ ಕಂಡುಹಿಡಿದಂತಹ ಒಂದು ಮರ ಅಂತಂದರೆ ಈ ಒಂದು ಬಿಹಾರದ ಮುಂಗೇರ್ನಲ್ಲಿ ಸಿಕ್ಕಿರುವಂತಹ ಆಲದ ಮರ ಅಂತ ಹೇಳ್ಬೋದು. ರೇಡಿಯೋ ಕಾರ್ಬನ್ ಡೇಟಿಂಗ್ ಮುಖಾಂತರ ಇದರ ಆಯಸ್ಸನ್ನು ಪತ್ತೆ ಹಚ್ಚಲಾಗಿದೆ ಅಂಥೇಳಿ. ನೀವು ನಿಮ್ಮ ಊರಿನಲ್ಲಿ ಅಂಥ ಹಳೇ ಯಾವುದಾದ್ರೂ ಮರಗಳಿದ್ದರೆ ಅದು ನಿಮಗೆ ಈ ಕ್ಷಣಕ್ಕೆ ನೆನಪಾಗ್ತಾ ಇದೆ ಅನ್ನೋದಾಗಿದ್ದರೆ ಅದನ್ನು ನನ್ನ ಜೊತೆಗೆ ಹಂಚ್ಕೊಳ್ಳಿ 9480910013 ಈ ಸಂಖ್ಯೆಗೆ.

0: ವಾದಂತಹ ಮರ ಅಂತ ಹೇಳಿ ನಿಮ್ಗೆ ಗೊತ್ತಿರುವಂತಹ ವಿಚಾರ ಯಾವ್ದಾದ್ರು ಇದ್ರೆ ನನ್ನ ಜೊತೆ ಹಂಚ್ಕೊಳ್ಳಿ ಅಂತ ಹೇಳಿದ್ದೆ. ಸಂದೇಶವನ್ನ ಕಳಿಸಿದ್ದಾರೆ ಯಾರು, ಶ್ರೇಯಾ ಘೋಷಾಲ್ ಅವರು ಹಾಡಿರುವಂತಹ ಹಾಡು ಬಹಳ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ವಾಣಿ ಶ್ರೀ ಧಾರವಾಡದಿಂದ. ನವ್ಯ ಕಿರಣ್ ರೆಡ್ಡಿ ಅವರು ತೂಬರಹಳ್ಳಿ ಬೆಂಗಳೂರಿನಿಂದ ಹೇಳ್ತಾ ಇದ್ದಾರೆ, ನಮ್ಮ ಊರಿನಲ್ಲಿ ಅಂದ್ರೆ ತೂಬರಹಳ್ಳಿ ಗ್ರಾಮದಲ್ಲಿ ಸುಮಾರು 200 ವರ್ಷಗಳ ಹಳೆಯ ಮರ ಇದೆ. ಅದು ನಮ್ಮ ಜಮೀನಿನಲ್ಲಿ ಇದ್ದ ಕಾರಣ ಸುಮಾರು ನಾವು 10 ಗುಂಟೆಯಷ್ಟು ಜಾಗವನ್ನು ಮರಕ್ಕಾಗಿ ಬಿಟ್ಟು ಕೊಟ್ಟಿದ್ದೇವೆ. ಅದು ಅಶ್ವತ್ಥ ಕಟ್ಟೆ ಆಗಿದೆ, ಅಂದ್ರೆ ಅಶ್ವತ್ಥ ಮರ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಬಹಳ ಉದಾರವಾದಂತಹ ಮನಸ್ಸು ಅಂತ ಹೇಳ್ಬೋದು. 1 ಇಂಚ್ ಜಾಗನು ಕೂಡ ಯಾರು ಇವತ್ತು ಬಿಟ್ಕೊಡೋದಕ್ಕೆ ರೆಡಿ ಇಲ್ಲದೆ ಇರುವಂತಹ ಈ ಕಾಲದಲ್ಲಿ 10 ಗುಂಟೆ ಜಾಗವನ್ನ ಒಂದು ಮರಕ್ಕೋಸ್ಕರ ಬಿಟ್ಕೊಟ್ಟಿದ್ದೀರಾ ಅಂತಂದ್ರೆ ನಿಜಕ್ಕೂ ಗ್ರೇಟ್. ನೀವು ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಒಂದು ಮರದ ಮೇಲಿರುವಂತಹ, ಪ್ರಕೃತಿಯ ಮೇಲಿರುವಂತಹ ಪ್ರೀತಿಗೆ. ಇನ್ನು ಗೀತಾ ಜೋಶಿ ಅವರು ಕಲಬುರಗಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಕಲಬುರಗಿ ಜಿಲ್ಲೆಯ ಮರತೂರ ಗ್ರಾಮದ ಶ್ರೀ ಲಕ್ಷ್ಮೀ ದೇವಸ್ಥಾನದ ಬಳಿ ಇರುವಂತಹ ಈ ಮರವನ್ನ ಇಂಗ್ಲಿಷ್ನಲ್ಲಿ ಲಂಡನ್ ಟ್ರೀ ಅಥವಾ ಆಫ್ರಿಕನ್ ಬಾಬಾಬ್ ಅಂತ ಕರೀತಾರೆ. ಆಫ್ರಿಕಾ ಮೂಲದ ಈ ಮರ ಔಷಧೀಯ ಗುಣಗಳಿಂದ ಕೂಡಿದ್ದು ಇತಿಹಾಸಕಾರರ ಪ್ರಕಾರ 12ನೇ ಶತಮಾನದ ವ್ಯಾಪಾರಸ್ಥರ ಮೂಲಕ ಈ ಸಸ್ಯ ಇಲ್ಲಿಗೆ ಬಂದಿರಬಹುದು ಅನ್ನುವಂಥ ನಂಬಿಕೆ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೊ ಕಲಬುರಗಿಯಲ್ಲಿ ಮರತೂರ ಅನ್ನುವಂಥ ಗ್ರಾಮದಲ್ಲಿ ಈ ಬಾಬಾಬ್ ಅಂತ ಕೂಡ ನಾನು ಓದಿದ್ದೆ ಎಲ್ಲೋ ಒಂದು ಕಡೆ. ಸೊ ಈ ಒಂದು ಮರ ಇದೆ ಅಂತ ಹೇಳಿ ನೀವು ಹೇಳ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಮಾಹಿತಿಗೆ.
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ಸಮಯ 4:35 ಆಗಿದೆ. ಆಲದ ಮರದ ಬಗ್ಗೆ, ಅದರಲ್ಲೂ ಪುರಾತನ ಆಲದ ಮರದ ಬಗ್ಗೆ ಮಾತಾಡ್ತಾ ಇದ್ದೆ. ಆಲದ ಮರಗಳಿರಬಹುದು, ಅರಳಿ ಮರ ಇರಬಹುದು, ಅದೇ ರೀತಿ ಹೊಂಗೆ ಮರ ಇರಬಹುದು, ಬೇವಿನ ಮರ ಇರಬಹುದು, ಇವೆಲ್ಲವೂ ಕೂಡ ಅನೇಕ ಜೀವಿಗಳಿಗೆ, ಅದರಲ್ಲೂ ಪಕ್ಷಿಗಳಿಗೆ, ಪ್ರಾಣಿಗಳಿಗೆ ಆಶ್ರಯ ತಾಣ ಆಗಿರೋದ್ರ ಜೊತೆಗೆ ಎಷ್ಟೋ ಹಿರಿಯ ಜೀವಿಗಳಿಗೆ ಅದೊಂದು ರೀತಿ ನೆಮ್ಮದಿ ಕೊಡುವಂಥ ಒಂದು, ಅದೊಂದು ಕಟ್ಟೆ ಮಾಡಿಕೊಂಡು ಕೂತು ಮಾತಾಡ್ತಾ ಹರಟೆ ಹೊಡೆದು ತಮ್ಮ ಮನಸ್ಸಿನ ಭಾರವನ್ನು ಕಳ್ಕೊಳ್ಳುವಂಥ ಒಂದು ಒಳ್ಳೆ ತಾಣವಾಗಿ ಅನೇಕ ಊರುಗಳಲ್ಲಿ ನಾವು ನೋಡಬಹುದು. ಅಷ್ಟೇ ಅಲ್ಲ, ಕೆಲವೊಂದು ಮರಗಳಲ್ಲಿ ಒಂದು ಧಾರ್ಮಿಕ ನಂಬಿಕೆ ಕೂಡ ಇದೆ, ಆಚರಣೆಗಳು ಕೂಡ ಇವತ್ತಿಗೂ ಕೂಡ ಅದೊಂದು ರೀತಿ ಪರಂಪರೆಯ ರೀತಿ ಸಾಗ್ತಾ ಬಂದಿದೆ ಅಂತ ಹೇಳ್ಬೋದು. ಮರಗಳ ಅಡಿಯಲ್ಲಿ ಕೆಲವೊಂದು ಪೂಜಾ ಕೈಂಕರ್ಯಗಳನ್ನು ಮಾಡೋದಿರಬಹುದು ಅಥವಾ ಧಾರ್ಮಿಕ ವಿಧಿವಿಧಾನಗಳನ್ನು ಪೂರೈಸುವಂಥದ್ದಿರಬಹುದು. ಎಷ್ಟೋ ಮರಗಳ ಬುಡದಲ್ಲಿ ಒಂದು ಸಣ್ಣ ಸಣ್ಣ ಗುಡಿಗಳನ್ನು ಕೂಡ ಕಟ್ಟಿರ್ತಾರೆ. ಅದೊಂದು ಧಾರ್ಮಿಕ ನಂಬಿಕೆ, ಈ ಮರ ಈ ದೇವರಿಗೆ ಸಂಬಂಧಪಟ್ಟಿರುವಂಥದ್ದು, ಈ ಮರ ಈ ಮರ ಸುತ್ತೋದ್ರಿಂದ, ಇಲ್ಲಿ ಪ್ರದಕ್ಷಿಣೆ ಹಾಕೋದ್ರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ವೈಜ್ಞಾನಿಕವಾಗಿ ಕೂಡ ಅದು ಸಾಬೀತಾಗಿದೆ. ಯಾಕೆಂದರೆ ಅರಳಿ ಮರ, ಆಲದ ಮರ ಇವೆಲ್ಲವೂ ಕೂಡ ಯಥೇಚ್ಛವಾಗಿ ನಮಗೆ ಆಮ್ಲಜನಕವನ್ನು, ಆಕ್ಸಿಜನ್ನ ಪೂರೈಸೋದ್ರಿಂದ ಮರದ ಅಡಿಯಲ್ಲಿ ಕೂತ್ಕೊಳ್ಳೋದಿರ್ಬೋದು, ಪ್ರದಕ್ಷಿಣೆ ಹಾಕೋದಿರ್ಬೋದು, ಇವೆಲ್ಲವೂ ಕೂಡ ನಮಗೆ ಲಾಭದಾಯಕ ಅಂತಲೇ ಹೇಳ್ಬೋದು. ಸೊ ಸ್ನೇಹಿತರೆ, ನಿಮ್ಮ ಊರಿನಲ್ಲಿ ಅಂತಹ ಪುರಾತನ ವೃಕ್ಷಗಳು ಯಾವುದಾದ್ರೂ ಇದ್ರೆ, ಅದು ನಿಮ್ಮ ಗಮನಕ್ಕೆ ಬಂದಿದ್ರೆ, ನಿಮ್ಮ ಕಿವಿಗೆ ಅದರ ವಿಚಾರ ತಲುಪಿದ್ರೆ, ಖಂಡಿತ ಅದನ್ನ ನನ್ನ ಜೊತೆ ಹಂಚ್ಕೋಬಹುದು 9480910011 ಈ ಸಂಖ್ಯೆಗೆ.

ಮಧ್ಯಾಹ್ನ 4:41 ಆಗಿದೆ. ವಿಸ್ಮಯ ಜಗತ್ತು ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಶಾಂತಾಚಾರ ಬಡಿಗೇರ ಅವರು ಹರಿಹರ ಕೊಕ್ಕನೂರಿನಿಂದ ಸಂದೇಶವನ್ನು ಕಳಿಸ್ತಾ ಹೇಳ್ತಾ ಇದ್ದಾರೆ. ಹರಿಹರ ಜಿಲ್ಲೆಯ ಸವಣೂರಿನಲ್ಲಿ ಬೃಹತ್ ಹುಣಸೆ ಮರ ಇದೆ, ಅದನ್ನ ಬಾವೋಬಾಬ್ ಮರಗಳು ಅಂತ ಹೇಳಿ ಕರೀತಾರೆ. ಈ ಹಿಂದೆ ನಮ್ಮ ಸ್ನೇಹಿತರೊಬ್ರು ಕೂಡ ಇದರ ಉಲ್ಲೇಖ ಮಾಡಿದ್ರು. ಇದು ಸುಮಾರು 4,000 ವರ್ಷಗಳಿಗಿಂತ ಹೆಚ್ಚಿನ ಇತಿಹಾಸವನ್ನ ಹೊಂದಿದೆ. ಆಧುನಿಕ ಕಲ್ಪ ವೃಕ್ಷ ಅಂತೇಳಿ ಇಲ್ಲಿ ಕರೀತಾರೆ ಇದನ್ನ ಅಂತ ಹೇಳಿ ಹೇಳ್ತಾರೆ. ಇದರ ಅಪರೂಪದ ಜೀವಿತಾವಧಿ ವಿಶ್ವದಲ್ಲೇ ಅನೇಕರನ್ನ ಬೆರಗುಗೊಳಿಸಿದೆ. ಅಷ್ಟೇ ಅಲ್ಲ, ವಿಜ್ಞಾನಿಗಳನ್ನು ಕೂಡ ಆಶ್ಚರ್ಯಚಕಿತಗೊಳಿಸಿದಂತಹ ಮರ ಇದು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಮತ್ತೆ ಇನ್ನೊಂದು ವಿಚಾರ ಏನಪ್ಪ ಅಂತಂದ್ರೆ, ಈ ಒಂದು ಮರನ ಅಪ್ಪಿಕೊಳ್ಳೋದಕ್ಕೆ 16 ಜನ ಬೇಕಂತೆ. ಅಷ್ಟು ವಿಶಾಲವಾದಂತಹ ಕಾಂಡ ಇದೆ ಇದಕ್ಕೆ ಅಂಥೇಳಿ. 4,000 ವರ್ಷ ಅಂತಂದ್ರೆ ಸುಮ್ಮನೆ ಏನ್ರಿ ಅಪ್ಪ ಅಲ್ವಾ? ನಿಜಕ್ಕೂ ಈ ಜಗತ್ತು ವಿಸ್ಮಯದ ಆಗರ ಅಂತಲೇ ಹೇಳ್ಬಹುದು. ಇನ್ನು ನಮ್ಮ ಸ್ನೇಹಿತರಾಗಿರುವಂತಹ ಯಾರು, ಹಾವೇರಿ ಜಿಲ್ಲೆಯ ಸವಣೂರಿನ ದೊಡ್ಡ ಹುಣಸೆ ಮರ, ಇವರು ಕೂಡ ಅದೇ ಮಾತನ್ನ ಹೇಳ್ತಾ ಇದ್ದಾರೆ. ನಮಸ್ತೆ ಮೇಡಮ್, ನಾನು ಸಿದ್ದಪ್ಪ ವಾಗತ್ತಿ, ಹಾವೇರಿ ಜಿಲ್ಲೆ ಸವಣೂರು ತಾಲೂಕಿನ ಮಂತ್ರೋಡಿ ಅನ್ನುವಂಥದ್ದು ನನ್ನ ಊರು. ಹಾವೇರಿ ಜಿಲ್ಲೆಯ ಸವಣೂರಿನಲ್ಲಿ ಪ್ರಸಿದ್ಧ ದೊಡ್ಡ ಹುಣಸೆ ಮರ ಬಾವೋಬಾಬ್ ಮರ ಇದೆ. ನಾನು ಈ ಊರಿನವನು ಅಂತ ಹೇಳ್ಕೊಳ್ಳೋದಕ್ಕೆ ಬಹಳ ಹೆಮ್ಮೆ ಅಂಥೇಳಿ ಹೇಳ್ತಾ ಇದ್ದಾರೆ. ಇಂತಹ ಬೃಹತ್ 3 ಮರಗಳಿದೆ ಅಂಥೇಳಿ. ಇದನ್ನು ನೋಡೋದಕ್ಕೆ ಪ್ರವಾಸಿಗರು ತಂಡೋಪತಂಡವಾಗಿ ಬರ್ತಿರ್ತಾರೆ ಅಂಥೇಳಿ ಹೇಳ್ತಾ ಇದ್ದಾರೆ. ಸುಮಾರು ಏನು ಇತಿಹಾಸದ ಪ್ರಕಾರ ಇದು ನವಾಬರ ಕಾಲದ ಒಂದು ಹುಣಸೆ ಮರ, ಆಫ್ರಿಕನ್ ಮೂಲ ಇದೆ ಇದಕ್ಕೆ ಅಂಥೇಳಿ ಎಲ್ಲ ಇವರು ಕೂಡ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ ನಿಮ್ಮ ಸಂದೇಶಕ್ಕೆ. ಹಾಗೆ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಎಸ್ ಇಮದಾಪುರ ಪೂಜಾರಿ ವೀರಣ್ಣ ಅವರು ಹೇಳ್ತಾ ಇದ್ದಾರೆ, ನಮ್ಮ ಮನೆ ಹತ್ತಿರ ಒಂದು ಮರ ಇದೆ, ಬೇವಿನ ಮರ. ಆ ಮರದಲ್ಲಿ ದೇವಸ್ಥಾನ ಕೂಡ ಇದೆ. ಇದು ವೀರಭದ್ರೇಶ್ವರ ದುರ್ಗಾಂಬ ದೇವಸ್ಥಾನ ಇರುವಂತಹ ಜಾಗ. ಇದು 200 ವರ್ಷದ ಹಳೆಯ ಮರ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸುಮಾರು 200 ವರ್ಷದಷ್ಟು ಹಳೆಯ ಮರ ಅನ್ನುವಂಥ ಮಾತನ್ನ ಈ ನಮ್ಮ ಸ್ನೇಹಿತರು ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ನಿಮ್ಮೆಲ್ಲರ ಪ್ರತಿಕ್ರಿಯೆಗೆ. 4:43 ಆಗ್ತಾ ಇದೆ. ಮತ್ತಷ್ಟು ಗೀತೆಗಳನ್ನ ಕೇಳ್ತಾ ಎಂಜಾಯ್ ಮಾಡ್ತಾ

0: ಸುಮ್ಮನೆ ತಮಾಷೆಗೆ ಊಹಿಸ್ಕೊ, ಜಸ್ಟ್ ಥಿಂಕ್, ಕಲ್ಪಿಸ್ಕೊ. ತಾರೆ ತುಂಬಾನೇ ದೂರ, ನೀನೇ ಆ ತಾರೆ ಆದ್ರೆ. ಹೂವು ತುಂಬಾನೇ ಮೃದು, ನೀನೇ ಆ ಹೂ ಆದ್ರೆ. ಎಟುಕುವ ತಾರೆ ನಲುಗದ ಹೂ ನೀನಾಗ್ತೀಯ. ಓಕೆ, ರಿಯಾಲಿಟಿ ಇನ್ ಇಮ್ಯಾಜಿನೇಷನ್,
1: ರೈಟ್?
2: ರೈಟ್.
1: ಜೂಟ್
2: ಜೂಟ್.

4:50 ಆಗ್ತಾ ಇದೆ. ಎಫ್ ಎಂ ರೇನ್ಬೋ ಕೇಳ್ತಾ ಇದ್ದೀರಾ, ವಿಸ್ಮಯ ಜಗತ್ತು ಕಾರ್ಯಕ್ರಮ ಇದು. ಪುರಾತನ ಮರಗಳ ಬಗ್ಗೆ ಮಾತಾಡ್ತಾ ಇದ್ವಿ, ಅದರಲ್ಲೂ ಆಲದ ಮರ ಅನ್ನುವಂಥದ್ದು 3-4 ತಲೆಮಾರುಗಳನ್ನಂತೂ ಅದು ಸಾಕ್ಷಿಯಾಗಿ ನಿಂತಿರುತ್ತೆ ಅಂತ ಹೇಳಿ. ಹಾಗೆ ಈ ಆಲದ ಮರ ಏನಿದೆಯಲ್ವಾ, ಇದನ್ನ ಏನಂತ ಹೇಳ್ಬೋದು, ದೀರ್ಘಾಯುಷ್ಯದ ಮರ ಅಂತ ಕೂಡ ಕರೀತಾರೆ. ಯಾಕೆ ಅಂತಂದರೆ ಅದು ಬಿಳುಗುಗಳ ಮೂಲಕ ಮತ್ತೆ ಮತ್ತೆ ಅದು ಹುಟ್ಟತಾನೇ ಇರುತ್ತೆ. ಹಾಗಾಗಿ ಈ ಒಂದು ಆಲದ ಮರ ಸಾಕಷ್ಟು ವಿಷಯಗಳಿಗೆ ಸಾಕ್ಷಿಯಾಗಿದೆ ಅಂತ ಹೇಳ್ಬೋದು. ಬೆಂಗಳೂರಿನಲ್ಲೂ ಕೂಡ ದೊಡ್ಡ ಆಲದ ಮರ ಅನ್ನೋದು ಇದೆ, ತುಂಬ ಜನ ನೋಡಿರ್ತಾರೆ. ನೋಡಿಲ್ಲ ಅಂತಂದರೆ ಬಿಡುವು ಮಾಡಿಕೊಂಡು ಆದಷ್ಟು ಬೇಗ ನೋಡಿ ಅನ್ನೋಂಥದ್ದು ನನ್ನ ರಿಕ್ವೆಸ್ಟ್. ಕಾರ್ಯಕ್ರಮ ಕೇಳ್ತಾ ಇದ್ದೀವಿ, ಹಾಡು ಮಾಹಿತಿ ಎರಡೂ ಕೂಡ ಬಹಳ ಚೆನ್ನಾಗಿದೆ ಅನ್ನೋಂಥ ಮಾತನ್ನು ತೀರ್ಥೇಶ್ವರು ಚನ್ನಪಟ್ಟಣದಿಂದ ಹೇಳ್ತಾ ಇದ್ದಾರೆ. ಹಾಗೆ ಮಂಜುನಾಥ್ ಇಂದರ್ಗಿ ಅವರು ಬಿಳೆಬಾವಿಯಿಂದ ಹೇಳ್ತಾ ಇದ್ದಾರೆ, ನಮ್ಮೂರಿನ ಮಾರುತೇಶ್ವರ ದೇವಸ್ಥಾನದಲ್ಲಿ ಪುರಾತನ ಮರ ಇದೆ, ಅದಕ್ಕೆ ಸುಕ್ಲೇಶ್ ಮರ ಅಂತ ಕರೀತಾರೆ. ಹೂಗಳನ್ನು ಬಿಡುತ್ತೆ, ಮತ್ತು ನಾವು ಆ ಹೂಗಳನ್ನು ತಿಂತಾ ಇದ್ವಿ. ಹಾಗೆ ಚಿಕ್ಕವರಿದ್ದಾಗ ನಮಗೆ ಸಿಕ್ಕಾಪಟ್ಟೆ ಶೀತ ಆದಾಗ ನಮ್ಮ ತಾಯಿ ಅದನ್ನು ಹೆಂಚಿನಲ್ಲಿ ಬಿಸಿ ಮಾಡಿ ತಲೆಗೆ ಬಟ್ಟೆನಲ್ಲಿ ಅದನ್ನು ಕಟ್ತಾ ಇದ್ರು, ಶೀತ ಕಡಿಮೆ ಆಗ್ತಾ ಇತ್ತು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಬಹುಶಃ ಆ ಮರಕ್ಕೆ 150 ವರ್ಷ ಆದರೂ ಇರಬಹುದು ಅನ್ನುವಂಥದ್ದು ಇವರ ಒಂದು ಅಂದಾಜು. ಜೊತೆಗೆ ಅವರದೇ ಊರಿನಲ್ಲಿ ಅರಳಿ ಮರ ಕೂಡ ಇದೆಯಂತೆ, ಅದಕ್ಕೊಂದು 300 ವರ್ಷ ಆದರೂ ಆಗಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಕಾಂಡ ಸುಮಾರು 2 ಎತ್ತುಗಳನ್ನು ಕಟ್ಟಷ್ಟು ವಿಸ್ತಾರವಾಗಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ತುಂಬ ಹಳೆಯ ಮರಗಳ ಬಗ್ಗೆ ಮಾಹಿತಿ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸಿರಿಗೆರೆ ಗ್ರಾಮದಲ್ಲೂ ಕೂಡ ಒಂದು ಅರಳಿ ಮರ ಇತ್ತು, ಅದಕ್ಕೆ ಸುಮಾರು 250-300 ವರ್ಷ ಇರಬಹುದು. ಚಿಕ್ಕ ಮಕ್ಕಳಿದ್ದಾಗ ನಾವು ಆ ಒಂದು ಮರದ ಬಗ್ಗೆ ವಿಚಾರವನ್ನು ತಿಳ್ಕೊಂಡಿದ್ವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಮತ್ತು ಈಗ ಅದು ಮುರಿದು ಬಿದ್ದಿದೆ, ಆದರೆ ಅದೇ ಜಾಗದಲ್ಲಿ ಮತ್ತೊಂದು ಸಸಿಯನ್ನು ಹಾಕಿ ಬೆಳೆಸ್ತಾ ಇದ್ದಾರೆ ಅನ್ನೋಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಒಂದು ಮರ ಬಿದ್ದ ಜಾಗದಲ್ಲಿ ಮತ್ತೊಂದು ಸಸಿಯನ್ನು ನೆಟ್ಟು ಮರವಾಗಿಸುವಂಥದ್ದು ಬಹಳ ಪುಣ್ಯದ ಕೆಲಸ ಅಂತ ಹೇಳ್ಬೋದು. ಯಾಕೆಂತಂದರೆ ಪ್ರಕೃತಿಗೆ ಮತ್ತು ನಮ್ಮ ಸಮಾಜಕ್ಕೆ ನಮ್ಮೆಲ್ಲರಿಗೂ ಕೂಡ ಮರ, ಶುದ್ಧ ಗಾಳಿ ಈಗ ಬಹಳ ಅಗತ್ಯವಾಗಿ ಬೇಕಿರುವಂಥದ್ದು. ಹರೀಶ್ವರು ಮಲ್ಲೇಶ್ವರಂಯಿಂದ ಥ್ಯಾಂಕ್ ಯು ಸೋ ಮಚ್, ಒಳ್ಳೊಳ್ಳೆ ವಿಷಯಗಳನ್ನು ತಿಳಿಸ್ತಾ ಇದ್ದೀರಾ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ಸುರೇಂದ್ರ ಅವರು ಕುಂದಾಪುರದಿಂದ ಮರದ ಬಗ್ಗೆ ಹೇಳೋದಾಗಿದ್ದರೆ, ಒಂದು ಮರದಲ್ಲಿ ಅದರಲ್ಲೂ ಕೂಡ ಒಂದು ಅರಳಿ ಮರದಲ್ಲಿ ಬ್ರಹ್ಮ ವಿಷ್ಣು ಮತ್ತು ಶಿವನ ಒಂದು ಸಮಾಗಮ ಇರುತ್ತೆ ಅನ್ನೋಂಥ ನಂಬಿಕೆ ಇದೆ ಅಂತ ಹೇಳಿ ಹೇಳ್ತಿರ್ತಾರೆ. ಖಂಡಿತ ಹೌದು, ಭಾರತೀಯರಿಗೆ ಪ್ರತಿಯೊಂದು ಅಣುವಿನಲ್ಲೂ ಕೂಡ ಪೂಜನೀಯ ಭಾವ ಇದ್ದೇ ಇರುತ್ತೆ. ವಿಸ್ಮಯ ಜಗತ್ತು ಕಾರ್ಯಕ್ರಮದ ಎಲ್ಲ ಹಾಡುಗಳು ಕೂಡ ಚೆನ್ನಾಗಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಪಂಡಿತ್ ಚನ್ನಪ್ಪ ಸಾರವಾಡ ಅವರು ಹೇಳ್ತಾ ಇದ್ದಾರೆ, ಅರಕೇರಿ ಅನ್ನುವಂಥ ಊರಿನವರು ನಾವು. ನಮ್ಮೂರಿನ ದೇವಸ್ಥಾನದ ಹತ್ರ ಅಮೋಘ ಸಿದ್ದೇಶ್ವರ ದೇವಸ್ಥಾನ ಇದೆ. 5 ತಲೆಮಾರುಗಳಿಂದ ಇದ್ದಂಥ ಆಲದ ಮರ ಬಹಳ ಬೃಹದಾಕಾರವಾಗಿ 20 ಜನರ ಕೈಗಳು ಕೂಡಿಸಿದರೆ ಒಂದು ಮರ ಆಗೋಷ್ಟು ದೊಡ್ಡ ಮರ ಇದೆ. ಹಲವಾರು ಜನರ ಮದುವೆ ಮಂಟಪವಾಗಿ ಕೂಡ ಅದು ಮಾರ್ಪಾಡಾಗಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಯಾಕೆಂತಂದರೆ ಎಷ್ಟೋ ಮರಗಳು ಇಂತಹ ಹಲವಾರು ಘಟನೆಗಳಿಗೆ ಸಾಕ್ಷಿಯಾಗಿ ಇತಿಹಾಸವಾಗಿ ಇವತ್ತು ನಮ್ಮ ಮುಂದೆ ಇದೆ. ಇಂತಹ ಮರಗಳ ಸಂರಕ್ಷಣೆ ನಮ್ಮೆಲ್ಲರ ಕರ್ತವ್ಯ ಅಂತ ಹೇಳ್ತಾ, ಹುಂಬಿಸಿಲು ಕಾರ್ಯಕ್ರಮ ಅಲ್ಲ, ವಿಸ್ಮಯ ಜಗತ್ತು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡುವಂಥ ಸಮಯ ಬಂದಾಗಿದೆ. ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಕೂಡ ನಮಸ್ಕಾರ, ಶುಭ ಸಂಜೆ. ನಿರಂತರವಾಗಿ ನಮ್ಮ FM ರೇನ್ಬೋ ಕನ್ನಡ ಕಾಮನಬಿಲ್ಲಿನ ಕಾರ್ಯಕ್ರಮಗಳನ್ನು ಕೇಳ್ತಾ ಇರಿ.

0: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸುವಾಲಿ
1: ಸುವಾಲಿ, ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ.
0: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ.
2: ಸಿಂಧೂರ ಬಿಂದಿಗೆಯಲ್ಲಿ ಜೀವವ ತುಂಬಿದೆ.
1: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ.
3: ನಮ್ಮ ಜೀವ ಜೀವ ಒಂದೇ ಜೀವ ನೂರು ಜನ್ಮಕ್ಕೂ.
0: ಸಿಹಿನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ.
1: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ ಕನಸಿನ ಲೋಕಕ್ಕೆ. ಪ್ರತಿ ರಾತ್ರಿ 10 ಗಂಟೆಗೆ
0: ಕನಸಿನ ಲೋಕ, ಕನಸುಗಳ ಕಂಠರಿಸೋ ಮಧುರ ತಾಣ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು ಸ್ಟುಡಿಯೋದಲ್ಲಿ ಸಮಯ 5:02. ನಮಸ್ಕಾರ ಸ್ನೇಹಿತರೆ, ಇನ್ನೇನು ಎಲ್ಲರೂ ಮನೆಗೆ ವಾಪಸ್ ಹೋಗ್ತಾ ಇದ್ದೀರಾ, ಆಫೀಸ್ ಮುಗಿಸ್ಕೊಂಡು ಅಥವಾ ಹೊರಟಿದ್ದೀರಾ, ನಮಗೂ ಕೂಡ ಹೇಳಿ. ಕೆಲವೊಮ್ಮೆ ಏನು ಗೊತ್ತಾ ಸ್ನೇಹಿತರೆ, ಮನೆಗೆ ಹೋಗುವ ದಾರಿ ತುಂಬ ಸುಂದರವಾಗಿರುತ್ತೆ, ಆದರೆ ನಾವು ಅದನ್ನು ನೋಡೋದೇ ಮರ್ತುಬಿಟ್ಟಿದ್ದೇವೆ. ಕಿವಿಯಲ್ಲಿ ಇಯರ್ಫೋನ್, ಕೈಯಲ್ಲಿ ಮೊಬೈಲು, ಕಣ್ಣುಗಳು ಪರದೆಯ ಮೇಲೆ ಇರುತ್ತೆ, ಆದರೆ ನಮ್ಮ ಸುತ್ತಲೂ ಗಾಳಿ ಆಡುತ್ತಿರುವ ಮರಗಳು, ಮನೆಗೆ ಮರಳುತ್ತಿರುವ ಹಕ್ಕಿಗಳು, ಸಂಜೆ ನಡಿಗೆಗೆ ಬಂದಿರುವ ಅಜ್ಜ ಅಜ್ಜಿ, ನಕ್ಕು ಓಡಾಡ್ತಿರುವ ಮಕ್ಕಳು, ಇವೆಲ್ಲವೂ ಪ್ರತಿದಿನ ನಮ್ಮನ್ನು ಕಾಯ್ತಾ ಇರುತ್ತೆ. ಆದರೆ ನಾವು ಒಂದು ಸಲ ತಲೆ ಎತ್ತಿ ನೋಡುವ ಸಮಯವನ್ನು ಕೊಡ್ತಾ ಇದ್ದೀವ ಅನ್ನೋದೇ ನಮ್ಮ ಪ್ರಶ್ನೆ. ನಾನು ನಿಮ್ಮ ಜೊತೆ ಆರ್ಜೆ ಶಾಂತಲಾ, ಇವತ್ತಿನ ನಾನ್ ಸ್ಟಾಪ್ ಸಂಜೆಯಲ್ಲಿ. ಇವತ್ತು ಮೊಬೈಲ್ ಸ್ಕ್ರೀನಿಂದ ಸ್ವಲ್ಪ ಹೊರಗೆ ಬಂದು ಜೀವನದ ಸ್ಕ್ರೀನನ್ನು ನೋಡೋಣ, ಏನಂತೀರಾ? ನಾನ್ಸ್ಟಾಪ್ ಸಂಜೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇದು ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು.

0: ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೀವಿ. ಆಫೀಸ್ನಿಂದ ಇಳಿದ್ಮೇಲೆ ಮೆಟ್ರೋ ಆಗಿರ್ಬೋದು, ಬಸ್ ಸ್ಟಾಪ್ ಆಗಿರ್ಬೋದು, ಅಥವಾ ಕ್ಯಾಬ್ನಿಂದ ಇಳಿದಿರ್ಬೋದು, ಮನೆ ಇನ್ನು 5-10 ನಿಮಿಷ ಇರ್ಬೋದು, ದೂರದಲ್ಲಿರ್ಬೋದು, ಆ 5-10 ನಿಮಿಷದಲ್ಲೂ ಮೊಬೈಲ್ನೇ ನಾವು ಇಟ್ಕೊಂಡು ಹೋಗ್ತೀವ, ಅಥವಾ ಮೊಬೈಲ್ಗೆ ನಮ್ಮ ಜೀವನ ಕೊಡ್ತೀವ, ಅಥವಾ ನಮ್ಮ ಬದುಕಿಗ ಅನ್ನೋದು ಒಮ್ಮೆ ಪ್ರಶ್ನೆ ಆಗುತ್ತೆ. ಇವತ್ತು ಒಮ್ಮೆ ಪ್ರಯತ್ನ ಮಾಡ್ರಿ, ಮೊಬೈಲ್ ಪಾಕೆಟ್ನಲ್ಲಿ ಇರಲಿ, ಕಣ್ಣುಗಳು ರಸ್ತೆ ಮೇಲಿರಲಿ. ನೀವು ಮನೆಗೆ ಹೋಗೋ ದಾರಿಯಲ್ಲಿ ಪ್ರತಿದಿನ ಕಾಣುವ ಒಂದು ಸುಂದರ ದೃಶ್ಯ ಯಾವುದು ಸ್ನೇಹಿತರೆ? ಒಂದು ಮರನ, ಒಂದು ಪಾರ್ಕ, ದೇವಸ್ಥಾನನ, ಮಕ್ಕಳು ಆಟ ಆಡ್ತಿರೋದ, ಅಥವಾ ಚಹಾ ಅಂಗಡಿನ? ನಮಗೂ ಕೂಡ ಸಂದೇಶ ಕಳಿಸಿ. ನಿಮಗೆ ಗೊತ್ತಿದೆಯಲ್ಲ ನಮ್ಮ ನಂಬರ್ 9480909013. ನೀವು ಕೂಡ ಮನೆಗೆ ಹೋಗ್ತಾ ಇದ್ರೆ, ಇವತ್ತಿನ ಡ್ರೈವ್ ಟೈಮ್ ಮುಗಿಸಿ ಇಳಿದ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ರೆ, ದಯಮಾಡಿ ಫೋನ್ ನೋಡದೆ ಸುತ್ತಮುತ್ತನ ಪ್ರಪಂಚ ನೋಡ್ತಾ ಎಂಜಾಯ್ ಮಾಡೋಣ. ಸಂದೇಶ ಕಳಿಸೋದು ಮರಿಬೇಡಿ, 9480909013. ಹಾಗೆ ನಮಗೆ ಆಗಲೇ ಸಂದೇಶ ಕಳಿಸಿದರೆ ವಿಜಯ್ ಕುಮಾರ್ ಎಸ್ಎಂ, ಯಾಲಕ್ಕಿ ನಗರ, ಹಾವೇರಿಯಿಂದ. ಶುಭ ಸಂಜೆ ಮೇಡಮ್, ನಾನು ನಿಮ್ಮ ಕಾರ್ಯಕ್ರಮ ಕೇಳ್ತಾ ಮನೆಗೆ ಹೋಗ್ತಾ ಇದ್ದೀನಿ ಅಂತ ಬಹಳ ಸಂತೋಷ ವಿಜಯ್ ಕುಮಾರ್ ಅವರೇ. ಹಾಗೆ ನಮಗೆ ಹೇಗಿದ್ದೀರಾ ಅಂತ ನಮಗೆ ಸಂದೇಶ ಕೂಡ ಕಳಿಸಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು. ಸೊ ನೀವು ಕೂಡ ನಮಗೆ ಸಂದೇಶ ಕಳಿಸಿ, ಇವತ್ತು ಮೊಬೈಲ್ನ ಸ್ವಲ್ಪ ಆಫ್ಲೈನ್ ಮಾಡಿ ಸ್ವಲ್ಪ ನೇಚರ್ನ ಆನ್ಲೈನ್ ಮಾಡೋಣ, ಏನಂತೀರಾ?
1: ಇದ್ದೇ ಆಗ್ಬೇಕು ಪುನಃ.

ನಾವು ಸಾಕ್ತಾ ಇದ್ದೀವಿ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ. ಒಂದು ಪುಟ್ಟ ಮಗು ಸ್ಕೂಲ್ ಬ್ಯಾಗ್ ಹೊತ್ತು ಓಡಾಡ್ತಿರಬಹುದು, ಒಬ್ಬ ಅಜ್ಜ ಮೊಮ್ಮಗನ ಕೈ ಹಿಡಿದು ನಡೀತಿರ್ಬೋದು, ಯಾರೋ ತಮ್ಮ ಸಾಕು ನಾಯನ್ನ ವಾಕಿಗೆ ಕರ್ಕೊಂಡು ಹೋಗಿರಬಹುದು. ನಾವು ಇವನ್ನೆಲ್ಲ ನೋಡಿದ್ರೆ ಮನಸ್ಸಿಗೆ ಗೊತ್ತಿಲ್ಲದೆ ಸಂತೋಷ ಇರುತ್ತೆ. ಪ್ರಕೃತಿ ಯಾವತ್ತೂ ಆನ್ಲೈನ್ ಇರುತ್ತೆ, ನಾವು ಮಾತ್ರ ಅದರಿಂದ ಆಫ್ಲೈನ್ ಆಗಿಬಿಟ್ಟಿದ್ದೀವಿ ಅಲ್ವಾ. ಹಾಗೆ ನಮಗೆ ಸಂದೇಶ ಕಳಿಸಿದ್ದಾರೆ, ನಾನಂತೂ ಹೌಸ್ ವೈಫ್, ಹೊರಗಡೆ ಹೋಗೋದು ಕಮ್ಮಿ, ಕನ್ನಡ ಕಾಮನ ಬಿಲ್ಲಿನಲ್ಲಿ ಹಾಡುಗಳನ್ನ ಎಂಜಾಯ್ ಮಾಡ್ತಾ ಸಂಜೆ ಕೆಲಸ ಶುರು ಮಾಡಿದ್ದೀನಿ ಅಂತ ನಮಗೆ ಸಂದೇಶ ಕಳಿಸಿದ್ದಾರೆ. 681 ಗೀತಾ ಜೋಶಿ ಅವರು ನಮ್ಮ ಕಳಿಸಿದ್ದಾರೆ ಸಂದೇಶ. ಹಾಗೆ ಅನಂತ್ ಕುಲಕರ್ಣಿ ಅವರು, ನಾನು ಬರುವ ದಾರಿಯಲ್ಲಿ ನಾನು ನಿಮಗೆ ಕೇಳಿದ್ದೆ ಏನೇನು ಎಂಜಾಯ್ ಮಾಡ್ತೀರಾ ಅಂತ. ಚಿಕ್ಕ ಚಿಕ್ಕ ಮಕ್ಕಳು ಒಬ್ರಿಗೊಬ್ರು ತುಂಟಾಟ ಆಡ್ತಾ ಶಾಲೆಯಿಂದ ಮನೆಗೆ ಸಾಗುವ ದೃಶ್ಯ ನನಗೆ ತುಂಬ ಖುಷಿ ಕೊಡುತ್ತೆ, ಹಾಗೇನೆ ನೋಡ್ತಾ ಇರ್ಬೇಕನ್ಸುತ್ತೆ ಅಂತ ಆನಂದ್ ಕುಲಕರ್ಣಿ ಅವರು ಸೂಳೆಪೇಟೆಯಿಂದ ನಮಗೆ ಸಂದೇಶ ಕಳಿಸಿದರೆ. ಬಸವರಾಜ್ ವೀರಾಪುರ್ ಬೆಳಗಾವಿ ಜಿಲ್ಲೆ ಸಿಂಧುಹಳ್ಳಿಯಿಂದ ನಮಗೆ ಮೆಸೇಜ್ ಕಳಿಸಿದ್ದಾರೆ, ನಿಮ್ಮ ಕಾರ್ಯಕ್ರಮ ಕೇಳ್ತಾ ನಾನು ಮನೆಗೆ ಹೋಗ್ತಾ ಇದ್ದೀನಿ, ಪಾರ್ಕು ದೇವಾಲಯ ನೋಡ್ತಾ ಇದ್ದೀನಿ ಮೇಡಮ್, ನಿಮ್ಮ ಕಾರ್ಯಕ್ರಮ ತುಂಬ ಸುಂದರವಾಗಿದೆ ಅಂತ ನೀವು ಕೂಡ ಸಂದೇಶ ಕಳಿಸಿ. 9480901013 ನಿಮ್ಮ ಸಂಜೆಯ ವಿಶೇಷತೆ ಏನು? ಆಫೀಸಿಂದ ಮನೆಗೆ ನಡ್ಕೊಂಡು ಹೋಗಲಿಲ್ಲ ಅಂದ್ರೂ ಕ್ಯಾಬಿಂದ ಇಳಿದು ಮೆಟ್ರೋಯಿಂದ ಇಳಿದು ಮನೆ ತನಕ ಒಂದು 5 ನಿಮಿಷ ನಡ್ಕೊಂಡು ಹೋಗ್ಬೇಕಾರೆ ಲೆಟ್ ಇಸ್ ನಾಟ್ ಗ್ಲೂ ಟು ದಿ ಫೋನ್ ಇವತ್ತು ಅಂದ್ಬಿಟ್ಟು ಸುತ್ತ ನೋಡ್ತಾ ನಮ್ಮ ಚಿಕ್ಕ ಚಿಕ್ಕ ಸಂತೋಷಗಳನ್ನ ಕಾಣೋಣ.

ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್. ನಮ್ಮ ನಿಲಯದ ಈ ಸಂಜೆಯ ಪ್ರಸಾರವನ್ನು ಇದೀಗ ಆರಂಭಿಸುತ್ತಿದ್ದೇವೆ. ಈಗ ಸಮಯ 5:30:25. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಮಧುಶ್ರೀ ಅಶೋಕ್ ಮಾಡುವ ನಮಸ್ಕಾರಗಳು. ನಮ್ಮ ಸಂಜೆಯ ಈ ಪ್ರಸಾರವನ್ನು ಕೇಳಲು ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ.

ಗಿರ್ಮಿಟ್ ಹೊಸ ಕನ್ನಡ ಚಿತ್ರಗೀತೆಗಳು. ಮೊದಲಿಗೆ ಕೇಳಿ ಯುಗಾದಿ ಚಿತ್ರಕ್ಕಾಗಿ ರಾಜೇಶ್ ಹಾಗೂ ಚಿತ್ರ ಅವರು ಹಾಡಿರುವ ಗೀತೆ. ಈ ಗೀತೆಯನ್ನು ರಚಿಸಿ ಸಂಗೀತ ನೀಡಿದ್ದಾರೆ ಕೆ ಕಲ್ಯಾಣ್ ಹಾಗೂ ಆರ್ ಪಿ ಪಟ್ನಾಯಕ್.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ರಾಷ್ಟ್ರಭಕ್ತಿಯ ಜಾಗೃತಿಯ ಮಂತ್ರ ವಂದೇ ಮಾತರಂ. ಖ್ಯಾತ ಬಂಗಾಳಿ ಸಾಹಿತಿ, ಕವಿ, ಕಾದಂಬರಿಕಾರ ಬಂಕಿಮಚಂದ್ರ ಚಟರ್ಜಿ ವಿರಚಿತ ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ. 1875 ನವೆಂಬರ್ 7 ಬಂಗದರ್ಶನ ಎಂಬ ಪತ್ರಿಕೆಯಲ್ಲಿ ಮೊಟ್ಟ ಮೊದಲು ಪ್ರಕಟವಾದ ಈ ಗೀತೆಯನ್ನ ಕವಿ ಬಂಕಿಮಚಂದ್ರರು ತಮ್ಮ ಆನಂದಮಠ ಎನ್ನುವ ಕಾದಂಬರಿಯಲ್ಲಿ ಮತ್ತೊಮ್ಮೆ ಅಳವಡಿಸಿಕೊಂಡಿದ್ದರು. ದಾಸ್ಯದಲ್ಲಿ ನಲುಗಿದ್ದ ಭಾರತವನ್ನ ಬಡಿದೆಬ್ಬಿಸಿದಂತಹ ಮಂತ್ರ, ಆಂಗ್ಲರ ಎದೆಯನ್ನು ನಡುಗಿಸಿದಂತಹ ಮಂತ್ರ ವಂದೇ ಮಾತರಂ.

0: ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
1: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
0: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30, ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

ಪ್ರಿನ್ಸ್ ಚಿತ್ರದ ಗೀತೆ ಜೆಸ್ಸಿ ಗಿಫ್ಟ್ ಹಾಗೂ ಅನುರಾಧ ಭಟ್ ಅವರು ಹಾಡಿದ್ದಾರೆ. ಯೋಗರಾಜ್ ಭಟ್ ಅವರ ಗೀತರಚನೆ, ವಿ ಹರಿಕೃಷ್ಣ ಅವರ ಸಂಗೀತ ನಿರ್ದೇಶನ.

ಸಮಯ ಆಗಿದೆ 5:45. ನೀವು ಕೇಳ್ತಾ ಇದ್ದೀರಾ ಗಿರ್ಮಿಟ್ ಕಾರ್ಯಕ್ರಮದಲ್ಲಿ ಹೊಸ ಕನ್ನಡ ಚಿತ್ರಗೀತೆಗಳನ್ನ. ಇನ್ನು ಮುಂದೆ ಕೇಳಿ ಧೀರ ಸಾಮ್ರಾಟ್ ಚಿತ್ರಕ್ಕಾಗಿ ಟಿಪ್ಪು ಅವರು ಹಾಡಿರುವ ಗೀತೆ, ಚೇತನ್ ಕುಮಾರ್ ಅವರ ಗೀತರಚನೆ, ರಾಘವ್ ಸುಭಾಷ್ ಅವರ ಸಂಗೀತ.

0: ಆಕಾಶವಾಣಿ ಬೆಂಗಳೂರು, ಸಮಯ ಸರಿಯಾಗಿ 6 ಗಂಟೆ.
1: ಮೈಸೂರ್ ಸ್ಯಾಂಡಲ್
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ನಾನು ನಿಮ್ಮ ಆಕಾಶವಾಣಿ
4: ಸಂಗೀತವೇ ನನ್ನ ದೇವರು, ಚಪ್ಪಾಳೆ ನನ್ನ ಉಸಿರು.
3: ನಂಗೀಗ 90ರ ಸಂಭ್ರಮ.
4: ಈ ನಿಮ್ಮ ಪ್ರೀತಿಯನ್ನು ಮರೆಯಲಾಗದು.
3: ದೇಶಕ್ಕೆ ಸ್ವಾತಂತ್ರ್ಯ ಬಂದ ಸುದ್ದಿ ನನ್ನಿಂದಲೇ ಮೊದಲು ಹೊರಬಿದ್ದದ್ದು.
4: ಭಾರತಾಂಬೆ ನಿನ್ನ ಜನ್ಮದಿನ, ಭಾರತೀಯರ ಶೌರ್ಯ ಮೆರೆದ ದಿನ.
3: ಗಾಂಧಿ, ಸುಭಾಷರು, ನೆಹರು, ಅಂಬೇಡ್ಕರರು, ಕುವೆಂಪು, ಟ್ಯಾಗೂರರು, ಬೇಂದ್ರೆ, ರಾಜಕುಮಾರರು ನನ್ನೊಡಲಲ್ಲಿ ನುಡಿದವರು.
5: ಇಲ್ಲಿ ಯಾವುದೋ ಒಂದು ಸಮಾರಂಭದಲ್ಲಿ ಅಭಿಮಾನಿಗಳನ್ನ ಉದ್ದೇಶಿಸಿ ಒಂದು ಮಾತು ಹೇಳಿದೆ ನಾನು. ನನಗೆ ನಾನು ದೇವರು ಕಂಡಿದ್ದೀನಿ, ನೀವೆಲ್ಲ ಒಪ್ಪುಗೊತ್ತೀರ ಅಂತ ಹೇಳಿ ಅವರುಗಳಿಗೆಲ್ಲ ಆಶ್ಚರ್ಯ, ಹೇಳಕ್ಕಾಗಲ್ಲ, ಮನುಷ್ಯ ಕಂಡಿದ್ರು ಕಂಡಿರಬಹುದು ಅಂತ. ಆವಾಗ ಅವ್ರನ್ನೆಲ್ಲ ನೀವೇ ನೋಡಿ ನನ್ನ ದೇವರುಗಳೆಲ್ಲ.
3: ಸಂಗೀತಕ್ಕೆ ತವರಂತೆ ನಾನು, ಮನೆ ಮನೆಯ ಗಡಿಯಾರ ನಾನು, ಮಕ್ಕಳಿಗೆ ಮಾಹಿತಿ, ಹಿರಿಯರಿಗೆ ಸಾರಥಿ, ರೈತರಿಗೆ ಮಿತ್ರ, ಸೈನಿಕರಿಗಂತೂ ಆಪ್ತ ಮಿತ್ರ. ಸುದ್ದಿ ಹೊತ್ತು ತರಲು ನಾನೇ ಅಧಿಕೃತ.
6: ಹೀಗೆ ಸಾಗಲಿ ನಮ್ಮಿ ಪಯಣ ಹಾಡಿನಲ್ಲಿ ಸರಳ ಗಗನ.
3: ನಿಮ್ಮ ಸಂಗಾತಿ ಈಗ 90ರ ಕಿಶೋರನು, ನಿಮ್ಮ ಆಕಾಶವಾಣಿ ನಾನು.

0: ಶ್ರೇಯ ಶ್ರೇಯ ಏ ಶ್ರೇಯ ಕೇಳಿಸ್ತಿಲ್ವೇನೆ ನಿಂಗೆ?
1: ಏನಮ್ಮ ನೀನು, ನಂಗೂ ಕೇಳಿಸ್ತು. ಎಷ್ಟ್ಸಲ ಕರಿತೀಯಾ? ಬರ್ತೀನಿರೋ, ನಾನು ಆನ್ಲೈನ್ ಕ್ಲಾಸ್ ಅಲ್ಲಿ ಇದೀನಿ.
0: ನೀನು ನಿನ್ ಆನ್ಲೈನ್ ಕ್ಲಾಸ್ ಎಲ್ಲ ಗೊತ್ತು ನಂಗೆ. ನೀನು ಬರೀ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಅಂತ ಮುಳುಗಿರೋದು ನನಗೆ ಕೇಳಿಸ್ತಾ ಇದೆ. ನಾನೇನಷ್ಟು ಪೆದ್ದಿ ಅನ್ಕೊಂಡಿದ್ಯಾ ನೀನು? ಸಾಕು, ನಿಲ್ಸು.
2: ಅಮ್ಮ ಹೌದು, ಇವಳು ರೀಲ್ಸ್ ನೋಡ್ತಾ ಕೂತಿದ್ದಾಳೆ.
0: ಆಹಾಹಾ, ನಮ್ ದೇವರ್ ಸತ್ಯ ನನಗ್ ಗೊತ್ತಿಲ್ವಾ? ಕನ್ನಡಕ ಇಲ್ದೆ ಇದ್ರೆ ಈ ವಯಸ್ಸಿಗೆ ಏನೂ ಕಾಣಲ್ಲ. ಪರೀಕ್ಷೆ ಬರ್ಲಿ, ರಿಸಲ್ಟ್ ಬರ್ಲಿ, ಮೊಬೈಲ್ ಮಾತ್ರ ಕೈಯಲ್ಲಿ. ಮೊಬೈಲ್ಗೆ ಅಡಿಕ್ಟ್ ಆಗ್ಬಿಟ್ಟಿದೀಯ ನೀನು.
3: ಬಿಡು ಬಿಡು ಬಿಡು, ಕದ್ದು ಕದ್ದು ನೋಡೋದನ್ನ.
4: ಅತಿಯಾದ ಅವಲಂಬನೆ ಎಂದೆಂದಿಗೂ ಒಳ್ಳೆಯದಲ್ಲ. ಮೊಬೈಲ್ ಬಳಕೆಯ ಬಗ್ಗೆ ಎಚ್ಚರವಿರಲಿ, ಅವಶ್ಯಕತೆಯ ಪರಿಮಿತಿಯ ಬಗ್ಗೆ ಅರಿವಿರಲಿ.

0: ಬೀದಾಕೆ.
1: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
0: ನಿನಗೆ ಬೇರೆ ಹೆಸರು ಬೇಕೆ.
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
0: ಸ್ತ್ರೀ ಅಂದರೆ ಅಷ್ಟೇ ಸಾಕೆ.
1: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
0: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈಮಾನಿ.

0: into the alleged embezzlement of the donations at the Ram Temple in Ayodhya on Monday. On 7 July, an Ayodhya court granted one-day police remand for three of the eight accused arrested in connection with the alleged theft of donations at the Ram Temple. A local court had sent all the eight accused to 14-day judicial custody on the 29th of last month. Benchmark domestic equity indices ended over 1% higher today. The Sensex rose 828 points to close at 77,569. The Nifty also climbed 244 points to settle at 24,207. In the FIFA World Cup, France stormed into the semifinals after defeating Morocco 2-0 in the first quarterfinal in Boston, USA. In the second quarterfinal tonight, Spain will face Belgium. And that is the end of this news bulletin.
1: ಆಕಾಶವಾಣಿ ಬೆಂಗಳೂರು ನಮ್ಮ ನಿಲಯದಿಂದ ಇಂದು ಸಂಜೆ ಹಾಗೂ ನಾಳಿನ ಪ್ರಸಾರದಲ್ಲಿ ಮೂಡಿಬರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಇಂದು ಸಂಜೆ 6:15 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ. 6:30 ಅವಲೋಕನ. 6:50 ಹಲೋ ಕೃಷಿರಂಗ, ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ. ವಿಷಯ ಪ್ರಸ್ತುತ ಹವಾಮಾನ ಆಧಾರಿತ ಪರ್ಯಾಯ ಬೇಸಾಯ ಕ್ರಮಗಳು. ಸಂಪನ್ಮೂಲ ವ್ಯಕ್ತಿಗಳಾಗಿ ನಮ್ಮೊಂದಿಗಿರ್ತಾರೆ ಬೆಂಗಳೂರು ಜಿಕೆವಿಕೆ ಸಾವಯವ ಕೃಷಿ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಬೋರಯ್ಯ. ಪ್ರಸ್ತುತಿ ತಿಮ್ಮಪ್ಪ ಹೆಚ್ಗೌಡ. ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ. ನಂತರದಲ್ಲಿ 7:20 ತುರುವೇಕೆರೆ ತಾಲೂಕು ಮಂತ್ರಿಕೇನಹಳ್ಳಿಯ ಶಿವಣ್ಣ ಮತ್ತು ಸಂಗಡಿಗರಿಂದ ತತ್ವ ಪದಗಳು ಮೂಡಿಬರುವುದು. 7:45 ಸಿರಿಗಂಧ. 9:15 ರಮೇಶ್ ಚಂದ್ರ ಅವರು ಹಾಡಿರುವ ಭಾವಗೀತೆಗಳು. 9:30 ಕರೆಂಟ್ ಅಫೇರ್ಸ್. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ. ವಿದ್ವಾನ್ ವಿ ಕೆ ರಾಮನ್ ಅವರ ಕೊಳಲು ವಾದನವನ್ನ ಕೇಳುವಿರಿ. ವಯಲಿನ್ ವೆಂಕಟೇಶ್ ಜೋಶಿಯಾರ್ ಅವರಿಂದ ಮೃದಂಗ ಕೆವಿ ಜಯಚಂದ್ರರಾವ್, ಘಟ ವಿದ್ವಾನ್ ಗಿರಿಧರ ಉಡುಪ ಅವರಿಂದ ಮೂಡಿಬರುವುದು. 10:30 ಗೀತ ಚಂದ್ರಿಕೆ ಮೆಲೋಡಿ ಟೈಮ್. ಇನ್ನು ನಾಳಿನ ಪ್ರಸಾರದಲ್ಲಿ ನಾಳೆ ಬೆಳಿಗ್ಗೆ 6:10 ಶುಭೋದಯ ಕರ್ನಾಟಕ. 6:30 ಚಿಂತನ, ಬಿಂಡಿಗನವಿಲೆ ಭಗವಾನ್ ಅವರಿಂದ ಇದು ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ. 6:40 ದೇಶಭಕ್ತಿ ಗೀತೆ. 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. 6:50 ರೈತರಿಗೆ ಸಲಹೆಗಳನ್ನು ಕೇಳಬಹುದು. 7:15 ರಶ್ಮಿ ಎನ್ ಶ್ರೀನಾಥ್ ಅವರು ಹಾಡಿರುವ ಭಾವಗೀತೆಗಳು ಪ್ರಸಾರವಾಗುವುದು. 7:45 ಚಿತ್ರಗೀತೆಗಳು. 8:30 ಚಿತ್ರಗೀತೆಗಳು. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಗೀತ ಪಲ್ಲವ. 9:30 ಗಾನಗಂಗೆ. 10:30 ಸುನ್ಹೇರೇಪಲ್. 11:00 ಸವಿನೆನಪು. 11:30 ಸ್ಟಂಪ್ಡ್ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. ಇನ್ನು ಮಧ್ಯಾಹ್ನ 12:05 ವನಿತಾ ವಿಹಾರ ಮಹಿಳೆಯರಿಗಾಗಿ ಕಾರ್ಯಕ್ರಮ. ಜಗಳೂರು ತಾಲೂಕು ಸುರಟ್ಟಿ ಗ್ರಾಮದ ವಸಂತಮ್ಮ ಹಾಗೂ ಸಂಗಡಿಗರಿಂದ ಜಾನಪದ ಕಾರ್ಯಕ್ರಮ ವೈವಿಧ್ಯ. ಪ್ರಸ್ತುತಿ ಸುಮಾ ಆರ್. ಸಂಕಲನ ಅನುಶ್ರೀ ಕಾಲುವೆಹಳ್ಳಿ. ಇದು ಚಿತ್ರದುರ್ಗ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ. ವಿಶ್ವ ಜನಸಂಖ್ಯೆಯ ದಿನದ ಸಂದರ್ಭದಲ್ಲಿ ಯುವಜನರ ಭರವಸೆಗಳು ಮತ್ತು ಆಕಾಂಕ್ಷೆಗಳನ್ನು ನನಸಾಗಿಸುವುದು ಇಂದು ಮತ್ತು ಭವಿಷ್ಯಕ್ಕಾಗಿ. ಈ ಕುರಿತು ಕಾರವಾರದ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯಲ್ಲಿ ಸಮುದಾಯ ಆರೋಗ್ಯ ವಿಭಾಗದಲ್ಲಿ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾದ ಡಾಕ್ಟರ್ ಹೇಮಗಿರಿ ಕೆ ಅವರೊಡನೆ ಸಂದರ್ಶನ. ಸಂದರ್ಶಕರು ಟಿ ಶ್ಯಾಮ್ ಪ್ರಸಾದ್. ಇದು ಕಾರವಾರ ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ. ಪ್ರಧಾನಮಂತ್ರಿ ರಾಷ್ಟ್ರೀಯ ಡಿಜಿಟಲ್ ಆರೋಗ್ಯ ಅಭಿಯಾನ ಕುರಿತು ಮಾತನಾಡುತ್ತಾರೆ ಮೈಸೂರಿನ ಪತ್ರಕರ್ತರಾದ ಎಸ್ಪಿ ದೇವರಾಜ್ ಅವರು. ಇದು ಮೈಸೂರು ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು. 1:30 ಚೈತ್ರವನ. 2:40 ಹಕ್ಕಿಯ ಬಳಗ. ಸಣ್ಣ ಕತೆ ಬಟ್ಟೆ ಅಂಗಡಿ ಬಾಬು. ಕತೆಯ ಓದು ಚಿರಾಗ್ ಪಿ ಶೆಟ್ಟಿ. ನಂತರ ಚಿಣ್ಣರ ಗೀತೆಗಳು ಪ್ರಸಾರವಾಗುವುದು. 3:00 ಗುಲ್ಮೊಹರ್ ಹೊಸ ಹಿಂದಿ ಚಿತ್ರಗೀತೆಗಳು. 5:30 ಗಿರ್ಮಿಟ್. 6:15 ಕನ್ನಡ ರತ್ನ ಭಂಡಾರ. 6:30 ವಿಜ್ಞಾನದ ಮುನ್ನಡೆ ಮಾನವನ ನಿಜ ವಿಕಾಸದ ಕಡೆಗೆ ವಿಜಯ್ ನಿಶಾಂತ್ ಅವರಿಂದ. 6:51 ಕೃಷಿರಂಗ. ಜಾಯಿಕಾಯಿ ಬೆಳೆಯ ಬೇಸಾಯದ ಕ್ರಮಗಳು ಕುರಿತು ಡಾಕ್ಟರ್ ಶರಣ್ಯ ಬಿ ಆರ್ ಅವರೊಡನೆ ಸಂದರ್ಶನವನ್ನು ಆಲಿಸಬಹುದು ಸಂದರ್ಶಕರು ತಿಮ್ಮಪ್ಪ ಹೆಚ್ಗೌಡ. ನಂತರ ಜನಪದ ಸಂಗೀತ. ತಿಪಟೂರು ತಾಲೂಕು ಕೋಟೆನಾಯಕನಹಳ್ಳಿಯ ಶಶಿಕಲಾ ಮತ್ತು ಸಂಗಡಿಗರಿಂದ ಭಜನೆ ಪದಗಳು ಪ್ರಸಾರವಾಗುವುದು. 7:45 ಸಮಾಚಾರದ

0: ಆಕಾಶವಾಣಿ ಬೆಂಗಳೂರು ಇದೀಗ ಒಂದು ಜಾಹೀರಾತು, ನಂತರ ಕನ್ನಡ ರತ್ನ ಭಂಡಾರ.
1: ಮೈಸೂರ್ ಸ್ಯಾಂಡಲ್
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ಆರಿಸು ಕನ್ನಡ ಡಿಂ ಡಿಮ್ಮವಾ, ಓ ಕರ್ನಾಟಕ ಹೃದಯ ಶಿವ.
0: ಕನ್ನಡ ರತ್ನ ಭಂಡಾರ. ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಭಾವಗೀತೆಗಳು, ಅನುವಾದ, ವಿಮರ್ಶೆ, ಮಕ್ಕಳ ಗೀತೆಗಳು, ಹೀಗೆ ಬಹು ಪ್ರಕಾರಗಳಲ್ಲಿ ಕೆಲಸ ಮಾಡಿದವರು ನಮ್ಮ ಪ್ರೀತಿಯ ಮೇಷ್ಟ್ರು ಡಾಕ್ಟರ್ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ಟರು. ಕನ್ನಡ ಸಂಸ್ಕೃತ ಬಲ್ಲವರು, ಸುನೀತಗಳ ಕವಿ, ದೀಪಿಕಾ ಹಾಡಿದ ಕವಿ. ಅವರು ಎಲ್ಲರಿಗೂ ಪ್ರೀತಿಯ ಮೇಷ್ಟ್ರು. ಸರಿ, ಅವರ ಪ್ರೀತಿಯ ಮೇಷ್ಟ್ರುಗಳು ಹೇಗಿದ್ರು ಅವರು ನೆನಪಿಸಿಕೊಂಡಿದ್ದಾರೆ?
4: ನಾನು ಎಂತೆಂಥ ಘಟಾನುಘಟಿಗಳ ಸಮೀಪಕ್ಕೆಲ್ಲ ಹೋದೆ, ಅವರಿಂದ ಬೆಳಕನ್ನು ಪಡ್ಕೊಂಡೆ. ತೀನಂ ಶ್ರೀಕಂಠೆಯವರು, ಡಿ ಎನ್ ನರಸಿಂಹಾಚಾರ್ಯರು, ಎಸ್ ವಿ ಪರಮೇಶ್ವರ ಭಟ್ರು, ಹೀಗೆ ಬಹಳ ಜನ ದೊಡ್ಡ ದೊಡ್ಡವರೆಲ್ಲರ ಸಾಮೀಪ್ಯ ನನಗುಂಟಾಯಿತು. ನನಗೆ ಅವರನ್ನು ನೋಡಿ ನಾನು ಬಹಳ ಕಲ್ತಿದ್ದೀನಿ ಬದುಕಿನಲ್ಲಿ. ಮತ್ತು ಅವರ ಪಾಠ ಪ್ರವಚನ ಅದೆಲ್ಲ ಎಷ್ಟು ಅದ್ಭುತವಾದದ್ದು. ಶ್ಯಾಮರಾಯರ ಪಾಠ ಅದೇ ಒಂದು ವಿಶೇಷ ರೀತಿಯ ಪಾಠ. ಅವರು ತರಗತಿಯಲ್ಲಿ ಪಾಠ ಮಾಡ್ತಾ ಇದ್ದರೆ ಹುಡುಗರಲ್ಲಿ ಒಂಥರ ರಸಾವೇಶವನ್ನು ಸೃಷ್ಟಿ ಮಾಡಿಬಿಡೋರು, ತುಂಬ ಭಾವಮಯವಾಗಿ ಮಾತಾಡುವರು. ಅದು ಒಂದು ಬಗೆಯದು, ಒಂದು ರುಚಿಯದು, ಒಂದು ಪಾಕ. ತೀನಂ ಶ್ರೀಕಂಠಯ್ಯನವರ ಪಾಠ ಆ ಥರದ್ದಲ್ಲ, ಬಹಳ ವ್ಯವಸ್ಥಿತವಾದದ್ದು, ಬಹಳ ಅಚ್ಚುಕಟ್ಟಿರ್ತಿತ್ತು, ಬಹಳ ವಿದ್ವತ್ಪೂರ್ಣವಾಗಿರ್ತಿತ್ತು. ಈ ಭಾವಮಯತೆಯಲ್ಲಿರ್ತಿರಲಿಲ್ಲ. ಆದರೆ ಇಂಗ್ಲೀಷ್ ಸಾಹಿತ್ಯದಿಂದ, ಪ್ರಾಕೃತ ಸಾಹಿತ್ಯದಿಂದ, ಸಂಸ್ಕೃತ ಸಾಹಿತ್ಯದಿಂದ, ಹಳೆಗನ್ನಡದ ಕವಿಗಳಿಂದ ಅವರು ಸರೋದ್ಧಾರವಾಗಿ ಬಹಳ ಅತ್ಯುಚಿತವಾದಂಥ ಕವಿತಾ ಭಾಗಗಳನ್ನೆಲ್ಲ ಉದ್ಧರಿಸೋರು ತರಗತಿಯಲ್ಲಿ. ಪಾಠ ಅಂದರೆ ಬರೀ ಒಂದು ಪಠ್ಯ ಪುಸ್ತಕಕ್ಕೆ ಅಂಟುಕೊಂಡಿರೋದಿಲ್ಲ, ಪಠ್ಯ ಪುಸ್ತಕ ನೆಪ ಅಷ್ಟೇ. ಡಿ ಎಲ್ ನರಸಿಂಹಾಚಾರ್ಯರ ಪಾಠನೇ ಬೇರೆ ಥರದ್ದು. ಅವರಿಗೆ ಈ ಥರದ ಈ ಅವರ ನಿರೂಪಣೆಯಲ್ಲಿ ಈ ರೋಚಕತೆ ಇರ್ತಿರಲಿಲ್ಲ, ಭಾಳ ಸಾಮಾನ್ಯವಾದ ರೀತಿಯ ಮಾತುಗಾರಿಕೆ. ಆದರೆ ಅವರ ಹೇಳ್ತಾ ಇದ್ದ ಮಾತುಗಳಲ್ಲಿ ಎಂತೆಂಥ ಅದ್ಭುತವಾದ ದೊಡ್ಡ ರಿಸರ್ಚ್ಗೆ ವಸ್ತುವಾಗುವಂಥ ವಸ್ತುಗಳು, ರಿಸರ್ಚ್ ಫಲಿತಾಂಶಗಳೆಲ್ಲ ಇರೋದು. ಈಗ ಉದಾಹರಣೆಗೆ ಇಸಿಲ ಅನ್ನುವ ಕನ್ನಡ ಪದ ಕನ್ನಡದ ಮೊಟ್ಟ ಮೊದಲನೇ ಕಾಲ ಖಚಿತವಾಗಿರುವ ಪದ, ಅಂದರೆ ಇಂಥ ಕಾಲದ್ದಿದು ಅಂತ ಹೇಳ್ಬೋದಾದ ಅತ್ಯಂತ ಪ್ರಾಚೀನ ಕನ್ನಡ ಪದ ಅಂತ ಅವ್ರು ಹೇಳಿದ್ರು. ಮುಂದೆ ಅದೊಂದು ದೊಡ್ಡ ರಿಸರ್ಚ್ ಪೇಪರ್ ಆಗಿ ಹೊರಗಡೆ ಬಂತು. ಜನ ಅಂದರೆ ವಿದ್ವಾಂಸರೆಲ್ಲ ಬಹಳ ಅದನ್ನು ಅಪ್ರಿಷಿಯೇಟ್ ಮಾಡಿದ್ರು. ಇದನ್ನು ಅವ್ರು ನಮಗೆ ಬರೀ ತರಗತಿಯಲ್ಲಿ ಹೇಳಿದ್ರು. ಇಂಥ ವಿಷಯಗಳೆಲ್ಲ ನಮಗೆ ಯಾವುದೋ ಶಾಸನದಲ್ಲಿರೋ ಮಾತು, ಯಾವುದೋ ಇನ್ನೂ ಪ್ರಕಟವಾಗದೇ ಇರತಕ್ಕಂಥ ಓಲೆಗರಿ ಹಳೆಗನ್ನಡ ಗ್ರಂಥಗಳಲ್ಲಿರುವಂಥ ಮಾತು, ಇಂಥವೆಲ್ಲ ನಮಗೆ ಬಹಳ ಸುಲಭವಾಗಿ ಸಿಗ್ತಾ ಇತ್ತು ಡಿ ಎನ್ ನರಸಿಂಹಾಚಾರ್ಯರ ಕ್ಲಾಸ್ನಲ್ಲಿ. ಪರಮೇಶ್ವರ ಭಟ್ರು ಕೂಡ ನಮಗೆ ಬಹಳ ಆಕರ್ಷಕವಾಗಿ ಪಾಠ ಮಾಡೋರು. ಯಾವುದೇ ಒಂದು ಕೆಲಸ ಮಾಡಿದ್ರು ಕೂಡ ಅದನ್ನು ಎಷ್ಟು ಅಚ್ಚುಕಟ್ಟಾಗಿ ಸಮರ್ಪಕವಾಗಿ ಮಾಡಬೇಕು ಅನ್ನೋದಕ್ಕೆ ಒಂದು ನಿದರ್ಶನ. ತಿನ್ಸಿ ಕಂಠದ ನಮ್ಮ ಪ್ರೊಫೆಸರು ನನ್ನ ಸೆಕೆಂಡ್ ಆನರ್ಸ್ನಲ್ಲಿ ಇದ್ದಂತ ಕಾಣುತ್ತೆ. ಯಾವುದೋ ಒಂದು ಅರ್ಜಿ ಕೊಡಬೇಕಾಗಿತ್ತು ಅವರಿಗೆ. ಆ ಕಾಲದಲ್ಲೆಲ್ಲ ನಾವು ಕನ್ನಡ ವಿದ್ಯಾರ್ಥಿಗಳಾದರೂ ಇಂಗ್ಲೀಷ್ನಲ್ಲೇ ಅರ್ಜಿ ಕೊಡೋದು ರೂಢಿ. ನಾನು ಇಂಗ್ಲೀಷ್ನಲ್ಲಿ ನನ್ನ ಅಪ್ಲಿಕೇಶನ್ ಬರೆದು ಕೊಟ್ಟೆ ಸಿಕಂಠೆಯವರಿಗೆ. ಒಂದು 10 ನಿಮಿಷ ಆಗಿರ್ಬೋದು, ಸಿಕಂಠೆಯವ್ರು ಹೇಳಿ ಕಳಿಸಿದರು. ಪ್ರೊಫೆಸರ್ಸನ್ನು ನೋಡಿದ್ರೆ ಆ ದಿವಸಗಳಲ್ಲಿ ಭಾಳ ಒಂದು ಆತಂಕದ ಕ್ಷಣ ಅದು. ಈಗ ಹುಡುಗರು ಪ್ರೊಫೆಸರ್ಸ್ ಜೊತೆಲಿ ಬೇಕಾದಷ್ಟು ಹರಟೆ ಹೊಡಿತಾ ಇರ್ತಾರೆ, ಒಳ್ಳೆಯದು ಆ ಥರ ಸ್ನೇಹ ಇರೋದು. ಆದರೆ ಆಗದು ಇರಲಿಲ್ಲ. ಏನೋ ಹೇಳಿ ಕಳಿಸಿದ್ದಾರೆ ಪ್ರೊಫೆಸರು, ಏನು ತಪ್ಪು ಮಾಡಿಬಿಟ್ಟಿದ್ರು ಏನೋ ಗೊತ್ತಿಲ್ಲ ಹಾಗೆ ಅಂತ ಅಂದ್ಕೊಂಡು ಹೋದೆ ನಾನು. ಸಿಕಂಠೆಯವ್ರು ಕೇಳಿದರು, ಬಟ್ಟ ನಿಮ್ಮ ಅಪ್ಲಿಕೇಶನ್ ನೋಡಿದೆ, ಅದರಲ್ಲಿ ನೀವು ನನ್ನ ಹೆಸರನ್ನು ಹೇಗೆ ಸ್ಪೆಲ್ ಮಾಡಿದ್ದೀರಾ ಅಂತ ಕೇಳಿದರು. ನಾನು ಸರ್ ನನಗೆ ತಿಳಿದಿರೋ ಮಟ್ಟಿಗೆ ಸಮರ್ಪಕವಾಗಿ ಮಾಡಿದ್ದೀನಿ ಅಂದೆ. ಶ್ರೀಕಂಠಯ್ಯ ಅನ್ನೋದು ಹೇಗೆ ಬರೆದಿದ್ದೀರಿ ಅಂದರು. ನಾನು ನೆನಪಿಸ್ಕೊಂಡು ಟಿ ಐ ಎ ಹೆಚ್ ಅಂತ ಬರೆದಿದ್ದೀನಿ ಸರ್ ಅಂದೆ. ನೋಡಿ ಅದು ತಪ್ಪಾ ಸರ್ ಅಂದೆ. ಹಾಂ ತಪ್ಪು ಅಂತ ಹೇಳ್ತಿಲ್ಲ ನಾನು, ಆ ರೀತಿಲೂ ಬರೀತಾರೆ. ಆದರೆ ನಾನು ನನ್ನ ಹೆಸರನ್ನು ಹೇಗೆ ಸ್ಪೆಲ್ ಮಾಡ್ತೀನಿ ಅನ್ನೋದು ತಿಳ್ಕೊಳ್ಳೋದಕ್ಕೆ ನಿಮಗೆ ಸಾಧ್ಯ ಇರುವಾಗ ನೀವು ನನ್ನ ಹೆಸರನ್ನು ಹಾಗೆ ಬರೀಬೇಕಲ್ವೇ? ಹೊರಗಡೆ ನೋಟಿಸ್ ಬೋರ್ಡ್ನಲ್ಲಿರುವ ಪತ್ರಗಳಲ್ಲಿ ಕೆಳಗಡೆ ನನ್ನ ಸಹಿ ಇದೆಯಲ್ಲ, ಅಲ್ಲಿ ನನ್ನ ಕಾಗುಣಿತ ನೋಡಿ ಹೇಗೆ ಬರೀಬೋದಾಗಿತ್ತಲ್ಲ ಅಂದರು. ಆಯಿತು ಸರ್ ಹಾಗೆ ಮಾಡ್ತೀನಿ, ಏನಂತ ಬರೀಲಿ ಸರ್ ಅಂದೆ. ಹ್ಞೂ ನಾನು ಹೇಳಲ್ಲ, ನೀವು ಹೋಗಿ ನೋಟಿಸ್ ಬೋರ್ಡ್ನ ನೋಡ್ಕೊಂಡು ಬನ್ನಿ ಅಂದರು. ಸರಿ ಹೋಗಿ ನೋಟಿಸ್ ಬೋರ್ಡ್ನ ನೋಡಿದೆ, ಅಲ್ಲಿ ಟಿ ಎ ಐ ವೈ ಎ ಅಂತ ಶ್ರೀಕಂಠಯ್ಯ ಅನ್ನುವಾಗ ಟಿ ಐ ವೈ ಎ ಅಂತ ಬರೆದಿದ್ದರು. ನಾನು ಒಳಗಡೆ ಬಂದು ಸರಿ ಸರ್ ಗೊತ್ತಾಯಿತು, ಅದನ್ನು ತಿದ್ದು ಕೊಡ್ತೀನಿ ಅಂತ ಕಾಗದ ತೊಗೊಳಕ್ಕೆ ಹೋದೆ ಅಪ್ಲಿಕೇಶನ್. ಅವರು ಹೇಳಿದರು ಹಾಗೆ ಅದನ್ನು ತಿದ್ದು ಬರಿಬೇಡಿ, ಚಿತ್ತು ಮಾಡಿಕೊಡೋದು ಕಾಗದದಲ್ಲಿ. ಏನು ಒಂದು ಚಿತ್ತಿಲ್ಲದ ಕಾಗದವಾಗಿರಬೇಕು, ಏನು ಕೆಲಸ ಮಾಡಿದ್ರು ಕೂಡ ಅದರಲ್ಲಿ ಅಚ್ಚುಕಟ್ಟಿರಬೇಕು, ಶುಭ್ರವಾಗಿರಬೇಕು ಕೆಲಸ ಅಂದರು. ಸರಿ ಸರ್ ಅಂತ ಹಂಗೆ ಹೇಳಿ ಒಂದು ಕಾಗದ ಕೊಟ್ಟರು. ನಾನು ಮತ್ತೆ ಪುನಃ ಬೇರೆ ಅರ್ಜಿ ಬರ್ಕೊಟ್ಟೆ. ಇದು ಅವರು ನಮಗೆ ಪಾಠ ಕಲಿಸ್ತಾ ಇದ್ದಂಥ ಒಂದು ರೀತಿ.
0: ಕನ್ನಡ ರತ್ನ ಭಂಡಾರದಲ್ಲಿ ಈ ದಿನ ಡಾಕ್ಟರ್ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ಟರ ಧ್ವನಿಯನ್ನು ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪ

0: ಡಾಕ್ಟರ್ ಎಎಸ್ ಶಂಕರನಾರಾಯಣ ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ
1: ಸರ್ವೋದಯವಾಗಲಿ ಸರ್ವರಲಿ.
2: ಆಕಾಶವಾಣಿ ಸಮಯ 6:20 ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು.
3: ಕೂಟ ವಿಷಯ ಶಿಕ್ಷಣ ವಿಷಯ
4: ಅಧಿಕೃತ ಆಕಾಶವಾಣಿ ಸಂಪ್ರತಿ ವಾರ್ತಾಃ ಶ್ರೂಯಂತಾಂ ಪ್ರವಾಚಕಃ ಜತಿನ ಶರ್ಮಾ. ಆದೌ ಮುಖ್ಯ ವಾರ್ತಾಃ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನ್ಯೂಜಿಲೆಂಡ್ ದೇಶಸ್ಯ ಸಮಕಕ್ಷಿಯೇಣ ಸಹ ವಾರ್ತಾಲಾಪಂ ವಿಧಾತುಂ ದ್ವಿದಿವಸೀಯ ಯಾತ್ರಾಯಾಂ ಆಕ್ಲೆಂಡ್ ನಗರಂ ಸಂಪ್ರಾಪ್ತವಾನ್. ಕೇಂದ್ರೇಣ ಮಾದಕ ದ್ರವ್ಯಾಣಾಂ ನಿಯಮೇಷು ಸಂಶೋಧನಂ ಕೃತ್ವಾ ಅಧಿಕ ಮದ್ಯಯುಕ್ತಾನಾಂ ಔಷಧ ಸೂತ್ರೀಕರಣಾನಾಂ ವಿನಿಯಮನಂ ವಿಹಿತಂ. ಉತ್ತರಾಖಂಡ ರಾಜ್ಯೆ ಅತ್ಯಧಿಕ ವೃಷ್ಟಿಯೈ ಋತು ವಿಭಾಗೇನ ರೆಡ್ ಅಲರ್ಟ್ ಇತಿ ರಕ್ತವರ್ಣೀಯ ಸಂಚೇತನ ಪ್ರಸಾರಿತ. ಅಪಿ ಚ ಫಿಫಾ ವಿಶ್ವಕಪ್ ಕ್ರೀಡಾಯಾಂ ಅದ್ಯ ರಾತ್ರೌ ದ್ವಿತೀಯಾಯಾಂ ಪ್ರಾಗುಪಾಂತ್ಯ ಕ್ರೀಡಾಯಾಂ ಸ್ಪೇನ್ ದೇಶ ಬೆಲ್ಜಿಯಂ ದೇಶೇನ ಸಹ ಪ್ರತಿಸ್ಪರ್ಧಿಷ್ಯತಿ. ಅಥ ವಾರ್ತಾಃ ವಿಸ್ತರೇಣ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸ್ವಸ್ಯ ತಿಸೃಣಾಂ ರಾಷ್ಟ್ರಾಣಾಂ ಯಾತ್ರಾಯಾಃ ಅಂತಿಮೇ ಚರಣೆ ಅದ್ಯ ಆಕ್ಲೆಂಡ್ ನಗರಂ ಸಂಪ್ರಾಪ್ತವಾನ್, ಯತ್ರ ನ್ಯೂಜಿಲೆಂಡ್ ದೇಶಸ್ಯ ಪ್ರಧಾನಮಂತ್ರಿಣಾ ಕ್ರಿಸ್ಟೋಫರ್ ಲಕ್ಸನ್ ಇತ್ಯನೇನ ತಸ್ಯ ಭವ್ಯಂ ಔಪಚಾರಿಕಂಚ ಸ್ವಾಗತಂ ವಿಹಿತಂ. ಆಕ್ಲೆಂಡ್ ವಿಮಾನಸ್ಥಾನಕೆ ರೆಡ್ ಕಾರ್ಪೆಟ್ ಇತ್ಯತ್ರ ಪ್ರಧಾನಮಂತ್ರಿಣಾ ಲಕ್ಸನ್ ವರ್ಯೇಣ ಶ್ರೀ ಮೋದಿನಃ ವ್ಯಕ್ತಿಗತ ರೂಪೇಣ ಸ್ವಾಗತಂ ವಿಹಿತಂ. ಪ್ರಧಾನಮಂತ್ರಿಣಂ ಮೋದಿನಂ ಟರ್ಮೇಕ್ ಇತ್ಯತ್ರ ಔಪಚಾರಿಕಂ ಸ್ವಾಗತಂ ಚ ಅದದಾತ್, ಯತ್ರ ಭಾರತಸ್ಯ ನ್ಯೂಜಿಲೆಂಡ್ ದೇಶಸ್ಯ ಚ ಸಶಸ್ತ್ರಸೇನಾಯಾಃ ಪ್ರತಿನಿಧಯಃ ಉಪಸ್ಥಿತಾಃ ಆಸನ್. ಶ್ರೀಮೋದಿ ನ್ಯೂಜಿಲೆಂಡ್ ದೇಶಸ್ಯ ಸ್ವಕೀಯೇನ ಸಮಕಕ್ಷೀಯೇಣ ಕ್ರಿಸ್ಟೋಫರ್ ಲಕ್ಸನ್ ಇತ್ಯನೇನ ಸಹ ವಾರ್ತಾಲಾಪಂ ಕರಿಷ್ಯತಿ. ಉಭೌ ನೇತಾರೌ ಸಮಗ್ರಸ್ಯ ದ್ವೈಪಾಕ್ಷಿಕ ಸಂಬಂಧಸ್ಯ ಸಮೀಕ್ಷಾಂ ಕರಿಷ್ಯತಃ, ಯಸ್ಮಿನ್ ವಿಗತದ್ವಯೋಃ ವರ್ಷಯೋಃ ವಿಶೇಷತಃ ವ್ಯಾಪಾರ ವಾಣಿಜ್ಯ ರಕ್ಷಾದಿ ಕ್ಷೇತ್ರೇಷು ಮಹತಿ ಪ್ರಗತಿಃ ಅಭವತ್. ಕಸ್ಯಾಪಿ ಭಾರತೀಯ ಪ್ರಧಾನಮಂತ್ರಿಣಃ ನ್ಯೂಜಿಲೆಂಡ್ ದೇಶಸ್ಯ ಯಾತ್ರಾ ಚತ್ವಾರಿಂಶತ್ ವರ್ಷೇಷು ಪ್ರಥಮಾ ಯಾತ್ರಾ ಭವಿಷ್ಯತಿ. ಶ್ರೀಮೋದಿ ಪ್ರಮುಖೇಭ್ಯಃ ಉದ್ಯಮಿಭ್ಯಃ ಕ್ರೀಡಕೇಭ್ಯಃ ಚ ಸಹ ಸಂವಾದಂ ಸಾಧಯಿಷ್ಯತಿ. ಭಾರತ ನ್ಯೂಜಿಲೆಂಡ್ ದೇಶಯೋಃ ಮಧ್ಯೆ ವಿದ್ಯಮಾನಸ್ಯ ಜನಾನಾಂ ಮಧ್ಯೆ ದೃಢ ಸಂಬಂಧಸ್ಯ ಪ್ರದರ್ಶನ ಪೂರ್ವಕಂ ಪ್ರಧಾನಮಂತ್ರಿ ಅಸ್ಯಾಂ ಯಾತ್ರಾಯಾಂ ಭಾರತೀಯ ಪ್ರವಾಸಿನಾಂ ವಿಶಾಲ ಸಮುದಾಯಮಪಿ ಸಂಬೋಧಯಿಷ್ಯತಿ. ಇತಃ ಪ್ರಾಕ್ ಪ್ರಧಾನಮಂತ್ರಿಣಾ ನರೇಂದ್ರ ಮೋದಿನಾ ಆಸ್ಟ್ರೇಲಿಯಾ ದೇಶಸ್ಯ ಐತಿಹಾಸಿಕಂ ಉಚ್ಚಸ್ತರೀಯಂ ರಾಜ್ಯ ಪರ್ಯಟನಂ ಆಧಿಕಾರಿಕ ರೂಪೇಣ ಸಮಾಪಿತಂ, ಯೇನ ಭಾರತ ಆಸ್ಟ್ರೇಲಿಯಾ ಸಮಗ್ರ ಸಾಮರಿಕ ಸಹಭಾಗಿತ್ವಸ್ಯ ಕೃತೆ ಭವಿಷ್ಯ ಪ್ರತಿರೋಧಕಂ ಪ್ರಾರೂಪಂ ನಿರ್ಮಿತಂ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಸ್ಟ್ರೇಲಿಯಾ ದೇಶಸ್ಯ ಸರ್ವಕಾರಾಯ ನಾಗರಿಕೇಭ್ಯಃ ಆಸ್ಟ್ರೇಲಿಯಾ ದೇಶಸ್ಯ ಪ್ರಧಾನಮಂತ್ರಿಣೇ ಆಂಥನಿ ಅಲ್ಬನೀಸ್ ವರ್ಯಾಯ ಚ ಸ್ವಸ್ಯ ಯಾತ್ರಾಯಾಃ ಸಮಾಪನ ಸಮಯೆ ಸ್ನೇಹಪೂರ್ಣ ಆತಿಥ್ಯಾಯ ಕಾರ್ತಜ್ಞಂ ಪ್ರಕಟಿತವಾನ್. ಆಸ್ಟ್ರೇಲಿಯಾ ಯಾತ್ರಾಯಾಃ ಸಮಾಪ್ತೇಃ ಅನಂತರಂ ಸಾಮಾಜಿಕ ಪಟಲೆ ಶ್ರೀಮೋದಿ ಅವದತ್ ಯತ್ ಅಸ್ಯಾಃ ಯಾತ್ರಾಯಾಃ ಪರಿಣಾಮೇನ ಭಾರತ ಆಸ್ಟ್ರೇಲಿಯಾ ಸಹಭಾಗಿತ್ವಂ ಇತೋಪಿ ಸುದೃಢಂ ಜಾತಂ, ಅಪಿ ಚ ವಿವಿಧ ಕ್ಷೇತ್ರೇಷು ಸಹಕಾರಸ್ಯ ನೂತನಾನಿ ಮಾರ್ಗಾಣಿ ಉದ್ಘಾಟಿತಾನಿ. ಕೇಂದ್ರ ಸರ್ವಕಾರೇಣ ಅಧಿಕ ಮದ್ಯಸಾರಯುಕ್ತ ಔಷಧೀನಾಂ ನಿರ್ಮಾಣಸ್ಯ ವಿಕ್ರಯಣಸ್ಯ ಚ ನಿಯಂತ್ರಣಂ ವಿಧಾತುಂ 45-29 ಔಷಧ ನಿಯಮಾವಲ್ಯಾಂ ಪ್ರಮುಖಾಃ ಪರಿಷ್ಕಾರಾಃ ಕೃತಾಃ. ಕೇಂದ್ರೀಯ ಸ್ವಾಸ್ಥ್ಯ ಏವಂ ಪರಿವಾರ ಕಲ್ಯಾಣ ಮಂತ್ರಾಲಯೇನ ಎಥಿಲ್ ಅಲ್ಕೋಹಲ್ ಯುಕ್ತ ಔಷಧ ಸ್ವರೂಪೇಭ್ಯಃ ಪೂರ್ವದತ್ತ ಅನುಜ್ಞಪ್ತಿ ಮುಕ್ತಿಃ ಅಧುನಾ ಸಮಾಪಿತಾ. ಮಂತ್ರಾಲಯಸ್ಯ ಅಧಿಸೂಚನಾನುಸಾರಂ 30 ml ಇತ್ಯತಃ ಅಧಿಕಮಾತ್ರಾಯಾಂ ಸ್ಥಿತಾಃ ಸರ್ವಾಃ ಔಷಧಯಃ ಯಾಸು ಎಥಿಲ್ ಮದ್ಯಸಾರಸ್ಯ ಮಾತ್ರಾ 12% ಉತವಾ ತತೋಪ್ಯಧಿಕಂ ವರ್ತತೆ ತಾಃ ಇತಃ ಪರಂ ಅನುಸೂಚಿ ಕೆ ಇತ್ಯಸ್ಯಾಂತರ್ಗತಂ ಪ್ರಾಪ್ತಾಯಾಃ ಮುಕ್ತೇಃ ಬಹಿಃ ಭವಿಷ್ಯಂತಿ. ಏತಾದೃಶಾಣಾಂ ಔಷಧೀಯ

ಪಾದಾನಾಂ ಕೃತೆ ಔಷಧಿ ಏವಂ ಸೌಂದರ್ಯ ಪ್ರಸಾಧನ ಅಧಿನಿಯಮಃ ಚತ್ವಾರಿಂಶದಧಿಕ ಏಕೋನವಿಂಶತಿತಮಃ ಇತ್ಯಸ್ಯಾಂತರ್ಗತಂ ವೈಧಾನಿಕ ಅನುಜ್ಞಪ್ತಿಃ ಪ್ರಾಪ್ತವ್ಯಾ ಭವಿಷ್ಯತಿ. ಅನೇನ ಸಂಶೋಧನೇನ ಮದ್ಯಯುಕ್ತ ಔಷಧೀನಾಂ ಪ್ರಚಲನೆ ನಿಯಾಮಕ ನಿರೀಕ್ಷಣಂ ಪ್ರಗಾಢಂ ಭವಿಷ್ಯತಿ. ಸಹೈವ ಏತಾಸಾಂ ಔಷಧೀನಾಂ ವಿತರಣಂ ಕೇವಲಂ ನಿಯಂತ್ರಿತ ಭೇಷಜ ಆಪೂರ್ತಿ ಶೃಂಖಲಾಯಾಃ ಮಾಧ್ಯಮೇನ ಏವ ಸುನಿಶ್ಚಿತಂ ಭವಿಷ್ಯತಿ. ಗೋವಾ ಸರ್ವಕಾರೇಣ ದೇಶೆ ಪ್ರಸ್ತಾವಿತಾಯ ಏಕಃ ದೇಶಃ ಏಕಂ ನಿರ್ವಾಚನಂ ಇತ್ಯಸ್ಮೈ ಅಭಿಯಾನಾಯ ಸ್ವಕೀಯಂ ಪೂರ್ಣಂ ಸಮರ್ಥನಂ ಪ್ರದತ್ತಂ. ಏತತ್ ಸಮರ್ಥನಂ ಗೋವಾರಾಜ್ಯೆ ವಿಚಾರ ವಿಮರ್ಶಾರ್ಥಂ ಸಮಾಗತಾಯಾಃ ಸಂಯುಕ್ತ ಸಂಸದೀಯ ಸಮಿತ್ಯಾಃ ಸಮ್ಮುಖಂ ಉಪಸ್ಥಾಪಿತಂ. ರಾಜ್ಯಸ್ಯ ಮುಖ್ಯಮಂತ್ರಿ ಡಾಕ್ಟರ್ ಪ್ರಮೋದ ಸಾವಂತಃ ಅಸ್ಮಿನ್ ವಿಷಯೆ ಪ್ರಾವೋಚತ್ ಯತ್ ದೇಶೆ ಏಕದೈವ ಸರ್ವತ್ರ ನಿರ್ವಾಚನೇನ ವಾರಂ ವಾರಂ ಜಾಯಮಾನಾನಾಂ ನಿರ್ವಾಚನ ಸಂಬದ್ಧ ಪ್ರಕ್ರಿಯಾಣಾಂ ಸ್ಥಾನೆ ಸರ್ವಕಾರಾಃ ವಿಕಾಸಾತ್ಮಕ ಕಾರ್ಯೇಷು ಅಧಿಕಂ ಧ್ಯಾನಂ ಕೇಂದ್ರಯಿತುಂ ಶಕ್ಷ್ಯಂತಿ. ಸಂಸ್ಕೃತ ವಾರ್ತಾಯಾಃ ಸಂಸ್ಕರಣಮಿದಂ ಇದಾನಿಂ ಆಕಾಶವಾಣಿತಃ ಪ್ರಸಾರ್ಯತೆ. ಸಮಮೇವ ಅಯಂ ಕಾರ್ಯಕ್ರಮಃ ಆಕಾಶವಾಣ್ಯಾಃ ಅಂತರ್ಜಾಲಪಟಲೆ www.newsonair.gov.in ಇತ್ಯತ್ರ ಅಥ ನ್ಯೂಸ್ ಆನ್ ಎಐಆರ್ ಚಲದೂರಭಾಷೀಯ ತಂತ್ರಾಂಶೆ ಅಪಿ ಸಮುಪಲಬ್ಧೋ ಭವಿಷ್ಯತಿ. ಕೇಂದ್ರೀಯ ಪೆಟ್ರೋಲಿಯಂ ಪ್ರಾಕೃತಿಕ ಗ್ಯಾಸ್ ಮಂತ್ರಿ ಹರ್ದೀಪ್ ಸಿಂಗ್ ಪುರಿ ಅವದತ್ ಯತ್ ಸರ್ವಕಾರಃ ದೇಶೆ E85 ಇತ್ಯಂಧನಂ ಪ್ರವರ್ತಯಿತುಂ ಯೋಜನಾಂ ನಿರ್ಮಾತಿ. ಸಾಮಾನ್ಯ E20 ಪೆಟ್ರೋಲ್ ಇಂಧನಾತ್ ಪ್ರತಿ ಲೀಟರ್ ಮಿತಾತ್ಮಕಃ ಪ್ರಾಯಃ 20 ರೂಪ್ಯಕಾಣಿ ಯಾವತ್ ಅಲ್ಪಾರ್ಘಯುತಃ ಭವಿಷ್ಯತಿ. ಮಂತ್ರಿಣಾ ಸ್ಪಷ್ಟೀಕೃತಂ ಯತ್ ಅಸ್ಯ E85 ಇತೀಂಧನಸ್ಯ ಉಪಯೋಗಃ ಕೇವಲಂ ತಾದೃಶೇಷು ವಿಶಿಷ್ಟ ವಾಹನೇಷ್ವೇವ ಭವಿಷ್ಯತಿ ಯಾನಿ ಮುಖ್ಯರೂಪೇಣ ಅಸ್ಯ ಇಂಧನಸ್ಯ ಕೃತೆ ಏವ ವಿನಿರ್ಮಿತಾನಿ ಸಂತಿ. ಏಕಯಾ ನಿಜವಾರ್ತಾ ವಾಹಿನ್ಯಾ ಸಹ ಸಂವಾದೆ ಪೆಟ್ರೋಲಿಯಂ ಮಂತ್ರಿಣಾ ಪ್ರತಿಪಾದಿತಂ ಯತ್ ಸರ್ವಕಾರಸ್ಯ ಅಸ್ಯ ಪ್ರಸ್ತಾವಿತ ಪ್ರಯಾಸಸ್ಯ ಮುಖ್ಯೋದ್ದೇಶ್ಯಂ ಉಪಭೋಕ್ತೃಭ್ಯಃ ಆರ್ಥಿಕ ಸಹಾಯತಾ ಪ್ರದಾನಂ ಸಹೈವ ದೇಶೆ ಸರ್ವಕಾರಸ್ಯ ಎಥೆನಾಲ್ ಮಿಶ್ರಣ ಕಾರ್ಯಕ್ರಮಃ ತೀವ್ರಗತ್ಯಾ ಅಗ್ರೆ ವರ್ಧೇತ ಇತಿ ವರ್ತತೆ. ಸಂಸದೀಯ ಕಾರ್ಯ ರಾಜ್ಯ ಮಂತ್ರಿ ಅರ್ಜುನ ರಾಮ ಮೇಘವಾಲಃ ಸಹೈವ ಡಾಕ್ಟರ್ ಎಲ್ ಮುರುಗುನಃ ಇತ್ಯೇತೌ ಅದ್ಯ ಸಂಸದ ಭವನ ಪರಿಸರೆ ಆಗಾಮಿನಃ ವರ್ಷಾಕಾಲೀನ ಸತ್ರಸ್ಯ ಸಜ್ಜತಾಯಾಃ ವಿಸ್ತೃತ ಸಮೀಕ್ಷಾಂ ಕೃತವಂತೌ. ಸಂಸದಃ ಇದಂ ಮಹತ್ವಪೂರ್ಣಂ ಸತ್ರಮಸ್ಮಿನ್ನೇವ ಮಾಸೆ 20 ದಿನಾಂಕಾದಾರಭ್ಯ ಆಗಸ್ಟ್ ಮಾಸಸ್ಯ 13 ದಿನಾಂಕಂ ಯಾವತ್ ಪ್ರಚಲಿಷ್ಯತಿ. ಸಾಮಾಜಿಕ ಸಂಜಾಲೀಯ ತಂತ್ರಾಂಶೆ ಸೂಚಯನ್ ಶ್ರೀ ಮೇಘವಾಲಃ ಅವದತ್ ಯತ್ ಅಸ್ಮಿನ್ನವಸರೆ ಆಗಾಮಿ ಸತ್ರೇ ಪ್ರಸ್ತುತೀಕರಣಾಯ ನಿರ್ಧಾರಿತಾನಾಂ ಪ್ರಮುಖಾಣಾಂ ವೈಧಾನಿಕ ಕಾರ್ಯಾಣಾಂ ಸೂಕ್ಷ್ಮ ಸಮೀಕ್ಷಾ ವಿಹಿತಾ. ಸಹೈವ ಸತ್ರಸ್ಯ ಸುಚಾರು ಸಂಚಾಲನಾಯ ಸಂಬಂಧಿತೇಭ್ಯಃ ಅಧಿಕಾರಿಭ್ಯಃ ಆವಶ್ಯಕಾಃ ದಿಶಾನಿರ್ದೇಶಾಃ ಅಪಿ ಪ್ರದಿಷ್ಟಾಃ. ವಾಣಿಜ್ಯೋದ್ಯೋಗ ಮಂತ್ರಿಣಾ ಪಿಯೂಷ ಗೋಯಲೇನ ಅದ್ಯ ನವದಿಲ್ಯಾಂ ರಾಷ್ಟ್ರೀಯ ಉತ್ಪಾದಕತಾ ಪರಿಷದಃ ಉದ್ಯೋಗ ಪ್ರೋತ್ಸಾಹನ ವಿಭಾಗಸ್ಯ ಆಂತರಿಕ ವ್ಯಾಪಾರ ವಿಭಾಗಸ್ಯ ವಾಣಿಜ್ಯ ವಿಭಾಗಸ್ಯ ಚ ಅಧಿಕಾರಿಭಿಃ ಸಹ ಸಮೀಕ್ಷಾ ಸಭಾಯಾಃ ಅಧ್ಯಕ್ಷತಾ ಕೃತಾ. ಸಾಮಾಜಿಕಾಂತರ್ಜಾಲೀಯೇ ಪಟಲೆ ಶ್ರೀ ಗೋಯಲಃ ಅವದತ್ ಯತ್ ಅಂತರ್ವಿಭಾಗೀಯ ಸಹಯೋಗಸ್ಯ ಪರಿಷ್ಕಾರೆ ಸಂಸ್ಥಾಗತ ಕ್ಷಮತಾನಾಂ ಸುದೃಢೀಕರಣೆ ಉತ್ಪಾದಕತಾ ಸೇವಾ ವಿತರಣಸ್ಯ ಚ ವರ್ಧನಾಯ ಸರ್ವೋತ್ತಮ ಪದ್ಧತೀನಾಂ ಸ್ವೀಕರಣೆ ಚ ಚರ್ಚಾ ಕೇಂದ್ರಿತಾ ಆಸೀತ್. ಮಂತ್ರಿಣಾ ಅಧಿಕ ಏಕೀಕೃತಸ್ಯ ದಕ್ಷ್ಯ ಭವಿಷ್ಯಸ್ಯ ಕೃತೆ ಸಜ್ಜತಾಯಾಃ ಪ್ರಶಾಸನಿಕ ಸಂರಚನಾಯಾಃ ನಿರ್ಮಾಣಸ್ಯ ಲಕ್ಷ್ಯಯುತಾನಾಂ ಉಪಕ್ರಮಾಣಾಮಪಿ ಸಮೀಕ್ಷಾ ಕೃತಾ. ಭಾರತರ್ತು ವಿಭಾಗೇನ ಅದ್ಯ ಉತ್ತರಾಖಂಡೆ ಪೃಥಕ್ ಪೃಥಕ್ ಸ್ಥಾನೇಷು ಅತಿತಃ ಪ್ರಚಂಡ ವೃಷ್ಟೇಃ ಪೂರ್ವಾನುಮಾನಂ ಕೃತಮಸ್ತಿ. ಆಗಾಮಿ ದಿನದ್ವಯೋಃ ಹರಿಯಾಣಾಯಾಂ ಹಿಮಾಚಲ ಪ್ರದೇಶೇ ಉತ್ತರ ಪ್ರದೇಶೇ ಬಿಹಾರೇ ಪಶ್ಚಿಮಬಂಗಸ್ಯ ಉಪಹಿಮಾಲಯೀಯ ಕ್ಷೇತ್ರೇಷು ಸಿಕ್ಕಿಮೆ ಈಶಾನ್ಯ ಭಾರತೆ ದೇಶಸ್ಯ ಉತ್ತರ ಭಾಗೇಷು ಚ ಪ್ರಚಂಡತಃ ಅತಿವೃಷ್ಟಿಃ ಭವಿತುಮರ್ಹತಿ ಇತಿ ವಿಭಾಗೇನ ಉಕ್ತಂ. ಆಕಾಶವಾಣ್ಯಾ ಸಹ ವಾರ್ತಾಲಾಪಂ ಕುರುವನ್ IMD ಇತ್ಯಸ್ಯ ವೈಜ್ಞಾನಿಕಃ ಡಾಕ್ಟರ್ ಶಶಿಕಾಂತಃ ಅವದತ್ ಯತ್ ಅದ್ಯ ಶ್ವಃ ಚ ದಿಲ್ಲಿ NCR ಕ್ಷೇತ್ರಸ್ಯ ಕೃತೆ ಕಾಪಿ ಪೂರ್ವಸೂಚನಾ ನಾಸ್ತಿ. ಫಿಫಾ ವಿಶ್ವಕಪ್ ಕ್ರೀಡಾಯಾಂ ಅಮೆರಿಕಾ ದೇಶ

0: ಆಕಾಶವಾಣಿ ಅವಲೋಕನ ವಿಷಯ ನಶಾಮುಕ್ತ ಭಾರತ ಅಭಿಯಾನ ಮಾದಕ ದ್ರವ್ಯ ಮುಕ್ತ ಸಮಾಜದತ್ತ ಒಂದು ಮಹತ್ವದ ಹೆಜ್ಜೆ. ಓದುತ್ತಿರುವವರು ಅಭಯ ದಾಮ್ಲೆ. ಭಾರತದಲ್ಲಿ ಮಾದಕ ವ್ಯಸನ ನಗರ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ವ್ಯಕ್ತಿಗಳಿಂದ ಕುಟುಂಬಗಳಿಗೆ, ಕುಟುಂಬಗಳಿಂದ ಇಡೀ ಸಮಾಜದ ಮೇಲೆ ತೀವ್ರ ಪರಿಣಾಮ ಬೀರುತ್ತಿರುವ ಒಂದು ಸವಾಲಾಗಿದೆ. ಮಾದಕ ದ್ರವ್ಯಗಳ ಅತಿಯಾದ ಮತ್ತು ವೈದ್ಯಕೀಯೇತರ ಬಳಕೆಯು ತೀವ್ರ ಸಾಮಾಜಿಕ, ಮಾನಸಿಕ ಹಾಗೂ ದೈಹಿಕ ಸಮಸ್ಯೆಗಳನ್ನು ಸೃಷ್ಟಿಸುತ್ತಿದ್ದು, ಜನರ ಆರೋಗ್ಯದ ಕ್ಷೀಣತೆಗೆ ಕಾರಣವಾಗಿ ಇದು ಗಂಭೀರ ಸಾಮಾಜಿಕ ಪಿಡುಗಾಗಿ ಪರಿಣಮಿಸಿದೆ. ಈ ಹಿನ್ನೆಲೆಯಲ್ಲಿ ದೇಶದಲ್ಲಿ ಮಾದಕ ದ್ರವ್ಯಗಳ ಬೇಡಿಕೆಯನ್ನು ಪರಿಣಾಮಕಾರಿಯಾಗಿ ಎದುರಿಸಲು ಹಾಗೂ ಸಾಮೂಹಿಕ ಕ್ರಮದ ತುರ್ತು ಅಗತ್ಯವನ್ನು ಮನಗಂಡು ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ 2020 ಆಗಸ್ಟ್ 15 ನಶಾಮುಕ್ತ ಭಾರತ ಅಭಿಯಾನವನ್ನು ದೇಶಾದ್ಯಂತ ಪ್ರಾರಂಭಿಸಿತು. ಈ ಅಭಿಯಾನ ಕೇವಲ ಒಂದು ಸರ್ಕಾರಿ ಕಾರ್ಯಕ್ರಮವಾಗಿ ಉಳಿಯದೆ ಇಂದು ದೇಶದ ಪ್ರತಿಯೊಬ್ಬ ನಾಗರಿಕನನ್ನು ತಲುಪುವ ಬೃಹತ್ ಜನಾಂದೋಲನವಾಗಿ ಪರಿವರ್ತಿತಗೊಂಡಿದೆ. ಈ ಆಂದೋಲನ ಆರಂಭದಲ್ಲಿ ದೇಶದ ಅತ್ಯಂತ ದುರ್ಬಲ ಹಾಗೂ ಸೂಕ್ಷ್ಮ ಪ್ರದೇಶಗಳೆಂದು ಗುರುತಿಸಲಾದ 272 ಜಿಲ್ಲೆಗಳನ್ನು ಪ್ರಮುಖ ಗುರಿಯಾಗಿಸಿಕೊಂಡು ಕಾರ್ಯಪ್ರವೃತ್ತವಾಗಿತ್ತು. ಕಾಲಕ್ರಮೇಣ ಇಡೀ ದೇಶಾದ್ಯಂತ ವ್ಯಾಪಕವಾಗಿ ವಿಸ್ತರಿಸಿದ ಈ ಅಭಿಯಾನ ಸಮಾಜದ ವಿಭಿನ್ನ ಸ್ತರಗಳ ಜನರನ್ನು ಯಶಸ್ವಿಯಾಗಿ ತಲುಪಿದೆ. ಪ್ರಸ್ತುತ ದೇಶಾದ್ಯಂತ ಸುಮಾರು 7.81 ಕೋಟಿಗೂ ಹೆಚ್ಚು ಯುವಕರು, 5.24 ಕೋಟಿ ಮಹಿಳೆಯರು ಮತ್ತು 17 ಲಕ್ಷಕ್ಕೂ ಅಧಿಕ ಶಿಕ್ಷಣ ಸಂಸ್ಥೆಗಳು ಸೇರಿದಂತೆ ಒಟ್ಟಾರೆಯಾಗಿ 23 ಕೋಟಿಗೂ ಹೆಚ್ಚು ವ್ಯಕ್ತಿಗಳನ್ನು ಈ ಅಭಿಯಾನದ ಮೂಲಕ ತಲುಪುವಲ್ಲಿ ಸಚಿವಾಲಯ ಯಶಸ್ವಿಯಾಗಿದೆ. ಈ ಬೃಹತ್ ಸಂಖ್ಯೆಯ ನಾಗರಿಕರನ್ನು ಒಟ್ಟುಗೂಡಿಸುವ ಮೂಲಕ ಮಾದಕ ವ್ಯಸನದ ವಿರುದ್ಧ ದೇಶದಾದ್ಯಂತ ಒಗ್ಗಟ್ಟಿನ ಜಾಗೃತಿ ಮೂಡಿಸಲಾಗಿದೆ. ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವ ಡಾ ವೀರೇಂದ್ರ ಕುಮಾರ್ ಅವರು ತಿಳಿಸಿರುವಂತೆ, ನಶಾಮುಕ್ತ ಭಾರತ ಅಭಿಯಾನ ಆರೋಗ್ಯವಂತ ಮತ್ತು ಅತ್ಯಂತ ಶಿಸ್ತಿನ ಯುವ ಸಮುದಾಯವನ್ನು ನಿರ್ಮಿಸುವ ಮೂಲಕ ಸದೃಢ ರಾಷ್ಟ್ರ ನಿರ್ಮಾಣಕ್ಕೆ ಬುನಾದಿ ಹಾಕುವ ಪ್ರಮುಖ ಉಪಕ್ರಮವಾಗಿ ಹೊರಹೊಮ್ಮಿದೆ. ಭಾರತವನ್ನು ಸಂಪೂರ್ಣವಾಗಿ ಮಾದಕ ದ್ರವ್ಯ ಮುಕ್ತಗೊಳಿಸುವ ಉದ್ದೇಶದಿಂದ ಮಾದಕ ದ್ರವ್ಯ ನಿಯಂತ್ರಣ ಬ್ಯೂರೋ, ರಾಜ್ಯ ಸರ್ಕಾರ ಹಾಗೂ ಜಿಲ್ಲಾ ಆಡಳಿತಗಳು, ಪೊಲೀಸ್ ಇಲಾಖೆ, ವಿವಿಧ ಸರ್ಕಾರೇತರ ಸಂಸ್ಥೆಗಳು ಮತ್ತು ಆಸ್ಪತ್ರೆಗಳಂತಹ ಪ್ರಮುಖ ನಿಯಂತ್ರಕ ಮತ್ತು ಸೇವಾ ಸಂಸ್ಥೆಗಳನ್ನು ಒಟ್ಟುಗೂಡಿಸಿ ಅತ್ಯಂತ ಸಂಘಟಿತ ಹಾಗೂ ವ್ಯವಸ್ಥಿತ ರೀತಿಯಲ್ಲಿ ಈ ಅಭಿಯಾನವನ್ನು ಜಾರಿಗೊಳಿಸಲಾಗಿದೆ. ಈ ಅಭಿಯಾನ ಮಾದಕ ವ್ಯಸನದ ತಡೆಗಟ್ಟುವಿಕೆಗೆ ಸಂಬಂಧಿಸಿದಂತೆ ಸಂಪೂರ್ಣವಾಗಿ ಪುರಾವೆ ಆಧಾರಿತ ವೈಜ್ಞಾನಿಕ ವಿಧಾನವನ್ನು ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ. ಯುವಜನತೆಯನ್ನು ಸಕ್ರಿಯವಾಗಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವುದು ಮತ್ತು ಭಾರತವನ್ನು ಮಾದಕ ವ್ಯಸನದಿಂದ ಮುಕ್ತಗೊಳಿಸುವ ಸಾಮಾನ್ಯ ಗುರಿಗಾಗಿ ಸಮಾಜದ ಎಲ್ಲಾ ಪಾಲುದಾರರು ಕೈಗೊಂಡಿರುವ ವಿವಿಧ ಪ್ರಯತ್ನಗಳನ್ನು ಒಂದೇ ವೇದಿಕೆಯಡಿ ಒಟ್ಟುಗೂಡಿಸುವ ಸಮಗ್ರ ವಿಧಾನವನ್ನು ಈ ಆಂದೋಲನ ಹೊಂದಿದೆ. ಈ ರಾಷ್ಟೀಯ ಉಪಕ್ರಮ ವಿಶೇಷವಾಗಿ ಉನ್ನತ ಶಿಕ್ಷಣ ಸಂಸ್ಥೆಗಳು, ಯುವ ಶಾಖೆಗಳು ಮತ್ತು ಮಹಿಳಾ ಸ್ವಸಹಾಯ ಗುಂಪುಗಳಿಗೆ ಹೆಚ್ಚಿನ ಒತ್ತು ನೀಡಿವೆ. ಆರಂಭಿಕ ಹಂತದಲ್ಲಿಯೇ ಮಾದಕ ದ್ರವ್ಯ ಸೇವನೆಯನ್ನು ತಡೆಗಟ್ಟುವುದು ಮತ್ತು ಸಮುದಾಯದ ನೇರ ತೊಡಗಿಸಿಕೊಳ್ಳುವಿಕೆಯ ಮೂಲಕ ಆರೋಗ್ಯಕರ ಹಾಗೂ ಸಂತೋಷದಾಯಕ ಸಮಾಜವನ್ನು ಬೆಳೆಸಲು ಈ ಆಂದೋಲನ ನಿರಂತರವಾಗಿ ಶ್ರಮಿಸುತ್ತಿದೆ. ಮಾದಕ ವ್ಯಸನದ ಅಪಾಯಗಳ ಬಗ್ಗೆ ಜಾಗೃತಿ ಮೂಡಿಸುತ್ತಾ ಸಮಾಜದ ಪ್ರತಿಯೊಬ್ಬ ನಾಗರಿಕನನ್ನು ತಲುಪುವ ಮೂಲಕ ಈ ಪಿಡುಗನ್ನು ಬೇರು ಸಹಿತ ತೊಡೆದುಹಾಕಲು ಎಲ್ಲರ ಸಾಮೂಹಿಕ ಪ್ರಯತ್ನಗಳನ್ನು ಇದು ಪ್ರೋತ್ಸಾಹಿಸುತ್ತದೆ. ಅಭಿಯಾನದ ಅಂಗವಾಗಿ ಹಮ್ಮಿಕೊಳ್ಳಲಾಗಿರುವ ವಿಶೇಷ ಪ್ರತಿಜ್ಞಾವಿಧಿಯು ಮಾದಕ ವ್ಯಸನದ ತೊಂದರೆಗೆ ಸಿಲುಕಿದವರನ್ನು ತಲುಪಲು ಮತ್ತು ಅವರಿಗೆ ಸೂಕ್ತ ನೆರವು ನೀಡಲು ಜನರನ್ನು ಪ್ರೇರೇಪಿಸುತ್ತದೆ. ಮಾದಕ ವಸ್ತುಗಳಿಂದ ದೂರವಿರಲು ಜನರಲ್ಲಿ ಜವಾಬ್ದಾರಿಯುತ ನಡವಳಿಕೆಯನ್ನು ಉತ್ತೇಜಿಸುವುದು ಮತ್ತು ಮಾದಕ ವಸ್ತು ಮುಕ್ತ ಸಮಾಜದ ನಿರ್ಮಾಣಕ್ಕೆ ಯುವಜನರನ್ನು ಸಬಲೀಕರಣಗೊಳಿಸುವುದು ಈ ಪ್ರತಿಜ್ಞೆಯ ಮುಖ್ಯ ಉದ್ದೇಶವಾಗಿದೆ. ಮಾದಕ ವಸ್ತುಗಳ ವ್ಯಸನದಿಂದ ಬಳಲುತ್ತಿರುವವರು ಆ ಸಮಸ್ಯೆಯಿಂದ ಹೊರಬರಲು ಮತ್ತು ಅವರನ್ನು ಪ್ರೋತ್ಸಾಹಿಸಲು ಇಡೀ ಸಮಾಜ ಸಹಾನುಭೂತಿಯಿಂದ ಮುಂದೆ ಬರಬೇಕು ಎಂಬ ಮೂಲ ಸಂದೇಶದೊಂದಿಗೆ ಸರ್ಕಾರ ರಾಷ್ಟೀಯ ಸಹಾಯವಾಣಿ ಸಂಖ್ಯೆ 1446 ಅನ್ನು ಜಾರಿಗೆ ತಂದಿದ್ದು ಇದು ಸಂಕಷ್ಟದಲ್ಲಿರುವವರಿಗೆ ಉತ್ತಮ ಆಶಾಕಿರಣವಾಗಿದೆ. ಮಾದಕ ವ್ಯಸನದ ವಿಷಯದಲ್ಲಿ ನೇರ ಸಮುದಾಯದ ಪಾಲ್ಗೊಳ್ಳುವಿಕೆಗೆ ಹೆಚ್ಚಿನ ಆದ್ಯತೆ ನೀಡಿರುವುದು ನಶಾಮುಕ್ತ ಭಾರತ ಅಭಿಯಾನದ ಅತ್ಯಂತ ದೊಡ್ಡ ಯಶಸ್ಸಾಗಿದೆ. ಇಂದು ರಾಜ್ಯಗಳು, ಜಿಲ್ಲೆಗಳು ಹಾಗೂ ಸ್ಥಳೀಯ ಸಂಸ್ಥೆಗಳು ತಾವಾಗಿಯೇ ಈ ಅಭಿಯಾನದ ಜವಾಬ್ದಾರಿ ಮತ್ತು ಮುಂದಾಳತ್ವವನ್ನು ವಹಿಸಿಕೊಂಡಿವೆ. ಜಿಲ್ಲೆ, ರಾಜ್ಯ ಮತ್ತು ರಾಷ್ಟೀಯ ಮಟ್ಟದಲ್ಲಿ ವಿವಿಧ ಇಲಾಖೆಗಳೊಂದಿಗೆ ಮಾಡಿಕೊಂಡಿರುವ ಪಾಲುದಾರಿಕೆಯು ನಾಗರಿಕರಲ್ಲಿ ಜವಾಬ್ದಾರಿಯ ಪ್ರಜ್ಞೆಯನ್ನು ಮೂಡಿಸಿದೆ. ಇದು ಸಮಾಜದಲ್ಲಿದ್ದ ಮಾದಕ ವ್ಯಸನದ ಬಗೆಗಿನ ಕಳಂಕವನ್ನು ಕಡಿಮೆ ಮಾಡಿದ್ದಲ್ಲದೆ ವ್ಯಸನಕ್ಕೆ ಒಳಗಾದವರನ್ನು ಕೀಳಾಗಿ ನೋಡದೆ ಸಮಾಜದ ಮುಖ್ಯವಾಹಿನಿಗೆ ತರಲು ಮತ್ತು ಅವರ ಏಳಿಗೆಗೆ ಪೂರಕ ವಾತಾವರಣವನ್ನು ನಿರ್ಮಿಸಿದೆ. ಇದುವರೆಗೆ ಅವಲೋಕನ ಕೇಳಿದಿರಿ. ಬರೆದವರು ಅಭಯ ದಾಮ್ಲೆ. ಸಮಗ್ರ ನಿರ್ವಹಣೆ ಬೆಂಗಳೂರು ಆಕಾಶವಾಣಿ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ತುಕಾರಾಮ್ ಗೌಡ ಜಿ.
1: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಆಕಾಶವಾಣಿ ಬೆಂಗಳೂರು ಈಗ ಕಾಣೆಯಾದವರ ಕುರಿತು ಪ್ರಕಟಣೆ. ಶ್ರೀಯುತ ಶಂಕರಪ್ಪ ಎಂಬ 73 ವರ್ಷದ ವ್ಯಕ್ತಿ ದಿನಾಂಕ 23/2/2023 ನಂದಿನಿ ಲೇಔಟ್ ಪೊಲೀಸ್ ಠಾಣೆ ವ್ಯಾಪ್ತಿಯಿಂದ ಕಾಣೆಯಾಗಿದ್ದಾರೆ. ತಲೆಯ ಬಲಭಾಗದಿಂದ ಹಿಂಭಾಗದವರೆಗೆ ಆಪರೇಷನ್ ಮಾಡಿರುವ ಗುರುತು ಹೊಂದಿದ್ದು ಆ ಭಾಗ ತಗ್ಗಿರುತ್ತದೆ. ಸಾಧಾರಣ ಮೈಕಟ್ಟನ್ನು ಹೊಂದಿದ್ದು ಎತ್ತರ 6 ಅಡಿ, ಕೋಲುಮುಖ, ಗೋಧಿ ಮೈಬಣ್ಣ, ಕಪ್ಪು ಕೂದಲು ಇರುತ್ತದೆ. ಇವರ ಬಗ್ಗೆ ಸೂಕ್ತ ಸುಳಿವು ಸಿಕ್ಕಲ್ಲಿ ನಂದಿನಿ ಲೇಔಟ್ ಪೊಲೀಸ್ ಠಾಣೆ ಅಥವಾ ನಿಮ್ಮ ಹತ್ತಿರದ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಬೇಕಾಗಿ ಕೋರಲಾಗಿದೆ. ಕಾಣೆಯಾದವರ ಕುರಿತು ಪ್ರಕಟಣೆ ಕೇಳಿದಿರಿ.

0: ಆಕಾಶವಾಣಿ ಸಮಯ 6:37. ಇದೀಗ ಕೆಲವು ಪ್ರಕಟಣೆಗಳು, ನಂತರ 6:40 ಸರಿಯಾಗಿ ಪ್ರದೇಶ ಸಮಾಚಾರ.
1: ಮೈಸೂರ್ ಸ್ಯಾಂಡಲ್
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನಿಂಗ್ ಕಾರ್ಯಕ್ರಮ ಶುಕ್ರವಾರ ಸಾಯಂಕಾಲ 6:50-7:20 ರಾಜ್ಯವ್ಯಾಪಿ ಪ್ರಸಾರವಾಗಲಿದೆ. ಕೃಷಿಯ ವಿವಿಧ ವಿಷಯಗಳಿಗೆ ಸಂಬಂಧಪಟ್ಟ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ ರಾಜ್ಯ ಕೃಷಿ ಇಲಾಖೆಯ ಹಿರಿಯ ಅಧಿಕಾರಿಗಳು. ಪ್ರಶ್ನೆಗಳನ್ನು ಕೇಳಲು ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2237-0477, 2237-0488, 2226-1257, ಎಸ್ಟಿಡಿ ಕೋಡ್ 080. ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.
4: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
5: ಸೈಲೆನ್ಸ್ ಸೈಲೆನ್ಸ್, ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ, ಇದು ಹಾಸ್ಪಿಟಲ್.
6: ಏನಮ್ಮ ಆ ಅಳ್ತಾ ಇರೋ ಆ ಮಗುನ ಹಾಗೆ ತಾಯಿನ ಒಳಗಡೆ ಕಳಿಸಿ.
7: ಡಾಕ್ಟರ್, ನಿನ್ನೆಯಿಂದ ಒಂದು ನಿಮಿಷನೂ ನಿಲ್ಲಿಸದೆ ಅಳ್ತಾ ಇದ್ದಾನೆ. ನನ್ ಮಗು ಕೈಲಿದ್ದ ಮೊಬೈಲ್ ಕಿತ್ಕೊಂಡೆ ಅಷ್ಟೇ, ಆಗ ಶುರು ಮಾಡಿದಂತಹ ಹಠ ರೊಚ್ಚಿಗೆದ್ದು ಹೀಗ ಆಡ್ತಾ ಇದ್ದಾನೆ, ನಿಲ್ಲಿಸ್ತಾನೆ ಇಲ್ಲ ಅಳುವಿನ.
6: ಚೆ ನೋಡಿ, ಮಗು ಒಂದ್ ಕಡೆ ಕೂರ್ತಾ ಇಲ್ಲ, ಕಣ್ಣಿಗೆ ಕಣ್ ಕೊಟ್ಟು ನೋಡ್ತಾ ಇಲ್ಲ. ಮಗುವಿನ ನಡವಳಿಕೆ ಎಷ್ಟು ಅಸಹಜವಾಗಿದೆ, ಇಡೀ ಮೈ ನಡುಗ್ತಾ ಇದೆ. ಇದಕ್ಕೆ ಹಿರಿಯರಾದ ನಾವೇ ಕಾರಣಮ್ಮ. ಮಕ್ಕಳ ಕೈಗೆ ನಾವೇ ಮೊಬೈಲ್ ಕೊಟ್ಟು ನಾವು ನಮ್ ಕೆಲಸ ಮಾಡ್ಕೋತೀವಿ. ಇದರಿಂದ ಕ್ರಮೇಣ ಮಕ್ಕಳ ಎಳೆ ಮನಸ್ಸು ಅದಕ್ಕೆ ದಾಸನಾಗ್ಬಿಡುತ್ತೆ. ಮಾನಸಿಕ ಅಸ್ವಸ್ಥತೆ, ನರದೌರ್ಬಲ್ಯ, ಕಣ್ಣಿನ ದೃಷ್ಟಿದೋಷ ಎಲ್ಲ ಶುರುವಾಗ್ಬಿಡುತ್ತೆ. ಮಕ್ಕಳಿಗೆ ದಯವಿಟ್ಟು ಮೊಬೈಲ್ ಕೊಡೋದನ್ನು ನಿಲ್ಲಿಸಿ.
5: ಇನ್ನು ಏನೂ ಅರಿಯದ ಹಸುಗೂಸುಗಳು ಜಗತ್ತಿಗೆ ತಮ್ಮನ್ನ ತಾವು ತೆರೆದುಕೊಳ್ಳೋ ಮುನ್ನ ನಾವೇ ಅವರ ಭವಿಷ್ಯವನ್ನ ಚೀಟೋದು ಬೇಡವೇ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು: ಬೆಂಗಳೂರಿನ 60,000 ಬೀದಿ ವ್ಯಾಪಾರಸ್ಥರಿಗೆ ಗುರುತಿನ ಚೀಟಿ ಮೂಲಕ ಪರ್ಯಾಯ ವ್ಯವಸ್ಥೆ, ಮುಖ್ಯಮಂತ್ರಿ ಭರವಸೆ. ದಸರಾ ಆಚರಣೆಯ ಉನ್ನತ ಮಟ್ಟದ ಸಭೆ, ವ್ಯವಸ್ಥಿತ ರೂಪುರೇಷೆ ಸಿದ್ಧಪಡಿಸಲು ಅಧಿಕಾರಿಗಳಿಗೆ ಸೂಚನೆ. ದಕ್ಷಿಣ ಕನ್ನಡ ಜಿಲ್ಲೆ

0: ಬೆಂಗಳೂರಿನಲ್ಲಿ ತೆರವುಗೊಳಿಸಲಾಗುತ್ತಿರುವ ಬೀದಿ ವ್ಯಾಪಾರಸ್ಥರಿಗೆ ಗುರುತಿನ ಚೀಟಿ ನೀಡಿ ಅವರ ಜೀವನ ನಿರ್ವಹಣೆಗೆ ತೊಂದರೆಯಾಗದಂತೆ ತಳ್ಳುವ ಗಾಡಿ ಹಾಗೂ ದ್ವಿಚಕ್ರ ವಾಹನದ ಅನುಕೂಲತೆ ಕಲ್ಪಿಸಿ ರಸ್ತೆಯ ಒಂದು ಬದಿಯಲ್ಲಿ ವ್ಯಾಪಾರ ನಡೆಸಲು ಅನುಕೂಲ ಕಲ್ಪಿಸಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಳಗಾವಿಯಲ್ಲಿ ಇಂದು ಮಾಧ್ಯಮ ಪ್ರತಿನಿಧಿಗಳ ಪ್ರಶ್ನೆಗಳಿಗೆ ಉತ್ತರಿಸಿದ ಅವರು, ನ್ಯಾಯಾಲಯದ ಆದೇಶದಂತೆ ಬೆಂಗಳೂರಿನ ಬೀದಿ ಬದಿಯ ವ್ಯಾಪಾರಸ್ಥರ ತೆರವು ಕಾರ್ಯಾಚರಣೆ ನಡೆಸಲಾಗುತ್ತಿದ್ದು, ಈ ಬಗ್ಗೆ ಈ ಹಿಂದೆ ಬೆಂಗಳೂರಿನ ಎಲ್ಲ ಶಾಸಕರ ಸಭೆ ನಡೆಸಿ ತೀರ್ಮಾನ ತೆಗೆದುಕೊಳ್ಳಲಾಗಿದೆ ಎಂದರು. ನ್ಯಾಯಾಲಯದ ಆದೇಶ ಪಾಲನೆಯ ಜೊತೆಗೆ ವ್ಯಾಪಾರಸ್ಥರ ಉಪಜೀವನಕ್ಕೆ ಅನುಕೂಲ ಮಾಡಿಕೊಡುವ ಉದ್ದೇಶದಿಂದ ಬೀದಿ ಬದಿಯ ವ್ಯಾಪಾರಸ್ಥರ ಸಮೀಕ್ಷೆ ಮಾಡಿ ಒಟ್ಟು 60,000 ವ್ಯಾಪಾರಸ್ಥರನ್ನು ಗುರುತಿಸಲಾಗಿದೆ. ಈ ಪೈಕಿ 30,000 ವ್ಯಾಪಾರಸ್ಥರು ಗುರುತಿನ ಚೀಟಿಗೆ ಅರ್ಜಿ ಸಲ್ಲಿಸಿದ್ದಾರೆ. ಅರ್ಜಿ ಸಲ್ಲಿಸಿದ ವ್ಯಾಪಾರಸ್ಥರಿಗೆ ದ್ವಿಚಕ್ರ ವಾಹನ, ತಳ್ಳುವ ಗಾಡಿಗಳನ್ನು ನೀಡಿ ವ್ಯಾಪಾರಕ್ಕೆ ಅನುಕೂಲ ಮಾಡಿಕೊಡಲಾಗುವುದು. ಸಂಜೆ ವ್ಯಾಪಾರ ಮುಗಿದ ನಂತರ ಜಾಗ ಖಾಲಿ ಮಾಡಬೇಕಾಗುತ್ತದೆ. ಮುಖ್ಯ ರಸ್ತೆ ಬದಿಯಲ್ಲಿ ಟೆಂಟ್ ಹಾಕಿ ವ್ಯಾಪಾರ ಮಾಡಲು ಅವಕಾಶ ನೀಡಲಾಗುವುದಿಲ್ಲ ಎಂದು ಮುಖ್ಯಮಂತ್ರಿ ಸ್ಪಷ್ಟಪಡಿಸಿದ್ದಾರೆ. ನಾಡಹಬ್ಬ ದಸರಾ 2026 ಆಚರಣೆಗೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಇಂದು ವಿಧಾನಸೌಧದಲ್ಲಿ ಉನ್ನತ ಮಟ್ಟದ ಪೂರ್ವಭಾವಿ ಸಭೆ ನಡೆಯಿತು. ದಸರಾ ಮಹೋತ್ಸವವನ್ನು ಯಶಸ್ವಿಯಾಗಿ ಮತ್ತು ವ್ಯವಸ್ಥಿತವಾಗಿ ಆಚರಿಸುವ ಬಗ್ಗೆ ರೂಪುರೇಷೆಗಳನ್ನು ಸಿದ್ದಪಡಿಸಲು ಸಭೆಯಲ್ಲಿ ಮುಖ್ಯಮಂತ್ರಿಗಳು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ರಾಜ್ಯದ ಐತಿಹಾಸಿಕ ಹಾಗೂ ಸಾಂಸ್ಕೃತಿಕ ಪರಂಪರೆಯನ್ನು ಜಗತ್ತಿಗೆ ಪರಿಚಯಿಸುವ ಮಹೋತ್ಸವ ಇದಾಗಿದ್ದು, ಸಂಪ್ರದಾಯಗಳಿಗೆ ಅನುಗುಣವಾಗಿ ಅಂತಾರಾಷ್ಟೀಯ ಗುಣಮಟ್ಟದಲ್ಲಿ ಕಾರ್ಯಕ್ರಮ ರೂಪಿಸಬೇಕು ಹಾಗೂ ಶಕ್ತಿ ಯೋಜನೆ ಜಾರಿ ಬಳಿಕ ಪ್ರವಾಸಿಗರ ಸಂಖ್ಯೆಯಲ್ಲಿ ಗಣನೀಯ ಏರಿಕೆಯಾಗಿದ್ದು, ಈ ಹಿನ್ನೆಲೆಯಲ್ಲಿ ಅಗತ್ಯ ಮೂಲಸೌಕರ್ಯ ಬಲಪಡಿಸಬೇಕು ಎಂದು ಮುಖ್ಯಮಂತ್ರಿ ನಿರ್ದೇಶನ ನೀಡಿದರು. ವಿಜಯಪುರ ಜಿಲ್ಲಾದ್ಯಂತ ಮತದಾರರ ಪಟ್ಟಿ ತೀವ್ರ ವಿಶೇಷ ಪರಿಷ್ಕರಣೆ ತ್ವರಿತಗೊಳಿಸಲು ನಾಳೆ ಮತ್ತು ನಾಡಿದ್ದು ವಿಶೇಷ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದು ವಿಜಯಪುರ ಜಿಲ್ಲಾ ಚುನಾವಣಾಧಿಕಾರಿ ಜಿಲ್ಲಾಧಿಕಾರಿ ಡಾ ಆನಂದ ಕೆ ತಿಳಿಸಿದ್ದಾರೆ. ಈ ವಿಶೇಷ ಅಭಿಯಾನದ ದಿನಗಳಂದು ಜಿಲ್ಲೆಯ ಎಲ್ಲಾ ಮತಗಟ್ಟೆ ಅಧಿಕಾರಿಗಳು ಬೆಳಿಗ್ಗೆ 8:30ರಿಂದಲೇ ಕಡ್ಡಾಯವಾಗಿ ಮನೆ ಮನೆಗೆ ಭೇಟಿ ನೀಡಿ ಎನ್ಯುಮರೇಷನ್ ಗಣತಿ ನಮೂನೆಗಳನ್ನು ವಿತರಿಸಲಿದ್ದಾರೆ. ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಜಿಲ್ಲಾಧಿಕಾರಿ ಮನವಿ ಮಾಡಿದ್ದಾರೆ. ಚಿತ್ರದುರ್ಗ ನಗರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕಚೇರಿ ಆವರಣದಲ್ಲಿ ಇಂದು ಮತದಾರರ ಪಟ್ಟಿ ತೀವ್ರ ವಿಶೇಷ ಪರಿಷ್ಕರಣೆ ಕುರಿತು ರಂಗೋಲಿ ಸ್ಪರ್ಧೆಯ ಮೂಲಕ ವಿನೂತನ ಜಾಗೃತಿ ಮೂಡಿಸಲಾಯಿತು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಜಿಲ್ಲಾ ಸ್ವೀಪ್ ಸಮಿತಿ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಲಾಗಿದ್ದ ಈ ಸ್ಪರ್ಧೆಯಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು, ಸ್ವಸಹಾಯ ಗುಂಪಿನ ಮಹಿಳೆಯರು, ಸಹಾಯಕಿಯರು ಹಾಗೂ ಬೂತ್ ಮಟ್ಟದ ಅಧಿಕಾರಿಗಳು ಉತ್ಸಾಹದಿಂದ ಪಾಲ್ಗೊಂಡು ಬಣ್ಣ ಬಣ್ಣದ ರಂಗೋಲಿಗಳ ಮೂಲಕ ಮತದಾನದ ಮಹತ್ವದ ಸಂದೇಶಗಳನ್ನು ಬಿತ್ತರಿಸಿದರು. ರಂಗೋಲಿ ವೀಕ್ಷಿಸಿ ವಿಜೇತರಿಗೆ ಬಹುಮಾನ ವಿತರಿಸಿದ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾ ಎಸ್ ಆಕಾಶ್ ಅವರು, ಮುಂಬರುವ ಚುನಾವಣೆಗಳಲ್ಲಿ ಮತದಾರರ ಪಟ್ಟಿಯಲ್ಲಿ ಹೆಸರಿಲ್ಲ ಎಂಬ ಗೊಂದಲ ತಲೆದೋರದಂತೆ ನಾಗರಿಕರು ಈಗಲೇ ಜಾಗೃತರಾಗಬೇಕು ಎಂದು ಕರೆ ನೀಡಿದರು. ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ಬಿಎಲ್ಒಗಳು ಮನೆ ಮನೆ ಭೇಟಿ ನೀಡಿ ಗಣತಿ ನಮೂನೆಗಳನ್ನು ವಿತರಿಸುತ್ತಿದ್ದು, ಸಾರ್ವಜನಿಕರು ಅಗತ್ಯ ದಾಖಲೆಗಳೊಂದಿಗೆ ನಿಖರ ಮಾಹಿತಿ ಭರ್ತಿ ಮಾಡಿ ತಕ್ಷಣವೇ ಸಲ್ಲಿಸುವ ಮೂಲಕ ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರನ್ನು ಖಚಿತಪಡಿಸಿಕೊಳ್ಳಬೇಕು ಎಂದು ಅವರು ತಿಳಿಸಿದರು. ಗದಗ ಜಿಲ್ಲೆಯಲ್ಲಿ ನಿನ್ನೆಯವರೆಗೆ 80,698 ಎನ್ಯುಮರೇಷನ್ ಫಾರ್ಮ್ಗಳನ್ನು ವಿತರಿಸಲಾಗಿದೆ. 96,711 ಎನ್ಯುಮರೇಷನ್ ಫಾರ್ಮ್ ಡಿಜಿಟಲೀಕರಣಗೊಂಡಿವೆ ಎಂದು ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ ಮಾಹಿತಿ ನೀಡಿದ್ದಾರೆ. ವಿಜಯನಗರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಪ್ರಕ್ರಿಯೆ ಚುರುಕಿನಿಂದ ಸಾಗುತ್ತಿದ್ದು, ಇನ್ನು 9,300 ಫಾರ್ಮ್ಗಳು ಮಾತ್ರ ವಿತರಣೆಗೆ ಬಾಕಿ ಉಳಿದಿವೆ. ಬಿಎಲ್ಒಗಳಿಂದ ಮನೆ ಮನೆಗೆ ಭೇಟಿ ನೀಡಿ ಮಾಹಿತಿ ಸಂಗ್ರಹಿಸುವ ಹಾಗೂ ಡಿಜಿಟಲೀಕರಣ ಪ್ರಕ್ರಿಯೆ ನಡೆಯಲಿದೆ ಎಂದು ಜಿಲ್ಲಾಧಿಕಾರಿಗಳಾದ ಕವಿತಾ ಎಸ್ ಮನ್ನಿಕೇರಿ ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ಸಮೀಪದ ಸೂರತ್ಕಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅಕ್ರಮವಾಗಿ ನೆಲೆಸಿದ್ದ 6 ಮಂದಿ ಬಾಂಗ್ಲಾ ಪ್ರಜೆಗಳನ್ನು ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಇವರು ಕಟ್ಟಡ ನಿರ್ಮಾಣ ಕಾಮಗಾರಿ ಕೆಲಸದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದರು. ಪತ್ತೆಯಾದ 6 ಮಂದಿಯ ವಿವರಗಳನ್ನು ಮುಂದಿನ ಕ್ರಮಕ್ಕಾಗಿ ವಿದೇಶಿಯರ ಪ್ರಾದೇಶಿಕ ನೋಂದಣಿ ಕಚೇರಿಗೆ ಕಳುಹಿಸಲಾಗಿದೆ ಎಂದು ಮಂಗಳೂರು ನಗರ ಪೊಲೀಸ್ ಆಯುಕ್ತ ಸುಧೀರ್ ಕುಮಾರ್ ರೆಡ್ಡಿ ತಿಳಿಸಿದ್ದಾರೆ. ವಿದೇಶಿಯರ ಪ್ರಾದೇಶಿಕ ನೋಂದಣಿ ಕಚೇರಿ ಅಧಿಕಾರಿಗಳು ಪ್ರಕರಣವನ್ನು ಪರಿಶೀಲಿಸಿ ಸಂಬಂಧಪಟ್ಟವರನ್ನು ವಶಕ್ಕೆ ಪಡೆಯುವ ಕುರಿತು ಆದೇಶ ಹೊರಡಿಸಲಿದ್ದು, ನಂತರ ಅವರನ್ನು ಭಾರತದಿಂದ ಗಡಿಪಾರು ಮಾಡುವ ಸಂಬಂಧ ಕಾನೂನುಬದ್ದ ಕ್ರಮ ಕೈಗೊಳ್ಳಲಿದ್ದಾರೆ ಎಂದು ಅವರು ತಿಳಿಸಿದ್ದಾರೆ. ಬೆಂಗಳೂರಿನ ಲೋಕಭವನದ ಗಾಜಿನ ಮನೆ ಆವರಣದಲ್ಲಿ ಈ ಸಂಜೆ ಏರ್ಪಡಿಸಲಾಗಿದ್ದ ಸಮಾರಂಭದಲ್ಲಿ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ನ ರಾಜ್ಯ ಪುರಸ್ಕಾರಗಳನ್ನು ಪ್ರದಾನ ಮಾಡಲಾಯಿತು. 2024 ಸಾಲಿಗಾಗಿ 10,106 ವಿದ್ಯಾರ್ಥಿಗಳಿಗೆ ಚತುರ್ಥ ಚರಣ್ ಕಪ್ಸ್, ಹೀರಕ್ ಪಂಕ್, ಬುಲ್ಬುಲ್ಸ್ ರಾಜ್ಯ ಪುರಸ್ಕಾರಗಳನ್ನು ನೀಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಯುಟಿ ಖಾದರ್, ಭಾರತದ ಭವಿಷ್ಯ ನಿರ್ಮಿಸುವಲ್ಲಿ ವಿದ್ಯಾರ್ಥಿಗಳ ಪಾತ್ರ ದೊಡ್ಡದು. ವಿದ್ಯಾರ್ಥಿಗಳು ಶಕ್ತಿಯುತರಾದಾಗ ಮಾತ್ರ ದೇಶ ಬಲಿಷ್ಠವಾಗುತ್ತದೆ. ಸ್ಕೌಟ್ಸ್ ಅಂಡ್ ಗೈಡ್ಸ್ ವಿದ್ಯಾರ್ಥಿಗಳಿಗೆ ಜೀವನ ರೂಪಿಸಿಕೊಳ್ಳಲು ಸಹಕಾರಿಯಾಗಿದೆ ಎಂದು ಹೇಳಿದರು. ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ನ ರಾಜ್ಯ ಮುಖ್ಯ ಆಯುಕ್ತ ಡಾ ಪಿಜಿಆರ್ ಸಿಂಧ್ಯಾ ಮಾತನಾಡಿ, ಪ್ರತಿ ವರ್ಷ ವಾರ್ಷಿಕ ಪುರಸ್ಕಾರ ಪ್ರದಾನ ಸಮಾರಂಭವನ್ನು ಲೋಕಭವನದಲ್ಲಿ ನಡೆಸುತ್ತಿರುವುದು ಹೆಮ್ಮೆಯ ಸಂಗತಿಯಾಗಿದೆ ಎಂದರು. ಸಮಾರಂಭದಲ್ಲಿ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ನ ರಾಜ್ಯ ಉಪಾಧ್ಯಕ್ಷ ಕೊಂಡಜ್ಜಿ ಷಣ್ಮುಖಪ್ಪ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ರಾಜ್ಯದ ಜಿಲ್ಲಾ ಪೊಲೀಸ್ ಘಟಕಗಳ ಬಲವರ್ಧನೆಗಾಗಿ 107 ಅತ್ಯಾಧುನಿಕ ವಾಹನಗಳ ಸೇವೆಯನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಾಳೆ ಬೆಂಗಳೂರಿನಲ್ಲಿ ಲೋಕಾರ್ಪಣೆ ಮಾಡಲಿದ್ದಾರೆ. ಜಿಲ್ಲಾ ಪೊಲೀಸ್ ಘಟಕಗಳಿಗೆ 32 ಅತ್ಯಾಧುನಿಕ ಮೊಬೈಲ್ ಫೊರೆನ್ಸಿಕ್ ವ್ಯಾನ್ ಹಾಗೂ 75 ಬೊಲೆರೋ ವಾಹನಗಳನ್ನು ನೀಡಲಾಗುತ್ತಿದ್ದು, ಮುಖ್ಯಮಂತ್ರಿ ಹಸಿರು ನಿಶಾನೆ ಮೂಲಕ ನೂತನ ವಾಹನಗಳಿಗೆ ಚಾಲನೆ ನೀಡಲಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಕೃಷಿ ಇಲಾಖೆಯ ವತಿಯಿಂದ ರೈತರಿಗಾಗಿ 2026-27 ಸಾಲಿನ ಬೆಳೆ ವಿಮೆ ಯೋಜನೆ ಹಾಗೂ ಬೆಳೆ ಸಮೀಕ್ಷೆ ಯೋಜನೆ ಕುರಿತಂತೆ ಜಾಗೃತಿ ಮತ್ತು ಪ್ರಚಾರ ಆಂದೋಲನ ಹಮ್ಮಿಕೊಳ್ಳಲಾಗಿದೆ. ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ಹಾಗೂ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾ ಪ್ರವೀಣ್ ಪಿ ಬಾಗೇವಾಡಿ ಈ ಆಂದೋಲನಕ್ಕೆ ಚಾಲನೆ ಇಂದು ನೀಡಿದರು. ಬಳಿಕ ಮಾತನಾಡಿದ ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ, ರೈತರಲ್ಲಿ ಬೆಳೆ ವಿಮೆ ಮಾಡಿಸುವ ಮಹತ್ವ, ವಿಮಾ ಕಂತು ಪಾವತಿಸುವ ಕಡೆಯ ದಿನಾಂಕ ಹಾಗೂ ಬೆಳೆ ಸಮೀಕ್ಷೆಯ ನಿಖರತೆಯ ಅಗತ್ಯತೆಯ ಬಗ್ಗೆ ಪ್ರತಿ ಹಳ್ಳಿಯಲ್ಲೂ ಅರಿವು ಮೂಡಿಸಲು ಈ ಆಂದೋಲನವನ್ನು ರೂಪಿಸಲಾಗಿದೆ. ಪ್ರಚಾರ ಆಂದೋಲನ ತಂಡ ಮುಂಬರುವ ದಿನಗಳಲ್ಲಿ ಜಿಲ್ಲೆಯಾದ್ಯಂತ ಸಂಚರಿಸಿ ರೈತರಿಗೆ ಸಕಾಲದಲ್ಲಿ ಬೆಳೆ ವಿಮೆ ನೋಂದಣಿ ಮಾಡಲು ಮತ್ತು ಸರ್ಕಾರದ ಕೃಷಿ ಯೋಜನೆಗಳ ಸೌಲಭ್ಯವನ್ನು ಯಾವುದೇ ಅಡೆತಡೆಯಿಲ್ಲದೆ ಪಡೆದುಕೊಳ್ಳಲು ಅಗತ್ಯ ಮಾಹಿತಿಯನ್ನು ಒದಗಿಸಲಿದೆ ಎಂದು ತಿಳಿಸಿದರು. ಕೇಂದ್ರದ ವಿಬಿಜಿ ರಾಮ್ಜಿ ಯೋಜನೆಯ ಪರಿಣಾಮಕಾರಿ ಅನುಷ್ಠಾನಕ್ಕಾಗಿ ಬೇಕಾದ ಸಕಲ ಸಿದ್ದತೆಗಳನ್ನು ಮಾಡಿಕೊಳ್ಳಲಾಗಿದೆ ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾ ವಾಸಂತಿ ಅಮರ್ ತಿಳಿಸಿದ್ದಾರೆ. ಮಾರ್ಗಸೂಚಿಯಂತೆ ದಿನಗೂಲಿಯನ್ನು 370 ರೂಪಾಯಿಯಿಂದ 382 ರೂಪಾಯಿಗೆ ಏರಿಕೆ ಮಾಡಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರವು ಜಂಟಿಯಾಗಿ ಆದೇಶ ಹೊರಡಿಸಿದ್ದು, ಪುರುಷ ಮತ್ತು ಮಹಿಳೆಯರಿಗೆ ಸಮಾನ ಕೂಲಿ ಮುಂದುವರಿಯಲಿದೆ. ಹೊಸ ಕಾಯ್ದೆಯಡಿ ನಿಯಮಾನುಸಾರ ಎಲ್ಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಯೋಜನೆ ಜಾರಿಗೆ ತರಲು ಸೂಚನೆ ನೀಡಲಾಗಿದೆ ಎಂದು ಅವರು ಹೇಳಿದ್ದಾರೆ. ಈಗ ಸಂಕ್ಷಿಪ್ತ ಸುದ್ದಿ. ಕೇಂದ್ರ ಸಂಸ್ಕೃತಿ ಸಚಿವಾಲಯದ ಸಾಹಿತ್ಯ ಅಕಾಡೆಮಿ ಮತ್ತು ಬೆಂಗಳೂರು ಆಕಾಶವಾಣಿ ಸಹಯೋಗದಲ್ಲಿ ಇದೇ ಸೋಮವಾರ ಆಕಾಶವಾಣಿ ಕೇಂದ್ರದಲ್ಲಿ ಸಾಹಿತ್ಯ ವೇದಿಕೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಕವಿ, ವಿಮರ್ಶಕ ಮತ್ತು ನಾಟಕಕಾರ ಎಸ್ಜಿ ಸಿದ್ದರಾಮಯ್ಯ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ಳಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಂಗಳೂರಿನ 60,000 ಬೀದಿ ವ್ಯಾಪಾರಸ್ಥರಿಗೆ ಗುರುತಿನ ಚೀಟಿ ಮೂಲಕ ಪರ್ಯಾಯ ವ್ಯವಸ್ಥೆ, ಮುಖ್ಯಮಂತ್ರಿ ಭರವಸೆ. ದಸರಾ ಆಚರಣೆಯ ಉನ್ನತ ಮಟ್ಟದ ಸಭೆ, ವ್ಯವಸ್ಥಿತ ರೂಪುರೇಷೆ ಸಿದ್ದಪಡಿಸಲು ಅಧಿಕಾರಿಗಳಿಗೆ ಸೂಚನೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಕ್ರಮವಾಗಿ ನೆಲೆಸಿದ್ದ 6 ಮಂದಿ ಬಾಂಗ್ಲಾ ಪ್ರಜೆಗಳ ಪತ್ತೆ, ವಿದೇಶಿಯರ ಪ್ರಾದೇಶಿಕ ನೋಂದಣಿ ಕಚೇರಿಗೆ ವಿವರ ರವಾನೆ. ಹಾಗೂ ಲೋಕಭವನದಲ್ಲಿ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ನ ವತಿಯಿಂದ ವಿದ್ಯಾರ್ಥಿಗಳಿಗೆ ರಾಜ್ಯ ಪುರಸ್ಕಾರ ಪ್ರದಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35 ಕ್ಕೆ.

0: ಆಕಾಶವಾಣಿ ಹೆಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ.
1: ನಮಸ್ಕಾರ ರೈತ ಬಾಂಧವರೇ, ಪ್ರಕೃತಿ ವಿಕೋಪದಿಂದಾಗುವ ಬೆಳೆ ನಷ್ಟಕ್ಕೆ ಆರ್ಥಿಕ ಆಸರೆ ಬೆಳೆ ವಿಮೆ. ಮಳೆ ಗಾಳಿ ನೆರೆ ಬರ ಬಂದರೂ ಬೆಳೆ ವಿಮೆಯು ನಿಮ್ಮ ಭರವಸೆಗೂ ಭವಿಷ್ಯಕ್ಕೂ ಆರ್ಥಿಕ ರಕ್ಷಾ ಕವಚವಾಗಿದೆ. ಪ್ರಸಕ್ತ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ರಾಜ್ಯದ ವಿವಿಧ ಭಾಗಗಳಲ್ಲಿ ಬೆಳೆಗನುಗುಣವಾಗಿ ಬೆಳೆ ವಿಮೆ ಮಾಡಿಸಲು 15 ಜುಲೈ, 31 ಜುಲೈ, 14 ಆಗಸ್ಟ್ ಅಂತಿಮ ದಿನಾಂಕಗಳಾಗಿವೆ. ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒನ್ ಹಾಗೂ ರೈತ ಸಂಪರ್ಕ ಕೇಂದ್ರಗಳನ್ನು ಸಂಪರ್ಕಿಸಿ ತಪ್ಪದೇ ಬೆಳೆ ವಿಮೆ ಮಾಡಿಸಿ. ಬೆಳೆ ವಿಮೆ ರೈತನ ಸಮೃದ್ಧಿ, ಇಂದಿನ ನೋಂದಣಿ ನಾಳಿನ ನೆಮ್ಮದಿ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ.
0: ಪ್ರಸ್ತುತ ಹವಾಮಾನ ಆಧಾರಿತ ಪರ್ಯಾಯ ಬೇಸಾಯ ಕ್ರಮಗಳು ಈ ಕುರಿತು ಭಾಗವಹಿಸುತ್ತಾರೆ ಸಂಪನ್ಮೂಲ ವ್ಯಕ್ತಿಗಳಾದ ಡಾಕ್ಟರ್ ಬಿ ಬೋರಯ್ಯ, ಮುಖ್ಯಸ್ಥರು ಸಾವಯವ ಕೃಷಿ ವಿಭಾಗ, ಕೃಷಿ ವಿಶ್ವವಿದ್ಯಾಲಯ, ಜಿಕೆವಿಕೆ, ಬೆಂಗಳೂರು.
2: ಎಲ್ಲ ಕೇಳುಗರಿಗೂ ನಮಸ್ಕಾರ. ಹಲೋ ಆಕಾಶವಾಣಿ ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ತಿಮ್ಮಪ್ಪ ಎಚ್ ಗೌಡ. ಇವತ್ತಿನ ನಮ್ಮ ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ತಮಗೆಲ್ಲ ಗೊತ್ತಿರೋ ಹಾಗೆ ಪ್ರಸ್ತುತ ಹವಾಮಾನ ಆಧಾರಿತ ಪರ್ಯಾಯ ಬೇಸಾಯ ಕ್ರಮಗಳು ಇದು ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಆಗಿದೆ. ಇನ್ನೊಮ್ಮೆ ಕೇಳಿ, ಪ್ರಸ್ತುತ ಹವಾಮಾನ ಆಧಾರಿತ ಪರ್ಯಾಯ ಬೇಸಾಯ ಕ್ರಮಗಳು ಇದು ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದ ಇವತ್ತಿನ ವಿಷಯ ಆಗಿದೆ. ನಮ್ಮ ಜೊತೆಗೆ ಇವತ್ತು ಇಬ್ಬರು ಗಣ್ಯ ವ್ಯಕ್ತಿಗಳು ನಮ್ಮ ಜೊತೆ ಇದ್ದಾರೆ. ನಮ್ಮ ಜೊತೆಗೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದ್ದಾರೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ಜಿಕೆವಿಕೆದ ಸಾವಯವ ಕೃಷಿ ವಿಭಾಗದ ಮುಖ್ಯಸ್ಥರು, ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆಗಿರುವ ಡಾಕ್ಟರ್ ಬೋರಯ್ಯ ಬಿ ಅವರು. ಡಾಕ್ಟ್ರೇ, ತಮಗೆ ಎಲ್ಲ ಕೇಳುಗರ ಪರವಾಗಿ, ರೈತರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ.
3: ನಮಸ್ತೆ.
2: ಅದೇ ಥರ ನಮ್ಮ ಹಲೋ ಕೃಷಿರಂಗ ಪ್ರಾಯೋಜಿತ ಕಾರ್ಯಕ್ರಮದ ರಾಜ್ಯ ಕೃಷಿ ಇಲಾಖೆಯ ಕೃಷಿ ಅಧಿಕಾರಿಗಳು ಡಾಕ್ಟರ್ ನೂರ್ ಸಮದ್ ಅಬ್ಬಲ್ಗೇರಿ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಕಾರ್ಯಕ್ರಮದ ಸಂಯೋಜಕರಾಗಿದ್ದಾರೆ. ಅದೇ ಥರ ಇವತ್ತಿನ ಕಾರ್ಯಕ್ರಮದಲ್ಲೂ ಕೂಡ ಭಾಗವಹಿಸಿ ನಮ್ಮ ಸಂಪನ್ಮೂಲ ವ್ಯಕ್ತಿಗಳಿಗೆ ಕೆಲವೊಂದು ಪ್ರಶ್ನೆಗಳನ್ನು ಕೂಡ ಕೇಳಿ ನಮ್ಮ ರಾಜ್ಯ ಸರ್ಕಾರದ ಯಾವ್ಯಾವ ಒಂದು ಪರ್ಯಾಯ ವ್ಯವಸ್ಥೆ ನಮ್ಮ ರೈತರಿಗೆ ಮಾಡಿಕೊಡಬೇಕು ಅನ್ನೋ ಒಂದು ಕಳಕಳಿಯಿಂದ ಅವರು ರಾಜ್ಯ ಸರ್ಕಾರದ ಪ್ರತಿನಿಧಿಯಾಗಿಯೂ ಕೂಡ ಆಗಮಿಸಿದ್ದಾರೆ. ತಮಗೂ ಕೂಡ ಡಾಕ್ಟರ್ ನೂರ್ ಸಮದವರೇ ಆಕಾಶವಾಣಿಗೆ ಮತ್ತು ರೈತರ ಪರವಾಗಿ ಸ್ವಾಗತ. ನಮಸ್ಕಾರ.
3: ನಮಸ್ಕಾರ ತಿಮ್ಮಪ್ಪ ಗೌಡ್ರೆ.
2: ಹಾಗೆಯೇ ನಮ್ಮ ಕೇಳುಗರು ಇವತ್ತಿನ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂದ್ರೆ ದಯವಿಟ್ಟು ನಮ್ಮ ಫೋನ್ ಸಂಖ್ಯೆನ ಬರ್ಕೊಳ್ಳಿ. ನಮ್ಮ ಫೋನ್ ಸಂಖ್ಯೆ ಈ ರೀತಿ ಇವೆ: 2-2-3-7-4-7-7. ಇನ್ನೊಮ್ಮೆ ಕೇಳಿ, 2-2-3-7-4-7-7, 2-2-3-7-4-8-8, 2-2-3-7-4-8-8, 2-2-3-7-4-9-9, 2-2-3-7-4-9-9. ಎಷ್ಟು ಇಡಿ ಕೋಡ್ ಸಂಖ್ಯೆ? 0-8-0. ಹಾಗಿದ್ರೆ ಬನ್ನಿ, ಇವತ್ತಿನ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ತಾವು ಕೂಡ ಭಾಗವಹಿಸಿ ಪ್ರಶ್ನೆಯನ್ನು ಕೇಳ್ರಿ. ನಮ್ಮ ರೈತರಿಗೆ ಈ ಒಂದು ಮಳೆ ಕಡಿಮೆ ಆಗದ ಅಥವಾ ಒಂದು ಬರಗಾಲ ನಿರೀಕ್ಷಿತ ಒಂದು ವಾತಾವರಣದಲ್ಲಿ ರಾಜ್ಯ ಸರ್ಕಾರ ಈ ಒಂದು ಪ್ರಸ್ತುತ ಹವಾಮಾನ ಆಧಾರಿತ ಪರ್ಯಾಯ ಬೇಸಾಯ ಕ್ರಮಗಳು ನಮ್ಮ ರೈತರು ಮತ್ತು ರೈತಾಭಿ ಉದ್ಯೋಗಕ್ಕೆ ಸಂಬಂಧಪಟ್ಟವರು ಏನು ಮಾಡ್ಬೋದು ಅನ್ನೋ ಒಂದು ವಿಚಾರದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಇವತ್ತು ನಾವು ಪ್ರಸಾರ ಮಾಡ್ತಾ ಇದ್ದೇವೆ. ಡಾಕ್ಟ್ರೇ ಹೇಳಿ, ನಮ್ಮ ಜೊತೆಗೆ ಇವತ್ತು ಡಾಕ್ಟರ್ ನೂರ್ ಸಮದ್ ಅವರು ಈ ಬಗ್ಗೆ ಮಾಹಿತಿಯನ್ನು ನಿಮಗೆ ಕೇಳ್ತಾರೆ. ಡಾಕ್ಟರ್ ನೂರ್ ಸಮದ್ ಅವರೇ ಕೇಳಿ ದಯವಿಟ್ಟು.
3: ಆಯಿತು. ಎಲ್ಲ ಸಮಸ್ತ ರಾಜ್ಯದ ರೈತ

0: ಬಂದವರೇ ಹಾಗೂ ಕೇಳುವರಿಗೆ ಹಲೋ ಕೃಷಿರಂಗ, ಕೃಷಿ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇವತ್ತಿನ ವಿಷಯ ರೈತ ಬಾಂಧವರೇ ಮಂದಟ್ ಮಾಡ್ಕೋಬೇಕು. ಮತ್ತೊಮ್ಮೆ ತಾವು ಪ್ರಸ್ತುತ ಹವಾಮಾನ ಆಧಾರಿತ ಪರ್ಯಾಯ ಬೇಸಾಯ ಕ್ರಮಗಳು ಈ ಒಂದು ವಿಷಯಕ್ಕೆ ತಮ್ಮ ಪ್ರಶ್ನೆ ಸೀಮಿತವಾಗಿರಬೇಕು, ಕೇಂದ್ರೀಕೃತವಾಗಿರಬೇಕು, ಸಂಕ್ಷಿಪ್ತವಾಗಿರಬೇಕು. ಈಗ ಬನ್ನಿ, ಈಗ ರೈತ ಬಾಂಧವರೇ, ಕೆಲವೊಮ್ಮೆ ಈ ಒಂದು ಕೃಷಿ ಮಾಡಬೇಕಾದ್ರೆ ಮಳೆ ಕೈ ಕೊಡುತ್ತೆ, ಅತಿವೃಷ್ಟಿ ಆಗುತ್ತೆ, ಅನಾವೃಷ್ಟಿ ಆಗುತ್ತೆ, ಹವಾಮಾನ ವೈಪರೀತ್ಯಗಳು ಸರ್ವೇ ಸಾಮಾನ್ಯ. ಮಳೆ ಕೈ ಕೊಟ್ಟಾಗ ರೈತ ಬಾಂಧವರು ಎದೆಗುಂದದೆ, ಆತ್ಮವಿಶ್ವಾಸ ಕಳೆದುಕೊಳ್ಳದೆ, ನಮ್ಮಲ್ಲಿ ಲಭ್ಯವಿರುವಂತಹ ಸ್ಥಳೀಯ ಸಂಪನ್ಮೂಲಗಳನ್ನು ಸಮರ್ಪಕವಾಗಿ ಬಳಸಿಕೊಂಡು ಕೃಷಿಯನ್ನು ಮುಂದುವರಿಸಬೇಕು. ಯಾವ್ಯಾವ ಪರ್ಯಾಯ ಕ್ರಮಗಳಿದ್ದಾವೆ, ಇದನ್ನು ಹೇಗೆ ನಾವು ನಿರ್ವಹಿಸಬೇಕು ಅನ್ನುವ ಮಾಹಿತಿಯನ್ನು ಹಂಚಿಕೊಳ್ಳೋದಕ್ಕೆ ನಮ್ಮೊಡನೆ ಇವತ್ತು ಡಾಕ್ಟರ್ ಬಿ ಬೋರಯ್ಯ, ಬೇಸಾಯ ಶಾಸ್ತ್ರಜ್ಞರು, ಪ್ರಾಧ್ಯಾಪಕರು ಹಾಗೂ ಸಂಯೋಜಕರು, ಸಾವಯವ ಕೃಷಿ ಸಂಶೋಧನಾ ಸಂಸ್ಥೆ, ಕೃಷಿ ವಿಶ್ವವಿದ್ಯಾನಿಲಯ GKVK ಇಲ್ಲಿಂದ ಆಗಮಿಸಿದರೆ. ಡಾಕ್ಟರ್ ಬಿ ಬೋರಯ್ಯ ಅವರೇ, ತಮಗೆ ಮತ್ತೊಮ್ಮೆ ರಾಜ್ಯದ ರೈತ ಬಾಂಧವರ ಪರವಾಗಿ ಮತ್ತು ಆಕಾಶವಾಣಿ ಕೇಂದ್ರದಿಂದ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನು ಕೋರ್ತೇನೆ.
1: ಎಲ್ಲ ನಮಸ್ತೆ.
0: ಬೋರಯ್ಯವನವರೇ, ಈಗ ಪ್ರಪ್ರಥಮವಾಗಿ ನಾವು ಪ್ರಾರಂಭ ಮಾಡಬೇಕು ಅಂತ ಹೇಳಿದಾಗ, ಈಗ ತಮಗೆಲ್ಲ ಗೊತ್ತೇ ಇದೆ, ಪ್ರಸ್ತುತ ಹವಾಮಾನ ಆಧಾರಿತ ಕೆಲವೊಂದು ಸನ್ನಿವೇಶಗಳಿಗೆ ಅನುಗುಣವಾಗಿ ನಾವು ರೈತರಿಗೆ ಕೆಲವು ಸಲಹೆಗಳನ್ನು ಕೊಡಬೇಕು, ಅವರಿಗೆ ಆತ್ಮವಿಶ್ವಾಸ ಮೂಡಿಸಿ ಕೃಷಿಯನ್ನು ಹೇಗೆ ಮುಂದುವರಿಸ್ಕೊಂಡು ಹೋಗಬೇಕು ಅನ್ನೋ ವಿಷಯವನ್ನು ಚರ್ಚೆ ಮಾಡೋಣ. ಈಗ ನಮಗೆ ಗೊತ್ತಿರೋ ಹಾಗೆ ಈಗ ಮಳೆ ಸ್ವಲ್ಪ ಕೊರತೆ, ವಾಡಿಕೆ ಮಳೆಕ್ಕಿಂತ ಸ್ವಲ್ಪ ಕೆಲವು ಕಡೆ ಅತಿವೃಷ್ಟಿ, ಕೆಲವು ಕಡೆ ಅನಾವೃಷ್ಟಿ
1: ಆಗ್ತದೆ
0: ಹಾಗಾಗ್ತದೆ. ಈಗ ರಾಜ್ಯದಲ್ಲಿ ಮಳೆ ಪರಿಸ್ಥಿತಿ ತಮ್ಮ ಒಂದು ಮಸ್ತಿಷ್ಕದಿಂದ ರೈತರಿಗೆ ಮಾಹಿತಿ ನೀಡಬೇಕು ಅಂತಂದರೆ ಯಾವ ರೀತಿ ಇದೆ, ರಾಜ್ಯವ್ಯಾಪಿ ಹೇಗೆ ನಡೀತಾ ಇದೆ, ಮಳೆ ಪರಿಸ್ಥಿತಿ ಹೇಗಿದೆ?
1: ಈಗ ಹವಾಮಾನ ಅಥವಾ ಮಳೆಯ ಪರಿಸ್ಥಿತಿಯನ್ನು ನಮ್ಮ ರಾಜ್ಯದಲ್ಲಿ ನೋಡಿಕೊಂಡಾಗ, ಈಗ ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ಕರಾವಳಿ ಪ್ರದೇಶದಲ್ಲಿ ಇಲ್ಲೆಲ್ಲನೂ ಸಹ ಅತಿವೃಷ್ಟಿ ಸಾಕಷ್ಟು ಆಗ್ತಾ ಇದೆ. ಅದೇ ರೀತಿ ದಕ್ಷಿಣ ಒಳನಾಡು ಮತ್ತು ಆಮೇಲೆ ಈ ಕಡೆ ಬೆಂಗಳೂರು, ಕೋಲಾರ, ತುಮಕೂರು ಈ ಒಂದು ಪ್ರದೇಶದಲ್ಲಿ ನೋಡಿದಾಗ ಮಳೆ ಕೊರತೆಯನ್ನು ನಾವು ಕಾಣ್ತಾ ಇದ್ದೀವಿ.
0: ವಾಡಿಕೆ ಮಳೆ
1: ತುಂಬಾ ಶೇಕಡಾ 30% ಕೊರತೆಯನ್ನ ನಾವು
0: ಶೇಕಡಾ 30%ರಷ್ಟು
1: ಕೊರತೆಯನ್ನ ನಾವು ಈ ಪ್ರದೇಶದಲ್ಲಿ
0: ಕಾಣ್ತಾ ಇದ್ದೀವಿ.
1: ಆದರೆ ಅಲ್ಲಿ ಅತಿವೃಷ್ಟಿ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ನಮ್ಮ ರೈತ ಬಾಂಧವರು ಯಾವುದೇ ಒಂದು ಕೆಲಸ ಕಾರ್ಯಗಳನ್ನ, ಬೇಸಾಯ ಕಾರ್ಯಗಳನ್ನ ಆಯಾ ಸಂದರ್ಭಕ್ಕೆ ತಕ್ಕಂತ ಬೆಳೆಗಳನ್ನ ಅಥವಾ ಅವ್ರು ಯಾವ ರೀತಿ ಬೇಸಾಯ ಕ್ರಮಗಳನ್ನ ಮಾಡಬಹುದು ಅಂತೇಳಿ ನಾವು
0: ಚರ್ಚೆ ಮಾಡೋಣ. ಈಗ ತಾವು ಹೇಳಿದ್ರಿ ಮಳೆ ಕೊರತೆ ಇದೆ ಅಂತ ಹೇಳಿದಾಗ, ಈ ಒಂದು ಮಳೆ ಕೊರತೆ ಇರುವ ಒಂದು ಪರಿಸ್ಥಿತಿಯಲ್ಲಿ ರೈತರು ಈ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇದ್ದಾರೆ. ಸೊ ಇಲ್ಲಿ ಮಳೆ ಇಲ್ಲದೇ ಇದ್ದಾಗ ನೀರಿನ ನಿರ್ವಹಣೆ ಬಹಳ ಮುಖ್ಯ.
1: ಹೌದು.
0: ಸೊ ಹೀಗಿದ್ದಾಗ ರೈತರು ನೀರಿನ ನಿರ್ವಹಣೆ ಹೇಗೆ ಮಾಡಬೇಕಾಗುತ್ತೆ, ಅಥವಾ ಬೆಳೆ ಅವರು ಬೆಳಬೇಕು ಅಂತಂದ್ರೆ ಪರ್ಯಾಯ ಕ್ರಮಗಳು ಏನೇನಿದೆ ಅವರಿಗೆ, ಅಷ್ಟು ಮಾಹಿತಿ ನೀಡ್ತೀರಾ?
1: ಇದರಲ್ಲಿ ಏನಂತ ಹೇಳಿದ್ರೆ, ಮೊದಲನೇದಾಗಿ ನಾವು ಮಣ್ಣಿನ ಸಂರಕ್ಷಣೆಯನ್ನು, ಅದು ನೀರಿನ ಸಂರಕ್ಷಣೆಯನ್ನು ಬಹಳ ಮುಖ್ಯವಾಗಿ ಮಾಡಬೇಕಾಗುತ್ತೆ.
0: ಮಣ್ಣಿನಲ್ಲಿ ತೇವಾಂಶ
1: ಹಿಡಿದಿಟ್ಕೊಳ್ಳುವಂಥ ಕಾರ್ಯಗಳನ್ನು ನಾವು ಮಾಡಬೇಕಾಗುತ್ತೆ.
0: ಏನೇನಿದೆ ಅಂತ
1: ಇದರಲ್ಲಿ ಬಂದುಬಿಟ್ಟು ನಾವೇನು ಕೃಷಿ ತ್ಯಾಜ್ಯಗಳೇನೇನಿದ್ದಾವೆ, ಆ ತ್ಯಾಜ್ಯಗಳನ್ನು ಅಥವಾ ಎಲೆಗಳನ್ನು ಅಥವಾ ಆ ಹೊಲಗಳಲ್ಲಿ ಯಾವ್ಯಾವುದು ತ್ಯಾಜ್ಯಗಳಿದ್ದಾವೆ ಅಂಥವುಗಳನ್ನು ನಾವು ನಮ್ಮ ಭೂಮಿಗೆ ಸೇರಿಸೋಂಥ ಕಾರ್ಯಗಳನ್ನು ಮಾಡಬೇಕಾಗತ್ತೆ. ಆಮೇಲೆ ಇದರ ಜೊತೆ ಎಲ್ಲೆಲ್ಲಿ ಸಾಧ್ಯವಾಗಿದೆ ಅಂದ್ರೆ ಆ ಮಣ್ಣಿನ ತಕ್ಕಂತೆ, ಈಗ ಕೆಂಪು ಮಣ್ಣು ಮತ್ತೆ ಆಮೇಲೆ ನಮ್ಮ ರಾಜ್ಯದಲ್ಲಿ ಏನಂತ ಹೇಳಿದ್ರೆ ಸಾಮಾನ್ಯವಾಗಿ ಎರಡು ಭಾಗ, ಕೆಂಪು ಮಣ್ಣು ಕಪ್ಪು ಮಣ್ಣು ಅಂತ ಹೇಳಿ ಎರಡು ಭಾಗ ಮಾಡ್ತಾ
0: ಇದ್ದೀವಿ.
1: ಆಯಾ ಮಣ್ಣಿಗೆ ಅನುಗುಣವಾಗಿ ಕೆಲವೊಂದು ಏನು ಇಂಗು ಗುಂಡಿಗಳನ್ನ ಮಾಡೋಂಥದ್ದು, ಕೃಷಿ ಹೊಂಡಗಳನ್ನ ಮಾಡ್ಕೊಳೋದು, ಆ ನೀರನ್ನು ಹಿಡಿದಿಟ್ಕೊಳ್ತ ಕಾರ್ಯವನ್ನು ನಾವು ಈ ಸಂದರ್ಭದಲ್ಲಿ ಮಾಡಬೇಕಾಗುತ್ತೆ.
0: ಈಗ ಮಣ್ಣಿನಲ್ಲಿ ತೇವಾಂಶ ಹಿಡಿದಿಟ್ಕೋಬೇಕು.
1: ಹೌದೌದು.
0: ಸೊ ಇದರಲ್ಲಿ ಏನಾದ್ರು ಬೇಸಾಯ ಕ್ರಮಗಳು ಮತ್ತೇನಿದೆ ಬೇರೆ, ಏನಾದರೂ ರೈತರು ಪಾಲಿಸುವಂಥವು?
1: ಅಂದರೆ ಇದಕ್ಕೆ ಬೇಸಾಯ ಕ್ರಮಗಳು ಅಂತ ಹೇಳಿದ್ರೆ, ಒಂದು ಇಂಗು ಗುಂಡಿಗಳು ಅಂತ ಹೇಳಿದೆ ನಾನು, ಹೊದಿಕೆಗಳನ್ನು ಹಾಕೋಂಥದ್ದು. ಆ ಹೊದಿಕೆಗಳಲ್ಲಿ ಜೀವಂತ ಹೊದಿಕೆ ಅಂದರೆ ಜೀವಂತ ಹೊದಿಕೆ ಅಂತ ನಾನು ಹೇಳಿದೆ ಹುಲ್ಲು ಎಲೆ ಇಂಥವುಗಳನ್ನು ಹಾಕೋಂಥದ್ದು.
0: ಓಕೆ.
1: ಅದು ಇದರ ಜೊತೆಗೆ
0: ಹಸಿರೆಲೆ ಗೊಬ್ಬರಗಳ
1: ಎಲೆ ಬೆಳೆಗಳನ್ನು ನಾವು ಭೂಮಿಗೆ ಸೇರಿಸೋಂಥ ಕಾರ್ಯವನ್ನು ಮಾಡಬೇಕಾಗತ್ತೆ. ಇದರ ಜೊತೆ ಅಲ್ಲಲ್ಲಿ ರೈತ ಬಾಂಧವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಇನ್ನೊಂದು ಪ್ಲಾಸ್ಟಿಕ್ ಮಲ್ಚಸ್ಸು, ಅವುಗಳನ್ನು ಸಹ ನಾವು ಉಪಯೋಗಿಸೋಣ. ಎಲ್ಲಿ ಸಾಧ್ಯವಿದೆ ಆಯಾ ಬೆಳೆಗೆ ತಕ್ಕಂತೆ ನಾವು ಪ್ಲಾಸ್ಟಿಕ್ ಒದಗಿಸೋಣ.

0: ಅನ್ನ ನಾವು ಸಾಧ್ಯವಾದ ಮಟ್ಟಿಗೆ ಹಾಕ್ಬೇಕಾಗುತ್ತೆ,
1: ಅಂದ್ರೆ ಮಣ್ಣಿನಲ್ಲಿ ಇರುವ ತೇವಾಂಶನ ಹಿಡಿದಿಟ್ಕೊಳ್ಳೋದಕ್ಕೆ.
0: ಹೌದು,
1: ಹಸಿರೆಲೆ ಗೊಬ್ಬರ ಅಂತ ಹೇಳಿದ್ರಿ ತಾವು.
0: ಹೌದು,
1: ಈ ಕೃಷಿ ಇಲಾಖೆ ವತಿಯಿಂದ ಈ
0: ಎಲ್ಲ ಏನು ಸಂಪರ್ಕ ಕೇಂದ್ರ, ರೈತ ಸಂಪರ್ಕ ಕೇಂದ್ರಗಳಲ್ಲಿ ಮತ್ತೆ ಅಲ್ಲಲ್ಲಿ ನಮ್ಮ ಸೆಣಬು, ಡಯಂಚ ಮತ್ತೆ ಹುರುಳಿ, ಅಲಸಂದೆ ಆ ಬೆಳೆಗಳು ಸಿಗ್ತಾ ಇದಾವೆ. ಅವುಗಳನ್ನ ನಾವು ಹಸಿರೆಲೆ ಬೆಳೆಗಳಾಗಿ ಆ ಹೊಲಗಳೆಲ್ಲ ಹಾಕೊಂಡು ಅದನ್ನ ಭೂಮಿಗೆ
1: ಸೇರಿಸಬೇಕಾಗುತ್ತೆ. ಇದಕ್ಕೆ ಪೂರಕವಾಗಿ ಕೇಳಬೇಕು ಅಂತಂದ್ರೆ, ಈಗ ಒಂದು ಮಣ್ಣಿನಲ್ಲಿ ತೇವಾಂಶ ಹಿಡಿದಿಟ್ಕೊಂಡು ಹೇಳಿದ್ರಿ ತಾವು.
0: ಹೌದು,
1: ಈಗ ರೈತರು ಕೆಲವೊಂದು ಬೆಳೆಗಳಿಗೆ ಅಂದ್ರೆ ಕೆಲವೊಂದು ಬೆಳೆಗಳಿಗೆ ನೀರಿನ ಕಡಿಮೆ ನೀರನ್ನ ಬಯಸ್ತವೆ.
0: ಹೌದು,
1: ಅಂತ ಬೆಳೆಗಳನ್ನ ಏನಾದ್ರೂ ಹೇಳ್ಬೇಕಂದ್ರೆ ಯಾವ ರೀತಿ ಬೆಳೆಯನ್ನ ತಾವು ಸಲಹೆ ಕೊಡ್ತೀರಾ?
0: ನಾವು ಇಲ್ಲಿ ಏನ್ ಮಾಡ್ಬೇಕಂತ ಹೇಳಿದ್ರೆ, ಈಗ ಮಳೆ ನಾವು ಜುಲೈ 10 ತಾರೀಕು ಬಂದಿದ್ದೀವಿ, ಈಗಾಗಲೇ ಒಂದು ಸಾಕಷ್ಟು ಸಮಯವನ್ನ ನಾವು ಬೆಳೆ ಬಿತ್ತನೆ ಇದನ್ನ ಕಳ್ಕೊಂಡಿದೀವಿ. ಈಗ ಮುಂದಿನ ದಿನಗಳಲ್ಲಿ ಕಡಿಮೆ ಅವಧಿಯ ಬರ ನಿರೋಧಕ ತಳಿಗಳನ್ನ ನಾವು ಈಗ ಈ ಸಂದರ್ಭದಲ್ಲಿ ಆಯ್ಕೆ ಮಾಡಬೇಕಾಗುತ್ತೆ.
1: ಯಾವುದು
0: ಅದರಲ್ಲಿ? ನಾವು ಜೋಳ, ರಾಗಿ, ನವಣೆ ಎಲ್ಲ ಸಿರಿಧಾನ್ಯಗಳು, ಇದರ ಜೊತೆ ಉರುಳಿ ಮತ್ತೆ ಅವರೆ ಇವುಗಳನ್ನು ಸಹ ನಾವು ಬೆಳೆದ್ಬಿಟ್ಟು ಒಂದು ಬರ ನಿರೋಧಕ ಶಕ್ತಿ ಇರುವಂತ ಈ ಬೆಳೆಗಳು ಅವರ ಏನು ಆ ಜಮೀನಿಗೆ ತಕ್ಕಂತೆ ಆ ಮಣ್ಣಿಗೆ ತಕ್ಕಂತೆ ಈ ಬೆಳೆಗಳನ್ನ ಅವರು ಬೆಳಿಬಹುದು.
1: ಬೆಳಿಬಹುದು ಅಂದ್ರೆ ಈಗ ರಾಗಿ ಅಂತ ಹೇಳಿದ್ರೆ, ರಾಗಿಯ ಕೆಲವೊಂದು ತಳಿಗಳು ಏನಾದ್ರೂ ರೈತರಿಗೆ ನೀಡುವಂತಹ ತಳಿಗಳ ಹೆಸರು ಹೇಳೋಕಾಗತ್ತ ತಮಗೆ?
0: ಅದರಲ್ಲಿ ರಾಗಿ ತಳಿಗಳೆಲ್ಲ ಹೇಳಿದ್ರೆ ML 322 ಇವುಗಳನ್ನು ನಾವು ಬರ ನಿರೋಧಕ ಅಂದ್ರೆ ಸ್ವಲ್ಪ ಮಟ್ಟಿಗೆ ಬರವನ್ನ ತಡೆಗೊಳ್ಳುವ ಶಕ್ತಿ ಇರ್ತವೆ. ಸಾಮಾನ್ಯವಾಗಿ ಸಿರಿಧಾನ್ಯಗಳೆಲ್ಲವನ್ನು ಸಹ ಬರ ಶಕ್ತಿ ಇರುವ ತಳಿಗಳೇ.
1: ಸರಿ, ಬೋರೇಗೌಡ್ರೆ ಒಂದು ಕರೆ ಇದೆ, ರೈತರು ಕರೆ ಮಾಡ್ತಾ ಇದ್ದಾರೆ.
2: ಹಲೋ.
1: ಹಲೋ, ನಮಸ್ಕಾರ, ತಮ್ಮ ಹೆಸರು ಹೇಳಿ.
2: ನಮಸ್ಕಾರ ಸರ್.
1: ಎಲ್ಲಿಂದ ಕರೆ ಮಾಡ್ತಿದ್ದೀರಿ?
2: ಬೆಳಗಾವಿ ಜಿಲ್ಲೆ ಸವನೂರ್ ತಾಲೂಕು.
1: ಸವನೂರ್ ತಾಲೂಕು ಬೆಳಗಾವಿ ಜಿಲ್ಲೆಯಿಂದ. ತಮ್ಮ ಹೆಸರು?
2: ಇದು ಸರ್.
1: ತಮ್ಮ ಹೆಸರು ಹೇಳಿ.
2: ರಮೇಶ್ ಸರ್. ರಮೇಶ್.
1: ರಮೇಶ್ ಅವ್ರ ಪ್ರಶ್ನೆ ಕೇಳಿ, ನೇರವಾಗಿ ಪ್ರಶ್ನೆ ಕೇಳಿ.
2: ಇದು ನಮಗ ಇದೆ ಸರ್, ಈಗ ಮಳೆ ಆಗುದು ಹೆಂಗೈತೆ ಸರ್ ಈಗ ಹವಾಮಾನ?
1: ಬೆಳಗಾಂ ಸವನೂರಿಂದ ಹೇಳ್ತಾ ಇದ್ದೀರಾ?
0: ಅಂದ್ರೆ ಈಗ ಅಲ್ಲಿ ನಮ್ಮ ಕೃಷಿ ಇಲಾಖೆ ಮತ್ತಾಮೇಲೆ ಈಗ ವಾರದಲ್ಲಿ ನಮ್ಮ IMD ಅವರು ನಿಮಗೆ ಇದು ಕೊಡ್ತಾರೆ, ಏನೋ ಮಾಹಿತಿಯನ್ನ ಅವಾಗವಾಗ ನಿಮಗೆ ಒದಗಿಸ್ತಾ ಇದ್ದಾರೆ. ಬಟ್ ಈಗ ಸಂದರ್ಭದಲ್ಲಿ ಏನಂತ ಹೇಳಿದ್ರೆ, ಈಗ ಮಳೆ ನಿರೀಕ್ಷೆಯಲ್ಲಿ ಎಲ್ಲ ಪ್ರದೇಶದಲ್ಲಿ ಇದೆ.
1: ರಮೇಶ್ ಅವರೇ ಕೇಳಿ, ಇಲ್ಲಿ ಈಗ ನಿಮ್ಮಲ್ಲಿ ಮಳೆ ಕೊರತೆ ಇದ್ದಾಗ ಇಲ್ಲೇನಂತಂದ್ರೆ, ನಾವು ಅಂತಹ ಒಂದು ಪ್ರಸ್ತುತ ಹವಾಮಾನ ಆಧಾರಿತ ಪರ್ಯಾಯ ಬೇಸಾಯ ಕ್ರಮಗಳು ಹೇಳ್ತಾ ಇದ್ದೀವಿ, ಚರ್ಚೆ ಮಾಡ್ತಾ ಇದ್ದೀವಿ. ಸೊ ಇದಕ್ಕೆ ಪೂರಕವಾಗಿ ತಮ್ಮ ಪ್ರಶ್ನೆ ಹೇಗಿರ್ಬೇಕು ಅಂತಂದ್ರೆ, ನಿಮ್ಮಲ್ಲಿ ಯಾವ ಬೆಳೆ ತಗೊಳ್ತಿದ್ದೀರಾ, ಅಥವಾ ಆ ಬೆಳೆ ತಗೋಬಹುದಾ, ಅಥವಾ ಬೇರೆ ಬೆಳೆಯನ್ನು ಬೆಳಬೇಕು, ಈ ರೀತಿ ಕೇಳ್ಕೋಬಹುದು, ಅಥವಾ ಬೇರೆ ಅದಕ್ಕೆ ವ್ಯವಸ್ಥಿತವಾಗಿ ಏನ್ ಮಾಡ್ಕೋಬಹುದು ಆತರ ಕೇಳಿದ್ರೆ ಅದಕ್ಕೆ ಸೂಕ್ತ ಉತ್ತರ ಸಿಗುತ್ತೆ. ಆತರ ಏನೋ ಪ್ರಶ್ನೆ ಇದೆಯಾ ನಿಮ್ದು?
0: ಹೇಳಿ ರಮೇಶ್ ಅವರೇ.
2: ಸೋಯಾಬೀನ್
0: ಹಾಕಿದೀವಿ ಸರ್.
2: ಮೂರೆಕರೆ ಸೋಯಾಬೀನ್ ಹಾಕಿದೀವಿ ಸರ್. ಈಗ ಹೆಂಗೆ ಸರ್ ಅದು ತಗೋಬಹುದಾ ಹೆಂಗೆ?
0: ಅಲ್ಲ, ಈಗ ಹಾಕಿದ್ರೆ ನೀವು ಬಿತ್ತನೆ ಮಾಡಿದಿರಾ?
1: ಯಾವ ಸ್ಥಿತಿ?
2: ಬಿತ್ತನೆ ಮಾಡಿದೀವಿ ಸರ್.
0: ಎಷ್ಟು ದಿವಸ ಆಗಿದೆ ಬಿತ್ತನೆ ಮಾಡಿ?
2: ಒಂದ್ ತಿಂಗಳ ಆಯ್ತು ಸರ್. ಈಗ
0: ಈಗ ನೀವ್ ಏನಂತ ಹೇಳಿದ್ರೆ, ಅಂತರ್ ಬೇಸಾಯ ಮಾಡಿದಿರ, ಇಂಟರ್ ಕಲ್ಟಿವೇಷನ್?
2: ಇಲ್ಲ ಸರ್, ಅಂದ್ರೆ ಇದು ಸರ್ ಅದು ಮೇಡ್ ಮೇಡ್ ಸರ್ ಮೇಡ್.
0: ಹಾ ಹಾ, ಓಕೆ. ಅಂದ್ರೆ ಈ ಸಂದರ್ಭದಲ್ಲಿ ನಿಮ್ಗೆ ಇನ್ನು ಎಷ್ಟು ದಿವಸ ಆಯ್ತು ಮಳೆ ಹೋಗಿ?
2: ಮಳೆ ಹೋಗಿ ಈಗ ಆಗೈತೆ ಸರ್, ಮೊನ್ನೆ ಹಂಗೆ ಸಣ್ಣಗೆ ಸ್ವಲ್ಪ ಸ್ವಲ್ಪ.
0: ಓಕೆ ಓಕೆ. ಅಂದ್ರೆ ಈ ಬೆಳೆ ಏನಂತ ಹೇಳಿದ್ರೆ ಇನ್ನೂ ತಡ್ಕೊಂಡ ಸಾಮರ್ಥ್ಯ ಇದೆ. ಈಗ ನೀವು ಅಂತರ ಬೇಸಾಯ ಮಾಡಿದ್ರೆ ಈ ನಿಮ್ಗೆ ಹೂ ಬಿಡುವಂತ ಹಂತದಲ್ಲಿರುತ್ತೆ ಈಗ ಆ ಬೆಳೆ.
2: ಹೌದಾ ಸರ್?
0: ಹಾ, ಅಂತರ ಬೇಸಾಯ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಸಂದರ್ಭದಲ್ಲಿ ಅಂದ್ರೆ ಮಳೆ ತುಂಬಾ ದಿವಸ ಬರ್ಲಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಗಾಳಿ ಆಡುತ್ತೆ, ಕೆಲವು ರಂಧ್ರಗಳಿದಾವೆ ಮಣ್ಣಲ್ಲಿ, ಆ ರಂಧ್ರಗಳನ್ನ ನಾವು ಮುಚ್ಚಬೇಕಾಗುತ್ತೆ. ಅದನ್ನ ಅಂತರ ಬೇಸಾಯ ಮಾಡಿದಾಗ ಆ ರಂಧ್ರಗಳು ಮುಚ್ಚೋಗುತ್ತೆ. ಆವಾಗ

0: ಆವಿಯಾಗದು ಭೂಮಿಯಿಂದ ತೇವಾಂಶ ಆವಿಯಾಗೋದನ್ನ ತಡೆಯುತ್ತದೆ. ಅದು ಒಂದು ಸೂಕ್ತವಾದ ಪದ್ಧತಿ.
1: ಅವರಿಗೆ ಸೂಕ್ತವಾದ ಉತ್ತರ ಸಿಕ್ಕಿದೆ ಅಂತ ಭಾವಿಸ್ತೀವಿ. ಬೊರೆಯವರೇ, ಈಗ ಮುಂದುವರೆದಾಗಿದ್ದಲ್ಲಿ ಈಗ ನಮಗೆ ರಸಗೊಬ್ಬರಗಳ ಬಗ್ಗೆ ಮಾತಾಡಬೇಕು ಅಂತ ಹೇಳಿದಾಗ, ಈಗ ಕೆಲವೊಮ್ಮೆ ರಸಗೊಬ್ಬರಗಳ ಕೊರತೆನೂ ಆಗುತ್ತೆ. ಸದ್ಯಕ್ಕೆ ಈ ಒಂದು ಪರಿಸ್ಥಿತಿಯಲ್ಲಿ ರೈತರು ರಸಗೊಬ್ಬರಗಳ ಬಗ್ಗೆ ಕೇಳ್ತಾ ಇಲ್ಲ, ಯಾಕಂತಂದರೆ ಸಾಕಷ್ಟು ಮಳೆ ಆಗಬೇಕು, ಅದು ಏನೇ ಬೇಡಿಕೆ ಇದ್ರೂ ಸಹ. ಈಗ ನಾವು ರಸಗೊಬ್ಬರಗಳಿಗೆ ಪರ್ಯಾಯವಾಗಿ ಬೇರೆ ಗೊಬ್ಬರಗಳನ್ನು ಬಳಸಬೇಕು ಅಂತ ಹೇಳಿದರೆ, ರೈತರಿಗೆ ತಾವು ಯಾವ ಯಾವ ರೀತಿಯಾದಂಥ ಗೊಬ್ಬರಗಳನ್ನು ಬಳಸೋದಕ್ಕೆ ಸಲಹೆ ನೀಡ್ತೀರಿ?
0: ಈಗ ಒಳ್ಳೆಯ ಪ್ರಶ್ನೆಯನ್ನು ನೀವು ಈಗ ಕೇಳ್ತಾ ಇದ್ದೀರಿ. ಈಗ ಏನು ನಮ್ಮ ಒಂದು ಜಗತ್ತಿನಲ್ಲಿ ನಡೀತಾ ಇದೆ, ವಿದ್ಯಮಾನಗಳು ನಡೀತಾ ಇದ್ದಾವೆ, ಆ ವಿದ್ಯಮಾನಕ್ಕೆ ತಕ್ಕಂತೆ ಈಗ ಅದನ್ನು ಸಹ ರಸಗೊಬ್ಬರ ಲಭ್ಯತೆ ಸಹ ಅಂದರೆ ಕಡಿಮೆ ಆಗ್ತಾ ಇದೆ. ಅದನ್ನು ನಾವು ಯೋಚನೆ ಮಾಡಿದಲೆ ಇದಕ್ಕೆ ಪರ್ಯಾಯವಾಗಿ ನಾವು ಸಾಕಷ್ಟು ಅವಕಾಶಗಳು ನಮ್ಮ ರೈತ ಬಾಂಧವರಲ್ಲಿ ಇಲ್ಲಿ ಸಿಗ್ತಾ ಇದ್ದಾವೆ. ಅವುಗಳಲ್ಲಿ ಮುಖ್ಯವಾಗಿ ಕಾಂಪೋಸ್ಟು, ಮತ್ತು ತೊಟ್ಟಿ ಏನೋ ಕೊಟ್ಟಿಗೆ ಗೊಬ್ಬರನ, ಮತ್ತು ಇದ್ರ ಜೊತೆಗೆ ಜೈವಿಕ ಗೊಬ್ಬರಗಳನ್ನು, ಇವುಗಳೆಲ್ಲವನ್ನೂ ಸಹ ಪರ್ಯಾಯ ರೂಪದಲ್ಲಿ ಬರ್ಕೊಬೋದು. ಇದರ ಜೊತೆಗೆ ದ್ರವರೂಪದ ಗೊಬ್ಬರಗಳಲ್ಲಿ ಜೀವಾಮೃತ ಮಾಡ್ಕೊಳ್ಳೋದು, ಬೀಜಾಮೃತ ಮಾಡ್ಕೊಳ್ಳೋದು, ಮತ್ತು ಪಂಚಗವ್ಯ ಮಾಡೋವಂಥದ್ದು, ಮತ್ತಾಮೇಲೆ ಹಸುಗಳು ಯಾರು ಎಲ್ಲೆಲ್ಲಿ ಹಸುಗಳು ಜಾಸ್ತಿ ಇದ್ದಾವೆ ಅವುಗಳಿಗೆ ಘನ ಜೀವಾಮೃತ ಮಾಡ್ಕೊಂಡ್ಬಿಟ್ಟು ನಾವೇನು ಕೊಟ್ಟಿಗೆ ಗೊಬ್ಬರನ ಜಾಸ್ತಿ ಉಪಯೋಗಿಸ್ತೀವಿ, ಅದರ ಪರ್ಯಾಯವಾಗಿ ಘನ ಜೀವಾಮೃತ ಉಪಯೋಗ ಮಾಡಿಬಿಟ್ಟು ಅದನ್ನ ನಮ್ಮ ಹೊಲಗಳಿಗೂ ಸಹ ನಾವು ಬಳಕೆ ಮಾಡ್ಬೋದು. ಆಮೇಲೆ ಇನ್ನೊಂದು ತುಂಬಾ ಕಡಿಮೆ ವೆಚ್ಚದಲ್ಲಿ ಮಾಡಬೇಕಾಗಿರೋದು ಎರೆಜಲ. ಯಾರು ಎರೆಹುಳು ತೊಟ್ಟಿ ಮಾಡ್ತಾ ಇದ್ದಾರೆ ಅಂತ ಒಂದು ಸಂದರ್ಭದಲ್ಲಿ ಎರೆಜಲನ ನಾವು ಸಹ ಒಂದು ಪರ್ಯಾಯವಾಗಿ ಅದನ್ನ ಉಪಯೋಗಿಸ್ಬೋದು.
1: ಅಂದ್ರೆ ಎರೆಜಲವನ್ನು ನೀವು
0: ಪರ್ಯಾಯ ರೂಪದಲ್ಲಿ ಅದನ್ನ ದ್ರಾವಣ ರೂಪದಲ್ಲಿ
1: ಯಾವ ರೀತಿ ಬಳಸ್ತಾರೆ ರೈತರು ಇದು?
0: ಅದನ್ನ ಸ್ಪ್ರೇ ಮಾಡೋದಕ್ಕೆ,
1: ಅಂದ್ರೆ ಸಿಂಪಡಣೆ ಮಾಡೋದಕ್ಕೆ
0: ಬಳಕೆ,
1: ಬೆಳೆಗಳ ಮೇಲೆ ನೇರವಾಗಿ
0: ಸಿಂಪಡಣೆ ಮಾಡಬಹುದು. ಅಂದ್ರೆ ಏನು ನಾವು ಬೆಳೆ ವರ್ಧಕಗಳಾಗಿ ಅಂಗಡಿಗಳಲ್ಲಿ ಸಿಗ್ತಾ ಇದಾವಲ್ಲ, ಅದಕ್ಕೆ ಪರ್ಯಾಯವಾಗಿ ನಾವು ಎರೆಜಲನ ನಾವು ಬಳಕೆ
1: ಮಾಡಬಹುದು. ರಸವರಿಯಾಗಿ ಬಳಕೆ ಮಾಡ್ತೀವಿ, ಫರ್ಟಿಗೇಷನ್ ಅಂತ ಹೇಳಿ, ಅದಕ್ಕೆ ಇದು ಬಳಸಬಹುದಾ?
0: ಇದನ್ನು ಸಹ ಬಳಕೆ ಮಾಡಬಹುದು, ಎರೆಜಲನ ಸಹ ಬಳಕೆ ಮಾಡಬಹುದು. ಅದ್ರ ಜೊತೆ ಜೀವಾಮೃತ ಸಹ ನಾವು ಡ್ರಿಪ್ ಮೂಲಕ ನಾವು ಬಳಕೆ ಮಾಡಬಹುದು.
1: ಸರಿ ಸರಿ,
0: ಇದಕ್ಕೆಲ್ಲವನ್ನು ಸಹ ರಾಸಾಯನಿಕ ಗೊಬ್ಬರಗಳಿಗೆ ಪರ್ಯಾಯವಾಗಿ ಈ ಗೊಬ್ಬರಗಳನ್ನು ಉಪಯೋಗಿಸಬಹುದು.
1: ಮತ್ತೆ ಇದನ್ನು ಚರ್ಚೆ ಮುಂದುವರ್ಸೋಣ, ಯಾಕೆ ಮತ್ತೊಂದು ಕರೆ ಬರ್ತಾ ಇದೆ. ಹಲೋ ನಮಸ್ಕಾರ ರೀ.
2: ಹಲೋ
0: ಹೇಳ್ರಿ.
1: ನಮಸ್ಕಾರ, ತಮ್ಮ ಹೆಸರು?
2: ರಾಯಬಾಗಿಂದ ಭೀಮರಾವ್ ಕೋಕಾಟೆ ಮಾತಾಡೋದ್ರಿ.
1: ಭೀಮರಾವ್ ಅವರೇ ನಮಸ್ಕಾರ, ಕೇಳಿ ಪ್ರಶ್ನೆ ಕೇಳಿ.
2: ಈಗ ನಮ್ಗೆ ಸ್ವಲ್ಪ ಮಳೆ ಆಗಿದೆ, ತುಂತುರು ಮಳೆ ರೀ, ಈಗ ಮುಸುಕಿನ ಜೋಳ ಹಾಕ್ಬೋದನ್ರಿ?
1: ಹಾ, ತುಂತುರು ಮಳೆ ಆಗಿದೆ, ಮುಸುಕಿನ ಜೋಳ ಹಾಕ್ಬೇಕು.
0: ಈಗ ತೇವಾಂಶ ಎಷ್ಟು ದಿವಸ ಐತ್ರಿ ಈಗ? ಅಂದ್ರೆ ನೀವು ಮೊದಲೆಲ್ಲ ಮಳೆ ಬಂದಿರಲಿಲ್ಲನ್ರಿ?
2: ತೇವಾಂಶ ಸಾಕಷ್ಟು ಐತ್ರಿ ಈಗ.
0: ಹಾ, ತೇವಾಂಶ ಸಾಕಷ್ಟು ಇದ್ರೆ ನೀವು ಮುಸುಕಿನ ಜೋಳವನ್ನ ನೀವು ಬಿತ್ತನೆ ಮಾಡಬಹುದು, ಅದೇನು ತೊಂದರೆ ಇಲ್ಲ.
1: ತಾವ್ ಹೇಳ್ತಾ ಇದ್ರಿ ಈಗ ಎರೆ ಜಲ, ಜೈವಿಕ, ಈ ಜೈವಿಕ ಗೊಬ್ಬರಗಳ ಬಗ್ಗೆ ಸ್ವಲ್ಪ ಹೇಳಿತಾವು ದಯಮಾಡಿ. ಯಾವ ಜೈವಿಕ ಗೊಬ್ಬರ?
0: ಜೈವಿಕ ಗೊಬ್ಬರಗಳಲ್ಲಿ ಹೇಳಿದೆ, ಇದರಲ್ಲಿ ಬೇರೆ ಬೇರೆ ಅಂದ್ರೆ
1: ಸೂಕ್ಷ್ಮ
0: ಸಾರಜನಕವನ್ನ ಸ್ಥಿರೀಕರಿಸುವ ಜೈವಿಕ ಗೊಬ್ಬರಗಳು.
1: ಹೌದು.
0: ಮತ್ತಾಮೇಲೆ ಏನು ಮಣ್ಣಲ್ಲಿ ಈಗೇನು ಪೋಷಕಾಂಶಗಳಿದಾವಲ್ಲ, ಆ ಪೋಷಕಾಂಶಗಳನ್ನ ಅದು ಏನಂದ್ರೆ ಅವು ಸಿಗೋದಿಲ್ಲ, ಗಿಡಗಳಿಗೆ ಸಿಗೋದಿಲ್ಲ,
1: ಅಲಭ್ಯ ರೂಪದಲ್ಲಿದೆ.
0: ಅಲಭ್ಯ ರೂಪದಲ್ಲಿರುತ್ತೆ, ಅದನ್ನ ಲಭ್ಯವಾಗಿ ಮಾಡ್ತವೆ ಈ ಸೂಕ್ಷ್ಮ ಈ ಒಂದು ಜೈವಿಕ ಗೊಬ್ಬರಗಳು. ಅವುಗಳು ಸಹ ನಮ್ಮಲ್ಲಿ ಜೈವಿಕ ಗೊಬ್ಬರಗಳು ಲಭ್ಯ ಇದಾವೆ. ಇದರಲ್ಲಿ ಬಂದ್ಬಿಟ್ಟು ನಾವು ಸಾರಜನಕನ ಸ್ಥಿರೀಕರಿಸವು ರೈಜೋಬಿಯಂ ಆಗಿರ್ಬೋದು, ಅಸ್ಟೋಬ್ಯಾಕ್ಟರ್, ಅಜೋಸ್ಪೈರಮ್ನ ನಾವು ಆಯಾ ಬೆಳೆಗೆ, ಅಂದ್ರೆ ದ್ವಿದಳ ಧಾನ್ಯ ಬೆಳೆಗಳು, ಕಾಳು ಬೆಳೆಗಳು ಅಂತವಕ್ಕೆ ನಾವು ರೈಜೋಬಿಯಂ ಅನ್ನು ಉಪಯೋಗಿಸಬೇಕಾಗುತ್ತೆ. ಆದ್ರೆ ಏಕದಳೆ ಬೆಳೆಗಳಿಗೆ ನಾವು ಅಜಿಟೋಬ್ಯಾಕ್ಟರ್, ಅಜೋಸ್ಪೈರಮ್ ಅನ್ನು ನಾವು ಉಪಯೋಗಿಸಬೇಕಾಗುತ್ತೆ. ಮತ್ತೆ ಆಮೇಲೆ ನಾನು ಇನ್ನೊಂದು ಹೇಳಿದೆ ನಿಮ್ಗೆ, ಅಂದ್ರೆ ಏನು ಅಲಭ್ಯವಾಗಿರೋ ಪೋಷಕಾಂಶಗಳನ್ನ ಲಭ್ಯವಾಗಿ ಮಾಡೋ ಅಂತವು, ಅದರಲ್ಲಿ ಪಾಸ್ಪರಸ್ ಅಂದ್ರೆ ರಂಜಕ ಕರಿಸುವ ಜೀವಾಣು, ಮತ್ತಾಮೇಲೆ ಪೊಟ್ಯಾಶಿಯಂ, ಅದನ್ನ ಮೊಬಿಲೈಸ್ ಮಾಡಿಬಿಟ್ಟು ಅದನ್ನ ನಮ್ಮ ಸಸಿಗಳಿಗೆ ಲಭ್ಯವಾಗುವಂತ ಮಾಡುವ KSB ಅಂತ ಹೇಳಿ, ಪೊಟ್ಯಾಷಿಯಂ ಸಾಲಿಬಲೈಸಿಂಗ್ ಬ್ಯಾಕ್ಟೀರಿಯಾ, ಇವುಗಳನ್ನು ಸಹ ಆಯಾ ಇಲಾಖೆ ಅಂದ್ರೆ ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ, KVKಗಳಲ್ಲಿ, ರೈತ ಸಂಪರ್ಕ ಕೇಂದ್ರಗಳಲ್ಲಿ ಇವು ಸಿಗ್ತಾ ಇದಾವೆ. ಅವುಗಳನ್ನ ನಮ್ಮ ಒಂದು ತಾವು ಹೇಳ್ದಂಗೆ

0: ರಾಸಾಯನಿಕ ಗೊಬ್ಬರಗಳಿಗೆ ಕೆಲವೊಂದು ಪೋಷಕಾಂಶಗಳು ಒದಗಿಸುವಂಥವು. ಮತ್ತು ಆಮೇಲೆ ಇದರಿಂದ ಏನು ಉಪಯೋಗ ಆಗುತ್ತೆ ಅಂತ ಹೇಳಿದ್ರೆ, ಆ ಗಿಡಗಳಿಗೆ ರೋಗ ನಿರೋಧಕ ಶಕ್ತಿಯನ್ನ ಕೊಡುವಂತ ಕೆಲಸಗಳನ್ನ ಇವು ಒಂದು ಸೂಕ್ಷ್ಮಜೀವಿಗಳು ಮಾಡ್ತಾ ಇದಾವೆ. ಅದು ನಾವು ಎಲ್ಲ ಗಮನಿಸಬೇಕಾಗಿರೋದು. ಮತ್ತೆ ಆಮೇಲೆ ಇದು ಕಡಿಮೆ ಖರ್ಚಲ್ಲಿ, ನಾವೇನು ಹೆಚ್ಚಿಗೆ ಏನು ಇದಕ್ಕೆ ಖರ್ಚು ಮಾಡಬೇಕಾ ಅವಶ್ಯಕತೆ ಇರುವುದಿಲ್ಲ.
1: ಮತ್ತೊಂದು ಕರೆ ಬರ್ತಾ ಇದೆ ಬೊರೆಯವರೇ, ಕಿ ನೋಡೋಣ ಏನ್ ಪ್ರಶ್ನೆ. ಹಲೋ ಹಲೋ
2: ಹಲೋ,
1: ಹಾ ನಮಸ್ಕಾರ ಹೇಳಿ.
0: ಹೇಳ್ರಿ.
2: ನಮ್ಮ ಹೆಸರು ಶರಣಪ್ಪ ಅಂತ, ನಾವು ಹುಬ್ಳಿ ತಾಲೂಕಿಂದ ಮಾತಾಡ್ತಾ ಇದ್ದೀವಿ ಸರ.
1: ಹೇಳ್ರಿ, ಕೇಳಿ ಪ್ರಶ್ನೆ.
2: ಇದು ಬೆಳೆ ವಿಮಾ ಅಂತಂದ್ರಲ್ಲ ಸರ, ಈಗ ನನಗೊಂದು ಅನುಮಾನ ಏನಂತಂದ್ರೆ, ಈಗ ಬೆಳೆ ವಿಮಾ ಕಟ್ಟಬೇಕಾದ್ರೆ ಬೆಳೆ ಸಾಲ ಇದ್ದವ್ರು ಕಟ್ಟಬಾರ್ದು ಅಂತ ಏನಾದ್ರು ರೂಲ್ಸ್ ಇದೆಯಾ ಸರ್? ಅದು
1: ಇಲ್ಲ ಇಲ್ಲ ಇಲ್ಲ, ಯಾರಾದ್ರು ಕಟ್ಬಹುದು ಬೆಳೆ ಸಾಲ. ಸಾಲ ಇದ್ರು ಲೋನ್ ಫಾರ್ಮರ್ಸ್ ಅಂತಾರೆ ಅದಕ್ಕೆ. ಸಾಲ ಇದ್ರು ಸಹ ತಾವು ಬೆಳೆ ವಿಮೆ ಕಟ್ಟಬಹುದು. ಅದು ನಿಮ್ಮ ಬ್ಯಾಂಕ್ಗಳಿಗೆ ಸಂಪರ್ಕ ಮಾಡಬಹುದು ನೀವು ಅದ್ರ ಬಗ್ಗೆ. ಹೌದು. ಬೊರೆಯವರು ಮತ್ತೊಂದು ಕರೆ ಬರ್ತಾರೆ. ಹಲೋ ಹಲೋ,
2: ನಮಸ್ಕಾರ ಸರ್.
1: ನಮಸ್ಕಾರ, ತಮ್ಮ ಹೆಸರು ಹೇಳಿ.
2: ನಾವು ದಾವಣಗೆರೆ ಜಿಲ್ಲೆ ನ್ಯಾಮತಿಯಿಂದ ಹಂಪಣ್ಣ ಅಂತಂದು.
1: ನ್ಯಾಮತಿಯಿಂದ ಹಂಪಣ್ಣ ಅವ್ರೆ, ಹಂಪಣ್ಣ ಅವ್ರ ಪ್ರಶ್ನೆ ಕೇಳಿ.
2: ಅದೇ ಸರ್, ಈಗ ಮುತ್ತಿಗೆ ಪ್ಲಾಸ್ಟಿಕ್ ಬಳಸೋಲ್ಲ, ಇದರಿಂದ ದೊಡ್ಡ ಪ್ರಮಾಣದಲ್ಲಿ ಪರಿಸರ ಮಾಲಿನ್ಯ ಆಗ್ತಾ ಇದೆ. ಅದು ಪುಡಿ ಆಗ್ಬಿಟ್ಟು ಆ ಭೂಮಿಯಲ್ಲಿ ಸೇರ್ತಾ ಇದೆ. ಇದ್ರ ಬದಲಿಗೆ ಅಡಿಕೆ ಸಿಪ್ಪೆ ಬಳಸಬಹುದಲ್ಲ ಅಂತ.
0: ಹೌದ್ರಿ,
1: ಅದಕ್ಕೆ ಸಲಹೆ ನೀಡ್ತಾರೆ. ಕೇಳಿ,
0: ಒಳ್ಳೆ ಪ್ರಶ್ನೆಯನ್ನ ನೀವು ಕೇಳಿದ್ರಿ. ಪರಿಸರ ಬಗ್ಗೆ ಕಾಳಜಿ ಇರ ಅಂತ ಅವರು.
2: ಹೌದು ಸರ್.
0: ಮತ್ತೆ ಆಮೇಲೆ ಏನು, ನಮ್ಮ ಸೂಕ್ಷ್ಮಾಣು ಜೀವಿಗಳು ಭೂಮಿ ಆರೋಗ್ಯವನ್ನ ನಾವಂತ ಕಳೀತಾ ಇದೀವಿ. ಅಂದ್ರೆ ಭೂಮಿಗೆ ಒಂದು ಜೀವ ಇದೆ, ಆ ಜೀವಕ್ಕೆ ನಾವು ಏನ್ ಬೇಕಾಗುತ್ತೋ ಅಂತ ಒಂದು ವಸ್ತುಗಳನ್ನ, ಪದಾರ್ಥಗಳನ್ನ, ಅಂತ ಗೊಬ್ಬರಗಳನ್ನ ನಾವು ಭೂಮಿಗೆ ಸೇರಿಸಬೇಕಾಗುತ್ತೆ. ಅದರಲ್ಲಿ ತಾವ್ ಹೇಳಿದ್ರೆ ಪ್ಲಾಸ್ಟಿಕ್ ಎಲ್ಲೆಲ್ಲಿ
2: ಅಂದ್ರೆ
0: ಕಡಿಮೆ ಪ್ರಮಾಣದಲ್ಲಿ ಒಂದು, ಇದರಲ್ಲಿ ಎರಡು ತರ ಮೂರು ತರ ಇದಾವೆ ಅಂತ ಹೇಳಿದ್ರೆ, ಸ್ವಲ್ಪ ದಿವಸ ಅದನ್ನು ಉಪಯೋಗಿಸ್ಕೊಂಡು ತೆಗೆದಾಕಂಥದ್ದು. ಈಗ ಅದರಲ್ಲೂ ಸಹ ಅಂದ್ರೆ ಬಯೋ ಡಿಗ್ರೇಡೇಬಲ್ಲು, ಅಂದ್ರೆ ಎರಡು ವರ್ಷ ಮೂರು ವರ್ಷ ಇರುತ್ತೆ, ಅದನ್ನ ಹಂಗೆ ಭೂಮಿಗೆ ಸೇರುತ್ತೆ, ಅದನ್ನು ಸಹ ಸಿಗ್ತಾ ಇದೆ. ಆಮೇಲೆ ನೀವು ಇಲ್ಲಿ ಕೇಳಿರೋ ಪ್ರಶ್ನೆಗೆ ಸಕ್ಕಂತೆ ನೀವೇನು ಹೇಳಿದ್ರಿ, ಅಡಕೆ ಸಿಪ್ಪೆ ಅಂಥವುಗಳನ್ನ ಉಪಯೋಗಿಸ್ಬೋದು. ಏನಾಗ್ತಾ ಇದೆಯಾ ಅಂದರೆ, ಉಪಯೋಗಿಸ್ದಾಗ ಪ್ರಾಥಮಿಕ ಹಂತದಲ್ಲಿ ಅಂದರೆ ಪ್ರಾರಂಭಿಕ ಹಂತದಲ್ಲಿ ಅದರಲ್ಲಿ ಕಾರ್ಬನ್ನು ಮತ್ತು ನೈಟ್ರೋಜನ್ ಕಂಟೆಂಟ್ ಅಂದರೆ ಸಿ ಎನ್ ರೇಷಿಯೋ ಅಂತ ನಾವು ಕರಿತಾ ಇದ್ದೀವಿ. ನೀವೇ ನಿಮ್ಮಲ್ಲೇ ಉತ್ತರ ಇದೆ, ಅದನ್ನ ನೀವು ಬಳಕೆ ಮಾಡಬಹುದು. ಅಂದ್ರೆ ಇದೇನಂದ್ರೆ, ಆ ಸಾಲು ಯಾವ ಬೆಳೆ ಇದೆಯಲ್ಲ ಆ ಬೆಳೆಗೆ ತಕ್ಕಂತೆ ನೀವು ನೋಡಿಕೊಂಡು ನಿಮ್ಮ ಜಾಗರೂಕತೆಯಿಂದ ಅದನ್ನ ಉಪಯೋಗಿಸಬೇಕಾಗುತ್ತೆ.
1: ಮತ್ತೊಂದು ಕರೆ ಬರ್ತದೆ. ಹಲೋ ನಮಸ್ಕಾರ.
2: ಹಲೋ
1: ನಮಸ್ಕಾರ, ತಮ್ಮ ಹೆಸರು?
2: ಸರ್ ನಮ್ಮ ಹೆಸರು ವಿರೂಪಾಕ್ಷಪ್ಪ ಅಂತೇಳಿ, ನ್ಯಾಮತಿ ತಾಲೂಕು.
0: ಹೇಳಿ ವಿರೂಪಾಕ್ಷ.
2: ಚಟ್ನಳ್ಳಿ. ಚಟ್ನಳ್ಳಿ ಸರ್.
0: ಹೇಳಿ ಹೇಳಿ.
1: ಈಗ ನಿಮ್ಮ ರೇಡಿಯೋ ಇಂದ ಸ್ವಲ್ಪ ದೂರ ಇದ್ದು ಮಾತಾಡಿದೀವಿ, ಅಲ್ಲಿ ಪ್ರತಿಧ್ವನಿಸ್ತಾ ಇದೆ ನಿಮ್ಮ ಧ್ವನಿ.
2: ಏನು ಬೆಳೆ ಉದ್ದು ಅಥವಾ ಹೆಸರು ಬಿತ್ತಬಹುದು ಈ ಟೈಮ್ನಲ್ಲಿ ಅಂತ?
1: ಉದ್ದು ಅಥವಾ ಹೆಸರು
0: ಅಂದರೆ ಈಗ ಈ ಸಂದರ್ಭದಲ್ಲಿ ಸಾಮಾನ್ಯವಾಗಿ ನಾವು ಮುಂಗಾರು, ಪೂರ್ವ ಮುಂಗಾರು ಆ ಹಂತದಲ್ಲಿ, ಈಗ ಮುಂಗಾರು ಈಗ ಇನ್ನೂ ಇದೆ, ಈ ಜುಲೈ ತಿಂಗಳವರೆಗೂ ಇದೆ ನಮಗೆ, ಜುಲೈ ಆಗಸ್ಟ್ವರೆಗೂ ಇದೆ. ತದನಂತರ ದಿನಗಳಲ್ಲಿ ನಾವು ಹೆಸರು ಉದ್ದುಗಳನ್ನು ನೀವು ಬಿತ್ತನೆ ಮಾಡೋದಕ್ಕೆ ಮಾಡಬೇಕಾಗುತ್ತೆ. ಸಾಮಾನ್ಯವಾಗಿ ಆಯಾ ಪ್ರದೇಶಕ್ಕೆ ತಕ್ಕಂತೆ. ಏನು ಹೇಳಿ?
2: ಉದ್ದು ಹೆಸರನ್ನ ಯಾವ ತಿಂಗಳಲ್ಲಿ ಬಿತ್ತಿರು ಉತ್ತಮ ಅಂತ
0: ಅಂದ್ರೆ, ಈಗ
3: ಮುಂದಿನ ಮಾತಾಡಿ, ರೇಡಿಯೋ ಸೆಟ್ ದೂರ ಇಡಿ.
2: ಆಯ್ತು ಸರ್.
3: ಮಾತಾಡಿ, ಕೇಳಿ ಪ್ರಶ್ನೆ.
2: ದೂರ ಇಡಿದೀನಿ ಸರ್.
0: ಹೇಳಿ.
3: ಅವು ಯಾವ ತಿಂಗಳಲ್ಲಿ
2: ಅಂದ್ರೆ, ನಾವು ಬಿತ್ತಿದ್ರೆ ಉತ್ತಮ
0: ಈಗ ಉತ್ತಮವಾದ ಬರಬೇಕು ಅಂತ ಹೇಳಿದ್ರೆ ಪೂರ್ವ ಮುಂಗಾರು, ಇದರಲ್ಲಿ ಅದು ಉತ್ತಮವಾಗಿ ನಮ್ಗೆ ಒಳ್ಳೆ ಇಳುವರಿಯನ್ನ ಕೊಡುವಂತದ್ದು.
2: ನಾವು ಸರ್ ಹೆಚ್ಚು ಕಡಿಮೆ ಆಗಸ್ಟ್ 20 ಮೇಲೆ ಬಿತ್ತದು ಅಂತ ಹೇಳಿದ್ವಿ.
0: ಅಲ್ಲ ಅಂದ್ರೆ ಈಗ ಉತ್ತಮವಾಗಿ ಅಂತಂದು ಹೇಳಿದ್ರಿ ಆ ಸಂದರ್ಭದಲ್ಲಿ ಮಾಡೋ ಅಂತದ್ದು. ಮತ್ತೆ ಆಮೇಲೆ ಪೂರ್ವ ಮುಂಗಾರು ಆದ

0: ಅವುಗಳನ್ನು ಹಾಕಿದರೆ ಫಲಿತಾಂಶ ನಾವು ಪಡ್ಕೊಬಹುದು.
1: ಒಟ್ಟು ಆಗಸ್ಟ್ ತಿಂಗಳಲ್ಲಿ ಮಾಡಬಹುದಲ್ಲ ಸರ್ ಬಿತ್ತನೆ ಅದನ್ನ?
0: ಅಂದ್ರೆ ಮಾಡಿದ್ರೆ ನೀವು ಒಂದು ಮುಂಜಾಗ್ರತೆ ವಹಿಸಿಕೊಂಡು ಮಾಡಬೇಕಾಗುತ್ತೆ.
2: ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
3: ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ರೈತ ಬಾಂಧವರಿಗೆ. ಈಗ ಬರೆಗೌಡ್ರೆ, ಮತ್ತೊಂದು, ಈಗ ಇಷ್ಟೊತ್ತು ತಾವು ಮಳೆ ಕೊರತೆ ಇದ್ದ ಪ್ರದೇಶದಲ್ಲಿ ಏನೇನು ಮಾಡಬೇಕು ಅಂತ ಹೇಳಿದ್ರಿ. ಈಗ ಕೆಲವು ಕಡೆ ಮಳೆ ತುಂಬ ಹೆಚ್ಚಾಗ್ಬಿಟ್ಟಿದೆ.
0: ಹೌದು.
3: ಸೊ ಹೀಗಿದ್ದಾಗ ಅವ್ರು ಆ ರೈತರಿಗೆ ತಾವು ಏನು ಸಲಹೆ ನೀಡೋಕ್ಕೆ ಬಯಸ್ತೀರಿ ಅಂತ?
0: ಅಂತ ರೈತ ಬಾಂಧವರು ಏನು, ಸಾಕಷ್ಟು ಅತಿವೃಷ್ಟಿ ಸಾಕಷ್ಟು ಆಗ್ತಾ ಇದೆ ಕೆಲವು ಸಂದರ್ಭಗಳಲ್ಲಿ. ಅಂತ ಇದರಲ್ಲಿ ಏನೇನು ನಮ್ಮ ಮಳೆ ಆಗ್ತಾ ಇದೆ, ಆ ಒಂದು ಪ್ರದೇಶಕ್ಕೆ ಸೂಕ್ತವಾದ ಬೆಳೆಗಳು ಭತ್ತ ಆಗಿರ್ಬೋದು, ಮತ್ತೆ ಆಮೇಲೆ ಕಬ್ಬಾಗಿರ್ಬೋದು, ಅಂತ ಬೆಳೆಗಳನ್ನ ಅವರು ಬಿತ್ತನೆ ಮಾಡೋದಕ್ಕೆ ಅವಕಾಶಗಳು ಇದಾವೆ ಅಂತ ಒಂದು. ಅದರಲ್ಲೂ ಸಹ ಕೆಂಪಣ್ಣಾದ್ರೆ, ಕಪ್ಪು ಮಣ್ಣಾದ್ರೆ ತೇವಾಂಶ ಸಾಕಷ್ಟು ದಿವಸಗಳಿರುತ್ತೆ. ಅದನ್ನೆಲ್ಲ ಅದಕ್ಕೆ ಪೂರಕವಾದಂತ ಕ್ರಮಗಳನ್ನ, ಬೇಸಾಯ ಕ್ರಮಗಳನ್ನ, ಏನು ಚರಂಡಿಗಳು ಮಾಡೋದು, ಚರಂಡಿಗಳು ಮಾಡಿಬಿಟ್ಟು ನೀರನ್ನ ಹೊರಗಡೆ ಬಿಟ್ಬಿಟ್ಟು ಆಮೇಲೆ ಬಸಿಗಾಲಿಗಳನ್ನ ಮಾಡಿಬಿಟ್ಟು ಮಾಡೋ ಅಂಥದ್ದು. ಅದಕ್ಕೆ ತೇವಾಂಶ ಆದ್ಮೇಲೆ ಸೂಕ್ತವಾದ ಬೆಳೆಗಳನ್ನ, ಅದರಲ್ಲೂ ಈಗ ಜುಲೈವರೆಗೂ ಬಂದಿದೀವಿ ನಾವು ಇವಾಗ. ಅಂದ್ರೆ ನಾವು ಮುಂಗಾರು ಈ ಸ್ಥಿತಿಯಲ್ಲಿ ಏನೋ ಕಡಿಮೆ ಅವಧಿಯ, ಅದಕ್ಕೆ ಆಯಾ ಪ್ರದೇಶಕ್ಕೆ ಸೂಕ್ತವಾಗಿರುವ ಬೆಳೆಗಳನ್ನ ಆಯ್ಕೆ ಮಾಡ್ಕೊಂಡ್ಬಿಟ್ಟು, ಯಾಕಂದ್ರೆ ಇದರಲ್ಲಿ ಅವರು ಎಲ್ಲೆಲ್ಲಿ ಯಾವ್ಯಾವ ಪ್ರದೇಶದಲ್ಲಿ ಅಲ್ಲೆಲ್ಲ ನಮ್ಮ ಕೆವಿಕೆ ಇದಾವೆ, ರೈತ ಸಂಪರ್ಕ ಕೇಂದ್ರಗಳಿದಾವೆ, ಕೃಷಿ ಇಲಾಖೆ ಇದೆ, ಮತ್ತೆ ವಿಶ್ವವಿದ್ಯಾನಿಲಯದವೆ, ಅಲ್ಲಲ್ಲಿ ಆಯಾ ಒಂದು ಪ್ರದೇಶದಲ್ಲಿ ಮಾಹಿತಿ ಪಡ್ಕೊಂಡು ಆ ಅಲ್ಲಿರೋ ಒಂದು ಬೆಳೆಗಳನ್ನ ಬೆಳೆದ್ರೆ ತುಂಬಾ ಉತ್ತಮವಾದ ಫಲಿತಾಂಶವನ್ನು ಪಡಿಬಹುದು.
3: ಸರಿ, ಮತ್ತೊಂದು ಕರೆ ಬರ್ತಾರೆ.
4: ಹಲೋ
3: ಹಲೋ
4: ಹಲೋ, ನಮಸ್ಕಾರ ಸರ್.
3: ನಮಸ್ಕಾರ, ತಮ್ಮ ಹೆಸರು?
4: ಮೈಸೂರು ಜಿಲ್ಲೆ ತಿಲಕ್ಷಪುರ ತಾಲೂಕು ಸ್ವಸ್ತೇಂದ್ರ ಎಸ್ ಮಾದೇವ ಶೆಟ್ಟರು ಮಾಡೋ ನಮಸ್ಕಾರಗಳು.
3: ನಮಸ್ಕಾರಗಳು ಮಾದೇವ ಶೆಟ್ಟರೆ, ಪ್ರಶ್ನೆ ಕೇಳಿ
4: ಸರ್. ಈಗ ನಾವು ರೋಹಿಣಿ ಮಳದಲ್ಲಿ ಶೇಂಗಾ ಬಿತ್ತನೆ ಮಾಡ್ಬೇಕಾಯ್ತು. ರೋಹಿಣಿ ಮಳ ಬೆಳ್ಳಿನ ಶೇಂಗಾ ಬಿತ್ತನೆ ಮುಂದೂಡಲಾಯ್ತು. ಈಗ ಪುನರ್ವಸು ಮಳೆ ಆಯ್ತಾ, ಅದ್ರ ಬಿತ್ತನೆ ಮಾಡ್ಬೋದ ಅಂತ ನಿಮ್ಮಲ್ಲಿ ಕೇಳ್ತಾ ಇದ್ದೀನಿ ಗುರುಗಳ.
3: ರೋಹಿಣಿ ಮಳೆ
0: ಈಗ ಶೇಂಗಾ ಬೆಳೆಯನ್ನ ಅಂದ್ರೆ ಸೂಕ್ತವಾದ ಸಮಯ
3: ಟಿ ನರಸೀಪುರದ
0: ಜೂನ್ 15 ಜುಲೈ 15.
3: ದಯಮಾಡಿ ಮಾಧವ ಶೆಟ್ಟರೆ, ರೇಡಿಯೋ ಸ್ವಲ್ಪ ದೂರ ಬನ್ನಿ ನೀವು, ಯಾಕಂತಂದ್ರೆ ಇಲ್ಲಿ ಪ್ರತಿಧ್ವನಿಸ್ತಾ ಇದೆ ಇವ್ರು ಮಾತಾಡ್ತಾ ಇರೋದು. ಈಗ ಮಾತಾಡಿ
0: ನೋಡಿ. ಈಗ ಜೂನ್ 15 ತಾರೀಕಿನಿಂದ ಜುಲೈ 15 ತಾರೀಕು 20 ತಾರೀಕುವರೆಗೂ ನಾವು ಆ ಶೇಂಗಾವನ್ನ, ಅಂದ್ರೆ ಯಾವ ಶೇಂಗಾ ಅಂದ್ರೆ ನೀವು ಬಳ್ಳಿ ಶೇಂಗಾನ ಅಥವಾ ಅರಡಿರ ಶೇಂಗಾನ ಅನ್ನೋದು ಇದು ಮಾಡಿಕೊಂಡು, ನೀವು ಬಳ್ಳಿ ಶೇಂಗಾ ಆದರೆ ನೀವು 20 ತಾರೀಕು ಜುಲೈವರೆಗೂ ನೀವು ಬಿತ್ತನೆ ಮಾಡೋದಕ್ಕೆ ಅವಕಾಶ ಇದೆ. ತದನಂತರದಲ್ಲಿ ಮಾಡಿದ್ದೇ ಆದರೆ ಗಣನೀಯವಾಗಿ ಇಳುವರಿಯಲ್ಲಿ ಕುಂಠಿತ ಆಗುತ್ತೆ.
4: ಅದೇ ರೋಹಿಣಿ ಮಳೆ ಬಿಚ್ಚಬೇಕಾಯ್ತು ಸರ್, ರೋಹಿಣಿ ಮಳೆ ಬೀಳಲಿಲ್ಲ, ಈಗ ಒಂದೂವರೆ ತಿಂಗಳು ಆಗೋಯ್ತು, ಕಾಲ ನೀರಾಗಿಲ್ಲ ಅಂತ ನಿಮ್ಮನ್ನು ಕೇಳ್ತಾ ಇದ್ದೀನಿ ಗುರುಗಳೇ.
0: ಈಗ ನೀವು ಇನ್ನೇನು ಇನ್ನೊಂದು 5 ದಿವಸದಲ್ಲಿ ಮಳೆ ಬಂದ್ರೆ, ಇನ್ನು 5-10 ದಿವಸದಲ್ಲಿ ಅಲ್ಲಿವರೆಗೂ ಅವಕಾಶ ಇದೆ. ತದನಂತರದಲ್ಲಿ ನಾವು ಇಳುವರಿಯಲ್ಲಿ ಕಡಿಮೆ ಆಗುತ್ತೆ.
2: ಮಾದೇವ ಶೆಟ್ಟರ್ ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ನಮಸ್ಕಾರ ಕೇಳುಗರೆ, ಇದಾಗಿತ್ತು ಇವತ್ತಿನ ನಮ್ಮ ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ. ಪ್ರಸ್ತುತ ಹವಾಮಾನ ಆಧಾರಿತ ಪರ್ಯಾಯ ಬೇಸಾಯ ಕ್ರಮಗಳು ಇದಾಗಿತ್ತು. ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದ್ರು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಸಾವಯವ ಕೃಷಿ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಬೋರೆಯಬ್ಬಿ ಅವರು. ಗುರುಗಳೇ, ತಮಗೆ ಎಲ್ಲ ಕೇಳುಗರ ಪರವಾಗಿ ಸ್ವಾಗತ ಮತ್ತು ನಮಸ್ಕಾರ
0: ಎಲ್ಲರಿಗೂ ರೈತ ಬಾಂಧವರಿಗೆ.
2: ಅದೇ ಥರ ನಮ್ಮ ಜೊತೆಗೆ ಇವತ್ತು ರಾಜ್ಯ ಸರ್ಕಾರದ ಕೋಆರ್ಡಿನೇಟರಾಗಿ ಸಂಯೋಜಕರಾಗಿ ಡಾಕ್ಟರ್ ನೂರ್ ಸಮದ್ ಅಬ್ಬಲ್ಗೇರಿ ಸಾಹೇಬರು ಕೂಡ ಬಂದರು ನಮ್ಮ ಕೇಳುಗರಿಗೂ. ಅವರು ಕೂಡ ಪ್ರಶ್ನೆಯನ್ನು ಕೇಳಿದ್ರು, ಸೂಕ್ತವಾದ ಪ್ರಶ್ನೆಗಳು ನಮ್ಮ ರೈತರಿಗೆ ನೆರವಾಗುತ್ತವೆ ಅನ್ನೋದು. ತಮಗೂ ಕೂಡ ಸರ್ ನಮಸ್ಕಾರ, ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು. ನಮಸ್ಕಾರ.
3: ನಮಸ್ಕಾರ, ಧನ್ಯವಾದಗಳು ಎಲ್ರಿಗೂ, ಎಲ್ಲ ರಾಜ್ಯದ ರೈತ ಬಾಂಧವರಿಗೂ ಧನ್ಯವಾದಗಳು.
2: ಒಂದು ಸ್ವಾಗತ.
5: ಹಲೋ ಕೃಷಿರಂಗ.
6: ನಮಸ್ಕಾರ ರೈತ ಬಾಂಧವರೇ, ಪ್ರಕೃತಿ ವಿಕೋಪದಿಂದಾಗುವ ಬೆಳೆ ನಷ್ಟಕ್ಕೆ ಆರ್ಥಿಕ ಆಸರೆ ಬೆಳೆ ವಿಮೆ. ಮಳೆ ಗಾಳಿ ನೆರೆ ಬರ ಬಂದರೂ ಬೆಳೆ ವಿಮೆಯು ನಿಮ್ಮ ಭರವಸೆಗೂ ಭವಿಷ್ಯಕ್ಕೂ ಆರ್ಥಿಕ ರಕ್ಷಾ ಕವಚವಾಗಿದೆ. ಪ್ರಸಕ್ತ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ರಾಜ್ಯದ ವಿವಿಧ ಭಾಗಗಳಲ್ಲಿ ಬೆಳೆಗನುಗುಣವಾಗಿ

0: ಬೆಳೆ ವಿಮೆ ಮಾಡಿಸಲು 15 ಜುಲೈ, 31 ಜುಲೈ, 14 ಆಗಸ್ಟ್ ಅಂತಿಮ ದಿನಾಂಕಗಳಾಗಿವೆ. ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒನ್ ಹಾಗೂ ರೈತ ಸಂಪರ್ಕ ಕೇಂದ್ರಗಳನ್ನು ಸಂಪರ್ಕಿಸಿ ತಪ್ಪದೆ ಬೆಳೆ ವಿಮೆ ಮಾಡಿಸಿ. ಬೆಳೆ ವಿಮೆ ರೈತನ ಸಮೃದ್ಧಿ, ಇಂದಿನ ನೋಂದಣಿ ನಾಳಿನ ನೆಮ್ಮದಿ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ.
1: ರಾಜ್ಯ ಕೃಷಿ ಇಲಾಖೆ ಪ್ರಾಯೋಜಿತ ನೇರ ಫೋನ್ಇನ್ ಕಾರ್ಯಕ್ರಮದಲ್ಲಿ ಇದುವರೆಗೂ ಪ್ರಸ್ತುತ ಹವಾಮಾನ ಆಧಾರಿತ ಪರ್ಯಾಯ ಬೇಸಾಯ ಕ್ರಮಗಳು ಈ ವಿಷಯವಾಗಿ ಉತ್ತರಿಸಿದವರು ಸಂಪನ್ಮೂಲ ವ್ಯಕ್ತಿಗಳಾದ ಡಾಕ್ಟರ್ ಬಿ ಬೋರಯ್ಯ, ಮುಖ್ಯಸ್ಥರು ಸಾವಯವ ಕೃಷಿ ವಿಭಾಗ, ಕೃಷಿ ವಿಶ್ವವಿದ್ಯಾಲಯ ಜಿಕೆವಿಕೆ ಬೆಂಗಳೂರು. ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ತಿಮ್ಮಪ್ಪ ಹೆಚ್ಗೌಡ, ಸಹಕಾರ ರಾಜಲಕ್ಷ್ಮೀ ರಾಜೀವ್, ತಾಂತ್ರಿಕ ನೆರವು ಉಮಾ ತಮಿಳರಸಿ. ಹೆಲೋ ಕೃಷಿರಂಗ, ರಾಜ್ಯವ್ಯಾಪಿ ಪ್ರಸಾರವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಹಲೋ ಆಕಾಶವಾಣಿ.
3: ಹಲೋ, ನಮ್ದೊಂದು ಸಮಸ್ಯೆ ಇದೆ.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
4: ಸೋರುತಿಹುದು ಮನೆಯ ಮಾಳಿಗೆ ಅಜ್ಞಾನದಿಂದ ಸೋರುತಿಹುದು.
1: ತುರುವೇಕೆರೆ ತಾಲೂಕು ಮಂತ್ರಿಕೇನಹಳ್ಳಿಯ ಶಿವಣ್ಣ ಮತ್ತು ಸಂಗಡಿಗರಿಂದ ತತ್ವಪದಗಳನ್ನು ಕೇಳುವಿರಿ.

ಇದುವರೆಗೂ ತುರುವೇಕೆರೆ ತಾಲೂಕು ಮಂತ್ರಿಕೇನಹಳ್ಳಿಯ ಶಿವಣ್ಣ ಮತ್ತು ಸಂಗಡಿಗರಿಂದ ತತ್ವ ಪದಗಳು ಮೂಡಿಬಂದವು. ಇದಾಗಿತ್ತು ಇಂದಿನ ಕೃಷಿರಂಗ ಕಾರ್ಯಕ್ರಮ. ಇನ್ನು ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಜಾಯಿಕಾಯಿ ಬೆಳೆಯ ಬೇಸಾಯದ ಕ್ರಮಗಳು ಕುರಿತು ಡಾಕ್ಟರ್ ಶರಣ್ಯ ಬಿಆರ್ ಅವರೊಡನೆ ಸಂದರ್ಶನವನ್ನು ಆಲಿಸಬಹುದು. ಸಂದರ್ಶಕರು ತಿಮ್ಮಪ್ಪ ಹೆಚ್ ಗೌಡ. ನಂತರದಲ್ಲಿ ಜನಪದ ಸಂಗೀತ. ತಿಪಟೂರು ತಾಲೂಕು ಕೋಟೆನಾಯಕನಹಳ್ಳಿಯ ಶಶಿಕಲಾ ಮತ್ತು ಸಂಗಡಿಗರಿಂದ ಭಜನೆ ಪದ ಮೂಡಿಬರುವುದು. ಸಮಸ್ತ ರೈತ ಬಾಂಧವರಿಗೆಲ್ಲ ನಮಸ್ಕಾರ.

0: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್
1: ಉಳ್ಳವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
2: ನಮ್ಮ ಆಹಾರದ ಒಂದಂಶ,
1: ನಮ್ಮ ಸಮಯದ ಒಂದಂಶ,
2: ನಮ್ಮ ಆದಾಯದ ಒಂದಂಶ,
1: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
2: ಆಗ ನಮ್ಮ ಬದುಕು ಪಾವನವಾಗುವುದು.
1: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

0: ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ಉತ್ತಿರುವಿರ ಬಿತ್ತಿರುವಿರ? ಮೋಡಗಳು ಮಳೆ ಸುರಿಸುತ್ತವೆ, ಭೂಮಿಯು ಬೆಳೆ ಬೆಳೆಯುತ್ತದೆ, ನಿಮಗೇಕೆ ಕೊಡಬೇಕು ಕಪ್ಪ
1: ಎಂದು ಗುಡುಗಿ ಆಂಗ್ಲರಿಗೆ ಸವಾಲೊಡ್ಡಿದ ಕಿತ್ತೂರು ರಾಣಿ ಚೆನ್ನಮ್ಮನ ನಾಡು ನಮ್ಮ ಕನ್ನಡ ನಾಡು.
0: ಕನ್ನಡದ ಕರಾವಳಿಯಲ್ಲಿ ಪೋರ್ಚುಗೀಸರನ್ನು ಸದೆಬಡಿದ ರಾಣಿ ಅಬ್ಬಕ್ಕನ ನಾಡು
1: ನಮ್ಮ ಕನ್ನಡ ನಾಡು.

ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿಕ್ಷಣವೂ ಪ್ರಾರ್ಥಿಸೋಣ.

0: ಆಕಾಶವಾಣಿ ಇದೀಗ ಒಂದು ಪ್ರಕಟಣೆ, ನಂತರ 7:35 ಸರಿಯಾಗಿ ಕನ್ನಡದಲ್ಲಿ ವಾರ್ತೆಗಳು.
1: ಯಾರು ಈ ಮಾತನ್ನು ಹೇಳೋದಿಲ್ಲ, ಹಿಂದೆ ತಳ್ಳೋ ಜನರೇ ಹೆಚ್ಚು.
2: ಯಾರು ನಮಗಿಂತ ಮುಂದಿದ್ದಾರೆ ಅಥವಾ ಯಾರು ನಮಗಿಂತ ಹಿಂದಿದ್ದಾರೆ ಎಂದು ಯೋಚಿಸುವುದರ ಬದಲು
3: ಯಾರು ನಮ್ಮ ಜೊತೆಗಿದ್ದಾರೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳೋಣ.
2: ನಾವು ಒಬ್ಬರಿಗೆ ಸಹಾಯ ಮಾಡಿದರೆ
3: ನಮಗೆ ಇಬ್ಬರು ಸಹಾಯ ಮಾಡುತ್ತಾರೆ.
2: ನಾವು ಸಮಾಜವನ್ನು ಬೆಳೆಸಿದರೆ
3: ಸಮಾಜ ನಮ್ಮನ್ನು ಬೆಳೆಸುತ್ತದೆ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು. ಮೂರು ರಾಷ್ಟ್ರಗಳ ಪ್ರವಾಸದ ಕೊನೆಯ ಹಂತದಲ್ಲಿ ನ್ಯೂಜಿಲೆಂಡ್ನ ಆಕ್ಲೆಂಡ್ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ. ಹೆಚ್ಚಿನ ಪ್ರಮಾಣದ ಆಲ್ಕೋಹಾಲ್ ಅಂಶ ಹೊಂದಿರುವ ಔಷಧಗಳ ನಿಯಂತ್ರಣಕ್ಕೆ ಕೇಂದ್ರ ಸರ್ಕಾರದಿಂದ ನಿಯಮ ತಿದ್ದುಪಡಿ. ಆಸ್ಟ್ರೇಲಿಯಾದಿಂದ ತಮಿಳುನಾಡಿನ ಅಮೂಲ್ಯ ಪ್ರಾಚೀನ ಕಲಾಕೃತಿಗಳ ಮರುಪಡೆಯುವಿಕೆಗೆ ಹರ್ಷ ವ್ಯಕ್ತಪಡಿಸಿದ ಉಪರಾಷ್ಟ್ರಪತಿ. ಹಾಗೂ ಮಹಿಳಾ ಟೆಸ್ಟ್ ಕ್ರಿಕೆಟ್, ಇಂಗ್ಲೆಂಡ್ ವಿರುದ್ಧ ಮೊದಲು ಬ್ಯಾಟಿಂಗ್ ಮಾಡುತ್ತಿರುವ ಭಾರತ. ಈಗ ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಮೂರು ರಾಷ್ಟ್ರಗಳ ಪ್ರವಾಸದ ಕೊನೆಯ ಹಂತವಾಗಿ ಇಂದು ನ್ಯೂಜಿಲೆಂಡ್ನ ಆಕ್ಲೆಂಡ್ ತಲುಪಿದ್ದಾರೆ. ಆಕ್ಲೆಂಡ್ ವಿಮಾನ ನಿಲ್ದಾಣದಲ್ಲಿ ಪ್ರಧಾನಿಯವರನ್ನು ನ್ಯೂಜಿಲೆಂಡ್ ಪ್ರಧಾನಿ ಕ್ರಿಸ್ಟೋಫರ್ ಲಕ್ಸನ್ ಆತ್ಮೀಯವಾಗಿ ಬರಮಾಡಿಕೊಂಡರು. ಅಲ್ಲಿ ಅವರಿಗೆ ಭಾರತ ನ್ಯೂಜಿಲೆಂಡ್ ಸಶಸ್ತ್ರ ಪಡೆಗಳಿಂದ ಔಪಚಾರಿಕ ಸ್ವಾಗತ ದೊರೆಯಿತು. ಈ ಪ್ರವಾಸದ ಸಮಯದಲ್ಲಿ ಉಭಯ ನಾಯಕರು ವ್ಯಾಪಾರ, ಹೂಡಿಕೆ, ಶಿಕ್ಷಣ, ತಂತ್ರಜ್ಞಾನ ಮತ್ತು ಜನರ ನಡುವಿನ ಸಂಬಂಧ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವ ಮಾರ್ಗಗಳ ಕುರಿತು ಚರ್ಚಿಸುವ ನಿರೀಕ್ಷೆ ಇದೆ. ಇದು ಉಭಯ ದೇಶಗಳ ನಡುವಿನ ಉತ್ತಮಗೊಳ್ಳುತ್ತಿರುವ ಪಾಲುದಾರಿಕೆಯನ್ನು ಪ್ರತಿಬಿಂಬಿಸುತ್ತದೆ. ಈ ಸಮಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಪ್ರಮುಖ ಉದ್ಯಮಿಗಳು ಮತ್ತು ಕ್ರೀಡಾಪಟುಗಳೊಂದಿಗೆ ಸಂವಹನ ನಡೆಸಲಿದ್ದಾರೆ. ನ್ಯೂಜಿಲೆಂಡ್ ಪ್ರವಾಸಕ್ಕೂ ಮುನ್ನ ಪ್ರಧಾನಿ ಆಸ್ಟ್ರೇಲಿಯಾದ ಐತಿಹಾಸಿಕ ಉನ್ನತ ಮಟ್ಟದ ಭೇಟಿಯನ್ನು ಅಧಿಕೃತವಾಗಿ ಮುಕ್ತಾಯಗೊಳಿಸಿದರು. ಭಾರತ ಆಸ್ಟ್ರೇಲಿಯಾದ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಗಾಗಿ ಎರಡು ಅತಿದೊಡ್ಡ ಪ್ರಜಾಪ್ರಭುತ್ವದ ದೇಶಗಳ ನಡುವೆ ಭವಿಷ್ಯದ ನೀಲನಕ್ಷೆ ರೂಪುಗೊಂಡಿದೆ. ತಮ್ಮ ಭೇಟಿಯ ಸಮಯದಲ್ಲಿ ನೀಡಿದ ಆತ್ಮೀಯ ಆತಿಥ್ಯಕ್ಕಾಗಿ ಆಸ್ಟ್ರೇಲಿಯಾ ಸರ್ಕಾರ ಮತ್ತು ಪ್ರಜೆಗಳಿಗೆ ಹಾಗೂ ಆಸ್ಟ್ರೇಲಿಯಾ ಪ್ರಧಾನಿ ಆಂಥೋನಿ ಆಲ್ಬನೀಸ್ ಅವರಿಗೆ ಪ್ರಧಾನಿ ನರೇಂದ್ರ ಮೋದಿ ಕೃತಜ್ಞತೆ ಸಲ್ಲಿಸಿದ್ದಾರೆ. ಹೆಚ್ಚಿನ ಪ್ರಮಾಣದ ಆಲ್ಕೋಹಾಲ್ ಅಂಶ ಹೊಂದಿರುವ ಔಷಧಗಳ ಮೇಲಿನ ನಿಯಂತ್ರಣವನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಔಷಧ ನಿಯಮಗಳು 1945ಕ್ಕೆ ತಿದ್ದುಪಡಿ ಮಾಡಿದೆ. ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಶೆಡ್ಯೂಲ್ ಕೆ ಅಡಿಯಲ್ಲಿ ನೀಡಲಾಗಿದ್ದ ಈಥೈಲ್ ಆಲ್ಕೋಹಾಲ್ ಹೊಂದಿರುವ ಔಷಧಗಳ ಪರವಾನಗಿ ವಿನಾಯಿತಿಯನ್ನು ಹಿಂಪಡೆದಿದೆ. ಪರಿಮಾಣದ ಆಧಾರದಲ್ಲಿ ಶೇಕಡಾ 12ಕ್ಕಿಂತ ಹೆಚ್ಚು ಈಥೈಲ್ ಆಲ್ಕೋಹಾಲ್ ಹೊಂದಿರುವ ಹಾಗೂ 30 ಮಿಲಿಲೀಟರ್ಗಿಂತ ಹೆಚ್ಚಿನ ಪ್ರಮಾಣದಲ್ಲಿರುವ ಔಷಧಗಳು ಇನ್ನು ಮುಂದೆ ಶೆಡ್ಯೂಲ್ ಕೆ ಅಡಿಯಲ್ಲಿ ನೀಡಲಾಗುತ್ತಿದ್ದ ವಿನಾಯಿತಿಯ ವ್ಯಾಪ್ತಿಗೆ ಬರುವುದಿಲ್ಲ. ಇಂತಹ ಔಷಧಗಳ ಉತ್ಪಾದನೆ ಮತ್ತು ಮಾರಾಟಕ್ಕೆ ಇನ್ನು ಮುಂದೆ ಔಷಧ ಮತ್ತು ಸೌಂದರ್ಯವರ್ಧಕಗಳ ಕಾಯ್ದೆ 1940ರ ಅಡಿಯಲ್ಲಿ ಅಗತ್ಯ ಪರವಾನಗಿ ಪಡೆಯುವುದು ಕಡ್ಡಾಯವಾಗಲಿದೆ. ಈ ತಿದ್ದುಪಡಿಯಿಂದ ಆಲ್ಕೋಹಾಲ್ ಹೊಂದಿರುವ ಔಷಧಗಳ ಮೇಲಿನ ನಿಯಂತ್ರಣ ಇನ್ನಷ್ಟು ಬಲಗೊಳ್ಳಲಿದ್ದು ಅವುಗಳನ್ನು ನಿಯಂತ್ರಿತ ಔಷಧ ಸರಬರಾಜು ವ್ಯವಸ್ಥೆಯ ಮೂಲಕವೇ ವಿತರಿಸಲಾಗುತ್ತದೆ ಎಂದು ಸಚಿವಾಲಯ ತಿಳಿಸಿದೆ. ಇದರಿಂದ ಔಷಧಗಳ ದುರುಪಯೋಗ ಮತ್ತು ಅಕ್ರಮ ಬಳಕೆಯ ಸಾಧ್ಯತೆ ಗಣನೀಯವಾಗಿ ಕಡಿಮೆಯಾಗಲಿದ್ದು ಚಿಕಿತ್ಸಾ ಉದ್ದೇಶಗಳಿಗೆ ಅವುಗಳ ಲಭ್ಯತೆ ನಿರಂತರವಾಗಿ ಖಾತ್ರಿಯಾಗಲಿದೆ. ಆಸ್ಟ್ರೇಲಿಯಾದಿಂದ ತಮಿಳುನಾಡಿನ ಅಮೂಲ್ಯ ಪ್ರಾಚೀನ ಕಲಾಕೃತಿಗಳನ್ನು ಯಶಸ್ವಿಯಾಗಿ ಭಾರತಕ್ಕೆ ಮರಳಿ ತರಲಾಗಿರುವ ಕುರಿತು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಸಂತಸ ವ್ಯಕ್ತಪಡಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಈ ಪ್ರಾಚೀನ ಕಲಾಕೃತಿಗಳ ಮರುಪಡೆಯುವಿಕೆ ಭಾರತದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯನ್ನು ಮರುಸ್ಥಾಪಿಸುವ ಮತ್ತು ಸಂರಕ್ಷಿಸುವ ಮಹತ್ವದ ಮೈಲಿಗಲ್ಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. 2014ರಿಂದ ಇದುವರೆಗೆ 600ಕ್ಕೂ ಹೆಚ್ಚು ಪ್ರಾಚೀನ ಕಲಾಕೃತಿಗಳು ಭಾರತಕ್ಕೆ ಮರಳಿರುವುದು ಈ ಕ್ಷೇತ್ರದಲ್ಲಿ ಗಮನಾರ್ಹ ಪ್ರಗತಿಯನ್ನು ತೋರುತ್ತಿದ್ದು ವಿಕಾಸ್ ಭಿ ವಿರಾಸತ್ ಭಿ ಎಂಬ ಧ್ಯೇಯದತ್ತ ಸರ್ಕಾರದ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ಉಪರಾಷ್ಟ್ರಪತಿ ತಿಳಿಸಿದ್ದಾರೆ. ಭಾರತಕ್ಕೆ ಮರಳಿರುವ ಈ ಅಮೂಲ್ಯ ಕಲಾಕೃತಿಗಳು 11 ಮತ್ತು 12ನೇ ಶತಮಾನಕ್ಕೆ ಸೇರಿದ್ದು ಮೂಲತಃ ತಮಿಳುನಾಡಿನ ಐತಿಹಾಸಿಕ ದೇವಾಲಯಗಳಿಂದ ಬಂದಿವೆ. ಇವುಗಳಲ್ಲಿ ಭದ್ರಕಾಳಿ ದೇವಿಯ ಕಂಚಿನ ತ್ರಿಶೂಲ, ನಂದಿಯ ಗ್ರಾನೈಟ್ ಶಿಲ್ಪ ಹಾಗೂ ಷಣ್ಮುಖ ಕಾರ್ತಿಕೇಯನ ಬಸಾಲ್ಟ್ ಶಿಲ್ಪ ಸೇರಿವೆ. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದು ಶಿಮ್ಲಾದ ಭಾರತೀಯ ಉನ್ನತ ಅಧ್ಯಯನ ಸಂಸ್ಥೆ ಐಐಎಎಸ್ ಆಯೋಜಿಸಿದ್ದ ವಂದೇ ಮಾತರಂ ಎ ಜರ್ನಿ ಶಾಶ್ವತ ಪ್ರದರ್ಶನ ಹಾಗೂ ಸರ್ದಾರ್ ಪಟೇಲ್ ಅವರ ದೃಷ್ಟಿಕೋನ, ಏಕೀಕರಣ, ಐಕ್ಯತೆ ಮತ್ತು ಒಕ್ಕೂಟ ವ್ಯವಸ್ಥೆ ಕುರಿತ ಅಂತಾರಾಷ್ಟೀಯ ವಿಚಾರ ಸಂಕಿರಣ ಸಮಾರಂಭವನ್ನು ವರ್ಚುವಲ್ ಮೂಲಕ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ವಂದೇ ಮಾತರಂ ಗೀತೆಯು ಮಾತೃಭೂಮಿಯ ಮೇಲಿನ ಪ್ರೀತಿಯನ್ನು ಪವಿತ್ರ ರಾಷ್ಟೀಯ ಕರ್ತವ್ಯವನ್ನಾಗಿ ಪರಿವರ್ತಿಸಿತು. ಅಲ್ಲದೆ ಧೈರ್ಯ, ತ್ಯಾಗ ಮತ್ತು ಆಶಯದೊಂದಿಗೆ ಸ್ವಾತಂತ್ರ್ಯ ಹೋರಾಟಗಾರರ ಹಲವು ತಲೆಮಾರುಗಳಿಗೆ ಸ್ಫೂರ್ತಿ ನೀಡಿತು ಎಂದು ಹೇಳಿದರು. ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರಿಗೆ ಗೌರವ ನಮನ ಸಲ್ಲಿಸಿದ ಉಪರಾಷ್ಟ್ರಪತಿ, ಒಂದು ರಾಷ್ಟ್ರ, ಒಂದು ಸಂವಿಧಾನ ಮತ್ತು ಹಂಚಿಕೆಯ ರಾಷ್ಟೀಯ ಭವಿಷ್ಯಕ್ಕೆ ಸರ್ದಾರ್ ಪಟೇಲ್ ಭದ್ರ ಬುನಾದಿ ಹಾಕಿದರು ಎಂದು ಅವರು ಹೇಳಿದರು. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ನಾಳೆ ಬಿಹಾರದ ಗಯಾನಗರಕ್ಕೆ ಭೇಟಿ ನೀಡಲಿದ್ದಾರೆ. ಈ ಸಂದರ್ಭದಲ್ಲಿ ಬಿಹಾರ ಸಾರ್ವಜನಿಕ ಆಡಳಿತ ಮತ್ತು ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯಲ್ಲಿ ಆಯೋಜಿಸಲಾಗಿರುವ ಬಿಹಾರ ವಿಧಾನಸಭೆಯ ಸದಸ್ಯರ ತರಬೇತಿ ಕಾರ್ಯಕ್ರಮದ ಉದ್ಘಾಟನಾ ಅಧಿವೇಶನವನ್ನು ಅವರು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನವದೆಹಲಿಯ ಸಂಸತ್ ಭವನದ ಸಂಕೀರ್ಣದಲ್ಲಿ ಮುಂಬರುವ ಮಳೆಗಾಲದ ಅಧಿವೇಶನದ ಸಿದ್ದತೆಗಳನ್ನು ಸಂಸದೀಯ ವ್ಯವಹಾರಗಳ ಖಾತೆ ರಾಜ್ಯ ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಮತ್ತು ಡಾ.ಎಲ್. ಮುರುಗನ್ ಇಂದು ಪರಿಶೀಲಿಸಿದರು. ಸಂಸತ್ತಿನ ಮಳೆಗಾಲದ ಅಧಿವೇಶನ ಇದೇ 20ರಂದು ಆರಂಭಗೊಂಡು 13 ನಡೆಯಲಿದೆ. ಮುಂಬರುವ ಅಧಿವೇಶನಕ್ಕೆ ನಿಗದಿಪಡಿಸಲಾದ ಶಾಸಕಾಂಗ ವ್ಯವಹಾರಗಳ ಸಮಗ್ರ ಪರಿಶೀಲನೆಯನ್ನು ನಡೆಸಲಾಗಿದೆ ಮತ್ತು ಅಗತ್ಯ ಮಾರ್ಗಸೂಚಿಗಳನ್ನು ನೀಡಲಾಗಿದೆ ಎಂದು ಸಚಿವ ಮೇಘವಾಲ್ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ರೈಲು ಸುರಕ್ಷತೆ ಮತ್ತು ಕಾರ್ಯಾಚರಣೆಯ ದಕ್ಷತೆಯನ್ನು ಹೆಚ್ಚಿಸುವ ಉದ್ದೇಶದಿಂದ ಉತ್ತರ ರೈಲ್ವೆಯ 680 ಮಾರ್ಗದಲ್ಲಿ ಕವಚ್ ವ್ಯವಸ್ಥೆ ಅಳವಡಿಸಲು ಭಾರತೀಯ ರೈಲ್ವೆ 206 ರೂಪಾಯಿ ಮಂಜೂರು ಮಾಡಿದೆ. ದಟ್ಟಣೆ ಹೆಚ್ಚಿರುವ ಹಾಗೂ ಕಾರ್ಯತಂತ್ರದ ದೃಷ್ಟಿಯಿಂದ ಮಹತ್ವದ ರೈಲು ಮಾರ್ಗಗಳಲ್ಲಿ ದೇಶೀಯವಾಗಿ ಅಭಿವೃದ್ಧಿಪಡಿಸಿರುವ ಈ ಸುರಕ್ಷತಾ ವ್ಯವಸ್ಥೆಯನ್ನು ವಿಸ್ತರಿಸುವ ಉದ್ದೇಶದಿಂದ ಈ ಯೋಜನೆಗೆ ಅನುಮೋದನೆ ನೀಡಲಾಗಿದೆ ಎಂದು ರೈಲ್ವೆ ಸಚಿವಾಲಯ ತಿಳಿಸಿದೆ. ಈ ವ್ಯವಸ್ಥೆಯು ರೈಲುಗಳ ಸಂಚಾರವನ್ನು ನಿರಂತರವಾಗಿ ಮೇಲ್ವಿಚಾರಣೆ ಮಾಡಲಿದ್ದು ಅಗತ್ಯವಿದ್ದಾಗ ಸ್ವಯಂಚಾಲಿತವಾಗಿ ಬ್ರೇಕ್ಗಳನ್ನು ಅನ್ವಯಿಸುತ್ತದೆ. ಇದರೊಂದಿಗೆ ಛತ್ತೀಸ್ಗಢದ ರಾಯ್ಪುರದಲ್ಲಿ 250 ವಿದ್ಯುತ್ ಲೋಕೋಮೋಟಿವ್ಗಳಿಗೆ ಹೆಚ್ಚುವರಿ ಹೋಮಿಂಗ್ ಸೌಲಭ್ಯ ನಿರ್ಮಾಣಕ್ಕಾಗಿ ಭಾರತೀಯ ರೈಲ್ವೆ 175 ರೂಪಾಯಿ ಮಂಜೂರು ಮಾಡಿದೆ. ಲೋಕೋಮೋಟಿವ್ಗಳ ನಿಗದಿತ ನಿರ್ವಹಣೆ, ಸುರಕ್ಷತಾ ತಪಾಸಣೆ, ದುರಸ್ತಿ ಹಾಗೂ ಸಮಗ್ರ ನಿರ್ವಹಣೆಯ ಹೊಣೆ ಹೋಮಿಂಗ್ ಶೆಡ್ಗೆ ಸೇರಿದ್ದು, ರೈಲುಗಳ ಸುರಕ್ಷಿತ ಮತ್ತು ಪರಿಣಾಮಕಾರಿ ಕಾರ್ಯಾಚರಣೆಯನ್ನು ಖಚಿತಪಡಿಸುವಲ್ಲಿ ಇದು ಪ್ರಮುಖ ಪಾತ್ರ ವಹಿಸುತ್ತದೆ. ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ ಪ್ರಗತಿಯನ್ನು ಪರಿಶೀಲಿಸಲು ಮಿಷನ್ ಸ್ಟೀರಿಂಗ್ ಗ್ರೂಪ್ನ 3ನೇ ಸಭೆಯ ಅಧ್ಯಕ್ಷತೆಯನ್ನು ಇಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜಗತ್ ಪ್ರಕಾಶ್ ನಡ್ಡಾ ವಹಿಸಿದ್ದರು. ಯೋಜನೆಯಡಿ ವಿಶ್ವದ ಅತಿದೊಡ್ಡ ಡಿಜಿಟಲ್ ಆರೋಗ್ಯ ಪರಿಸರ ವ್ಯವಸ್ಥೆಗಳಲ್ಲಿ ಒಂದಾಗಿ ಹೊರಹೊಮ್ಮಿದೆ. ಸುಮಾರು 94 ಆಯುಷ್ಮಾನ್ ಭಾರತ್ ಆರೋಗ್ಯ ಖಾತೆಗಳನ್ನು ರಚಿಸಲಾಗಿದ್ದು 105 ಆರೋಗ್ಯ ದಾಖಲೆಗಳನ್ನು ಲಿಂಕ್ ಮಾಡಲಾಗಿದೆ ಎಂದು ಸಭೆಯಲ್ಲಿ ತಿಳಿಸಲಾಯಿತು. ಇದರಡಿ 5,33,000 ಆರೋಗ್ಯ ಸೌಲಭ್ಯಗಳು ಮತ್ತು ಸುಮಾರು 1,00,000 ಆರೋಗ್ಯ ವೃತ್ತಿಪರರನ್ನು ರಾಷ್ಟೀಯ ಡಿಜಿಟಲ್ ಆರೋಗ್ಯ ನೋಂದಣಿಗಳಲ್ಲಿ ನೋಂದಾಯಿಸಲಾಗಿದೆ. ಡಿಜಿಟಲ್ ಆರೋಗ್ಯ ಅಳವಡಿಕೆಯನ್ನು ಹೆಚ್ಚಿಸುವುದು, ಕೃತಕ ಬುದ್ಧಿಮತ್ತೆ ಸೇರಿದಂತೆ ಹೊಸ ತಂತ್ರಜ್ಞಾನಗಳನ್ನು ಬಳಸಿಕೊಳ್ಳುವುದು, ಸಾಂಸ್ಥಿಕ ಸಾಮರ್ಥ್ಯಗಳನ್ನು ಬಲಪಡಿಸುವುದು ಮತ್ತು ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳೊಂದಿಗೆ ಸಹಯೋಗವನ್ನು ಉತ್ತಮಗೊಳಿಸುವತ್ತ ಗಮನಹರಿಸುವ ಯೋಜನೆಯ ಭವಿಷ್ಯದ ಮಾರ್ಗಸೂಚಿಯ ಕುರಿತು ಸಭೆಯಲ್ಲಿ ಚರ್ಚಿಸಲಾಯಿತು. ಲಂಡನ್ನಿನ ಐತಿಹಾಸಿಕ ಲಾರ್ಡ್ಸ್ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಮಹಿಳಾ ಟೆಸ್ಟ್ ಕ್ರಿಕೆಟ್ ಪಂದ್ಯದಲ್ಲಿ ಇಂಗ್ಲೆಂಡ್ ವಿರುದ್ದ ಮೊದಲು ಬ್ಯಾಟಿಂಗ್ ಮಾಡುತ್ತಿರುವ ಭಾರತ ಇತ್ತೀಚಿನ ವರದಿ ಬಂದಾಗ 46 ಓವರ್ಗಳಲ್ಲಿ 4 ವಿಕೆಟ್ನಷ್ಟಕ್ಕೆ 194 ರನ್ ಗಳಿಸಿ ಆಡುತ್ತಿದೆ. ಸಮಗ್ರ ಗ್ರಾಮೀಣ ಅಭಿವೃದ್ಧಿಗೆ ಉತ್ತೇಜನ ನೀಡುವ ಉದ್ದೇಶದಿಂದ ಸಮನ್ವಯ ಆಧಾರಿತ ವಿಧಾನ ಅನುಸರಿಸಲು ಉದ್ದೇಶಿತ ಸಹಕಾರ ಘೋಷಣೆಗೆ ನೀತಿ ಆಯೋಗ ಮತ್ತು ಟಾಟಾ ಮೋಟಾರ್ಸ್ ಫೌಂಡೇಶನ್ ಸಹಿ ಹಾಕಿವೆ. ಸಾಮಾಜಿಕ ಜಾಲತಾಣದಲ್ಲಿ ಈ ಕುರಿತು ಮಾಹಿತಿ ನೀಡಿರುವ ನೀತಿ ಆಯೋಗ, ಗ್ರಾಮ ಮಟ್ಟದ ಸಂಸ್ಥೆಗಳನ್ನು ಬಲಪಡಿಸುವುದು, ಸರ್ಕಾರಿ ಯೋಜನೆಗಳ ಸೌಲಭ್ಯವನ್ನು ಪರಿಣಾಮಕಾರಿಯಾಗಿ ತಲುಪಿಸುವುದು, ಕೃಷಿ ಮತ್ತು ಜೀವನೋಪಾಯ ವೃದ್ಧಿ, ಆರೋಗ್ಯ ಮತ್ತು ಪೌಷ್ಟಿಕತೆ ಉತ್ತೇಜನ, ಶಿಕ್ಷಣ ಹಾಗೂ ಗ್ರಾಮೀಣ ಮೂಲಸೌಕರ್ಯ ಅಭಿವೃದ್ಧಿ ಮತ್ತು ಸ್ವಸಹಾಯ ಗುಂಪುಗಳ ಮೂಲಕ ಮಹಿಳಾ ನೇತೃತ್ವದ ಜೀವನೋಪಾಯಕ್ಕೆ ಬೆಂಬಲ ನೀಡುವುದರ ಮೇಲೆ ಈ ಸಹಭಾಗಿತ್ವ ಕೇಂದ್ರೀಕರಿಸಲಿದೆ ಎಂದು ತಿಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 3 ರಾಷ್ಟಗಳ ಪ್ರವಾಸದ ಕೊನೆಯ ಹಂತದಲ್ಲಿ ನ್ಯೂಜಿಲೆಂಡ್ನ ಆಕ್ಲೆಂಡ್ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ. ಹೆಚ್ಚಿನ ಪ್ರಮಾಣದ ಆಲ್ಕೋಹಾಲ್ ಅಂಶ ಹೊಂದಿರುವ ಔಷಧಗಳ ನಿಯಂತ್ರಣಕ್ಕೆ ಕೇಂದ್ರ ಸರ್ಕಾರದಿಂದ ನಿಯಮ ತಿದ್ದುಪಡಿ. ಆಸ್ಟ್ರೇಲಿಯಾದಿಂದ ತಮಿಳುನಾಡಿನ ಅಮೂಲ್ಯ ಪ್ರಾಚೀನ ಕಲಾಕೃತಿಗಳ ಮರು ಪಡೆಯುವಿಕೆಗೆ ಉಪರಾಷ್ಟಪತಿ ಹರ್ಷ ವ್ಯಕ್ತಪಡಿಸಿದ್ದಾರೆ. ಮಹಿಳಾ ಟೆಸ್ಟ್ ಕ್ರಿಕೆಟ್, ಇಂಗ್ಲೆಂಡ್ ವಿರುದ್ದ ಮೊದಲು ಬ್ಯಾಟಿಂಗ್ ಮಾಡುತ್ತಿರುವ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05 ಕ್ಕೆ.

ಕೇಳುಗರೇ, ಇಂದು ಜುಲೈ 10. ಈ ದಿನವನ್ನು ಕ್ರೋನಿಕ್ ಡಿಸೀಸ್ ಡೇ ಅಥವಾ ದೀರ್ಘಕಾಲದ ಕಾಯಿಲೆಗಳ ಜಾಗೃತಿ ದಿನವನ್ನಾಗಿ ಆಚರಿಸಲಾಗುತ್ತೆ. ಈ ದಿನದ ಉದ್ದೇಶ ದೀರ್ಘಕಾಲದ ಕಾಯಿಲೆಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವುದು, ತಡೆಗಟ್ಟುವಿಕೆ ಹಾಗೂ ರೋಗವನ್ನು ಮೊದಲೇ ಪತ್ತೆ ಹಚ್ಚಿ ಸೂಕ್ತ ಚಿಕಿತ್ಸೆಯನ್ನು ಪಡೆಯೋದು.

ನಾವಿವತ್ತು ದೀರ್ಘಕಾಲದ ಕಾಯಿಲೆಗಳ ಕುರಿತು ಮಾತಾಡ್ತಿದ್ವಿ. ಹಾಗಾದ್ರೆ ದೀರ್ಘಕಾಲದ ಕಾಯಿಲೆಗಳು ಅಂದ್ರೆ ಏನು ಅಂತ ನೋಡೋದಾದ್ರೆ, ಒಂದು ದಿನ, ವಾರ ಅಥವಾ ತಿಂಗಳಿನಲ್ಲಿ ಗುಣವಾಗದೇ ಇರುವಂತಹ ಕಾಯಿಲೆಗಳು ಕೆಲವೊಮ್ಮೆ ತಿಂಗಳುಗಳು ಅಥವಾ ವರ್ಷಗಳವರೆಗೆ ಇರುತ್ತವೆ. ಅಂದ್ರೆ ಬಹಳ ಸಮಯದವರೆಗೆ ಇದ್ದು ನಿರಂತರ ಚಿಕಿತ್ಸೆ ಅಥವಾ ಆರೈಕೆ ಅಗತ್ಯವಿರುವ ರೋಗಗಳು.

0: ಅಕ್ಷರದಾನ, ಆರೋಗ್ಯದಾನ, ಇವೆ ಅಕಾರತ್ರಯ.
1: ಶ್ರೀ ಕ್ಷೇತ್ರ ಆದಿಚುಂಚನಗಿರಿ ಚಿತ್ರದ ಗೀತೆಯನ್ನ ಕೇಳ್ತಾ ಇದ್ದೀರಾ. ಹಾಡಿದ್ದಾರೆ ಚೇತನ್ ಅವರು. ಗೋಟೂರಿ ಅವರ ಗೀತರಚನೆ, ಗುರುಕಿರಣ್ ಅವರ ಸಂಗೀತ ನಿರ್ದೇಶನ.

ವಂದೇ ಮಾತರಂ ರಾಷ್ಟ್ರೀಯ ಹಾಡಿಗೆ 150 ವರ್ಷದ ಸಂಭ್ರಮ. ನಾವು ವಂದೇ ಮಾತರಂನ 150 ವೈಭವದ ವರ್ಷಗಳನ್ನ ಆಚರಿಸ್ತಾ ಇದ್ದೇವೆ. ಹಲವು ಪೀಳಿಗೆಯ ಭಾರತೀಯರು ಒಂದಾಗಲು, ಎದ್ದು ನಿಲ್ಲಲು ಮತ್ತು ರಾಷ್ಟ್ರದ ಚೈತನ್ಯವನ್ನ ಆಚರಿಸಲು ಪ್ರೇರೇಪಿಸಿದ ಹಾಡು ಇದಾಗಿದೆ. ಖ್ಯಾತ ಬಂಗಾಳಿ ಕವಿ ಮತ್ತು ಕಾದಂಬರಿಕಾರ ಬಂಕಿಂಚಂದ್ರ ಚಟರ್ಜಿ ಈ ವಂದೇ ಮಾತರಂ ಹಾಡನ್ನ ರಚಿಸಿದರು. ವಂದೇ ಮಾತರಂ ಎಂಬ ರಾಷ್ಟ್ರೀಯ ಹಾಡು ಭಾರತದ ಜಾಗೃತಿಯ ಸಂಕೇತವಾಗಿ ನಿಂತಿದೆ.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಮಣ್ಣಿನಡಿಯಲ್ಲಿ ಅಡಗಿರುವ ವಿಸ್ಮಯ ಜೀವಿಗಳನ್ನು ಪರಿಚಯಿಸುವ, ಅರಣ್ಯ ಸಂಪತ್ತನ್ನು ಬಿಂಬಿಸುವ, ಹಸಿರು ಹೊನ್ನನ್ನು ನಿಮಗೆ ಉಣಬಡಿಸಲು ಬರುತ್ತಿದ್ದಾರೆ ರೈತರತ್ನ. ಸುಧಾರಿತ ಬೇಸಾಯದ ಕುತೂಹಲ ತಂತ್ರಜ್ಞಾನದ ಒಳಸುಳಿಗಳ ಪರಿಚಯ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ. ನಿರೀಕ್ಷಿಸಿ ಸರಣಿ ಕಾರ್ಯಕ್ರಮ ರೈತರತ್ನ ಹೀರೋಸ್.

ಆರೋಗ್ಯವೇ ನಮ್ಮ ಜೀವನದ ಅಮೂಲ್ಯ ಸಂಪತ್ತು. ಆದರೆ ಕೆಲವು ಕಾಯಿಲೆಗಳು ದೀರ್ಘಕಾಲದವರೆಗೂ ಕಾಡುತ್ತವೆ. ಉದಾಹರಣೆಗೆ ಮಧುಮೇಹ, ಅಧಿಕ ರಕ್ತದೊತ್ತಡ, ಹೃದಯದ ಕಾಯಿಲೆಗಳು, ಅಸ್ತಮಾ, ಕ್ಯಾನ್ಸರ್, ಮೂತ್ರಪಿಂಡದ ಕಾಯಿಲೆಗಳು ಇತ್ಯಾದಿ. ಸಾಮಾನ್ಯವಾಗಿ ಇವು ಬೇಗನೆ ಸಂಪೂರ್ಣ ಗುಣ ಆಗುವಂಥವುದಲ್ಲ. ಆದರೆ ಸರಿಯಾದ ಚಿಕಿತ್ಸೆ ಮತ್ತು ಆರೋಗ್ಯಕರ ಜೀವನ ಶೈಲಿಯಿಂದ ಇಂತಹ ಕಾಯಿಲೆಗಳನ್ನ ನಾವು ನಿಯಂತ್ರಿಸಬಹುದು.

0: ಒಳ್ಳೆಯ ಆಲೋಚನೆಗಳು ನಮ್ಮನ್ನು ಒಳ್ಳೆಯ ಕೆಲಸಗಳತ್ತ ಒಯ್ಯುತ್ತವೆ. ನಮ್ಮಲ್ಲಿ ಮಾನವೀಯತೆ ಬೆಳೆಯಬೇಕೇ? ಸದಾ ಒಳ್ಳೆಯ ಆಲೋಚನೆಗಳನ್ನೇ ಮಾಡೋಣ. ನಾವು ಸದ್ಯ ಏನಾಗಿರುವವೋ ಅದು ನಮ್ಮ ಯೋಚನೆಗಳ ಫಲ. ಇದು ಗೌತಮ ಬುದ್ಧ ಹೇಳಿರುವ ಮಾತು.
1: ಮಾನವೀಯತೆ ಮೂಡಬೇಕಾಗಿರುವುದು ಅಂತರಂಗದಿಂದ. ಪ್ರೀತಿ, ಕಾರುಣ್ಯ, ಏಕತೆ, ಸೋದರತೆ ಹಾಗೂ ನೋವಿಗೆ ಮಿಡಿಯುವ ಗುಣ, ಇವುಗಳನ್ನು ವೃದ್ಧಿಸಿಕೊಂಡರೆ ನಮಗೂ ಸುಖ, ಸುತ್ತಮುತ್ತಲಿನವರ ಬಾಳು ಸುಖಮಯ.
2: ಇನ್ನು ದೀರ್ಘಕಾಲದ ಕಾಯಿಲೆಗಳಿಗೆ ಮುಖ್ಯ ಕಾರಣಗಳು ಏನು ಅಂತ ನೋಡೋದಾದ್ರೆ, ಅನಾರೋಗ್ಯಕರ ಆಹಾರ ಪದ್ಧತಿ. ಹೌದು, ನಮ್ಮ ಹಿರಿಯರೆಲ್ಲ ಅಡುಗೆ ಮನೆಯನ್ನೇ ಔಷಧಾಲಯವನ್ನಾಗಿ ಮಾಡಿಕೊಂಡಿದ್ರು. ಅಂದರೆ ಕಾಲಮಾನಕ್ಕೆ, ಋತುಗಳಿಗೆ ತಕ್ಕಂತೆ ಆಯಾ ಕಾಲಗಳಲ್ಲಿ ಸಿಗುವ ದವಸ ಧಾನ್ಯ, ತರಕಾರಿಗಳು, ಹಣ್ಣುಗಳನ್ನು ಹೆಚ್ಚಾಗಿ ಬಳಸ್ತಿದ್ರು. ಆದರೆ ಇಂದು ವೇಗದ ಜೀವನ ಶೈಲಿ, ಎಲ್ಲದರಲ್ಲೂ ಅವಸರ, ಯಾರ ಬಳಿಯೂ ಸಮಯ ಇಲ್ಲ, ಏನೋ ಒಂದು ಬೇಗ ಆದರೆ ಸಾಕು ಎಂಬ ಜೀವನ ಶೈಲಿಯಲ್ಲಿ ನಾವೆಲ್ಲರೂ ನಡೀತಿಲ್ಲ, ಓಡ್ತಿದ್ದೇವೆ. ಆದ್ದರಿಂದ ಆರೋಗ್ಯಕರ ಆಹಾರ ನಮ್ಮೆಲ್ಲರ ದಿನಚರಿಯಾಗಬೇಕು.

ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಸಿರಿಗಂಧ ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರಾ. ಸಮಯ ಆಗಿದೆ 8:18:35. ಮುಂದಿನ ಗೀತೆ ಹೈಪರ್ ಚಿತ್ರದ್ದು. ಹಾಡಿದ್ದಾರೆ ವಿಜಯಲಕ್ಷ್ಮಿ ಹಾಗೂ ಸಂಗಡಿಗರು. ಅನಿಲ್ ಅವರ ಗೀತರಚನೆ, ಡಿ ಇಮಾನ್ ಅವರ ಸಂಗೀತ ನಿರ್ದೇಶನ.

ಹಾಗಾದ್ರೆ ಈ ದೀರ್ಘಕಾಲದ ಕಾಯಿಲೆಗಳಿಗೆ ಬರೀ ಆಹಾರ ಒಂದೇ ಕಾರಣನ ಅಂತ ನೋಡೋದಾದ್ರೆ ಅದು ತಪ್ಪು ಅಭಿಪ್ರಾಯ. ಓಡ್ತಿರುವ ಕಾಲಮಾನದಲ್ಲಿ ನಮಗಾಗಿ, ನಮ್ಮ ದೇಹದ ಆರೋಗ್ಯಕ್ಕಾಗಿ ವ್ಯಾಯಾಮ ಅಥವಾ ದೈಹಿಕ ಚಟುವಟಿಕೆ ಬಹಳ ಅತ್ಯಗತ್ಯ. ವ್ಯಾಯಾಮ ಅನ್ನೋದು ದೇಹವನ್ನು ಆರೋಗ್ಯವಾಗಿಡಲು ಅಷ್ಟೇ ಅಲ್ಲದೆ ದೈಹಿಕ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಲು ಸಹ ಸಹಾಯ ಮಾಡುತ್ತೆ.

0: ನಿತ್ಯ ವಾಕಿಂಗ್ ಮಾಡಿ. ಇದು ರೋಗದಿಂದ ನಮ್ಮನ್ನು ದೂರವಿಡುತ್ತದೆ, ಸದೃಢ ಆರೋಗ್ಯ ನೀಡುತ್ತದೆ.
1: ಮೂಳೆಗಳ ಕೋಶ ಬೆಳವಣಿಗೆ ಹೊಂದಲು, ಶಕ್ತಿಯುತವಾಗಲು ನಿತ್ಯದ ನಡಿಗೆ ಅತ್ಯುಪಯುಕ್ತ.
0: ಕೀಲುಗಳ ಸವಕಳಿ ಕಡಿಮೆಯಾಗಬೇಕೇ? ಮೂಳೆಗಳು ಶಕ್ತಿಯುತವಾಗಬೇಕೇ? ಪ್ರತಿನಿತ್ಯ ನಡೆಯಿರಿ, ಆರೋಗ್ಯ ವೃದ್ಧಿಸಿಕೊಳ್ಳಿ.

ಹೆಣ್ಣು ಸಂಸಾರದ ಕಣ್ಣು ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಅವರು. ಗೀತರಚನೆ ಚಿ ಉದಯ್ ಶಂಕರ್ ಅವರದ್ದು, ಸಂಗೀತ ನೀಡಿದ್ದಾರೆ ವಿಜಯ ಭಾಸ್ಕರ್.

ಮಾತಿನಮಲ್ಲ ಚಿತ್ರದ ಗೀತೆ ಹಾಡಿದ್ದಾರೆ ಚಿತ್ರ ಹಾಗೂ ಎಸ್ ಬಿ ಬಾಲಸುಬ್ರಹ್ಮಣ್ಯಂ. ಈ ಗೀತೆಯನ್ನು ರಚಿಸಿ ಸಂಗೀತವನ್ನು ನೀಡಿದ್ದಾರೆ ವಿ ಮನೋಹರ್.

ಇನ್ನು ವ್ಯಾಯಾಮ ಮಾಡೋದ್ರಿಂದ ಏನೆಲ್ಲ ಪ್ರಯೋಜನಗಳಿವೆ ಅಂತ ನೋಡ್ತಾ ಇದ್ರೆ, ದಿನನಿತ್ಯ ನಿಯಮಿತ ವ್ಯಾಯಾಮದಿಂದ ಹೃದಯ ಮತ್ತು ಶ್ವಾಸಕೋಶಗಳ ಕಾರ್ಯಕ್ಷಮತೆಯನ್ನು ಉತ್ತಮವಾಗಿಟ್ಕೊಳ್ಬೋದು. ದೇಹದ ತೂಕ ಅತಿ ಹೆಚ್ಚು ಅಥವಾ ಅತಿ ಕಡಿಮೆಯೂ ಆಗದೆ ಸಮತೋಲನವಾಗಿರುತ್ತೆ. ಇನ್ನು ಮಧುಮೇಹ ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳಿಂದುಂಟಾಗುವ ಅಪಾಯಗಳನ್ನು ಕಡಿಮೆ ಮಾಡಬಹುದು. ಸ್ನಾಯುಗಳು ಮತ್ತು ಮೂಳೆಗಳಿಗೆ ಬಲವನ್ನು ನೀಡುತ್ತೆ. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಿ ಮನಸ್ಸು ಸದಾ ಉಲ್ಲಾಸದಿಂದಿದ್ದು ಅನೇಕ ಕೆಲಸಗಳನ್ನು ಸುಲಭವಾಗಿ ಮಾಡಲು ಸಹಾಯವಾಗುತ್ತೆ. ಇನ್ನು ಮುಂದೆ ಕೇಳಿ, ಸಂಜು ವೇಡ್ಸ್ ಗೀತಾ 2 ಚಿತ್ರಕ್ಕಾಗಿ ಸೋನು ನಿಗಮ್ ಹಾಗೂ ಸಂಗೀತ ರವೀಂದ್ರನಾಥ್ ಅವರು ಹಾಡಿರುವ ಗೀತೆ. ಕವಿರಾಜ್ ಅವರ ಗೀತರಚನೆ, ಶ್ರೀಧರ್ ವಿ ಶಮ್ರಂ ಅವರ ಸಂಗೀತ.

ನಾವು ಕ್ರೋನಿಕ್ ಡಿಸೀಸಸ್ ಬಗ್ಗೆ ಮಾತಾಡ್ತಾ ಯಾರ್ಯಾರು ಹೇಗೆಲ್ಲ ಅಂದರೆ ಎಷ್ಟು ಸಮಯ ವ್ಯಾಯಾಮ ಮಾಡಬೇಕು ಅಂತ ಮಾತಾಡ್ತಾ ಇದ್ವಿ. ಪ್ರತಿನಿತ್ಯ 40-45 ನಿಮಿಷಗಳ ಕಾಲ ನಾವು ವ್ಯಾಯಾಮ ಅಥವಾ ದೈಹಿಕ ಪರಿಶ್ರಮಕ್ಕಾಗಿ ಮೀಸಲಿಡಬೇಕು. ಯಾಕೆ ಅಂದರೆ ನಿಯಮಿತ ವ್ಯಾಯಾಮ ಔಷಧಿಗಿಂತಲೂ ಉತ್ತಮವಾದ ಆರೋಗ್ಯದ ಬಂಡವಾಳ. ಆದ್ದರಿಂದ ಪ್ರತಿದಿನ ಸ್ವಲ್ಪ ಸಮಯವನ್ನಾದರೂ ವ್ಯಾಯಾಮಕ್ಕಾಗಿ ಮೀಸಲಿಟ್ಟು ಆರೋಗ್ಯಕರ ಜೀವನ ಶೈಲಿಯನ್ನು ನಮ್ಮದಾಗಿಸಿಕೊಳ್ಳೋಣ ಅಂತ ಹೇಳ್ತಾ ಈ ಸಿರಿಗಂಧ ಕಾರ್ಯಕ್ರಮದ ಮುಂದಿನ ಗೀತೆ 2016 ತೆರೆಕೊಂಡ ಸಿಪಾಯಿ ಚಿತ್ರದ ಗೀತೆ. ಹಾಡಿದ್ದಾರೆ ಅಜನೀಶ್ ಬಿ ಲೋಕನಾಥ್ ಮತ್ತು ನಂದಿತಾ

ಆಕಾಶವಾಣಿ ಸಮಯ 9:30 ಇದೀಗ ಕರೆಂಟ್ ಅಫೇರ್ಸ್ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರುವುದು.

ಆಕಾಶವಾಣಿ ಬೆಂಗಳೂರು, ಸಮಯ ಸರಿಯಾಗಿ 10:05. ಇನ್ನು ಮುಂದೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ, ವಿದ್ವಾನ್ ವಿ ಕೆ ರಾಮನ್ ಅವರ ಕೊಳಲು ವಾದನವನ್ನು ಕೇಳುವಿರಿ. ಪಕ್ಕವಾದ್ಯದಲ್ಲಿ ಸಹಕರಿಸುತ್ತಿರುವವರು ವಯಲಿನ್ ವೆಂಕಟೇಶ್ ಜೋಶಿಯಾರ್ ಅವರಿಂದ, ಮೃದಂಗ ಕೆ ವಿ ಜಯಚಂದ್ರ ರಾವ್ ಅವರಿಂದ, ಘಟ ವಿದ್ವಾನ್ ಗಿರಿಧರ ಉಡುಪ ಅವರಿಂದ.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿದ್ವಾನ್ ವಿ ಕೆ ರಾಮನ್ ಅವರ ಕೊಳಲು ವಾದನವನ್ನು ಆಲಿಸಿದ್ರಿ. ಪಕ್ಕವಾದ್ಯದಲ್ಲಿ ವಯಲಿನ್ ವೆಂಕಟೇಶ್ ಜೋಶಿಯಾರ್, ಮೃದಂಗ ಕೆ ವಿ ಜಯಚಂದ್ರರಾವ್, ಘಟ ವಿದ್ವಾನ್ ಗಿರಿಧರ್ ಉಡುಪ ಅವರಿಂದ ಮೂಡಿಬಂತು.

ಬೇಲೂರು, ಹಳೆಬೀಡು, ಸೋಮನಾಥಪುರಾದಿಗಳಲ್ಲಿ ಶಿಲ್ಪದಲ್ಲೇ ಕನ್ನಡ ನಾಡಿನ ಇತಿಹಾಸವನ್ನು, ಸಂಗೀತ ನೃತ್ಯ ಸಾಹಿತ್ಯಗಳನ್ನು ನಿರ್ಮಿಸಿದ ಜಕಣಾಚಾರಿ ಉದಿಸಿದ ನಾಡು ನಮ್ಮ ಕನ್ನಡ ನಾಡು.

0: ಕರ್ನಾಟಕ ಸಂಗೀತದ ಪಿತಾಮಹ ಪುರಂದರದಾಸರನ್ನು ಸಂಗೀತ ಕ್ಷೇತ್ರಕ್ಕೆ ಕೊಡುಗೆಯಾಗಿ ನೀಡಿದಂತಹ ನಾಡು
1: ನಮ್ಮ ಕನ್ನಡ ನಾಡು.
2: ಹಂಪಿಯ ವಿಜಯ ವಿಠಲ ದೇವಾಲಯದ ಕಲ್ಲಿನ ಕಂಬಗಳಲ್ಲಿ ಸಂಗೀತದ ಸಪ್ತ ಸ್ವರಗಳನ್ನು ನುಡಿಸಿದ ಮಹಾಶಿಲ್ಪಿಗಳ ತವರೂರು
1: ನಮ್ಮ ಕನ್ನಡ ನಾಡು.

ಆಕಾಶವಾಣಿ ಬೆಂಗಳೂರು. ಗೀತಚಂದ್ರಿಕೆ ಮೆಲೋಡಿ ಟೈಮ್ಸ್.

ಮೊದಲಿಗೆ ಕೇಳಿ ತುಂಟಾಟ ಚಿತ್ರದ ಗೀತೆ, ಗುರುಕಿರಣ್ ಹಾಗೂ ಅನುಪಮಾ ಅವರ ಕಂಠದಲ್ಲಿ ಮೂಡಿ ಬರ್ತಾ ಇದೆ. ಸದಾಶಿವ ಶೆನಾಯ್ ಅವರ ಗೀತ ರಚನೆ, ಗುರುಕಿರಣ್ ಅವರ ಸಂಗೀತ ನಿರ್ದೇಶನ.

ಸೋನು ನಿಗಮ್ ಅವರ ಕಂಠದಲ್ಲಿ ಸಾಥಿಯ ಚಿತ್ರದ ಗೀತೆಯನ್ನ ಆಲಿಸಿದ್ರಿ. ಗುಲ್ಜರ್ ಅವರ ಗೀತರಚನೆ, ಎ ಆರ್ ರೆಹಮಾನ್ ಅವರ ಸಂಗೀತ ನಿರ್ದೇಶನ ಈ ಗೀತೆಗಿತ್ತು.

ಗಾಳಿ ಮಾತು ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಹಾಡಿರುವ ಗೀತೆ, ಚಿ ಉದಯ್ ಶಂಕರ್ ಅವರ ಗೀತ ರಚನೆ, ರಾಜನ್ ನಾಗೇಂದ್ರ ಅವರ ಸಂಗೀತ.

ಜುಬೇದಾ ಚಿತ್ರದ ಗೀತೆ ಕವಿತಾ ಕೃಷ್ಣಮೂರ್ತಿಯವರ ಕಂಠದಲ್ಲಿ ಮೂಡಿ ಬರ್ತಾ ಇದೆ. ಜಾವೇದ್ ಅಖ್ತರ್ ಅವರ ಗೀತರಚನೆಗೆ ಎ ಆರ್ ರೆಹಮಾನ್ ಅವರ ಸಂಗೀತ ನಿರ್ದೇಶನವಿದೆ.

ಆಕಾಶವಾಣಿ ಬೆಂಗಳೂರು. ನಾಳಿನ ಪ್ರಸಾರದಲ್ಲಿ ನಮ್ಮ ನಿಲಯದಿಂದ ಮೂಡಿಬರುವ ಕಾರ್ಯಕ್ರಮಗಳು ಹೀಗಿವೆ. ನಾಳೆ ಬೆಳಿಗ್ಗೆ 6:10 ಶುಭೋದಯ ಕರ್ನಾಟಕ, 6:30 ಚಿಂತನ ಬಿಂಡಿಗನವಿಲೆ ಭಗವಾನ್ ಅವರಿಂದ, ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ, 6:40 ದೇಶಭಕ್ತಿ ಗೀತೆ, 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾ ಎಎಸ್ ಶಂಕರನಾರಾಯಣ. 6:50 ರೈತರಿಗೆ ಸಲಹೆಗಳನ್ನು ಕೇಳಬಹುದು. 7:15 ರಶ್ಮಿ ಎನ್ ಶ್ರೀನಾಥ್ ಅವರು ಹಾಡಿರುವ ಭಾವಗೀತೆಗಳು ಪ್ರಸಾರವಾಗುವುದು. 7:45 ಚಿತ್ರಗೀತೆಗಳು, 8:30 ಚಿತ್ರಗೀತೆಗಳು, 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಗೀತಾ ಪಲ್ಲವ, 9:30 ಗಾನಗಂಗೆ, 10:30 ಸುನ್ಹೇರೆ ಪಲ್, 11:00 ಸವಿ ನೆನಪು, 11:30 ಸ್ಟಂಪ್ಡ್ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಮೂಡಿಬರುವುದು. ಇನ್ನು ಮಧ್ಯಾಹ್ನ 12:05 ವನಿತಾ ವಿಹಾರ, ಮಹಿಳೆಯರಿಗಾಗಿ ಕಾರ್ಯಕ್ರಮ. ಜಗಳೂರು ತಾಲೂಕು ಸುರಟ್ಟಿ ಗ್ರಾಮದ ವಸಂತಮ್ಮ ಹಾಗೂ ಸಂಗಡಿಗರಿಂದ ಜಾನಪದ ಕಾರ್ಯಕ್ರಮ ವೈವಿಧ್ಯ, ಪ್ರಸ್ತುತಿ ಸುಮಾ ಆರ್, ಸಂಕಲನ ಅನುಶ್ರೀ ಕಾಲುವೆಹಳ್ಳಿ, ಇದು ಚಿತ್ರದುರ್ಗ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ, ವಿಶ್ವ ಜನಸಂಖ್ಯೆಯ ದಿನದ ಸಂದರ್ಭದಲ್ಲಿ ಯುವಜನರ ಭರವಸೆಗಳು ಮತ್ತು ಆಕಾಂಕ್ಷೆಗಳನ್ನು ನನಸಾಗಿಸುವುದು ಇಂದು ಮತ್ತು ಭವಿಷ್ಯಕ್ಕಾಗಿ, ಈ ಕುರಿತು

ಕಾರವಾರದ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯಲ್ಲಿ ಸಮುದಾಯ ಆರೋಗ್ಯ ವಿಭಾಗದಲ್ಲಿ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾದ ಡಾಕ್ಟರ್ ಹೇಮಗಿರಿ ಕೆ ಅವರೊಡನೆ ಸಂದರ್ಶನವನ್ನು ಆಲಿಸುವಿರಿ. ಸಂದರ್ಶಕರು ಟಿ ಶ್ಯಾಮ್ ಪ್ರಸಾದ್. ಇದು ಕಾರವಾರ ಕೇಂದ್ರದ ಕೊಡುಗೆ. 1 ಗಂಟೆಗೆ ಪ್ರಗತಿ ಪಥ. ಪ್ರಧಾನಮಂತ್ರಿ ರಾಷ್ಟ್ರೀಯ ಡಿಜಿಟಲ್ ಆರೋಗ್ಯ ಅಭಿಯಾನ ಕುರಿತು ಮಾತನಾಡುತ್ತಾರೆ ಮೈಸೂರಿನ ಪತ್ರಕರ್ತರಾದ ಎಸ್ ಬಿ ದೇವರಾಜ್ ಅವರು. ಇದು ಮೈಸೂರು ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು, 1:30 ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ, ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. 2:40 ಹಕ್ಕಿಯ ಬಳಗ, ಸಣ್ಣ ಕಥೆ ಬಟ್ಟೆ ಅಂಗಡಿ ಬಾಬು, ಕಥೆಯ ಓದು ಚಿರಾಗ್ ಪಿ ಶೆಟ್ಟಿ, ನಂತರ ಚಿಣ್ಣರ ಗೀತೆಗಳು ಪ್ರಸಾರವಾಗುವುದು. 3:00 ಗುಲ್ಮೊಹರ್, ಹೊಸ ಹಿಂದಿ ಚಿತ್ರಗೀತೆಗಳು ಮೂಡಿಬರುವುದು. ಇನ್ನು ಸಂಜೆಯ ಕಾರ್ಯಕ್ರಮದಲ್ಲಿ ಸಂಜೆ 5:30 ಗಿರ್ಮಿಟ್, ಹೊಸ ಕನ್ನಡ ಚಿತ್ರಗೀತೆಗಳು. 6:15 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿ ಕೆ ಸುಮತಿ. 6:30 ವಿಜ್ಞಾನದ ಮುನ್ನಡೆ, ಮಾನವನ ನಿಜ ವಿಕಾಸದ ಕಡೆಗೆ, ವಿಜಯ್ ನಿಶಾಂತ್ ಅವರಿಂದ. ಸಂಜೆ 6:51 ಕೃಷಿರಂಗ. ಕೃಷಿರಂಗ ಕಾರ್ಯಕ್ರಮದಲ್ಲಿ ಜಾಯಿಕಾಯಿ ಬೆಳೆಯ ಬೇಸಾಯದ ಕ್ರಮಗಳು ಕುರಿತು ಡಾಕ್ಟರ್ ಶರಣ್ಯ ಬಿಆರ್ ಅವರೊಡನೆ ಸಂದರ್ಶನವನ್ನು ಆಲಿಸುವಿರಿ. ಸಂದರ್ಶಕರು ತಿಮ್ಮಪ್ಪ ಹೆಚ್ ಗೌಡ. ನಂತರದಲ್ಲಿ ಜನಪದ ಸಂಗೀತ. ತಿಪಟೂರು ತಾಲೂಕು ಕೋಟೆನಾಯಕನಹಳ್ಳಿಯ ಶಶಿಕಲಾ ಮತ್ತು ಸಂಗಡಿಗರಿಂದ ಭಜನೆ ಪದಗಳು ಮೂಡಿಬರುವುದು. 7:45 ಸಮಾಚಾರ ದರ್ಶನ, 8:00 ಸಿರಿಗಂಧ, 9:15 ನಗರ ಶ್ರೀನಿವಾಸ ಉಡುಪ ಅವರು ಹಾಡಿರುವ ಭಾವಗೀತೆಗಳು ಪ್ರಸಾರವಾಗುವುದು, 9:30 ಯುವವಾಣಿ, ಬಹುಮುಖ ವ್ಯಕ್ತಿತ್ವದ ಯುವ ಪ್ರತಿಭೆ ಚಂದನ್ ನಂದರ್ಬೆಟ್ಟು ಅವರೊಂದಿಗೆ ಮಾತುಕತೆ, ನಿರ್ವಹಣೆ ಎಂ ಶಕುಂತಲಾ. ಇದು ಮಡಿಕೇರಿ ಕೇಂದ್ರದ ಕೊಡುಗೆ. 10:00 ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ, ಡಾಕ್ಟರ್ ಆರ್ ಮಾಧುರಿ ದೇವಿ ಅವರಿಂದ ಕರ್ನಾಟಕ ವೀಣಾ ವಾದನವನ್ನು ಆಲಿಸುವಿರಿ. ಇದು ವಿಶಾಖಪಟ್ಟಣಂ ಕೇಂದ್ರದ ಕೊಡುಗೆ. ಇದುವರೆಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ.